ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸ್ವಿಯ ಆಗಸ್ಟ್ ತಿಂಗಳ 9ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಸುನಾದ, 8:45 ವಿಜ್ಞಾನ ಜಾಣಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುವರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಮಾನ್ ಹ್ಯೋ ಅಂತನೋನು 7ನೇ ಶತಮಾನದಲ್ಲಿದ್ದಂಥ ದೊಡ್ಡ ಝೆನ್ ಗುರು. ಅವನು ಜ್ಞಾನ ಪಡಿಬೇಕು ಅಂತ ಅಪೇಕ್ಷೆಯಿಂದ ತನಕಿಂತ ದೊಡ್ಡ ಗುರುಗಳನ್ನು ಹುಡ್ಕೊಂಡು ಹೊರಟಿದ್ದ. 100 ದಾರಿ ಒಬ್ಬನೇ ಹೊರಟಿದ್ದಾನೆ, ಹೆಚ್ಚು ಸಾಮಾನು ತಗೊಂಡು ಹೋಗಕ್ಕಾಗಲ್ಲ. ಸಂತ ಆದ್ರಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತು ಸಂಗ್ರಹ ಮಾಡೋ ಹಾಗೂ ಇಲ್ಲ ಅವನು. ಹ್ಯೋ ನಡ್ಕೊಂಡು ಗುರುವಿನ ಸ್ಥಳ ಆರಿಸ್ಕೊಂಡು ಹೊರಟಿದ್ದಂತೆ. ಯಾರೇನು ಹೇಳಿದ್ರು ಅಲ್ಲಿ ಹೋಗೋನು, ಗುರುಗಳನ್ನು ನೋಡೋನು. ಬುದ್ಧಿವಂತರೇ ಎಲ್ಲರೂ, ಸಾಕಷ್ಟು ಜನ ಸಿಕ್ಕರು ಗುರುಗಳು ಅಂತ ಅನ್ನೋರು. ಎಲ್ಲರೂ ಬುದ್ಧಿವಂತರೇ, ಎಲ್ರಿಗೆಲ್ಲ ಝೆನ್ ಸೂತ್ರ ಬಾಯಲ್ಲಿ ಬರ್ತವೆ. ಬುದ್ಧನ ಮಾತನ್ನು ಇಷ್ಟು ಚೆಂದಾಗಿ ಅಚ್ಚುಕಟ್ಟಾಗಿ ಹೇಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಆದರೆ ಯಾಕೋ ಹೇಗೆ ಅವ್ರ ಮಾತು ತುಟಿಯಿಂದ ಬಂದದ್ದು, ಅನುಭವದಿಂದ ಆಳದಿಂದ ಬಂದದ್ದು ಅಂತ ಅನಿಸ್ಲಿಲ್ಲ. ದಿನ ಕಳೆದ ಹಾಗೆ ಈ ಹ್ಯೋನ್ ಮನಸ್ಸು ಆರ್ತತೆ ಹೆಚ್ಚಾಯಿತು. ಗುರುವನ್ನು ಹೆಂಗಾದರೂ ಪಡಿಬೇಕು, ನಿಜವಾದ ಗುರು ಬೇಕು, ಬರೀ ಬಾಯ್ಪಾಟು ಗಿಳಿಪಾಠ ಹೇಳುವಂಥ ಗುರುಗಳು ಬೇಡ ನನಗೆ. ಇದು ಅದ್ಭುತ ಘಟನೆ ಸ್ನೇಹಿತರೆ, ನಿಮ್ಮ ಕಣ್ಣು ಮುಂದೆ ಬರಬೇಕು ನಾನು ಹೇಳುವಾಗಿದ್ದನ್ನು. ಒಂದು ಬಾರಿ ಮರುಭೂಮಿಯಲ್ಲಿ ಹೋಗ್ತಾ ಇದ್ದ, ಈ ಘಟನೆ ಎಷ್ಟು ಸಲ ಹೇಳಿದ ನನಗೆ ಒಂಥರ ಗಾಬರಿ ಆದಂಗೆ ಆಗ್ಬಿಟ್ಟಿದೆ. ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ, ಮಧ್ಯಾಹ್ನದ ಬಿಸಿಲು, ಬೆಂದು ಹೋಗ್ಬಿಟ್ಟ, ಕೊಡೆ ಇಲ್ಲ, ಕಾಲಲ್ಲಿ ಪಾದರಕ್ಷೆ ಇಲ್ಲ, ಪಾದದ ಮೇಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದಾವೆ, ಹಸಿವು ಆಗಿ ಆಗಿ ತಲೆನೇ ಓಡ್ತಾ ಇಲ್ಲ, ಒಂದು ಹನಿ ನೀರು ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ರಾತ್ರಿ ಆಗುವ ಹೊತ್ತಿಗೆ ಸ್ವಲ್ಪ ಹಸಿರು ಕಾಣಿಸ್ತು, ಜನರು ಯಾರೂ ಇಲ್ಲ ಅಲ್ಲಿ, ಒಂದೆರಡು ಸಣ್ಣ ಮರಗಳು, ಪೈನ್ ಟ್ರೀಸ್, ಸ್ವಲ್ಪ ತಂಪಾದಂಗೆ ಅನಿಸ್ತು.

ದಣಿದ ದೇಹ ಎಷ್ಟು ದಣದಿತ್ತು ಅಂದರೆ ಅಯ್ಯೋ ಎಲಗಿಟ್ಟರೆ ತಲೆ ಇಟ್ಟರೆ ಸಾಕು ಅನ್ನಿಸ್ತು. ಕತ್ಲೆ ಆಯಿತು, ಬಲ್ಕೊಂಡ, ತಕ್ಷಣ ನಿದ್ರೆ ಬಂದ್ಬಿಡ್ತು. ಹೊಟ್ಟೆ ಹಸಿದು ಕಂಗಾಲಾಗಿದ್ದಾನೆ, ನೀರಿಡಿಕೆ ಆಗಿ ತುಟಿ ಒಣಗೋಗಿದೆ. ಮಧ್ಯರಾತ್ರಿ ಹೊತ್ತಿಗೆ ಸ್ವಲ್ಪ ಎಚ್ಚರ ಆಯ್ತಂತೆ, ಏನೂ ಕಾಣಿಸಲ್ಲ, ಏನೇನೂ ಕಾಣಿಸಲ್ಲ. ಕತ್ಲೆ ಅಂದರೆ ಕಾಳು ರಾತ್ರಿ, ಏನು ಉಜ್ಕೊಂಡು ಉಜ್ಕೊಂಡ್ರು ಏನೂ ಕಾಣಿಸಲ್ಲ. ಗಂಟ್ಲು ತುಟಿ ಒಣಗಿ ಹೋಗಿದ್ದಾವೆ, ನೀರು ಸಿಕ್ಕಿತೇನೋ ಅಂತ ನೋಡಿದ, ಏನೂ ಕಾಣಿಸೋದೇ ಇಲ್ಲಲ್ಲ. ಮೊಳಕಾಲು ಊರಿ ಪ್ರಾಣಿ ಹಾಗೆ ಕೈ ಊರ್ಕೊಂಡು ನಡೆಯೋಕ್ಕೆ ಶುರು ಮಾಡಿದ. ಕೈ ಆಡಿಸ್ತಾ ಇದೆ, ಏನಾದ್ರು ಸಿಕ್ಕಿತಾ ಕೈಗೆ ಅಂತ. ಆಗ ಎಡಗೈ ಟಕ್ ಅಂತೇನೋ ಬಡ್ದಂಗಾಯ್ತು. ಕೈ ಆಡಿಸ್ ನೋಡ್ತಾನೆ, ಅಗಲವಾದ ಪಾತ್ರೆ ಇದ್ದಂಗಿತ್ತು, ಬೆರಳು ಹಾಕಿದ, ಒಂಚೂರು ಹಸಿ ಇದ್ದಂಗಿತ್ತು, ನೀರು ಇದ್ದಂಗಿತ್ತು ಒಳಗಡೆ. ಅಯ್ಯೋ ನೀರಿದೆ ಒಳಗಡೆ, ಯಾವುದೋ ಪಾತ್ರೆ ನೀರಿದೆ, ಎಂಥದೋ ನೀರು ಕುಡಿಬೇಕು ಅಂತ ಹ್ಯೋ ಎತ್ತಿ ಕುಡ್ದ. ಆ ನೀರು ಅಮೃತ, ಅಮೃತವೇ ಅಮೃತ. ಏನು ರುಚಿ ಆ ನೀರಿಂದು, ಜೀವ ಬಂದಂಗಾಯ್ತು. ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡ, ಭಗವಂತ ಎಷ್ಟು ಕರುಣಾಮಯ್ಯಪ್ಪ ನೀನು, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮರುಭೂಮಿಯಲ್ಲಿ ನಾನು ಮಲ್ಕೊಂಡ ಜಾಗದಲ್ಲಿ ಇಷ್ಟು ಒಳ್ಳೆ ನೀರನ್ನು ನನಗಿಟ್ಟಿದ್ದೀಯಲ್ಲಪ್ಪ, ಜೀವ ಉಳಿಸ್ಬಿಟ್ಟೆ ನಂದು ಅಂತ ಕೃತಜ್ಞತೆ ಹೇಳಿ ಮತ್ತೆ ನಿದ್ದೆ ಮಾಡಿದ. ಮರುದಿನ ಚೆನ್ನಾಗಿ ಬೆಳಕಾಗಿತ್ತು, ತಾ ನೀರು ಕುಡಿದಿದ್ದನಲ್ಲ ಪಾತ್ರೆ ಅಲೆ ಪಕ್ಕದಲ್ಲೇ ಬಿದ್ದಿತ್ತು. ಎದ್ದು ನೋಡಿದ, ವಾಂತಿ ಮಾಡ್ಕೊಂಬಿಟ್ಟ, ಕಳ್ಕಿತ್ತು ಬಂದಂಗಾಯ್ತು. ಅದೇನಿತ್ತು ಗೊತ್ತಾ ಸ್ನೇಹಿತರೆ, ಪಾತ್ರೆ ಅಲ್ಲ ಅದು, ಯಾವುದೋ ಒಡೆದು ಚೂರಾದ ಮನುಷ್ಯನ ತಲೆಬುರುಡೆ, ಯಾವುದೋ ಪ್ರಾಣಿ ಕೊಂದು ಹಾಕಿರ್ಬೇಕು ಅವನ್ನ. ಆ ಬುರುಡೆಗೆ ಅಲ್ಲಲ್ಲೇ ಮಾಂಸ ಅಂಟ್ಕೊಂಡಿದೆ, ಕೂದಲು ಅಂಟ್ಕೊಂಡಿದೆ. ಆ ಬುರುಡೆಯಲ್ಲಿ ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆಯಲ್ಲ, ವಿಚಿತ್ರವಾದ ಹುಳುಗಳು ಓಡಾಡ್ತಾ ಇದ್ದಾವೆ. ಛೇ ಛೇ ಛೇ ಛೇ, ಇದನ್ನು ಕುಡಿದ್ಬಿಟ್ಟ ನಾನು, ಅಯ್ಯೋ ಪಾಪಿ ಎಂಥದು, ಏನೇನು ಕೊಡದ್ನಪ್ಪ ನಾನು ಅಂತ ಒದ್ದಾಡ್ಬಿಟ್ಟ. ತಕ್ಷಣ ಮನಸ್ಸು ತೆರೆತು, ಅವನು ಅನ್ಕೊಂಡು ನಿನ್ನೆ ಕಣ್ಣು ಕಾಣಿಸ್ತಿರ್ಲಿಲ್ಲಲ್ಲ ನನಗೆ, ಇದೇ ನೀರು ಅಮೃತ ಅಂದೆ, ಭಗವಂತನ ಕೃತಜ್ಞತೆ ಹೇಳಿದೆ. ಆದರೂ ಕಣ್ಣು ಕಂಡಾಗ ಕೊಳಕು, ಕಣ್ಣು ಮುಚ್ಚಿದಾಗ ಅಮೃತ ಆಗಿದ್ದು, ಕಣ್ಣು ತೆಗೆದಾಗ ಕೊಳಕಾಯ್ತು. ಅವನು ತಕ್ಷಣ ಹೇಳ್ತಾನೆ, ಈ ಕೊಳಕು ಶುಚಿ ಅನ್ನೋದು ನಾವು ಕಾಣೋದ್ರಲ್ಲಿದೆ ಸ್ವಾಮಿ, ನಮ್ಮ ಚಿಂತನೆಯಲ್ಲಿದೆ. ಅವನು ಹೇಳ್ತಾನೆ, ಗುರುಗಳನ್ನು ಹುಡ್ಕೊಂಡು ಹೋಗೋದೇ ಬೇಡ, ನಾನೇ ಗುರು ಆಗಿಬಿಡ್ತೀನಿ ಅಂದ. ನನಗೆ ಒಳ್ಳೆಯದು ಕೆಟ್ಟದು ಅನ್ನೋದು ನೋಡುವಂಥ ವಸ್ತುವಿನಲ್ಲಿಲ್ಲ, ನನ್ನ ಮನಸ್ಸಲ್ಲಿದೆ. ದಯವಿಟ್ಟು ಗಮನಿಸಿ, ಹೋಟೆಲಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಬಾಯಿ ಚಪ್ಪರಿಸೋ ನಾವು, ಅಡುಗೆ ಮನೆಯೊಳಗೆ ಹೋಗಿ ಅದನ್ನು ಮಾಡೋದನ್ನು ಗಮನಿಸಿದ್ರೆ ಮೆಚ್ಕೋತಿದ್ವೋ ಇಲ್ಲೋ ಅನ್ನೋದು ಅನುಮಾನ. ಆದ್ದರಿಂದ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು ನಾವು ನೋಡೋ ರೀತಿಯಲ್ಲಿದೆ, ನೋಡೋ ಸ್ಥಳದಲ್ಲಿದೆ, ನೋಡೋ ಕಾಲದಲ್ಲಿದೆ. ಅವತ್ತಿಂದ ಹ್ಯೋ ಏನು ಮಾಡಿದ, ಗುರುನ ಹುಡುಕೋದು ಬಿಟ್ಟ, ತನ್ನ ಚಿಂತನೆಯನ್ನು ಗುರುವನ್ನಾಗಿ ಮಾಡಿಕೊಂಡ, ಜ್ಞಾನೋದಯ ಪಡ್ಕೊಂಡ, ಝೆನ್ ಪರಂಪರೆಯಲ್ಲಿ ಬಹುದೊಡ್ಡ ಗುರು ಅಂತ ಹೆಸರಾದ.

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ್ ಘರ್ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ. ಹರ್ ಘರ್ ತಿರಂಗ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನ ಇಂದಿನಿಂದ 17ನೇ

0: ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ದೇಶಭಕ್ತಿ ಹಾಗೂ ರಾಷ್ಟ್ರೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಕರೆ ನೀಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022ರಲ್ಲಿ ಆರಂಭವಾದ ಹರ ಘರ್ ತಿರಂಗಾ ಅಭಿಯಾನ ಈಗ ವಾರ್ಷಿಕ ರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಕೋಟ್ಯಂತರ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಖಾದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸಹಭಾಗಿತ್ವದೊಂದಿಗೆ ಹರ ಘರ್ ತಿರಂಗಾ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಯಾಗಿ ವಿಸ್ತರಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ಧ್ವಜ ಸಂಹಿತೆ 2002 ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೈದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021ರಲ್ಲಾದ ತಿದ್ದುಪಡಿಯ ಪರಿಣಾಮ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ಧ್ವಜದ ಮಹತ್ವ ಯಾವ ಕಾಲಕ್ಕೂ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲಿ ತಯಾರಿತ ಧ್ವಜಕ್ಕೆ ಬರಲಾರದು. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ಖಾದಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು, ಕಚ್ಚಾ ವಸ್ತು ಬೆಳೆಯುವ ರೈತರು, ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಖಾದಿ ಗ್ರಾಮೋದ್ಯೋಗ ಆಯೋಗದ ಮಾನ್ಯತೆ ಹೊಂದಿದ ಖಾದಿ ಮಳಿಗೆಗಳಿಂದಲೇ ರಾಷ್ಟ್ರಧ್ವಜವನ್ನು ಖರೀದಿಸಲು ವಿನಂತಿ.
0: ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟ್ರೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರೀಯ ಗೀತೆಯನ್ನು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ಒಗ್ಗೂಡಿಸಿದೆ. ನಾಗರಿಕರು ರಾಷ್ಟ್ರೀಯ ಗೀತೆಯ ಸರಿಯಾದ ಪ್ರಸ್ತುತಿಯನ್ನು ಕಲಿಯಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ 5 ಹಂತದ ಆನ್ಲೈನ್ ಟ್ಯುಟೋರಿಯಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಹರ್ ಘರ್ ತಿರಂಗಾ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಸೆಲ್ಫಿ ವಿತ್ ತಿರಂಗಾ ವಂದೇ ಮಾತರಂ ಗೀತೆಯ ಸಾಹಿತ್ಯ ಮತ್ತು ರಾಗವನ್ನು ಒಳಗೊಂಡಿರಲಿದೆ. ರಾಷ್ಟ್ರೀಯ ಗೀತೆಯ ಇತಿಹಾಸವನ್ನು ಇದು ಪ್ರಚುರಪಡಿಸಲಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಹಟ್ಟಿ ಗ್ರಾಮ ಪ್ರಸಕ್ತ ಸಾಲಿನ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ, ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಭೆ ನಡೆಸಿ ಈ ಮಾಹಿತಿ ನೀಡಿದರು. 16ನೇ ತಾರೀಖು ಸಂಜೆ 4:30 ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಇಳಕಲ್ಲಿನ ಡಾಕ್ಟರ್ ಗುರುಮಹಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. 10 ಗ್ರಾಮಗಳಿಗೆ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಲಾಗುವುದು ಎಂದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಯಚೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪರಿಶೀಲಿಸಿದರು. ಭಾರತ್ ಮಾಲಾ ಯೋಜನೆ ಅಡಿ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ್ ರಾಯಚೂರು ಮಧ್ಯದ ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6 ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ನಿರ್ದೇಶಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ.

0: ಅನುಸರಿಸಿ. ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ ನಾವೀನ್ಯತೆ ಸಂಶೋಧನೆ ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾಕ್ಟರ್ ಅಶ್ವತ್ಥ ಬಾಬು.
2: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೇವೆ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. 18 crore ನೀಡಿದೆ. IIIT ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪಿಸಲು ಬೆಳೆಸಿದ್ದೀವಿ. ಈ ಸೆಂಟರ್ ಮೂಲಕ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ರಿಸರ್ಚ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟಾರ್ಟ್ಅಪ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕದ ಎಲ್ಲಾ ಭಾಗಗಳಕ್ಕೂ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ IIIT ಧಾರವಾಡಗೆ 1 crore ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. IIIT ಧಾರವಾಡದಲ್ಲಿ ಈಗಾಗಲೇ ಬಿಟೆಕ್ ನಲ್ಲಿ ಕ್ವಾಂಟಮ್ ಮೈನರ್ ಮತ್ತು ಎಂಟೆಕ್ ಪ್ರೋಗ್ರಾಂ ನಡೆಸುತ್ತಿದ್ದೇವೆ. ನಮ್ಮ ಕ್ವಾಂಟಮ್ ಸೆಂಟರ್ ಅಲ್ಲಿ 3 ತರವಾದ ಎಕ್ಸ್ಪೆರಿಮೆಂಟಲ್ ಸೆಟ್ಅಪ್ಸ್ ನ ನಾವು ಸ್ಥಾಪಿಸುತ್ತಿದ್ದೇವೆ. 25 qubit ಕ್ವಾಂಟಮ್ ಕಂಪ್ಯೂಟರ್, ಅದರಲ್ಲಿ ಸೂಪರ್ ಕಂಡಕ್ಟಿಂಗ್ ಕ್ಯೂಬಿಟ್ಸ್ ಇರುತ್ತವೆ. ಎರಡನೇದು ಕ್ವಾಂಟಮ್ ಕಮ್ಯುನಿಕೇಶನ್, ಕ್ವಾಂಟಮ್ ಸ್ಟೇಟ್ಸ್ ನ ಉಪಯೋಗಿಸಿ ಕ್ವಾಂಟಮ್ ಕಮ್ಯುನಿಕೇಶನ್ ಮಾಡುವುದು, ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳಬಹುದು, ಅದರಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಬಹುದು.
1: ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮದಡಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಜ್ಯಮಟ್ಟದ 2 ದಿನಗಳ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ ದೊರೆತಿದೆ. ರಾಜ್ಯದ 13 ಜಿಲ್ಲೆಗಳಿಂದ 300 ಹೆಚ್ಚು ಟೆಕ್ವಾಂಡೋ ಪಟುಗಳು ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ KS ನವೀನ್ ಪಂದ್ಯಾವಳಿ ಉದ್ಘಾಟಿಸಿದರು. ಕೊರಿಯಾ ಮೂಲದ ಈ ಕ್ರೀಡೆ ಕೈಕಾಲುಗಳ ಸೂಕ್ತ ಸಮನ್ವಯದಿಂದ ಯಾವುದೇ ಆಯುಧವಿಲ್ಲದೆ ಎದುರಾಳಿಯನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಎಂದರು. ರಾಜ್ಯ ಟೆಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷ ಜೆ ತಿರುಮಲ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ವೈಶಾಖ ಹಾಗೂ ಧಾರವಾಡದ ಭೀಮವ್ವ ಅವರು ಗದಗ್ ತಾಲೂಕು ಮುಳಗುಂದದಲ್ಲಿ ರಾಜ್ಯ ಅಮೇಚುವರ್ ಸೈಕ್ಲಿಂಗ್ ಸಂಸ್ಥೆ ಆಯೋಜಿಸಿರುವ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಎಲೀಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತೋಟಗಾರಿಕೆ ಪಿತಾಮಹ ಡಾಕ್ಟರ್ MH ಮರಿಗೌಡ ಅವರ ಜನ್ಮದಿನದ ಹಿನ್ನೆಲೆ ಹಾಸನದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಪ್ರತಿಮೆಗೆ ಗೌರವ ಅರ್ಪಿಸಲಾಯಿತು. ಬಳ್ಳಾರಿಯ ತೋರಣಗಲ್ಲಿನ JSW ಕೈಗಾರಿಕೆ ಆವರಣದ 9 ಸ್ಥಳಗಳಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2,000 ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮರಿಯಂಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ ಘರ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ಪೂರ್ಣ. ಹರ ಘರ ತಿರಂಗ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 101 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ ಎಂ

0: ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಕ್ರಮದ ನಭ ವಿಕೃತಿ
4: ವಾಯುವಾದಿ ರೂಪಗಳಂತೆ
3: ಕೃಮಿ ಬೀಜದಿಂ
4: ಮತ್ಸ್ಯ ಮೃಗ ಮನುಜರಂತೆ
3: ಕ್ರಮವಿವರವೇನಿರಲಿ
4: ಸೃಷ್ಟಿಯ ವಿಧಾನದಲ್ಲಿ
3: ಸಮಸದದು ಸತ್ವವನು ಮಂಕುತಿಮ್ಮ.
2: ಹೊರಗೆ ಕಾಣ್ತಾ ಇರುವಂತ ನಾನಾ ರೂಪ ವಿಕಾರಗಳಲ್ಲಿ ವೈವಿಧ್ಯಗಳಲ್ಲಿ ಮೂಲಭೂತವಾಗಿರುವಂಥ ಸತ್ವ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ.
5: ಸೊ ಹಾಗೆ ಆ ಸತ್ವದ ಏಕತೆಯನ್ನು ಉದಾಹರಣೆಯನ್ನು ಮೂಲಕ ಕೊಡ್ತಾ ಇರುವಂಥದ್ದು ಈಗ ಮುಂದಿನ ಮುಕ್ತಕ.
2: ಸೊ ಇಲ್ಲಿ ನಾವು ಮುಂಚೆ ಕೂಡ ನೋಡಿದ್ವಿ, ಆಕಾಶ ತನ್ನಿಂದ ತಾನೇ, ಅಲ್ಲಿ ಏನೂ ಇಲ್ಲ ಅಂತಂದರೆ ಬರೀ ನೀಲಿ ಆಕಾಶ, ಏಕಮುಖೀಯವಾಗಿರುತ್ತೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಒಂದೇ ಥರ ಕಾಣಿಸುತ್ತೆ. ಅದು ನಮಗೆ ಒಂದು ದೃಷ್ಟಿಯಿಂದ ನೋಡಿದಾಗ ಓ ಎಷ್ಟು ಕ್ಲಿಯರ್ ಆಗಿದೆಯಪ್ಪ, ಎಷ್ಟು ನೀಟಾಗಿದೆಯಪ್ಪ, ಕ್ಲೀನಾಗಿದೆಯಪ್ಪ ಅಂತ ಅನಿಸುತ್ತೆ. ಅದು ಕ್ರಮ. ಆ ಕ್ರಮಬದ್ಧವಾದಂತಹ ಆಕಾಶದಲ್ಲಿ ಅಲ್ಲೊಂದು ಇಲ್ಲೊಂದು ಮೋಡಗಳು ಕಾಣಿಸ್ಕೊಂಡ್ರೆ ಆ ಕ್ರಮಬದ್ಧತೆ ವಿಕೃತಿಯಾಯಿತು. ಈಗ ಹಿನ್ನೆಲೆ ಇದ್ದಂಥದ್ದು ಆಕಾಶದ ಕ್ರಮಬದ್ಧತೆ, ಆ ಹಿನ್ನೆಲೆಯಲ್ಲಿ ಮೋಡಗಳು ನಮಗೆ ಕಾಣಿಸಿದಾಗ ಅದರಲ್ಲಿ ಏನೋ ಒಂದು ಆಕೃತಿ ಬಂದಂಗಾಯಿತು. ಸೊ ಇಲ್ಲೊಂದು ಸ್ವಲ್ಪ ಮೋಡ ಇದೆ, ಅಲ್ಲೊಂದು ಸ್ವಲ್ಪ ಮೋಡ ಇದೆ ಅಂತ ಬೇರೆ ಬೇರೆ ಕಾಣಿಸೋದಕ್ಕೆ ಪ್ರಾರಂಭ ಆಯಿತು. ಈಗ ನೋಡಿದ ಮೋಡ ಇಲ್ಲಿತ್ತು, ಗಾಳಿ ಜೋರಾಗಿ ಬೀಸ್ತು ಅಂತಂದರೆ ಆ ಮೋಡ ಬೇರೆ ಎಲ್ಲೋ ಹೊರಟೋಯ್ತು, ಬೇರೆ ಎಲ್ಲೋ ಹೋಗಿ ಅಲ್ಲಿ ಇವಾಗ ಕಾಣಿಸ್ತಾ ಇದೆ. ಅಲ್ಲಿದ್ದಂಥ ಮೋಡ ಏನಾಯಿತು, ಅಲ್ಲೇ ಇದೆಯಾ ಅಂದರೆ ಇಲ್ಲ, ಅದು ಇನ್ನೆಲ್ಲೋ ಹೊರಟೋಯ್ತು, ಇನ್ಯಾವುದೋ ಮೋಡದ ಜೊತೆ ಸೇರ್ಕೊಂಬಿಟ್ಟು ಮೊದಲು ಚಿಕ್ಕದಾಗಿದ್ದಂಥ ಮೋಡ ಈಗ ದೊಡ್ಡ ಗಾತ್ರದ ಮೋಡವಾಗೋಯ್ತು. ಸೊ ಹಾಗೆ ಕ್ರಮಬದ್ಧವಾದಂತಹ ನಭದ ಒಂದು ಹಿನ್ನೆಲೆಯಲ್ಲಿ ವಾಯು ಇತ್ಯಾದಿಗಳಿಂದ ವಿಕೃತಿಗಳಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹಿಂದೆ ಕ್ರಮ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಕ್ರಮ ಇದೆ, ಆ ಕ್ರಮದ ಹಿನ್ನೆಲೆ ಇದೆ, ಚಿತ್ರಪಟ ಇದ್ದಂತೆ ಅದರ ಮುಂದೆ ಕೆಲವು ವಿಕಾರಗಳು ನಮಗೆ ಗೋಚರವಾಗುವ ಕೆಲವು ಶಕ್ತಿಗಳಿಂದ ಮಾರ್ಪಾಡಾಗಿ ಕಾಣಿಸ್ತಾ ಇವೆ. ಹಿಂದೆ ಇರುವಂಥ ಕ್ರಮ ಚೆನ್ನಾಗಿದೆ, ಅದರ ಜೊತೆಗೆ ಮುಂದೆ ಇರುವಂಥ ವಿಕಾರಗಳು ಕೂಡ ನಮಗೆ ಗೋಚರವಾಗ್ತಾ ಇದೆ. ಅದು ಜಡದ ಒಂದು ವಿಚಾರವಾದರೆ ಜೀವದ ವಿಚಾರಕ್ಕೆ ಬಂದಾಗಲೂ ಕೂಡ ಅದೇ ರೀತಿ ಒಂದು ಬೀಜದಿಂದ ಒಂದು ಜೀವಿ ಉತ್ಪನ್ನವಾಗುತ್ತೆ. ನಮಗೆ ಕಾಣ್ತಾ ಇರುವಂತಹ ಬೇರೆ ಬೇರೆ ಜೀವರಾಶಿಗಳಿದೆ. ಇಲ್ಲಿ ಒಂದು ಬೇವಿನ ಮರ ಇದೆ, ಅದರ ಪಕ್ಕದಲ್ಲಿ ಒಂದು ಮಾವಿನ ಮರ ಇದೆ. ಇದ್ಯಾಕಪ್ಪ ಬೇವಿನ ಮರ ಬೇರೆ ಮಾವಿನ ಮರ ಬೇರೆ ಅಂತಂದರೆ ಅದರ ಮೂಲಕ್ಕೆ ಹೋಗೋಣ. ಬೇವಿನ ಸಸಿ ಬೇವಿನ ಮರವಾಯಿತು, ಬೇವಿನ ಸಸಿ ಮಾವಿನ ಮರ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಮಾವಿನ ಬೀಜವನ್ನು ಬಿತ್ತಿದ್ರೆ ಅದು ಮಾವಿನ ಮರವೇ ಆಗುತ್ತೆ, ಇನ್ಯಾವುದು ಹೊಂಗೆ ಮರ ಆಗಕ್ಕೆ ಅದು ಸಾಧ್ಯ ಇಲ್ಲ. ಸೊ ಆ ಬೀಜಕ್ಕೆ ನಾವು ಹೋದಾಗ, ಮೂಲಕ್ಕೆ ನಾವು ಹೋದಾಗ ಅದರಲ್ಲೂ ಕ್ರಮಬದ್ಧತೆ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲೇ ಮತ್ಸ್ಯ ಮೀನು ಬರಬೇಕಾದ್ರೆ ಒಂದು ರೀತಿಯ ಮೀನು ಇನ್ನೊಂದು ರೀತಿಯ ಮೀನನ್ನೇ ಹುಟ್ಟಾಕುತ್ತಾ ಅಂತಂದರೆ ಇಲ್ಲ, ತನ್ನ ರೀತಿಯ ಮೀನನ್ನು ಮಾತ್ರ ಹುಟ್ಟಾಕಕ್ಕೆ ಸಾಧ್ಯ. ತಿಮಿಂಗಲ ಅದರ ಮರಿ ತಿಮಿಂಗಲವೇ ಆಗುತ್ತೆ, ಅದು ಇನ್ಯಾವುದೋ ರೀತಿಯ ಮೀನಾಗಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಲ್ಲ ಮೃಗಗಳು ಎಲ್ಲ ಮನುಜರು. ಆದರೆ ಇಲ್ಲಿ ಈ

0: ಈಗ ನಾವು ನೋಡಿದಂತೆ ಒಂದು ಕೋತಿಯ ಮರಿ ಕೋತಿಯೇ ಆಗುತ್ತೆ. ಮಂಗ ಮಂಗವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅಂದರೆ ನಾವು ವಿಕಾಸದ ಒಂದು ಕಥೆಯಲ್ಲಿ ಕೇಳ್ತೀವಿ, ಮಾನವ ಬಂದದ್ದು ಮಂಗನಿಂದ, ಮಂಗನಿಂದ ಮಾನವ ಬಂದ ಅಂತ. ಅದು ಹೇಗೆ? ಸೊ ನಾವು ಈ ಕಾಲದ ಒಂದು ಪ್ರವಾಹವನ್ನು ನೋಡಿದಾಗ ಅದರಲ್ಲಿ ವಿಕಸನಗಳು ಆಗ್ತಾ ಇದೆ, ವಿಕಾಸಗಳು ಆಗ್ತಾ ಇವೆ, ಬದಲಾವಣೆಗಳು ಆಗ್ತಾ ಇವೆ. ಅದು ಸಹಸ್ರಾರು ವರ್ಷಗಳ ಕಾಲ ಪರಿಧಿಯನ್ನು ನಾವು ನೋಡಿದಾಗ ಅದರಲ್ಲಿ ಗೋಚರವಾಗುವ ಒಂದು ಕ್ರಮಬದ್ಧತೆಯೇ ಬೇರೆ. ನಾವು ನಮ್ಮ ಸೀಮಿತವಾದಂಥ ಕಾಲ ನಿಯಮದಲ್ಲಿ, ದೇಶ ನಿಯಮದಲ್ಲಿ, ವಸ್ತು ನಿಯಮದಲ್ಲಿ ನೋಡಿದಾಗ, ಆ ಸೀಮಿತತೆಯಲ್ಲಿ ನೋಡಿದಾಗ ನಮಗೆ ಗೋಚರವಾಗುವಂಥ ಕ್ರಮಬದ್ಧತೆ, ವೈವಿಧ್ಯತೆ ಇದು ಬೇರೆ. ಸೊ ಆ ಕ್ರಮಬದ್ಧತೆ ಏನೇ ಇರಲಿ, ಸೃಷ್ಟಿಯ ವಿಚಾರದಲ್ಲಿ ಬೇಗನೆ ಬೇಕಾದರೂ ಚೇಂಜ್ ಆಗಲಿ, ಚೇಂಜೇ ಆಗದೆ ಅದೇ ಕಂಟಿನ್ಯೂ ಆಗ್ತಾ ಇರಲಿ, ಮೂಲಭೂತವಾದಂತಹ ಸತ್ವ ಏನಿದೆಯೋ ಅದು ಯಾವತ್ತಿಗೂ ಸವಿಯಲ್ಲ. ಮಂಗನಲ್ಲಿರುವಂತಹ ಶಕ್ತಿಯೇ ಮಾನವನಲ್ಲಿ ಬಂದಿದೆ. ಈಗ ಮಾನವನಿಂದ ಮಾನವನೇ ಸೃಷ್ಟಿ ಆಗ್ತಾ ಇದ್ದಾನೆ, ಆದರೆ ಅದು ಬಂದದ್ದು ಮಂಗನಿಂದ ಅಂತ ನಾವು ಅಂದ್ಕೊಳ್ಬೇಕು. ಅಮೂಲ ಅಲ್ಲಿತ್ತು. ಸೊ ಹಾಗೆ ಈ ವಿಕಾಸ, ಈ ಎವಲ್ಯೂಷನ್ ಅನ್ನೋದೇನಿದೆ, ಆ ಎವಲ್ಯೂಷನ್ ನಿರಂತರವಾಗಿ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದಾಗಿ ಬದಲಾವಣೆಗಳ ಅನಿವಾರ್ಯತೆಗಳು ಬರ್ತಾ ಇರ್ತವೆ. ಈ ಜಿರಾಫೆಯ ಕತ್ತು ಯಾಕಪ್ಪ ಉದ್ದಾಯಿತು ಅಂತಂದರೆ ಡಾರ್ವಿನಿಯನ್ ಥಿಯರಿ ಹೇಳುತ್ತೆ, ಏನೋ ಒಂದು ಎಕ್ಸ್ಪ್ಲನೇಷನನ್ನು ಕೊಡುತ್ತೆ, ಇದಕ್ಕೋಸ್ಕರ ಇದು ಹಿಂಗಾಯಿತು. ಇನ್ಯಾವುದೋ ಅಲ್ಲಿ ಪೋಲಾರ್ ರೀಜನ್, ಬಹಳ ಚಳಿಯ ಒಂದು ವಾತಾವರಣದಲ್ಲಿರುವಂತಹ ಕರಡಿಗೆ ಬಹಳ ದಪ್ಪನಾದಂತಹ ಹೊರಮೈ ಪದರ ಇದೆ ಅಂತಂದರೆ ಅದು ಯಾಕೆ ಅಂದರೆ ಅದು ಅಲ್ಲಿನ ಒಂದು ಪರಿಸರಕ್ಕೆ ಅನುಗುಣವಾಗಿ ಅಲ್ಲಿ ಸರ್ವೈವ್ ಆಗಬೇಕು, ಅಲ್ಲಿ ಬದುಕಬೇಕು, ಅದು ಜೀವಿಸಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದು ಬದಲಾವಣೆ ಆಯಿತು. ಈಗ ಆ ಬದಲಾವಣೆ ನಮಗೆ ಕಾಣಲ್ಲ. ನಮಗೆ ಕಾಣೋದೇನೆಂದರೆ ಪೋಲಾರ್ ಬೇರಿನ ದಪ್ಪ ಚರ್ಮ ಪೋಲಾರ್ ಬೇರಿನ ಮರಿಗೂ ತಾನಾಗಿಯೇ ಬಂದಿದೆ ಅಂತ. ಸೊ ಒಂದು ಕ್ರಮಬದ್ಧತೆ ಅಲ್ಲಿ ನಾವು ನೋಡ್ತೀವಿ. ಸೊ ಹೀಗೆ ಆ ವಿವರಣೆಯ ಒಂದು ಇದು ಏನೇ ಇದ್ದರೂ ಕೂಡ ನಾವು ಮೂಲಭೂತವಾಗಿ ನೋಡಬೇಕಾಗಿರೋದು ಏನಪ್ಪ ಅಂತಂದರೆ ಅದು ಮೂಲ ಸತ್ವ ಏನಿದೆಯೋ ಆ ಸತ್ವವನ್ನು ಅದು ಕಡಿಮೆ ಮಾಡ್ತಾ ಇಲ್ಲ. ಎಲ್ಲ ಜೀವಿಗಳಲ್ಲೂ ಆ ಒಂದು ಸತ್ವ ತನ್ನದೇ ಆದ ರೀತಿಯಲ್ಲಿ ಪ್ರಕಟವಾಗ್ತಾ ಇದೆ ಅಂತ. ಸೊ ನಾವು ಇದು ದೊಡ್ಡದು ಅದು ಚಿಕ್ಕದು ಅಂತ ಅಂದ್ಕೊಳ್ಳೋದಾಗಲಿ, ಅಥವಾ ಮನುಷ್ಯ ಎಲ್ಲ ಜೀವಿಗಳಿಗಿಂತ ಬಹಳ ಒಂದು ಮುಂದುವರೆದಂತಹ ಪ್ರಾಣಿ, ಬಹಳ ಬುದ್ಧಿವಂತ ಪ್ರಾಣಿ ಅಂತ ಬೀಗೋದಾಗಲಿ, ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಎಲ್ಲ ಜೀವಿಗಳಲ್ಲೂ ಕೂಡ ಪ್ರಕಟವಾಗ್ತಾ ಇರುವಂಥ ಸತ್ವ ಆ ಮೂಲ ಸತ್ವವೇ, ಅದು ಎಲ್ಲೂ ಕೂಡ ಸವಿದು ಹೋಗಿಲ್ಲ. ಒಂದು ಪಕ್ಷಿಯನ್ನು ನಾವು ತಗೊಂಡ್ರೆ ಆ ಪಕ್ಷಿ ಅದೆಷ್ಟೋ ವರ್ಷಗಳಿಂದ, ಎಷ್ಟೋ ತಲೆಮಾರುಗಳಿಂದ ಒಂದೇ ರೀತಿಯಲ್ಲಿ ಗೂಡು ಕಟ್ಟುವಂಥ ತನ್ನ ಶಕ್ತಿಯನ್ನು ಉಳಿಸ್ಕೊಂಡು ಬಂದಿದೆ. ಟೈಲರ್ ಬರ್ಡ್ ಅಂತ ಒಂದು ಬರ್ಡ್ ಇದೆ, ದರ್ಜಿ ಹಕ್ಕಿ. ಆ ದರ್ಜಿ ಹಕ್ಕಿ ಕೆಲವು ಗಿಡಗಳಲ್ಲಿ ಆಯ್ಕೆ ಮಾಡಿಕೊಂಡು, ಆ ಗಿಡಗಳ ಕೆಲವು ಎಲೆಗಳನ್ನು ಆಯ್ಕೆ ಮಾಡಿಕೊಂಡು, ಹೇಗೆ ನಾವು ಬಟ್ಟೆಯನ್ನು ಹೊಲಿದು ಸೂಜಿಯಿಂದ ದಾರವನ್ನು ಪೋಣಿಸಿ ಹೊಲಿದು ನಾವು ಬಟ್ಟೆಗಳನ್ನು ಮಾಡ್ಕೊಳ್ತೀವೋ, ಹಾಗೆ ಒಂದು ನಾಲ್ಕಾರು ಅಗಲವಾದಂತಹ ಎಲೆಗಳನ್ನು ಸೇರಿಸಿ ತನ್ನ ಕೊಕ್ಕಿನಿಂದ ಚುಚ್ಚಿ ಹುಲ್ಲಿನ ಒಂದು ಇದನ್ನೇ ದಾರವಾಗಿ ಮಾಡಿಕೊಂಡು ದರ್ಜಿಯಂತೆ ಹೊಲಿಯುತ್ತೆ. ಅದಕ್ಕೆ ಟೈಲರ್ ಬರ್ಡ್ ಅಥವಾ ದರ್ಜಿ ಹಕ್ಕಿ ಅಂತ ಕರೆಯುವಂಥದ್ದು. ಅದು ಇವತ್ತು ಕಲ್ತ್ಕೊಳ್ತಾ ಅದನ್ನು ಅಂತಂದರೆ ಇಲ್ಲ, ಅದು ಎಷ್ಟೋ ತಲೆಮಾರುಗಳಿಂದ ಅದು ತನ್ನ ತಂದೆ ತಾಯಿಯಿಂದ ಕಲ್ತ್ಕೊಳ್ತು, ಆ ತಂದೆ ತಾಯಿಗಳು ಅದರ ತಂದೆ ತಾಯಿಗಳಿಂದ, ಸೊ ಹಾಗೆ ನಿರಂತರವಾಗಿ ಅದು ಮುಂದುವರಿತಾ ಬಂದಿದೆ. ಸೊ ಅಲ್ಲಿ ಪ್ರಕಟವಾಗ್ತಾ ಇರುವಂತಹ ಮೂಲ ಸತ್ವ ನಾವು ಗೌರವಿಸಬೇಕಾದಂತಹ ಸತ್ವ. ಇವತ್ತಿನ ದಿನ ಮನುಷ್ಯ ಅದನ್ನು ಕಂಡುಹಿಡ್ಕೊಂಡಿದ್ದಾನೆ. ನಿಜ ಆ ದರ್ಜಿ ಹಕ್ಕಿ ಮನುಷ್ಯನ ಥರ ಬೇರೆ ಬೇರೆ ಥರದ ಕಟ್ಟಡಗಳನ್ನು ಕಟ್ಟೋ ಸಾಮರ್ಥ್ಯ ಪಡೀದೇ ಇರಬಹುದು, ಹಾಗಂದ ಮಾತ್ರಕ್ಕೆ ಅದರ ಒಳಗಿರುವ ಸತ್ವ ಕಡಿಮೆ ಅಂತ ಅಲ್ಲ. ಆ ಕ್ರಮ ಏನೇ ಇದ್ದರೂ ಕೂಡ ಸೃಷ್ಟಿಯ ವಿಧಾನದಲ್ಲಿ ಅದಕ್ಕೆ ತನ್ನದೇ ಆದಂತಹ ಒಂದು ವಿಶೇಷವಾದಂಥ ಸ್ಥಾನ ಇದೆ, ಗೌರವ ಇದೆ. ಆ ಗೌರವವನ್ನು ನಾವೆಲ್ಲರೂ ವ್ಯಕ್ತಪಡಿಸಬೇಕು. ಅದರಲ್ಲಿರೋಂಥ ಆ ಒಂದು ಮೂಲ ತತ್ವಕ್ಕೆ ನಾವು ಯಾವುದೇ ರೀತಿಯ ಕುಂದು ಬಾರದಂತೆ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ.
1: ಕೇಳುವರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 101 ಕುರಿತು ಎಸ್ವಿವೈಎಂನ ಸಲಹೆಗಾರರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಪ್ರಕೃತಿಯ ಸೃಷ್ಟಿಯಲ್ಲೇ ಅತ್ಯಂತ ಪವಿತ್ರ ಹಾಗೂ ನಿಷ್ಕಲ್ಮಶವಾದ ಭಾವನೆಯೆಂದರೆ ತಾಯಿಯ ಪ್ರೀತಿ. ಈ ಭಾವನಾತ್ಮಕ ಸೆಳೆತ ಅಕ್ಷರಬಲ್ಲ ಮಾನವನಿಗೆ ಸೀಮಿತವಾಗಿಲ್ಲ. ಭಾಷೆ ಇಲ್ಲದ ಪ್ರಾಣಿ ಪ್ರಪಂಚದಲ್ಲೂ ಅಷ್ಟೇ ತೀವ್ರವಾಗಿ ಮತ್ತು ಅಷ್ಟೇ ಹಾರ್ದವಾಗಿ ವ್ಯಕ್ತವಾಗುತ್ತದೆ. ಭಾಷೆ ಬಾರದಿದ್ದರೇನು, ಎತ್ತ ಕರುಳಿನ ತಳಮಳಕ್ಕೆ ಮೂಕ ಜೀವಿಗಳು ಹೊರತಲ್ಲ. ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳ ವರ್ತನೆಗಳೇ ಸಾಕ್ಷಿ. ಇತ್ತೀಚೆಗೆ ಕಾಡಾನೆಗಳ ಬದುಕಿನಲ್ಲಿ ನಡೆದ ಕೆಲವು ಹೃದಯ ವಿದ್ರಾವಕ ಘಟನೆಗಳು, ಎತ್ತಕಂದನ ಹಗಲಿಕೆಯಿಂದ ವ್ಯಕ್ತವಾದ ಆನೆಯ ಅಪ್ರತಿಮ ಮಾತೃಪ್ರೇಮ ಮತ್ತು ಅದರ ಒಡಲಾಳದ ತಲ್ಲಣಗಳು ಇಡೀ ಜಗತ್ತಿನ ಕಣ್ಣುಗಳನ್ನು ತೇವಗೊಳಿಸುವಂತಿವೆ. ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಬೇಲೂರು ತಾಲೂಕಿನ ಬಳಿ ನಡೆದ ಈ ಪ್ರಸಂಗವು ನೋಡಿದವರ ಕಣ್ಣೀರು ಸುರಿಸುವಂತಿತ್ತು. ಪ್ರವಾಸದ ವೇಳೆ ಆನೆ ಮರಿಯೊಂದು ಮೃತಪಟ್ಟು ಜನಿಸಿತ್ತು. ಆದರೆ ಈ ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧವಿರದ ತಾಯಾನೆ 3 ದಿನಗಳು ಕಳೆದರೂ ತಾನು ಹೋದಲ್ಲೆಲ್ಲ ತನ್ನ ಮರಿಯ ಮೃತದೇಹವನ್ನು ಸೊಂಡಿಲಿನಲ್ಲಿ ಹೊತ್ತುಕೊಂಡು ತಿರುಗುತ್ತಿತ್ತು. ಆಗಾಗ ಮರಿಯ ಶವವನ್ನು ಕಾಲಿನಿಂದ ತಳ್ಳಿ ಬದುಕಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಾ ಮೂಕವಾಗಿ ರೋಧಿಸುತ್ತಿತ್ತು. ಸುರಿಯುವ ಮಳೆ ಬಿಸಿಲು ಗಾಳಿಯ ನಡುವೆಯೂ ತನ್ನ ಮೃತ ಮರಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಕದಲದ ಆ ದೃಶ್ಯ ಪ್ರಕೃತಿಯ ಅತಿದೊಡ್ಡ ವಿಸ್ಮಯ ಹಾಗೂ ತಾಯ್ತನದ ಮುರುಕದ ಕಥೆಯಾಗಿತ್ತು. ಅಪಾರ ಬುದ್ಧಿಶಕ್ತಿ ಮತ್ತು ಮಮತೆಯ ಹೆಸರಾದ ಆನೆಗಳು ತಮ್ಮ ಮರಿಗಳ ವಿಷಯಕ್ಕೆ ಬಂದರೆ ಅತ್ಯಂತ ಭಾವುಕವಾಗುತ್ತವೆ. ಮತ್ತೊಂದು ಘಟನೆಯಲ್ಲಿ ವಿದ್ಯುತ್ ಸ್ಪರ್ಶಕ್ಕೆ ಸಿಲುಕಿ 5 ತಿಂಗಳ ಮರಿ ಆನೆಯೊಂದು ಜೀವ ಕಳೆದುಕೊಂಡಾಗ ಆ ತಾಯಿ ಆನೆ ಅನುಭವಿಸಿದ ಯಾತನೆ ವರ್ಣಾನತೀತ. ಎತ್ತ ಒಡಲಿನ ಸೆಳೆತ ತಡೆಯಲಾರದ ಆ ತಾಯಿ ಆನೆ ತನ್ನ ಮೃತ ಕಂದಮ್ಮನನ್ನು ಎಬ್ಬಿಸಲು ಆಗಾಗ ಗೀಳಿಡುತ್ತಾ ನಡೆಸಿದ ಶತ ಪ್ರಯತ್ನ ಯಾವುದೇ ತಾಯಿಯ ಪ್ರೀತಿಗೂ ಕಮ್ಮಿಯಿಲ್ಲ. ಸತ್ತ ಮರಿಯ ಸೊಂಡಿಲನ್ನು ಸವರುತ್ತಾ ಮುಂಗಾಲಿನಿಂದ ಸ್ಪರ್ಶಿಸುತ್ತಾ ಹೇಗಾದರೂ ತನ್ನ ಮರಿ ಮತ್ತೆ ಎದ್ದು ನಿಲ್ಲಬಹುದು, ತನ್ನೊಂದಿಗೆ ಹೆಜ್ಜೆ ಹಾಕಬಹುದು ಎಂಬ ಆಸೆಯಿಂದ ದಿನವಿಡೀ ಅಲ್ಲೇ ಕಾಯುತ್ತಾ ನಿಂತಿತ್ತು. ಆಗಾಗ ಕಾಡಿಗೆ ನುಗ್ಗಿದರೂ ಎತ್ತ ಒಡಲಿನ ಸೆಳೆತ ತಡೆಯಲಾರದೆ ಮರುಕ್ಷಣವೇ ಭರದಿಂದ ಬಂದು ತನ್ನ ಕಂದಬ್ಬನನ್ನು ಎಬ್ಬಿಸಿ ಕರೆದೊಯ್ಯಲು ಅದು ನಡೆಸುತ್ತಿದ್ದ ಶತಪ್ರಯತ್ನ ನೆರೆದಿದ್ದವರ ಕಣ್ಣಾಳಿಗಳನ್ನು ಒದ್ದೆ ಮಾಡಿತ್ತು. ಇತ್ತೀಚೆಗಿನ ಮತ್ತೊಂದು ಘಟನೆಯಲ್ಲಿ ವಿರಾಜಪೇಟೆ ತಾಲೂಕಿನ ಗ್ರಾಮವೊಂದರ ಬಳಿ ಹೆಣ್ಣಾನಿಯೊಂದು ಮೃತಪಟ್ಟಿತ್ತು. ತಾಯಿಯನ್ನು ಕಳೆದುಕೊಂಡ ಅದರ ಪುಟ್ಟ ಮರಿಯಾನಿಗೆ ಆ ಹಗಲಿಕೆಯ ಘೋರ ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮೃತದೇಹದ ಬಳಿಯೇ ನಿಂತು ನಿರಂತರವಾಗಿ ಚೀರಾಡುತ್ತಾ ರೋಧಿಸುತ್ತಿದ್ದ ಆ ಮರಿಯಾನೆ ತನ್ನ ತಾಯಿಯನ್ನು ಯಾರು ಮುಟ್ಟಬಾರದು ಎಂಬಂತೆ ಯಾರನ್ನು ಸಮೀಪಕ್ಕೆ ಬಿಡದೆ ರಕ್ಷಿಸಲು ಯತ್ನಿಸುತ್ತಿದ್ದಂತೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಅದನ್ನು ಸೆರೆ ಹಿಡಿದು ಹಗ್ಗದಿಂದ ಕಟ್ಟಿಹಾಕಿದರು. ತಾಯಿಯಿಂದ ದೂರವಾಗುತ್ತಿರುವ ಆಕ್ರೋಶ ಹಾಗೂ ಭಯದಲ್ಲಿದ್ದ ಮರಿಯಾನೆ ಹಗ್ಗವನ್ನೇ ಕಳಚಿಕೊಂಡು ಕಾಡಿನತ್ತ ಓಡಿ ಹೋಯಿತಂತೆ. ತಾಯಿಯನ್ನು ಕಳೆದುಕೊಂಡಾಗ ಆ ಪುಟ್ಟ ಕಂದನ ಮನಸ್ಸಿನಲ್ಲಾದ ಆಘಾತ ಮತ್ತು ಕಂಗಾಲುತನ ಎಷ್ಟಿರಬೇಡ. ತಾಯಿ ಹಾಲಿನ ಸೌರಭ ಹಾಗೂ ಬೆಚ್ಚಗಿನ ಸ್ಪರ್ಶಕ್ಕಾಗಿ ಹಂಬಲಿಸುವ ಆ ಮರಿಯಾನಿಯ ಆರ್ತಮೋರೆ ಮಾತೃ ಪ್ರೇಮಕ್ಕೆ ಪ್ರಭೇದದ ಎಲ್ಲಗಳಿಲ್ಲ ಎಂಬುದನ್ನು ಪರೋಕ್ಷವಾಗಿ ಸಾರುತ್ತದೆ. ವಾತ್ಸಲ್ಯ ಮತ್ತು ತಾಯಿಯಂದರ ಪ್ರೀತಿ ಕೇವಲ ಮಾನವ ಕುಲಕ್ಕೆ ಮಾತ್ರ ಸೀಮಿತವಾದುದಲ್ಲ, ಅದು ಪ್ರಕೃತಿಯ ಪ್ರತಿಯೊಂದು ಜೀವಿಯ ರಕ್ತಗತ ಗುಣ. ಅದು ಕಣ್ಣಿನ ಹಸಿಯಲ್ಲಿ, ಸ್ಪರ್ಶದ ಬೆಚ್ಚನೆಯಲ್ಲಿ, ಆರೈಕೆಯ ಸೇವೆಯಲ್ಲಿ ಮೂಕವಾಗಿಯೇ ಜಗತ್ತಿಗೆ ವ್ಯಕ್ತವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿ

ವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ವ್ಯಾಪಾರ, ರಕ್ಷಣೆ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಹರ್ ಘರ್

0: ತಿರಂಗಾ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ದೇಶದ ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟ್ರೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜನೆ ಮಾಡಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಜಾನ್ನಲ್ಲಿ ಕೋಟ್ ದಿ ಐವರಿ ಅಧ್ಯಕ್ಷ ಅಲನ್ಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬೆಳೆಯುತ್ತಿರುವಂತಹ ಭಾರತ ಕೋಟ್ ಡಿ ಐವರಿ ಪಾಲುದಾರಿಕೆಯ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಆಫ್ರಿಕಾದೊಂದಿಗೆ ಬಲವಾದ ಮತ್ತು ಆಳವಾದ ಸಂಬಂಧವನ್ನು ಮುಂದುವರೆಸಲು ಭಾರತದ ಹಂಚಿಕೆ ಬದ್ಧತೆಯನ್ನು ಪುನರುಚ್ಚರಿಸಿದರು. ಭಾರತ ಕೋಟ್ ಡಿ ಐವರಿ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಹಳಿಗಳ ಸ್ಥಿತಿ ಮತ್ತು ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಾಮ್ಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಹೊಸ ಯಾತ್ರಾ ಬೆಂಗಾವಲು ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹೆಯಲ್ಲಿ ದರ್ಶನ ಮುಗಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನ ಒಳಗೊಂಡಂತಹ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಮೂಲಕ ಜಮ್ಮು ಕಡೆಗೆ ಹೋಗಲು ಅವಕಾಶವನ್ನು ಕಲ್ಪಿಸಲಾಯಿತು. ಹಿಂದಿರುಗಿದ ಯಾತ್ರಿಕರಲ್ಲಿ 867 ಪುರುಷರು, 251 ಮಹಿಳೆಯರು, 1 ಮಗು, 79 ಸಾಧುಗಳು ಮತ್ತು 4 ಸಾಧ್ವಿಗಳು ಸೇರಿದ್ದಾರೆ. ಇದರೊಂದಿಗೆ 2026ರ ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 480,019 ತಲುಪಿದೆ. 57 ದಿನಗಳ ಕಾಲ ನಡೆದ ಅಮರನಾಥ ಯಾತ್ರೆ ಜುಲೈ 3ರಂದು ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಚಂದನ್ವಾರಿ ಮಾರ್ಗ ಮತ್ತು ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗ 2ರಿಂದಲೂ ಏಕಕಾಲದಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ 28ರಂದು ಸಾಂಪ್ರದಾಯಿಕ ಚಾಡಿ ಮುಬಾರಕ್ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೆಡಿಕಲ್ ಡಿವೈಸ್ 2026ರ ಕಾರ್ಯಕ್ರಮದಲ್ಲಿ ಎಐ ಇನ್ ಮೆಡ್ಟೆಕ್ ಕೃತಕ ಬುದ್ಧಿಮತ್ತೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದರು. ಆರೋಗ್ಯ ಸಚಿವಾಲಯದ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಅಳವಡಿಕೆಯನ್ನು ವೇಗಗೊಳಿಸಲು 5 ಪ್ರಮುಖ ಆದ್ಯತೆಗಳನ್ನು ವರದಿ ವಿವರಿಸಿದೆ. ಕೃತಕ ಬುದ್ಧಿಮತ್ತೆಗೆ ಸಿದ್ಧವಾಗಿರುವಂತಹ ದತ್ತಾಂಶ ಮತ್ತು ಪುರಾವೆಗಳ ಅಭಿವೃದ್ಧಿ, ಜೀವನ ಚಕ್ರ ಆಧಾರಿತ ನಿಯಂತ್ರಣ ಹಾಗೂ ಮರುಪಾವತಿ ವ್ಯವಸ್ಥೆ, ಎಐ ಆಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳ ವಿಸ್ತರಣೆ ಹಾಗೂ ಸರ್ಕಾರ, ಕೈಗಾರಿಕೆ, ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ವಲಯಗಳ ನಡುವಿನ ಸಹಕಾರ ಬಲಪಡಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ವರದಿ ಒಳಗೊಂಡಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸಾಫ್ಟ್ವೇರ್ ಸಾಮರ್ಥ್ಯ ಮತ್ತು ಬೆಳೆಯುತ್ತಿರುವಂತಹ ಮೆಟ್ರಿಕ್ ಉತ್ಪಾದನಾ ನೆಲೆಯನ್ನು ಬಳಸಿಕೊಂಡು ಜವಾಬ್ದಾರಿಯುತ ಎಐ ಆಧಾರಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವ

0: ಆಶ ಭಾರತಕ್ಕಿದೆ ಎಂದು ವರದಿ ತಿಳಿಸಿದೆ. ಅಸ್ಸಾಂನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹಾ ಮತ್ತು ಚೀನಾದ ಕ್ಯೂ ಹಾನ್ ಮುಖಾಮುಖಿಯಾಗಿದ್ದಾರೆ. ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದಂತಹ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದರು. ಚೀನಾದ ಹೆಫಿಯಲ್ಲಿ ನಡೆದಂತಹ 9ನೇ ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ವರ್ಷದ ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಕ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮೊದಲ ಎಲಿಮಿನೇಷನ್ ಸುತ್ತಿನಲ್ಲಿ 34 ಜೋಡಿಗಳು ಸ್ಪರ್ಧಿಸಿದವು. ಭಾರತೀಯ ಜೋಡಿ ಸೇರಿದಂತೆ ಅಗ್ರ 14 ಜೋಡಿಗಳು ಫ್ಲೈಟ್ ಎ ಹಂತಕ್ಕೆ ಮುನ್ನಡೆದವು. ಇರಾನ್ ಅಧ್ಯಕ್ಷ ಮಸೂದ್ ಫೆಜಿಸ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾದಂತಹ ಸಂದರ್ಶನವೊಂದರಲ್ಲಿ ಮಸೂದ್ ಅವರು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ಧವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕ ತನ್ನ ಬಾಧ್ಯತೆಗಳನ್ನು ಪೂರೈಸುವವರೆಗೆ ಇರಾನ್ ತನ್ನ ಬದ್ಧತೆಗಳನ್ನು ಗೌರವಿಸುತ್ತದೆ. ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸಲು ವಿಫಲವಾದರೆ ಇರಾನ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಯಾವುದೇ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದು, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವುದನ್ನು ತಡೆಯಲು ಅಮೆರಿಕ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಉದ್ಯೋಗ ಕಳೆದುಕೊಂಡಂತಹ ಬಳಿಕ ಹೊಸ ಉದ್ಯೋಗ ಹುಡುಕಿಕೊಳ್ಳಲು ವಲಸೆ ರಹಿತ ವೀಸಾದ ಅಡಿ ಅಮೆರಿಕದಲ್ಲಿರುವಂತಹ ಕೆಲವು ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ 60 ದಿನಗಳ ಕಾಲಾವಕಾಶವನ್ನು ರದ್ದುಗೊಳಿಸುವ ಪ್ರಸ್ತಾವನೆಯನ್ನು ಅಮೆರಿಕ ಪರಿಶೀಲಿಸುತ್ತಿದೆ. ಪ್ರಸ್ತಾವನೆ ಜಾರಿಗೆ ಬಂದರೆ ಉದ್ಯೋಗ ಅಂತ್ಯಗೊಂಡ ಕೂಡಲೇ ಸಂಬಂಧಿತ ಉದ್ಯೋಗಿಗಳು ಅಮೆರಿಕ ತೊರೆಯಬೇಕಾಗಬಹುದು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಪ್ರಸ್ತುತ ಫೆಡರಲ್ ಆಡಳಿತ ಮತ್ತು ಬಜೆಟ್ ಕಚೇರಿ ಪರಿಶೀಲನೆಯಲ್ಲಿದೆ. ಪ್ರಸ್ತಾವನೆಯ ಹೆಚ್ಚಿನ ವಿವರಗಳು ತಕ್ಷಣಕ್ಕೆ ಲಭ್ಯವಾಗಿಲ್ಲ. ಉದ್ಯೋಗ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕುವ ಅವಧಿಯಲ್ಲಿ ವಿದೇಶಿ ಉದ್ಯೋಗಿಗಳು ಹಾಗೂ ಅವರ ಅವಲಂಬಿತರು ಅಮೆರಿಕದಲ್ಲಿ ಉಳಿಯಲು ಅನುಕೂಲವಾಗುವಂತೆ 60 ದಿನಗಳ ಈ ಅವಕಾಶವನ್ನು 2017ರಲ್ಲಿ ಪರಿಚಯಿಸಲಾಗಿತ್ತು. ಹವಾಮಾನ. ಉತ್ತರಾಖಂಡ ಮತ್ತು ಛತ್ತೀಸ್ಗಢದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಈ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಜಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ. ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಛ ಭಾಗ 34ರ ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ

0: ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನ ಅದೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ಕಾಲ. ಅಂದು ಸಮಾಜದ ಎಲ್ಲ ಸ್ತರದ ಜನರು ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಿ ಸಾಧಿಸಿ ತೋರಿಸಿದಂತಹ ಕಾಲ. ಜಾತಿ, ಮತ, ಧರ್ಮ, ಕುಲ, ಪಂಗಡ, ಹೀಗೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಶಿವಶರಣರಾದಂತಹ ಕಾಲ. ತಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಯಾವುದೇ ಹೆದರಿಕೆ ಮುಚ್ಚುಮರೆಯಿಲ್ಲದೆ ಹಂಚಿಕೊಂಡಂತಹ ಕಾಲ. ಸಾಮಾಜಿಕ ಮತ್ತು ಆರ್ಥಿಕತೆಯ ಮೂಲಕ ನೋಡುವಂತಹ ಸಮಾಜವನ್ನು ಗುಣ ಮತ್ತು ನಡತೆಯ ಮೂಲಕ ನೋಡುವ ಹಾಗೆ ಪರಿವರ್ತನೆ ಮಾಡಿದಂತಹ ಕಾಲ. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಇಬ್ಬರನ್ನು ಸಮಾನ ದೃಷ್ಟಿಯಲ್ಲಿ ನೋಡಿದಂತಹ ಕಾಲ. ಹೆಣ್ಣನ್ನು ಮಾಯೆ ಎನ್ನದೆ ದೇವತೆ ಎಂದು ಸಾರಿದಂತಹ ಕಾಲ. ಗುಡಿ ಗುಂಡಾರಗಳಲ್ಲಿ ದೇವರಿಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿ ದೇವರಿದ್ದಾನೆ ಎಂದು ಸಾರಿದಂತಹ ಕಾಲ. ಕಾಯವೇ ದೇವಾಲಯ, ಕಾಯಕವೇ ಕೈಲಾಸ ಎನ್ನುವ ತತ್ವವನ್ನು ಸಾರಿದಂತಹ ಕಾಲ. ದಾಸೋಹಂ ಭಾವದ ಬೀಜವನ್ನು ಬಿತ್ತಿ ಬೆಳೆದಂತಹ ಕಾಲ. ಗುರುವೇ ಶಕ್ತಿ, ಗುರುವೇ ಮುಕ್ತಿ ಎಂದು ಅರುಹಿದಂತಹ ಕಾಲ. ಜೀವನದಲ್ಲಿ ದೇವನಿದ್ದಾನೆ ಎಂದು ತಿಳಿಸಿದಂತಹ ಕಾಲ. ವಚನಗಳ ಮೂಲಕ ಸಮಾಜಕ್ಕೆ ಬೆಳಕನ್ನು ನೀಡಿದಂತಹ ಕಾಲ. ಹೀಗೆ 12ನೇ ಶತಮಾನ ಯಾರೂ ಮರೆಯಲಾಗದ ಶಿವಶರಣರ ಬೆಳಕಿನ ಕಾಲ. ಶರಣರು ಎಂದರೆ ವಚನಗಳು. ವಚನಗಳೇ ಇಂದಿಗೂ ಶರಣರನ್ನು ಸ್ಮರಿಸಿಕೊಳ್ಳುವ ಹಾಗೆ ಮಾಡಿವೆ. ಇಂತಹ ವಚನಗಳನ್ನು ಸರ್ವರು ಅವರ ಮನಗಳಿಗೆ ಮುಟ್ಟಿಸಬೇಕು ಎನ್ನುವ ಕಾಳಜಿಯಿಂದ ಜನಧ್ವನಿಯ ಸಹೃದಯ ಬಂಧುಗಳು ತಮ್ಮ 90.8 FM ಚಾನಲ್ ಮೂಲಕ ವಚನ ವೈಭವ ಕಾರ್ಯಕ್ರಮವನ್ನು ಬಿತ್ತರಿಸುತ್ತಿದ್ದಾರೆ. ಇದು ನಿಜವಾಗಲೂ ಅತ್ಯಂತ ಉತ್ತಮ ಕಾರ್ಯವಾಗಿದೆ. ಈ ಕಾರ್ಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ವಚನ ವೈಭವ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 33ನೇ ಸಂಚಿಕೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯಾದಂತಹ ಶರಣೆ ನೀಲಾಂಬಿಕೆಯವರ ವಚನ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 34ನೇ ನುಡಿಸಂಚಿಕೆಯಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 6ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ MM ಕಲಬುರ್ಗಿರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 24 ವಚನಕಾರರ 1744 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ಇದರಲ್ಲಿ ಅಂಬಿಗರ ಚೌಡಯ್ಯನವರ 278 ವಚನಗಳನ್ನು ಸಂಪಾದನೆ ಮಾಡಲಾಗಿದೆ. ಈ ವಚನಗಳಲ್ಲಿ ಒಂದಷ್ಟು ಮುಖ್ಯ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಬಯಸುತ್ತೇನೆ. ಅಂಬಿಗರ ಚೌಡಯ್ಯ ಹೆಸರೇ ಹೇಳುವಂತೆ ಅಂಬಿಗ ವೃತ್ತಿಯನ್ನು ಮಾಡುತ್ತಾ ಎಲ್ಲರಿಗೂ ಆಧ್ಯಾತ್ಮದ ನಾವೆಯಲ್ಲಿ ಕುಳ್ಳಿರಿಸಿ ಸಂಸಾರದ ಹೊಳೆಯನ್ನು ದಾಂಟಿಸಬಲ್ಲೆ ಎಂದು ಎದೆಗಾರಿಕೆಯಿಂದ ಹೇಳುವ ಚಾತಿ ಇದ್ದಂತಹ ಆಧ್ಯಾತ್ಮ ಸಂಪದದ ಶರಣ. ಅಂಬಿಗರ ಚೌಡಯ್ಯನವರು ಬಿಚ್ಚು ಮನಸ್ಸಿನಿಂದ ಕಂಡುದನ್ನು ಕಂಡ ಹಾಗೆಯೇ ಹೇಳುವ ಕೆಚ್ಚು ಅವರಲ್ಲಿತ್ತು. ಡಂಭಾಚಾರವನ್ನು ಕಂಡರೆ ಸಾತ್ವಿಕವಾದಂತಹ ಕೋಪವಿರುವುದನ್ನು ನಾವು ಕಾಣಬಹುದಾಗಿದೆ. ಅವರಲ್ಲಿ ಒಬ್ಬ ಕ್ರಾಂತಿ ಪುರುಷನಿದ್ದಾನೆ, ನಿಷ್ಠೂರದ ಮನುಜನಿದ್ದಾನೆ. ಕೆಲವೆಡೆ ಅವರ ಅನುಭವ ವಚನ ರಸಾಯನ ರಸಾತ್ಮಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವನೊಳಗೊಬ್ಬ ಕವಿ ಇದ್ದಾನೆ, ಸಾಹಿತಿ ಇದ್ದಾನೆ, ಅವುಗಳನ್ನು ವಚನಗಳಲ್ಲಿ ಕಾಣಬಹುದಾಗಿದೆ. ಇವರು

ವಿಶೇಷವಾಗಿ ತಮ್ಮ ಅಂಕಿತ ನಾಮವನ್ನು ಅಂಬಿಗರ ಚೌಡಯ್ಯ ನಿಜಶರಣ ಎಂದು ತಮ್ಮ ಹೆಸರನ್ನೇ ಇಟ್ಟುಕೊಳ್ಳುವ ಮೂಲಕ ತಮ್ಮಲ್ಲೇ ದೈವತನ್ಮವನ್ನು ಕಂಡುಕೊಂಡಿದ್ದಾರೆ. ಇಂತಹ ಶರಣರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಏನನ್ನು ಸಾರಿದ್ದಾರೆ ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಚೌಡಯ್ಯನವರು ಗುರು ಶಿಷ್ಯ ಸಂಬಂಧ ಹೇಗಿರಬೇಕು, ಹೇಗಿರಬಾರದು ಎನ್ನುವುದನ್ನು ತಿಳಿಸುವ ಮೂಲಕ ನಿಜ ಗುರುವಿನ ಅರುಹನ್ನು ಮೂಡಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಒಂದು ವಚನ ತಮಗಾಗಿ ಅವರು ಹೇಳುತ್ತಾರೆ. ಅಡ್ಡ ಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳ ಏನೆಂಬನೆಯ್ಯ, ಏನೇನು ಅರಿಯದ ಎಡ್ಡ ಮಾನವರಿಗೆ ಉಪದೇಶವ ಮಾಡುವ ಗೊಡ್ಡು ಮಾನವನ ಮುಖವ ತೋರದಿರಯ್ಯ, ತೋರದಿರಯ್ಯ. ಅದೇನು ಕಾರಣವೆಂದರೆ ಆ ಮೂಢ ಜೀವಿಯ ಪ್ರಪಂಚವ ಕಳೆಯಲಿಲ್ಲ. ಅವನ ಪಂಚೇಂದ್ರಿಯಗಳು, ಸಪ್ತವ್ಯಸನಗಳು, ಅಷ್ಟಮದಂಗಳೆಂಬ ಕೊಟ್ಟಿ ಗುಣಗಳು ಬಿಡಿಸಲಿಲ್ಲ, ಸೂತಕ ಪಾತಂಕಗಳ ಕೆಡಿಸಲಿಲ್ಲ, ಮೂರು ಮಲಂಗಳ ಬಿಡಿಸಿ ಮುಕ್ತಿ ಪಥವನ್ನು ಅರುಹಲಿಲ್ಲ. ಮಹಾಶೂನ್ಯ ನಿರಾಳ ನಿರಂಜನ ಲಿಂಗವ ಕರ ಮನ ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯನೆಂದೆನಿಸಲಿಲ್ಲ. ಇದನ್ ಅರಿಯದ ವ್ಯರ್ಥ ಕಾಯರುಗಳ ಗುರುವೆಂದೆಡೆ ಪ್ರಮತರು ಮೆಚ್ಚುವರೇ. ಇಂತಪ್ಪ ಗುರು ಶಿಷ್ಯರೀರ್ವರು ಅಜ್ಞಾನಿಗಳು. ಅವರು ಇಹಲೋಕ ಪರಲೋಕಕ್ಕೆ ಹೊರಗೆಂದೆ ಎಂದಾತನ ಎನ್ನ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಬಹಳ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಂತಹ ವಚನ ಸಾಹಿತ್ಯ ಇದಾಗಿದೆ. ಇಲ್ಲಿ ಅಂಬಿಗರ ಚೌಡಯ್ಯನವರು ತಾನು ಗುರುವೆಂದು ನೀವು ನನ್ನ ಶಿಷ್ಯರಾಗಿ ಎಂದು ಗೋಗರೆದು ಶಿಷ್ಯನನ್ನು ಮಾಡಿಕೊಳ್ಳುವಂತಹವರುಗಳಿಗೆ ದಡ್ಡ ಪ್ರಾಣಿಗಳು ಎಂದು ಬಿಡುತ್ತಾರೆ. ಅಂಬಿಗರ ಚೌಡಯ್ಯನವರು ಹೇಳುತ್ತಾರೆ, ಅಂತಹ ಗುರುಗಳು ಆ ಎಡ್ಡ ಮಾನವರಿಗೆ ಏನು ತಿಳಿಸಲು ಸಾಧ್ಯ ಎಂದು ಕೇಳುತ್ತಾರೆ. ಹಾಗಾಗಿ ಅಂತಹ ಗೊಡ್ಡು ಗುರುಗಳೇ ಎಂಬರೆ ನನಗೆ ತೋರಿಸಿದಿರು, ಅಂತಹವರನ್ನು ನನಗೆ ತೋರಿಸಿದಿರು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಗುರು ಶಿಷ್ಯರನ್ನು ಮಾಡಿಕೊಳ್ಳಬಾರದು, ಗುರುವಿನ ಶಕ್ತಿಯನ್ನು ಅರಿತು ಅವರೇ ಆಗಿ ಬರಬೇಕು ಎನ್ನುತ್ತಾರೆ. ಹೌದಲ್ಲವೇ? ನಿಜ ಗುರು ಹೇಗಿರುತ್ತಾನೆ ಎನ್ನುವುದನ್ನು ಅವರು ಹೀಗೆ ಹೇಳಿಕೊಳ್ಳುತ್ತಾ ಹೋಗುತ್ತಾರೆ. ಶಿಷ್ಯನಲ್ಲಿರುವಂತಹ ಸಪ್ತ ವ್ಯಸನಗಳಾದಂತಹ ತನುವ್ಯಸನ, ಮನವ್ಯಸನ, ಧನವ್ಯಸನ, ವಾಹನ, ಉತ್ಸಾಹ, ವಿಶ್ವ ವ್ಯಸನಗಳನ್ನು ದೂರ ಮಾಡಿ ಲಿಂಗ ವ್ಯಸನಿಯನ್ನಾಗಿ ಮಾಡಬೇಕು. ಪಂಚ ಇಂದ್ರಿಯಗಳ ವಿಷಯ ವಾಸನೆಗಳಿಂದ ದೂರ ತೆರಳಬೇಕು. ಅಷ್ಟಮದಂಗಳಾದಂತಹ ಕುಲಮದ, ಚಲಮದ, ವಿದ್ಯಾಮದ, ಧನಮದ, ರೂಪ, ಯೌವನ, ಪದವಿ, ತಪಸ್ಸು ಎಂಬೆನ್ನುವಂತಹ ಮದಗಳನ್ನು ಕಳೆದುಕೊಂಡು ಶಿವ ಮದದವನನ್ನಾಗಿಸಬೇಕು. ಹಾಗೆಯೇ ಮಲತ್ರಯಂಗಳಾದಂತಹ ಆಣವ, ಮಾಯ ಮತ್ತು ಕಾರ್ಮಿಕ ಮಲಂಗಳನ್ನು ಅಳಿದು ಮುಕ್ತಿ ಪಥವನ್ನು ತೋರಿಸುವಂತಹವನಾಗಬೇಕು. ಇಂತಹ ಗುರುವಿರಬೇಕು, ಅಂತಹ ಗುರುವಲ್ಲದವರು ಶಿವಲೋಕಕ್ಕೆ ಹೊರಗು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹಾಗಾಗಿ ಗುರು ನಮಗೆ ಹೇಗಿರಬೇಕು ಎನ್ನುವುದನ್ನು ನಮಗೆ ತಿಳಿಸಿದಾಗ ಮಾತ್ರ, ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಮೊಲಾದಿಗಳನ್ನು ಬಿಡಿಸಿದಾಗ ಮಾತ್ರ ಅವ ಗುರು ಆಗಬಲ್ಲ, ನಾನು ಅವನಿಗೆ ಶಿಷ್ಯನಾಗಬಲ್ಲ ಎನ್ನುವ ಮಾತನ್ನು ಅವರು ವಚನದಲ್ಲಿ ಸಾರಿರುವುದನ್ನು ಕಾಣುತ್ತೇವೆ. ಒಂದೊಡೆ ಗುರು ನಮಗೆ ದೇವರು ಹೇಗಿದ್ದಾನೆ ಎನ್ನುವುದನ್ನು ಅರಿವು ಮೂಡಿಸಬಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ಅಸುರರ ಮಾಲೆಗಳಿಲ್ಲ, ತ್ರಿಶೂರ ಢಮರಗುವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮ ಭೂಷಣವಿಲ್ಲ, ಋಷಭ ವಾಹನನಲ್ಲ, ಋಷಿಯರ ಒಳಗೂಡ ನಿದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಎಸರಾವುದಿಲ್ಲ ಎಂದ ಎನ್ನ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಬಹಳ ಸುಂದರವಾದ ವಚನ. ಅವರು ಹೇಳುತ್ತಾರೆ, ಶಿವನು ನಾವು ತಿಳಿದಂತೆ ರಾಕ್ಷಸರನ್ನು ಕೊಂದು ಅವರ ಶಿರವನ್ನು ಮಾಲೆಯಾಗಿ ಧರಿಸಿಕೊಂಡವನಲ್ಲ, ತ್ರಿಶೂಲ ಢಮರಗುವನ್ನು ಕೈಯಲ್ಲಿ ಹಿಡಿದವನಲ್ಲ, ಬ್ರಹ್ಮ ಕಪಾಲವನ್ನು ಧರಿಸಿದವನಲ್ಲ, ಭಸ್ಮ ಲೇಪನವನ್ನು ಮಾಡಿಕೊಂಡವನಲ್ಲ,
ನಂದಿ ವಾಹನ.

ಬ್ರಾಹ್ಮಣನೂ ಅಲ್ಲ, ಋಷಿ ಮುನಿಗಳ ಜೊತೆ ಇರುವವನಲ್ಲ. ಅವನಿಗೆ ಗಂಗೆ, ಗೌರಿ, ಗಣೇಶ, ಷಣ್ಮುಗ ಹೀಗೆ ಸಂಸಾರವನ್ನು ಹೊಂದಿದವನಲ್ಲ. ಅವನಿಗೆ ಅವಯಸರೂ ಇಲ್ಲ. ಅವ ಸರ್ವರೊಳಗೂ ಇರುವ, ಸರ್ವರನ್ನು ಸೇವಿಸುವ, ನಿರಾಕಾರ, ನಿರಾಮಯ, ಸರ್ವಶಕ್ತ ಹೀಗೆ ಪರಮಾತ್ಮನನ್ನು ಕಂಡ ಬಗೆಯನ್ನು ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ತಿಳಿಸಿರುವುದು ನಿಜವಾಗಲೂ ಅದೆಂತಹ ಮಾನಸಿಕ ಸ್ಥಿತಿ ಅಂಬಿಗರ ಚೌಡಯ್ಯನವರದು ಎನ್ನುವುದು ನಮಗೆ ವಚನ ಸಾಹಿತ್ಯದ ಮೂಲಕ ತಿಳಿದು ಬರುತ್ತದೆ. ಹಾಗೆಯೇ ಅಂದಿನ ಸಮಾಜದಲ್ಲಿ ಲಿಂಗವಂತನಾಗಿ ಲಿಂಗ ತತ್ವವನ್ನು ಅನುಸರಿಸುವಂತಹ ವ್ಯಕ್ತಿಯನ್ನು ಶರಣ ಎನ್ನುತ್ತಿದ್ದರು. ಆ ಶರಣನ ಬಗ್ಗೆ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ. ಅವರು ಹೇಳುತ್ತಾರೆ, ಆದಿ ಅನಾದಿಯಿಂದ ಅತ್ತಣ ಶರಣನ ಷಡಾಧಾರ ಚಕ್ರದೊಳಗೆ ಷಡುಲಿಂಗವು, ಷಡುಮಂತ್ರವು, ಷಡುಭಕ್ತರು, ಷಡುಶಕ್ತಿಗಳು ಇದ್ದುದಯ್ಯ. ಆ ಶರಣನ ಜ್ಞಾನ ಕ್ರಿಯೆ 64 ಭೇದವಾಯಿತ್ತಯ್ಯ. ಒಬ್ಬ ಶರಣನು ಅನಂತ ಶರಣರಾದುದ ಕಂಡೆಂದೆನಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಶರಣನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಶರಣನ ಷಟ್ ಚಕ್ರದೊಳಗೆ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಎನ್ನುವಂತಹ 6 ಚಕ್ರಗಳಲ್ಲಿ ಷಡುಲಿಂಗ ಅಂದರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡುಮಂತ್ರ ಅಂದರೆ ಷಡಕ್ಷರದಲ್ಲಿ ಬರುವಂತಹ ಮಂತ್ರ, ಷಡಕ್ಷರ ಮಂತ್ರ ಅದುವೇ ಓಂ ನ ಮ ಶಿ ವ ಯ. ಈ 6 ಅಕ್ಷರಗಳನ್ನು 6 ಚಕ್ರಗಳಲ್ಲಿ ಸಮ್ಮಿಲನಗೊಳಿಸಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡುಭಕ್ತ ಅಂದರೆ ಷಡ್ ಲಿಂಗದಲ್ಲಿ ಯಾವ ಲಿಂಗವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಆ ಅಂಗವಾಗಿ ಆ ಭಕ್ತನಾಗುತ್ತಾನೆ, ಭಕ್ತನಂಗ ಆ ಲಿಂಗವಾಗುತ್ತದೆ ಎಂದು ಬಿಡುತ್ತಾರೆ. ಅದನ್ನೇ ಇಲ್ಲಿ ಆಚಾರಾಂಗ, ಗೌರಾಂಗ, ಶಿವಾಂಗ, ಚರಾಂಗ, ಪ್ರಸಾದಾಂಗ, ಮಹಾದಾಂಗ ಹೀಗೆ ಅಂಗವನ್ನೊಳಗೊಂಡಂತಹ ಭಕ್ತನಾಗುತ್ತಾನೆ ನಮ್ಮ ಶರಣ ಎನ್ನುತ್ತಾರೆ. ಈ ರೀತಿ 6 ಚಕ್ರಗಳಲ್ಲಿ 6 ಲಿಂಗವ ಧರಿಸಿ 6 ಬೀಜ ಮಂತ್ರವನ್ನು ಬಿತ್ತಿ 6 ತರನ ಅಂಗವನ್ನೊಳಗೊಂಡಾಗ ಒಂದೊಂದರಲ್ಲೂ ಒಂದೊಂದು ಶಕ್ತಿಯನ್ನು ಗಳಿಸುತ್ತಾನೆ. ಅದನ್ನೇ ಇಲ್ಲಿ ಷಡುಶಕ್ತಿ ಎನ್ನುತ್ತಾರೆ. ಅವುಗಳು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿತ್ಶಕ್ತಿ. ಹೀಗೆ ಶರಣನು ಎಲ್ಲ ಶಕ್ತಿಗಳನ್ನು ಗಳಿಸುತ್ತಾನೆ. ಗಳಿಸಿ 64 ಶೀಲಗಳನ್ನು ಪಾಲಿಸಿ ಅನುಸರಿಸಿ ಅನಂತನಾಗುತ್ತಾನೆ, ಅನಂತ ಶರಣನಾಗುತ್ತಾನೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಎಂತಹ ವಿಚಾರವಿದೆ! ಈ ವಚನವನ್ನು ನೋಡಿದರೆ ಚೌಡಯ್ಯನವರು ಅಂಬಿಗ ವೃತ್ತಿಯನ್ನು ಮಾಡುತ್ತಿದ್ದರೂ ಕೂಡ ಎಷ್ಟೊಂದು ವಿಚಾರವನ್ನು ಅರಿತಿದ್ದಾರೆ, ಯೋಗದಲ್ಲಿ ಎಷ್ಟು ತನ್ಮಯನಾಗಿದ್ದಾದರೆ ಸಾಧನೆ ಮಾಡಿದ್ದಾರೆ ಎನ್ನುವುದು ಕಂಡುಬರುತ್ತದೆ. ಅಂದಿನ ಸಮಾಜದಲ್ಲಿ ಶರಣರು ಹೇಗೆ ಒಬ್ಬರಿಗೊಬ್ಬರು ಅನುಭವ ಮಾಡಿ ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡಿದ್ದರು ಎನ್ನುವುದನ್ನು ಇದು ತಿಳಿಸುತ್ತದೆ. ಚೌಡಯ್ಯನವರು ಪೂಜೆಯ ಬಗೆಗೂ ತಮ್ಮ ವಿಚಾರ ಲಹರಿಯನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಅರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ಯದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡರೆಂದು ಪೂಜಿಸುತ್ತಾ ಪೂಜಿಸುತ್ತಾ ಇದ್ದರೆ ಆ ಪೂಜಿಸಿದ ಪುಣ್ಯ ಹೂವಿಗೋ, ನೀರಿಗೋ, ನಾಡಿಗೋ, ಪೂಜಿಸಿದ ಆತಂಗೋ? ಇದ ನಾನರಿಯೇ, ನೀ ಹೇಳ ಎಂದ ನಂಬಿಗ ಚೌಡಯ್ಯ, ನೀ ಹೇಳ ಎಂದ ನಂಬಿಗ ಚೌಡಯ್ಯ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಪೂಜೆ ಬಗ್ಗೆ. ಅವರು ಹೇಳುತ್ತಾರೆ, ರಾಶಿ ರಾಶಿ ಗಿಡಗಳಿಂದ ಹೂಗಳನ್ನು ಕೊಯ್ದು ಊರಿನ ಜನ ಕಟ್ಟಿಸಿದ ಕೆರೆಯ ನೀರನ್ನು ತಂದು ಜನರೆಲ್ಲ ನೋಡಲೆಂದು ಲಿಂಗವ ಪೂಜಿಸುವಿರಲ್ಲ, ಆ ಪೂಜೆಯ ಪುಣ್ಯದ ಫಲ ಆ ಹೂಗಳಿಗೋ, ಕೆರೆಯ ನೀರಿಗೋ, ನಾಡಿಗೋ ಅಥವಾ ಪೂಜಿಸಿದವನಿಗೋ? ಯಾರಿಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ.

ಹೀಗೆ ಪ್ರಶ್ನೆ ಮಾಡುವುದರ ಮೂಲಕ ಅವರು ಹೇಳುತ್ತಾರೆ, ನಿರ್ಮಲವಾದ ಭಕ್ತಿಯಿಂದ ಪೂಜಿಸಿದರೆ ಸಾಕು, ಅದುವೇ ನಿಜ ಪೂಜೆ ಎನ್ನುತ್ತಾರೆ. ಹೌದಲ್ಲವೇ? ಹಾಗಾಗಿ ಯಾರು ಗುರುಲಿಂಗ ಜಂಗಮ ತೀರ್ಥ ಪ್ರಸಾದ ಇವುಗಳಿಗೆ ಭಕ್ತಿ ನಿಷ್ಠೆಯನ್ನು ತೋರದಿದ್ದರೆ ಅಂತಹ ಅವನನ್ನು ಅವರು ತೀಕ್ಷ್ಣವಾಗಿ ತಿರಸ್ಕರಿಸಿರುವುದನ್ನು ಕಾಣಬಹುದು. ವಚನ ಸಾಹಿತ್ಯಗಳಲ್ಲಿ ಒಂದು ವಚನ ಹೀಗಿದೆ, ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಇದಕ್ಕೆಲ್ಲ ಹೌದೆಂಬವನ ಬಾಯ ಮೇಲೆ ಅರ್ಧ ಮಣದ ಪಾದರಾಕ್ಷಯ ತೆಗೆದುಕೊಂಡು ಮಾಸಿ ಕಡಿಮೆಯಿಲ್ಲದ ತೂಗಿ ತೂಗಿ ಟೊಕ ಟೊಕನೆ ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಷ್ಟು ತೀಕ್ಷ್ಣವಾದಂತಹ ಮಾತು ಅಂಬಿಗರವರದು, ಚೌಡಯ್ಯನವರದು. ಅವರು ಹೇಳುತ್ತಾರೆ, ಇಲ್ಲಿ ಕಂತೆ ಎಂದರೆ ಗುರುಗಳು ತೊಡುವಂತಹ ಬಿಳಿಯ ನಿಲುವಂಗಿ. ಅಂತಹ ನಿಲುವಂಗಿ ತೊಟ್ಟವ ಗುರುವಲ್ಲ ಎನ್ನುವವ, ಕಾವಿಯನ್ನು ಧರಿಸಿದವ ಜಂಗಮರಲ್ಲ ಎನ್ನುವವ, ಶೀಲವುಳ್ಳ ಶಿವಭಕ್ತನನ್ನು ಭಕ್ತನಲ್ಲ ಎನ್ನುವವ, ತೀರ್ಥವನ್ನು ಅದು ನೀರೆಂದು ಇಹಾಳಿಸುವವ, ಪ್ರಸಾದವನ್ನು ಅದು ಹೊಟ್ಟೆ ತುಂಬಿಸುವ ಆಹಾರ ಎನ್ನುವವನ ಬಾಯಿಗೆ ಪಾದರಾಕ್ಷಿಯನ್ನು ಹಾಕಿ, ಪಾದರಾಕ್ಷಿಯನ್ನು ಕೊರಳಿಗೆ ತೂಗು ಹಾಕಿ ಪಾದರಾಕ್ಷಿಯಿಂದ ಒಡೆಯಬೇಕು ಎಂದು ಬಿಡುತ್ತಾರೆ. ಇದು ನಿಜವಾಗಲೂ ಶರಣರು ಪಾದರಾಕ್ಷಿ ಎಂದು ಹೇಳುವ ಮಾತು ಮಾತಲ್ಲ, ಆದರೆ ಅಂಬಿಗರ ಚೌಡಯ್ಯನವರು ಅತ್ಯಂತ ತೀಕ್ಷ್ಣವಾಗಿ ಬೇಸರದಿಂದ ನುಡಿದ ಮಾತಾಗಿದೆ. ಅಂದಿನ ಸಮಾಜದಲ್ಲಿ ಕೆಲವರು ಗುರುಲಿಂಗ ಜಂಗಮದ ಬಗ್ಗೆ ತಿರಸ್ಕಾರ ಭಾವದಿಂದ ಕಂಡಿರಬೇಕೆಂದು ಕಂಡುಬರುತ್ತದೆ. ಅದಕ್ಕೆ ಈ ರೀತಿ ಮಾತನಾಡಲಾಗಿರಬಹುದು. ಇಂತಹ ಅನೇಕ ನುಡಿಗಳನ್ನು ಇವರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ಲೋಕದಲ್ಲಿ ಅನೇಕ ರೀತಿಯ ಜನರಿದ್ದು ಅನೇಕ ರೀತಿಯಲ್ಲಿ ಮಾತುಗಳನ್ನಾಡುತ್ತಾರೆ, ಅದಕ್ಕೆಲ್ಲ ನಾವು ಮನ್ನಣೆ ಕೊಡುತ್ತಾ ಹೋಗಬಾರದು ಎನ್ನುತ್ತಾರೆ, ಆಗ ನಮ್ಮ ಸಾಧನೆಯ ಹಾದಿಗೆ ತೊಡಕಾಗುತ್ತದೆ ಎನ್ನುತ್ತಾರೆ. ಅವರ ಒಂದು ವಚನವೊಂದರಲ್ಲಿ ಈ ವಿಷಯಗಳನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಉಂಡರೆಂಬರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರಯ್ಯ, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರಯ್ಯ, ನಿದ್ರೆಗೈದಡೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರಯ್ಯ. ಇಂತಿ ಜನ ಮೆಚ್ಚಿ ನಡೆದವರ ಎಡದ ಪಾದದ ಕಿರು ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಚೌಡಯ್ಯನವರು ಹೇಳುತ್ತಾರೆ, ಊಟ ಮಾಡಿದರೆ ಭೂತದಂತೆ ಮಾಡುತ್ತಾನೆ ಎನ್ನುತ್ತಾರಂತೆ, ಊಟ ಮಾಡದೆ ಉಪವಾಸ ಮಾಡಿದರೆ ವೇಷಧಾರಿ ಕಪಟಿ ಎನ್ನುವರಂತೆ, ಭೋಗಿಯಂತೆ ಎಲ್ಲವನ್ನು ಬಯಸಿದರೆ ಕಾಮಿ ಎನ್ನುವರಂತೆ, ಏನನ್ನು ಬಯಸಿದ್ದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಎಂದು ಬಿಡುವರಂತೆ, ಊರೊಳಗೆ ಬದುಕಿದ್ದರೆ ಸಂಸಾರಿ ಎಂದು ಜರಿಯುವರಂತೆ, ಕಾಡಿನೊಳಗೆ ಬದುಕಿದ್ದರೆ ಮೃಗವೆಂದು ಹೀಯಾಳಿಸುವರಂತೆ, ನಿದ್ರೆ ಮಾಡಿದರೆ ಜಡದೇಹದವ ಎನ್ನುವರಂತೆ, ನಿದ್ರೆ ಮಾಡದೆ ಓಡಾಡುತ್ತಿದ್ದರೆ ಚಕೋರನೆಂದು ನಗುವರಂತೆ. ಎಂತಹ ಮಾತುಗಳು ಅಂಬಿಗರ ಚೌಡಯ್ಯನವರದು. ಹೀಗೆ ಪ್ರತಿಯೊಂದಕ್ಕೂ ಲೋಕದ ಜನರು ಏನಾದರೂ ಹೇಳುವರು. ಜನರನ್ನು ಮೆಚ್ಚಿಸಿ ಯಾರೂ ನಡೆಯಲು ಸಾಧ್ಯವಿಲ್ಲ. ಯಾರಾದರೂ ನಡೆದಿದ್ದರೆ ಅವರ ಪಾದದ ಕಿರುಬೆರಳಿನಲ್ಲಿ ಎನ್ನನ್ನು ಇರಿಸು ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಎಂತಹ ಮಾತು ಚೌಡಯ್ಯನವರದು. ಚೌಡಯ್ಯನವರು ಎಷ್ಟೇ ಸಾಧಕನಾದರೂ ಜನರನ್ನು ಮೆಚ್ಚಿಸಿ ನಡೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮನುಷ್ಯ ಹಾಗೆಯೇ ಎಂದು ಬಿಡುತ್ತಾರೆ. ಇನ್ನೊಂದೆಡೆ ಹೇಳುತ್ತಾರೆ, ಮನುಷ್ಯ ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿ ತನ್ನನ್ನೇ ತಾನು ಕಳೆದುಕೊಂಡಿದ್ದಾನೆ ಎನ್ನುತ್ತಾರೆ ಚೌಡಯ್ಯನವರು. ಅವರ ವಚನ ಹೀಗಿದೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು ಶಿವ, ನಿನ್ನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣನೆಂದಾತ

ಅಂಬಿಗರ ಚೌಡಯ್ಯ ನಿಜಶರಣನು ಎಂದು ಬಿಡುತ್ತಾರೆ. ಹೇಗಿದೆ ವಚನ? ಚೌಡಯ್ಯನವರು ಅತ್ಯಂತ ಶ್ರೇಷ್ಠವಾದಂತಹ ವಚನವಿದು. ಮನುಷ್ಯ ಹೇಗೆ ಚಿಂತೆಯಲ್ಲಿ ಮುಳುಗುತ್ತಾನೆ ಎನ್ನುವುದನ್ನು ಚೌಡಯ್ಯನವರು ತಮ್ಮ ವಚನ ಸಾಹಿತ್ಯದಲ್ಲಿ ತುಂಬ ಸುಂದರವಾಗಿ ಮೂಡಿಸಿದ್ದಾರೆ. ಇದು ನಿಜವೂ ಹೌದು. ಅವರು ಹೇಳುತ್ತಾರೆ, ಬಡತನ ಬಂದಾಗ ಬದುಕಲು ಊಟ ಸಿಕ್ಕಿದರೆ ಸಾಕು ಎನ್ನುವ ಚಿಂತೆ ಇದೆಯಂತೆ. ಊಟ ಸಿಕ್ಕಿದರೆ ಉಡಲು ತೊಡಲು ಬಟ್ಟೆ ಆಭರಣ ಬೇಕು ಎನ್ನುವ ಚಿಂತೆ ಎನ್ನಂತಾರೆ. ಉಡಲು ತೊಡಲು ಸಿಕ್ಕಿದರೆ ಅವುಗಳನ್ನು ಸಂಗ್ರಹಿಸಬೇಕು ಎನ್ನುತ್ತಾನಂತೆ. ಹೀಗೆ ಇಡುವ ಶಕ್ತಿ ಬಂದರೆ, ಸಂಗ್ರಹಿಸುವ ಶಕ್ತಿ ಬಂದರೆ ಮದುವೆಯಾಗಿ ಕೂಡುವ ಬಯಕೆ ಎನ್ನುತ್ತಾರೆ. ಮದುವೆಯಾದರೆ ಮಕ್ಕಳಾಗಬೇಕು, ಅವರಿಗೆ ಬದುಕು ಕಟ್ಟಬೇಕು, ಆಸ್ತಿ ಪಾಸ್ತಿ ಮಾಡಬೇಕು ಎನ್ನುವ ಚಿಂತೆ ಇರುತ್ತದೆ ಎನ್ನುತ್ತಾರೆ. ಹೀಗೆ ಎಲ್ಲವೂ ಆದ ಮೇಲೆ ಸುಮ್ಮನೆ ಇರುತ್ತಾನೇನೋ? ಇಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಇನ್ನಷ್ಟು ಬೇಕು ಎನ್ನುವ ಆಸೆಯಿಂದ ಇತರರಿಗೆ ಕೇಡು ಮಾಡುವ ಚಿಂತೆ ಎನ್ನುತ್ತಾರೆ. ಕೊನೆಗೆ ಸಾಯುವ ಗಳಿಗೆ ಬಂದಾಗ ಅಯ್ಯೋ ಸಾವು ಬರುತ್ತಿದೆಯಲ್ಲ ಎಂದು ಚಿಂತೆಗೊಳಗಾಗುತ್ತಾನೆ ಎನ್ನುತ್ತಾರೆ. ಹೀಗೆ ಮನುಷ್ಯ ಯಾವಾಗಲೂ ಬರೀ ಚಿಂತೆಯ ಕಂತೆಯಲ್ಲೇ ಮುಳುಗಿರುತ್ತಾನೆ. ಶಿವ, ನಿನ್ನ ಚಿಂತೆಯಲ್ಲಿ ಯಾರೂ ಮುಳುಗಿಲ್ಲವಲ್ಲ ಎಂದು ಬೇಸರವಾಗುತ್ತಿದೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಮನುಷ್ಯ ಚಿಂತೆಯಲ್ಲಿ ಹೇಗೆ ಒಂದಕ್ಕೊಂದು ಸೇರಿಸಿಕೊಂಡು ಹೋಗುತ್ತಾನೆ, ಜೀವನದಲ್ಲಿ ಚಿಂತೆಯಲ್ಲಿ ಹೇಗೆ ಮುಳುಗುತ್ತಾನೆ ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ಬಹುಸುಂದರವಾಗಿ ಮೂಡಿಸಿದ್ದಾರೆ. ಒಂದೆಡೆ ಹೇಳಿ ಅಂಬಿಗರ ಚೌಡಯ್ಯನವರು ಭಕ್ತ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ಅನೇಕ ವಚನಗಳು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ತಿಳಿಯೋಣ. ಅವರು ಹೇಳುತ್ತಾರೆ, ತೋಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ, ಇವು ಹಾಳು ದೇಗುಲಕ್ಕೆ ಸಮವು ಕಾಣ. ಎಲೆ ಪರವಾದಿಗಳಿರ, ಗುರುವು ಎಂಬ ನಾಮವು ಪರಶಿವನು, ಪರಶಿವನೇ ಇಷ್ಟಲಿಂಗವು. ಆ ಇಷ್ಟಲಿಂಗದ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು, ಗುರುಮಂತ್ರದಲ್ಲಿ ಮಗ್ನನಾಗಿರಬೇಕು, ಚರಭಕ್ತಿಯಲ್ಲಿ ಯುಕ್ತನಾಗಿರಬೇಕು. ಈ ತ್ರಿವಿಧವ ಬಿಟ್ಟು ಮಲತ್ರಯಕ್ಕೆ ಒಳಗಾಗಿ ಬಂಧನಕ್ಕೆ ಹೋಗುವರ ನೋಡಿ ಮನನಾಚಿತ್ತೆಂದ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣ ಮನನಾಚಿತ್ತೆಂದ. ಚೌಡಯ್ಯನವರು ಬಹಳ ಚೆನ್ನಾಗಿ ಹೇಳುತ್ತಾರೆ, ನೀರಿಲ್ಲದ ಮಡಕೆ, ಜ್ಞಾನವಿಲ್ಲದ ವ್ಯಕ್ತಿ, ದೇವರಿಲ್ಲದ ದೇವಾಲಯ, ಇವೆಲ್ಲವೂ ಪಾಳು ದೇಗುಲಕ್ಕೆ ಸಮ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಗುರುವೇ ಪರಶಿವನ ರೂಪ, ಅವನ ಪರಶಿವನ ರೂಪವೇ ಇಷ್ಟಲಿಂಗ. ಆ ಇಷ್ಟಲಿಂಗದ ಪೂಜೆಯಲ್ಲಿ ಗುರು ಮಂತ್ರದಲ್ಲಿ ಭಕ್ತ ಮಗ್ನರಾಗಿರಬೇಕು, ಚರಭಕ್ತಿಯಲ್ಲಿ ತಲ್ಲೀನರಾಗಿರಬೇಕು. ಈ ರೀತಿ ಸ್ಥಿರ ಚರ ಪರಭಕ್ತಿಯಲ್ಲಿ ಭಕ್ತ ಮನಮಗ್ನವಾಗಿರಬೇಕು. ಇದನ್ನು ಬಿಟ್ಟು ಮಲತ್ರಯಂಗಳಾದಂತಹ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳಲ್ಲಿ ಒಳಗಾದರೆ ಆ ಭಕ್ತನಿಗೆ ಅದೆಂತು ಭಕ್ತನೆಂದು ಹೇಳಲು ಸಾಧ್ಯ ಎಂದು ಪ್ರಶ್ನೆ ಮಾಡುವ ಮೂಲಕ ಭಕ್ತ ಹೇಗಿರಬೇಕು ಎನ್ನುವುದನ್ನು ಬಹಳ ಸವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಅಂಬಿಗರ ಚೌಡಯ್ಯನವರು ಪರಮಾತ್ಮನ ಕೃಪೆ ಇದ್ದರೆ ಎಲ್ಲ ಫಲ ನಮಗೆ ಸಿಗುತ್ತದೆ, ದೊರಕುತ್ತದೆ ಎಂದು ಬಿಡುತ್ತಾರೆ. ಅವರು ಹೇಳುತ್ತಾರೆ, ಆವ ಪದಾರ್ಥವ ಮೊಯಿಸಿ ಲವಲವಿಸಬೇಡ, ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೆ, ಬಪ್ಪುದು ತಪ್ಪದು, ಬಾರದುದು ಬಾರದು, ಅಹದಹುದಾಗದ್ದು ಬಹುದುಃಖಂಗಳೇಕಕ್ಕೆ, ಬಪ್ಪುದು ತಪ್ಪದು ಸಹಜವೆಂತಾಗುವುದಲ್ಲದೆ ವಿಹಿತವತ ಬರುತಿಹನು ಪಣೆಯೊಳು ಶಿವನು. ಇಂತಿದು ನಿಮ್ಮ ಭೋಗವೆಲ್ಲಿದ್ದಳು ಬೇಡವೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಬೇಡವೆಂದಾತ. ಹೀಗೆ ಚೌಡಯ್ಯನವರು ಮನುಷ್ಯ ಬಯಕೆಗಳಿಗೆ ಅಡಿಯಾಳಾಗಿ ಅವುಗಳ ಮೋಹಕ್ಕೆ ಒಳಪಡಬೇಡ ಎನ್ನುತ್ತಾರೆ. ಏಕೆಂದರೆ ಏನು ಬರಬೇಕು ಅದು ಒಂದೇ ಬರುತ್ತದೆ, ಅದರಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗೆ ಏನು ಬರಬಾರದೆಂದಿರುತ್ತದೋ ಅದು ಬರದು, ಶಿವ ನಮ್ಮ ಹಣೆಯಲ್ಲಿ ಏನು ಬರೆದಿರುವನೋ ಅದು ಹಾಗೇ ಆಗುತ್ತದೆ ಎಂದು ಬಿಡುತ್ತಾರೆ. ಹಾಗಾಗಿ

0: ವ್ಯಾಮೋಹಕ್ಕೆ ಒಳಗಾಗಬೇಡ, ಭೋಗ ಲಾಲಾಸೆಯಲ್ಲಿ ಮುಳುಗಬೇಡ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರಿಗೆ ಪರಮಾತ್ಮನಲ್ಲಿ ಬಹಳ ವಿಶ್ವಾಸದೆ ಎಂದು ಕಂಡುಬರುತ್ತದೆ. ಹಾಗಾಗಿ ಅವರು ಹೇಳುವುದು ನಿಜವಿರಬಹುದೇನು? ಯಾ ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೇ ಎನ್ನುತ್ತಾರೆ, ಬಪ್ಪುದು ತಪ್ಪದು ಎನ್ನುತ್ತಾರೆ, ಬಾರದುದು ಬಾರದು ಎನ್ನುತ್ತಾರೆ. ಕೊನೆಗೆ ಹೇಳುತ್ತಾರೆ, ಬರು ತಿಹನು ಪಣಿಯೋಳು ಶಿವನು ಬರೆದಿಟ್ಟುಬಿಟ್ಟಿದ್ದಾನೆ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ನಾವು ಚೌಡಯ್ಯನವರ ವಿಚಾರಗಳನ್ನು ಒಂದಷ್ಟು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಭಕ್ತಿಯ ಶ್ರೇಷ್ಠತ್ವವನ್ನು ಮೆರೆಯಬೇಕಾಗುತ್ತದೆ ಎನ್ನಿಸುತ್ತದೆ. ಅವರು ಜೀವನಕ್ಕೆ ಯಾವುದು ಅಂದ, ಯಾವುದು ಚಂದ ಎನ್ನುವುದನ್ನು ಕೂಡ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳ್ತಾರೆ, ಅಂಗವ ಅಂಧವ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳು ನೀವು ಕೇಳಿರೋ. ಅಂಗಕ್ಕೆ ಅಂಧವಾವುದೆಂದರೆ ಗುರುವಿಗೆ ತನುವ ಕೊಟ್ಟಿರುವುದೇ ಚಂದ, ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಅಂದ, ಜಂಗಮಕ್ಕೆ ಧನವ ಕೊಟ್ಟಿರುವುದೇ ಚಂದ. ಅಷ್ಟ ಆಚರಣದಲ್ಲಿ ನಿಬ್ಬೆರಗಿನಿಂದ ಕೂಡಿ ಭಕ್ತಿ ಎಂಬ ಸಮುದ್ರದಲ್ಲಿ ಈಜಾಡುವುದೇ ಚಂದ. ಈ ಮಾರ್ಗವ ಬಿಟ್ಟು ಸಂಸಾರವೇ ಅಧಿಕವೆಂದು, ತನ್ನ ಹೆಂಡಿರು ಮಕ್ಕಳು ಸಂಪತ್ತು ಇವು ತನಗೆ ಶಾಶ್ವವೆಂದು ತಿಳಿದು, ಒಂದು ಕಸನ್ನಾದರೂ ಪರರಿಗೆ ಕೊಡದೆ ತಾನೇ ತಿಂದು ನೆಲದಲ್ಲಿ ಮಡಗಿ ಕಡೆಗೆ ಯಮನ ಕೈಯಲ್ಲಿ ಸಿಲುಕಿ ನರಕದ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ ನೋಡ. ಇಂತಹ ಅಂಧಗೇಡಿಗಳ ಮುಖವ ನೋಡಲಾಗದು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣರು. ಈ ವಚನದಲ್ಲಿ ಕೇವಲ ದೇಹವನ್ನು ಅಂಧವ ಮಾಡಿಕೊಂಡಿದ್ದರೆ ಸಾಲದು, ಏನನ್ನು ಅಂಧ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಗುರುವಿಗೆ ತನುವ ಕೊಡುವುದು, ಲಿಂಗಕ್ಕೆ ಮನವ ಕೊಡುವುದು, ಜಂಗಮಕ್ಕೆ ಧನವ ಕೊಡುವುದು, ಇದು ಭಕ್ತನಿಗೆ ಅಂದ, ಇದು ಭಕ್ತನಿಗೆ ಚಂದ ಎನ್ನುತ್ತಾರೆ. ಇದನ್ನು ಬಿಟ್ಟು ಸಂಸಾರವೇ ಶ್ರೇಷ್ಠವೆಂದು, ಪತಿ ಪತ್ನಿ ಸುತ ಸಂಪತ್ತು ಇವ ಶಾಶ್ವತವೆಂದು ಭಾವಿಸಿ ಯಾರಿಗೂ ಏನೂ ಕೊಡದೆ ತಾನೇ ತಿಂದು ಆಸ್ತಿಯ ಮೇಲೆ ಮಾಡಿ ಕೊನೆಗೆ ಸಾವಿಗೆ ಗುರಿಯಾಗುವವರು ಅಂಧಗೇಡಿಗಳು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಚೌಡಯ್ಯನವರು ಹೇಗಿರಬೇಕು ಜೀವನದಲ್ಲಿ ಎನ್ನುವುದನ್ನು ಈ ವಚನದಲ್ಲಿ ಸಾರಿದ್ದಾರೆ. ವಚನವನ್ನು ಮತ್ತೆ ಮತ್ತೆ ಕೇಳಿಸಿಕೊಂಡು ಅದರೆಡೆಗೆ ಸಾಗುವುದು ಬಹಳ ಮುಖ್ಯ ಜೀವನದಲ್ಲಿ ಎನಿಸುತ್ತದೆ. ಚೌಡಯ್ಯನವರು ತಮ್ಮ ವಚನದ ಮೂಲಕ ಜೀವನದ ನಿಜತತ್ವವನ್ನು ನಿಜಯಿತ್ವವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಕಷ್ಟ ಜೀವ ಮನುಜರಿರ, ನೀವು ಹುಟ್ಟಿದ ಮೊದಲು ಎಷ್ಟು ಮಂದಿ ನಿಮ್ಮ ಕಣ್ಣ ಮುಂದೆ ನಷ್ಟವಾಗಿ ಹೋದುದ ಕಂಡು ಕಂಡು, ಹೆಂಡಿರು ತನ್ನವರೆಂಬಿರಿ ಮಕ್ಕಳು ತನ್ನವರೆಂಬಿರಿ, ಕೂಡುವಾಗ ದುಃಖ, ಕೂಡಿದ ಒಡವೆಯ ಮಡಗುವಾಗ ದುಃಖ, ಮಡಗಿದ ಒಡೆಯುವ ತೆಗೆಯುವಾಗ ದುಃಖ, ಪ್ರಾಣವ ಬಿಡುವಾಗ ದುಃಖ, ಹೊಲೆ ಸಂಸಾರವ ನಚ್ಚಿ ಕಾಲನ ಬಲೆಗೆ ಈಡಾಗದಿರೋ, ಪತಿ ಭಕ್ತಿ ಮುಕ್ತಿ ಎಂಬುದ ಗಳಿಸಿಕೊಳ್ಳಿರೋ, ಸೆಟೆಯಂ ಬಿಡಿ ದಿಟವಂ ಹಿಡಿ, ಘಟವುಳ್ಳ ಕಾಲದಲ್ಲಿ ಶಿವಭಕ್ತಿಯ ನಟಿಸಿ ನಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಂತಹ ಸತ್ಯದ ಮಾತು! ಅವರು ಹೇಳುತ್ತಾರೆ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಕಷ್ಟಪಡುವ ಮನುಜರರ ಸುಳ್ಳನ್ನು ಬಿಡಿ, ನಿಜವನ್ನು ಹಿಡಿಯಿರಿ. ಯಾವುದು ನಿಜ? ನಮ್ಮ ಕಣ್ಣ ಮುಂದೆ ಎಷ್ಟು ಜನ ನಷ್ಟವಾಗಿ ಹೋಗಿದ್ದಾರೆ, ಇದನ್ನು ಹರಿಯಬೇಡವೇ ನಾವು? ಕೊಡುವಾಗ ದುಃಖ, ಒಡವೆಯ ಮಡುಗುವಾಗ ದುಃಖ, ಮಡಗಿದ ಒಡೆಯುವೆಯ ತೆಗೆಯುವಾಗ ದುಃಖ, ಪ್ರಾಣ ಬಿಡುವಾಗ ದುಃಖ. ಇಂತಹ ಸಂಸಾರವನ್ನು ನೆಚ್ಚಿಕಡಬೇಡ, ಇಂತಹ ಸತ್ಯವನ್ನು ಹರಿ, ಶಿವಭಕ್ತನಾಗು ಎಂದು ಹೇಳುತ್ತಾರೆ. ಹೀಗೆ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಇದನ್ನು ಅರಿತು ಆಚರಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಇಂತಹ ವಿಷಯಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು

0: ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
0: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕೀರ್ತಿ, ರಕ್ಷಿತಾ, ಪ್ರಕಾಶ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು 100 ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಬರಿ ಮಾತಿನ ಹಪರಂಜಿ ಬಾಯಲ್ಲಿ ಉಪ್ಪುಗಂಜಿ ಗಾದೆಯ ವಿಶ್ಲೇಷಣೆ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ತೆ ಎಲ್ಲರಿಗೂ. ಜನಧ್ವನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ನನ್ನ ಹೆಸರು ಕೆಂಪಯ್ಯ ಪಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಂಬರಗಲ್ಲಿ ಇಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಬರಿಮಾತಿನ ಅಪರಂಜಿ, ಬಾಯಲ್ಲಿ ಹುಪ್ಪುಗಂಜಿ. ಆತ್ಮೀಯ ಕೇಳುಗರೆ, ಇದೊಂದು ಸುಂದರವಾದ ಹಿರಿಯರ ಅನುಭವದ ಮಾತು. ಕನ್ನಡ ಸಾಹಿತ್ಯದೊಳಗಡೆ ಜಾನಪದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಿರುವ ಗಾದೆಗಳ ಸಾಲುಗಳಲ್ಲಿ ಇದೊಂದು ಅತ್ಯಂತ ಅಮೂಲ್ಯವಾದಂಥ ಜಾಣ್ಣುಡಿ. ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಯು ಮಾನವ ಜಗತ್ತಿನ ಸುಂದರ ಚೌಕಟ್ಟನ್ನು ನಿರ್ಮಿಸುವ ಸುಪ್ರಜ್ಞವಾದಂಥ ನುಡಿಗಟ್ಟುಗಳು, ಅನುಭವದ ಮಾತುಗಳು. ಹಾಗಾಗಿ ಈ ಮಾನವ ಜಗತ್ತು ನಾಗರಿಕತೆಯೆಡೆಗೆ ಬಂದಂತೆಲ್ಲ ಅದು ತನ್ನ ಸಂಸ್ಕೃತಿಯನ್ನು ವಿಶಾಲವಾಗಿ ಬೆಳೆಸಿಕೊಂಡಂತೆಲ್ಲ ಮೊದಮೊದಲು ಕೌಟುಂಬಿಕ ಬದುಕಿನ, ಸಾಮಾಜಿಕ ಬದುಕಿನ ಒಂದು ಸುಂದರ ಚೌಕಟ್ಟಿನ ನಿರ್ಮಾಣದಲ್ಲಿ ಗಾದೆಗಳ ಪಾತ್ರ ಅಪಾರವಾದದ್ದು. ಅಂಥ ನೂರಾರು ಗಾದೆಗಳು ಮಾನವನ ಬದುಕನ್ನು ಹಿಡಿದಿಡುವ, ಆತನ ಬದುಕಿನ ಮೇಲೆ ಬೆಳಕು ಚೆಲ್ಲುವಂಥ ಕಾರ್ಯವನ್ನು ಮಾಡಿರುವುದು ಅಕ್ಷರಶಃ ಸತ್ಯ. ಹಾಗಾಗಿ ಇಂಥ ಸುಂದರ ಗಾದೆ ಮಾತಿನಲ್ಲಿ ಬರಿಮಾತಿನ ಅಪರಂಜಿ, ಬಾಯಲ್ಲಿ ಹುಪ್ಪುಗಂಜಿ ಎನ್ನುವಂಥ ಈ ಗಾದೆಯು ಹಿಂದಿನ ಭಾರತ ಪರಂಪರೆಯನ್ನು ವಿಚಾರವಂತರು, ಚಿಂತನಶೀಲರು ಹಾಗೂ ಶೈಕ್ಷಣಿಕ ಪ್ರಗತಿಯತ್ತ ಮುನ್ನುಗ್ಗುತ್ತಿರುವ ಈ ದೇಶದ ಬದುಕನ್ನು ಚಿಂತಿಸಬೇಕಾಗಿರುವುದು ಇಂದಿನ ವಿಶಿಷ್ಟವಾದ ಮನೋಭಾವವಾಗಿದೆ. ಆತ್ಮೀಯರೇ, ಭಾರತವು ಜಾತ್ಯತೀತ, ಅನೇಕ ಧರ್ಮಗಳ, ಬಹು ಸಂಸ್ಕೃತಿ ಉಳ್ಳ ರಾಷ್ಟ್ರವಾಗಿದೆ. ಇಲ್ಲಿ ನಾವು ಶಿಕ್ಷಣ, ಸಮಾಜ, ಸಂಸ್ಕೃತಿಗಳನ್ನು ವಿಶ್ಲೇಷಣೆ ಮಾಡಿದಂತೆಲ್ಲ, ಅವಲೋಕನ ಮಾಡಿದಂತೆಲ್ಲ ಭಿನ್ನ ಮತ್ತು ವೈವಿಧ್ಯಮಯವಾದ ಅಭಿಪ್ರಾಯಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ಭಾರತದ ಇತಿಹಾಸವನ್ನು ಕ್ರಿಸ್ತಪೂರ್ವದಿಂದ ಗಮನಿಸಿದಂತೆಲ್ಲ

ಭಾರತದ ಜಾನಪದ ಸಂಸ್ಕೃತಿಯನ್ನು ಪುರಾಣ ಮತ್ತು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿದಂತೆಲ್ಲ ನಮ್ಮಲ್ಲಿ ಬಹುಮುಖ ಪ್ರತಿಭೆಗಳು, ಬಹು ಚಿಂತನೆಗಳು, ಬಹು ಸಾಂಸ್ಕೃತಿಕ ಬದುಕು ಚರಿತ್ರೆ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. ಪ್ರಭುತ್ವ ರಾಜಪ್ರಭುತ್ವದ ಕಾಲದಿಂದ ಪ್ರಜಾಪ್ರಭುತ್ವದ ಇಂದಿನ ಬದುಕಿನವರೆಗೆ

ಸುಂದರ ಬದುಕಿನ ನಿರ್ಮಾಣವನ್ನು ಕಟ್ಟಲು ಅವರದೇ ಆದಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ, ಜ್ಞಾನವನ್ನು ಹಂಚಿದ್ದಾರೆ, ತಪೋ ಮಹಿಮೆಗಳನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಅದೆಲ್ಲಕ್ಕಿಂತ ಅತ್ಯಂತ ಸದಾ ಕಾಲಾತೀತವಾಗಿ ಉಳಿಯುವಂಥ, ಜನರ ನಡುವೆ ಸದಾ ಗುನುಗುವ, ತಪ್ಪು ಮಾಡಿದಾಗಲೆಲ್ಲ ಬುದ್ಧಿ ಹೇಳಲು ಬಳಸುವ ಕಾಲೋಚಿತವಾದಂಥ ಸಾಂದರ್ಭಿಕವಾದಂಥ ಈ ಗಾದೆ ಮಾತುಗಳು ಮನುಷ್ಯನನ್ನು ತಿದ್ದಿ ಮತ್ತು ತೀಡುವಂಥ ಕೆಲಸವನ್ನು ಕಾಲಕಾಲಕ್ಕೆ ಅದು ತನ್ನ ಛಾಪನ್ನು ಮೂಡಿಸುತ್ತಲೇ ಬಂದಿದೆ. ಹಿಂದಿನ ಭಾರತೀಯ ಬದುಕನ್ನು ಕಂಡಾಗಲೆಲ್ಲ ಎಲ್ಲಿ ನೋಡಿದರು ಭಾಷಣಗಳು, ಎಲ್ಲಿ ನೋಡಿದರು ಮೈಕಾಸುರರು, ಅಂದರೆ ಕೈಗೆ ಮೈಕನ್ನು ಕೊಟ್ಟರೆ ಪದಗಳು ಸಾಲದಂತೆ ಭಾಷಣ ಬಗೆಯುವ ಇವತ್ತಿನ ತಲೆಮಾರಿನ ಜನರಿಗೆ ವಿಚಾರಗಳನ್ನು ಮುಟ್ಟಿಸದೆ, ಬದುಕಿನ ಧ್ಯೇಯೋದ್ದೇಶಗಳನ್ನು ತಿಳಿಸದೆ ಕೇವಲ ತಕ್ಷಣದ ತೃಪ್ತಿಗಾಗಿ ಹೇಳುವಂಥ ಈ ನಾಟಕೀಯ ಭಾಷಣಗಳನ್ನು ಕುರಿತು ಈ ಗಾದೆ ಮಾತು ಅತ್ಯಂತ ವಿಶಿಷ್ಟವಾಗಿ ಹೇಳ್ತಾ ಹೋಗುತ್ತೆ. ಬರಿಮಾತಿನ ಅಪರಂಜಿಗಳಾಗಿ ನಾವು ಕಾಣ್ತಾ ಇದ್ದೀವಿ. ಈ ಅಪರಂಜಿ ಎನ್ನುವುದು ಅಮೂಲ್ಯವಾದ ಆಭರಣದ ಒಂದು ಭಾಗ. ಆಭರಣಗಳನ್ನು ನಿರ್ಮಿಸಲು ಬೇಕಾದಂಥ ಸಾಧನೆ ಏನಿದೆ, ಇದೊಂದು ಅಪರಂಜಿ, ಅತ್ಯಮೂಲ್ಯವಾದದ್ದು. ಈ ಅತ್ಯಮೂಲ್ಯವಾದ ಅಪರಂಜಿಯು ಆಭರಣವಾಗಿ ರೂಪುಗೊಂಡಾಗ ಅದರ ಮೌಲ್ಯ, ಆಕರ್ಷಕತೆ ಇನ್ನಷ್ಟು ವೃದ್ಧಿಸ್ತಾ ಹೋಗುತ್ತೆ. ಹಾಗೆಯೇ ಬರೀ ಮಾತುಗಳಲ್ಲೇ ಮನೆ ಕಟ್ಟಿ, ಬರೀ ಮಾತುಗಳಲ್ಲೇ ಸುಂದರ ಸ್ವಪ್ನಗಳನ್ನು ನಿರ್ಮಿಸುವ ಈ ಮಾನವ ಲೋಕ ಶೂನ್ಯವಾದ ಕಾಯಕ ಸೃಷ್ಟಿ ಮಾಡುತ್ತೆ. ಕೆಲಸವಿಲ್ಲದ ಮಾತುಗಳಾಗ್ತವೆ, ಬಂಡವಾಳವಿಲ್ಲದ ಮಾತುಗಳಾಗಿ ನಿರ್ಮಾಣ ಆಗ್ತಿದೆ. ಕೇವಲ ಚಪ್ಪಾಳೆಗಾಗಿ, ಕೇವಲ ತನ್ನ ಆಡಂಬರದ ಬದುಕಿಗಾಗಿ ಈ ರೀತಿಯ ಮಾತುಗಳನ್ನಾಡುತ್ತಾ ವ್ಯರ್ಥ ಜೀವನವನ್ನು ಸಾಧಿಸುವ ಬದಲು ಶಾರೀರಿಕವಾಗಿ ಮಾನಸಿಕವಾಗಿ ಪ್ರಬುದ್ಧವಾದ ಮತ್ತು ವಿಶಿಷ್ಟವಾದ ಬದುಕನ್ನು ಸಮಾಜಕ್ಕೆ ನೀಡುವುದು ಅಗತ್ಯ ಮತ್ತು ಅತ್ಯಂತ ಉತ್ತಮ ಎಂಬುದನ್ನು ನಾವು ಕಾಣಬೇಕಾಗಿರುವಂಥ ಸುಸಂದರ್ಭ ಇದು. ಆದರೆ ಹಿಂದಿನ ಅನೇಕ ಜನರಲ್ಲಿ ಚಿಂತನೆಗಳು ಕರಗಿ ಹೋಗಿ, ಚಿಂತೆಗಳು ತುಂಬಿಕೊಂಡು, ಬರೀ ಮಾತುಗಳಲ್ಲೇ ಕಲ್ಪನೆಗಳಲ್ಲೇ ಜೀವನವನ್ನು ಕಟ್ಟುವಂಥ ಒಂದು ವಿಷಾದನೀಯ ಸಮಾಜ, ವಿಷಾದನೀಯ ಸಂಗತಿಗಳು ಇವತ್ತಿನ ತಲೆಮಾರುಗಳನ್ನು ಯಾವುದೋ ದಿಕ್ಕಿನಡೆಗೆ ಕೊಂಡೊಯ್ಯುತ್ತಿರುವುದು ಶೋಚನೀಯ. ಆತ್ಮೀಯ ಬಂಧುಗಳೇ, ನಾವು ಬರಿಮಾತಿನ ಅಪರಂಜಿಗಳು, ಬಾಯಲ್ಲಿ ಉಪ್ಪು ಗಂಜಿ, ಸ್ವಾದವಿಲ್ಲದ ಜೀವನ, ಸ್ವಾದವಿಲ್ಲದ ರುಚಿ. ಸ್ವಾದ ಅಂದರೆ ಉಪ್ಪು ಹಿತವನ್ನು, ದೇಹಕ್ಕೆ ಹಿತವನ್ನು ಉಂಟು ಮಾಡುವಂತೆ ಇರಬೇಕು ಹೊರತು ದೇಹವನ್ನೇ ಅದಗೆಡಿಸುವಂಥ ಉಪ್ಪಿನ ಸ್ವಾದ ಹೆಚ್ಚಾದಾಗ ಅನಾರೋಗ್ಯದ ಹಿತವಿಲ್ಲದ ಸ್ವಾದ ನಮಗೆ ಉಂಟಾಗುತ್ತೆ. ಹಾಗಾಗಿ ಕೇವಲ ಬರೀ ಮಾತುಗಳನ್ನಾಡ್ತಾ ಬಾಯಲ್ಲಿ ಉಪ್ಪು ಗುಂಜಿಯನ್ನು ತಿನ್ನುವ ಹಿತವಿಲ್ಲದ ಈ ಜೀವನ ಇದೆಯಲ್ಲ, ಇದೊಂದು ಅರ್ಥಹೀನ. ಹಾಗಾಗಿ ಕನಕದಾಸರು ಕೂಡ ಒಂದು ಕಡೆ ಹೇಳ್ತಾ ಬರ್ತಾರೆ, ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರುಳ ಮಾಡಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನುವಂಥ ಅವರ ಕೀರ್ತನೆಯಲ್ಲಿ ಎಷ್ಟೋ ಮಂದಿ ರುಚಿ ರುಚಿಯಾದ ಹಿತವಾದ ಸುಳ್ಳಿನ ಮಾತುಗಳನ್ನು ನಿರ್ಮಿಸಿ, ಸುಳ್ಳಿನ ಭಾಷಣಗಳನ್ನೇ ಕಟ್ಟಿ ಇವತ್ತು ಬದುಕನ್ನು ವಿನಾಶದ ಅಂಚಿಗೆ ಕೊಂಡೊಯ್ಯುವಂಥದ್ದನ್ನು ನೋಡ್ತೀವಿ. ನಿತ್ಯ ಪತ್ರಿಕೆಗಳಲ್ಲಿ, ಟಿ ವಿ ಅಂತ ಅಥವಾ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವಂಥ ಸುಳ್ಳು ಸುದ್ದಿಗಳು, ವ್ಯರ್ಥವಾದ ಟೀಕೆ ಟಿಪ್ಪಣಿಗಳು ಅಥವಾ ಸಮಾಜಕ್ಕೆ ಧಕ್ಕೆಯನ್ನುಂಟು ಮಾಡುವಂಥ ಅಸಂಬದ್ಧವಾದ ಹೇಳಿಕೆಗಳು, ಇವೆಲ್ಲವೂ ಕೂಡ ಅರ್ಥಹೀನ. ಹಾಗಾಗಿ ಈ ಗಾದೆ ಮಾತುಗಳು ಒಂದು ಸುಂದರ ಪ್ರಪಂಚ ನಿರ್ಮಾಣ ಮಾಡುವಲ್ಲಿ, ಮನುಷ್ಯ ಹದ್ದುಬಸ್ತಿನಲ್ಲಿ ಬದುಕುವಲ್ಲಿ, ತನ್ನ ವ್ಯಾಪ್ತಿಯನ್ನು ಮೀರಿ, ತನ್ನ ಎಲ್ಲೆಯನ್ನು ಮೀರಿ ನಡೆಯದಂತೆ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಇಂಥ ಗಾದೆಗಳು

ಅರ್ಥಪೂರ್ಣವಾಗಿ ನಿರ್ಮಾಣಗೊಂಡವು. ಕಾನೂನುಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದೆಡೆಗೆ ಬರುವುದಕ್ಕಿಂತ ಮುಂಚೆಯೇ ಮಾನವ ಜಗತ್ತನ್ನು ಎಲ್ಲೆ ಮೀರದಂತೆ ತನ್ನ ವ್ಯಾಪ್ತಿಯ ಒಳಗೆ ಇಟ್ಟುಕೊಳ್ಳುವ, ಬಂಧಿಸುವಂಥ ಕಾರ್ಯವನ್ನು ಇಂಥ ಗಾದೆಗಳು ಮಾಡ್ತಾ ಬಂದವು. ಹಾಗಾಗಿ ಇವತ್ತಿನ ಭಾರತೀಯ ಪ್ರಪಂಚಕ್ಕೆ ವಿಜ್ಞಾನ ತಂತ್ರಜ್ಞಾನದೆಡೆಗೆ ಸಾಗುತ್ತಿರುವ ಇವತ್ತಿನ ಜನರ ಮನಸ್ಥಿತಿಗಳು ಸುಳ್ಳು ಭಾಷಣಗಳಿಗೆ ಒಳಗಾಗದೆ, ಸುಳ್ಳು ಆಶಯಗಳಿಗೆ ತನ್ನನ್ನು ಒಗ್ಗಿಕೊಳ್ಳದಂತೆ ವೈಚಾರಿಕ ವೈಜ್ಞಾನಿಕ ಚಿಂತನೆಗಳತ್ತ ಅವರು ಸಾಗಬೇಕಾಗಿದೆ. ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಂಥ ದಿಕ್ಕಿನಡೆಗೆ ಅವರು ಸಾಗಬೇಕಾಗಿದೆ. ಹಾಗಾಗಿ ಯುವಜನತೆ ಇಂದು ಸುಳ್ಳು ಭಾಷಣಗಳಿಗೆ ಚಪ್ಪಾಳೆ ತಟ್ಟಿ ಸೀಟಿ ಹೊಡೆಯುವ ಅಪ್ರಬುದ್ಧ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳದೆ ಸಮಾಜ ಮತ್ತು ಸಂಗತಿಗಳನ್ನು ಯೋಚಿಸುವ, ಚಿಂತಿಸುವ, ಪರಿಹಾರ ಕೊಂಡುಕೊಳ್ಳುವಂಥ ವಿಶೇಷ ಬೌದ್ಧಿಕ ದೃಷ್ಟಿಕೋನವನ್ನು ಹೊಂದಬೇಕು. ಹಾಗಾಗಿ ತಾವು ಬರಿಮಾತಿನ ಅಪರಂಜಿಗಳಾಗದೆ ಸುಂದರ ಕಾಯಕ ಜೀವಿಗಳಾಗಿ ಶರಣತತ್ವದ ಸಿದ್ಧಾಂತಗಳ ರೂಪುಗೊಳ್ಳುವ ಶರಣತತ್ವ ಸಿದ್ಧಾಂತಗಳನ್ನು ವಿಸ್ತರಿಸುವಂಥ ಒಂದು ವಿಚಾರವುಳ್ಳ ವ್ಯಕ್ತಿಗಳಾಗಲಿ ಅಂತ ಹೇಳ್ತಾ ಇಂದಿನ ಈ ಜನಧ್ವನಿ ಕಾರ್ಯಕ್ರಮದಲ್ಲಿ ಈ ಒಂದು ಗಾದೆ ಮಾತಿನ ಅರ್ಥವನ್ನು ನಾನು ಹೇಳಲು ಬಯಸ್ತೇನೆ. ಹಾಗಾಗಿ ಗಾದೆ ಕೇವಲ ಈ ಬರಿಮಾತು ಅನ್ನುವುದು ಶೂನ್ಯವಾದದ್ದಾಗಬಾರ್ದು, ಕಾಯಕ ಶೂನ್ಯವಾಗಿ ಬದುಕಬಾರ್ದು, ಅದು ಕೆಲಸವಿಲ್ಲದ ಬದುಕು ಆಗೋಗುತ್ತೆ. ಹಾಗಾಗಿ ನಾವು ಕಾಯಕ ಜೀವಿಗಳಾಗಿ ಸಾಧನೆಯೆಡೆಗೆ ಸಾಗುವ ವಿಚಾರವಂತರಾಗಿ ಬದುಕೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮದ ಪ್ರಸ್ತುತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು.

0: ಕೇಳುಗರೇ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಬರಿ ಮಾತಿನ ಅಪರಂಜಿ ಬಾಯಲ್ಲಿ ಉಪ್ಪುಗಂಜಿ ಎಂಬ ಗಾದೆಯ ವಿಶ್ಲೇಷಣೆ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯಪ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸ್ವನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಬ್ರಹ್ಮಲೋಕವನ್ನ ಮೊದಲುಗೊಂಡು ಎಲ್ಲಾ ಲೋಕಗಳೂ ಬಂದು ಹೋಗುವಂಥದ್ದು. ಆದರೆ ನನ್ನನ್ನು ಸೇರಿದ ಬಳಿಕ ಮನುಷ್ಯ ಆದವನು ಮತ್ತೆ ಜನ್ಮವೆತ್ತಬೇಕಾಗಿಲ್ಲ, ಪುನರ್ಜನ್ಮವೂ ಇಲ್ಲ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಅಥವಾ ಪುರಾಣಗಳಲ್ಲಿ ಈ ಭೂಮಿ ಅನ್ನುವಂಥದ್ದು ಮಧ್ಯದಲ್ಲಿರುವುದು, ಅದರ ಮೇಲೆ

ಏಳು ಲೋಕಗಳಿದ್ದಾವೆ, ಹಾಗೆ ಕೆಳಗೆ ಕೂಡ ಏಳು ಲೋಕಗಳು ಇದ್ದಾವೆ ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ. ಆದರೆ ಈಗಿನ ಖಗೋಳ ಶಾಸ್ತ್ರದ ಭೂಮ ಕಲ್ಪನೆಯ ಎದುರಿಗೆ ನಮ್ಮ ಪುರಾಣವೂ ಕೂಡ ಕುಬ್ಜವಾಗ್ತಾ ಇದೆ. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಒಂದೊಂದು ಸೂರ್ಯಲೋಕವಾಗಿದೆ. ಆ ಸೂರ್ಯರಿಗೆ ಎಷ್ಟೋ ಗ್ರಹಗಳಿದ್ದಾವೆ. ಆ ಗ್ರಹಗಳಲ್ಲಿ ಕೆಲವದರಲ್ಲಾದರೂ ಮನುಷ್ಯರು ಇರುವುದಕ್ಕೆ ಸಾಧ್ಯವಾದರೆ ಲಕ್ಷಾಂತರ ಲೋಕಗಳು ಇದ್ದಾವೆ ಅಂತ ಅರ್ಥ. ಆದರೆ ಎಲ್ಲಿಗೆ ಹೋದರೂ ಕೂಡ ನಾವು ಅಲ್ಲಿ ಕರ್ಮವನ್ನು ಅನುಭವಿಸಿ ಆದ ಮೇಲೆ ಪುನಃ ಇಲ್ಲಿಗೆ ಬರಬೇಕಾಗಿದೆ. ಇಲ್ಲಿ ಫಲದ ಅಪೇಕ್ಷೆಯಿಂದ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಬೇರೆ ಲೋಕಕ್ಕೆ ಹೋಗಿ ನಾವು ಪುಣ್ಯವನ್ನು ಅನುಭವಿಸುತ್ತೇವೆ. ಆದರೆ ಎಂದೆಂದಿಗೂ ಕೂಡ ಅದನ್ನೇ ಅನುಭವಿಸುತ್ತಿರುವುದಕ್ಕೆ ಆಗೋದಿಲ್ಲ. ನಮ್ಮ ಪುಣ್ಯ ತೀರದ ಮೇಲೆ ನಮ್ಮನ್ನು ಮತ್ತೆ ಅಲ್ಲಿಂದ ಕೆಳಗಡೆ ಅಟ್ಟಿಬಿಡ್ತಾರೆ. ನಾವೊಂದು ನಾಟಕ ನೋಡಲು ಹೋದರೆ ಅದು ಮುಗಿದಾದ ಮೇಲೆ ನಾವು ಅಲ್ಲೇ ಇರುವುದಕ್ಕೆ ಆಗೋದಿಲ್ಲ, ಪುನಃ ಮನೆಗೆ ಬರಬೇಕು. ಅದರಂತೆಯೇ ಬೇರೆ ಬೇರೆ ಲೋಕಗಳು. ಹಾಗೆ ನಾವೇನಾದರೂ ಪಾಪ ಮಾಡಿದ್ರೆ ಪಾಪ ಅನುಭವಿಸುವುದಕ್ಕೆ ನಾವು ಆ ಲೋಕಕ್ಕೆ ಹೋಗಿ ಅದನ್ನು ಅನುಭವಿಸಿ ಆದ ಮೇಲೆ ಪುನಃ ನಾವು ಹಿಂತಿರುಗಬೇಕು ಅಲ್ವಾ. ಬರೋದು ಮತ್ತು ಹೋಗೋದು ಇದೆಲ್ಲದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಂದ್ರೆ ಏನು ಮಾಡಬೇಕು? ದೇವರನ್ನ ಸೇರಬೇಕು. ಆಗ ಮಾತ್ರ ಕರ್ಮ ತನ್ನ ಸಮನ್ನ ನಮ್ಮ ಮೇಲೆ ಜಾರಿ ಮಾಡಲಾರದು. ನಾವು ಈ ಪ್ರಪಂಚಕ್ಕೆ ಅತೀತರಾಗಿ ಹೋಗ್ತೇವೆ. ಕಣ್ಣು ಮುಚ್ಚಾಲೆ ಎಂಬ ಆಟದಲ್ಲಿ ಅಡುಗುಲಜ್ಜಿಯನ್ನ ಮುಟ್ಟಿದವನು ಆಟದಿಂದ ಪಾರಾದಂತೆ, ಭಗವಂತನನ್ನ ಮುಟ್ಟಿದವನು ಈ ಸಂಸಾರದ ಆಟದಿಂದ ಪಾರಾಗ್ತಾನೆ. ಈ ಭಗವದ್ಗೀತೆಯಲ್ಲಿ ಒಂದಕ್ಕೊಂದು ವಿರುದ್ಧವಾದ ಎರಡು ಚಿತ್ರಗಳನ್ನ ಚಿತ್ರಿಸಿ ಉಪದೇಶ ಕೊಡುವಂತಹ ವಿಶಿಷ್ಟವಾದ ಕ್ರಮವನ್ನ ನಾವು ನೋಡಬಹುದು. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮ ಅದೇ ವಿಶಿಷ್ಟ ಶೈಲಿಯನ್ನ ಬಳಸಿದ್ದಾನೆ. ಶ್ಲೋಕದ ಒಂದು ಮೊದಲನೆಯ ಭಾಗದಲ್ಲಿ ಬ್ರಹ್ಮಲೋಕದವರೆಗಿನ ಎಲ್ಲ ಲೋಕಗಳು ಪುನರಾವೃತ್ತಿಯುಳ್ಳವಂಥವು ಅಂತ ಹೇಳಿ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಭಾವನೆಯನ್ನ ಶ್ಲೋಕದ ಎರಡನೆಯ ಸಾಲಿನಲ್ಲಿ ನೀಡ್ತಾನೆ. ಅದು ನನ್ನನ್ನು ಸೇರಿದವರಿಗೆ ಪುನರ್ಜನ್ಮ ಇಲ್ಲ ಅಂಥೇಳಿ. ಹೀಗೆ ಶಾಸ್ತ್ರದಲ್ಲಿ ಕ್ರಮಮುಕ್ತಿಯ ಬಗ್ಗೆ ಸಾಕಷ್ಟು ವಿವರಣೆಗಳು ಇದ್ದಾವೆ. ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡುವವರು ಕೂಡ ಅದರ ಪುಣ್ಯವಶಾತ್ ಬ್ರಹ್ಮಲೋಕವನ್ನ ಸೇರುತ್ತಾರಂತೆ. ಅಲ್ಲಿ ಎಷ್ಟೋ ವರ್ಷಗಳಿದ್ದು ಕಲ್ಪ ಮುಗಿಯುವ ವೇಳೆಗೆ ಪರಮಾತ್ಮನನ್ನ ಸೇರುತ್ತಾರಂತೆ. ಹೀಗೆ ಬ್ರಹ್ಮಲೋಕದಲ್ಲಿರುವಾಗಲೂ ಕೂಡ ಜೀವವು ತನ್ನ ಸ್ವಪ್ರಯತ್ನದ ಮೂಲಕ ಬ್ರಹ್ಮನ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಲ್ಲೂ ಕೂಡ ಆತ್ಮವಿಚಾರವನ್ನೇ ಮಾಡ್ತಾ ಇರಬೇಕು. ಅಂದ್ರೆ ಮಾತ್ರ ಅಜ್ಞಾನವನ್ನ ಕಳೆದುಕೊಂಡು ಪರಮಾತ್ಮನನ್ನ ಸೇರೋದಕ್ಕೆ ಸಾಧ್ಯ. ಅಲ್ಲೂ ಕೂಡ ಸರಿಯಾದ ಸಾಧನೆ ಮಾಡದಿರುವವರು ಪುನಃ ಹಿಂದೆ ಬರ್ತಾರೆ. ಅವರು ಪರಮಾತ್ಮನಲ್ಲಿ ಐಕ್ಯವಾಗೋದಿಲ್ಲ. ಈ ಅಭಿಪ್ರಾಯವನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಶ್ರೀಕೃಷ್ಣ ಇಲ್ಲಿ ಈ ಶ್ಲೋಕವನ್ನ ಹೇಳ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಆ ಶರೀರದಲ್ಲಿರುವಾಗಲಿಯೇ ಆತ್ಮ ಸ್ವರೂಪವನ್ನ ಕಂಡುಕೊಂಡವರು ಪರಮಾತ್ಮನನ್ನೇ ಪಡೆದ ಹಾಗೆ ಅವರಿಗೆ ಪುನರ್ಜನ್ಮವಿಲ್ಲ. ಕನಸಿನಿಂದ ಎದ್ದವನಿಗೆ ಪುನಃ ಕನಸಿಗೆ ಹೋಗುವ ಸಂದರ್ಭ ಒದಗಿ ಬರುವುದಿಲ್ಲ. ಒಂದು ಸಲ ಎದ್ದ ಅಂತಂದ್ರೆ ಕನಸಿನ ಸುಖ ದುಃಖಗಳಿಗೆ ಅವನು ತಿಲಾಂಜಲಿ ಇತ್ತಂತೆ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳಿರುವಂಥದ್ದು. ಒಂದು ಸಲ ಯಾರು ನನ್ನನ್ನ ತಿಳಿದುಕೊಳ್ತಾರೋ ಅವರು ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳಿ. ಹಾಗಿದ್ಮೇಲೆ ಅವನನ್ನ ತಿಳಿದುಕೊಳ್ಬೇಕಾಗಿರೋದು ಹೇಗೆ? ನಮ್ಮ ಒಳಗಿನ ಆತ್ಮವನ್ನ ಅರಿಯೋದ್ರ ಮೇಲೆ. ಈ ಜಗತ್ತಲ್ಲಿ ಯಾವುದು ಶಾಶ್ವತವೂ ಅಲ್ಲ, ಹಾಗೆಯೇ ಯಾವುದು ದುಃಖವೂ ಅಲ್ಲ ಸುಖವೂ ಅಲ್ಲ ಅಂಥೇಳಿ. ಸುಖ ದುಃಖಗಳನ್ನ ಲಾಭ ನಷ್ಟಗಳನ್ನ ನ್ಯಾಯ ಅನ್ಯಾಯಗಳನ್ನೆಲ್ಲ ಮೀರಿ ಎಲ್ಲವನ್ನೂ ಕೂಡ ಹೇಗೆ ಬರುತ್ತದೋ ಹಾಗೆಯೇ ಅದನ್ನ ಸ್ವೀಕರಿಸಿ ಒಂದು ಸಮತೋಲನವನ್ನ
ಈ

ಬದುಕಿನಲ್ಲಿ ನಾವು ಕಾಪಾಡಿಕೊಂಡು ಬರುವಂಥ ಸುಖವೂ ಶಾಶ್ವತವಲ್ಲ, ಬರುವಂಥ ದುಃಖವೂ ಕೂಡ ಶಾಶ್ವತವಲ್ಲ ಎಂಬ ಅಂಶವನ್ನು ನಾವು ಅರಿತುಕೊಂಡು ಆತ್ಮನಲ್ಲಿಯೇ ತನ್ನ ಇಡೀ ಬದುಕನ್ನು ನೆಲೆ ನಿಲ್ಲಿಸಿಕೊಂಡು ಭಗವಂತನ ಆರಾಧನೆಯಲ್ಲಿಯೇ ಸಕಲ ಸಮಯವನ್ನು, ಸಕಲ ಸರ್ವಸ್ವವನ್ನು, ಸಕಲ ಕೆಲಸಗಳನ್ನು ಅರ್ಪಿಸಿಕೊಂಡು ಬಾಳಿದ್ದೇ ಆದಲ್ಲಿ ನಿಜಕ್ಕೂ ನಾವು ಅವನನ್ನು ಪಡೆಯೋದಕ್ಕೆ ದಾರಿ ದೂರವೂ ಅಲ್ಲ, ದಾರಿ ಗಮ್ಯವೂ ಹೌದು. ಅದಕ್ಕೆ ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಗಿರಿಯಿಂದ ಔನ್ನತ್ಯ, ಕಡಲಿಂದ ಗಾಂಭೀರ್ಯ. ಗಿರಿಯಿಂದ ಔನ್ನತ್ಯ, ಕಡಲಿಂದ ಗಾಂಭೀರ್ಯ.

ಕಲಿಕೆ ಹಸಿರಿನ ಲಹರಿ ಮುದ್ದು ರಾಮ, ಕಲಿಕೆ ಹಸಿರಿನ ಲಹರಿ ಮುದ್ದು ರಾಮ. ಸದಾಕಾಲ ಈ ಬದುಕು ನಿರಂತರ ಕಲಿಕೆಯಲ್ಲಿಯೇ ಇರುತ್ತೆ. ಗಿರಿಯಿಂದ ನಾವು ಔನ್ನತ್ಯವನ್ನು ಪಡೆಯಬಹುದು, ಕಡಲಿಂದ ನಾವು ಗಾಂಭೀರ್ಯವನ್ನು ಗಳಿಸಬಹುದು. ನಾವು ಈ ಜಗತ್ತಿನಲ್ಲಿ ಕಲಿಯುವುದಕ್ಕೆ ನೂರಾರು ವಿಷಯಗಳಿವೆ. ಒಂದೊಂದರಿಂದ ಒಂದೊಂದು ವಿಷಯಗಳನ್ನು ನಾವು ಕಲಿಯಬಹುದು. ಸೌಜನ್ಯ ಮತ್ತು ಸರಳತೆ ಇವೆರಡೂ ಕೂಡ ನಾವು ಏನನ್ನು ಕಲಿತಿದ್ದೀವೋ ಆ ಕಲಿಕೆಯ ಮನಸ್ಸಿನ ಒಂದು ರೂಪ ಈ ಸೌಜನ್ಯ ಮತ್ತು ಈ ಸರಳತೆ. ಕಲಿಕೆ ಅನ್ನುವಂಥದ್ದು ಹಸಿರಿನ ಲಹರಿ. ಯಾವಾಗ ಮನಸ್ಸನ್ನು ನಾವು ಕೆಸರು ಮಾಡಿಕೊಳ್ತೀವೋ ಆಗ ಬದುಕು ಕೂಡ ಒಸರುಕೊಂಡಿರುತ್ತೆ. ಯಾವಾಗ ಬದುಕನ್ನು ನಾವು ಹಸಿರು ಮಾಡಿಕೊಳ್ತೀವೋ ಆಗ ಬದುಕು ಸದಾಕಾಲ ಉಸಿರಾಡ್ತಾ ಇರುತ್ತೆ. ಹಾಗಾಗಿ ಕಲಿಕೆ ಹಸಿರಿನ ಉಸಿರು ಅಂತ ಹೇಳಿರುವಂಥದ್ದು, ಹಸಿರಿನ ಲಹರಿ ಅಂತಲೂ ಕೂಡ ಹೇಳಿರುವಂಥದ್ದು. ಈ ಲಹರಿಯಲ್ಲಿ ನಾವು ವಿಹರಿಸ್ಕೊಂಡು ಹೋಗಬೇಕು ಅಂತೇಳಂದ್ರೆ ಸೌಜನ್ಯ, ಸರಳತೆ, ವಿನಯ, ಪ್ರಾಮಾಣಿಕತೆ ಮತ್ತು ಸಾರ್ಥಕತೆ ಅನ್ನುವಂಥ ಅಂಶಗಳು ಮೂಲಭೂತ ಅಂಶಗಳಾಗಿ ಪರಿಣಮಿಸ್ತವೆ. ಇವೆಲ್ಲವುಗಳನ್ನು ಕೂಡ ನಾವು ಒಟ್ಟಾಗಿ ಸೇರಿಸಿಕೊಂಡು ಜೀವನದಲ್ಲಿ ನಡೆದದ್ದೇ ಆದಲ್ಲಿ ಬದುಕಿನ ತೀರವನ್ನು ಮುಟ್ಟುವುದು ಸುಲಭ ಸಾಧ್ಯ. ಆ ಒಂದು ಸುಲಭ ಸಾಧ್ಯತೆಯ ದಾರಿಗೆ ನಮಗಿರುವಂಥ ಆಧಾರವೇ ಈ ಭಗವದ್ಗೀತೆ. ಈ ಭಗವದ್ಗೀತೆಯ ಕೃಷ್ಣನ ನುಡಿಗಳನ್ನು ಬರೀ ಕೇಳುವುದು ಮಾತ್ರವಲ್ಲ, ಸತತವಾಗಿ ಅದನ್ನು ಮನನ ಮಾಡಿಕೊಂಡು ಆ ಮನನ ಮಾಡಿಕೊಂಡ ವಿಚಾರಗಳನ್ನು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿಕೊಂಡ ವಿಚಾರಗಳನ್ನು ನಾವು ಜೀವನದಲ್ಲಿ ರೂಢಿಸಿಕೊಂಡಿದ್ದೇ ಆದಲ್ಲಿ ಬದುಕಿನ ಸಾರ್ಥಕತೆಯನ್ನು ಪರಮಾತ್ಮನೊಡನೆ ಸೇರುವ ಹಂತಕ್ಕೆ ಹೋಗಿ ಮುಟ್ಟತ್ತೆ. ಸದಾಕಾಲ ಆ ಭಗವಂತನನ್ನೇ ಧ್ಯಾನಿಸಿ ವಿಲೀನವಾಗುವಂತಹ ಹಂತಕ್ಕೆ ನಾವೆಲ್ಲರೂ ಮುಟ್ಟಬೇಕು ಅಂತೇಳಂದ್ರೆ ಸದಾ ಭಗವಂತನ ಧ್ಯಾನ, ಲೀನ ಮತ್ತು ಸೇವೆಯಲ್ಲಿಯೇ ತಲ್ಲೀನರಾಗಬೇಕು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಬಾಳುಗೊರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ, ಎದೆ ಬಡಿತ ಹಳಿಯುವ ಅಂಗಿ ಹಾಗೂ ಆಟದಲ್ಲೊಂದಿಷ್ಟು ವಿರಾಮ ಬೇಕು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಭಾರತಿರವರು, ಯಾಂತ್ರಿಕ ಧ್ವನಿ ಎಐ ಧ್ವನಿಗಳು, ಇವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 20 ಜುಲೈ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ, ಎದೆ ಬಡಿತ ಅಳೆಯುವ ಅಂಗಿ, ಹಾಗೂ ಆಟದಲ್ಲೆಷ್ಟು ವಿರಾಮ ಬೇಕು. ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ. ಜಿರಳೆ ಈಗ ಸುದ್ದಿಯಲ್ಲಿರುವ ಕೀಟ, ಅಸಹ್ಯ ಅನ್ಸಿದ್ರೂ ಕಿರಿಕಿರಿಯ ಕೀಟ ಅಂತಲೇ ಹೆಸರುವಾಸಿ. ಜೊತೆಗೆ ಏನೇ ಮಾಡಿದರೂ ಬದುಕುಳಿಯುವ ಸಾಮರ್ಥ್ಯ ಇರುವ ಪೀಡೆ ಅನ್ನುವ ಖ್ಯಾತಿಯೂ ಇದಕ್ಕುಂಟು. ಎಲ್ಲೆಂದರಲ್ಲಿ ನುಸುಳುವ, ಸಿಕ್ಕಿದ್ದನ್ನೆಲ್ಲವನ್ನು ತಿಂದು ಬದುಕುವ, ಕಷ್ಟಕರ ವಾತಾವರಣದಲ್ಲಿಯೂ ಬದುಕಿ ಉಳಿಯುವ ಸಾಮರ್ಥ್ಯ ಇರುವ ಜಿರಳೆ ಒಂದು ಅದ್ಭುತ ಕೀಟ. ಇದೇ ಕಾರಣಕ್ಕೆ ಜಿರಳೆಯ ಬಗ್ಗೆ ವಿಜ್ಞಾನಿಗಳಿಗೆ ಬಹಳ ಕುತೂಹಲವೂ ಇದೆ, ಅದರ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಕೆನ್ನುವ ಹಂಬಲವೂ ಇದೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಸಿಂಗಾಪುರ್ನ ನಾನ್ಯಾಂಗ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರು ಹಿರೋಟಾಕಾ ಸಾಟಾರವರ ತಂಡದ ಸಾಧನೆ ವಿಶಿಷ್ಟವಾದದ್ದು. ಈ ತಂಡ ನೀರಿನಡಿಯಲ್ಲಿ ಬದುಕಬಲ್ಲ ಸೈಬೋರ್ಗ್ ಜಿರಳೆಯನ್ನು ತಯಾರಿಸಿದೆಯಂತೆ. ಜೀವಂತ ಜಿರಳೆಗಳಿಗೆ ರೋಬೋಟ್ ಯಂತ್ರಗಳನ್ನು ಜೋಡಿಸಿ ಅತ್ತ ಯಂತ್ರದಂತೆ ಹೇಳಿದಂತೆ ಕೇಳುವ ಹಾಗೂ ಇತ್ತ ಜಿರಳೆಯ ಸಾಮರ್ಥ್ಯವನ್ನೂ ತೋರುವ ಈ ಸೈಬೋರ್ಗ್ಗಳು ಸಾಮಾನ್ಯವಾಗಿ ಜಿರಳೆಗಳು ಬದುಕಲಾಗದ ನೀರಿನಡಿಯಲ್ಲಿಯೂ ಸಮರ್ಥವಾಗಿ ಬದುಕುವಂತೆ ಈ ತಂಡ ಮಾಡಿದೆ. ಸೈಬೋರ್ಗ್ ಎನ್ನುವುದು ಸೈಬರ್ನೆಟಿಕ್ ಆರ್ಗ್ಯಾನಿಸಂ ಎನ್ನುವುದರ ಸಂಕ್ಷಿಪ್ತ ರೂಪ. ಹಾಗೆಂದರೆ ಯಂತ್ರಾಂಗ ಜೀವಿ ಎನ್ನಬಹುದು. ಅರ್ಥಾತ್ ಅಂಗಗಳೆಲ್ಲವೂ ಯಂತ್ರಗಳಾಗಿ ಉಸಿರು ಮನಸ್ಸು ಜೀವಿಯದಾಗಿರುವಂತಹ ಅರೆಯಂತ್ರ ಅರೆಜೀವಿಯ ಮಿಶ್ರ ರೂಪ. ಸೈಬೋರ್ಗ್ಗಳು ಮೊದಲಿಗೆ ವೈಜ್ಞಾನಿಕ ಕಥೆಗಳಲ್ಲಿ ಮೂಡಿಬಂದಂಥವು. ಆಂಗ್ಲ ಲೇಖಕ ಎಡ್ಗರ್ ಅಲೆನ್ ಪೋ 200 ವರ್ಷಗಳ ಹಿಂದೆ ಬರೆದ ಕಥೆಯೊಂದರಲ್ಲಿ ಗುಟ್ಟಾಗಿ ಯಂತ್ರ ಭಾಗಗಳನ್ನೇ ತನ್ನ ಕೈ ಕಾಲುಗಳನ್ನಾಗಿಸಿಕೊಂಡಿದ್ದ ಸೇನಾಧಿಕಾರಿಯನ್ನು ಸೃಷ್ಟಿಸಿದ್ದ. ಆತನ ಕಾಲುಗಳು ಕಣ್ಣು ಮತ್ತು ನಾಲಗೆ ಕೃತಕವಾಗಿದ್ದುವು. ಅಲ್ಲಿಂದ ಆರಂಭವಾದ ಸೈಬೋರ್ಗ್ ಕತೆ ಈಗ ಸಾಕಷ್ಟು ಮುಂದುವರೆದಿದೆ. ಅನಂತರ 20ನೆಯ ಶತಮಾನದ ಆದಿಯಲ್ಲಿ ಫ್ರೆಂಚ್ ಕಥೆಯೊಂದರ ಹೀರೋಗೆ ಯಾಂತ್ರಿಕ ಹೃದಯ ಹಾಗೂ ಕಣ್ಣುಗಳು ಇದ್ದಂತೆ ಚಿತ್ರಿಸಲಾಗಿತ್ತು. ತದನಂತರದ ಕಥೆಗಳಲ್ಲೂ ಹೀಗೆ ಅರ್ಧಯಂತ್ರ ಅರ್ಧ ಜೀವಿಯಂತೆ ಇರುವ ಸೈಬೋರ್ಗ್ಗಳು ಸಾಮಾನ್ಯ ಪಾತ್ರಗಳಾಗಿ ಬಿಟ್ಟವು. ಸೈಬೋರ್ಗ್ ಈಗ ಕೇವಲ ಕಥೆಯಾಗಿ ಉಳಿದಿಲ್ಲ, ಹಾಗೆಯೇ ಕೃತಕ ಅಂಗಗಳು ಕಲ್ಪನೆಯಾಗಿಲ್ಲ. ಮನುಷ್ಯರಲ್ಲಿಯೇ ಎಷ್ಟೋ ಮಂದಿಗೆ ಕೃತಕವಾದ ಮೂಳೆ, ಕಣ್ಣಿನ ಭಾಗಗಳು, ಹೃದಯದ ಕವಾಟ, ಮೂತ್ರಪಿಂಡ ಮೊದಲಾದವನ್ನು ಅಳವಡಿಸಲಾಗುತ್ತಿದೆ. ಇಂದು ಸೈಬೋರ್ಗ್ ಎನ್ನುವುದು ಬರೇ ಸುಂದರ ಕಲ್ಪನೆ ಎಂದು ಯಾವ ವಿಜ್ಞಾನಿಯೂ ಹೇಳುವುದಿಲ್ಲ. ಸೈಬೋರ್ಗ್ನ ಕಲ್ಪನೆಯನ್ನು ಸಾಕಾರಗೊಳಿಸುವುದರತ್ತ ಈಗ ವಿಜ್ಞಾನಿಗಳು ಇನ್ನಷ್ಟು ಗಮನ ಹರಿಸಿದ್ದಾರೆ. ಇದರಲ್ಲಿ ಮೊದಲಿಗೆ ಸೈಬೋರ್ಗ್ ಮನುಷ್ಯರ ಬದಲಿಗೆ ಸೈಬೋರ್ಗ್ ಕೀಟಗಳನ್ನು ಸಿದ್ಧಪಡಿಸಬಹುದೇ ಎನ್ನುವುದು ಅವರ ವಿಚಾರ. ಕೀಟಗಳೇ ಏಕೆ ಎನ್ನುವುದಕ್ಕೂ ಕಾರಣವಿದೆ. ಸ್ವಯಂಚಾಲಿತ ರೋಬೋಟ್ಗಳನ್ನು ತಯಾರಿಸುವುದು ವಿಜ್ಞಾನಿಗಳ ಬಹುದಿನಗಳ ಕನಸು. ಮನುಷ್ಯರು ಹಾಗೂ ಇತರೆ ಜೀವಿಗಳು ಮಾಡಲಾಗದ ಅಥವಾ ಬದುಕಲಾಗದ ಪರಿಸ್ಥಿತಿಗಳಲ್ಲಿ ಇಂತಹ ಯಂತ್ರಜೀವಿಗಳು ಸರಾಗವಾಗಿ ಕೆಲಸ ಮಾಡುವಂತೆ ಮಾಡಬಹುದು ಎನ್ನುವುದು ಈ ಕನಸಿಗೆ ಮೂಲ. ಅದರಲ್ಲಿಯೂ ಕೀಟಗಳು ಬಹಳ ಆಸಕ್ತಿಯ ವಿಷಯಗಳು. ನೊಣ, ಸೊಳ್ಳೆ, ಚಿಟ್ಟೆ, ಜಿರಳೆ ಮೊದಲಾದ ಕೀಟಗಳಂತಹ ರೋಬೋಟ್ಗಳು ಹಲವು ಸಂದರ್ಭಗಳಲ್ಲಿ ಬಲು ಉಪಯುಕ್ತವಾಗಬಲ್ಲವು. ಇನ್ನೊಂದೆಡೆ ಇಂತಹ ಪುಟ್ಟ ಯಂತ್ರಗಳನ್ನು ಸೃಷ್ಟಿಸುವ ಸವಾಲು ಕೂಡ ವಿಜ್ಞಾನಿಗಳಿಗೆ ಬಲು ಇಷ್ಟ. ಈ ನಿಟ್ಟಿನಲ್ಲಿ ಪುಟ್ಟ ಪುಟ್ಟ ಸೊಳ್ಳೆ, ನೊಣ, ಚಿಟ್ಟೆಗಳನ್ನು ಈಗಾಗಲೇ ಸೃಷ್ಟಿಸಲಾಗಿದೆ. ಇತ್ತೀಚೆಗೆ ಎಲ್ಲೆಡೆ ಸಾಮಾನ್ಯವಾಗಿರುವ ಡ್ರೋನ್ಗಳು ಈ ಕಲ್ಪನೆಯಿಂದಲೇ ಹುಟ್ಟಿದಂಥವು. ಆದರೆ ನೊಣ, ಸೊಳ್ಳೆ, ಜಿರಳೆಗಳಂತಹ ಪುಟ್ಟ ಡ್ರೋನ್ಗಳು ಇದ್ದರೆ ಎಷ್ಟು ಚೆನ್ನ ಅಲ್ಲವೇ? ಉದಾಹರಣೆಗೆ ಸೊಳ್ಳೆ ನೊಣಗಳು ಯಾರ ಕೈಗೂ ಸಿಗದಂತೆ ಸರಾಗವಾಗಿ ಹಾರುತ್ತವೆ. ಜಿರಳೆಗಳು ಎಂತಹ ಪುಟ್ಟ ಸಂಧಿಯೊಳಗೂ ನುಸುಳಬಲ್ಲವು. ಜೇಡ ಹಾಗೂ ಮಿಡತೆಗಳು ಬಲು ದೂರ ಚಿಮ್ಮಬಲ್ಲವು. ಇವೆಲ್ಲ ಸಾಮರ್ಥ್ಯಗಳು ಗುಪ್ತಚಾರಿಕೆಗೆ ಅನುಕೂಲವಾಗುವಂತಹ ವಿಷಯಗಳು. ಉದಾಹರಣೆಗೆ ಸೊಳ್ಳೆಯಂತಹ ಡ್ರೋನಿನಲ್ಲಿ ಪುಟ್ಟ ಕ್ಯಾಮರಾವನ್ನು ಇರಿಸಿ ಹಾರಬಿಟ್ಟರೆ ಎಂತಹ ಗುಪ್ತ ನೆಲೆಯನ್ನು ಹುಡುಕಿ ಅದರೊಳಗಿನ ದೃಶ್ಯಗಳನ್ನು ನೇರವಾಗಿ ನೋಡಬಹುದು. ಇದು ಆಸೆ. ಇಂತಹ ಯೋಚನೆಗಳು ಒಂದೆಡೆ ಡ್ರೋನುಗಳ ತಯಾರಿಕೆಗೆ ಎಡೆ ಮಾಡಿಕೊಟ್ಟಂತೆಯೇ ಇನ್ನೊಂದೆಡೆ ಸೈಬೋರ್ಗ್ ಕೀಟಗಳ ಕಲ್ಪನೆಗೂ ಹಾದಿಯಾಗಿವೆ. ಡ್ರೋನುಗಳ ತಯಾರಿಕೆಗೆ ದೊಡ್ಡ ಅಡ್ಡಿ ಎಂದರೆ ಬ್ಯಾಟರಿ. ಪುಟ್ಟ ಸೊಳ್ಳೆಗೆ ತಕ್ಕುದಾದ, ಪುಟ್ಟದಾದ, ಹಗುರವಾದ ಹಾಗೂ ಸಕ್ಷಮವಾದ ಬ್ಯಾಟರಿಯನ್ನು ತಯಾರಿಸುವುದು ಕಷ್ಟ. ಇರುವ ಬ್ಯಾಟರಿಗಳು ಸೊಳ್ಳೆಗಿಂತಲೂ ಭಾರವಾಗಿ ಮೂಗಿಗಿಂತಲೂ ಮೂಗುತಿಯೇ ಭಾರವಾದಂತಹ ಡ್ರೋನ್

0: ಅಣುಗಳು ತಯಾರಾಗುತ್ತವೆ. ಬದಲಿಗೆ ಬ್ಯಾಟರಿಯೇ ಇಲ್ಲದ ಜೀವಂತ ಕೀಟವನ್ನೇ ಬಳಸಿಕೊಂಡು ಅದರ ಅಂಗಾಂಗಗಳನ್ನೇ ಬೇಕೆಂದ ರೀತಿಯಲ್ಲಿ ನಿಯಂತ್ರಿಸುವುದು ಸಾಧ್ಯವಾದರೆ ಒಳಿತಲ್ಲವೇ? ಈ ಯೋಚನೆಯೇ ಸೈಬೋರ್ಗ್ ಕೀಟಗಳ ಕಲ್ಪನೆಯನ್ನು ಹುಟ್ಟುಹಾಕಿವೆ. 2 ವರ್ಷಗಳ ಹಿಂದೆ ಹೀಗೊಂದು ಜೇಡ ತಯಾರಾಗಿತ್ತು. ಜೇಡನ ಶವಕ್ಕೆ ಎಲೆಕ್ಟ್ರಾನಿಕ್ ಚಿಪ್ ಕೂಡಿಸಿ ಅದರ ನರಮಂಡಲದ ಜೊತೆಗೆ ಸೇರಿಸಿದ್ದರು. ಜೇಡನನ್ನು ಹೀಗೆ ದೂರದಿಂದಲೇ ನಿಯಂತ್ರಿಸುವುದು ಸಾಧ್ಯವಾಗಿತ್ತು. ಅದಕ್ಕೂ ಹಿಂದೆ ಜಿರಲೆಯಂತೆಯೇ ಅತಿ ಸಣ್ಣ ಸಂಧಿಯೊಳಗೂ ನುಸುಳಬಲ್ಲ ಪುಟ್ಟ ರೋಬೋಟ್ ಕೂಡ ಸುದ್ದಿ ಮಾಡಿತ್ತು. ಇದೀಗ ಈ ಕಲ್ಪನೆಯನ್ನೇ ಸಾಟೋ ಇನ್ನಷ್ಟು ಮುಂದೆ ತಳ್ಳಿದ್ದಾರೆ. ಸಾಮಾನ್ಯವಾಗಿ ನೀರಿನಿಂದ ದೂರವೇ ಇರುವ ಜಿರಲೆಯನ್ನು ನೀರಿನ ಅಡಿಯಲ್ಲಿ ಈಜುವ ಸೈಬೋರ್ಗನ್ನಾಗಿ ಬದಲಾಯಿಸಿದ್ದಾರೆ. ಈ ಜಿರಲೆ ಸೈಬೋರ್ಗ್ ನೀರಿನಡಿಯಲ್ಲಿ ಮುಳುಗುವುದಕ್ಕೆಂದು ಅದಕ್ಕೆಂದೇ ವಿಶೇಷವಾದ ದಿರಿಸನ್ನು ಸಾಟೋ ತಂಡ ರೂಪಿಸಿದೆ. ಮಡಗಾಸ್ಕರ್ ದ್ವೀಪಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಬುಸುಗುಡುವ ಜಿರಲೆ ಇವರ ಪ್ರಯೋಗ ಪಶು. ಗ್ರೋಂಫೋ ಡೊರ್ಹಿನ ಪೋರ್ಟೆಂಟೋಸಾ ಎನ್ನುವ ಈ ಜಿರಲೆ ಕುಲದಲ್ಲಿಯೇ ದೊಡ್ಡದಾದ ಜೀವಿ. ಪೂರ್ಣವಾಗಿ ಬೆಳೆದ ಈ ಜಿರಲೆಗಳು ಸುಮಾರು 5-10 ಸೆಂಟಿಮೀಟರ್ ದೊಡ್ಡದಾಗಿರುತ್ತವಂತೆ. ಸುಮಾರು 5 ವರ್ಷಗಳ ಕಾಲ ಇವು ಬದುಕಬಲ್ಲವು. ಗಂಡುಗಳು ಹೆಣ್ಣುಗಳ ಜೊತೆಗೆ ಕೂಡುವಾಗ ಹಾಡುವ ಪ್ರಣಯ ಗೀತೆ ಬುಸುಗುಡುವಂತೆ ಇರುತ್ತದೆ. ಆದ್ದರಿಂದ ಇವಕ್ಕೆ ಬುಸುಗುಡುವ ಜಿರಲೆಗಳು ಎಂದೇ ಹೆಸರು. ಈ ಜಿರಲೆಗಳು ಸಾಮಾನ್ಯವಾಗಿ ಒಣ ಪ್ರದೇಶದಲ್ಲಿಯಷ್ಟೇ ವಾಸಿಸುತ್ತವೆ. ಇಂತಹ ಕೀಟಗಳನ್ನು ನೀರಿನಲ್ಲಿ ಮುಳುಗುವಂತೆ ಸಾಟೋ ಮಾಡಿದ್ದಾರೆ. ನೀರಿನಲ್ಲಿ ಮುಳುಗಿದಾಗ ಉಸಿರುಗಟ್ಟದಂತೆ ಆಕ್ಸಿಜನ್ ಒದಗಿಸುವುದಕ್ಕೆ ಒಂದು ವಿಶೇಷ ದಿರಿಸನ್ನು ಹೊಂದಿಸಿದ್ದಾರೆ. ಬಳುಕುವ ಪಾಲಿಮರ್ ವಸ್ತುವಿನಿಂದ ಮಾಡಿದ ಈ ದಿರಿಸು ಸಮುದ್ರದೊಳಗೆ ಮುಳುಗುವ ಡೈವರುಗಳ ರಬ್ಬರ್ ಸೂಟಿನಂತೆಯೇ ಜಿರಲೆಯ ದೇಹಕ್ಕೆ ಭದ್ರವಾಗಿ ಅಂಟಿಕೊಂಡಿರುತ್ತದೆ. ದಿರಿಸಿನ ಹಿಂಭಾಗದಲ್ಲಿ ಆಕ್ಸಿಜನ್ ತಯಾರಿಸುವ ವಿಶೇಷ ಕೋಣೆಯೊಂದನ್ನು ರೂಪಿಸಿದ್ದಾರೆ. ಈ ಕೋಣೆಯೊಳಗೆ ಇರುವ ಸ್ಪಂಜಿನಲ್ಲಿ ಮೆಗ್ನೀಸಿಯಂ ಡೈಆಕ್ಸೈಡ್ ಕಣಗಳನ್ನು ಅಂಟಿಸಲಾಗಿದೆ. ಹಾಗೆಯೇ ಸ್ಪಂಜಿನ ಮೇಲೆ ಒಂದೊಂದೇ ಹನಿ ಹೈಡ್ರೋಜನ್ ಪರಾಕ್ಸೈಡ್ ಬೀಳುವಂತೆ ರಚಿಸಲಾಗಿದೆ. ಮ್ಯಾಂಗನೀಸ್ ಡೈಆಕ್ಸೈಡ್ ಹೈಡ್ರೋಜನ್ ಪರಾಕ್ಸೈಡ್ ಅನ್ನು ಒಡೆದು ನೀರು ಮತ್ತು ಆಕ್ಸಿಜನ್ ಹುಟ್ಟುವಂತೆ ಮಾಡುತ್ತದೆ. ಇದುವೇ ಈ ಸೈಬೋರ್ಗಿನ ಜೀವಾಳ. ಈ ರಾಸಾಯನಿಕ ಕ್ರಿಯೆಯಿಂದ ಹುಟ್ಟಿದ ಆಕ್ಸಿಜನ್ ಮಾತ್ರವೇ ಸ್ಪಂಜಿನಿಂದ ಹೊರಬರುವಂತೆ ಮಾಡುವ ಪೊರೆಯ ಬಾಗಿಲೊಂದನ್ನು ಕೂಡ ರಚಿಸಿದ್ದಾರೆ. ಇದರಿಂದಾಗಿ ಜಿರಲೆಗೆ ಕೇವಲ ಆಕ್ಸಿಜನ್ ಮಾತ್ರ ಪೂರೈಕೆಯಾಗಿ ಕ್ರಿಯೆಯಲ್ಲಿ ಹುಟ್ಟಿದ ನೀರು ಹಾಗೂ ಇತರೆ ರಾಸಾಯನಿಕಗಳು ಅದನ್ನು ಮುಟ್ಟುವುದಿಲ್ಲ. ಹೀಗೆ ಹುಟ್ಟಿದ ಆಕ್ಸಿಜನ್ ವಿಶೇಷವಾಗಿ ಜೋಡಿಸಿದ ಕೊಳವೆಗಳ ಮೂಲಕ ಜಿರಲೆಯ ದೇಹದ ಎರಡೂ ಬದಿಯಲ್ಲಿ ಇರುವ ಸ್ಪೈರಕಲ್ ಎನ್ನುವ ರಂಧ್ರಗಳತ್ತ ಸರಬರಾಜಾಗುತ್ತದೆ. ಸ್ಪೈರಕಲ್ಗಳು ನೆಲಜೀವಿ ಕೀಟಗಳ ಉಸಿರಾಟದ ಅಂಗಗಳು. ಶ್ವಾಸಕೋಶಗಳೇ ಇಲ್ಲದ ಕೀಟಗಳು ಈ ಸ್ಪೈರಕಲ್ ಅಥವಾ ಉಸಿರು ರಂಧ್ರಗಳ ಮೂಲಕ ಗಾಳಿಯನ್ನು ನೇರವಾಗಿ ಸೆಳೆದುಕೊಂಡು ಉಸಿರಾಡುತ್ತವೆ. ಸಾಟೋರ ಸೈಬೋರ್ಗಿಗೆ ಕೊಳವೆಗಳ ಮೂಲಕ ಆಕ್ಸಿಜನ್ ನೇರವಾಗಿ ಸರಬರಾಜಾಗುತ್ತದೆ. ಈ ರೀತಿ ಆಕ್ಸಿಜನ್ ಹುಟ್ಟಿಸುವ ಸ್ಪೈರಾಕಲ್ಲುಗಳಿಗೆ ನೀರು ನುಗ್ಗದಂತೆ ತಡೆಯುವ ಹಾಗೂ ನೇರವಾಗಿ ಸ್ಪೈರಾಕಲ್ಲುಗಳಿಗೆ ಆಕ್ಸಿಜನ್ ಸರಬರಾಜಾಗುವ ರೀತಿಯಲ್ಲಿ ಜಿರಳೆಗಳಿಗೊಂದು ವಿಶೇಷ ದಿರಿಸನ್ನು ನಾಟೋ ತಂಡ ಸೃಷ್ಟಿಸಿದೆ. ಜಿರಳೆಗಳ ಮೀಸೆಯನ್ನು ತುಂಡರಿಸಿ ಅದರ ಮೂಲಕ ವಿದ್ಯುತ್ ತಂತಿಯನ್ನು ಮಿದುಳಿಗೆ ಜೋಡಿಸಿದ್ದಾರೆ. ಈ ತಂತಿಗಳಿಗೆ ಜಿರಳೆಗಳ ಬೆನ್ನ ಮೇಲೆ ಹೊರಿಸಿದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಜೋಡಿಸಿದ್ದಾರೆ. ಹೀಗೆ ಇವುಗಳನ್ನು ವಿದ್ಯುತ್ ಸಂಕೇತಗಳಿಗೆ ಸ್ಪಂದಿಸುವ ರೋಬೋಟ್ಗಳನ್ನಾಗಿಯೂ ಮಾಡಿದ್ದಾರೆ. ಅನಂತರ ವಿಶೇಷ ದಿರಿಸನ್ನು ಸೇರಿಸಿ ಜಿರಲೆಗಳನ್ನು ನೀರಿನೊಳಗೆ ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಜಿರಲೆಗಳು ನೀರಿನೊಳಗೆ ಇಳಿಯುವುದೇ ಇಲ್ಲವಾದ್ದರಿಂದ ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಗತ್ಯ. ನೀರಿನೊಳಗೆ ಬಿಟ್ಟ ಜಿರಲೆಗಳು ನೆಲದ ಮೇಲೆ ನಡೆಯುವುದಕ್ಕಿಂತಲೂ ತುಸು ನಿಧಾನವಾಗಿ ನಡೆದುವಾದರೂ 3 ಗಂಟೆಗಳ ಕಾಲ ಬದುಕಿದ್ದುವಂತೆ. ದಿರಿಸನ್ನು ತೊಡಿಸಿದ ಆದರೆ ಆಕ್ಸಿಜನ್ ಪೂರೈಕೆ ಇಲ್ಲದ ಜಿರಲೆಗಳು ಕೇವಲ 2 ನಿಮಿಷದಲ್ಲಿ ಸತ್ತು ನಿಶ್ಚಲವಾಗಿದ್ದುವು. ಹೀಗೆ ಜಾಣತನದಿಂದ ರಾಸಾಯನಿಕ ಕ್ರಿಯೆ, ನೀರಿನಿಂದ ರಕ್ಷಿಸುವ ದಿರಿಸು ಹಾಗೂ ಎಲೆಕ್ಟ್ರಾನಿಕ್ ನಿಯಂತ್ರಣಗಳಿರುವ ಸೈಬೋರ್ಗ್ ಜಿರಲೆಯನ್ನು ನೀರಿನಡಿಯಲ್ಲಿಯೂ ಮುಳುಗಿಸಿ ಕೆಲಸ ಮಾಡಿಸಬಹುದು ಎಂದು ಸಾಟೋ ತಂಡ ನಿರೂಪಿಸಿದೆ. ಸೈಬೋರ್ಗ್ ಕೀಟಗಳ ನಿರ್ಮಾಣಕ್ಕೆ ಹೀಗೆ ಹೊಸದೊಂದು ಆಯಾಮವನ್ನು ಈ ತಂಡ ಒದಗಿಸಿದೆ.
1: ಎದೆ ಬಡಿತ ಅಳೆಯುವ ಅಂಗಿ. ಇತ್ತೀಚೆಗೆ ದೇಹವನ್ನು ಸದೃಢವಾಗಿಸಬೇಕೆಂಬ ಉದ್ದೇಶದಿಂದ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ ಕಟ್ಟಾಳುಗಳಾದ ಯುವಕರು ಹಲವರು ಇದ್ದಕ್ಕಿದ್ದ ಹಾಗೆ ಹೃದಯಾಘಾತಕ್ಕೆ ಈಡಾದ ಸುದ್ದಿಗಳನ್ನು ಕೇಳಿದ್ದೇವಷ್ಟೇ. ಇವರಿಗೆ ತಮ್ಮ ಹೃದಯಕ್ಕೆ ತೊಂದರೆಯಾಗುತ್ತಿದೆ ಎನ್ನುವುದೇ ಗೊತ್ತಾಗದಿದ್ದರಿಂದ ಈ ಸಾವು ಉಂಟಾಯಿತೆನ್ನುವುದು ವೈದ್ಯರುಗಳ ಡಯಾಗ್ನೋಸಿಸ್. ಹಾಗಿದ್ದರೆ ಹೃದಯಕ್ಕೆ ತೊಂದರೆ ಆಗುತ್ತಿದ್ದಂತೆ ಎಚ್ಚರಿಸುವ ಸಾಧನಗಳಿದ್ದರೆ ಎಷ್ಟು ಒಳ್ಳೆಯದಲ್ಲವೇ? ನಿಜ, ಅಂತಹ ಟೀ ಶರ್ಟ್ಗಳು ಬರಲಿವೆ. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎಂಜಿನಿಯರ್ಗಳು ಜಪಾನ್

ಜಪಾನಿನ ಅತಿ ದೊಡ್ಡ ಟೆಲಿಕಮ್ಯುನಿಕೇಷನ್ಸ್ ಕಂಪನಿ ನಿಪ್ಪಾನ್ ಟೆಲಿಗ್ರಾಫ್ ಮತ್ತು ಟೆಲಿಕಮ್ಯುನಿಕೇಷನ್ಸ್ ಡೊಕೊಮೊ ಕಂಪನಿಯ ತಜ್ಞರ ಜೊತೆಗೂಡಿ ಹೀಗೊಂದು ಟೀಶರ್ಟ್ ಸಿದ್ಧಪಡಿಸಿದ್ದಾರೆ. ಇದನ್ನು ಧರಿಸಿದರೆ ಸಾಕು, ನಿಮ್ಮ ಹೃದಯದ ಮೇಲೆ ಸದಾ ಕಣ್ಗಾವಲಿಟ್ಟ ಹಾಗೆಯೇ ಸರಿ. ಹೃದಯದ ಬಡಿತದ ವೇಗ, ಹೃದಯದ ECG ಚಿತ್ರಗಳನ್ನು ಸ್ಮಾರ್ಟ್ಫೋನಿನಲ್ಲಿಯೇ ನೋಡಬಹುದಂತೆ. ದೇಹದ ಆರೋಗ್ಯವನ್ನು ಗಮನಿಸಲು ಹಲವು ಸಾಧನಗಳಿವೆ. ಮೊದಲಿನಂತೆ ಈಗ ವೈದ್ಯರ ಕ್ಲಿನಿಕ್ಕಿಗೆ ಹೋಗಿ ತಪಾಸಣೆ ಮಾಡಿಸಬೇಕಿಲ್ಲ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಎಷ್ಟಿದೆ ಎನ್ನುವುದನ್ನು ಪತ್ತೆ ಮಾಡಲು ಪುಟ್ಟ ಕಾಗದದ ಮೇಲೆ ಹನಿ ರಕ್ತ ಹಾಕಿ ಗಡಿಯಾರದಂತಹ ಸಾಧನದೊಳಗೆ ಹಾಕಿದರೆ ಸಾಕು. ಕ್ಷಣದಲ್ಲಿಯೇ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ಎಷ್ಟು ಎಂದು ತಿಳಿಯುತ್ತದೆ. ಮುಂಗೈಗೋ ತೋಳಿಗೋ ಒಂದು ಪಟ್ಟಿ ಕಟ್ಟಿಕೊಂಡು ಬಟನ್ ಒತ್ತಿದರೆ ರಕ್ತದ ಒತ್ತಡ ಎಷ್ಟು ಎಂದು ತಿಳಿಸುವ ಬ್ಲಡ್ ಪ್ರೆಷರ್ ಮಾನಿಟರ್ಗಳು ಇವೆ. ಕೈಗೆ ಕಟ್ಟಿಕೊಂಡು ಓಡಾಡುತ್ತಿದ್ದರೆ ನಾವು ಎಷ್ಟು ದೂರ ನಡೆದೆವು, ಎಷ್ಟು ಹೆಜ್ಜೆ ಹಾಕಿದೆವು, ನಮ್ಮ ಹೃದಯದ ಬಡಿತ ಎಷ್ಟು ವೇಗವಾಯಿತು, ಎಷ್ಟು ಶಕ್ತಿ ವ್ಯಯ ಮಾಡಿದೆವು ಎನ್ನುವುದನ್ನು ತಿಳಿಸುವ ಸ್ಮಾರ್ಟ್ ವಾಚ್ಗಳು ಬಂದಿವೆ. ಆದರೆ ಇವು ಯಾವುವನ್ನೂ ನಾವು ವ್ಯಾಯಾಮ ಮಾಡುವಾಗ ಧರಿಸುವುದಿಲ್ಲ. ವಾಕಿಂಗ್ ಹೋಗುವಾಗ ವಾಚನ್ನು ಧರಿಸಬಹುದು. ಉಳಿದೆಲ್ಲವನ್ನೂ ಪ್ರತ್ಯೇಕವಾಗಿ ಮನೆಯಲ್ಲಿಯೋ ಕಚೇರಿಯಲ್ಲಿಯೋ ಬಿಡುವಾಗಿರುವಾಗ ಬಳಸಬೇಕಾಗುತ್ತದೆ. ವ್ಯಾಯಾಮ ಮಾಡುವಾಗಲೇ ಧರಿಸಿಕೊಂಡು ಹೃದಯದ ನಡವಳಿಕೆಗಳ ಮೇಲೆ ಕಣ್ಣಿಡುವಂತಹ ಸಾಧನ ಬೇಕಿತ್ತು. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎರಿಕೋ ಹಸುಮಿ ಮತ್ತು ಸಂಗಡಿಗರ ಯೋಚನೆ ಇದು. ಇದಕ್ಕಾಗಿ ಇವರು ಟೀಶರ್ಟ್ ಒಂದನ್ನು ಸಿದ್ಧಪಡಿಸಲು ಉದ್ಯುಕ್ತರಾದರು. ಈ ಟೀಶರ್ಟ್ಗೆಂದು ಹೊಸದಾದ ನಾರನ್ನು ವಿನ್ಯಾಸ ಮಾಡಿದರು. ಈ ನಾರು ಹೃದಯದ ವಿದ್ಯುತ್ತಿನಲ್ಲಾಗುವ ಬದಲಾವಣೆಗಳನ್ನು ಗುರುತಿಸುವಷ್ಟು ಸೂಕ್ಷ್ಮವಾಗಿರಬೇಕಿತ್ತು. ಅಷ್ಟೇ ಅಲ್ಲ, ಹಾಗೆ ಗುರುತಿಸಿದ ನಂತರ ಆ ಬದಲಾವಣೆಗಳನ್ನು ಅಳೆಯಲು ಅನುಕೂಲವಾಗುವಂತೆ ಬೇರೊಂದು ಸಾಧನಕ್ಕೆ ಬಿತ್ತರಿಸಬೇಕಿತ್ತು. ಹಾಗೆ ಬಿತ್ತರಿಸಿದ ಸಂಕೇತಗಳು ನಿಜವಾಗಿಯೂ ಹೃದಯದ ಬಡಿತವನ್ನು ಸರಿಯಾಗಿ ಅಳೆದಿವೆಯೇ, ECG ಚಿತ್ರವನ್ನು ಕರಾರುವಾಕ್ಕಾಗಿ ಕೊಟ್ಟಿವೆಯೇ ಎಂದು ಪರೀಕ್ಷಿಸಬೇಕಿತ್ತು. ಇವೆಲ್ಲವನ್ನೂ ಮಾಡಿದ ನಂತರ ಈ ತಂಡ ಹಿಟೋ ಎನ್ನುವ ಪುಟ್ಟ ಸಾಧನವನ್ನು ಸಿದ್ಧಪಡಿಸಿದೆ. ಇದನ್ನು ನೇರವಾಗಿ ಒಳ ಅಂಗಿಯಲ್ಲಿ ಅಂಟಿಸಬಹುದು, ಇಲ್ಲವೇ ಹೊಲಿದು ಬಿಡಬಹುದು. ಹಿಟೋ ಎಂದರೆ ಜಪಾನಿ ಭಾಷೆಯಲ್ಲಿ ಮಾನವ ಬುದ್ಧಿಮತ್ತೆಯ ವಿಸ್ತರಣೆ ಎಂದರ್ಥವಂತೆ. ಹಾಗೆಯೇ ಮಾನವರಿಗೆ ಮರಣಿಸುವುದು ಎಂದು ಅಸಾಧಾರಣ ಸಾಮರ್ಥ್ಯದ ಒಂದು ಪದರ ಎಂದು ಅರ್ಥಗಳಿವೆಯಂತೆ. ಈ ಹೆಸರು ತಾವು ರೂಪಿಸಿರುವ ವಿದ್ಯುತ್ ಸಂವೇದಕ ನಾರಿಗೆ ಯೋಗ್ಯ ಎಂದು NTT ಕಂಪನಿ ಹೇಳಿಕೊಳ್ಳುತ್ತದೆ. ಈ ನಾರು ಅತಿ ಸೂಕ್ಷ್ಮವಾದ ಪಾಲಿಮರ್ ಎಳೆ. ಈ ಎಳೆ ಒಂದು ನ್ಯಾನೋ ಎಳೆ, ಅಂದರೆ ಮನುಷ್ಯನ ಕೂದಲಿನ 150ರಲ್ಲಿ ಒಂದು ಪಾಲಿನಷ್ಟು ದಪ್ಪವಷ್ಟೇ ಇರುವ ಎಳೆ. ಇಷ್ಟು ಸೂಕ್ಷ್ಮವಾದ ಎಳೆಯನ್ನು ವಿಶೇಷ ಪಾಲಿಮರಿನಿಂದ ತಯಾರಿಸಿದ್ದಾರೆ. ಉಳಿದ ಪಾಲಿಮರುಗಳಂತೆ ಇದು ವಿದ್ಯುತ್ ಅವಾಹಕವಲ್ಲ, ಬದಲಿಗೆ ಅಲ್ಪ ವಿದ್ಯುತ್ತನ್ನು ತನ್ನೊಳಗೆ ಹಾಯಲು ಬಿಡುವ ನಾರಿದು. ಈ ಎಳೆಯನ್ನು ಬಟ್ಟೆಗಳನ್ನು ತಯಾರಿಸಲು ಬಳಸುವ ಪಾಲಿಯೆಸ್ಟರ್ ನಾರಿನೊಂದಿಗೆ ಹೆಣೆದಿರುತ್ತಾರೆ. ಹೀಗೆ ತಯಾರಾದ ಬಟ್ಟೆ ವಿದ್ಯುತ್ತನ್ನು ಗ್ರಹಿಸಬಲ್ಲುದು. ಇದುವೇ ಈ ತಂತ್ರಜ್ಞಾನದ ಮೂಲ, ಅಥವಾ ಹಿಟೋ ನಾರು ಬಟ್ಟೆ. ಹಿಟೋ ನಾರು ಬಟ್ಟೆ ದೇಹದಲ್ಲಾಗುವ ವಿದ್ಯುತ್ ಬದಲಾವಣೆಗಳನ್ನು ಗುರುತಿಸಬಲ್ಲುದು. ಮುಖ್ಯವಾಗಿ ಹೃದಯದ ಸ್ನಾಯುಗಳು ಹಿಗ್ಗಿ ಕುಗ್ಗುವಾಗ ಹುಟ್ಟುವ ವಿದ್ಯುತ್ ಬದಲಾವಣೆಗಳನ್ನು ಇದು ಗ್ರಹಿಸುತ್ತದೆ. ಹಿಟೋ ರಚನೆ ಹೇಗಿದೆ ಎಂದರೆ, ಈ ನ್ಯಾನೋ ನಾರು ಬಟ್ಟೆಯನ್ನು ತೊಟ್ಟವ ಎಷ್ಟೇ ಬೆವರುತ್ತಿದ್ದರೂ ಪರವಾಗಿಲ್ಲ, ಆತನ ದೇಹದಲ್ಲಾಗುತ್ತಿರುವ ವಿದ್ಯುತ್ ವ್ಯತ್ಯಾಸಗಳನ್ನು ಹಿಟೋ ಗುರುತಿಸಬಲ್ಲುದಂತೆ. ಇದು ವ್ಯಾಯಾಮ ಮಾಡುವಾಗಲೂ ಹೃದಯದ ವಿದ್ಯುತ್ ಏರಿಳಿತಗಳನ್ನು ಪತ್ತೆ ಮಾಡಲು ನೆರವಾಗುತ್ತದೆ. ಬಟ್ಟೆಯ ಹಿಂಬದಿಗೆ ಒಂದು ವಿಶೇಷ ಲೇಪವನ್ನು ಹಚ್ಚಿ ಅದು ತೇವವನ್ನು ಹೀರಿಕೊಳ್ಳದಂತೆ ಮಾಡಿದ್ದಾರೆ. ಹೀಗೆ ಅದು ಬೆವರನ್ನೂ ತಾಳಿಕೊಂಡು ಉಳಿಯುತ್ತದೆ. ಈ ಬಟ್ಟೆಯ ಒಂದು ಪುಟ್ಟ ತುಣುಕನ್ನು ಸಾಧಾರಣ ಟೀಶರ್ಟಿನ ಒಳಭಾಗದಲ್ಲಿ ಹೊಲೆಯಬಹುದು, ಇಲ್ಲವೇ ಟೀಶರ್ಟು ಅಥವಾ ಒಳ ಅಂಗಿಯನ್ನು ಹೆಣೆಯುವಾಗಲೇ ಜೋಡಿಸಬಹುದು. ನ್ಯಾನೋ ನಾರು ಬಟ್ಟೆಯೊಟ್ಟಿಗೆ ಡೊಕೊಮೊ ಕಂಪನಿ ತಯಾರಿಸಿದ ಪುಟ್ಟದೊಂದು ಟ್ರಾನ್ಸ್ಮಿಟರ್ ಅನ್ನು ಸೇರಿಸಿ ಹೊಲಿಯಲಾಗುತ್ತದೆ. ಈ ಟ್ರಾನ್ಸ್ಮಿಟರ್ ಎದೆಯ ನಟ್ಟ ನಡುವೆ ಇರುತ್ತದೆ. ಎರಡೂ ಬದಿಗೆ ನ್ಯಾನೋ ನಾರು ಬಟ್ಟೆಯ ತುಣುಕು ಇರುತ್ತದೆ. ಹೃದಯದ ಸ್ನಾಯುಗಳು ಹಿಗ್ಗಿ ಕುಗ್ಗಿದಂತೆಲ್ಲ ಹುಟ್ಟುವ ವಿದ್ಯುತ್ತನ್ನು ಈ ಬಟ್ಟೆ ಗ್ರಹಿಸಿ ಟ್ರಾನ್ಸ್ಮಿಟರಿಗೆ ವರ್ಗಾಯಿಸುತ್ತದೆ. ಟ್ರಾನ್ಸ್ಮಿಟರು ಅದನ್ನು ಬಿತ್ತರಿಸುತ್ತದೆ. ಟ್ರಾನ್ಸ್ಮಿಟರ್ ಬಿತ್ತರಿಸಿದ ವಿದ್ಯುತ್ ಸಂಕೇತಗಳನ್ನು ಗ್ರಹಿಸುವ ತಂತ್ರಾಂಶವೊಂದನ್ನು ಇವರು ರೂಪಿಸಿದ್ದಾರೆ. ಇದನ್ನು ಸ್ಮಾರ್ಟ್ಫೋನಿನಲ್ಲಿ ಸ್ಥಾಪಿಸಬಹುದು. ಅನಂತರ ನೇರವಾಗಿ ಟ್ರಾನ್ಸ್ಮಿಟರಿನಿಂದ ಬರುವ ಸಂದೇಶಗಳ ವಿನ್ಯಾಸವನ್ನು ಗಮನಿಸಬಹುದು. ಈ ತಂತ್ರಾಂಶ ಹೃದಯದ ಬಡಿತದ ಏರಿಳಿತಗಳಲ್ಲದೆ ಬರುವ ಇತರೆ ವಿದ್ಯುತ್ ಸಂಕೇತಗಳನ್ನು ಸೋಸಿ ಕೇವಲ ECGಯನ್ನಷ್ಟೇ ತೋರಿಸುತ್ತದೆ. ಈ ಟೀಶರ್ಟ್ ಅನ್ನು ಧರಿಸಿ ವ್ಯಾಯಾಮ ಮಾಡುತ್ತಲೇ ಹೃದಯದ ಬಡಿತದ ಮೇಲೂ ನಿಗಾ ಇಡುವುದು ಹೀಗೆ ಸಾಧ್ಯವಾಗುತ್ತದೆ. 5 ವರ್ಷಗಳ ಹಿಂದೆ ಈ ಬಟ್ಟೆಯ ಸಾಧ್ಯತೆಯನ್ನು ಪರೀಕ್ಷೆ ಮಾಡಲಾಗಿತ್ತು.
ಇದೀಗ ಇದು ಮಾರಾಟಕ್ಕೆ ಸಿದ್ಧವಿದೆ ಎಂದು ಎನ್ಟಿಟಿ ಕಂಪನಿ ನೇಚರ್ ಪತ್ರಿಕೆಯಲ್ಲಿ ಜಾಹೀರಾತು

0: ಕೊಟ್ಟಿದೆ.
1: ಆಟದಲ್ಲೆಷ್ಟು ವಿರಾಮ? ವಿಶ್ವಕಪ್ ಫುಟ್ಬಾಲ್ ಪಂದ್ಯಗಳನ್ನು ನೋಡ್ತಾ ಇರಬೇಕಲ್ಲ. ನಮ್ಮಲ್ಲಿ ನಡುರಾತ್ರಿಯಲ್ಲಿ ಈ ಪಂದ್ಯಗಳು ಪ್ರಸಾರವಾಗ್ತವೆ. ಆ ಹೊತ್ತಿನಲ್ಲಿ ಅರೆನಿದ್ರೆ ಮಾಡುತ್ತಲೇ 1.5 ಗಂಟೆಗಳ ಕಾಲ ಆಟವನ್ನು ನೋಡುತ್ತೇವಷ್ಟೇ. ನಡುವೆ ಆಗಾಗ್ಗೆ ಪಂದ್ಯಕ್ಕೂ ಬಿಡುವು ಸಿಗ್ತದೆ. ಬಿಡುವಿನ ವೇಳೆ ಜಾಹೀರಾತುಗಳು ಕಾಣಿಸಿಕೊಂಡಾಗ ತೂಗಡಿಸುವ ಕಣ್ಣನ್ನು ಬಲವಂತವಾಗಿ ತೆರೆದಿಟ್ಟು ಆಗಳಿಸಿ ನಾವು ಟೀಯನ್ನೋ ಕಾಫಿಯನ್ನೋ ಕುಡಿಯಲು ಪ್ರಯತ್ನಿಸುತ್ತೇವೆ. ಈ ಬಿಡುವಿಲ್ಲದೆಯೇ ಆಟ ಮುಗಿಸಬಾರದಿತ್ತೇ ಅಂತ ಒಮ್ಮೊಮ್ಮೆ ಅನಿಸುವುದೂ ಉಂಟು. ಪಂದ್ಯದಲ್ಲಿ ಯಾರೂ ಗೋಲು ಹೊಡೆಯದೆಯೇ ಬೋರಾಗುತ್ತಿದ್ದರೆ ಬಿಡುವು ಬಂದ ಕೂಡಲೇ ಹಾಸಿಗೆಯ ಆಸರೆಯನ್ನು ಪಡೆಯುವವರೂ ಉಂಟು. ಬಿಡುವೇ ಇಲ್ಲದೆ ವಿಶ್ವಕಪ್ ಪಂದ್ಯಗಳು ನಡೆಯುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನಿಮಗೆ ಅನಿಸಿದ್ರೆ ಅದು ತಪ್ಪೇನಲ್ಲ ಬಿಡಿ. ಇದೇ ರೀತಿಯ ಪ್ರಶ್ನೆಯನ್ನು ವಿಜ್ಞಾನಿಗಳು ಕೇಳುತ್ತಿದ್ದಾರೆ. ಎಲ್ಲ ವಿಶ್ವಕಪ್ ಪಂದ್ಯಗಳಲ್ಲಿಯೂ ಬಿಡುವು ಇರಲೇಬೇಕೇ? ಇದ್ದರೆ ಅದು ಹೇಗೆ? ಎಲ್ಲ ಆಟಗಾರರಿಗೂ ಒಟ್ಟಿಗೆ ಬಿಡುವು ಕೊಡಬೇಕೇ ಅಥವಾ ಸುಸ್ತಾದವರಿಗೆ ಮಾತ್ರವೇ? ಅಯ್ಯೋ, ಕ್ರಿಕೆಟಿನಂತಹ ಸೋಮಾರಿಗಳ ಆಟದಲ್ಲಿಯೂ ಬಿಡುವಿರುತ್ತದಲ್ಲ. ಇನ್ನು ಬಿರುಸಾಗಿ ಓಡುತ್ತಾ ಫುಟ್ಬಾಲ್ ಆಡುವ ಆಟಗಾರರಿಗೆ ವಿಶ್ರಾಂತಿ ಬೇಡವೇ? ಬೆವರೊರೆಸಿಕೊಂಡು ಸ್ವಲ್ಪ ನೀರನ್ನು ಕುಡಿಯಲು ಅವಕಾಶ ಬೇಡವೇ ಎಂದಿರಾ? ನಿಜ, ಇವೆಲ್ಲವೂ ಬೇಕು ಅಂತಲೇ ಈಗ ನಡೆಯುತ್ತಿರುವ ವಿಶ್ವಕಪ್ನಲ್ಲಿ ಆಟದ ನಡುವೆ 3 ನಿಮಿಷಗಳ ಕಾಲ ಬಿಡುವು ನೀಡಲೇಬೇಕು ಎಂದು ಕಡ್ಡಾಯ ಮಾಡಲಾಗಿದೆ. ಆಟದ ಮೊದಲ ಅರ್ಧದ ನಟ್ಟ ನಡುವೆ 22ನೇ ನಿಮಿಷದಲ್ಲಿ ಒಮ್ಮೆ ಹಾಗೂ ಆಟದ 2ನೇ ಅರ್ಧದ ನಟ್ಟ ನಡುವೆ ಅಂದರೆ 67ನೇ ನಿಮಿಷದಲ್ಲಿ ಒಮ್ಮೆ 3 ನಿಮಿಷದ ಬಿಡುವನ್ನು ನೀಡುವುದು ಕಡ್ಡಾಯ ಎಂದು ವಿಶ್ವ ವರ್ಲ್ಡ್ ಕಪ್ ಆಯೋಜಿಸುವ ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಫಿಫಾ ಕಳೆದ ಡಿಸೆಂಬರ್ನಲ್ಲಿ ನಿಯಮವನ್ನು ತಂದಿತ್ತು. ಈಗಿನ ವಿಶ್ವಕಪ್ ಪಂದ್ಯಗಳಲ್ಲಿ ಈ ನಿಯಮವನ್ನು ಪಾಲಿಸಲಾಗುತ್ತಿದೆ. ಇದಕ್ಕೂ ಹಿಂದಿನ ಅಂದರೆ 4 ವರ್ಷಗಳ ಹಿಂದೆ ನಡೆದ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಈ ನಿಯಮಗಳು ಇರಲಿಲ್ಲ. ಮರುಭೂಮಿಯ ನಾಡಾದ ಕತಾರ್ನಲ್ಲಿ ಆಗ ವಿಶ್ವಕಪ್ ಪಂದ್ಯಗಳು ನಡೆದಿದ್ದವು. ಆಗ ಈ ಕಡ್ಡಾಯ ಬಿಡುವಿನ ನಿಯಮ ಇರಲಿಲ್ಲ. ಬದಲಿಗೆ ಆಟದ ವೇಳೆ ಉಷ್ಣತೆ 32 ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಿದರೆ 1.5 ನಿಮಿಷದ ಕಾಲ ಬಿಡುವನ್ನು ನೀಡಬಹುದು ಎಂದು ತೀರ್ಮಾನಿಸಲಾಗಿತ್ತು. ಅಂದರೆ ಆಟದ ಸಮಯದಲ್ಲಿ ಹೊರಗಿನ ಉಷ್ಣತೆಯನ್ನು ಆಧರಿಸಿ ಈ ಬಿಡುವನ್ನು ನೀಡಲಾಗುತ್ತಿತ್ತು. ಕತಾರ್ನಂತಹ ಉಷ್ಣ ಪ್ರದೇಶವಲ್ಲದೆ ಯುರೋಪಿನಂತಹ ಶೀತ ಪ್ರದೇಶದಲ್ಲಿ ರಾತ್ರಿಯ ಹೊತ್ತು ಇಲ್ಲವೇ ಚಳಿಗಾಲದಲ್ಲಿಯೋ ಫುಟ್ಬಾಲ್ ಸ್ಪರ್ಧೆಗಳು ನಡೆದರೆ ಅಲ್ಲಿನ ಉಷ್ಣತೆಯ ಆಧಾರದ ಮೇಲೆ ಬಿಡುವನ್ನು ರೆಫ್ರಿ ತೀರ್ಮಾನಿಸಬಹುದಿತ್ತು. ಹೊರಗಿನ ತಾಪಮಾನ 32 ಡಿಗ್ರಿ ಮುಟ್ಟಿದ ಕೂಡಲೇ ವಿರಾಮವನ್ನು ಘೋಷಿಸಬೇಕಿತ್ತು. ಇದೀಗ ಈ ನಿಯಮ ಬದಲಾಗಿ ಬಿಡುವು ಕಡ್ಡಾಯವಾಗಿದೆ. ಈ ಬಿಡುವಿನ ವೇಳೆ ಆಟದ ನೇರ ಪ್ರಸಾರದ ಬದಲಿಗೆ ಜಾಹೀರಾತುಗಳನ್ನು ಪ್ರಕಟಿಸಬಹುದು ಎಂದು ವಿಶ್ವಕಪ್ ಫುಟ್ಬಾಲ್ ಮಂಡಳಿ ಸೂಚಿಸಿದೆ. ಹಾಗಿದ್ದರೆ ಈ ಬಿಡುವು ಕೇವಲ ಜಾಹೀರಾತಿಗಾಗಿ ನೀಡಿರುವ ಬಿಡುವೆ? ಹಣ ಮಾಡುವ ಉದ್ದೇಶದಿಂದಲೇ ಬಿಡುವು ನೀಡಲಾಗುತ್ತದೆಯೇ? ಅಥವಾ ಆಟಗಾರರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಬಿಡುವನ್ನು ಕಡ್ಡಾಯ ಮಾಡಿದ್ದಾರೆಯೇ? ಇದು ಪ್ರಶ್ನೆ. ಫಿಫಾ ಹೇಳುವ ಪ್ರಕಾರ ಇದು ಆಟಗಾರರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ ನಿಯಮ. ನಿಜ, ಫುಟ್ಬಾಲ್ ಬಲು ಪರಿಶ್ರಮದ ಆಟ. ಈ ಆಟದ ವೇಳೆ 1.5 ಗಂಟೆಗಳ ಕಾಲ ಓಡುತ್ತಲೇ ಇರುವ ಆಟಗಾರರ ದೇಹ ಬಲು ಬೇಗ ಬಿಸಿಯಾಗುತ್ತದೆ, ಬೆವರುವುದು ಜಾಸ್ತಿಯಾಗುತ್ತದೆ. ಹೃದಯದ ಬಡಿತವಂತೂ ಓಡುವಾಗ ಹಾಗೂ ಎದುರಾಳಿ ತಂಡದವರು ಗೋಲಿನ ಕಡೆಗೆ ಚೆಂಡನ್ನು ಧೂಡಿಕೊಂಡು ಸಾಗಿದಾಗ ಇನ್ನಷ್ಟು ಹೆಚ್ಚಾಗುತ್ತದೆ. ಒಟ್ಟಾರೆ ಶ್ರಮಿಸುತ್ತಿರುವ ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಹೃದಯ ಸ್ನಾಯುಗಳು ಕಷ್ಟಪಡುತ್ತವೆ. ದೇಹದ ಒಟ್ಟಾರೆ ಉಷ್ಣತೆ ಹೆಚ್ಚಾಗುತ್ತದೆ. ಇದು ಹಾಗೇ ಮುಂದುವರೆದಲ್ಲಿ ಮರಳುಗಾಡಿನಲ್ಲಿ ನಡುಮಧ್ಯಾಹ್ನ ಬಿಸಿಲಿನಲ್ಲಿ ನಗ್ನವಾಗಿ ಬಿದ್ದಂತೆಯೇ ತಾಪದಿಂದ ದೇಹದ ನೀರು ಬೆವರಿನ ಮೂಲಕ ಆವಿಯಾಗಿ ಹೀಟ್ ಸ್ಟ್ರೋಕ್ ಅಥವಾ ಸನ್ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಆಟಗಾರರ ದೇಹದ ಉಷ್ಣತೆ ಹೆಚ್ಚಾಗದಂತೆ ಕಾಪಾಡುವುದು ಮುಖ್ಯವಾಗುತ್ತದೆ. ಆದ್ದರಿಂದಲೇ ಈ ಬಿಡುವು ಕಡ್ಡಾಯ ಎನ್ನುವುದು ಫಿಫಾದ ಅನಿಸಿಕೆ. ಆದರೆ ಇದ ಬಗ್ಗೆ ಕೆಲವು ವೈದ್ಯರಿಗೂ ವಿಜ್ಞಾನಿಗಳಿಗೂ ಆತಂಕವಿದೆ. ಹೀಗಾಗಿಯೇ ಕಳೆದ ವರ್ಷ ಇಂಗ್ಲೆಂಡಿನ ಕ್ವೀನ್ಸ್ ವಿಶ್ವವಿದ್ಯಾನಿಲಯದ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ ವಿಜ್ಞಾನ ವಿಭಾಗದ ಡೊನಾಲ್ ಮುಲ್ಲನ್ ಮತ್ತು ಸಂಗಡಿಗಳು ಅಮೆರಿಕದಲ್ಲಿ ಈ ವರ್ಷ ವಿಶ್ವಕಪ್ ಪಂದ್ಯಗಳು ಆಯೋಜನೆಯಾಗುತ್ತಿರುವ ವಿವಿಧ ನಗರಗಳಲ್ಲಿ ಪಂದ್ಯಗಳು ನಡೆಯುವ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸರಾಸರಿ ಎಷ್ಟು ತಾಪಮಾನ ಇರುತ್ತದೆ ಎಂದು ವಿಶ್ಲೇಷಿಸಿದರು. ಆ ಪ್ರಕಾರ ಪಂದ್ಯಗಳು ನಡೆಯುವ 14 ಪಟ್ಟಣಗಳಲ್ಲಿ 14ರಲ್ಲಿ ಹಗಲಿನ ತಾಪಮಾನ 28 ಡಿಗ್ರಿಗಿಂತಲೂ ಹೆಚ್ಚು. ಇವುಗಳಲ್ಲಿ ಮಿಯಾಮಿ, ಫಿಲಡೆಲ್ಫಿಯಾ, ಕ್ಯಾನ್ಸಸ್, ಬೋಸ್ಟನ್ ಮತ್ತು ನ್ಯೂಯಾರ್ಕ್ ಪಟ್ಟಣಗಳಲ್ಲಿ ಪಂದ್ಯಗಳು ನಡೆಯುವ ಜಾಗ ಪೂರ್ಣವಾಗಿ ತೆರೆದುಕೊಂಡಿರುವುದರಿಂದ ಆಟಗಾರರ ಸ್ವಾಸ್ಥ್ಯದ ದೃಷ್ಟಿಯಿಂದ ಪಂದ್ಯಗಳನ್ನು ಸಂಜೆ ಅಥವಾ ಮುಂಜಾನೆಯ ಹೊತ್ತು ನಡೆಸಬೇಕು ಎಂದು ಸೂಚಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರತಿ ಪಂದ್ಯದಲ್ಲಿಯೂ 2 ಬಾರಿ 3 ನಿಮಿಷದ ಬಿಡುವು ನೀಡುವ ಫಿಫಾದ ತೀರ್ಮಾನ ಸ್ವಾಗತಾರ್ಹ ಎನಿಸುತ್ತದೆ. ಆದರೆ ಇದೂ ಕೂಡ ಸರಿಯೇ ಎಂದು ಪ್ರಶ್ನಿಸುವವರಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಶಾಪ ಮತ್ತು ಆರೋಗ್ಯ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಹ್ಯಾರಿ ಬ್ರೌನ್ ಪ್ರಕಾರ ಈ ಪಂದ್ಯಗಳಲ್ಲಿ ಹೀಗೆ ಸಾರಾಸಗಟು 3 ನಿಮಿಷ ವಿರಾಮ ಕೊಡುವುದು ವೈಜ್ಞಾನಿಕವಲ್ಲ. ಕಳೆದ 2 ವರ್ಷಗಳಲ್ಲಿ ಹೆನ್ರಿ ಬ್ರೌನ್ ಫುಟ್ಬಾಲ್ ಆಟಗಾರರ ದೇಹದ ಉಷ್ಣತೆಯನ್ನು ಕಾಪಾಡುವ ವಿಧಾನಗಳ ಬಗ್ಗೆ ಪುರುಷ ಮತ್ತು ಮಹಿಳಾ ಸ್ಪರ್ಧಾಳುಗಳಲ್ಲಿ ಅಧ್ಯಯನ ಮಾಡಿದ್ದರು. 90 ನಿಮಿಷಗಳ ಕಾಲ ಎಡೆಬಿಡದೆ ಓಡಿದ ವ್ಯಕ್ತಿಗಳ ದೇಹದ ಉಷ್ಣತೆಯನ್ನು ತಗ್ಗಿಸಲು ಹಲವು ಉಪಾಯಗಳನ್ನು ಹೂಡಿದ್ದರು.

0: ಡಿಗ್ರಿ ಉಷ್ಣತೆಯಲ್ಲಿಯೂ ಈ ವ್ಯಾಯಾಮ ನಡೆಸಿ ಪರೀಕ್ಷೆ ಮಾಡಿದ್ದರು. ವ್ಯಾಯಾಮದಲ್ಲಿ ತೊಡಗಿದವರಿಗೆ ಕೆಲವೊಮ್ಮೆ 1.5 ನಿಮಿಷ, ಕೆಲವೊಮ್ಮೆ ಫುಟ್ಬಾಲ್ ಪಂದ್ಯಗಳಲ್ಲಿ ನಡುವೆ ನೀಡುವ ಅರ್ಧವಿರಾಮದಷ್ಟು ಸಮಯ ಹಾಗೂ ಅದಕ್ಕಿಂತಲೂ ದೀರ್ಘವಾದ ಬಿಡುವನ್ನು ನೀಡಿ ನಂತರ ಅವರ ದೇಹ ಎಷ್ಟು ತಣ್ಣಗಾಗುತ್ತದೆ ಎಂದು ಪರಿಶೀಲಿಸಿದ್ದರು. ಈ ಎಲ್ಲಾ ಸಂದರ್ಭಗಳಲ್ಲಿಯೂ ತಣ್ಣನೆಯ ನೀರಿನಿಂದ ಮೈ ಒರೆಸುವಕ್ಕೆ ಹಾಗೂ ನೀರು ಕುಡಿಯಲು ಅವಕಾಶ ಒದಗಿಸಲಾಗಿತ್ತು. ಇವುಗಳಲ್ಲಿ ಹೊರಗಿನ ವಾತಾವರಣ ಬಹಳ ಬಿಸಿಯಾಗಿರುವಂತಹ ಸಂದರ್ಭದಲ್ಲಿಯೂ 1.5 ನಿಮಿಷದಷ್ಟು ಬಿಡುವನ್ನು ನೀಡಿ ಮೈ ಒರೆಸಿ ನೀರು ಕುಡಿದರೆ ದೇಹದಿಂದ ಹೊರಬಿದ್ದ ನೀರಿನ ಅಂಶವನ್ನು ಮರುಗೂಡಿಸಬಹುದು ಎಂದು ಪತ್ತೆ ಮಾಡಿದ್ದರು. ಅತಿ ಉಷ್ಣತೆಯಿಂದ ಸುಸ್ತಾಗುವುದು ಸಹಜವೇ, ಆದರೆ ಅದನ್ನು ತಡೆಯಬಹುದು. ಆದರೆ ಅದಕ್ಕೆ ಮೈಯನ್ನು ಒರೆಸುವುದು ಹಾಗೂ ನೀರು ಕುಡಿಯಲು ಬಿಡಬೇಕು. ಹಾಗಿಲ್ಲದೆ 3-5 ನಿಮಿಷ ವಿರಾಮ ಕೊಟ್ಟರೂ ಕೂಡ ದೇಹದ ಉಷ್ಣತೆ ತಹಬಂದಿಗೆ ಬರುವುದಿಲ್ಲ, ಹೃದಯದ ಮೇಲಿನ ಒತ್ತಡವೂ ಕಡಿಮೆಯಾಗುವುದಿಲ್ಲ ಎನ್ನುತ್ತಾರೆ ಬ್ರೌನ್. ಈಗಿನ ಪಂದ್ಯಗಳಲ್ಲಿ ಹೊರಗಿನ ಉಷ್ಣತೆ ಹೇಗೆ ಇದ್ದರೂ 3 ನಿಮಿಷದ ಬಿಡುವನ್ನು ನೀಡಲಾಗುತ್ತಿದೆ. ಈ ಬಿಡುವಿನ ವೇಳೆಯಲ್ಲಿಯೂ ಆಟಗಾರರು ಮೈ ಒರೆಸಿಕೊಂಡು ನೀರು ಕುಡಿಯಲು ಅವಕಾಶ ಒದಗಿಸದೆ ಮುಂದೆ ಆಟ ಹೇಗೆ ಆಡಬೇಕು ಎಂದು ಚರ್ಚಿಸಲು ಸ್ಟ್ರಾಟಜಿ ಸಮಯವನ್ನಾಗಿ ಬಳಸಲಾಗುತ್ತಿದೆ. ಇದು ಆಟಗಾರರ ಆರೋಗ್ಯಕ್ಕೆ ಹಾನಿಕರ ಎಂದು ಸಲಹೆ ನೀಡಿದ್ದಾರೆ. ಅಮೆರಿಕಾದಲ್ಲಿ ಪಂದ್ಯ ನಡೆಯುತ್ತಿರುವ 16 ತಾಣಗಳಲ್ಲಿ ಕೇವಲ 4 ಜಾಗಗಳಲ್ಲಿ ಮಾತ್ರ ಬಿಸಿಲು ಬೀಳದಂತೆ ಸೂರು ಒದಗಿಸಿ ಹವಾನಾಯತ್ರವನ್ನು ಒದಗಿಸಲಾಗಿದೆ. ಉಳಿದ 12 ತಾಣಗಳಲ್ಲಿ 10ಕ್ಕೂ ಹೆಚ್ಚು ತಾಣಗಳು ಮಧ್ಯಾಹ್ನ 28 ಡಿಗ್ರಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತವೆ. ಇಂತಹಲ್ಲಿ ಫುಟ್ಬಾಲ್ ಆಡುವುದು ದಣಿವುಂಟು ಮಾಡುವ ಸಂಗತಿ. ಆದ್ದರಿಂದ ಸಾರಾಸಗಟು ಎಲ್ಲಾ ಜಾಗದಲ್ಲಿಯೂ ಎಲ್ಲರಿಗೂ ಏಕಕಾಲದಲ್ಲಿ 3 ನಿಮಿಷದ ಬಿಡುವು ನೀಡುವುದು ಸರಿಯಲ್ಲ. ಈ ಬಿಡುವು ಆಟಗಾರರ ಆರೋಗ್ಯದ ದೃಷ್ಟಿಯಿಂದ ಆಟಕ್ಕುಂಟೆ, ಲೆಕ್ಕಕ್ಕಿಲ್ಲ. ಇದು ಜಾಹೀರಾತು ಪಡೆಯಲು ಅನುಕೂಲವಾಗಬಹುದೇ ಹೊರತು ಅತಿ ಬಿಸಿ ಇರುವ ತಾಣಗಳಲ್ಲಿ ಆಟಗಾರರಿಗೆ ಅನುಕೂಲಿಯಾಗಿರುವುದಿಲ್ಲ ಎಂದು ಬ್ರೌನ್ ಹೇಳಿದ್ದಾರೆ. ಅವರ ವಿಚಾರಗಳನ್ನು ನೇಚರ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ ಕೊಳ್ಳೇಗಾಲ ಶರ್ಮ ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುವರೇ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕೀರ್ತಿ, ರಕ್ಷಿತ, ಪ್ರಕಾಶ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ ಕೊಟ್ಟು 100 ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ

0: ನೋಡ್ಕೊಳಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹಿಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಇನ್ನು ಮುಂದೆ ಕೇಳಿ ಬರೋಣ ಕಲರವ ಕಾರ್ಯಕ್ರಮ. ಸರಗೂರು ತಾಲೂಕಿನ ಕಂದೇಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮುರಹರಾವಿ ಭೋ ಕೃಷ್ಣ ಮುಕ್ತಿದಾಯಕ ವಿಮಲ ಪಾಲಕ ಕೃಷ್ಣ ವಲ್ಲಭೀಪತೆ ಕಮಲ ಲೋಚನ ಕೃಷ್ಣ ಕಾಮ್ಯದಾಯಕ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ.

ನನ್ನ ಹೆಸರು ಶ್ರಾವ್ಯ. ನಾನು ಓದುತ್ತಿರು 2ನೇ ತರಗತಿ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ. ಭಾರತದ ಸಂವಿಧಾನ ಪೀಠಿಗೆ ಭಾರತದ ಜನತೆಯಾದ ನಾವು

ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 49ನೇ ಸಭೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು.

0: ನನ್ನ ಹೆಸರು ಸುಕೃತ. ನಾನು ಓದುತ್ತಿರುವುದು 5ನೇ ತರಗತಿ.
1: ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.
0: ಬೆಳಗ್ಗೆ ಏಳುವಾಗ

0: ನನ್ನ ಹೆಸರು ಸುಕೃತ. ನಾನು ಓದುತ್ತಿರುವುದು 5ನೇ ತರಗತಿ GLPS ಕಂದೇಗಾಲ.
1: ನನ್ನ ಹೆಸರು ಅರುಣ್, 4ನೇ ತರಗತಿ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.
2: ನನ್ನ ಹೆಸರು ಶ್ರಾವ್ಯ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ ಭಗವದ್ಗೀತೆ.

0: ನನ್ನ ಹೆಸರು ಅರುಣ್. ನಾನು 4ನೇ ತರಗತಿ. ನಮ್ಮ ಶಾಲೆಯ ಹೆಸರು GLPS ಕಂದೇಕಾಲ.
1: ನನ್ನ ಹೆಸರು ಸಿದ್ಧಾರ್ಥ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GLPS ಕಂದೇಕಾಲ.
0: ಕನ್ನಡ ಮುನ್ನಾರಕ್ಕೆ

0: ಕೇಳಿಯೋ.
1: ನನ್ನ ಹೆಸರು ಸಿದ್ಧಾರ್ಥ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GLPS ಕಂದೇಗಾಲ. ನಾವು ಹೇಳುತ್ತಿರೋದು ಕಬೀರ ದೋಹೆ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಂದೆಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760 292 11.
0: ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಇನ್ನು ಮುಂದೆ ಕೇಳಿ ಬರೋಣ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ ಪ್ರಶ್ನೆಗಳ ಸ್ವರೂಪ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಸಾಮಾನ್ಯ ಜ್ಞಾನ
5: ಸಾಧನೆಗೆ ದಾರಿ ತೋರುವ,
4: ಮಾರ್ಗದರ್ಶನ ನೀಡುವ,
5: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
4: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
5: ಪ್ರಚಲಿತ ವಿದ್ಯಮಾನಗಳು,
4: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
5: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
4: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
6: ನಮಸ್ಕಾರ, ಜನಧ್ವನಿ ವಾಹಿನಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಎಸ್ ಬಿ, ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಈ ಒಂದು ಸಂಚಿಕೆಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ, ದ ನೇಚರ್ ಆಫ್ ಕ್ವೆಶನ್ಸ್, ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ, ಯಾವ್ಯಾವ ಥರದಲ್ಲಿ ಪ್ರಶ್ನೆಗಳು ಬರ್ತವೆ, ಯಾವ ಥರದ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಯಾವ ರೀತಿಯ ಟೆಕ್ನಿಕ್ಗಳು ಅಥವಾ ತಂತ್ರಗಳನ್ನು ಬಳಕೆ ಮಾಡೋದು ಸೂಕ್ತ ಅನಿಸುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ

ಕೇಳಿಸ್ಕೊಳ್ತೇನೆ. ಈಗ ಮೊದಲನೇದಾಗಿ ನಾವು ಆಬ್ಜೆಕ್ಟಿವ್ ಕ್ವಶನ್ಸ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದು ಪ್ರಶ್ನೆ, ಅದರ ಕೆಳಗೆ 4 ಅಥವಾ 5 ಆಯ್ಕೆಗಳು ಇರ್ತಕ್ಕಂತ ಮಾದರಿ ಪ್ರಶ್ನೆಗಳೇನಿರ್ತವೆ, ಆ ಪ್ರಶ್ನೆಗಳನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಪ್ರಶ್ನೆಗಳನ್ನು ರೂಪಿಸಬೇಕಾದ್ರೆ ಅದರಲ್ಲಿ ಸುಮಾರು 4-5 ರೀತಿಯ ಪ್ರಶ್ನೆಗಳನ್ನ ಸುತ್ತ ಹಾಕಬಹುದು. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಗಮನಿಸೋಣ. ಅದಾದ್ಮೇಲೆ ಪ್ರಶ್ನೆ ಆಯಾ ರೀತಿಯ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನ ನಾವು ಪಡ್ಕೊಳ್ಬಹುದು, ಯಾವ ರೀತಿ ನಾವು ಅದನ್ನ ಟೆಕ್ನಿಕ್ ತಂತ್ರಗಳನ್ನ ಬಳಸಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸರಳ ಪ್ರಶ್ನೆಗಳು ಅಥವಾ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು, ಸಿಂಗಲ್ ಸೆಲೆಕ್ಷನ್ ಚಾಯ್ಸ್ ಕ್ವಶನ್ಸ್, ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಥವಾ ಡೈರೆಕ್ಟ್ ಕ್ವಶನ್ಸ್ ಅಥವಾ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಂತ ನಾವು ಕರೀಬಹುದು. ಅಂದ್ರೆ ಯಾವ ರೀತಿ ಇರುತ್ತೆ, ಒಂದು ಪ್ರಶ್ನೆ ಇರುತ್ತೆ, ಅದರ ಕೆಳಗೆ ನೇರವಾಗಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ, ನಳಂದ ವಿಶ್ವವಿದ್ಯಾಲಯವು ಯಾರ ಅವಧಿಯಲ್ಲಿ ಸ್ಥಾಪನೆಯಾಯಿತು? ಆಯ್ಕೆ 1, 1ನೇ ಕುಮಾರಗುಪ್ತ, 2ನೇ ಕುಮಾರಗುಪ್ತ, ಹರ್ಷವರ್ಧನ, ಪ್ರಭಾಕರ ವರ್ಧನ. ಅಂದ್ರೆ ಒಂದು ಪ್ರಶ್ನೆ ನೇರವಾಗಿರುತ್ತೆ, ಉತ್ತರಗಳು ಅದಕ್ಕೆ ನೇರವಾಗಿರುತ್ತೆ. ಇವನ್ನ ನಾವು ನೇರ ಆಯ್ಕೆಯ ಅಥವಾ ಸರಳ ಆಯ್ಕೆಯ ಮಾದರಿ ಪ್ರಶ್ನೆಗಳು ಅಂತ ನಾವು ಹೇಳ್ತೇವೆ. ಸಿಂಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಸಿಂಗಲ್ ಚಾಯ್ಸ್ ಕ್ವಶನ್ಸ್, ಒಂದು ಪ್ರಶ್ನೆ ನೇರವಾಗಿರುತ್ತೆ, ಉತ್ತರ ಸಹ ಅದಕ್ಕೆ ನೇರವಾಗಿ ಒಂದು ಪದ ಅಥವಾ ಅದರಲ್ಲಿರ್ತಕ್ಕಂಥ ಒಂದು ಆಯ್ಕೆಯನ್ನು ನೇರವಾಗಿ ಮಾಡಬೇಕಾಗತ್ತೆ. ಇಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ರೆಗ್ಯುಲರ್ ಪ್ರಿಪರೇಷನ್ ಏನಿದೆ ನೋಡ್ರಿ, ಅಂದ್ರೆ ನಾವು ಲಾಸ್ಟ್ 3 ಸೆಷನ್ ಗಳಲ್ಲಿ ಮಾತಾಡ್ತಾ ಇದ್ವಲ್ಲ, ಯಾವ್ಯಾವ ಟಾಪಿಕ್ ಗಳಿಗೆ ಯಾವ ತರ ನೋಡ್ಕೋಬೇಕು, ಯಾವ್ಯಾವ ಸಬ್ ಟಾಪಿಕ್ ಗಳು ನೋಡ್ಕೋಬೇಕು ಅಂತೇಳಿ, ಅದರಲ್ಲೇನೆ ಬಹುತೇಕ ಇದರಲ್ಲಿ ಉತ್ತರಗಳು ಸಿಕ್ಕೋಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಶ್ನೆಗಳನ್ನ ಜಾಸ್ತಿ ಟ್ವಿಸ್ಟ್ ಮಾಡೋದಕ್ಕೆ ಬರಲ್ಲ. ನೇರ ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ಸರಳವಾಗಿ ನಾವು ಹೈಸ್ಕೂಲ್ ಅಲ್ಲಿ ಮತ್ತೆ ಪಿಯು ನಲ್ಲಿ ಇದ್ದಾಗ ಪ್ರಶ್ನೆಗಳು ಬರ್ತಾ ಇದ್ವಲ್ಲ, ಬಿಟ್ಟ ಸ್ಥಳ ತುಂಬಿರಿ, ಆ ರೀತಿ ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಖಾಲಿ ಕೊಡ್ತಾ ಇದ್ರು, ಕೆಳಗಡೆ ಆಪ್ಷನ್ಸ್ ಕೊಡ್ತಿರ್ಲಿಲ್ಲ ಯೂಶ್ವಲಿ ಅಥವಾ ಕೊಡ್ತಾ ಇದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಆದ್ರೆ ನೇರವಾಗಿರುತ್ತೆ ಅದು. ಇಂತಹ ಪ್ರಶ್ನೆಗಳಿಗೆ ನಮ್ಮ ಸಾಮಾನ್ಯ ಅಧ್ಯಯನ ವಿಧಾನ ಏನಿದೆ ಅಲ್ವಾ, ಆ ಅಧ್ಯಯನ ವಿಧಾನ ಸಾಕಾಗತ್ತೆ. ಕೆಲವು ಬಾರಿ ಏನಾಗುತ್ತೆ, ಆ ಒಂದು ಪ್ರಶ್ನೆ ಸ್ವಲ್ಪ ಡೆಪ್ತ್ ಅಲ್ಲಿ ತಗೊಂಡಿರ್ತಾರೆ. ಡೆಪ್ತ್ ಅಲ್ಲಿ ಅಂತಂದ್ರೆ ಆ ಕಂಟೆಂಟ್, ಆ ಪ್ರಶ್ನೆ ಇರುತ್ತಲ್ವಾ, ಆ ಪ್ರಶ್ನೆಗೆ ಸಂಬಂಧಿಸಿದಂತ ಅಂಶ ನಮ್ಮ ಸಾಮಾನ್ಯ ಪ್ರಿಪರೇಷನ್ ಅಲ್ಲಿ, ನಮ್ಮ ಕಾಮನ್ ಪ್ರಿಪರೇಷನ್ ಏನಿರುತ್ತಲ್ವಾ, ಸಾಮಾನ್ಯ ಸಿದ್ಧತೆಯಲ್ಲಿ ಅದು ಬಂದು ಹೋಗಿರಲ್ಲ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ, 1857 ದಂಗೆಯ ಸಂದರ್ಭದ ಗವರ್ನರ್ ಜನರಲ್ ಯಾರು? ಕೆಳಗಡೆ 4 ಆಯ್ಕೆ. ಸೊ ಅಂದ್ರೆ ಇದು ನೇರವಾದ ಪ್ರಶ್ನೆ, ಅದಕ್ಕೆ ಉತ್ತರ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ನಮ್ಗೆ ಬಂದು ಹೋಗುತ್ತೆ. ನಮಗೆ ಸಾಮಾನ್ಯವಾಗಿ 1857 ದಂಗೆ ಅಂದಾಗ ಗವರ್ನರ್ ಜನರಲ್ ಯಾರಿದ್ರು ಅಂತ ನಾವು ನೋಡಿರ್ತೀವಿ. 1857 ದಂಗೆಯ ಸಂದರ್ಭದಲ್ಲಿ ಇಂಗ್ಲೆಂಡಿನ ರಾಣಿ ಯಾರಾಗಿದ್ದರು? ಇದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. 1857 ದಂಗೆಯ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಯಾರಾಗಿದ್ದರು? ಇದು ಇನ್ ಸ್ವಲ್ಪ ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. ಈ 1857 ದಂಗೆಯ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಯಾರಾಗಿದ್ದರು? ಇದು ಇನ್ನೂ ಒಂದು ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. ಸಾಮಾನ್ಯವಾಗಿ ಇಲ್ಲಿ ನಮ್ಮ ಸಾಮಾನ್ಯ ಸಿದ್ಧತೆ, ನಾವೇನು ಕಾಮನ್ ಪ್ರಿಪರೇಷನ್ ಅಂತ ಕಾಡಲ್ವಾ, ಕಾಮನ್ ಪ್ರಿಪರೇಷನ್ ಅಲ್ಲಿ ನಾವೇನು ನೋಡಿರ್ತೀವಿ, ಭಾರತದಲ್ಲಿ 1857 ದಂಗೆ ಆಯಿತು, ಆ ಒಂದು ದಂಗೆ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಜನರಲ್ ಆಗಿದ್ರು, ಈ ತರ ಇರುತ್ತೆ. ಅದರ ದ ನೆಕ್ಸ್ಟ್ ಪೋರ್ಷನ್ ಅಂದ್ರೆ ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಭಾರತದ ಸನ್ನಿವೇಶ ಮಾತ್ರ ನಾವು ಗಮನಿಸಿರ್ತೀವಿ, ಇಂಗ್ಲೆಂಡ್ ಸನ್ನಿವೇಶ ಗಮನಿಸಿರಲ್ಲ. ನೇರವಾದ ಪ್ರಶ್ನೆಗಳಲ್ಲಿ ನಮ್ಮ ಸಾಮಾನ್ಯ ಸಿದ್ಧತೆಯಿಂದ ಸರಳವಾಗಿ ಕೇಳಬಹುದಾದಂತಹ ಪ್ರಶ್ನೆಗಳು ತಕ್ಷಣ ಉತ್ತರ ಸಿಕ್ಕೋಗುತ್ತವೆ. ಒಂದು ವೇಳೆ ನಮ್ಮ ಸಾಮಾನ್ಯ ಸಿದ್ಧತೆಯಿಂದ ಮುಂದಿನ ಹಂತದ ದ ನೆಕ್ಸ್ಟ್ ಲೆವೆಲ್ ಅಥವಾ ಮುಂದಿನ ಹಂತದ ಪ್ರಶ್ನೆಗಳನ್ನ ಏನಾದರೂ ಕೇಳಿದರೆ ಅಥವಾ ಆ ತರ ಪ್ರಶ್ನೆಗಳನ್ನ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸಿದ್ರಾ ಅನ್ನೋದಾದ್ರೆ, ನೀವೇನು ಒಂದು ಪುಸ್ತಕ ರೆಫರೆನ್ಸ್ ಅಂತ ನೋಡ್ತಾ ಇರ್ತೀರಲ್ವಾ, ಭಾರತದ ಇತಿಹಾಸ, ಸಮಗ್ರ ಭಾರತದ ಇತಿಹಾಸ, ಆ ಪುಸ್ತಕದಲ್ಲಿ ಅದಕ್ಕೆ ನೇರವಾದ ಉತ್ತರ ಇಲ್ಲ ಅಂದ್ರೆ ನಿಮ್ಮ ಅಧ್ಯಯನವನ್ನ ಇನ್ನೂ ಸ್ವಲ್ಪ ಆಳವಾಗಿ ಮಾಡಬೇಕಾಗತ್ತೆ. ನೇರ ಆಯ್ಕೆ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಿಸೋದು ತುಂಬಾ ಸುಲಭ. ಬಹುತೇಕ ಕೆಲವು ಪ್ರಶ್ನೆಗಳಿಗೆ ಆಪ್ಷನ್ ಏನಿದೆ ಅಂತ ನೋಡೋದು ಬೇಕಾಗಲ್ಲ, ಆಪ್ಷನ್ಸ್ ಏನಿದೆ ಅಂತ ನೋಡೋದು ಬೇಕಾಗಲ್ಲ. ಉದಾಹರಣೆಗೆ, ಭಾರತದ ಸಂವಿಧಾನ ಜಾರಿಯಾದ ದಿನಾಂಕ, 4 ಆಪ್ಷನ್ ನೋಡ್ಬಿಟ್ಟು ಅದನ್ನ ಇದು ಚೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಹೀಗಾಗಿ ಈ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ಉತ್ತರಿಸೋದಕ್ಕೆ ನಮ್ಮ ಸಿದ್ಧತೆಯನ್ನ ನಾವು ಸರಿಯಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಮತ್ತೊಮ್ಮೆ ಇದನ್ನು ನಿಮಗೆ ಸಮರೈಸ್ ಮಾಡ್ತೇನೆ. ಮೊದಲನೇ ರೀತಿ ಪ್ರಶ್ನೆಗಳು ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಥವಾ ಸರಳ ಆಯ್ಕೆ ಮಾದರಿ ಪ್ರಶ್ನೆಗಳು, ಸಿಂಗಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಸಿಂಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಡೈರೆಕ್ಟ್ ಕ್ವಶನ್ಸ್ ಅಂತ ನಾವು ಕರಿತೀವಿ. ಇದು ಒಂದು ರೀತಿಯ ಪ್ರಶ್ನೆಗಳು. ಇನ್ನು ಎರಡನೇ ರೀತಿಯ ಪ್ರಶ್ನೆ ಯಾವುದು ಅಂದ್ರೆ ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳು, ಮಲ್ಟಿಪಲ್ ಸೆಲೆಕ್ಷನ್ ಟೈಪ್, ಸಿಂಗಲ್ ಚಾಯ್ಸ್ ಅಲ್ಲ, ಮಲ್ಟಿಪಲ್ ಸೆಲೆಕ್ಷನ್ ಟೈಪ್. ಈ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಈ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಈ ಕೆಳಕಂಡ ಒಂದು ಉದಾಹರಣೆ ಪ್ರಕಾರ ಹೇಳ್ಬಿಡ್ತೇನೆ ನೋಡ್ರಿ. ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು, ಮೊದಲನೇ ನಾನು ಹೇಳಿದಾಯ್ತು,

ಎರಡನೇದೀಗ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು. ಒಂದು ಉದಾಹರಣೆ, ಈ ಕೆಳಕಂಡ ಸ್ಥಳಗಳಲ್ಲಿ ಯಾವುದು ವಿಜಯನಗರದ ರಾಜಧಾನಿ ಆಗಿರಲಿಲ್ಲ? ಇದೊಂದ್ಸರಿ, ಈ ಕೆಳಕಂಡ ಸ್ಥಳಗಳಲ್ಲಿ ಯಾವುದು ವಿಜಯನಗರದ ರಾಜಧಾನಿ ಆಗಿರಲಿಲ್ಲ? ಅದರ ಕೆಳಗಡೆ ಆಪ್ಷನ್ ಎ ವಿಜಯನಗರ, ಆಪ್ಷನ್ ಬಿ ಆನೆಗೊಂದಿ, ಆಪ್ಷನ್ ಸಿ ಪೆನುಗೊಂಡ, ಆಪ್ಷನ್ ಡಿ ಹಿಂದೂಪುರ. ಹಿಂಗೆ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋದಂತೆ. ಇಲ್ಲಿ ಆಕ್ಚುಲಿ ನಾವು ಇವೆಲ್ಲ ನಮಗೆ ಚಾಯ್ಸ್ ಇದ್ದವು, ಆಪ್ಷನ್ ಎ ಬಿ ಸಿ ಡಿ ಎಲ್ಲ ಚಾಯ್ಸ್ ಇದ್ದಾರೆ, ಅದ್ರ ಕೆಳಗಡೆ ಇರುತ್ತೆ. ಆಯ್ಕೆ ಒಂದು ಎ ಮತ್ತು ಬಿ, ಆಯ್ಕೆ ಎರಡು ಎ ಮತ್ತು ಬಿ, ಎ ಮತ್ತು ಸಿ, ಆಯ್ಕೆ ಮೂರು ಎ ಮತ್ತು ಸಿ ಮತ್ತು ಡಿ, ಎ ಸಿ ಮತ್ತು ಡಿ, ಆಯ್ಕೆ ನಾಲ್ಕು ಡಿ ಮಾತ್ರ. ಹಿಂಗಿರುತ್ತೆ ಚಾಯ್ಸ್ ಅಲ್ಲಿ. ಅಂದ್ರೆ ಒಂದು ಪ್ರಶ್ನೆಯಲ್ಲಿನೇ ಬೇರೆ ಬೇರೆ ಅಂಶಗಳನ್ನ ಸೇರಿಸಿರ್ತಾರೆ. ವಿಜಯನಗರದ ರಾಜಧಾನಿ ಯಾವ್ದಾಗಿರ್ಲಿಲ್ಲ ಅನ್ನೋದಕ್ಕೆ ಅವ್ರು ಮತ್ತೆ 1, 2, 3, 4 ಅಂತ ಕೊಟ್ಟು ಆಪ್ಷನ್ ಎ ಬಿ ಸಿ ಡಿ ನಲ್ಲಿ 1 ಮತ್ತು 2, 1 ಮತ್ತು 3, 3 ಮತ್ತು 4 ಈ ತರ ಕೊಟ್ಟಿರ್ತಾರೆ. ಇದನ್ನ ನಾವು ಮಲ್ಟಿಪಲ್ ಸೆಲೆಕ್ಷನ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಉದಾಹರಣೆ ತಗೊಳ್ಳುತ್ತೆ, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಅವರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1, 2, 3 ಮೂರು ಹೇಳಿಕೆಗಳು ಕೊಟ್ಟಿರ್ತಾರೆ. ಅದ್ರ ಕೆಳಗಡೆ ಆಪ್ಷನ್ಸ್ ಇರುತ್ತೆ, 1 ಮಾತ್ರ 2 ಮಾತ್ರ 1 ಮತ್ತು 3 ಮಾತ್ರ, ಎಲ್ಲ ಮೇಲಿನ ಎಲ್ಲವೂ ಸರಿಯಾಗಿವೆ. ಈ ರೀತಿ ಇವನ್ನ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಬಹುತೇಕ ಈ ತರದ ಪ್ರಶ್ನೆಗಳಿಗೆ, ಈ ಸಿಂಗಲ್ ಚಾಯ್ಸ್ ನಮ್ಗೆ ಅರ್ಥ ಆಯ್ತಲ್ವಾ, ಈಗ ಈ ಮಲ್ಟಿಪಲ್ ಸೆಲೆಕ್ಷನ್ ಟೈಪ್ ಅಥವಾ ಮಲ್ಟಿಪಲ್ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ನಾವು ವಿಷಯದ ಸಿದ್ಧತೆಯಲ್ಲಿ ಸ್ವಲ್ಪ ಮಟ್ಟಿನ ಆಳವಾದಂತಹ ಪ್ರಿಪರೇಷನ್ ತಗೋಬೇಕಾಗಿರುತ್ತೆ. ಒಂದು ಸಿದ್ಧತೆ ಕಡೆಯಲ್ಲಿ ನಾನು ಫಸ್ಟೇ ಹೇಳಿದೆ ನಿಮಗೆ ಎರಡು ರೀತಿಯಲ್ಲಿ ನಾವು ನೋಡ್ಬೇಕಾಗುತ್ತೆ, ಒಂದು ಸಿದ್ಧತೆ, ಇನ್ನೊಂದು ಪ್ರೆಸೆಂಟೇಷನ್ ಅಂದ್ರೆ ಪರೀಕ್ಷೆ ನಾವನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅನ್ನೋದು. ಸೊ ಸಿದ್ಧತೆಯಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಬೇಕಾಗುತ್ತೆ, ಅಂದ್ರೆ ಸ್ವಲ್ಪ ಆಳವಾಗಿ ಇನ್ನು ಹೆಚ್ಚು ಹೆಚ್ಚಿನ ಮಾಹಿತಿ ತಗೋಬೇಕಾಗುತ್ತೆ. ಒಂದು ಎರಡನೇದು, ಈ ತರದ ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕಾದ್ರೆ ಎಲಿಮಿನೇಷನ್ ಮೆಥಡ್ ಅಥವಾ ನಾವು ತೆಗೆದುಹಾಕುವ ವಿಧಾನವನ್ನು ನಾವಿಲ್ಲಿ ಬೆಳೆಸ್ಕೊಳ್ಬಹುದು. ಎಕ್ಸಾಂಪಲ್, ನಮಗೆ ಅದರಲ್ಲಿ ಖಂಡಿತವಾಗಿ ಗೊತ್ತಿರತಕ್ಕಂಥದ್ದು ಏನಿದೆ ಅಲ್ವಾ, ಈಗ ಮೊದಲ ಪ್ರಶ್ನೆ ತಗೊಂಡು ನನಗೆ ಹೇಳಿದ್ದು, ವಿಜಯನಗರದ ಈ ಕೆಳಕಂಡಗಳಲ್ಲಿ ವಿಜಯನಗರದ ರಾಜಧಾನಿ ಯಾವುದು ಆಗಿರಲಿಲ್ಲ? ಪ್ರಶ್ನೆ ಸರಿಯಾಗಿ ಗಮನಿಸ್ಕೊಳ್ಬೋದು, ಆಗಿರಲಿಲ್ಲ. ಅಲ್ಲಿ ನಮಗೆ ಒಂದನೇದು ವಿಜಯನಗರ ಅಂತ ಇತ್ತು, ಸೊ ಒಂದನೇದು ಆಗಿತ್ತು. ಆಯ್ಕೆಗಳಿಗೆ ಬರೋಣಂತೆ, ಎ ಬಿ ಸಿ ಡಿ ನಾಲ್ಕು ಆಯ್ಕೆ ಇದೆ. ಈ ಆಯ್ಕೆಗಳಲ್ಲಿ ಒಂದು ಅಂತ ಎಲ್ಲೆಲ್ಲಿರುತ್ತೋ ಅದು ಸರಿಯಾದ ಉತ್ತರ ಆಗಿರೋದು ಸಾಧ್ಯ ಇಲ್ಲ ಅಲ್ವಾ, ಯಾಕಂದ್ರೆ ವಿಜಯನಗರದ ರಾಜಧಾನಿ ವಿಜಯನಗರ ಆಗಿತ್ತು. ಹಾಗಾಗಿ ಒಂದು ಅನ್ನೋದು ಸರಿಯಾದ ಉತ್ತರ ಆಗಿರೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಂತ ಆಯ್ಕೆಗಳು 1 ಮತ್ತು 4 ಅಂತಿದ್ರೆ 1 ಮತ್ತು 4 ಯಾವುದೇ ಕಾರಣಕ್ಕೂ ಅಲ್ಲ, ತೆಗೆದುಬಿಡ್ರಿ. ಇನ್ನ ಬಿ 3 ಮತ್ತು 4, 3 ಮತ್ತು 4ನೇ ಚಾಯ್ಸ್ ಏನಿತ್ತಲ್ವಾ, ಅವು ನೋಡ್ತಾ ಹೋಗ್ರಿ. ಅಂದ್ರೆ ನಮಗೆ ಎಷ್ಟು ಗೊತ್ತೋ ಅವುಗಳ ಆಧಾರದಲ್ಲಿ ಆಪ್ಷನ್ ಎ ಬಿ ಸಿ ಡಿ ಏನಿರ್ತಾವಲ್ವಾ ಅದರಲ್ಲಿ ತೆಗೆದುಹಾಕೋದನ್ನ ಮಾಡಬೇಕಾಗುತ್ತೆ. ಇನ್ನು ಉಳಿದಿರೋ ಅದರಲ್ಲಿ ಸ್ವಲ್ಪ ಆ ವಿಷಯದ ಬಗ್ಗೆ ನೆನಪು ಮಾಡಿಕೊಂಡು ಉತ್ತರಿಸಬೇಕಾಗತ್ತೆ. ಸೊ ನೇರ ಆಯ್ಕೆ ಮಾದರಿಯಲ್ಲಿ ಜಾಸ್ತಿ ಟ್ವಿಸ್ಟ್ ಮಾಡಕ್ ಬರಲ್ಲ, ಆದ್ರೆ ಆಳವಾಗಿರೋ ವಿಷಯದಿಂದ ಪ್ರಶ್ನೆಗಳನ್ನು ತೆಗೆಯಬಹುದು. ಎರಡನೇ ರೀತಿ ಅಂದ್ರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಲ್ಲಿ ನಾವು ಆಳವಾದ ಅಧ್ಯಯನ, ತೀರಾ ಆಳವಾದಲ್ಲ ಆಳವಾದ ಅಧ್ಯಯನ ಮಾಡಿದ್ರು ಸಹ, ಒಂದು ವೇಳೆ ಪ್ರಶ್ನೆಗಳು ನಮಗೆ ಕನ್ಫ್ಯೂಸ್ ಆಗೋತರ, ಗಲಿಬಿಲಿ ಮಾಡೋತರ ಇದ್ರೂ ಸಹ ನಾವು ಸಮಾಧಾನವಾಗಿ ಅಲ್ಲಿ ಎಲಿಮಿನೇಷನ್ ಮತ್ತು ಸೆಲೆಕ್ಷನ್ ಎರಡೂ ವಿಧಾನಗಳನ್ನ ನಾವಿಲ್ಲಿ ಬಳಸ್ಕೊಳ್ಬಹುದು. ಸೆಲೆಕ್ಷನ್ ಅಂದ್ರೆ ಇದು ಖಂಡಿತವಾಗಿ ಉತ್ತರ ಆಗೇ ಆಗಿರುತ್ತೆ ಅನ್ನೋದು ಸೆಲೆಕ್ಷನ್, ಎಲಿಮಿನೇಷನ್ ಅಂದ್ರೆ ಇದು ಖಂಡಿತ ಉತ್ತರ ಆಗಿರಲ್ಲ ಅನ್ನೋದು. ಈ ರೀತಿ ಮಾಡೋದ್ರಿಂದ 4 ಆಪ್ಷನ್ಗಳಲ್ಲಿ 1 ಅಥವಾ 2 ತೆಗಿಬಹುದು, ಅಥವಾ ಕೆಲವು ಸಾರಿ ಏನಾಗುತ್ತೆ ಈ ತರದ ಮಾದರಿಯಲ್ಲಿ ನಾವು 3 ಆಪ್ಷನ್ಗಳನ್ನ ಅಥವಾ ತೆಗೆದುಹಾಕೋದು ಅಥವಾ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಸರಿಯಾದ ಉತ್ತರವನ್ನು ಕಂಡುಕೊಳ್ಬಹುದಾಗಿರುತ್ತೆ. ಮಲ್ಟಿಪಲ್ ಸೆಲೆಕ್ಷನ್ ಟೈಪ್ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ನಾವು ಎಲಿಮಿನೇಷನ್ ಮತ್ತು ಸೆಲೆಕ್ಷನ್ ಈ ವಿಧಾನಗಳನ್ನ ಅನುಸರಿಸಬೇಕಾಗುತ್ತೆ. ಇನ್ನು ಮೂರನೇ ಮಾದರಿ ಪ್ರಶ್ನೆಗಳನ್ನ ಗಮನಿಸಿದ್ಯಾವುದು ಅಂದ್ರೆ ಹೊಂದಿಸಿ ಬರೆಯುವ ಮಾದರಿ ಪ್ರಶ್ನೆಗಳು. ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು, ಪಟ್ಟಿ 1 ಮತ್ತು ಪಟ್ಟಿ 2 ಅಂತ 2 ಕೊಡ್ತಾರೆ. ಒಂದು ಪಟ್ಟಿ 1ರಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿರಬಹುದು, ಪಟ್ಟಿ 2ನಲ್ಲಿ 1, 2, 3, 4 ಅಂತ ಕೊಟ್ಟಿರಬಹುದು. ಕೆಳಗಡೆ ಸರಿಯಾದ ಉತ್ತರ A1, B4, C3, D2 ಈ ತರ ಕೊಟ್ಟಿರ್ತಾರೆ. ಈ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಏನು, ಈ ಹೊಂದಿಸ ಬರೆಯಿರಿ ಮಾದರಿ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಆಪ್ಷನ್ಸ್ ಇಂದ ತಗೋಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ, ನಮಗೆ ಹೊಂದಿಸಿ ಬರೆಯಿರಿ ಅಂತ ನಮಗೆ ಖಾಲಿ ಕೊಟ್ಟಾಗ ಎಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಬಿಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಸಿಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸಾಮಾನ್ಯವಾಗಿ ಆಪ್ಷನ್ ಇಲ್ಲ ಅಂದಾಗ ಈ ಮ್ಯಾಚಿಂಗ್ ಟೈಪ್ ಪ್ರಶ್ನೆಗಳು ನಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಂದಾಗ ನಮಗೊಂದು ಅನುಕೂಲ ಇರುತ್ತೆ. ಏನು ಅಂತಂದ್ರೆ ನಮಗೆ ಅದರಲ್ಲಿ ಖಂಡಿತವಾಗಿ ಗೊತ್ತಿರತಕ್ಕಂತಹ ಒಂದು ಕಾಂಬಿನೇಷನ್ ಯಾವ್ದಿರುತ್ತೆ ನೋಡ್ರಿ. ಎಕ್ಸಾಂಪಲ್, ಕೆಳಕಂಡ ಪತ್ರಿಕೆಗಳನ್ನು ಮತ್ತು ಅವುಗಳ ಪ್ರಕಾಶಕರನ್ನು ಹೊಂದಿಸಿ ಬರೆಯಿರಿ ಅಂತ ಇರುತ್ತೆ ಅನ್ಕೊಂತ. ಈ ಕಡೆ ಆಪ್ಷನ್ ಎ ಕೇಸರಿ, ಆಪ್ಷನ್ ಬಿ ನವಜೀವನ, ಆಪ್ಷನ್ ಸಿ ಕಾಮನ್ ವೀಲ್, ಆಪ್ಷನ್ ಡಿ ಹರಿಜನ, 4 ಪತ್ರಿಕೆಗಳ ಹೆಸರು. ಈ ಕಡೆ ಆಪ್ಷನ್ ಎ ಗಾಂಧಿ, ಆಪ್ಷನ್ ಬಿ ತಿಲಕ್, ಹೀಗೆ ಕೊಟ್ಟಿರ್ತಾರೆ.
ಈಗ ನಮಗೆ ನೋಡಿದಾಗ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ.

ನಮ್ಗೆ ಕೇಸರಿ ಪತ್ರಿಕೆಯನ್ನ ಹೊರಡಿಸ್ತಂತವ್ರು. ಆಪ್ಷನ್ ಬಿ ಅಂದ್ರೆ ಆಪ್ಷನ್ ಏನು ಪಟ್ಟಿ ಏನಲ್ಲಿ ಪಟ್ಟಿ ಒಂದರಲ್ಲಿ ಏನಲ್ಲಿರ್ತಕ್ಕಂತಹ ಕೇಸರಿ ಪತ್ರಿಕೆಯನ್ನ ಹೊರಡಿಸಿರೋದಕ್ಕೆ ಸರಿಯಾದ ಉತ್ತರ ಪಟ್ಟಿ ಬಿ ನಲ್ಲಿ ಎರಡರಲ್ಲಿ ಇರ್ತಕ್ಕಂತ ತಿಲಕ್ ಅಂತ. ಇಲ್ಲಿ ಆಪ್ಷನ್ ನೋಡ್ಬೇಕು, ಅಲ್ಲಿ ಎಗೆ ಟೂ ಅಂತ ಯಾವ್ದಿರುತ್ತೋ ಅವನ್ನ ಮಾತ್ರ ಉಳಿಸ್ಕೊಳ್ರಿ, ಇನ್ನ ಉಳಿದ್ರವನ್ನ ತೆಗೆದ್ಬಿಡಿ. ಬಹುತೇಕ ಈ ತರ ಮಾಡೋದ್ರಿಂದ ಎರಡು ಆಪ್ಷನ್ಸ್ ಅಲ್ಲೇ ಎಲಿಮಿನೇಟ್ ಆಗುತ್ತೆ. ಕೆಲವು ಸರಿ ಏನಾಗುತ್ತೆ, ತುಂಬಾ ಸರಳವಾಗಿರೋ ಪ್ರಶ್ನೆಗಳು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಡಿ ಎ ಲೆವೆಲ್ ಪ್ರಶ್ನೆಗಳಲ್ಲಿ ಪೂರ್ತಿಯಾಗಿ ಜಂಬ್ಲಿಂಗ್ ಮಾಡಿರ್ತಾರೆ. ಯಾವ್ದಾದ್ರೂ ಒಂದು ಸರಿಯಾದ ಉತ್ತರ ನಮಗೆ ಕನ್ಫರ್ಮ್ ಗೊತ್ತಿದ್ರು ಕೂಡ ಸರಿಯಾದಂತಹ ಕಾಂಬಿನೇಷನ್ ನಾವು ಪಡ್ಕೊಳ್ಬಹುದು. ಇನ್ನು ಉಳಿದ್ರೆ ಮೂರು ನಮಗೆ ಗೊತ್ತಿಲ್ಲ ಅಂದ್ರೆ ಕೂಡ ನಾವು ಅದನ್ನು ವರ್ಕ್ಔಟ್ ಮಾಡಬಹುದು. ಅಥವಾ ಎರಡು ಗೊತ್ತಿತ್ತು ಅಂತಂದ್ರೆ ಸರಿಸುಮಾರು ಸರಿಯಾದಂತಹ ಉತ್ತರವನ್ನ, ಇನ್ನೂ ಎರಡು ಗೊತ್ತಿಲ್ಲ ಅಂದ್ರೂ ಸಹ ಸರಿಸುಮಾರಾಗಿ ಸರಿಯಾದಂತಹ ಉತ್ತರವನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಈ ತರದ ಪ್ರಶ್ನೆಗಳನ್ನಗೆ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟಾಪಿಕ್ಗಳನ್ನು ಕೈಬಿಟ್ಟಿರಬಾರ್ದು. ನಾನು ಲಾಸ್ಟ್ ಮೂರು ಸೆಷನ್ಗಳಲ್ಲಿ ಮಾತಾಡ್ಕೊಂಡು ನಿಮ್ಮ ಹತ್ರ ಹೇಳಿದ್ದೆ, ಪ್ರಾಚೀನ ಭಾರತದಲ್ಲಿ ಯಾವ್ಯಾವ ಟಾಪಿಕ್ ಬರುತ್ತೆ, ಮಿಡಿವೆಲ್ ಮಧ್ಯಕಾಲೀನ ಆಧುನಿಕ ಮತ್ತು ಸ್ವಾತಂತ್ರ್ಯ ಹೋರಾಟ ಯಾವ್ಯಾವ ಅಂಶಗಳು ಬರುತ್ತೆ, ಮತ್ತೆ ಅದರ ಸಬ್ ಟಾಪಿಕ್ ಮೈಕ್ರೋ ಟಾಪಿಕ್ಸ್ ಏನ್ ಬರ್ತವೆ ಅಂತ ನಿಮ್ ಜೊತೆ ಹೇಳ್ತಾ ಹೋಗಿದ್ದೆ. ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಇರ್ಬೇಕಾದ್ರೆ ಆ ಟಾಪಿಕ್ಗಳನ್ನ ನೀವನ್ನ ಆಡ್ ಮಾಡ್ಕೊಂತ ಹೋಗ್ಬೋದು, ನೀವು ನಿಮ್ಮ ಗಮನಕ್ಕೆ ಬಂದವನ್ನ ಆಡ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಯಾವುದೇ ಒಂದು ಟಾಪಿಕ್ ಅನ್ನು ಕೂಡ ಬಿಡದಂತೆ ಎಲ್ಲವನ್ನು ಕೂಡ ಸಾಧಾರಣವಾಗಿ ಓದ್ಕೊಂಡ್ರು ಕೂಡ ಇಂಥ ಪ್ರಶ್ನೆಗಳನ್ನ ಉತ್ತರಿಸೋ ಸಾಧ್ಯ ಆಗುತ್ತೆ. ಬಹುತೇಕ ಇದರಲ್ಲಿ ಕಂಟೆಂಟ್ ಬಹಳ ಕಾಣುತ್ತೆ ನಮಗೆ, ಆದ್ರೆ ಇವಕ್ಕೆ ಸರಿ ಉತ್ತರವನ್ನು ಹುಡುಕೋದಕ್ಕೆ ಎಲ್ಲವೂ ಕೂಡ ಗೊತ್ತಿರಲೇಬೇಕು ಅಂತೇನಿಲ್ಲ. ಒಂದಷ್ಟು ಗೊತ್ತಿದ್ರೂ ಸಹ ನಾವು ಸರಿಯಾದ ಉತ್ತರವನ್ನ ಪತ್ತೆ ಹಚ್ಚಬಹುದಾಗಿರುತ್ತೆ. ಯಾವುದರಲ್ಲಿ? ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಲ್ಲಿ. ಇದು ಮೂರನೇ ತರದ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು. ಅಂದ್ರೆ ನಮಗೆ ಆ ವಿಷಯ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಪಟ್ಟಿ ಒಂದರಲ್ಲಿ ಇರೋದು ಯಾವುದು, ಪಟ್ಟಿ ಎರಡರಲ್ಲಿ ಇರೋದು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ನಾವು ಅಧ್ಯಯನ ಮಾಡಿರ್ಬೇಕಾಗತ್ತೆ. ಇನ್ನು ನಾಲ್ಕನೇ ತರದ ಪ್ರಶ್ನೆಗಳು ಯಾವುದು ಅಂತಂದ್ರೆ ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು ಅಂತ. ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು. ಉದಾಹರಣೆಗೆ ಒಂದು ಎಕ್ಸಾಂಪಲ್ ತೋರುತ್ತೆ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದರು. ಹೇಳಿಕೆ, ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದರು. ಸಮರ್ಥನೆ, ಚೌರಿ ಚೌರ ಘಟನೆಯಿಂದ ಅವರು ಮನನೊಂದರು. ಹೇಳಿಕೆ ಮತ್ತು ಸಮರ್ಥನೆ. ಇಲ್ಲಿ ಯಾವ ತರ ಆಗತ್ತೆ ಇವಾಗ, ಕೆಳಗೆ ಆಪ್ಷನ್ ಇರುತ್ತೆ, ಹೇಳಿಕೆ ಮತ್ತು ಹೇಳಿಕೆ ಸರಿಯಾಗಿದೆ ಮತ್ತು ಸಮರ್ಥನೆ ಅದಕ್ಕೆ ಸರಿಯಾದ ಕಾರಣವಾಗಿದೆ. ಎರಡನೇ ಆಪ್ಷನ್, ಹೇಳಿಕೆ ಸರಿಯಾಗಿದೆ ಆದರೆ ಸಮರ್ಥನೆ ಅದಕ್ಕೆ ಸರಿಯಾದ ಕಾರಣವಲ್ಲ. ಹೇಳಿಕೆ ಮೂರು, ಹೇಳಿಕೆ ಸರಿಯಾಗಿದೆ ಸಮರ್ಥನೆ ತಪ್ಪಾಗಿದೆ. ಆಪ್ಷನ್ ಫೋರ್, ಹೇಳಿಕೆ ತಪ್ಪಾಗಿದೆ ಸಮರ್ಥನೆ ಸರಿಯಾಗಿದೆ ಅಥವಾ ಸಮರ್ಥನೆ ತಪ್ಪಾಗಿದೆ, ಈ ತರ ಏನೋ ಒಂದಿರುತ್ತೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಎರಡಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಒಂದು ಕನೆಕ್ಷನ್ ಇದೆ ಅಲ್ವಾ, ಆ ಟಾಪಿಕ್ ಅನ್ನು ನಾವಲ್ಲಿ ತಗೋಬೇಕಾಗುತ್ತೆ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ಹೇಳಿಕೆ ಮತ್ತು ಸಮರ್ಥನೆ ಯಾವ ಟಾಪಿಕ್ ಗೆ ಸಂಬಂಧ ಬರುತ್ತೆ ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಈಗ ನಾನು ಕೊಟ್ಟಂತ ಉದಾಹರಣೆಯಲ್ಲಿ ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ ಸ್ವಾತಂತ್ರ್ಯ ಹೋರಾಟ, ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳು ಬರ್ತವೆ. ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ, ನಾನು ಬರೀ ಗಾಂಧೀಜಿ ಅಷ್ಟೇ ಹೇಳ್ತಿಲ್ಲ, ನಾನು ನಿಮಗೆ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟ ಅದನ್ನು ಹೇಳ್ತಾ ಇಲ್ಲ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲೂ ಇದ್ರು, ಲಾಸ್ಟ್ ಸೆಷನ್ ಮಾತ್ರ ನಿಮ್ಗೆ ಹೇಳಿದೆ ಗಾಂಧೀಜಿ ಅಂತ ಬಂದಾಗ ಅವ್ರ ಬಗ್ಗೆ ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತ. ಗಾಂಧೀಜಿ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಹೇಳಿಕೆಗಳು, ಘೋಷಣೆಗಳು, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಚಟುವಟಿಕೆಗಳು, ದಕ್ಷಿಣ ಭಾರತದಲ್ಲಿ ಗಾಂಧೀಜಿಯವರ ಚಟುವಟಿಕೆಗಳು, ಗಾಂಧೀಜಿ ಮತ್ತು ಕಾಂಗ್ರೆಸ್, ಗಾಂಧೀಜಿ ಮತ್ತು ಹರಿಜನೋದ್ಧಾರ, ಈ ರೀತಿ ಇವು ಸಬ್ ಟಾಪಿಕ್ಸ್ ಅಂತ ನಾವು ಕರಿತೀವಿ. ಈ ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳನ್ನ ನಾವು ಗಮನಿಸಬೇಕಾದಾಗ ಅದು ಮೊದಲು ಯಾವ ಟಾಪಿಕ್ಗೆ ಸಂಬಂಧ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದಾದ ಮೇಲೆ ಆ ಹೇಳಿಕೆಗಳು ಮತ್ತು ಸಮರ್ಥನೆಗಳು ಐತಿಹಾಸಿಕವಾಗಿ ಅಥವಾ ನಮ್ಮ ಒಂದು ಅಧ್ಯಯನ ವಿಧಾನದಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ನಾವು ಗಮನಿಸಿದಂತೆ ಸರಿಯಾಗಿದಾವ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇನ್ನೊಂದು ಉದಾಹರಣೆ ಕೊಟ್ಟ ಬಹುಶಃ ಇದು ಕ್ಲಿಯರ್ ಆಗಬಹುದು ಅನ್ಸುತ್ತೆ. ಅಶೋಕನು, ಪ್ರಾಚೀನ ಭಾರತ ಉದಾಹರಣೆ ಕೊಡ್ತೇನೆ. ಹೇಳಿಕೆ, ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ಹೇಳಿಕೆ. ಸಮರ್ಥನೆ, ಧರ್ಮ ಮಹಾಮಾತ್ರರು ಕಂದಾಯ ವಸೂಲಿಯನ್ನು ಸಮರ್ಪಕವಾಗಿ ಮಾಡುತ್ತಿದ್ದರು. ಇನ್ನೊಂದ್ಸಲ, ಹೇಳಿಕೆ, ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ಸಮರ್ಥನೆ, ಧರ್ಮ ಮಹಾಮಾತ್ರರು ಕಂದಾಯವನ್ನು ಸರಿಯಾಗಿ ವಸೂಲಿ ಮಾಡುತ್ತಿದ್ದರು. ಸೊ ಇದು ಟಾಪಿಕ್ ಯಾವುದು ಅಂದ್ರೆ ಅಶೋಕ, ಅಶೋಕನ ಆಡಳಿತ. ಇದು ಅಶೋಕ ಅಷ್ಟೇ ಅಲ್ಲ, ಅಶೋಕನ ಆಡಳಿತ. ಈಗ ಆ ಹೇಳಿಕೆಗಳನ್ನು ಕೂಲಂಕುಷ ಗಮನಿಸುತ್ತೆ. ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸಿದನು, ಸರಿಯಾಗಿದೆ. ಎರಡನೇ ಪಾರ್ಟಿ ಬರೋಣಂತೆ. ಅಶೋಕನು ಈ ಧರ್ಮ ಮಹಾಮಾತ್ರರು ಕಂದಾಯವನ್ನು ಸರಿಯಾಗಿ ಸಂಗ್ರಹಿಸುತ್ತಿದ್ದರು, ಈ ಸ್ಟೇಟ್ಮೆಂಟೇ ತಪ್ಪಾಗಿದೆ. ಧರ್ಮ ಮಹಾಮಾತ್ರರ ಕೆಲಸ ಇದ್ದಿದ್ದು ಧರ್ಮವನ್ನ ರಕ್ಷಣೆ ಮಾಡೋದು, ಧರ್ಮವನ್ನ ಸರಿಯಾದ ಧರ್ಮದ ಹಾದಿಯಲ್ಲಿ ಜನಗಳು ಧರ್ಮದ ಹಾದಿಯಲ್ಲಿ ಸರಿಯಾಗಿ ನಡೀತಾ ಇದಾರ ಇಲ್ವಾ ಅನ್ನೋದನ್ನ ಗಮನಿಸೋದಕ್ಕೋಸ್ಕರ ಅಶೋಕ ಅವರನ್ನು ನೇಮಿಸಿದ್ದ. ಅಂದ್ರೆ ಇವಾಗ ಇದಕ್ಕೆ ಉತ್ತರ ಏನಾಗುತ್ತೆ, ಹೇಳಿಕೆ ಸರಿಯಾಗಿದೆ ಅಥವಾ ಪ್ರತಿಪಾದನೆ ಸರಿಯಾಗಿದೆ, ಬಿ ಸಮರ್ಥನೆ ಸರಿಯಾಗಿಲ್ಲ. ಅಲ್ಲಿ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಹೇಳಿಕೆ ಸರಿಯಾಗಿದೆ,

ಸಮರ್ಥನೆ ಅದಕ್ಕೆ ಪೂರಕವಾಗಿಲ್ಲ ಅಲ್ಲ. ಎರಡನೇ ಸ್ಟೇಟ್ಮೆಂಟೇ ರಾಂಗ್ ಆಗಿದೆ, ಅಂದ್ರೆ ಹೇಳಿಕೆ ಸರಿಯಾಗಿದೆ, ಸಮರ್ಥನೆ ತಪ್ಪಾಗಿದೆ. ಈ ರೀತಿ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರತಿಯೊಂದು ಟಾಪಿಕ್ ಅನ್ನು ಕೂಡ ಸಬ್ ಟಾಪಿಕ್ ಮತ್ತೆ ಮೈಕ್ರೋ ಟಾಪಿಕ್ ಗಳಲ್ಲಿ ಸ್ವಲ್ಪ ಮಟ್ಟಿನ ಅನುಭವವನ್ನ, ಸ್ವಲ್ಪ ಮಟ್ಟಿನ ಜ್ಞಾನವನ್ನ ನಾವು ಹೊಂದಿರಬೇಕಾಗತ್ತೆ. ಮತ್ತೊಂದು ರೀತಿ ಪ್ರಶ್ನೆ ನಾವು ಇತಿಹಾಸ ವಿಷಯದ ಪ್ರಶ್ನೆಗಳಲ್ಲಿ ನಾವು ಗಮನಿಸೋದು ಯಾವುದು ಅಂತಂದ್ರೆ, ಎರಡು ಹೇಳಿಕೆಗಳನ್ನ ನೀಡಲಾಗುತ್ತೆ. ಇಲ್ಲಿ ವ್ಯತ್ಯಾಸ ಅರ್ಥ ಮಾಡ್ಕೊಡ್ರಿ. ನಾ ಇದಕ್ಕಿಂತ ಮುಂಚೆ ಹೇಳಿದ್ದು ಪ್ರತಿಪಾದನೆ ಮತ್ತು ಸಮರ್ಥನೆ, ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ಗೆ ಎರಡನೇ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿದೆಯಾ ಇಲ್ವಾ ಅಂತ ನಾವು ಪತ್ತೆ ಹಚ್ಚೋದು. ಇನ್ನೊಂದು ರೀತಿ ಪ್ರಶ್ನೆ ಯಾವುದು ಅಂತಂದ್ರೆ, ಎರಡು ಹೇಳಿಕೆಗಳನ್ನು ಕೊಡ್ತಾರೆ, ಆ ಎರಡು ಹೇಳಿಕೆಗಳು ಸರಿಯಾಗಿದಾವ ಇಲ್ವಾ ಅಂತ ಇಂಡಿಪೆಂಡೆಂಟ್ ಆಗಿ ನಾವು ಪತ್ತೆ ಹಚ್ಚಿದ್ರೆ ಸಾಕಾಗುತ್ತೆ. ಉದಾಹರಣೆಗೆ ಹೇಳಿಕೆ ಒಂದು, ಗಾಂಧೀಜಿಯವರು ಕಾಮನ್ವೀಲ್ ಪತ್ರಿಕೆಯನ್ನು ಆರಂಭಿಸಿದರು. ಹೇಳಿಕೆ ಎರಡು, ಗಾಂಧೀಜಿಯವರು ಹರಿಜನರ ಉದ್ಧಾರಕ್ಕಾಗಿ ಶ್ರಮಿಸಿದರು. ಎರಡು ಹೇಳಿಕೆಗಳು, ಇಲ್ಲಿ ಒಂದಕ್ಕೊಂದಕ್ಕೆ ರಿಲೇಷನ್ ಇರಬೇಕು ಅಂತೇನಿಲ್ಲ. ಗಮನಿಸಿ, ಹೇಳಿಕೆ ಮತ್ತು ಸಮರ್ಥನೆ ಅಥವಾ ಪ್ರತಿಪಾದನೆ ಮತ್ತು ಸಮರ್ಥನೆ ಅಂತ ಎರಡು ಸ್ಟೇಟ್ಮೆಂಟ್ ಬಂದಾಗ ಆ ಎರಡು ಹೇಳಿಕೆಗಳಿಗೆ ಸಂಬಂಧ ಇದೆಯಾ ಅಂತ ನಾವು ಹುಡುಕಬೇಕಾಗತ್ತೆ. ಈ ರೀತಿಯ ಪ್ರಶ್ನೆಗಳನ್ನು ಹೇಳಿಕೆ ಒಂದು ಹೇಳಿಕೆ ಎರಡು ಅಂತ ಬಂದಾಗ ನಾವು ಅವುಗಳ ಮಧ್ಯೆ ಸಂಬಂಧವನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಆ ಎರಡು ಸರಿಯಾಗಿದಾವ ತಪ್ಪಾಗಿದಾವ ಅಂತ ನಾವು ನೋಡಿದ್ರೆ ಸಾಕಾಗತ್ತೆ. ಈಗ ನಾನು ಕೊಟ್ಟಂತ ಉದಾಹರಣೆಯಲ್ಲಿ ಗಾಂಧೀಜಿಯವರು ಕಾಮನ್ವೆಲ್ತ್ ಪತ್ರಿಕೆಯನ್ನು ಹೊರಡಿಸಿದರು, ಅದು ತಪ್ಪು. ಕಾಮನ್ವೆಲ್ತ್ ಪತ್ರಿಕೆಯನ್ನು ಹೊರಡಿಸಿದ್ದು ಅನಿಲ್ ಬೆಸೆಂಟ್ ಅವರು. ಹೇಳಿಕೆ ಎರಡು ಏನ್ ಹೇಳಿದ್ವಲ್ಲ, ಹರಿಜನ ಉದ್ಧಾರಕ್ಕಾಗಿ ಶ್ರಮಿಸಿದರು, ಅದು ಸರಿಯಾಗಿದೆ. ಅಂದ್ರೆ ಅಲ್ಲಿ ಆಯ್ಕೆ ಯಾವ ತರ ಇರುತ್ತೆ, ಈ ಪ್ರಶ್ನೆಗಳಿಗೆ ಆಯ್ಕೆ ಯಾವ ತರ ಇರುತ್ತೆ ಅಂದ್ರೆ, ಹೇಳಿಕೆ ಒಂದು ಮತ್ತು ಎರಡು ಎರಡೂ ಸರಿಯಾಗಿದೆ, ಹೇಳಿಕೆ ಒಂದು ಮತ್ತು ಎರಡು ಎರಡೂ ತಪ್ಪಾಗಿದೆ, ಹೇಳಿಕೆ ಒಂದು ಸರಿಯಾಗಿದೆ ಹೇಳಿಕೆ ಎರಡು ತಪ್ಪಾಗಿದೆ, ಹೇಳಿಕೆ ಒಂದು ತಪ್ಪಾಗಿದೆ ಹೇಳಿಕೆ ಎರಡು ಸರಿಯಾಗಿದೆ, ಈ ತರ ಆಪ್ಷನ್ ಇರುತ್ತೆ. ಸೊ ಈ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗ್ತದೆ ಅನ್ಸುತ್ತೆ. ಹೇಳಿಕೆ ಮತ್ತು ಪ್ರತಿಪಾದನೆಯ ಒಂದು ವಿಷಯದ ಪ್ರಶ್ನೆಗಳಲ್ಲಿ ಎರಡರ ಮಧ್ಯದ ಸಂಬಂಧಗಳನ್ನು ಹುಡುಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಮಾದರಿ ಪ್ರಶ್ನೆಗಳಲ್ಲಿ ನಾವು ಎರಡು ವಾಕ್ಯಗಳ ನಡುವೆ ಎರಡು ಹೇಳಿಕೆಗಳ ಮಧ್ಯೆ ಸಂಬಂಧವನ್ನು ಹುಡುಕಲ್ಲ. ಆ ಎರಡು ಸ್ವತಂತ್ರವಾಗಿ ಸರಿಯಾಗಿದಾವ ತಪ್ಪಾಗಿದಾವ ಅನ್ನೋದನ್ನ ಅವಾಗ ಗಮನಿಸ್ತೀವಿ. ಈಗ ನಾನು ಕೊಟ್ಟಂತ ಉದಾಹರಣೆ ಇದೆ, ಅದಕ್ಕೆ ಸರಿಯಾದಂತ ಉತ್ತರ ಹೇಳಿಕೆ ಒಂದು ತಪ್ಪಾಗಿದೆ, ಹೇಳಿಕೆ ಎರಡು ಸರಿಯಾಗಿದೆ ಅಷ್ಟೇ. ಆ ಎರಡು ಮಧ್ಯೆ ಸಂಬಂಧ ಏನಿದೆ ಅನ್ನೋದು ನಾವಲ್ಲಿ ಗಮನಿಸೋದಿಲ್ಲ. ಹೇಳಿಕೆ ಮತ್ತು ಪ್ರತಿಪಾದನೆಯಲ್ಲಿ ಗಮನಿಸ್ತೀವಿ ಆಯ್ತಾ. ಇದನ್ನ ಹೊರತುಪಡಿಸಿ ಮತ್ತೊಂದು ರೀತಿ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಇನ್ನೊಂದು ಮಾದರಿ ಯಾವುದು ಅಂದ್ರೆ, ಕಾಲಾನುಕ್ರಮದಲ್ಲಿ ಜೋಡಿಸಿ. ಕಾಲಾನುಕ್ರಮದಲ್ಲಿ ಜೋಡಿಸಿ, ಒಂದು ನಾಲ್ಕು ಘಟನೆಗಳನ್ನ ಕೊಡಬಹುದು. ಉದಾಹರಣೆ ತಗೊಳ್ತೇನೆ ಅದಕ್ಕೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ, ಕಾಲಾನುಕ್ರಮದಲ್ಲಿ ಗುರುತಿಸಿ. ಒಂದು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ಎರಡು, 1852 ಸಿಪಾಯಿ ದಂಗೆ. ಎರಡು, ಸಿಪಾಯಿ ದಂಗೆ. ಮೂರು, ಗಾಂಧೀಜಿಯವರ ಜನನ. ನಾಲ್ಕು, ಜಲಿಯನ್ವಾಲಾಬಾಗ್ ದುರಂತ. ಹಿಂಗ ಅನ್ಕೊಳ್ರಿ, ಯಾವ್ಯಾವ್ದು? ನಾನು ಫಸ್ಟ್ ಹೇಳಿದ್ದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಎರಡನೇದು ಸಿಪಾಯಿ ದಂಗೆ, ಮೂರನೇದು ಗಾಂಧೀಜಿಯವರ ಜನನ, ನಾಲ್ಕನೇದು ಜಲಿಯನ್ವಾಲಾಬಾಗ್ ದುರಂತ. ನಾವಿಲ್ಲಿ ಏನ್ ಮಾಡಬೇಕು, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇರೋದ್ರಿಂದಾಗಿ ನಾವನ್ನ ಗಮನಿಸಬೇಕು ಫಸ್ಟ್ ಅಲ್ಲಿ. ಕೆಲವು ಸಾರಿ ಈ ಕಾಲಾನುಕ್ರಮದ ಪ್ರಶ್ನೆಗಳಲ್ಲಿ ಟ್ವಿಸ್ಟ್ ಮಾಡಿ ನಾವೇನು ಸ್ವಲ್ಪ ಟಫ್ ಅಂತ ಕೇಳ್ತೀವಿ, ಟ್ವಿಸ್ಟ್ ಮಾಡಬಹುದಂತ ಸಾಧ್ಯತೆ ಒಂದೇ ಇರೋದು, ಅನುಕ್ರಮವಾಗಿ ಅಥವಾ ಇಳಿಕೆಯಾಗಿ ಅಂತ ಕೇಳ್ಬೋದು. ಪ್ರಶ್ನೆ ಸರಿಯಾಗಿ ಗಮನಿಸಿ, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದ್ರೆ ದಟ್ ಈಸ್ ಅಂಡರ್ಸ್ಟುಡ್, ಅನುಕ್ರಮವಾಗಿ ಜೋಡಿಸಿ ಅಂತ. ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತಂದ್ರೆ ಲಾಸ್ಟ್ಗಾಗಿದ್ದನ್ನ ಫಸ್ಟ್ ತಗೋಬೇಕಾಗುತ್ತೆ. ಈಗ ಇದಕ್ಕೆ ಉತ್ತರ ಯಾವ್ದಾಗುತ್ತೆ? ಸಿಪಾಯಿ ದಂಗೆ 1857, ಗಾಂಧೀಜಿಯವರ ಜನನ 1869, ಕಾಂಗ್ರೆಸ್ ಸ್ಥಾಪನೆ 1885, ಜಲಿಯನ್ವಾಲಾಬಾಗ್ ದುರಂತ 1919. ಅಂದ್ರೆ ನಾನ್ ಕೊಟ್ಟಂತ ಸೀರೀಸ್ ಪ್ರಕಾರ ಬಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಸಿ ಎ ಡಿ, ಈ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹೀಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದರಲ್ಲೂ ವಸ್ತುನಿಷ್ಠ ಮಾದರಿ ಪ್ರಶ್ನೋತ್ತರ ವಿಧಾನಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಪ್ರಶ್ನೆಗಳ ಮಾದರಿಗಳನ್ನ ಮತ್ತೊಂದ್ಸಾರಿ ನಿಮ್ಮ ಗಮನಕ್ಕೆ ತರ್ತೇನೆ. ಮೊದಲನೇದು ನೇರ ಆಯ್ಕೆ ಮಾದರಿ ಅಥವಾ ಸರಳ ಆಯ್ಕೆ ಅಥವಾ ಸಿಂಗಲ್ ಚಾಯ್ಸ್ ಕ್ವೆಶನ್ಸ್. ಎರಡನೇದು ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಮೂರನೇದು ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು. ನಾಲ್ಕನೇದು ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು. ಐದನೇದು ಹೇಳಿಕೆ ಒಂದು ಹೇಳಿಕೆ ಎರಡು ಮಾದರಿ ಪ್ರಶ್ನೆಗಳು. ಆರನೇದು ಕಾಲಾನುಕ್ರಮದ ಮಾದರಿ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ನಾವು ಪರೀಕ್ಷಾ ಕೇಂದ್ರದಲ್ಲಿ ಕೂತಿದ್ದಾಗ ಪ್ರಶ್ನೆಯ ಸ್ವರೂಪವನ್ನು ನೋಡಿ ಅದಕ್ಕೆ ತಕ್ಕಂತಹ ತಂತ್ರವನ್ನ ಅಳವಡಿಸಿಕೊಂಡು ಉತ್ತರವನ್ನ ಸುಲಭವಾಗಿ ಕಂಡುಹಿಡಿಯಬಹುದಾಗುತ್ತೆ. ಕೆಲವಕ್ಕೆ ಸೆಲೆಕ್ಷನ್, ಕೆಲವಕ್ಕೆ ಎಲಿಮಿನೇಷನ್, ಕೆಲವಕ್ಕೆ ಸಸ್ಪಿಷನ್ ಅಂತ ಕರಿತೀವಿ. ಇದು ಆಗಿರಲಾರದು, ಇದು ಆಗೋದಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಅನುಮಾನದ ಆಧಾರದಲ್ಲಿ ಸಹ ನಾವು ಈ ಬಿ ಸಿ ಡಿ ಅನ್ನೋ ಆಯ್ಕೆಗಳಲ್ಲಿ ಉತ್ತರಗಳನ್ನ ಪತ್ತೆ ಹಚ್ಚಬಹುದಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಅವಕಾಶ ನೀಡಿದಂತಹ ಜನಧ್ವನಿ ವಾಹಿನಿಯ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.

0: ಸಾಮಾನ್ಯ ಜ್ಞಾನ
1: ಸಾಧನೆಗೆ ದಾರಿ ತೋರುವ,
0: ಮಾರ್ಗದರ್ಶನ ನೀಡುವ,
1: ಜ್ಞಾನವನ್ನ ರುಚಿಗೊಳಿಸಲು ಸಹಕಾರಿಯಾಗುವ
0: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
0: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
0: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ ಪ್ರಶ್ನೆಗಳ ಸ್ವರೂಪ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಆಗ್ತೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
5: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
6: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಎಂಆರ್ ಆಶರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.
7: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
8: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
7: ಗುರುಗಳ ಮಾರ್ಗದರ್ಶನ,
8: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
7: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
8: ಮನೆಯೇ ಮೊದಲ ಪಾಠಶಾಲೆ.
7: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
8: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
7: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
9: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ದೈಹಿಕ ಆರೋಗ್ಯದಷ್ಟೇ ಅವರ ಮಾನಸಿಕ ಆರೋಗ್ಯವು ಅತ್ಯಂತ ಮಹತ್ವದಾಗಿದೆ. ಸಂತೋಷ, ಆತ್ಮವಿಶ್ವಾಸ, ಭದ್ರತೆಯ ಭಾವನೆ ಮತ್ತು ಉತ್ತಮ ಕುಟುಂಬ

0: ವಾತಾವರಣವು ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮಾನಸಿಕವಾಗಿ ಸದೃಢವಾಗಿರುವ ಮಕ್ಕಳು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವುದರ ಜೊತೆಗೆ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಮರ್ಥರಾಗಿರುತ್ತಾರೆ. ಆದ್ದರಿಂದ ಇಂದು ನಾವು ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಹುಂಬರಗಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂಆರ್ ಆಶಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಈ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಬಹಳ ಸಂತೋಷ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಸುಸ್ವಾಗತ ಮೇಡಮ್. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ಮಾನಸಿಕ ಆರೋಗ್ಯ ಕುರಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಹೆಮ್ಮೆ ಅನಿಸ್ತಾ ಇದೆ.
0: ಹೌದು ಮೇಡಮ್, ಇದುವರೆಗೂ ಅಂದ್ರೆ ಮಕ್ಕಳ ಆತ್ಮವಿಶ್ವಾಸವನ್ನ ಹೇಗೆ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಪೋಷಕರು ಮಕ್ಕಳ ಜೊತೆ ಸಮಯ ಕಳೆಯೋದಾಗ್ಲಿ ಅಥವಾ ತಾಳ್ಮೆಯಿಂದ ನಡ್ಕೊಳ್ಳೋದಾಗ್ಲಿ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಮಕ್ಕಳ ಭಾವನೆಗಳನ್ನ ಪೋಷಕರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಹಾಗಿದ್ರೆ ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಪೋಷಕರಿಗೆ ಎಷ್ಟು ಮುಖ್ಯ ಆಗುತ್ತೆ?
1: ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಪೋಷಕರಿಗೆ ಬಹಳ ಮುಖ್ಯ ಅದು. ಯಾಕೆಂದ್ರೆ ಅದು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ.
0: ಹೌದು,
1: ನೇರವಾಗಿ ಅವ್ರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಅವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ.
0: ಹೌದು ಮೇಡಮ್.
1: ಹಾಗಾಗಿ ನಾವು ಪೇರೆಂಟ್ಸ್ ಪೋಷಕರು ಅವ್ರ ಭಾವನೆಗಳನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಅವ್ರ ಯಾವ ಭಾವನೆಗಳು ಅಂತ ಬಂದಾಗ ಅಲ್ಲಿ ಅವರ ಕೆಟ್ಟ ಭಾವನೆಗಳು ಇರ್ಬೋದು, ಒಳ್ಳೆ ಭಾವನೆಗಳು ಇರ್ಬೋದು. ಅಲ್ಲಿ ಮಕ್ಕಳ ಭಾವನೆಗಳನ್ನ ನಾವು ಅದರಲ್ಲಿ ಅವ್ರದ್ದೇನಾದ್ರೂ ತಪ್ಪಿದ್ರೆ ಅದಕ್ಕೆ ನಾವು ಹೇಳಿ ತಿಳಿ ಹೇಳಬೇಕಾಗುತ್ತೆ. ಮಕ್ಕಳು ಅವ್ರದ್ದೇ ಏನಾದ್ರು ತಪ್ಪು ಆಲೋಚನೆಗಳನ್ನ ಮಾಡ್ಕೊಂಡು ಅವ್ರದೇ ಆದ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಅವರನ್ನ ನಾವು ವಾಪಸ್ ಕರ್ಕೊಂಡು ಬಂದು ವಾಸ್ತವವನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಬದುಕು ವಾಸ್ತವನೇ. ನಾವ್ ಎಷ್ಟೇ ಭ್ರಮೆಯಲ್ಲಿ ಕನಸುಗಳು ಕಂಡ್ಕೊಂಡು ಭ್ರಮೆಯಲ್ಲಿ ಹೋಗ್ತಾ ಇದ್ರು ಕೂಡ ವಾಸ್ತವದಲ್ಲೇ ನಾವು ಬದುಕ್ಬೇಕಾಗಿರೋದ್ರಿಂದ ನಾವು ಅವ್ರಿಗೆ ವಾಸ್ತವತೆಯನ್ನ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ನೀನ್ ಅನ್ಕೊಂಡಿರೋಂಥದ್ದು ಇದು ತಪ್ಪು, ಅದು ಹಾಗಲ್ಲ, ಹೀಗೆ ಅಂತ ಹೇಳಿ ಅವ್ರಿಗೆ ತಿಳಿ ಹೇಳೋದ್ರ ಮೂಲಕ ತಾಳ್ಮೆ ವಹಿಸ್ಬೇಕು ಇಲ್ಲಿ ಪೋಷಕರು ತಾಳ್ಮೆಯಿಂದ. ಮತ್ ಕೆಲವು ಸಲ ಅವ್ರಿಗೆ ಮೊದಲನೇ ಬಾರಿ ನಾವು ಹೇಳ್ದಾಗ ಅವ್ರಿಗೆ ಅರ್ಥ ಆಗದೇನೂ ಹೋಗ್ಬೋದು. ನಮ್ಮ ಪೋಷಕರಿಗೇನೆ ಅವರು ವಿರುದ್ಧವಾಗಿಯೂ ಕೂಡ ನಡ್ಕೊಳ್ಳಬಹುದು ಕೆಲವೊಂದು ವಿಷಯಗಳು ಬಂದಾಗ. ಏ, ನಮ್ಗೆ ಯಾವಾಗ್ಲೂ ನೀವು ಬುದ್ಧಿ ಹೇಳ್ತೀರಾ, ನಮ್ಗೆ ಯಾವಾಗ್ಲೂ ಒತ್ತಡವನ್ನ ಏರ್ತೀರಾ, ಹಾಗೆ ಹೇಗೆ ಅಂತ ಪೋಷಕರ ಮೇಲೆ ಮಕ್ಕಳು ತಿರುಗ್ಬೀಳಂತ ಸಾಧ್ಯತೆಗಳು ಇರ್ತವೆ ಬುದ್ಧಿ ಹೇಳಂತ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಒಂದಷ್ಟು ನಾವು ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಸಮಯಕ್ಕೇನೆ ಎಲ್ಲಾನು ನಾವು ಬಿಟ್ಕೊಟ್ಟಾಗ ಆ ಟೈಮ್ ಅನ್ನೋದು ಎಲ್ಲ ಕಾಲಾನಂತರದಲ್ಲಿ ಖಂಡಿತ ಎಲ್ಲಾನು ಸರಿ ಮಾಡುತ್ತೆ. ಆದ್ರೆ ಹಾಗಂತೇಳಿ ಸುಮ್ಮನಿರೋಂಥದ್ದಲ್ಲ, ಅವ್ರಿಗೆ ನಾವು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ಬೇಕು. ಮತ್ತೆ ಅವ್ರ ಭಾವನೆಗಳನ್ನ ಖಂಡಿತ ಪೋಷಕರು ಅರ್ಥ ಮಾಡ್ಕೊಂಡು ಅವ್ರಿಗೆ ಸರಿ ಅನ್ಸದ್ದನ್ನ ನಾವು ನಮಗೂ ಸರಿ ಅನ್ಸದ್ದನ್ನ ಅವ್ರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ಕೊಂಡು ಅವರ ನಕಾರಾತ್ಮಕ ಭಾವನೆಗಳಿಗೆ ಸರಿಯಾದ ಉತ್ತರಗಳನ್ನ ತಿಳಿ ಹೇಳಿ ಅವರಲ್ಲಿ ಮತ್ತೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಕೆಲಸವನ್ನ ಖಂಡಿತ ಪೋಷಕರು ಮಾಡ್ಲೇಬೇಕು. ಜೊತೆಗೆ ಅವರಿಗೆ ಸಲಹೆಗಳನ್ನು ಕೊಡಬೇಕಾಗತ್ತೆ. ಅವ್ರು ಅದರಿಂದ ಹೊರಬರೋದಕ್ಕೆ ಪುಸ್ತಕಗಳನ್ನ ಹೆಚ್ಚು ಓದು ಅಂತ ತಿಳಿ ಹೇಳುವಂಥದ್ದು, ದಿನಪತ್ರಿಕೆಗಳನ್ನ ಓದೋದಕ್ಕೆ ಅವ್ರಿಗೆ ಹೇಳುವಂಥದ್ದು, ಮತ್ತೆ ಹೆಚ್ಚು ಸಮಯವನ್ನ ಅವ್ರ ಜೊತೆ ಕಳೆಯೋದು. ಅವ್ರಿಗೆ ಏನೇ ಆದ್ರೂ ಶಾಲೆಯಲ್ಲಿ ಅಥವಾ ಹೊರಗಡೆ ಏನೇ ನಡೆದ್ರೂ ಬಂದು ಮನೆಗೆ ಹೇಳಿ ಹೇಳ್ಕೊಳ್ಳೋಂತ ಮುಕ್ತ ವಾತಾವರಣವನ್ನ ನಾವು ರೂಪಿಸ್ಬೇಕು. ಆಗ ಅವ್ರು ಮಾತ್ರ ಭಾವನೆಗಳನ್ನ ಅವ್ರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ.
0: ಹೌದು, ನಿಜವಾಗಿ.
1: ಹಾಗಾಗಿ ಮನೆಯಲ್ಲಿ ಒಂದ್ ರೀತಿಯ ಮುಕ್ತವಾದ ಒಂದು ಪೋಷಕರು ಒಂದ್ ರೀತಿಯಲ್ಲಿ ಸ್ನೇಹಿತರ ರೀತಿಯಲ್ಲಿ ವರ್ತನೆ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಅವ್ರು ಒಂದ್ ರೀತಿ ಫ್ರೆಂಡ್ಲಿ ನೇಚರ್ ಅಲ್ಲಿ ಇದ್ದಾಗ, ಸ್ನೇಹಿತರಂತೆ ವರ್ತನೆ ಮಾಡಿದಾಗ ಎಲ್ಲಾ ಭಾವನೆಗಳನ್ನ ಅವ್ರು ಹೇಳದೆ ಹೋದ್ರೂ ಕೂಡ ಒಂದಷ್ಟು ಅವರ ಮಾನಸಿಕವಾಗಿ ಏನ್ ನೋವಾಗಿರುತ್ತೆ ಅಂತದನ್ನ ಆದ್ರೂ ಅವ್ರು ಖಂಡಿತ ಅವರು ಹಂಚ್ಕೊಳ್ತಾರೆ ಅನ್ನೋಂಥದ್ದು ನನ್ನ ಭಾವನೆ.
0: ಹೌದು ಮೇಡಮ್, ಮಕ್ಕಳ ಜೊತೆ ಪೋಷಕರು ಸ್ನೇಹಿತರಂತೆ ವರ್ತಿಸಿದ್ರೆ ಮಕ್ಕಳು ತಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಹೆದರಲ್ಲ, ಹಾಗೆ ನೀವು ಪೋಷಕರಿಗೆ ಒಂದೊಳ್ಳೆ ಸಲಹೆ ಕೂಡ ನೀಡಿದ್ರಿ. ಹಾಗೇನೆ ಮಕ್ಕಳು ಆಡುವಂತ ಆಟಗಳಾಗಿರ್ಬಹುದು, ಅವರು ತೆಗೆದುಕೊಳ್ಳುವಂತ ವಿಶ್ರಾಂತಿ ಆಗಿರ್ಬಹುದು, ಇವುಗಳು ಮಾನಸಿಕ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡುತ್ತೆ ಮೇಡಮ್?
1: ಮಕ್ಕಳ ಆಟ ಮತ್ತು ವಿಶ್ರಾಂತಿ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಖಂಡಿತ ಸಂಪೂರ್ಣ ಮಟ್ಟದ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗೋದು, ಓದೋದು, ಮನೆಗೆ ಬರೋದು, ಮತ್ತೆ ಹೋಮ್ ವರ್ಕ್ ಗಳನ್ನ ಮಾಡೋದು, ಮತ್ತೆ ಸೆಲ್ಫ್ ಸ್ಟಡಿ ಮಾಡೋದು, ಓದ್ಕೊಳ್ಳೋಂಥದ್ದು ಅಷ್ಟೇ ಜೀವನ ಅಲ್ಲ. ಮಕ್ಕಳು ಖಂಡಿತವಾಗ

ಆಟ ಮತ್ತು ಸ್ನೇಹಿತರ ಜೊತೆಗೂಡಿ ಆಟ ಆಡುವಂತದ್ದು ಮತ್ತೆ ವಿಶ್ರಾಂತಿಯನ್ನ ಪಡೆಯುವುದು, ರೆಸ್ಟ್, ಅವ್ರಿಗೆ ರೆಸ್ಟ್ ಟೈಮ್ ಬೇಕಾಗುತ್ತೆ. ಯಾಕೆಂದ್ರೆ 24 ಗಂಟೆನಲ್ಲಿ ಅವರು ನಿದ್ದೆ ಟೈಮ್ ಅನ್ನ ಬಿಟ್ಟು ಅದಲ್ದೇನೆ ಟಿವಿ ಇರ್ಬೋದು ಅಥವಾ ಅವ್ರು ಬೇರೆ ಯಾರೋ ಸ್ನೇಹಿತರ ಜೊತೆಯಲ್ಲಿ ಅವರು ಆಟ ಆಡುವಂತದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕೆಂದ್ರೆ ಈಗ ಕೆಲವರು ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ, ಟಿವಿ ನೋಡೋದೇ ಬೇಡ, ಮಕ್ಕಳು ಯಾವಾಗ್ಲೂ ಓದ್ತಾ ಇರ್ಬೇಕು ಅನ್ನೋ

0: ಪ್ರತಿದಿನ ಅವ್ರು ಬೆಳಗ್ಗೆ 7 ಪ್ರತಿಯೊಂದಕ್ಕೂ ಅವ್ರಿಗೆ ಸಮಯ ನಿಗದಿ ಮಾಡಬೇಕು. ಅವ್ರ ಒಂದು ಒಂದು ಡಿಸಿಪ್ಲೀನ್ ಆಗಿ ಬರಬೇಕು ಮಕ್ಕಳು. ಒಂದಿಷ್ಟು ಸಮಯದಲ್ಲಿ ನಾನು ರೆಡಿ ಆಗುವಂತದ್ದು, ಅಥವಾ ಬೆಳಗ್ಗೆ ಎದ್ದು ಓದ್ಕೊಳ್ಳೋ ಅಂತದ್ದು, ಬೆಳಗ್ಗೆ ಎದ್ದು ಒಂದು ಒಂದೆರಡು ರೌಂಡ್ ಸೈಕಲ್ ಹೊಡೆಯುವಂತದ್ದು ಇರ್ಬೋದು ಮಕ್ಕಳುಗಳು. ಆಮೇಲೆ ಬಂದು ಶಾಲೆಗೆ ರೆಡಿ ಆಗುವಂತದ್ದು, ಸ್ಕೂಲ್ಗೆಲ್ಲ ಹೋಗಿ ಬರೋಂಥದ್ದು, ಹೋಗಿ ಬಂದ ನಂತರದಲ್ಲಿ ಮತ್ತೆ ಮಕ್ಕಳ ಜೊತೆ ಆಟ ಆಡೋಂಥದ್ದು, ಮತ್ತೆ ಓದೋದಕ್ಕೂ ಒಂದು ಸಮಯವನ್ನು ನಿಗದಿ ಮಾಡಬೇಕು. ಆಗ ಮಕ್ಕಳು ಆಟನೂ ಆಡ್ತಾರೆ ಫ್ರೆಂಡ್ಸ್ ಜೊತೆ. ಈ ಕಡೆ ಅವ್ರಿಗೆ ಟಿವಿಯಲ್ಲಿ ಅವ್ರಿಗೆ ಮಾನಸಿಕ ಆರೋಗ್ಯವನ್ನು ಇಟ್ಟಿಸೋದಕ್ಕೆ ಬೇಕಾಗಂತ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಅವ್ರಿಗೆ ನೋಡೋದಕ್ಕೂ ನಾವು ಒಂದು 1/2 ಗಂಟೆ 1 ಗಂಟೆ ನಾವು ಫ್ರೀ ಮಾಡ್ಕೊಡ್ಬೇಕಾಗುತ್ತೆ. ಮಾಡ್ಕೊಟ್ಟು ವಿಶ್ರಾಂತಿಯನ್ನ ಪಡೆಯಲು ಅವ್ರಿಗೆ ಎಲ್ಲಾ, ಅವ್ರು ಸುಮ್ನೆ ಕೂತಿದ್ದಾರೆ ಅಂದಾಗ ಯಾಕೆ ಸುಮ್ನೆ ಕೂತಿದ್ಯಾ, ಹೋಗು ಓದ್ಕೋ ಹೋಗು, ಎಲ್ಲಾ ಟೈಮಲ್ಲೂ ಪೇರೆಂಟ್ಸ್ ಹೇಳೋ ಅಂತದಲ್ಲ. ಅವ್ರಿಗೆ ಅವ್ರಿಗೆ ಈ ಟೈಮ್ ಬಂತು ಅಂದ್ರೆ ನಾವು ಹೋಗಿ ಓದ್ಕೋಬೇಕು ಅನ್ನೋ ಭಾವನೆ ಮಕ್ಕಳಲ್ಲಿ ಬರಬೇಕು.
1: ಹೌದು, ನಿಜ.
0: ಅಂತ ಒಂದು ಮಾನಸಿಕ ಆ ರೀತಿ ವಾತಾವರಣವನ್ನ ಕೊಟ್ಟಾಗ ಅವರ ಮಾನಸಿಕ ಆರೋಗ್ಯ ಖಂಡಿತವಾಗ್ಲೂ ಅವ್ರಿಗೆ ಒಂದ್ ರೀತಿ ಆತ್ಮವಿಶ್ವಾಸ ಬರುತ್ತೆ. ಯಾಕೆಂದ್ರೆ ಫ್ರೆಂಡ್ಸ್ ಜೊತೆ ಸೇರಿದಾಗ ಒಂದು ಆಟಗಳನ್ನ ಆಡಿದಾಗ ಅಲ್ಲಿ ಸೋಲು ಮತ್ತು ಗೆಲುವು ಅನ್ನೋದನ್ನ ಕಲಿತಾರೆ ಮಕ್ಕಳು. ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಗ, ಯಾವುದೇ ಒಂದು ಗೇಮ್ ಆಟ ಆಡಿದಾಗ ಅಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ, ಕೆಲವು ಸಲ ಗೆಲುವನ್ನು ಅನುಭವಿಸ್ತಾರೆ. ಗೆದ್ದಾಗ ಖುಷಿ ಪಡ್ತಾನೆ, ಸೋತಾಗ ದುಃಖ ಅನುಭವಿಸ್ತಾನೆ. ಆಗ ಅದರಿಂದ ಅವ್ರಿಗೆ ಅರ್ಥ ಆಗುತ್ತೆ ಮಕ್ಕಳುಗಳಲ್ಲಿ ಯಾಕೆ ಆಟ ಆಡ್ಬೇಕು ಮಕ್ಕಳು ಮಕ್ಕಳ ಜೊತೆ ಅಂತ ಅಂದ್ರೆ, ಅವ್ರಿಗೆ ಸೋಲು ಮತ್ತು ಗೆಲುವನ್ನ ಅವರು ಅನುಭವಿಸೋದಕ್ಕೆ ಜೀವನದಲ್ಲಿ ಎರಡೂ ಮುಖ್ಯ ಅನ್ನೋದು. ಮಕ್ಕಳಲ್ಲಿ ಯಾವಾಗ್ಲೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗೋದು ಸೋತಾಗಲು ಅವರು ಮತ್ತು ಗೆದ್ದಾಗಲು, ಒಂದು ಮನಸ್ಥಿತಿಯನ್ನ ಅವರು ಕಾಪಾಡ್ಕೊಳ್ಳಕ್ಕೆ, ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅದು ಬಹಳ ಮುಖ್ಯ ಆಗುತ್ತೆ.
1: ಹೌದು ಮೇಡಮ್. ಅಂದ್ರೆ ಮಕ್ಕಳಲ್ಲಿ ದಿನಚರಿ ಎಂತ ಇರಬೇಕು, ಇದರಿಂದ ಮಕ್ಕಳಲ್ಲಿ ಶಿಸ್ತನ್ನ ಕಲಿತಾರೆ, ಹಾಗೆ ಮಕ್ಕಳು ಆಟೋಟಗಳಲ್ಲಿ ಸೋಲು ಗೆಲುವಿನ ಬಗ್ಗೆ ಅದ್ರ ಬಗ್ಗೆನೂ ತಿಳಿತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ಪೋಷಕರಿಗೆ ಎಷ್ಟು ಮುಖ್ಯ ಆಗ್ತಾರೋ ಮಕ್ಕಳ ಬೆಳವಣಿಗೆಯಲ್ಲಿ, ಶಿಕ್ಷಕರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಹಾಗಿದ್ರೆ ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಹೇಗೆ ಪರಿಣಾಮ ಬೀರುತ್ತೆ?
0: ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತದೆ. ಯಾಕೆಂದ್ರೆ ಮಕ್ಕಳಿಗೆ ಮನೆಯಲ್ಲಿ ವಾತಾವರಣ ಎಷ್ಟು ಮುಖ್ಯವೋ ಅದಕ್ಕಿಂತ 2 ವಾತಾವರಣ ಮುಖ್ಯ ಅನ್ನೋದು ನಾನು ಶಾಲೆಗೇನೆ ಕೊಡ್ತೀನಿ.
1: ಹೌದು ಮೇಡಮ್.
0: ಯಾಕೆಂದ್ರೆ ಮಕ್ಕಳು ಮನೆಯಲ್ಲಿ ಸಂಸ್ಕಾರವನ್ನ ಕಲಿತಾರೆ, ನಡೆ ನುಡಿ ಸಂಸ್ಕಾರವನ್ನ ಮಕ್ಕಳು ಮನೆಯಿಂದ ಕಲ್ತರೆ, ಜ್ಞಾನವನ್ನ ಮತ್ತು ತಿಳುವಳಿಕೆಯನ್ನ ಶಿಸ್ತನ್ನ ಶಾಲೆಯಿಂದ ಕಲಿತಾರೆ.
1: ಹೌದು.
0: ಹಾಗಾಗಿ ಮಕ್ಕಳಿಗೆ ಶಾಲೆಯ ವಾತಾವರಣ ಬಹಳ ಮುಖ್ಯ. ಹಾಗಾಗಿ ಮಕ್ಕಳಿಗೆ ಯಾವಾಗ್ಲೂ ಶಾಲೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕಲ್ಪಿಸ್ಬೇಕು. ಮಕ್ಕಳಿಗೆ ಶಾಲೆಗೆ ಹೋಗೋದು ಅಂದ್ರೆ ಒಂದು ಒಳ್ಳೆ ಹಬ್ಬದ ರೀತಿಯಲ್ಲಿ ಅವರಿಗೆ ಅನಿಸ್ಬೇಕು, ಖುಷಿ ಇರ್ಬೇಕು. ಪ್ರತಿದಿನ ಬೆಳಗ್ಗೆ ಯಾವಾಗ ಆಗುತ್ತೋ, ನಾನು ಯಾವಾಗ ಶಾಲೆಗೆ ಹೋಗ್ತೀನೋ, ಮತ್ತೆ ಯಾವಾಗ ಸ್ನೇಹಿತರ ಜೊತೆ ಇರ್ತೀನೋ, ಮತ್ತೆ ಟೀಚರ್ಸ್ ಅಲ್ಲಿಯ ಶಿಕ್ಷಕರು ಮತ್ತೆ ಇಡೀ ವಾತಾವರಣ ಅಲ್ಲಿ ಅವ್ರಿಗೆ ಪೂರಕವಾಗಿದ್ದಾಗ ಅವರು ಶಾಲೆಗೆ ರಜಾ ಬಂದ್ರೇನೆ ಆಕ್ಚುಲಿ ಬೇಜಾರು ಮಾಡ್ಕೊಳ್ತಾರೆ.
1: ಹೌದು ಮೇಡಮ್.
0: ಯಾಕೆಂತಂದ್ರೆ ಆ ಶಾಲೆಯಲ್ಲಿ ಅಂದ್ರೆ ಅಷ್ಟು ಒಳ್ಳೆಯ ಒಂದು ವಾತಾವರಣವನ್ನ ಕಲ್ಪಿಸ್ಕೊಡ್ಬೇಕು. ಆಗ ಮಕ್ಕಳು ಆ ಶಾಲೆಗೆ ಹೊಂದ್ಕೊಳ್ತಾರೆ, ಚೆನ್ನಾಗಿ ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆ ಓದೋದ್ರ ಜೊತೆಗೆ ಆಟವನ್ನ ಆಡೋದಕ್ಕೂ ಅವರು ಇಷ್ಟಪಟ್ಟು ಹೋಗ್ತಾರೆ. ಟೀಚರ್ಸ್ ಅವರ ಶಿಕ್ಷಕರು ಹೇಳಿದಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಅವರು ಆತ್ಮವಿಶ್ವಾಸದಿಂದ ತೊಡಗಿಸ್ಕೊಳ್ತಾರೆ. ಆ ವಾತಾವರಣನ ಹೇಗೆ ಅವ್ರು ಕಲ್ಪಿಸ್ಬೇಕು ಅಂತಂದ್ರೆ, ಎಲ್ಲ ಮಕ್ಕಳನ್ನ ಸಮಾನವಾಗಿ ನೋಡ್ಬೇಕು
1: ಮೊದಲು.
0: ಮಕ್ಕಳ ಮಾನಸಿಕ ಆರೋಗ್ಯ ಶಾಲೆಯಲ್ಲಿ ಉತ್ತಮ ವಾತಾವರಣ ಅಂದ್ರೆ ಆಕ್ಚುಲಿ ವಾತಾವರಣ ಎಲ್ಲ ಚೆನ್ನಾಗೇ ಇರುತ್ತೆ ಅಲ್ಲಿ, ಆದ್ರೆ ನಿಜವಾಗ್ಲೂ ಅಲ್ಲಿ ವಾತಾವರಣ ಚೆನ್ನಾಗಿರ್ಬೇಕಾಗಿರೋಂಥದ್ದು ಏನು ಅಂದ್ರೆ, ಅಲ್ಲಿ ಎಲ್ಲಾ ಶಿಕ್ಷಕರು ಮಕ್ಕಳ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂಥದ್ದು, ಜೊತೆಗೆ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯವನ್ನ ಮಾಡದೇನೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಅವಕಾಶಗಳನ್ನ ಕಲ್ಪಿಸ್ಕೊಡೋದು.
1: ಹೌದು.
0: ಮತ್ತೆ ಗೆದ್ದಂತ ಮಕ್ಕಳು ಮತ್ತು ಸೋತಂತ ಮಕ್ಕಳ ನಡುವೆ ಯಾವುದೇ ರೀತಿಯ ಒಂದು ತಾರತಮ್ಯ ಮಾಡದೇನೆ ಇಬ್ಬರನ್ನು ಒಂದು ರೀತಿಯಲ್ಲಿ ಅವರಿಗೆ ಸಮಾಧಾನವನ್ನ ಮಾಡಿಕೊಂಡು ಇಬ್ಬರಿಗೂ ಸಪೋರ್ಟಿವ್ ಆಗಿ ನಿಲ್ಲ ಅಂತದ್ದು.
1: ಹೌದು ಮೇಡಮ್.
0: ಅಲ್ಲಿ ಮಕ್ಕಳ ನಡುವೆ ಸಮಾನತೆ ಇರಬೇಕು, ಯಾವುದೇ ರೀತಿ ತಾರತಮ್ಯ ಮಾಡಬಾರದು. ಆಮೇಲೆ ಅಲ್ಲಿ ಓದ್ದವ್ರಿಗೆ ಹೆಚ್ಚಿನ ಆದ್ಯತೆ ಕೊಡೋದು, ಓದ್ದೇ ಇರೋ ಮಕ್ಕಳನ್ನ ಕಡೆಗಣಿಸುವಂತದ್ದು, ಮತ್ತೆ ಯಾವಾಗ್ಲೂ ಓದ ಅಂತ ಮಕ್ಕಳಿಗೆ ಜಾಸ್ತಿ ಕ್ವಶನ್ ಕೇಳುವಂತದ್ದು ತರಗತಿಗಳಲ್ಲಿ, ಇದನ್ನ ಖಂಡಿತ ಮಾಡಬಾರ್ದು. ಮಕ್ಕಳು ಯಾರು ಮೀಡಿಯಂ ಆಗಿರ್ತಾರೆ ಅಥವಾ ಅದ್ರಲ್ಲಿಗಿಂತನೂ ಯಾರು ಕಡಿಮೆ ಮಕ್ಕಳು ಓದ್ತಾ ಇರ್ತಾರೆ ಆ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಆಗ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಏಕೆ ಅಂದ್ರೆ ನಮ್ಮನ್ನು ಕೂಡ ಅವರು ಗುರುತಿಸ್ತಾರೆ, ನಮ್ಗೆ ಹೆಚ್ಚಿನ

0: ಬಾಧ್ಯತೆಯನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಓ, ನಾವು ಓದ್ಬೇಕು ಅಂತ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ ಅವಾಗ. ನಾವು ಕೂಡ ಚೆನ್ನಾಗಿ ಓದ್ಬೇಕು ಅನ್ನೋದಕ್ಕೇನೆ ಅವ್ರು ನಮ್ಗೆ ಇಷ್ಟೊಂದು ಎನ್ಕರೇಜ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅದು. ಆಗ ಅವರು ಆ ನಿಟ್ಟಿನಲ್ಲಿ ಅವ್ರು ಬರ್ತಾರೆ, ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಕಗಳನ್ನ ಪಡೆಯೋದಕ್ಕೂ ಪ್ರಯತ್ನ ಮಾಡ್ತಾರೆ. ಅವರ ಮಾನಸಿಕವಾಗೂ ಅವ್ರಿಗೆ ಒತ್ತಡ ಆಗೋದಿಲ್ಲ, ಮತ್ತೆ ಯಾವುದೇ ರೀತಿ ಹಿಂಜರಿಕೆನು ಇರಲ್ಲ, ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಆಗ ಅವರು ಆ ಒತ್ತಡಗಳನ್ನೆಲ್ಲ ನಿಭಾಯಿಸಿಕೊಂಡು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ.
1: ಒಂದೊಳ್ಳೆ ವಿಷಯ ಹೇಳಿದ್ರಿ ಮೇಡಮ್, ಅಂದ್ರೆ ಮಕ್ಕಳ ಮಾನಸಿಕ ಸ್ಥಿತಿಗೆ ಶಿಕ್ಷಕರು ಎಷ್ಟು ಮುಖ್ಯ ಆಗ್ತಾರೆ ಅನ್ನೋದ್ರ ಬಗ್ಗೆನೇ ಹೇಳಿದ್ರಿ, ಹಾಗೆ ಶಿಕ್ಷಕರಿಗೆ ಒಂದೊಳ್ಳೆ ಸಲಹೆಗಳನ್ನು ಕೂಡ ನೀಡಿದ್ರಿ ಮೇಡಮ್. ಹಾಗೆಯೇ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗೋದು ಅಂತಂದ್ರೆ ಮಕ್ಕಳಲ್ಲಿ ಭಯ ಹುಟ್ಟುತ್ತೆ, ಆತಂಕ ಹೆಚ್ಚಾಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಭಯ ಮತ್ತೆ ಆತಂಕವನ್ನ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳು ಅಗತ್ಯ ಅಂತ ಹೇಳ್ತೀರಾ?
0: ಮಕ್ಕಳಲ್ಲಿ ಭಯ ಮತ್ತು ಆತಂಕವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ, ಈಗ ಮಕ್ಕಳು ಭಯ ಪಡೋದೇನಕ್ಕೆ, ಯಾಕೆ ಅಂದ್ರೆ ಮುಕ್ತ ವಾತಾವರಣ ಇಲ್ಲದೆ ಇದ್ದಾಗ ಭಯ ಪಡ್ತಾರೆ. ಈಗ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಯಾವುದೋ ಒಂದ್ ಕಿರು ಪರೀಕ್ಷೆ ನಡೆದಿರುತ್ತೆ, ಅಲ್ಲಿ ಅಂಕಗಳು ಕಡಿಮೆ ಬಂದಿರುತ್ತೆ ಅಥವಾ ಬಂದಿರುತ್ತೆ ಅನ್ಕೊಳ್ಳಿ, ಆ ಮಕ್ಕಳು ಭಯ ಪಡ್ತಾರೆ. ಅತಿ ಹೆಚ್ಚು ಅಂಕಗಳು ಪಡೆದಿರೋ ಮಕ್ಕಳು ಖುಷಿಯಿಂದಾನೆ ಹೋಗ್ತಾರೆ ಮನೆಗೆ, ಯಾಕೆಂದ್ರೆ ಅವರು ಅದನ್ನ ಖುಷಿಯಿಂದ ಹೇಳಬಹುದು, ಇವತ್ತು ನಮ್ಮ ಅಮ್ಮಂಗೆ ಹೇಳೋಣ ಅನ್ನೋ ಒಂದು ಭಾವನೆಯಲ್ಲಿ ಬರ್ತಾರೆ. ಕಡಿಮೆ ಅಂಕ ತೆಗೆದಿರೋ ಮಗು ಎದುರುಕೊಂಡು ಭಯ ಪಟ್ಕೊಂಡೇ ಬರುತ್ತೆ. ಅದ ಕಾರಣ ಆ ಭಯ ಯಾಕಿರುತ್ತೆ? ಪೋಷಕರಿಂದಲೇ. ಯಾವಾಗ ನಾವು ಕಂಪ್ಯಾರಿಟಿವ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ, ಹೋಲಿಕೆ ಮಾಡೋಂಥದ್ದು ಬೈಯೋದು, ನಿಂದನೆ ಮಾಡೋದು, ಒಡೆಯೋದು. ನೀನ್ ಇಷ್ಟು ಅಂಕಗಳೇನಾದ್ರೂ ನೀನ್ ತಗೊಂಡ್ ಬಂದ್ರೆ ನಿನಗೆ ಮುಂದಿನ ಬಾರಿ ನಿನಗೆ ನಾನಂತೂ ಚೆನ್ನಾಗಿ ಹೊಡಿತೀನಿ ನಿನಗೆ ಅಂತ ಹೇಳಿ ಆ ಮಕ್ಕಳಲ್ಲಿ ನಾವೇನಾದ್ರೂ ಭಯ ಪಡಿಸಿದ್ರೆ ಆ ಮಗು ಮನೆಗೆ ಬರೋದಕ್ಕೆ ಇಷ್ಟನೇ ಪಡಲ್ಲ.
1: ಹೌದು ಮೇಡಮ್, ನಿಜ.
0: ಮಾನಸಿಕ ಆಮೇಲೆ ಬಂದ್ರು ಕೂಡ ಕಿರು ಪರೀಕ್ಷೆ ಅಂಕಗಳು ಹೇಳಕ್ಕೆ ಹೋಗಲ್ಲ, ಮುಚ್ಚಿಟ್ಬಿಡ್ತಾರೆ, ಮುಚ್ಚಿಡ್ತಾರೆ. ಯಾಕೆ ಅಂದ್ರೆ ಬೈತಾರೆ, ಒಡಿತಾರೆ ಅನ್ನೋ ಭಯ ಆತಂಕ ಇದ್ದಾಗ ಮುಕ್ತವಾಗಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಹಾಗಾಗಿ ಇದರಿಂದ ಏನಾಗುತ್ತೆ, ಪೋಷಕರು ಒಂದು ಮುಕ್ತವಾದ ವಾತಾವರಣವನ್ನ ಮನೆಯಲ್ಲಿ ಕಲ್ಪಿಸ್ಬೇಕು. ಯಾಕೆಂದ್ರೆ ಏನೇ ಜೀವನನೇ ದೊಡ್ಡದೇ ಹೊರತು ಯಾವುದೇ ಒಂದು ಪ್ರಶಸ್ತಿ ಅಂಕಗಳು ಇವು ಯಾವುದೂ ಅಲ್ಲ. ಮನುಷ್ಯನಿಗೆ ಅವನ ಆರೋಗ್ಯ ಮೊದಲನೇದಾಗಿ, ಅವನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರೋದು ಬಹಳ ಮುಖ್ಯ. ಆನಂತರ ಎಲ್ಲ ಶಾಲೆ ಪಾಠ ಪ್ರವಚನಗಳು ಅಂಕಗಳು ಎಲ್ಲವೂ ಅನಂತರನೇ, ಯಾಕಂದ್ರೆ ವ್ಯಕ್ತಿ ಇದ್ರೆ ಮಾತ್ರನೇ ಅಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಮಕ್ಕಳಲ್ಲಿ ಪೋಷಕರು ಒಂದು ಭಯದ ವಾತಾವರಣವನ್ನ ಉಂಟು ಮಾಡಬಾರ್ದು ಮನೆಯಲ್ಲಿ. ಮನೆ ಅಂದ್ರೆ ಅದು ಮಕ್ಕಳು ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಇರಬೇಕು. ಅಲ್ಲಿ ಏನೇ ಆದ್ರೂ ಕೂಡ ಅವರು ತಮ್ಮ ಮಕ್ಕಳನ್ನ ಎಂತಾ ಪರಿಸ್ಥಿತಿಗೆ ಅವ್ರು ಹೋಗಿದ್ರು ಕೂಡ ಅವ್ರನ್ನ ಧೈರ್ಯ ತುಂಬಿ ಆತ್ಮವಿಶ್ವಾಸವನ್ನ ಹೆಚ್ಚಾ ಅಂತ ಕೆಲಸನ ಅವರು ಖಂಡಿತ ಮಾಡ್ಲೇಬೇಕು. ಅವ್ರು ಏನ್ ಹೇಳ್ತಾರೆ, ಮಕ್ಕಳು ಪ್ರತಿದಿನ ಬಂದ್ ಏನ್ ಹೇಳ್ತಾರೆ ಅದನ್ನ ಪ್ರತಿದಿನ ಅವ್ರಿಗೆ ಟೈಮ್ ಕೊಟ್ಟು ನಾವು ಕೇಳಿಸ್ಕೊಳ್ಬೇಕು, ಪೋಷಕರು ಕೇಳಿಸ್ಕೊಳ್ಬೇಕು ಅವ್ರ ಮಾತುಗಳನ್ನ. ಆಗ ನಮಗ್ ಗೊತ್ತಾಗುತ್ತೆ ಅವರಲ್ಲಿ ಯಾವ ರೀತಿ ಆತಂಕ ಇದೆ, ಅವ್ರಿಗೆ ಏನ್ ಸಮಸ್ಯೆ ಇದೆ ಅನ್ನೋದು ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ಆಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿದಾಗ ಅವರು ತಮ್ಮ ದಿನೇ ದಿನ ಒತ್ತಡವನ್ನ ಭಯವನ್ನ ಕಡಿಮೆ ಮಾಡ್ಕೊಂಡು ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಜೊತೆಗೆ ಅವ್ರಿಗೆ ಅವ್ರ ಜೊತೆ ನಾವು ಮಾತನಾಡೋದ್ರಿಂದ ಅವ್ರಿಗೆ ಹೊಂದ್ಕೊಳ್ಳೋದನ್ನ ನಾವು ಕಲಿಸ್ಬೇಕು. ಶಾಲೆಗೆ ಹೊಂದ್ಕೊಳ್ಬೇಕು ಮಕ್ಕಳು, ಯಾಕೆಂದ್ರೆ ಅವ್ರು ಸಾಧನೆ ಮಾಡ್ಬೇಕು ಅಂದ್ರೆ ಹೊಂದ್ಕೊಳ್ಬೇಕು. ಸ್ನೇಹಿತರ ಜೊತೆ ಇರ್ಬೋದು, ಟೀಚರ್ಸ್ ಜೊತೆ ಇರ್ಬೋದು, ಆ ಶಾಲೆಯಲ್ಲಿ ಅವರು ಕೂಡ ಒಬ್ಬರಾಗಿ ಹೊಂದ್ಕೊಂಡು ಅವರು ಓದೋದ್ ಕಡೆಗೆ ಹೆಚ್ಚು ಆಸಕ್ತಿನ ವಹಿಸಿದಾಗ ಮಾತ್ರ ಈ ಭಯ ಮತ್ತು ಆತಂಕದಿಂದ ಹೊರಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಭಯ ಇರಬಾರ್ದು ಮಕ್ಕಳಲ್ಲಿ. ಈಗ ಈಗ ಎಕ್ಸಾಂಪಲ್, ಈಗ ಶಾಲೆಯಲ್ಲಿ ಮಕ್ಕಳು ಪಾಠ ಕಲಿತಿರ್ತಾರೆ, ಅವ್ರಿಗೇನೋ ಒಂದು ಕ್ವಶನ್ ಅರ್ಥನೇ ಆಗಿರಲ್ಲ, ಪಾಠ ಅರ್ಥ ಆಗಿರಲ್ಲ, ಎದ್ನಿಂತು ಕೇಳೋದಕ್ಕೆ ಭಯ ಪಡಬಾರ್ದು ಮಕ್ಕಳು. ಅದನ್ನ ಈಗ ಮನೇಲಿ ಹೇಳ್ತವೆ ಮಕ್ಕಳು, ನನಗಿದ ಅರ್ಥ ಆಗ್ಲಿಲ್ಲ, ಅವ್ರು ಹೇಳ್ಕೊಂಡು ಹೋಗ್ಬಿಟ್ರು ನನಗಿದ ಅರ್ಥ. ಆಗ ಪೇರೆಂಟ್ಸ್ ಹೇಳ್ಬೇಕು, ನೀನ್ ಯಾಕೆ ಭಯ ಪಡ್ತೀಯಾ, ನೀನ್ ನನ್ನ ಹತ್ರ ಹೆಂಗ್ ಬಂದ್ ಹೇಳ್ದೆ ನಿನಗ್ ಭಯ ಆಯ್ತಾ ಇಲ್ಲ. ಅದೇ ತರ ನೀನ್ ಹೇಳ್ಬೇಕು ಶಾಲೆಲೂ ಕೂಡ, ಏನೇ ಭಯ ನಿನ್ಗೆ ಅರ್ಥ ಆಗಿಲ್ಲ ಅಲ್ಲಿ ಭಯ ಆಗುತ್ತೆ, ಟೀಚರ್ಸ್ ಮುಂದೆ ಮಾತಾಡಕ್ ಭಯ ಆಗುತ್ತೆ ಅಂತ ಮಕ್ಳು ಹೇಳ್ಬಹುದು. ಮೊದಲನೇ ಸಲ ಕೇಳುವಾಗ ಭಯ ಖಂಡಿತ ಆಗ್ಬಹುದು, ಯಾಕೆಂದ್ರೆ ಟೀಚರ್ಸ್ ಅಂದಾಗ ಅಲ್ಲಿ ಎಲ್ಲ ಸಹಪಾಠಿಗಳು ಎದುರು ನಿಂತು ಕೇಳ್ಬೇಕು ಅಂದಾಗ ಸಹಜವಾಗಿ ಅದು ಭಯ ಬರಬಹುದು ಏನು. ಆದ್ರೆ ಅದನ್ನೇ ಒಂದ್ ಎರಡ್ ಸಲ ಮೂರನೇ ಸಲ ಕೇಳಿದಾಗ ಖಂಡಿತವಾಗ್ಲೂ ಅದು ಆತ್ಮವಿಶ್ವಾಸವಾಗಿ ಬದಲಾಗುತ್ತೆ. ಭಯ ಅನ್ನೋದು ಪದೇ ಪದೇ ನಾವು ನಮ್ಮ ಅನುಮಾನಗಳನ್ನ ಡೌಟ್ಗಳನ್ನ ಶಿಕ್ಷಕರ ಜೊತೆ ಕೇಳ್ತಾ ಹೋದಾಗ ಅದು ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸವಾಗಿ ಬದಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನ ಪೇರೆಂಟ್ಸ್ಗಳು ಮನೆಯಲ್ಲಿ ಹೇಳಬೇಕು ಮಕ್ಕಳುಗಳಿಗೆ.
1: ಹೌದು ಮೇಡಮ್.
0: ಆಗ ಅವರು ಖಂಡಿತ ಆ ಆತಂಕದಿಂದ ಅವರು ಹೊರಬರ್ತಾರೆ.

0: ಮೇಡಮ್, ಇವಾಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮಿಂದ ಸಲಹೆ ಸಂದೇಶ ನೀಡೋದಾದ್ರೆ ಏನಂತ ಹೇಳ್ತೀರಾ?
1: ನಮ್ಮ ಜನಧ್ವನಿ ಕೇಳುಗರಿಗೆ ನನ್ನ ಕಡೆಯಿಂದ ಸಂದೇಶ ನಾನು ಕೊಡೋದಾದ್ರೆ, ಮಕ್ಕಳಿಗೆ ಮನೆ ಮತ್ತು ಶಾಲೆ ಅವರ ಮಾನಸಿಕ ದೈಹಿಕ ಬೆಳವಣಿಗೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿಸಿ ಕೊಡ್ಬೇಕು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ. ಯಾಕೆಂದ್ರೆ ಮಕ್ಕಳೇ ನಮ್ಮ ನಾಳಿನ ಪ್ರಜೆಗಳಾಗಿರೋದ್ರಿಂದ ನಾಳಿನ ನಮ್ಮ ದೇಶದ ಭವಿಷ್ಯ ಆ ಮಕ್ಕಳ ಕೈಯಲ್ಲಿ ಅಡಗಿದೆ. ಹಾಗಾಗಿ ಅವರ ಒಂದು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನ ನಾವು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ, ಅದು ನಮ್ಮೆಲ್ಲರ ಕರ್ತವ್ಯ. ಅದು ಮನೆಯಲ್ಲಿ ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು, ಅದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಪ್ರತಿಯೊಬ್ಬ ಮಗುವಿನ ಬೆಳವಣಿಗೆಗೆ ನಾವು ಸಹಕರಿಸೋಣ, ಒಂದು ಒಳ್ಳೆಯ ವಾತಾವರಣವನ್ನ ನಾವು ಸೃಷ್ಟಿಸಿ ಕೊಡೋಣ, ಪ್ರತಿ ಒಂದು ಮಗುವನ್ನು ನಾವು ಕಾಳಜಿಯನ್ನ ಮಾಡೋಣ, ಅವರ ಸಮಸ್ಯೆಗಳನ್ನ ನಾವು ತಿಳ್ಕೊಳ್ಳೋಣ, ಅವ್ರ ಸಮಸ್ಯೆಯನ್ನ ತಿಳ್ಕೊಂಡು ಮಗುವಿನೊಂದಿಗೆ ಮುಕ್ತವಾಗಿ ನಾವು ವರ್ತನೆ ಮಾಡಿದಾಗ ಖಂಡಿತವಾಗ್ಲೂ ಆ ಮಗು ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ ಮಗುವಿಗೆ ನಾವು ಒಂದು ಈಗ ಒಂದು ಒಂದು ಹೊಸ ಗಿಡವನ್ನ, ಚಿಕ್ಕ ಗಿಡವನ್ನ ತಂದು ಭೂಮಿಯಲ್ಲಿ ನೆಟ್ಟಾಗ ನಾವು ಹೆಂಗೆ ಆರೈಕೆಯನ್ನ ಮಾಡ್ತೀವಿ, ಆ ರೀತಿ ಮಗುವಿಗೂ ಕೂಡ ನಾವು ಪೋಷಕರಾಗಿ ಮತ್ತು ಶಿಕ್ಷಕರಾಗಿ ನಮ್ಮೆಲ್ಲರ ಜವಾಬ್ದಾರಿಯಿಂದ ನಾವು ನಿರ್ವಹಣೆ ಮಾಡಿದಾಗ, ಪೋಷಣೆ ಮಾಡಿದಾಗ, ಖಂಡಿತವಾಗ್ಲೂ ಆ ಮಗು ನಾಳೆ ನಮ್ಮ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.
0: ಹೌದು ಮೇಡಮ್, ಒಂದೊಳ್ಳೆ ಸಲಹೆ ಸಂದೇಶ ನೀಡಿದ್ರಿ ಮೇಡಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ.
0: ಪ್ರೀತಿ, ಕಾಳಜಿ, ಪ್ರೋತ್ಸಾಹ ಮತ್ತು ಉತ್ತಮ ಸಂವಹನವು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸುವುದರ ಜೊತೆಗೆ ಆರೋಗ್ಯಕರ ಮನಸ್ಥಿತಿಯನ್ನು ರೂಪಿಸುತ್ತದೆ. ಆದ್ದರಿಂದ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಬೆಂಬಲ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕೀರ್ತಿ, ರಕ್ಷಿತ, ಪ್ರಕಾಶ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷ

0: ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ ಡಿ ಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013111.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: पीएम फसल बीमा योजना से करीब 2,00,000 करोड़ रुपए ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸಿರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಟೇಕೂರು ಸುಬ್ರಹ್ಮಣ್ಯಂ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಟೇಕೂರು ಸುಬ್ರಹ್ಮಣ್ಯ ಒಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇವರು ತೊಡಗಿಸಿಕೊಂಡಿದ್ದಕ್ಕಾಗಿ ಅವರನ್ನು ಬ್ರಿಟಿಷ್ ವಸಾಹತುಶಾಹಿ ಆಡಳಿತವು ಹಲವಾರು ಬಾರಿ ಜೈಲಿನಲ್ಲಿ ಆರಿಸಲಾಯಿತು. ಅನೇಕ ಬಾರಿ ಬಳ್ಳಾರಿಯ ಅಲ್ಲಿಪುರ ಜೈಲಿನಲ್ಲಿ ಟೇಕೂರು ಅವರು 1952 ಸತತವಾಗಿ 3 ಬಾರಿ ಆಯ್ಕೆಯಾದ ಬಳ್ಳಾರಿಯ ನಂತರದ ಮೊದಲ ಸಂಸದರಾಗಿದ್ದರು. ಅವರು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ರಾಜಕೀಯ ಕಾರ್ಯದರ್ಶಿಯೂ ಆಗಿದ್ದರು. ಟೇಕೂರು ಸುಬ್ರಹ್ಮಣ್ಯಂ ರವರು ಆಗಸ್ಟ್ 9 1901 ಮದ್ರಾಸಿನ ಪ್ರೆಸಿಡೆನ್ಸಿಯ ಅನಂತಪುರ ಜಿಲ್ಲೆಯ ಉರುವನ ಕೋಣದಲ್ಲಿ ಜನಿಸಿದರು. ಟೇಕೂರು ಅವರು ಜನಪ್ರಿಯವಾಗಿ ತಿಳಿದಿರುವಂತೆ ಬಳ್ಳಾರಿಯ ಪ್ರೆಸಿಡೆನ್ಸಿ ಭಾಗವಾಗಿದ್ದ ಸ್ವಾತಂತ್ರ್ಯದ ಮೊದಲ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ನಾಯಕರಾಗಿದ್ದರು. ಅವರು ಮದ್ರಾಸ್ ಕಾಂಗ್ರೆಸ್ ಶಾಸಕ ಪಕ್ಷದ ಕಾರ್ಯದರ್ಶಿಯಾಗಿದ್ದರು. ಆಗ ಮದ್ರಾಸ್ ಪ್ರೆಸಿಡೆನ್ಸಿಯು ಪ್ರಧಾನಮಂತ್ರಿಯಾಗಿದ್ದ ರಾಜಾಜಿಯ ರಾಜಕೀಯ ಕಾರ್ಯದರ್ಶಿಯೂ ಆಗಿದ್ದರು. ಸ್ವಾತಂತ್ರ್ಯ ನಂತರದ ಅವರು 1953 ಬಳ್ಳಾರಿಯು ಇಂದಿನ ಮೈಸೂರು ರಾಜ್ಯದೊಂದಿಗೆ ವಿಲೀನಗೊಂಡಾಗ ಅವರು ಕರ್ನಾಟಕದಲ್ಲಿ ಪ್ರಮುಖ ರಾಜಕೀಯ ನಾಯಕರಾಗಿದ್ದರು. ನಾಯಕರಾಗಿ ಅವರು ಗಾಂಧೀಜಿ, ನೆಹರು, ರಾಜಾಜಿ ಮತ್ತು ಇತರರು ಸೇರಿದಂತೆ ರಾಷ್ಟ್ರೀಯ ನಾಯಕರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ರೀತಿಯಲ್ಲಿ ಭಾಗವಹಿಸಿದರು ಮತ್ತು 4 ಬಾರಿ ಜೈಲುವಾಸ ಅನುಭವಿಸಿದರು ಮತ್ತು ಸೆಂಟ್ರಲ್ ಜೈಲ್ ಸೇರಿದಂತೆ ವಿವಿಧ ಜೈಲುಗಳಲ್ಲಿ ಇರಿಸಲಾಯಿತು. ಮತ್ತು ಬಳ್ಳಾರಿಯಲ್ಲಿ ಅಲ್ಲಿಪುರಂ ಜೈಲ್, ಸೆಂಟ್ರಲ್ ಜೈಲ್, ವೆಲ್ಲೂರು ಕೇಂದ್ರ, ಕಾರಾಗೃಹ, ತಂಚಾವೂರು ಸ್ವಾತಂತ್ರ್ಯ ಚಳುವಳಿಯ ವಿವಿಧ ಸಮಯಗಳಲ್ಲಿ ಜೈಲಿನಲ್ಲಿದ್ದಾಗ ಇತರರೊಂದಿಗೆ ಸಂವಹನ ನಡೆಸಲು ಅವರಿಗೆ ಅವಕಾಶವಿರಲಿಲ್ಲ. ಅವರ ಕುಟುಂಬ ಸದಸ್ಯರಿಗೆ ವಾರಕ್ಕೊಮ್ಮೆ ಅವರನ್ನ ನೋಡಲು ಅವಕಾಶವಿತ್ತು. ಅವರಿಗೆ ರೇಡಿಯೋ ಮತ್ತು ನ್ಯೂಸ್ ಪೇಪರ್ಗಳಿಗೆ ಪ್ರವೇಶವಿರಲಿಲ್ಲ. ಅವರ ಎಲ್ಲ ಪತ್ರ ವ್ಯವಹಾರಗಳನ್ನ ಸೆನ್ನರ್ಶಿಪ್ಗೆ ಒಳಪಡಿಸಲಾಯಿತು. ಅವರಿಗೆ ತಿಳಿಸಲಾಗಿರಲಿಲ್ಲ. ಅವರ ಮಗ ಸತ್ಯನಾರಾಯಣ 1931 ನಿಧನರಾದಾಗ ಅವರ ತಂದೆ ರಾಮಶಾಸ್ತ್ರಿ 1942 ನಿಧನರಾದಾಗ ಅವರನ್ನು 15 ದಿನಗಳ ಕಾಲ ಪೇರೋಲ್ನಲ್ಲಿ ಬಿಡುಗಡೆ ಮಾಡಲಾಯಿತು ಮತ್ತು ಪೇರೋಲ್ ಮುಗಿದ ನಂತರ ಅವರನ್ನು ಮರಳಿ ಜೈಲಿಗೆ ಕಳುಹಿಸಲಾಯಿತು. 1943 ಅವರ ನವಜಾತ ಮಗುವನ್ನ ನೋಡಲು ಅವರಿಗೆ ಅವಕಾಶ ನೀಡಲಿಲ್ಲ. 1944 ಬಿಡುಗಡೆ ಆದ ನಂತರವೇ ಅವರನ್ನ ನೋಡಬಹುದಾಗಿತ್ತು. 1942 ಆಗಸ್ಟ್ 15 ದೇಶವು ಸ್ವಾತಂತ್ರ್ಯವನ್ನ ಪಡೆದಾಗ ಅಂದಿನ ಮದ್ರಾಸ್ ಸರ್ಕಾರವು ಟೇಕೂರು ಅವರಿಗೆ ರಾಷ್ಟ್ರೀಯ ಧ್ವಜಾರೋಹಣವನ್ನ ಬಳ್ಳಾರಿಯ ಸಾಂಭವಮೂರ್ತಿ ಮೈದಾನದಲ್ಲಿ ಮಧ್ಯರಾತ್ರಿ

ಈ ಸಮಯದಲ್ಲಿ ತೀವ್ರ ಹರ್ಷೋದ್ಗಾರದ ನಡುವೆ ಅಧಿಕಾರ ನಡೆಯಿತು. ಟ್ಯಾಗೂರ್ ಅವರ ತಮ್ಮ ಜೀವಿತ ಅವಧಿಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡೆಯುವಲ್ಲಿ ಸಾಕ್ಷಿಯಾಗಿರಬಹುದು ಎಂದು ಹೇಳತೊಡಗಿದರು. 1948 ಗಾಂಧೀಜಿಯವರ ಹತ್ಯೆಯ ನಂತರ ಹಂಪಿಯಲ್ಲಿ ಪವಿತ್ರವಾದ ತುಂಗಭದ್ರೆಯಲ್ಲಿ ಮುಳುಗಿಸಲು ಟ್ಯಾಗೂರ್ ಅವರ ಚಿತಾಭಸ್ಮವನ್ನ ಒಳಗೊಂಡಿರುವ ಕಳಶವನ್ನ ತಂದರು. ಸ್ವಾತಂತ್ರ್ಯ ನಂತರದ ಟ್ಯಾಗೂರ್ ಅವರು ಬಳ್ಳಾರಿಯಿಂದ 3 ಬಾರಿ ಲೋಕಸಭೆಗೆ ಆಯ್ಕೆಯಾದರು. ಹೀಗೆ 15 ವರ್ಷಗಳ ಕಾಲ ಅವರು ಲೋಕಸಭೆಯಲ್ಲಿ ಬಳ್ಳಾರಿಯನ್ನ ಪ್ರತಿನಿಧಿಸಿದರು. ಅವರು ಪ್ರತಿಷ್ಠಿತ ಸಂಸದರಾಗಿ ಮತ್ತು ಮನೆ ಕೆಲಸದ ನಂತರ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅವರು ಅಧಿವೇಶನಗಳಿಗೆ ಹಾಜರಾಗುವ ವಿದ್ಯಾರ್ಥಿಯಂತೆ ನಿಯಮಿತವಾಗಿರುತ್ತಿದ್ದರು. ಅವರು ಎಲ್ಲ ಸಂಸತ್ತಿನ ಸದಸ್ಯರನ್ನು ಪಕ್ಷದ ರೇಖೆಗಳನ್ನು ಮೀರಿ ಪ್ರೀತಿಸುತ್ತಿದ್ದರು ಮತ್ತು 1956 ಸಂಸತ್ತಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾದರು ಮತ್ತು ಪಿಎಂ ನೆಹರೂರವರ ರಾಜಕೀಯ ಕಾರ್ಯದರ್ಶಿಯೂ ಆಗಿದ್ದರು. ಟ್ಯಾಗೂರ್ ಯಾವಾಗಲೂ ಆಡಳಿತದಲ್ಲಿ ಸ್ಥಿರತೆಗೆ ಆದ್ಯತೆ ನೀಡುತ್ತಿದ್ದರು. ಅವರು ಇಂದಿಗೂ ಯಾವುದೇ ಗುಂಪುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ. 1960 ಮೈಸೂರು ರಾಜ್ಯದಲ್ಲಿ ಬಿಡಿ ಜತಿ ಮಂತ್ರಿಮಂಡಲದ ಅಸ್ಥಿರಗೊಳಿಸುವ ಪ್ರಯತ್ನಗಳು ನಡೆದವು. ಈ ಬಿಕ್ಕಟ್ಟನ್ನು ತಡೆಯಲು ಅವರು ಆಗ ಪ್ರಧಾನಿಯಾಗಿದ್ದ ನೆಹರೂರವರನ್ನ ಸಂಪರ್ಕಿಸತೊಡಗಿದರು. ನೆಹರು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಜತಿ ಸಚಿವಾಲಯಗಳನ್ನು ಉಳಿಸಿಕೊಂಡರು. ಅವರು ಬರೆದ ಟ್ಯಾಗೂರ್ ಅವರ ಅಭಿಪ್ರಾಯಗಳು ಅವರನ್ನ ಅನುಮೋದಿಸಿದರು. ಕೆಲವು ಮೂಲಭೂತ ತತ್ವಗಳನ್ನು ಒಳಗೊಂಡಿರುವ ಹೊರತು ಕಾಂಗ್ರೆಸ್ ಸಚಿವಾಲಯಗಳನ್ನು ಸಮಾಧಾನಗೊಳಿಸುವ ಆಗಾಗಿ ಪ್ರಯತ್ನಗಳು ಅಪೇಕ್ಷಣೀಯವಲ್ಲ ಎಂದು ನಾವು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಒಪ್ಪುತ್ತೇವೆ. ಟ್ಯಾಗೂರ್ ದೇಶದ ಪ್ರಮುಖ ನದಿಗಳ ಜೋಡಣೆಯ ಪರವಾಗಿದ್ದರು. ಕೇಳುವರೆ ಕೇಳಿದ್ರಲ್ಲ, ಇಷ್ಟೊತ್ತು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಟ್ಯಾಗೂರ್ ಸುಬ್ರಹ್ಮಣ್ಯಂ ರವರ ಜನ್ಮೋತ್ಸವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ಶ್ರೀಯುತ ಲಿಂಗರಾಜರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ಶ್ರೀಯುತ ನಿಂಗರಾಜುರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕೀರ್ತಿ, ರಕ್ಷಿತ, ಪ್ರಕಾಶ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ ಕೊಟ್ಟು 100 ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಕೊಡಚಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸಿರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಟೇಕೂರು ಸುಬ್ರಹ್ಮಣ್ಯಂ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಟೇಕೂರು ಸುಬ್ರಹ್ಮಣ್ಯ ಒಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇವರು ತೊಡಗಿಸಿಕೊಂಡಿದ್ದಕ್ಕಾಗಿ ಅವರನ್ನು ಬ್ರಿಟಿಷ್ ವಸಾಹತುಶಾಹಿ ಆಡಳಿತವು ಹಲವಾರು ಬಾರಿ ಜೈಲಿನಲ್ಲಿ ಆರಿಸಲಾಯಿತು. ಅನೇಕ ಬಾರಿ ಬಳ್ಳಾರಿಯ ಅಲ್ಲೀಪುರ ಜೈಲಿನಲ್ಲಿ ಟೇಕೂರ್ ಅವರು 1952 ಸತತವಾಗಿ 3 ಬಾರಿ ಆಯ್ಕೆಯಾದ ಬಳ್ಳಾರಿಯ ನಂತರದ ಮೊದಲ ಸಂಸದರಾಗಿದ್ದರು. ಅವರು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರವರ ರಾಜಕೀಯ ಕಾರ್ಯದರ್ಶಿಯೂ ಆಗಿದ್ದರು. ಟೇಕೂರು ಸುಬ್ರಹ್ಮಣ್ಯಂ ರವರು ಆಗಸ್ಟ್ 9 1900 ಮದ್ರಾಸಿನ ಪ್ರೆಸಿಡೆನ್ಸಿಯ ಅನಂತಪುರ ಜಿಲ್ಲೆಯ ಉರುವನ ಕೋಣದಲ್ಲಿ ಜನಿಸಿದರು. ಟೇಕೂರು ರವರು ಜನಪ್ರಿಯವಾಗಿ ತಿಳಿದಿರುವಂತೆ ಬಳ್ಳಾರಿಯ ಪ್ರೆಸಿಡೆನ್ಸಿ ಭಾಗವಾಗಿದ್ದ ಸ್ವಾತಂತ್ರ್ಯದ ಮೊದಲ ಮದ್ರಾಸ್ ಪ್ರೆಸಿಡೆಂಟಿಯಲ್ಲಿ ನಾಯಕರಾಗಿದ್ದರು. ಅವರು ಮದ್ರಾಸ್ ಕಾಂಗ್ರೆಸ್ ಶಾಸಕ ಪಕ್ಷದ ಕಾರ್ಯದರ್ಶಿಯಾಗಿದ್ದರು. ಆಗ ಮದ್ರಾಸ್ ಪ್ರೆಸಿಡೆನ್ಸಿಯು ಪ್ರಧಾನಮಂತ್ರಿಯಾಗಿದ್ದ ರಾಜಾಜಿಯ ರಾಜಕೀಯ ಕಾರ್ಯದರ್ಶಿಯೂ ಆಗಿದ್ದರು. ಸ್ವಾತಂತ್ರ್ಯ ನಂತರದ ಅವರು 1953 ಬಳ್ಳಾರಿಯು ಇಂದಿನ ಮೈಸೂರು ರಾಜ್ಯದೊಂದಿಗೆ ವಿಲೀನಗೊಂಡಾಗ ಅವರು ಕರ್ನಾಟಕದಲ್ಲಿ ಪ್ರಮುಖ ರಾಜಕೀಯ ನಾಯಕರಾಗಿದ್ದರು. ನಾಯಕರಾಗಿ ಅವರು ಗಾಂಧೀಜಿ, ನೆಹರು, ರಾಜಾಜಿ ಮತ್ತು ಇತರರು ಸೇರಿದಂತೆ ರಾಷ್ಟ್ರೀಯ ನಾಯಕರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ರೀತಿಯಲ್ಲಿ ಭಾಗವಹಿಸಿದರು ಮತ್ತು 4 ಬಾರಿ ಜೈಲುವಾಸ ಅನುಭವಿಸಿದರು ಮತ್ತು ಸೆಂಟ್ರಲ್ ಜೈಲ್ ಸೇರಿದಂತೆ ವಿವಿಧ ಜೈಲುಗಳಲ್ಲಿ ಇರಿಸಲಾಯಿತು ಮತ್ತು ಬಳ್ಳಾರಿಯಲ್ಲಿ ಅಲ್ಲೀಪುರಂ ಜೈಲ್, ಸೆಂಟ್ರಲ್ ಜೈಲ್, ವೆಲ್ಲೂರು ಕೇಂದ್ರ ಕಾರಾಗೃಹ, ತಂಚಾವೂರು ಸ್ವಾತಂತ್ರ್ಯ ಚಳುವಳಿಯ ವಿವಿಧ ಸಮಯಗಳಲ್ಲಿ ಜೈಲಿನಲ್ಲಿದ್ದಾಗ ಇತರರೊಂದಿಗೆ ಸಂವಹನ ನಡೆಸಲು ಅವರಿಗೆ ಅವಕಾಶವಿರಲಿಲ್ಲ. ಅವರ ಕುಟುಂಬ ಸದಸ್ಯರಿಗೆ ವಾರಕ್ಕೊಮ್ಮೆ ಅವರನ್ನ ನೋಡಲು ಅವಕಾಶವಿತ್ತು. ಅವರಿಗೆ ರೇಡಿಯೋ ಮತ್ತು ನ್ಯೂಸ್ ಪೇಪರ್ಗಳಿಗೆ ಪ್ರವೇಶವಿರಲಿಲ್ಲ. ಅವರ ಎಲ್ಲ ಪತ್ರ ವ್ಯವಹಾರಗಳನ್ನ ಸೆನ್ಸಾರ್ಶಿಪ್ಗೆ ಒಳಪಡಿಸಲಾಯಿತು. ಅವರಿಗೆ ತಿಳಿಸಲಾಗಿರಲಿಲ್ಲ. ಅವರ ಮಗ ಸತ್ಯನಾರಾಯಣ 1931 ನಿಧನರಾದಾಗ ಅವರ ತಂದೆ ರಾಮಶಾಸ್ತ್ರಿ 1942 ನಿಧನರಾದಾಗ ಅವರನ್ನು 15 ದಿನಗಳ ಕಾಲ ಪೇರೋಲ್ನಲ್ಲಿ ಬಿಡುಗಡೆ ಮಾಡಲಾಯಿತು ಮತ್ತು ಪೇರೋಲ್ ಮುಗಿದ ನಂತರ ಅವರನ್ನು ಮರಳಿ ಜೈಲಿಗೆ ಕಳುಹಿಸಲಾಯಿತು. 1943 ಅವರ ನವಜಾತ ಮಗುವನ್ನು

0: ಅವರಿಗೆ ಅವಕಾಶ ನೀಡಲಿಲ್ಲ. 1944 ಬಿಡುಗಡೆಯಾದ ನಂತರವೇ ಅವರನ್ನ ನೋಡಬಹುದಾಗಿತ್ತು. 1942 ಆಗಸ್ಟ್ 15 ದೇಶವು ಸ್ವಾತಂತ್ರ್ಯವನ್ನ ಪಡೆದಾಗ ಅಂದಿನ ಮದ್ರಾಸ್ ಸರ್ಕಾರವು ಟೇಕೂರ್ ರವರಿಗೆ ರಾಷ್ಟ್ರೀಯ ಧ್ವಜಾರೋಹಣವನ್ನ ಬಳ್ಳಾರಿಯ ಸಂಭವ ಮೂರ್ತಿ ಮೈದಾನದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ತೀವ್ರ ಹರ್ಷೋದ್ಗಾರದ ನಡುವೆ ಅಧಿಕಾರ ನೀಡಿತು. ಟ್ಯಾಗೂರ್ ಅವರ ತಮ್ಮ ಜೀವಿತ ಅವಧಿಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡೆಯುವಲ್ಲಿ ಸಾಕ್ಷಿಯಾಗಿರಬಹುದು ಎಂದು ಹೇಳತೊಡಗಿದರು. 1948 ಗಾಂಧೀಜಿಯವರ ಹತ್ಯೆಯ ನಂತರ ಹಂಪಿಯಲ್ಲಿ ಪವಿತ್ರವಾದ ತುಂಗಭದ್ರೆಯಲ್ಲಿ ಮುಳುಗಿಸಲು ಟ್ಯಾಗೂರ್ ಅವರ ಚಿತಾಭಸ್ಮವನ್ನ ಒಳಗೊಂಡಿರುವ ಕಳಶವನ್ನ ತಂದರು. ಸ್ವಾತಂತ್ರ್ಯ ನಂತರದ ಟ್ಯಾಗೂರ್ ಅವರು ಬಳ್ಳಾರಿಯಿಂದ 3 ಲೋಕಸಭೆಗೆ ಆಯ್ಕೆಯಾದರು. ಹೀಗೆ 15 ಕಾಲ ಅವರು ಲೋಕಸಭೆಯಲ್ಲಿ ಬಳ್ಳಾರಿಯನ್ನ ಪ್ರತಿನಿಧಿಸಿದರು. ಅವರು ಪ್ರತಿಷ್ಠಿತ ಸಂಸದರಾಗಿ ಮತ್ತು ಮನೆ ಕೆಲಸದ ನಂತರ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅವರು ಅಧಿವೇಶನಗಳಿಗೆ ಹಾಜರಾಗುವ ವಿದ್ಯಾರ್ಥಿಯಂತೆ ನಿಯಮಿತವಾಗಿರುತ್ತಿದ್ದರು. ಅವರು ಎಲ್ಲ ಸಂಸತ್ತಿನ ಸದಸ್ಯರನ್ನು ಪಕ್ಷದ ರೇಖೆಗಳನ್ನು ಮೀರಿ ಪ್ರೀತಿಸುತ್ತಿದ್ದರು ಮತ್ತು 1956 ಸಂಸತ್ತಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾದರು ಮತ್ತು ಪಿಎಂ ನೆಹರೂರವರ ರಾಜಕೀಯ ಕಾರ್ಯದರ್ಶಿಯೂ ಆಗಿದ್ದರು. ಟ್ಯಾಗೂರ್ ಯಾವಾಗಲೂ ಆಡಳಿತದಲ್ಲಿ ಸ್ಥಿರತೆಗೆ ಆದ್ಯತೆಯನ್ನು ನೀಡುತ್ತಿದ್ದರು. ಅವರು ಇಂದಿಗೂ ಯಾವುದೇ ಗುಂಪುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ. 1960 ಮೈಸೂರು ರಾಜ್ಯದಲ್ಲಿ ಬಿಡಿ ಜತಿ ಮಂತ್ರಿಮಂಡಲದ ಅಸ್ಥಿರಗೊಳಿಸುವ ಪ್ರಯತ್ನಗಳು ನಡೆದವು. ಈ ಬಿಕ್ಕಟ್ಟನ್ನು ತಡೆಯಲು ಅವರು ಆಗ ಪ್ರಧಾನಿಯಾಗಿದ್ದ ನೆಹರೂರವರನ್ನ ಸಂಪರ್ಕಿಸತೊಡಗಿದರು. ನೆಹರು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಜತಿ ಸಚಿವಾಲಯಗಳನ್ನು ಉಳಿಸಿಕೊಂಡರು. ಅವರು ಬರೆದ ಟ್ಯಾಗೂರ್ ಅವರ ಅಭಿಪ್ರಾಯಗಳು ಅವರನ್ನು ಅನುಮೋದಿಸಿದರು. ಕೆಲವು ಮೂಲಭೂತ ತತ್ವಗಳನ್ನು ಒಳಗೊಂಡಿರುವ ಹೊರತು ಕಾಂಗ್ರೆಸ್ ಸಚಿವಾಲಯಗಳನ್ನು ಸಮಾಧಾನಗೊಳಿಸುವ ಆಗಾಗಿ ಪ್ರಯತ್ನಗಳು ಅಪೇಕ್ಷಣೀಯವಲ್ಲ ಎಂದು ನಾವು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಒಪ್ಪುತ್ತೇವೆ. ಟ್ಯಾಗೂರ್ ದೇಶದ ಪ್ರಮುಖ ನದಿಗಳ ಜೋಡಣೆಯ ಪರವಾಗಿದ್ದರು. ಕೇಳುವರೆ ಕೇಳಿದ್ರಲ್ಲ, ಇಷ್ಟೊತ್ತು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಟ್ಯಾಗೂರ್ ಸುಬ್ರಹ್ಮಣ್ಯಂ ರವರ ಜನ್ಮೋತ್ಸವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100 ಕುರಿತು ಎಸ್ಬಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಸೃಷ್ಟಿ ರೂಪಂಗಳ
5: ಅವತಾರದೊಳ್ ಕ್ರಮ ಲಕ್ಷ್ಯ
4: ಪುಷ್ಟವಾಗಿರ್ದೊಡೇನು
5: ಇಲ್ಲದೊಡೆ ಅದೇನು
4: ಶಿಷ್ಟ ಮಾದುದು ಸತ್ವ
5: ಅದನು ಸೋಕದು ರೂಪ
4: ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ.
3: ಸೊ ಹೀಗೆ ಎಲ್ಲರ ಒಳಗೂ ಕೂಡ ಸತ್ವ ಅನ್ನೋದು ಅಡಗಿದೆ ಅಂತ ನಾವು ಕಳೆದ 3 ಮುಕ್ತಕಗಳಿಂದ ಮತ್ತೆ ಮತ್ತೆ ಕೇಳ್ತಾ ಬರ್ತಾ ಇದ್ದೀವಿ. ಅದು ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ, ಹೊರಗಡೆ ಎಲ್ಲರಲ್ಲೂ ಏಕರೂಪವಾಗಿ ಕಾಣಿಸ್ತಾ ಇಲ್ಲ. ಸೊ ನಮ್ಮ

ಹಾಗೆ ಸಾಧಾರಣವಾಗಿ ಏನಪ್ಪ ಅಂತಂದರೆ ಸ್ಪಷ್ಟವಾಗಿ ಬಿಡಬೇಕು, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು, ಎಲ್ಲದರಲ್ಲೂ ಏಕಮುಖವಾಗಿ ಇರಬೇಕು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದೊಂದು ನಿರೀಕ್ಷೆ ನಮ್ಮೆಲ್ಲರ ಒಂದು ಅಪೇಕ್ಷೆ. ಸುಲಭವಾಗಿರಬೇಕು ಪ್ರಪಂಚ, ನೇರವಾಗಿದ್ಬಿಟ್ರೆ ಸುಲಭ, ಸಿಂಪಲ್ಲು ಅಂತ ಅನಿಸುತ್ತೆ. ಆದರೆ ರಿಯಾಲಿಟಿ, ವಾಸ್ತವಿಕತೆ ಆ ರೀತಿ ಇರಲ್ಲ, ಎಲ್ಲದರಲ್ಲೂ ವಿಭಿನ್ನತೆ ಇರುತ್ತೆ ಅಂತ ನಾವು ನೋಡಿದ್ವಿ. ಸೊ ಆ ರೀತಿಯ ಕ್ರಮಲಕ್ಷ್ಯ, ಒಂದು ರೀತಿನೇ ಇರಬೇಕು ಅನ್ನೋದರ ಕಡೆ ಗಮನ ಸೃಷ್ಟಿಯಲ್ಲಿ ಇಲ್ಲ. ಯಾಕೆ? ಅದರ ರೂಪಗಳು ಅನೇಕ, ಸೃಷ್ಟಿಯ ರೂಪಗಳು ಅನೇಕ, ಆ ಒಂದೊಂದು ಕೂಡ ನಮಗೆ ಕಾಣಿಸ್ತಾ ಇರುವಂಥ ರೀತಿ ಭಿನ್ನ, ಮತ್ತು ಆ ಒಂದೊಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಒಂದೇ ಥರ ಯಾವಾಗಲೂ ಇರುತ್ತಾ ಅಂತಂದರೆ ಇಲ್ಲ. ನಾವು ಕಳೆದ ಸರ್ತಿ ಕೂಡ ನೋಡಿಕೊಂಡ್ವಿ, ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ರೀತಿ ನಡೀತೀನಿ, ಆನೆ ಆಡಿಸ್ಕೊಂಡು ಬರ್ತಾ ಇದ್ರೆ ಬೇರೆ ರೀತಿ ಓಡ್ತೀನಿ. ಸೊ ಈ ಥರದ ಭಿನ್ನತೆಗಳು ಸಂದರ್ಭಕ್ಕನುಸಾರವಾಗಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಎಲ್ಲ ಇದರಲ್ಲೂ ಕೂಡ ಅದೇ ಥರದ ವೈವಿಧ್ಯತೆ, ನಾನಾತ್ವಗಳನ್ನು ನಾವು ನೋಡ್ತೀವಿ. ಸೊ ನಮ್ಮ ಮನಸ್ಸು ಎಲ್ಲವೂ ನೇರವಾಗಿ ಸ್ಪಷ್ಟವಾಗಿ ಕ್ಲಿಯರಾಗಿರಬೇಕು ಅನ್ನೋದನ್ನು ಅಪೇಕ್ಷೆ ಪಡ್ತಾ ಪಡ್ತಾ ಏನನ್ನುತ್ತೆ ಅಂತಂದರೆ ಇದ್ಯಾಕೋ ಸರಿಯಿಲ್ಲ, ಎಲ್ಲ ಕ್ಲೀನಾಗಿ ಇಟ್ಬಿಡ್ಬೋದಾಗಿತ್ತಪ್ಪ, ನೀಟಾಗಿ ಜೋಡಿಸ್ಬಿಡ್ಬೋದಾಗಿತ್ತು ಭಗವಂತ, ಯಾಕೆ ಬೇರೆ ಬೇರೆ ಥರ ಮಾಡ್ದ? ಇಟ್ ಈಸ್ ನಾಟ್ ಇನ್ ಆರ್ಡರ್, ಒಂದು ಕ್ರಮಬದ್ಧತೆಯೇ ಇಲ್ಲ ಸೃಷ್ಟಿಯಲ್ಲಿ ಅಂತ ನಮಗೆಲ್ಲ ಅನಿಸುತ್ತೆ. ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ಅದು ಹಂಗೆ ಇದ್ರೆ ಏನು, ಇಲ್ಲದಿದ್ರೆ ಏನು? ಹಾಗೆ ಆ ಪುಷ್ಟವಾಗಿರ್ದೊಡೆ ಅಥವಾ ಇಲ್ಲದೊಡೆ ಏನು ವ್ಯತ್ಯಾಸ? ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ಎಲ್ಲಾಗ್ತಾ ಇದೆಯಪ್ಪ ಅಥವಾ ಏರ್ಪೇರ್ ಎಲ್ಲಾಗ್ತಾ ಇದೆಯಪ್ಪ ಅಂದರೆ ಇಟ್ ಈಸ್ ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಪ್ರಪಂಚವನ್ನು ಯಾವ ದೃಷ್ಟಿಯಿಂದ ನೋಡ್ತೀವಿ, ಯಾವ ಸೀಮಿತತೆಯಿಂದ ನೋಡ್ತೀವೋ ಆ ಸೀಮಿತತೆ ನಮ್ಮ ದೃಷ್ಟಿಗೆ ಗೋಚರವಾಗುತ್ತೆ. ಈಗ ಒಂದು ದೊಡ್ಡದಾದಂಥ ಒಂದು ಚಿತ್ರ, ಒಂದು ಪೇಂಟಿಂಗ್ ಇದೆ ಅಂತಂದರೆ ಆ ಪೇಂಟಿಂಗಿನ ಯಾವುದೋ ಒಂದು ಮೂಲೆಯ ಭಾಗವನ್ನು ಮಾತ್ರ ನಾನು ನೋಡಿದರೆ ಓ ಇದ್ಯಾಕೋ ಸರಿ ಇಲ್ಲ, ಈ ಗೆರೆ ಸೊಟ್ಟಿಗಿದೆ, ಆ ಗೆರೆ ನೆಟ್ಟಿಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ಆ ಇಡೀ ಚಿತ್ರವನ್ನು ನಾನು ನೋಡಿದಾಗ ಈ ಚಿತ್ರದಲ್ಲಿ ನನಗೆ ಕಂಡಂತಹ ಒಂದು ಸಣ್ಣ ಸೊಟ್ಟದಾದಂಥ ಗೆರೆ ಯಾವುದೋ ಒಂದು ಹೂವಿನ ಒಂದು ರೇಖೆ ಇರ್ಬೋದು, ಹಾಗಾಗಿ ನನಗದು ಸೊಟ್ಟಕ್ಕೆ ಕಾಣಿಸ್ತಿತ್ತು ಅನ್ನೋದು ನನಗೆ ಗೋಚರವಾಗುತ್ತೆ. ಸೊ ನನಗೆ ಕಾಣಿಸ್ತಾ ಇರುವಂಥ ಪ್ರಪಂಚವನ್ನು ನಾನು, ಇದರಲ್ಲಿ ಕ್ರಮಬದ್ಧತೆ ಇಲ್ಲ, ಇದು ಸೊಟ್ಟಿಗಿದೆ, ಇದು ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ಸರಿಯಿಲ್ಲ. ಅದು ಹೆಂಗಿದೆಯೋ ಅದು ನಿನಗೆ ಯಾಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಾವು ಹಾಗಾಗಿ ಏನನ್ನು ನೋಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ರೂಪಗಳು ಬೇರೆ ಬೇರೆ ಇರುತ್ತೆ, ಎಲ್ಲ ರೂಪಗಳ ಒಳಗೆ ಇರೋಂತಹ ಸ್ವರೂಪ ಅದು ಒಂದೇ ಇರುತ್ತೆ. ಸೊ ಹಾಗಾಗಿ ನಾವು ನೋಡಬೇಕಾಗಿರೋದು ಹೊರಗೆ ಕಾಣಿಸ್ತಾ ಇರೋವಂಥ ರೂಪವನ್ನಷ್ಟೇ ಅಲ್ಲ, ಒಳಗೆ ಇರೋಂತಹ ಸತ್ವವನ್ನು. ನಮ್ಮ ದೃಷ್ಟಿ ಯಾವುದರಲ್ಲಿ ಇರಬೇಕು? ಸತ್ವದೊಳ್ ಇರಲಿ. ಯಾವುದರಲ್ಲಿ ಇರಬಾರ್ದು ಅಂತಂದರೆ ಅದನ್ನು ಹೊರಗೆ ಕಾಣಿಸ್ತಾ ಇರೋವಂಥ ರೂಪದಲ್ಲಿ ಮುಳುಗಿ ಹೋಗಬಾರ್ದು. ಕಳೆದ ಸಂದರ್ಭದಲ್ಲೂ ಸುಲಭವಾದಂಥ ಒಂದು ಉದಾಹರಣೆಯನ್ನು ನಾವು ನೋಡಿದ್ವಿ, ಚಿನ್ನದ ಆಭರಣಗಳು. ಮೂಗುತಿ ಇದೆ, ಕಿವಿಗೆ ಹಾಕ್ಕೊಳ್ಳೋಂಥ ಓಲೆ ಇದೆ, ಕೈಗೆ ಹಾಕ್ಕೊಳ್ಳೋ ಬಳೆ ಇದೆ. ಆ ಬಳೆ, ಮೂಗುತಿ, ಓಲೆಗಳು ನಮಗೆ ಕಾಣ್ತಾ ಇರುವಂತಹ ರೂಪಗಳು. ಆದರೆ ಅದರ ಸ್ವರೂಪ ಏನು? ಚಿನ್ನ. ಅದನ್ನೆಲ್ಲ ನಾವು ಕರಗಿಸಿದರೆ ಉಳಿಯುವಂಥದ್ದೇನು? ಅದು ಚಿನ್ನ. ಶಿಷ್ಟ ಅಂತಂದರೆ ಯಾವುದು ಉಳಿಯುತ್ತೋ ಅದು. ಸೊ ಶಿಷ್ಟಮಾದುದು ಸತ್ವ. ಸೊ ಈ ಎಲ್ಲ ಆಭರಣಗಳಲ್ಲಿ ಇರೋಂಥದ್ದು ಏನಪ್ಪ ಅಂತಂದರೆ ಆ ಸತ್ವ ಇದೆ, ಅದಕ್ಕೋಸ್ಕರ ಅದು ಮೂಗುತಿಯಾಗಿದೆ. ಸತ್ವ ಇದೆ, ಅದಕ್ಕೋಸ್ಕರ ಅದು ಬಳೆಯಾಗಿದೆ. ಸತ್ವವೇ ಇಲ್ಲ ಅಂದರೆ, ಚಿನ್ನವೇ ಇಲ್ಲ ಅಂತಂದರೆ ಯಾವ ಮೂಗುತಿಯೂ ಇಲ್ಲ, ಯಾವ ಬಳೆಯೂ ಇಲ್ಲ. ಸೊ ಆ ಬಳೆ, ಮೂಗುತಿ, ಸರಗಳು ರೂಪಗಳು. ಆ ರೂಪಗಳಲ್ಲೇ ನಾವು ಮುಳುಗೋಗೋದು ನಮ್ಮ ತಪ್ಪು. ಆ ರೂಪಗಳಲ್ಲೇ ಮುಳುಗೋದಾಗ ನಮ್ಗೆ ಗೊತ್ತಾಗುತ್ತೆ ಇದ್ಯಾಕೋ ಬಳೆ ಗುಂಡಿಗಿದೆ, ಸರ ಉದ್ದಕ್ಕಿದೆ, ಮೂಗುತಿ ಚಿಕ್ಕದಾಗಿದೆ, ಕಿವಿಗೆ ಹಾಕ್ಕೊಳ್ಳೋದು ಈ ರೀತಿ ಇದೆ. ಆ ಭಿನ್ನತೆಗಳು ನಮಗೆ ಕಾಣುತ್ತೆ. ಆಗ ನಮಗೇನಿಸುತ್ತೆ, ಇದ್ಯಾಕೋ ಸರಿ ಇಲ್ಲ, ಒಂದು ಥರ ಇನ್ನೊಂದು ಇಲ್ವಲ್ಲ ಅಂತ ಅನಿಸುತ್ತೆ. ಆ ರೂಪದಲ್ಲಿ ನಾವು ಬೀಳದೆ ರೂಪಗಳನ್ನು ನೋಡಿ ದೃಷ್ಟಿಯನ್ನು ಸ್ವಲ್ಪ ಆಳಕ್ಕಿಳಿಸಿದಾಗ ಸತ್ವ ನಮಗೆ ಗೊತ್ತಾಗುತ್ತೆ.

0: ಯಾಕೆ ಸತ್ವ ಹೆಂಗೆ ಅಂತಂದ್ರೆ, ನಾಮ ರೂಪಗಳನ್ನೆಲ್ಲ ಅಳಿಸಿ ಹಾಕಿದಾಗ ಯಾವುದು ಉಳಿಯುತ್ತೋ, ಯಾವುದು ಶಿಷ್ಟವಾಗುತ್ತೋ ಅದು ಸತ್ವ. ಸೊ ಆ ಸತ್ವ ಚಿನ್ನ, ಆ ಚಿನ್ನ ಎಲ್ಲಕ್ಕೂ ಸೇಮ್, ಎಲ್ಲಕ್ಕೂ ಸೇಮ್. ಸೊ ಈಗೇನಾಯ್ತು, ಕ್ರಮ ಲಕ್ಷ್ಯ ನಮಗೆ ಕಾಣಿಸ್ತು, ಇದರಲ್ಲಿ ಏನು ಭಿನ್ನತೆ ಇಲ್ಲಪ್ಪ, ಏಕತೆ ಇದೆ ಅನ್ನೋದು ನಮಗೆ ಕಾಣಿಸ್ತು. ಹಾಗಾಗಿ ನಮ್ಮ ದೃಷ್ಟಿ ಅನೇಕವಾಗಿ ಕಾಣ್ತಾ ಇರುವಂತಹ ಕೇವಲ ಹೊರಗಿನ ರೂಪದಲ್ಲಿ ಮುಳುಗೋಗಿ ಸಿಕ್ಕಾಕೊಳ್ಳೋದು ಬೇಡ, ಅದನ್ನು ದಾಟಿ ಸತ್ವಕ್ಕೆ ಹೋಗಬೇಕು ಅಂತ. ಸೊ ಈ ಚಿನ್ನದ ಉದಾಹರಣೆಯ ರೀತಿಯಲ್ಲೇ ನಾವು ಜೀವನದಲ್ಲಿ ನಮ್ಮ ಅನೇಕ ಸಂದರ್ಭಗಳನ್ನು ನಾವು ನೆನೆಸ್ಕೊಂಡಾಗ ಎಷ್ಟೋ ಜನರ ಜೊತೆ ನಾವು ವ್ಯವಹರಿಸ್ತಾ ಇರ್ತೀವಿ. ಆ ವ್ಯವಹರಿಸುವಾಗ ನಮಗೆ ಸಿಕ್ಕುವಂಥ ಎಲ್ಲ ಜನರು ಕೂಡ ಇದೇ ಥರ, ಒಬ್ಬರು ಯಾರೋ ಮೂಗುತಿ, ಇನ್ನೊಬ್ಬರು ಯಾರೋ ಮುಳ್ಳು. ಸೊ ಆ ಮೂಗುತಿಯಲ್ಲಿ ಚಿನ್ನ ಇದೆ, ಮುಳ್ಳಿನಲ್ಲೂ ಅದರೊಂದು ಸತ್ವ ಇದೆ. ಅವೆಲ್ಲವನ್ನೂ ನಾವು ಬಿಟ್ಬಿಟ್ಟಾಗ, ನಾಮ ರೂಪಗಳನ್ನು ತೆಗೆದುಹಾಕಿದಾಗ ಒಳಗಡೆ ಇರುವಂಥದ್ದು ಒಂದೇ ಸತ್ವ ಅನ್ನೋದನ್ನು ಗುರುತಿಸುವಂಥ ಹೃದಯ ವೈಶಾಲ್ಯ ನಮ್ಮದಾಗುತ್ತಾ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಇದು ಒಬ್ಬ ವಿದ್ಯಾರ್ಥಿ ಒಂದು ತರಗತಿ ಇದೆ ಅಂತ ಅನ್ಕೋಣ, 40 ಜನರ ಒಂದು ತರಗತಿ. ಆ ತರಗತಿಯಲ್ಲಿ ಒಂದೊಂದು ಮಗುವು ವಿಭಿನ್ನ, ಒಂದೊಂದು ಮಗುವಿನಲ್ಲೂ ಕೂಡ ಒಂದೊಂದು ರೀತಿಯ ಶಕ್ತಿ ಇರುತ್ತೆ. ಯಾವುದೋ ಒಂದು ಮಗು ಗಣಿತದಲ್ಲಿ ಗಟ್ಟಿ, ಇನ್ನೊಂದು ಮಗು ವಿಜ್ಞಾನದಲ್ಲಿ ಚೆನ್ನಾಗಿ ಮಾಡ್ತಾ ಇರ್ಬೋದು, ಮತ್ತೊಂದು ಮಗುಗೆ ಗಣಿತ ವಿಜ್ಞಾನಗಳು ಕಬ್ಬಿಣದ ಕಡಲೆ, ಅದೇನು ಅರ್ಥವೇ ಆಗಲ್ಲ, ಆದರೆ ಹಾಡು ಚೆನ್ನಾಗಿ ಹೇಳ್ತಾನೆ. ಇನ್ಯಾರೋ ಹಾಡಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ, ಓಡೋಕ್ಕೆ ಚೆನ್ನಾಗಿ ಓಡ್ತಾನೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾನೆ. ಸೊ ಹೀಗೆ ನಾವು ಗಣನೆಯನ್ನು ಮಾಡುವಾಗ ರೂಪವನ್ನು ಮಾತ್ರ ನೋಡಿದರೆ, ಎಷ್ಟೋ ಸರ್ತಿ ನಾವೇನು ಅನ್ಕೋತೀವಿ, ಬರೀ ಸ್ಪೋರ್ಟ್ಸಲ್ಲೋ ಅಥವಾ ಆರ್ಟ್ಸಲ್ಲೋ ಇರೋವಂಥ ವಿದ್ಯಾರ್ಥಿ ನಿಷ್ಪ್ರಯೋಜಕ, ಇದೇನು ಸರಿ ಇಲ್ಲ, ಇವನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಅವನ ಒಳಗೂ ಕೂಡ ಒಂದು ವಿಶೇಷತೆ ಇದೆ ಅನ್ನೋದನ್ನು ನಾವು ಗುರುತಿಸೋಕ್ಕೆ ಸಾಧ್ಯವಾದರೆ ಅವನ ಒಳಗಿರುವಂಥ ಸತ್ವ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಳಗಿರುವ ವಿಶೇಷತೆಯನ್ನು ನಾವು ಗುರುತಿಸುವಂಥ ಪ್ರಯತ್ನದಲ್ಲಿ ನಮ್ಮನ್ನು ನಾವು ಯಾವಾಗಲೂ ಸದಾ ಜಾಗೃತರಾಗಿಟ್ಕೊಂಡಿರಬೇಕು. ದೃಷ್ಟಿ ಸತ್ವದೊಳ್ ಇದ್ದಾಗ ನಮ್ಮ ಮನಸ್ಸಿಗೂ ಹಿತ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಹಾಗೆ, ಇದು ಹೀಗೆ ಅಂತ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಆ ಏರ್ಪೇರುಗಳನ್ನೇ ನಾವು ನೆನಪಿಸ್ಕೋತಾ ಇದ್ರೆ ನಮಗೇ ಕಷ್ಟ, ನಮ್ಮಲ್ಲೇ ಶಾಂತಿ ಇರಲ್ಲ. ಅದನ್ನು ಬಿಟ್ಟು ಅದನ್ನು ದಾಟಿ ಒಳಗಿರುವಂಥ ಸತ್ವವನ್ನು ಗುರುತಿಸುವ ಶಕ್ತಿ ನಮಗೆ ಸಿಕ್ಕಿದ್ರೆ ನಮ್ಮ ಮನಸ್ಸಿಗೂ ಶಾಂತಿ ಸಿಕ್ಕತ್ತೆ, ಮತ್ತು ಅದರ ಮೂಲಕ ಅಲ್ಲಿ ಹೊರಗಿರುವಂಥ ಸತ್ವದ ಪ್ರಕಟೀಕರಣಕ್ಕೆ ನಾವು ಪೂರಕವಾಗಿ ಉತ್ತೇಜನ ಕೊಡೋದಕ್ಕೂ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ಈ ಸಮಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕೀರ್ತಿ, ರಕ್ಷಿತಾ, ಪ್ರಕಾಶ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಕ್ಯಾರೆಟ್ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಇಳುವನ 8 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಮೆಣಸಿನಕಾಯಿ 7 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 21 ರೂಪಾಯಿ, ತೊಂಡೆಕಾಯಿ 36 ರೂಪಾಯಿ, ಆಗಲಕಾಯಿ 36 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪು ಮೆಣಸಿನಕಾಯಿ 40 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಬಗೆಯೇಳರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಈ ಮಥುರಾ ಬಾಬುವಿಗೆ ಒಂದು ಆಸೆ ಇತ್ತು, ಈ ಪ್ರಧಾನ ಅರ್ಚಕ ಅಂತ ರಾಮ್ಕುಮಾರ್ ಇದ್ದಾನಲ್ಲ ಅವನಿಗೆ ಸಹಾಯಕನಾಗಿ ರಾಮಕೃಷ್ಣರು ಯಾಕೆ ಕೇಳಬಾರ್ದು ಅಂತ, ಅಸಿಸ್ಟೆಂಟ್ ಪ್ರೀಸ್ಟ್ ಆಗಬೇಕು ಅಂತ, ಸಹಾಯ ಮಾಡಬೇಕು ಅಂತ. ಇವ್ರು ಅಲ್ಲಿವರೆಗೆ ಏನು ಮಾಡ್ತಿರ್ಲಿಲ್ಲ, ಅವರು ಅಣ್ಣನ ಜೊತೆಗಿರೋರು ಅಷ್ಟೇ. ಆದರೆ ಇವರು ಹಾಡೋದನ್ನು ಕಂಡಾಗ, ಇವರ ಕಣ್ಣಲ್ಲಿ ಭಕ್ತಿ ಮಿಂಚಿ ಬಂದದನ್ನು ಕಂಡಾಗ ಯಾಕೆ ಕೇಳಬಾರ್ದು ಅಂತ ರಾಸಮಣಿಗೆ ಹೇಳಿದ. ಕೇಳ್ಬೋದಪ್ಪ ಅಂತ ಹೇಳಿದ. ರಾಮಕೃಷ್ಣ ಹೇಳಿದರು, ನೋಡಪ್ಪ ಭಾಳ ತಕರಾರಾಗುತ್ತೆ ಅದು, ಒಂದೇ ಸಲ ಒಪ್ಕೊಳ್ಳಲ್ಲ, ಮೂರ್ನಾಲ್ಕು ಸಲ ಕೇಳಿ ಪತ್ರ ಬರೋದೇ ಅಲ್ಲ. ಆದಮೇಲೆ ಕೊನೆಗೆ ರಾಮಕೃಷ್ಣ ಹೇಳ್ತಾರೆ, ನನಗೊಂದು ತಾಸಿದೆಯಪ್ಪ ಮಥುರಾನಾಥ, ಈ ದೇವಿ ವಿಗ್ರಹಕ್ಕೆ ತುಂಬ ಬಂಗಾರದ ಆಭರಣ ಎಲ್ಲ ಇದ್ದಾವೆ, ತುಂಬ ಅಲಂಕಾರಕ್ಕೆ ಆಭರಣ ಇರ್ತಾವಲ್ಲ, ನನಗೆ ಅವನು ಕಾಪಾಡಿಕೊಳ್ಳೋಕ್ಕಾಗಲ್ಲ. ನಂದು ಏನಿದ್ರು ವಿಗ್ರಹದ ಕಡೆಗೆ ಸುಮಾರು ಅಲ್ಲಿ ಚೇನ್ ಇದ್ದಾವೆ, ಟುಂಗ್ರ ಇದೆ, ಎಲ್ಲಿ ನೆನಪಿಡಲಿ ನಾನು, ನನಗೆ ತಲೆಗೆ ಹೋಗಲ್ಲ, ನನಗೆ ಆಸಕ್ತಿನೂ ಇಲ್ಲ ಅದರೊಳಗೆ. ಅದಕ್ಕೆ ಹೇಳ್ತಾರೆ, ಅವುಗಳ ಕಡೆ ಗಮನ ಕೊಡೋದು, ಅವನ್ನ ಪರೀಕ್ಷೆ ಮಾಡೋದು, ಅವನ್ನ ಇಟ್ಕೊಳ್ಳೋದು, ಲಾಕ್ ಮಾಡಿ ಇಟ್ಕೊಳ್ಳೋದು ನನ್ನ ಸ್ವಭಾವಕ್ಕೆ ಹೊಂದಲ್ಲ. ಆಭರಣದ ವ್ಯವಹಾರ ಇನ್ನು ಯಾರಿಗಾದರೂ ಕೊಟ್ಟರೆ ವಿಗ್ರಹ ಜವಾಬ್ದಾರಿ ನನ್ನ ನೋಡಿ, ಅದರಲ್ಲಿ ಕಂಪಾರ್ಟ್ಮೆಂಟ್, ವಿಗ್ರಹ ನೋಡ್ಕೊಳ್ಳೋದು ನನ್ನ ಕೆಲಸ, ಪೂಜೆ ಮಾಡೋದು ನನ್ನ ಕೆಲಸ. ಆದರೆ ಆಭರಣ ಇತ್ತ ಹೋಯ್ತ ಬಂತ ಎಷ್ಟಿತ್ತು ಎಷ್ಟು ಹೋಯ್ತು ನನಗೆ ಗೊತ್ತಾಗಲ್ಲ, ಅದು ನಾನು ಕೇಳ್ಬೇಡ. ಹಂಗೇನು ಮಾಡೋದು ಇದ್ರೆ ಮಾಡ್ತೀವಿ, ಮಥುರಾ ಅಂತ ಒಪ್ಕೊಂಡ. ಅದೆಲ್ಲ ಬೇರೆ ವ್ಯವಸ್ಥೆ ಮಾಡೋ ಇದ್ದಾರೆ, ಅವ್ರು ಅದೇ ಮಾಡ್ತಾರೆ, ವಿಗ್ರಹದ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು, ಗೊತ್ತಲ್ಲ ಕೆಲವು ವಿಗ್ರಹಗಳ ತಲೆ ಕೆಡಿಸ್ಕೊಳ್ಳಲ್ಲ, ಉಂಗ್ರ ಎಷ್ಟು ಬಂತು ಇದೆಷ್ಟು ಬಂತು ಗೊತ್ತಿರ್ಬೇಕಲ್ಲ, ಒಂದೇ ನಾಮವು ಸಾಲದೆ ಅಂತ. ಗುಡಿಯಲ್ಲಿ ಪೂಜೆ ಮಾಡ್ತಾರೆ ಅರ್ಚರು, ಅಲಂಕಾರ ಮಾಡ್ತಾರೆ, ದೇವರಿಗೆ ಕಣ್ಣು ಕೊಡ್ತಾರೆ ನೋಡಿರ್ಬೇಕು ನೀವು, ದಾನ ಮಾಡ್ತಾರೆ, ಈ ನಾಮ ಕೊಡ್ತಾರೆ ಬೆಳ್ಳಿ ನಾಮ ಹಿಂಗೆಲ್ಲ ಕೊಡ್ತಾರೆ. ಸಿಕ್ಕಾಪಟ್ಟೆ ನಾಮ ಆಯಿತು, ಎಲ್ಲರೂ ಕೊಡ್ತಾರಲ್ಲ, ಎಷ್ಟು ನಾಮ ಹಾಕ್ತೀರಿ ದೇವರಿಗೆ, ಹಾಕಿರ್ತೀವಿ ಆದರೆ ಇಷ್ಟೊಂದು ಹಾಕೋಕ್ಕಾಗಲ್ಲ ಒಂದೇ ಸಲ, ಆ ನಾಮಗಳು ತುಂಬ ಇತ್ತಂತೆ. ಪಾಪ ಅರ್ಚಕರಿಗೆ ಬಡತನ ಕಷ್ಟ ಆಯಿತು, ಅವರಂದ್ರು ಇಷ್ಟೊಂದು ನೂರಾರು ನಾಮ ಇದ್ದಾವೆ, ಒಂದು ನಾಲ್ಕು ತಗೊಂಡು ಹೋದ್ರೆ ಮನೆಗೆ ಸ್ವಲ್ಪ ಅನುಕೂಲ ಆದಿತ್ತು.

ಅಂತ ಹೇಳಿ ನಾಲ್ಕು ತೊಗೊಳಕ್ಕೆ ಹೋದಾಗ ಮನಸ್ಸು ತೋಚಿತಂತೆ ಎರಡೇ ತೊಗೊಂಡು ಹೋಗೋಣ ಅಂತ. ಎರಡು ತೊಗೊಂಡು ಹೊರಟ್ರ ಮನೆಗೆ. ಸಾಯಂಕಾಲ ಭಜನೆ ಆಗಬೇಕು. ಯಾರೋ ದಾಸರು ಬಂದಿದ್ದಾರೆ, ಮುಂದಕ್ಕೂ ದೇವಸ್ಥಾನ ಮುಂದೆ ಹಾಡ್ತಾ ಇದ್ದಾರೆ, ಬಂದು ಎಲ್ಲ ಕೂತು ಕೇಳ್ತಾ ಇದ್ದಾರೆ. ಒಂದು ಹಾಡಾಯಿತು, ಎರಡನೇದು ಹಾಡೋಕೆ ಶುರು ಮಾಡಿದ ದಾಸರು, ಒಂದೇ ನಾಮವು ಸಾಲದೆ ಗೋವಿಂದನ, ಒಂದೇ ನಾಮವು ಸಾಲದೆ ಅಂತ. ಇವನು ನಾಮ ತಗೊಂಡವನು, ಇವನು ಚುಚ್ಚುತ್ತಾ ಇದೆ. ಅವ್ರು ಹಾಡೋನ್ ಭಕ್ತಿಯಿಂದ ಹಾಡ್ತಿದ್ದೆ, ಪಾಪ ಅವನಿಗೇನು ಗೊತ್ತಿಲ್ಲ. ಆ ಹಾಡನ್ನು ಮೆಚ್ಕೊಳ್ಳೋರು ಎಲ್ಲರೂ ಮೆಚ್ಕೋತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ. ಇವನು ಬೇಗ ಮುಗಿಸಿದ್ರು ಸಾಕು ಅಂತ ಗೋಣ ಹಾಕ್ತಾ ಇದ್ದಾನೆ. ಹೌದು ಅಂತ ಅವನು ಮೆಚ್ಕೋತಾನೆ ಅಂತ ಅವನು ರಿಪೀಟ್ ಮಾಡ್ತಾನೆ, ಒಂದೇ ನಾಮವು ಸಾಲದೆ ಅಂತ ಮೂರ್ನಾಲ್ಕು ಸಲ ರಿಪೀಟ್ ಮಾಡಿದಂತೆ. ಅವನ ತಲೆ ಬಿಸಿ ಹಾಕಿ ಕೊಟ್ಟು, ಎಷ್ಟು ಹೇಳ್ತೀಯೋ, ಎಷ್ಟು ಸಲ ಹೇಳ್ತೀಯ ಅದನ್ನು, ತೊಗೊಂಡದ್ದು ಎರಡೇ, ನೀನು ಒಂದೇ ನಾಮವು ಸಾಲದೆ ಒಂದಲ್ಲ ಎರಡೇ ತೊಗೊಂಡಿದ್ದೇನೆ, ಎಷ್ಟು ಹೇಳ್ತೀಯ ಅಂತ ಹೇಳಿದಂತೆ. ಅಂದರೆ ಅವನು ತಿಂತೆ ಇರೋದು ವಿಗ್ರಹದ ಬಗ್ಗೆ ಅಲ್ಲ, ನಾಮದ ಬಗ್ಗೆ ಚಿಂತೆ. ರಾಮಕೃಷ್ಣರು ಭಾಳ ಸ್ಪಷ್ಟ ಹೇಳ್ತಾರೆ, ಆಭರಣಗಳನ್ನು ಉಂಗುರಗಳನ್ನು ನನಗೇನು ಹೇಳ್ಬೇಡ, ನನ್ನ ಸಂಬಂಧ ಇಲ್ಲ, ನನಗೇನಿದ್ರು ವಿಗ್ರಹದ ಬಗ್ಗೆ ಇರಬೇಕು ಅಂತ. ಅದಕ್ಕೆ ಮಥುರಾನಾಥ್ ಒಪ್ಕೊಂಡಂತೆ, ಬೇರೆಯವರು ಇದ್ದಾರೆ ಒಪ್ಪಿಸ್ಬಿಟ್ಟು ನಾಮ ಕಾಪಾಡೋರು ಅಂತೂ ನಮ್ಮ ಕೆಲಸಕ್ಕೆ ರಾಮಕೃಷ್ಣರು ಒಪ್ಕೊಂಡ್ರಲ್ಲ ಅಂತ ಸಂತೋಷ ಆಯ್ತಂತೆ. ರಾಮಕುಮಾರ್ಗೂ ಸಂತೋಷ ಆಯಿತು. ಯಾಕೆ ಗೊತ್ತಾ, ಹೀಗಾದರೂ ಮುಖ್ಯ ಕೆಲಸಕ್ಕೆ ಬಂದಲ್ಲ ಹುಡುಗ, ಅವನು ಒಂದೇನೋ ಕೆಲಸ ಜವಾಬ್ದಾರಿ ಬಂತು. ಇದುವರೆ ಜವಾಬ್ದಾರಿ ಅಂತ ಇಲ್ಲೇ ಇಲ್ಲ, ಹುಡುಗ ಆಡ್ಕೊಂಡಿದ್ದನು, ಇವನ್ ಕೆಲಸ ಜವಾಬ್ದಾರಿ ಬಂತು, ಪೂಜೆ ಮಾಡ್ತಾನೆ ಅಂತ ಹೇಳಿ ಇನ್ನೊಂದಿಷ್ಟು ವಿಧಿವಿಧಾನಗಳನ್ನು ಸರಿಯಾಗಿ ಹೇಳಿಕೊಟ್ಟಂತೆ. ಪೂಜೆ ಮಾಡೋದು ಹೇಗೆ, ಇದು ಬಹಳ ಮುಖ್ಯ ಸ್ವಾಮಿ. ಪೂಜೆ ಮಾಡುವಾಗ ವಿಗ್ರಹ ಕಾಣಿಸುತ್ತೆ, ವಿಗ್ರಹದ ಒಳಗಿನ ಶಕ್ತಿ ಕಾಣಿಸಲ್ಲ, ತನ್ಮಯನಾಗಿದ್ದವರಿಗೆ ಮಾತ್ರ ಒಳಗಿನ ಶಕ್ತಿ ಕಾಣಿಸುತ್ತೆ, ಇದ್ರೆ ಕಾಣಿಸಲ್ಲ. ನಾನು ಹಿಂದ್ಕೊಂಡು ಹೇಳಿದ್ದೆ, ಪುನರುಕ್ತಿ ಆದರೂ ಅಡ್ಡಿಯಿಲ್ಲ, ಮಾಸ್ತಿಯವರ ನವರಾತ್ರಿ ಕಥೆಗಳಲ್ಲಿ ಬರುವಂಥದ್ದು. ತಾವು ದಯವಿಟ್ಟು ನವರಾತ್ರಿ ಕಥೆಗಳನ್ನು ಓದಬೇಕು, ಒನ್ ದಿ ಮೋಸ್ಟ್ ಬ್ಯೂಟಿಫುಲ್ ಪೀಸ್ ಮಾಸ್ತಿಯವರು ಬರೆದಿದ್ದು. ಸಣ್ಣ ಸಣ್ಣ ಕಥೆಗಳನ್ನು ಅವರು ತಗೊಂಡದ್ದು, ಕ್ಯಾಂಟರ್ಬರಿ ಟೇಲ್ಸ್ ಇಂಗ್ಲೆಂಡಲ್ಲಿ ಬಹಳ ಪ್ರಸಿದ್ಧವಾದಂಥ ಹಾಡುವುದು. ಆ ಇಡೀ ಇಂಗ್ಲೆಂಡನ್ನು ಪರಿಚಯ ಮಾಡುವಂಥದ್ದು. ಬೇರೆ ಬೇರೆ ಭೂಪ್ರದೇಶಗಳನ್ನು ಎಲ್ಲರೂ ಒಂದು ಕಡೆ ಬಂದಾಗ ಅವ್ರು ಹರಟೆ ಹೊಡಿತಾರೆ, ಜಾತ್ರೆ ಬಂದವರು ತಮ್ಮ ತಮ್ಮ ಊರಿನ ಪರಿಚಯ ಮಾಡ್ತಾರೆ. ಹಾಗೆ ಮಾಸ್ತಿಯವರು ಏನು ಮಾಡಿದ್ರು, ಕರ್ನಾಟಕದ ಎಲ್ಲ ಭಾಗದಿಂದ ಜನರು ಕರ್ಕೊಂಬಂದು ಅಲ್ಲಿ ಕೂಡಿಸಿ ಕಥೆಗಳನ್ನು ಹೇಳಿಸೋದು ಅಂತ. ನವರಾತ್ರಿ ಕಥೆ ಅಂತ ಮಾಡ್ತಾರೆ. ಅದರೊಳಗೆ ಒಂದು ಕಥೆ, ಈ ನಮ್ಮ ಮೇಲ್ಕೋಟೆ ದೇವಸ್ಥಾನ, ಚಲುವ ನಾರಾಯಣ ಸ್ವಾಮಿ, ಅದ್ಭುತ ವಿಗ್ರಹ ಅದು. ಅದರ ಪೂಜೆಗೆ ಇಬ್ಬರು ಆಚಾರ್ಯರಿದ್ರಂತೆ, ಹಿರಿಯ ಆಚಾರ್ಯರು ಕಿರಿಯ ಆಚಾರ್ಯರು ಅಂತ ಇದ್ರಂತೆ. ಹಿರಿಯ ಆಚಾರ್ಯ ಚೆನ್ನಾಗಿ ಓದ್ಕೊಂಡವರು, ಪೂಜೆ ಹೇಗೆ ಮಾಡಬೇಕು ಅಂತ ಗೊತ್ತಿದೆ, ವಿಧಿ ವಿಧಾನಗಳು ಗೊತ್ತು, ಮಂತ್ರ ಎಲ್ಲ ಸರಿಯಾಗಿ ಬರುತ್ತೆ, ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಈ ಕಿರಿಯ ಆಚಾರ್ಯರು ಅಷ್ಟಿಲ್ಲ, ಮಂತ್ರ ಸರಿಯಾಗಿ ಬರೋಲ್ಲ, ಪೂಜೆ ಮಾಡ್ತಾರೆ ಅದು ಮಂತ್ರ ಸರಿಯಾಗಿ ತಪ್ಪು ತಪ್ಪು ಅಂತಾರೆ. ಅದಕ್ಕೆಲ್ಲರೂ ಹೋಗಿ, ಯಾರು ಇರ್ತಾರಲ್ಲ ಬ್ರಾಹ್ಮಣರೆಲ್ಲ, ಹೋಗಿ ಶೃಂಗೇರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರಂತೆ, ನೋಡಿ ಸ್ವಾಮಿ ಸಣ್ಣ ಆಚಾರನ ಕಳಿಸ್ಬಿಡಿ, ಅಬದ್ಧ ಅದು, ತಪ್ಪು ತಪ್ಪು ಹೇಳ್ತಾರೆ, ಸರಿ ಆಗೋಲ್ಲ. ಅದಕ್ಕೆ ಹಿರಿಯ ಆಚಾರ ಚೆನ್ನಾಗಿದ್ದಾರೆ ಅಂತ. ಮೂರ್ನಾಲ್ಕು ಸಲ ಇದು ತಕರಾರು ಹೋದಾಗ ಶ್ರೀಗಳಂತ ನಾನೇ ಬಂದ್ಸಲ್ಲಿ ನೋಡ್ತೀನಿ ಅಂತ ತಕರಾರು ಮಾಡಬೇಡಿ ಅಂದ್ರಂತೆ. ಒಂದ್ಸಲ ಹಿರಿಯ ಆಚಾರ ಚಾನ್ಸ್ ಸಿಗೋದು ಅಪರೂಪ. ಹಿರಿಯ ಆಚಾರ ಊರಿಗೆ ಹೋದಾಗ ರಜೆ ಹಾಕಿದಾಗ ಕಿರಿಯ ಆಚಾರ ಪೂಜೆ ಮಾಡಬೇಕು. ಒಂದ್ಸಲ ಹಿರಿಯ ಆಚಾರ ಇಲ್ಲ, ಕಿರಿಯ ಆಚಾರ ಪೂಜೆ ಮಾಡ್ತಿದ್ದಾರೆ, ಶ್ರೀಗಳು ಬಂದು ಕಂಬದ ಹಿಂದೆ ಕೂತ್ಕೊಂಡ್ರಂತೆ, ಏನಾಗ್ತದೆ ನೋಡೋಣ ಅಂತ. ಆಚಾರ್ಯ ಗೊತ್ತಿಲ್ಲ ಪಾಪ ಸ್ವಾಮಿಗಳು ಹಿಂದೆ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಅಭಿಷೇಕ ಮಾಡ್ತಾ ಇದ್ದಾರೆ, ಇಷ್ಟು ಚಂದ ವಿಗ್ರಹ ಅದು. ಪೂಜೆ ಮಾಡಿ ಚಲು ನಾರಾಯಣ ಸ್ವಾಮಿ ಪೂಜೆ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಒತ್ಸರೋ ಒತ್ಸರೋ ಒತ್ಸಿ, ಪಾಪ ಇವರಿಗೆ ಸರಿಯಾಗಿ ಬರಲ್ಲ, ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ. ಅಭಿಷೇಕ ಮಾಡುವಾಗ ನೀರು ಹಾಕ್ತಾ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂಥೇಳಿ ಅಭಿಷೇಕ ಮಾಡ್ತಾ ಇದ್ರು, ಕಣ್ಣಲ್ಲಿ ನೀರು ಸುರಿತಾ ಇತ್ತು ಆಚಾರ್ಯರಿಗೆ. ಪೂಜೆ ಮುಗಿದ್ಮೇಲೆ ಅಭಿಷೇಕ ಮುಗಿದ್ಮೇಲೆ ಹೊರಗೆ ಬಂದು ನೋಡ್ತಾರೆ, ಶ್ರೀಗಳು ಕೂತಿದ್ದಾರೆ, ಗಾಬರಿ ಆಗ್ಬಿಡ್ತು ಅವ್ರಿಗೆ. ದೀರ್ಘದಂಡ ನಮಸ್ಕಾರ ಮಾಡಿದರು, ಸ್ವಾಮಿ ಕ್ಷಮಿಸ್ಬೇಕು, ನೀವು ಬಂದದ್ದು ಗೊತ್ತಾಗಲಿಲ್ಲ ಅಂತ. ಏನು ತಕರಾರಿಲ್ಲ, ಏನು ತಕರಾರಿಲ್ಲ, ಒಂದು ಪ್ರಶ್ನೆ ಆಚಾರ್ಯ, ನಿಮಗೆ ನೀವು ಅಭಿಷೇಕ ಮಾಡುವಾಗ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ರಿ, ಅಭಿಷೇಕ ಮಾಡ್ತಾ ಇದ್ರಿ, ಕಣ್ಣಲ್ಲಿ ನೀರು ಯಾಕೆ ನಿಮಗೆ ಅಳ್ತಾ ಇದ್ರಲ್ಲ ಯಾಕೆ ಅಂತ. ಅವ್ರು ಯಾಕೋ ಸ್ವಾಮಿ ನನಗೂ ಗೊತ್ತಿಲ್ಲ, ಅಭಿಷೇಕ ಮಾಡೋ ತಪ್ಪದೇ ಕಣ್ಣಲ್ಲಿ ನೀರು ಬರುತ್ತೆ, ನನಗೆ ಭಾಳ ದುಃಖ ಆಗುತ್ತೆ, ನನಗೆ ದುಃಖ ಆಗುತ್ತೆ. ಯಾಕೆ, ಅವನು ನಾರಾಯಣ ಹಾಲಿನ ಸಮುದ್ರದಲ್ಲಿದ್ದಾನೆ, ಮನೆ ಅಲ್ಲ, ಕವರ್ ಇಲ್ಲ, ಏನಿಲ್ಲ, ಮಲ್ಕೊಂಡದ್ದು ಎದ್ರ ಮೇಲೆ ಹಾವಿನ ಮೇಲೆ, ಹಾವು ತಂಪು, ಅವನು ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಈ ಹುಚ್ಚಿ ಕಾಲ ಹತ್ರ ಕೂತಿದ್ದಾರಲ್ಲ, ಒಂದು ಹಚ್ಚಬೇಕೋ ಇಲ್ಲ ಅವನಿಗೆ, ಅವನ ಸ್ತೋತ್ರ ಗೊತ್ತಿಲ್ಲ ಅವರಿಗೆ, ಅದನ್ನು ತಪ್ಪು ತಪ್ಪಾಗಿ ಒಂದು ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತ. ಆ ಹುಚ್ಚಿ ಕೂತಿದ್ದಾಳೆ ಕಣ್ಣು ಮುಚ್ಚಿಕೊಂಡು, ಒಂದು ಹೊಚ್ಚಬಾರ್ದ ಅವನಿಗೆ, ಬರಿ ಮೇಲೆ ಮಲ್ಕೊಂಡಿದ್ದಾನವನು ಅಂತ ಹೇಳಿ, ಆ ನಾರಾಯಣನ ಕಷ್ಟ ನೋಡಿ ಚಳಿಯಾಗಿರ್ಬೇಕಲ್ಲ ಪಾಪ ಅವನಿಗೆ ಅಂತ ಬಿಸಿ ಬಿಸಿ ನೀರು ಹಾಕಿ ಅವನ ದುಃಖ ನೋಡಿ ತಳಿರಾರ್ದೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಅಂತ ಹತ್ರಂತೆ. ಉಳಿದು ಬ್ರಾಹ್ಮಣರು ಪುರೋಹಿತರೆಲ್ಲ ಮುಸಿ ಮುಸಿ ನಕ್ಕರಂತೆ, ನೋಡಿ ಎಂತ ದಾಟಿದ್ದಾನೆ ಇವನು ಅಂತ. ಆಗ ಸ್ವಾಮಿಗಳು ಹೇಳಿದ್ರಂತೆ,

ಹಿರಿಯ ಆಚಾರ್ಯರ ಪೂಜೆ ಚಲು ನಾರಾಯಣ ಸ್ವಾಮಿಗೆ ಒಪ್ಪಿತ ಆಯಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಿರಿಯ ಆಚಾರ್ಯದ ಮಾತ್ರ ಖಂಡಿತ ಒಪ್ಪಿತಾಯ್ತು. ಯಾಕಂದರೆ ಅವ್ರು ಪೂಜೆ ಮಾಡ್ತಿರೋದು ವಿಗ್ರಹವನ್ನಲ್ಲ, ಅವ್ರ ಕಣ್ಣಿಗೆ ಸಾಕ್ಷಾತ್ ನಾರಾಯಣ ಕಾಣಿಸ್ತಾ ಇದ್ದಾನೆ ಕಣ್ಣಿಗೆ. ಅದರಿಂದ ಪೂಜೆ ಮಾಡೋದು ಆಕಾರ ಒಂದು, ಆದರೆ ಅವಳಿಗಿಂತ ಸತ್ವ ಒಂದು ದೊಡ್ಡದು. ಹಾಗೆ ಇಲ್ಲಿ ಇವ್ರು ಪೂಜೆ ಮಾಡ್ತಾ ಮಾಡ್ತಾ ಹಾಡಬೇಕು, ಅದ್ಭುತವಾಗಿ ಹಾಡೋರು. ಆ ಹಾಡು ಒಂಥರ ಎಲ್ಲರಿಗೂ ಒಂದು ರೋಮಾಂಚನ ಸೃಷ್ಟಿ ಮಾಡಬೇಕು. ಅದನ್ನು ಕೇಳಿ ಕೇಳಿ ರಾಣಿ ರಾಸಮಣಿಗೆ ಮತ್ತು ಮಥುರಾನಾಥನಿಗೆ ಬಹಳ ಖುಷಿಯಾಯಿತು, ಅಯ್ಯೋ ಇಂಥ ಅರ್ಚಕ ಸಿಕ್ಕಿರಲ್ಲ ನಮಗೆ ಅಂತ. ಮುಂದೆ ಒಂದು ಘಟನೆ ಆಗುತ್ತೆ, ಬಹಳ ತಮಾಷೆ ಘಟನೆ ಅದು, ಇವತ್ತಿಗೂ ಕೂಡ ಪ್ರಸ್ತುತವಾದಂಥ ಘಟನೆ ಅಂತ ನನಗನ್ಸೋದು. ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿವಸ ರಾಧಾ ಗೋವಿಂದ ಸ್ವಾಮಿ ದೇವಸ್ಥಾನ ಅಲ್ಲೇ ಪ್ರಕಾರದಲ್ಲಿರುವಂಥದ್ದು, ಎಲ್ಲ ಪೂಜೆ ವೈಭವದಿಂದ ಆಯಿತು ಕೃಷ್ಣ ಜನ್ಮಾಷ್ಟಮಿ. ಅದು ಮಧ್ಯಾಹ್ನ ರಾಧಾ ಗೋವಿಂದರನ್ನು ಶಯನಗ್ರಹಕ್ಕೆ ಕರ್ಕೊಂಡು ಹೋಗಬೇಕು. ಆ ಪುರೋಹಿತ ಕ್ಷೇತ್ರನಾಥ್ ಚಟರ್ಜಿ ಅಂತ ಅರ್ಚಕ ಅವನು, ಅವನೇನು ಮಾಡ್ದ, ಮಧ್ಯಾಹ್ನ ಪೂಜೆ ಆದಮೇಲೆ ರಾಧೆ ವಿಗ್ರಹನ ಪಕ್ಕಕ್ಕಿಟ್ಟು ಆ ಗೋವಿಂದನ ವಿಗ್ರಹವನ್ನು ಎತ್ಕೊಂಡು ನಡ್ಕೊಂಡು ಹೊರಗೆ ಬರ್ತಾ ಇದ್ದ. ಎಲ್ಲ ಹಾಸುಗಲ್ಲು, ತುಂಬ ನುಣುಪಾಗಿರುವಂಥ ಹಾಸುಗಲ್ಲು, ಅಲ್ಲಿ ಸ್ವಲ್ಪ ನೀರು ಬಿದ್ದಿದೆ, ಕಾಣಿಸಿಲ್ಲ. ಆ ವಿಗ್ರಹ ಹಿಡ್ಕೊಂಡು ಆತ ಕ್ಷೇತ್ರನಾಥ್ ಚಟರ್ಜಿ ಅರ್ಚಕ ಹಿಂಗೆ ಹೋಗ್ಬೇಕಾದ್ರೆ ನೀರಲ್ಲಿ ಕಾಲಿಟ್ಟ, ಜಾರಿ ಧಪ್ ಅಂತ ಬಿದ್ದ. ಅವನಿಗೊಂದು ಚೂರು ಪೆಟ್ಟಾಯಿತು, ಆದರೆ ಈ ಬಿದ್ದಾಗ ಆ ಕೃಷ್ಣನ ವಿಗ್ರಹದ ಕಾಲು ಮುರಿತು, ವಿಗ್ರಹನ ಕಾಲು ಮುರಿತು. ನಮ್ಮಲ್ಲೊಂದು ನಂಬಿಕೆ ಇದೆ, ವಿಗ್ರಹ ಭಿನ್ನ ಆದರೆ ಅದನ್ನು ಪೂಜೆ ಮಾಡೋಂಗಿಲ್ಲ, ಮುಗೀತ ಅದು ಮಾಡೋಕ್ಕಾಗಿಲ್ಲ ಅಂತ. ಅಯ್ಯೋ ಅಯ್ಯೋ ಅಯ್ಯೋ ಅಪಚಾರ ಆಯಿತು, ಇವನು ಪುರೋಹಿತ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಬಿದ್ದು ವಿಗ್ರಹ ಆಯಿತು, ಅಪಚಾರ ಆಯಿತು, ಅನ್ಯಾಯ ಆಯಿತು, ಇದೇನೋ ಒಂದು ತೊಂದರೆ ಆಗ್ತದೆ ಅಂತ ಹೇಳಿದರು. ರಾಣಿ ರಾಸಮಣಿಗೂ ಕೆಟ್ಟ ಅನ್ನಿಸ್ತು, ಇನ್ನೇನು ಮಾಡಿ ಮುಂದೆ ಆಗ ಹೋಗಿದೆಯಲ್ಲ ಇದು, ಇನ್ನೇನು ಮಾಡಬೇಕು ಅಂತ. ಅಲ್ಲೆಲ್ಲ ಪಂಡಿತರು ಹೇಳಿದ್ರಂತೆ, ಒಂದೇ ಹಾದಿ, ಈ ಕಾಲು ಮುರಿದಂಥ ಕೃಷ್ಣ ನಿನ್ನ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಗಂಗೆಗೆ ಹಾಕ್ಬಿಡ್ಬೇಕು ಅದನ್ನು, ಗಂಗೆಗೆ ಹಾಕ್ಬಿಟ್ಟು ಇನ್ನೊಂದು ವಿಗ್ರಹ ಮಾಡಿ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರಂತೆ. ರಾಸಮಣಿಗೆ ಯಾಕೋ ಇಷ್ಟು ವರ್ಷ ಪೂಜೆ ಮಾಡಿದ್ದೀವಿ ಅದನ್ನು, ಚೆನ್ನಾಗಿತ್ತಲ್ಲ, ಯಾಕೆ ತೆಗಿಬೇಕು ಅಂತ ಅನಿಸಿರ್ಬೇಕು. ಒಂದ್ಸಲ ಕಿರಿಯ ಆಚಾರ್ಯನ ಕೇಳ್ಬಿಡೋಣ, ಇದ್ದಾರಲ್ಲ ಕಿರಿಯ ಆಚಾರ್ಯರು, ಇವರಿಗೆ ಏನು ಮಾಡಬೇಕು, ಕೃಷ್ಣನ ವಿಗ್ರಹದ ಕಾಲು ಮುರಿದಿದೆಯಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಂತೆ. ಇವರು ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಮತ್ತೆ ಅದು ಭಾವಾವೇಶಕ್ಕೆ ಹೋಗ್ಬೇಕು. ಅವರು ಹೋಗ್ಬಿಟ್ಟು ಹೇಳಿದ್ರಂತೆ, ನೋಡಿ ರಾಣಿ ರಾಸಮಣಿ ಅಳಿಯಂದಿರಿದ್ದಾರಲ್ಲ ಮೂರು ಜನ, ಅವರಲ್ಲಿ ಯಾರಾದರೂ ಬಿದ್ದು ಕಾಲು ಮುರ್ಕೊಂಡ್ರೆ ಏನು ಮಾಡ್ತೀರಿ? ಪ್ರಶ್ನೆ ಚೆನ್ನಾಗಿದೆ ಅದು. ರಾಣಿ ರಾಸಮಣಿ ಅಳಿಯಂದ್ರೊಳಗೊಬ್ಬರು ಬಿದ್ದು ಕಾಲು ಮುರ್ಕೊಂಡ್ರೆ ಅವನು ಗಂಗಾ ನದಿಗೆ ಹಾಕಿ ಹೊಸ ಅಳಿಯನ್ನು ಕರ್ಕೊಂಬರ್ತೀರಾ ಅಂತ ಕೇಳಿದ್ರಂತೆ. ಇಲ್ಲ, ಇದಕ್ಕೆ ಹಂಗೆ ಮಾಡಿ, ಇದಕ್ಕೇನು ತೊಂದರೆ ಇದೆ, ಕಾಲಿ ರಿಪೇರಿ ಮಾಡಿಸ್ತಿರಲಿಲ್ಲ, ಅವ್ನು ಕಾಲು ರಿಪೇರಿ ಮಾಡಿ ಇಟ್ಕೋತಿರಲ್ಲ, ಹಂಗೆ ಕೃಷ್ಣನ ಕೂಡ ರಿಪೇರಿ ಮಾಡಿ ಇಟ್ಕೊಳ್ಳೋಣ ಅಂದರು. ಉಳಿದವ್ರಿಗೆಲ್ಲ ಕೋಪ ಬಂತು, ಹಿಂಗೆ ಮಾಡೋಕ್ಕೆ ಬರಲ್ಲ, ಧರ್ಮಕ್ಕೆ ವಿರುದ್ಧ ಇದು ಅಂತ. ಧರ್ಮಕ್ಕೆ ವಿರುದ್ಧನೋ ಸರಿಯೋ ಗೊತ್ತಿಲ್ಲ, ಮಾಡಬೇಕಾದ್ರೆ ಇಷ್ಟೇನೆ, ಮನುಷ್ಯನಿಗೆ ಹ್ಯಾಕ್ ಕಾಲು ಮುರಿದ್ರೆ ಸರಿ ಮಾಡ್ಕೊಂಡು ಇಟ್ಕೋತಿರೋ, ವಿಗ್ರಹಕ್ಕಾದ್ರೆ ಏನು ತಪ್ಪಾಗಿದೆ, ಕೃಷ್ಣನ ತಪ್ಪಲ್ಲ ಅದು, ಆಚಾರದೂ ತಪ್ಪಲ್ಲ, ಜಾರಿ ಬಿದ್ದಿದ್ದಾರೆ, ಯಾರಾದರೂ ಬೀಳ್ಬೋದು, ಆದ್ದರಿಂದ ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಇವರೇನು ಮಾಡಿದ್ರು, ಆ ವಿಗ್ರಹ ಮನೆಗೆ ತೊಗೊಂಡು ಹೋಗ್ತಾ ಕೊನೆಗೆ ತೊಗೊಂಡು ಹೋಗ್ತಾರೆ, ಅವ್ರಿಗೊಂದು ಕೊನೆ ಇದೆ, ದಕ್ಷಿಣೇಶ್ವರ ನೋಡಿ ಗೊತ್ತಾಗುತ್ತೆ ನಿಮಗೆ, ರಾಮಕೃಷ್ಣರು ಕೂತಿರುವಂಥ ಜಾಗ ಹಂಗೆ ಮೇಂಟೈನ್ ಮಾಡಿದ್ದಾರೆ ಅದನ್ನು. ಅಲ್ಲಿ ಹೋಗ್ಬಿಟ್ಟು ಅದು ಏನು ಮಾಡಿದ್ರು, ಅದು ಯಾವ ಅಂಟು ಹಾಕಿದ್ರು ಹೇಳಿದ್ನಲ್ಲ, ಶಿಲ್ಪಕಲೆಯಲ್ಲಿ ಸ್ವಲ್ಪ ಪರಿಣಿತ ಆಗಿದ್ದು ಅಂತ ತಿಳ್ಕೊಂಡು, ಅದು ಯಾವ ಅಂಟು ಹಾಕಿದ್ರು, ಹೇಗೆ ಜೋಡಿಸಿದ್ರು ಅಂದರೆ, ಮರುದಿವಸ ತಂದರೆ ಮುರಿದ ಕಾಣಿಸ್ತಾನೂ ಇರಲಿಲ್ಲ ಅದು. ರಾಸಮಣಿ ಒಪ್ಕೊಂಡು ಅದನ್ನೇ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು. ಮತ್ತೆ ಅಂದರೆ ಯಾವಾಗಲೂ ಭಾವ ಮುಖ್ಯ, ಆಕಾರ ಮುಖ್ಯ ಅಲ್ಲ. ರಾಮಕೃಷ್ಣ ಜೀವನದಲ್ಲಿ ಕಾಣಿಸೋದಿದು, ಹೊರಗಿನ ಕಾಣಿಸುವಂಥ ಆಕಾರಕ್ಕೆ ಬೆಲೆ ಕೊಡಬೇಕು ನಿಜ, ಆದರೆ ಅದೇ ಕೊನೆಯದಲ್ಲ, ಒಳಗೆ ಸತ್ವಕ್ಕೆ ಕೊಡಬೇಕು. ನಿಮ್ಮ ಕೃಷ್ಣ ಕಾಣಿಸಲ್ಲ, ಬರೀ ಕಲ್ಲು ಕಾಣಿಸುತ್ತಲ್ಲ, ಎಲ್ಲಿವರೆಗೂ ನಿಮ್ಗೆ ಬರೀ ಕಲ್ಲು ಕಾಣಿಸುತ್ತೋ ಅದು ಮುರಿದ್ರೆ ಬಿಸಾಕಬೇಕು ಅಂತೀರಿ, ಅದು ಕೃಷ್ಣ ಅಂದಾಗ ಬಿಸಾಕ್ತೀರಾ? ಇಲ್ಲ. ಆದ್ದರಿಂದ ನನ್ನ ಮಟ್ಟಿಗೆ ಅದು ಕೃಷ್ಣ, ಅದು ಕಾಲು ಮುರಿದ್ರೆ ಹೊರ ಬಿಸಾಕಬೇಕಾಗಿಲ್ಲ, ಅದಕ್ಕೇನು ಮಾಡಬೇಕು ಮಾಡೋಣ, ಸರಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಾಡಿದಾಗ ರಾಣಿ ರಾಸಮಣಿ ಕೂಡ ತುಂಬ ಖುಷಿ ಆಯ್ತಂತೆ. ಮಾಡಿ ಆ ಪ್ರತಿಷ್ಠಾಪನೆ ಮಾಡಿದರು, ಎಲ್ರಿಗೂ ಆಶ್ಚರ್ಯ ಆಯಿತು. ಮತ್ತು ಮಧುರ ರಾಸಮಣಿ ಒತ್ಕೊಂಡ್ಮೇಲೆ ಉಳಿದವ್ರು ಏನು ಮಾಡ್ತಾರೆ, ದೊಡ್ಡವರು ಬಾಸ್ ಒಪ್ಕೊಂಡ್ಮೇಲೆ ಇವ್ರದ್ದೇನು ತಕರಾರಿ ಇಲ್ಲಲ್ಲ, ಆಯಿತು, ಮನಸ್ಸಿಲ್ಲದೆ ಹೋದರೂ ಕೂಡ ರಾಣಿ ಅವಕೃಪೆ ಗುರಿ ಆಗೋದು ಬೇಡ ಅಂತ ಜನ ಒಪ್ಪಿಕೊಳ್ಳೋಕೆ ಶುರು ಮಾಡಿದರು. ದಿನ ಕಳೆದ ಹಾಗೆ ರಾಮಕೃಷ್ಣ ದಿವಸ ಪೂಜೆ ಮಾಡೋದನ್ನು ನೋಡಿದಾಗ ಮಥುರಾನಾಥನಿಗೆ ರಾಸಮಣಿ ಯಾವಾಗಲೂ ಒಂದ್ಸಲ ಬರೋದು, ಮಥುರಾನಾಥ್ ಮೇಲೆ ಮೇಲೆ ಬರೋರು ನೋಡ್ಕೊಳ್ಳೋದಕ್ಕೆ, ಆತನಿಗೆ ರಾಮಕೃಷ್ಣರಲ್ಲಿ ಅತ್ಯಂತ ಅಗಾಧವಾದಂಥ ಭಕ್ತಿ ಗೌರವ ಬರೋಕ್ಕೆ ಶುರುವಾಯಿತು, ಸಾಧ್ಯವಾದಂಥ ಗೌರವ ಭಕ್ತಿ. ಅದು ಅಣ್ಣನಿಂದ ಪೂಜೆ ಬೇರೆ ಕಲ್ತಿದ್ರು, ಮೇನ್ ಗುಡಿ ಪೂಜೆ ಮಾಡಬೇಕಾದ್ರೆ, ಕಾಳಿ ಪೂಜೆ ಮಾಡಬೇಕಾದ್ರೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಆತನಿಗೆ, ಉಳಿದೆಲ್ಲ ಪೂಜೆ ಮಾಡ್ತಾರೆ. ಕಾಳಿ ಪೂಜೆ ಮಾಡಬೇಕಾದ್ರೆ ಮೊದಲು ಒಂದು ಒಂದು ಮಂತ್ರ ದೀಕ್ಷೆ ಆಗಬೇಕು ಅಂತ, ಶಕ್ತಿ ಮಂತ್ರೋಪದೇಶ ಅಂತ, ಶಕ್ತಿ ಮಂತ್ರೋಪದೇಶ ಆದವ್ರು ಮಾತ್ರ ಶಕ್ತಿ ಪೂಜೆ ಮಾಡಬಹುದು ಅಂತ ಒಂದು ನಂಬಿಕೆ ರಾಮಕುಮಾರನಿಗಾಗಿತ್ತು, ತಮ್ಮನಿಗೂ ಮಾಡಿಸ್ಬೇಕು ಅಂತ ಆಸೆ. ಅದೊಂದು ಮಾಡಿಬಿಟ್ರೆ ಸಾಕು,

ಮುಂದೆ ಇವನು ಪೂಜೆ ಮಾಡ್ಬೋದು. ವಯಸ್ಸಾಗ್ತಾ ಇತ್ತು, ಅದು ಆಯಾಸ ಆಗ್ತಿತ್ತೋ ಏನೋ ರಾಮಕುಮಾರಿಗೆ. ಎಷ್ಟೋ ಸಲ ಈ ಬಡತನ ಬದುಕೋ ಸಂಕಟ ಮನುಷ್ಯನ ಬೇಗ ಮುಪ್ಪಿಗೆ ತಂದ್ಬಿಡ್ತದೆ. ರಾಮಕುಮಾರಿಗೆ ಆಯಾಸ ಆಗ್ತಿತ್ತು ಪೂಜೆ ಮಾಡಬೇಕಾದ್ರೆ. ಅನ್ಕೊಂಡ, ನಾನು ಬೇಗ ಅಮ್ಮನಿಗೆ ಸರಿಯಾಗಿ ಕಲಿಸಿ ಶಕ್ತಿವಂತರೋಪದೇಶ ಮಾಡಿಬಿಟ್ರೆ ಅವನೇ ಕಾಳಿ ಪೂಜೆ ಮಾಡೋದಕ್ಕೆ ಅರ್ಹ ಆಗ್ತಾನೆ ಅಂಥೇಳಿ. ಕಲ್ಕತ್ತೆಯಲ್ಲಿ ಬೈಠಕ್ ಖಾನ ಅಂತ, ಅಲ್ಲಿ ಬಜಾರ್ಗೊಳಗೆ ಕೇನಾರಾಮ್ ಭಟ್ಟಾಚಾರ್ಯ ಅಂತ ಬರಿದ್ರು, ಕೇನಾರಾಮ್ ಅಂತ. ಅವರು ದೊಡ್ಡ ಶಕ್ತಿ ಸಾಧಕರು, ಅವರು ಮಾತ್ರ ಮಂತ್ರೋಪದೇಶ ಶಕ್ತಿ ಮಂತ್ರೋಪದೇಶ ಮಾಡಬಲ್ಲವರು ಅಂತ ರಾಸಮಣಿ ಕಡೆಯಿಂದ ಹೇಳಿಸಿದ ರಾಮಕುಮಾರ್ ಅವ್ರಿಗೆ. ನಾನು ಹೇಳೋದಕ್ಕಿಂತ ರಾಸಮಣಿ ಹೇಳಿ ಅಂತ ರಾಸಮಣಿ ಹೇಳಿದ್ರಂತೆ ಕೇನಾರಾಮ್ಗೆ. ನೋಡಿ, ನಮ್ಮಲ್ಲಿ ಒಬ್ಬರು ಇದ್ದಾರೆ ಕಿರಿಯ ಆಚಾರ್ಯರು, ರಾಮಕೃಷ್ಣರಿದ್ದಾರೆ, ಅವ್ರಿಗೆ ದಯವಿಟ್ಟು ಶಕ್ತಿ ಮಂತ್ರೋಪದೇಶ ಮಾಡ್ತೀರಾ ಅಂತ. ಆದ್ದರಿಂದ ಮೊದಲು ವ್ಯಕ್ತಿ ನೋಡ್ಬೇಕು ನಾನು, ಯಾರ್ಯಾರನ್ನು ಕರ್ಕೊಂಡು ಶಕ್ತಿ ಮಂತ್ರೋಪದೇಶ ಮಾಡೋಕ್ಕಾಗಲ್ಲ, ಅವನು ಶಕ್ತಿ ಇದೆ ನೋಡ್ಬೇಕಲ್ಲ ಮೊದಲು ತಗೊಳ್ಳೋದಕ್ಕೆ, ಕಳಿಸ್ಕೊಡಿ ಅಂದ್ರಂತೆ. ರಾಮಕುಮಾರ್ ಮತ್ತು ರಾಮಕೃಷ್ಣರು ಇಬ್ಬರು ಹೋಗ್ತಾರೆ. ಒಂದು ವಿಷಯ ತಮ್ಮ ಮುಂದೆ ಹೇಳ್ಬೇಕು, ಚಿತ್ರ ಕಣ್ಮುಂದೆ ಬರ್ಬೇಕು ತಮಗೆ. ರಾಮಕೃಷ್ಣರು ಹೇಗಿದ್ರು ಅಂದ್ರೆ ಮುಗ್ಧರೊಳಗೆ ಮುಗ್ಧರು. ಹೊರಗಡೆ ಹೋದಾಗ ಏನೂ ಗೊತ್ತಿಲ್ಲದ ಮಗು ಇದ್ದ ಹಾಗೆ. ಆ ಕಣ್ಣಲ್ಲಿ ಆ ಕುತೂಹಲ, ಈ ಮಕ್ಕಳ ಕಣ್ಣಲ್ಲಿ ಕುತೂಹಲ ಇರ್ತದೆ ನೋಡಿ, ಜಗತ್ತನ್ನು ನೋಡುವಂಥದ್ದು, ಎಕ್ಸ್ಪ್ಲೋರ್ ಮಾಡುವಂಥ ಕುತೂಹಲ ಇರ್ತಲ್ಲ, ಅದೇ ಕುತೂಹಲ. ಎಲ್ಲವನ್ನೂ ಮಾತಾಡಿಸ್ಬೇಕು, ಎಲ್ರಿಗೂ ನಮಸ್ಕಾರ ಮಾಡಬೇಕು, ಅಷ್ಟು ವಿನಯ. ಅಣ್ಣನ ಜೊತೆ ಹೋಗಿದ್ದಾರೆ, ಆ ಕೇನಾರ ಮುಂದೆ ಕೂತ್ಕೊಂಡ್ರಂತೆ. ಅಣ್ಣ ಹೇಳಿದ, ಇವನೇ ನನ್ನ ತಮ್ಮ ಅಂತ. ಏನೋ ಪ್ರಶ್ನೆ ಕೇಳಿಲ್ಲ ಅಂತ ಕೇನಾರಾಮ್. ಅವ್ರಿಗೆ ನಿಜವಾಗ್ಲೂ ಶಕ್ತಿ ಮಂತ್ರೋಪದೇಶ ಬೇಕೇ ಆಗಿಲ್ಲ ಅಂದ್ರಂತೆ. ನೋಡಿದ ತಕ್ಷಣ ಆತ ಮಹದೊಡ್ಡ ಸಾಧಕ ಆತ, ಅವನಿಗೆ ಯಾವುದೂ ಬೇಕಾಗಿಲ್ಲ. ಆದರೆ ನಾನು ಕೊಡ್ತೀನಿ ಶಕ್ತಿ ಮಂತ್ರೋಪದೇಶ, ಕೊಡಬೇಕಲ್ಲ ಫಾರ್ಮಲ್ ಆಗಿ, ನಾ ಕೊಡ್ತೀನಿ, ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಕಳಿಸುವಾಗ. ಇವನಿಗೆ ಶಕ್ತಿ ಮಂತ್ರೋಪದೇಶ ಮಾಡೋದು ನನ್ನ ಜೀವನಕ್ಕೆ ದೊರೆತಂಥ ಭಾಗ್ಯ ಅಂತ. ಅಂದರೆ ಶಕ್ತಿ ಶಕ್ತಿಯನ್ನೇ ಗುರುತಿಸ್ತದೆ, ಉಳಿದವ್ರು ಗೊತ್ತಾಗಲ್ಲ. ಟು ನೋ ನೊಬಿಲಿಟಿ ಅನ್ನದರ್ ನೋಬಲ್ ಹಾರ್ಟ್ ಈಸ್ ರಿಕ್ವೈರ್ಡ್. ಆ ಕೇನಾರಾಮ್ ಹೇಳ್ತಾನೆ, ಇವ್ರು ಸಿಕ್ಕದ್ದು ನನ್ನ ಭಾಗ್ಯ ಅದೇ ಅಂತ, ಅವ್ರಿಗೆ ಅವಕಾಶ ಸಿಕ್ಕದ್ದು ಅಂತ. ಒಂದು ದಿವಸ ಫಿಕ್ಸ್ ಮಾಡ್ತಾರೆ ಮಂತ್ರ ದೀಕ್ಷೆ ಮಾಡಬೇಕು ಅಂತ. ರಾಮಕೃಷ್ಣರು ಒಂದು ದೇವಾಲಯದ ಕೋಣೆಯಲ್ಲಿ ಏಕಾಂಗಿಯಾಗಿ ಕೂತಿದ್ದಾರೆ, ಸಿದ್ಧರಾಗಿ ಕೂತಿದ್ದಾರೆ. ಅವ್ರ ಮೊದಲೇ ಭಾವಾವಿಷ್ಟರಾಗುವಂಥವ್ರು. ಈ ಸಂದರ್ಭ ಆಗಿದೆ, ಕೂಡಿಸ್ಬಿಟ್ಟು ಭಾವಭಕ್ತಿ ರಂಜಿತರಾಗಿ ಕೂತಂಥ ಅವರನ್ನು ಕೇನಾರಾಮ್ ನೋಡ್ತಾರೆ. ನೋಡಿದ ತಕ್ಷಣ ಅಂತ ರೋಮಾಂಚನ ಆಗಿಬಿಡುತ್ತೆ ಅದು ಆತನಿಗೆ. ಇವ್ರು ನೋಡಿದ ತಕ್ಷಣ ಇವ್ರ ಕಣ್ಣಲ್ಲಿರುವಂಥದ್ದು ಇನ್ನೊಂದು ಆಗಿತ್ತ ಪರಿಸ್ಥಿತಿ ಅದು ಹೇಳೋದು ಮರೆತುಬಿಟ್ಟೆ ನಾನು. ಯಾವಾಗ ಉನ್ಮಾದ ಆಗೋಕೆ ಶುರು ಆಯಿತು, ದೇವತೆ ನೋಡಬೇಕು ನೋಡಬೇಕು ಅಂದಾಗ ಆ ಭಾವದ ಒತ್ತಡಕ್ಕೆ ಎಷ್ಟು ಒತ್ತಡ ಆಗ್ತಿತ್ತು, ಅದು ಬಹುಶಃ ಬ್ಲಡ್ ಪ್ರೆಷರ್ ಆಗ್ತಿತ್ತು ಏನೋ ಗೊತ್ತಿಲ್ಲ. ಅಷ್ಟು ಭಾವೋದ್ರೇಕ ಆದಾಗ ಅವರ ಎದೆ ಭಾಗ ಮತ್ತು ಕಣ್ಣುಗಳು ಯಾವಾಗಲೂ ಕೆಂಪಿರ್ತಿತ್ತಂತೆ ಆ ಪ್ರೆಷರಿಗೆ, ಅಷ್ಟು ಪ್ರೆಷರ್. ಈಗ ನಿಮಗೆ ನೋಡಿ, ದುಃಖ ಬಂದಾಗ ಕಣ್ಣಲ್ಲಿ ನೀರು ಉಕ್ಕಿ ಬಂದಾಗ ಒರೆಸ್ಕೊಂಡ ಕಣ್ಣೆಲ್ಲ ಕೆಂಪಾಗುತ್ತೆ, ಒತ್ತಡ ಜಾಸ್ತಿ ಆಗ್ತದೆ, ರಕ್ತದ ಒತ್ತಡ ಕಣ್ಣಲ್ಲಿ. ಇದು ಯಾವಾಗಲೂ ಒತ್ತಡ ಇರೋದೇ. ಆ ಥರದಿದ್ದಾಗ ಎದೆ ಭಾಗ ಕಣ್ಣು ಯಾವಾಗಲೂ ಕೆಂಪಿರ್ತಿತ್ತಂತೆ. ಇವರು ಮೊದಲೇ ಕೂತಿದ್ದಾರೆ, ಕುಂಕುಮ ಹಚ್ಕೊಂಡು ರೆಡಿಯಾಗಿ ಕೂತಿದ್ದಾರೆ. ಇವ್ರು ನೋಡಿದ ತಕ್ಷಣ ಕೇನಾರಾಮಗೆ ರೋಮಾಂಚನ ಆಯಿತು. ಆ ಶಿಷ್ಯನಿಗೆ ಕೇನಾರಾಮ್ ವಿಧಿ ಪ್ರಕಾರ ಪರಮ ಪವಿತ್ರವಾದಂಥ ದೇವಿ ಮಂತ್ರವನ್ನು ಉಪದೇಶ ಮಾಡಿದರು. ಆ ಮಂತ್ರ ಒಂದು ಸಲ ಉಚ್ಚಾರಣೆ ಮಾಡಿದ ತಕ್ಷಣ ಇವರು ಭಾವೋನ್ಮಾದಕ್ಕೆ ಹೋಗ್ಬಿಟ್ರು, ಮೈ ಮೇಲೆ ಎಚ್ಚರನೇ ಇಲ್ಲ, ಎಚ್ಚರ ಇಲ್ಲ, ಪೂರ್ತಿ ಪ್ರಜ್ಞಾಶೂನ್ಯ ಆದದ್ದು. ಮೈ ಅಂದರೆ ಕೊರಡು ಕೊರಡು, ಮುಟ್ಟಿದ್ರೆ ಏನು ಗೊತ್ತೇ ಆಗಲ್ಲ, ಆ ಥರ ಆಗ್ಬಿಡ್ತು. ಅಲುಗಾಡಿಸಿದ್ರು ಗೊತ್ತಾಗ್ತಾ ಇಲ್ಲ, ಸ್ಪರ್ಶ ಕೂಡ ಬರ್ತಾ ಇಲ್ಲ. ಆ ಕೇನಾರಾಮಗೆ ಆಶ್ಚರ್ಯ ಆಯ್ತು, ನಾನು ಇಡೀ ಜನ್ಮ ಶಕ್ತಿ ಮಂತ್ರೋಪದೇಶ ಮಾಡಿದ್ದೀನಿ, ನಾನು ಸಾಧನೆ ಮಾಡಿದ್ದೀನಿ, ನನಗೆ ಈ ಥರದ ಭಾವನೆ ಒಮ್ಮೆ ಆಗಲಿಲ್ಲಲ್ಲ, ಈ ಥರದ ತನ್ಮಯತೆ ಅನನ್ಯತೆ ಅದರೊಳಗೆ ಬರಲಿಲ್ಲ, ಇದು ಹೇಗೆ ಬಂತು ಇವರಿಗೆ ಅಂತ. ಆಮೇಲೆ ಸುಮಾರು ಇಡೀ ದಿವಸ ಮಂತ್ರೋಪದೇಶ, ಇಡೀ ದಿವಸ ರಾಮಕೃಷ್ಣಗೆ ಎಚ್ಚರ ಇಲ್ಲ. ಕೊನೆ ಕೇನಾರಾಮರೇ ಅವ್ರ ಕಿವಿಯಲ್ಲಿ ಮಂತ್ರಗಳನ್ನು ಹೇಳಿ ಬಾಪ ವಾಪಸ್ ಬಾ ಅಂತ ಹೇಳಿ ಕರೆದು ಆಮೇಲೆ ಹೇಳಿದ್ರಂತೆ ಈಗ ಅರ್ಥ ಆಯ್ತು ಮಂತ್ರೋಪದೇಶ ಅಂತ. ಆಗ ಅವ್ರು ಏನು ರಿಪೀಟ್ ಮಾಡ್ತಾರೆ, ನನಗೆ ಆದದ್ದು ಅನುಭವ ಇದು ಅಂತ ಕೇನಾರಾಮ್ ಒಂದೇ ಮಾತು ಹೇಳ್ತಾನೆ. ಆ ಅನುಭವ ನನಗೆ ನೀನು ಕೇಳಿದ ಮೇಲೆ ನನಗಾಯ್ತಪ್ಪ ಇವತ್ತು ಫಸ್ಟ್ ಟೈಮ್ ಆದದ್ದು. ಇದು ಯಾವಾಗಲೂ ನಮಗೊಂದು ನಂಬಿಕೆ ಇದೆ, ನಾವು ಮೇಷ್ಟ್ರ ಆದವ್ರು ಹುಡುಗರಿಗೆ ಕಲಿಸ್ತೀವಿ ಅಂತ ಒಂದು ಭ್ರಮೆಯಲ್ಲಿರ್ತೀವಿ. ಅದು ಭ್ರಮೆ ಅಂತ ಹೇಳೋದು ನಾವು. ಮೇಷ್ಟ್ರಗಳಿಗೆ ಏನಿರ್ತದೆ, ಹುಡುಗರು ನಾನೇ ಕಲಿಸಿದ್ದು, ನಮ್ಮ ಹುಡುಗ ನಾನೇ ಕಲಿಸಿದ್ದು ಅಂತ. ಆದರೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಮೇಷ್ಟ್ರ ಹುಡುಗರಿಗೆ ಕಲಿಸಿದ್ದಕ್ಕಿಂತ ಮೇಷ್ಟ್ರ ಹುಡುಗರಿಂದ ಕಲಿತದ್ದು ಹೆಚ್ಚು. ಶಿಕ್ಷಕ ವೃತ್ತಿಯಲ್ಲಿ ನನಗೆ ಖಾತ್ರಿ ಇದೆ, ನಾವು ಕಲ್ಕೊಂಡದ್ದು ಮಕ್ಕಳಿಂದ ಹೆಚ್ಚು. ನಾನು ಕಲಿಸೋದು 40 ಜನಕ್ಕೆ ಕ್ಲಾಸಲ್ಲಿ, 40 ಜನಕ್ಕೆ ನಾನು ಪಾಠ ಮಾಡ್ತಾ ಇದ್ದೀನಿ, 40 ಜನ ನನಗೆ ಪಾಠ ಮಾಡ್ತಾ ಇದ್ದಾರೆ, 40 ಪಟ್ಟು ನಾನು ಕಲಿತದ್ದು ಹೆಚ್ಚು. ಈ ರೀತಿ ಆ ಶಿಷ್ಯನ ಬಗ್ಗೆ ಆ ಗುರು ಹೇಳ್ತಾನೆ, ನನ್ನ ಮೊಟ್ಟ ಮೊದಲನೇ ಬಾರಿಗೆ ಅನುಭವ ಆದದ್ದು ಈಗ, ನಾನು ಬೇಕಾದಷ್ಟು ಗೊತ್ತಿದೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಒಂದು ಸಲ ಯಾವಾಗ ಶಕ್ತಿ ಮಂತ್ರೋಪದೇಶ ಆಯಿತೋ, ನಿಧಾನಕ್ಕೆ ರಾಮಕುಮಾರ್ ಏನು ಮಾಡಿದ್ರು, ಇದು ಹ್ಯಾಂಡ್ ಹೋಲ್ಡಿಂಗ್, ಅದು ನಿಧಾನಕ್ಕೆ ಹೆಂಗೆ ಪಾಸ್ ಆನ್ ಮಾಡ್ತಾರೆ ಅಂದರೆ ಮೊದಲು ತಾನು ಪೂಜೆ ಮಾಡ್ತಾ ಇದ್ರು ಕಾಳಿದೇವರು.

ದೇವಸ್ಥಾನದ್ದು, ಒಂದು ದಿವಸ ನೀನು ಮಾಡಪ್ಪ ಅಂತ ಹೇಳಿ ತಾವು ಬಿಡುಗಡೆಪ್ಕೊಂಡ್ರು. ಎರಡು ದಿವಸ ಬಂತು. ನಿಧಾನಕ್ಕೆ ಕಾಳಿ ದೇವಸ್ಥಾನದ ಕಾಳಿ ದೇವಿಯ ಪೂಜೆ ಮಾಡೋದನ್ನು ರಾಮಕೃಷ್ಣನಿಗೆ ಒಪ್ಪಿಸೋಕೆ ಶುರು ಮಾಡಿದರು. ರಾಮಕುಮಾರಿಗೆ ಬಹಳ ಸುಸ್ತಾಗ್ತಾ ಇತ್ತು. ರಾಮಕೃಷ್ಣ ಇದ್ರಂತೆ, ಅಣ್ಣ ನೀನು ರೆಸ್ಟ್ ತಗೋ, ನಾ ಪೂಜೆ ಮಾಡ್ತೀನಿ, ನೀ ಕೂತ್ಕೋ ಅಂತ ಹೇಳಿ ಪೂಜೆ ಮಾಡಿಸೋಕೆ ಶುರು ಮಾಡಿದರು. ಅಣ್ಣ ಹೇಳಿದ್ರಂತೆ, ಊರಿಗೆ ಹೋಗಬಾ ಅಣ್ಣ, ಅಲ್ಲಿ ಹೋಗು ಸ್ವಲ್ಪ ರೆಸ್ಟ್ ಆಗುತ್ತೆ, ಚೇಂಜ್ ಆಗ್ತದೆ, ಹೋಗಬಾ ನೀನು ಊರಿಗೆ ಅಂತ. ಆಯ್ತು.

ಇರುವಂತ ಸಣ್ಣ ಹಳ್ಳಿ ಶ್ಯಾಮನಗರ ಅಂತ. ಏನೋ ಒಂದು ಯಾವುದೋ ಪೌರೋಹಿತ್ಯ ಕೆಲಸ, ಒಂದು ಎರಡು ದಿವಸದ ಮಟ್ಟಿಗೆ ಹೋಗ್ತೀನಿ ಅಂತ ಹೋದವನು ಶ್ಯಾಮನಗರದಲ್ಲಿ ಈಗ ಇವತ್ತಾದ್ರೆ ಹಾರ್ಟ್ ಅಟ್ಯಾಕ್ ಅನ್ಬೋದಾಗಿತ್ತೇನೋ. ಅಲ್ಲಿ ಹೋದಾಗ ಅಕಸ್ಮಾತ್ ಆಗಿ ಕೂತವನು ಹಾಗೆ ಕುಸಿದು ಬಿದ್ದು ರಾಮ್ಕುಮಾರ್ ತೀರ್ಕೊಂಡ್ಬಿಟ್ಟ. ಇದು ನನಗೆ ಬಹಳ ವಿಚಿತ್ರ ಅನಿಸೋದು. ಅಣ್ಣ ಗಟ್ಟಿಯಾಗಿರ್ತಾನೆ, ಅವನು ನಂಬ್ಕೊಂಡು ಬಂದವನು ತಮ್ಮ. ಈಗ ಒಂದೇ ಸಲ ತಾನು ಕಾಪಾಡಿದಂತ ತಂದೆ ಸ್ಥಾನದಲ್ಲಿದ್ದಂಥ ಅಣ್ಣ ಹೋದಾಗ ಏನಾಗಿರ್ಬೇಕು ಅಂತ. ಒಂದೇ ಒಂದು ವರ್ಷ ಪೂಜೆ ಮಾಡಿದ್ದು ರಾಮ್ಕುಮಾರ ಅಲ್ಲಿ ಕಾಳಿ ದೇವಸ್ಥಾನದಲ್ಲಿ, ಅಲ್ಲೇ ಇರಬೇಕು ಅಂತ ಬಂದವನು. ಒಂದು ವರ್ಷ ಪೂಜೆ ಮಾಡಿದ, ಅರ್ಚಕನಾಗಿದ್ದವನು, ಜೀವನ ಯಾತ್ರೆ ಮುಗಿತು. ಅವನು ತೀರ್ಕೊಂಡಾಗ ಅವನ ವಯಸ್ಸು 50 ವರ್ಷ, ಬಹಳ ದೊಡ್ಡ ವಯಸ್ಸಲ್ಲ 50 ವರ್ಷ. ಅಣ್ಣನ ಸಾವು ರಾಮಕೃಷ್ಣ ತುಂಬ ಆಘಾತವನ್ನು ಉಂಟು ಮಾಡ್ತು. ಮಾಡಬೇಕಾದ್ದೇ ಎಲ್ಲ ಬಿಟ್ಟು ಬಂದಿದ್ದಾರೆ, ಅಣ್ಣನೊಬ್ಬ ನಂಬ್ಕೊಂಡು ಬಂದಿದ್ದಾರೆ, ಇಲ್ಲೇನು ಇಲ್ಲ. ಬಾಲ್ಯದಲ್ಲಿ ತಂದೆಯನ್ನು ಕಲ್ಕೊಂಡಂಥ ರಾಮಕೃಷ್ಣರಿಗೆ ಈಗ ತಂದೆ ಸ್ಥಾನದಲ್ಲಿಂತ ಅಣ್ಣ ಹೋದಾಗ ಅನಿಸ್ಬಿಡ್ತಂತೆ, ಜಗತ್ತಿನ ನಶ್ವರತೆ ಬಗ್ಗೆ ಅರ್ಥ ಆಯಿತು, ಇದು ಯಾವುದು ಕಾಯಮಲ್ಲಪ್ಪ ಅಂತ ಅನಿಸ್ತು. ಇದನ್ನು ಮಾತ್ರ ನಾ ಹೇಳಬೇಕು, ವೃದ್ಧಾಪ್ಯ ಮರಣ ರೋಗ ಇದು ಒಂದು ದಿವಸದ ದೃಶ್ಯ ಬುದ್ಧನನ್ನೇ ಹೇಗೆ ಬದಲಾಯಿಸ್ತು ಅಂತ. ಒಂದೇ ಸಲ ನೋಡಿದಾಗ ಮೊಟ್ಟ ಮೊದಲ ಬಾರಿ ನೋಡಿದವನು, ಛೇ ಇದೇನಿಲ್ಲ ಜೀವನ ಅಂದ್ರೆ ಏನು, ಹಾಗಾದ್ರೆ ನೋಡಬೇಕು ಅಂತ ಹೊರಟುಬಿಟ್ಟ ಆತ ಬುದ್ಧ. ಜಗವೆಲ್ಲ ಬಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೊರಟುಬಿಟ್ಟ. ಅದೇ ರೀತಿ ಇದಾದದ್ದು ಮನಸ್ಸಿನ ಮೇಲೆ ನಕಾರಾತ್ಮಕ ಘಟನೆ ಇದು, ಅಣ್ಣ ತೀರ್ಕೊಂಡ್ರು ನಕಾರಾತ್ಮಕ ಘಟನೆ, ಅದನ್ನು ಬದಲಾಯಿಸ್ಕೊಂಡದ್ದು ಹೇಗೆ ರಾಮಕೃಷ್ಣರು ಅಂತ ಅನ್ನೋದು ಬಹಳ ಮುಖ್ಯ ನನಗೆ ಅಂತ ಪ್ರಸ್ತುತ ಅನಿಸುತ್ತೆ. 21ನೇ ಶತಮಾನದಲ್ಲಿ ನಾ ಹುಡುಗರಿಗೆ ಹೇಳಬೇಕಾದ್ರೆ ಇದನ್ನು ಹೇಳಬೇಕಿದ್ದಾನೆ. ಏನಾದರೂ ಒಂದು ಅನಪೇಕ್ಷಿತವಾದಂಥ ಘಟನೆ ಆದರೆ, ಮನಸ್ಸಿಗೆ ನೋವಾಗುವಂಥ ಘಟನೆ ಆದರೆ ನಾವು ಕುಸಿದು ಹೋಗ್ಬಿಡ್ತೀವಿ, ಅಯ್ಯೋ ಹಿಂಗಾಯ್ತಲ್ಲ ಅಂತ ನಾವು ನಿರಾಶೆಗೆ ಹೋಗ್ಬಿಡ್ತೀವಿ. ಕೆಲವೇ ಕೆಲವು ಜನರು ಮಾತ್ರ ನಕಾರಾತ್ಮಕವಾದಂಥ ಪ್ರಚೋದನೆಯನ್ನು ಸಕಾರಾತ್ಮಕವನ್ನು ಮಾಡ್ಕೊಂಡ್ಬಿಡ್ತಾರೆ. ಇದು ಬಹಳ ಅಪರೂಪದ, ಅವ್ರು ದೊಡ್ಡವರಾಗ್ತಾರೆ. ಜೀವನದಲ್ಲಿ ದಿನಕ್ಕೆ 100 ಘಟನೆಗಳಾಗ್ತಾವೆ ನಮ್ಮಲ್ಲಿ, ಅದರೊಂದು 15-20 ಘಟನೆ ನಕಾರಾತ್ಮಕವಾಗಿರ್ಬೋದು. ಅದನ್ನು ನಾನು ಬದಲಾಯಿಸ್ಕೊಳ್ಳೋದು ಹೇಗೆ ಬದಲಾಯಿಸ್ಕೋತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ರಾಮಕೃಷ್ಣರು ಅದನ್ನು ಹೇಗೆ ತಗೊಂಡ್ರು ಅಂತ, ಅವ್ರ ಜೀವನದ ಗುರಿಯನ್ನು ಬದಲಾಯಿಸ್ಕೊಂಡ್ಬಿಟ್ರು. ಇದುವರೆಗೂ ಅಣ್ಣ ಇದ್ದ, ಅವನು ಛತ್ರ ಇತ್ತು ಮೇಲೆ, ಅವನು ಕಾಪಾಡ್ತಾನೆ ಅಂತಿತ್ತು. ಈಗ ಅಣ್ಣ ಇಲ್ಲಲ್ಲ, ಬೇಡ ಕಾಳಿನೇನ ಛತ್ರ ನನಗೆ, ಅದೊಂದೇ ಸಾಕು, ದೇವಿ ಸಾಕು ನನಗೆ. ಪೂರ್ತಿ ಜೀವನವನ್ನು ಇಟ್ಬಿಟ್ಟದ್ದು ಅದಕ್ಕೋಸ್ಕರ, ದೇವಿಗೋಸ್ಕರ ಇಟ್ಬಿಟ್ರು, ಹಾಗೆ ಬದುಕ್ತೀನಿ ಅಂತ. ಯಾವಾಗಲೂ ಜೀವನಕ್ಕೊಂದು ಗುರಿ ಬೇಕಾಗತ್ತೆ. ಒಂದು ಗುರಿ ಇದ್ದಾಗ ಭಾರ ಅನಿಸಲ್ಲ ಜೀವನ, ಯಾವಾಗ ಗುರಿ ಇಲ್ವೋ ಜೀವನ ಭಾರ ಆಗುತ್ತೆ. ಅದು ಬಹಳ ಮುಖ್ಯ. ಅದು ಈ ಥರದ ಅನುಭವಗಳನ್ನು ನಾವು ಬೇಕಾದಷ್ಟು ನೋಡಿದ್ದೇವೆ. ಎಷ್ಟೋ ಕಡೆ ಹೇಳ್ತಾರೆ, ಒಬ್ರು ಯಾರೋ ಒಂದು ಗುರಿ ನೆಡ್ಕೊಂಡಾಗ ಇನ್ನೇನು ಎಲ್ಲ ಕಳ್ಕೊಂಡಿರ್ತಾನೆ, ಅದೊಂದಕ್ಕೋಸ್ಕರ ಬದುಕಬೇಕು ಅಂತ. ನಾನು ಮದರ್ ಥೆರೇಸಾ ಹೇಳಬೇಕು, ಆಕೆ ಬಂದದ್ದು ಭಾರತಕ್ಕೆ, ಒಬ್ಬಳೇ ಬಂದದ್ದು, ಆದರೆ ದುರ್ಬಲರ ಸೇವೆ ಮಾಡ್ತೀನಿ, ದೀನ ದಲಿತರ ಸೇವೆ ಮಾಡ್ತೀನಿ ಅಂತ ಹೋದಾಗ ಅದೊಂಥರ ಅಬ್ಸೆಷನ್ ಆಗಿಬಿಡುತ್ತೆ, ಅದನ್ನೇ ಮಾಡಬೇಕು, ಬೇರೆ ಯಾವುದೂ ಇಲ್ಲ. ವಿವೇಕಾನಂದರ ಗುರಿ, ನಾನು ದೇಶಕ್ಕೋಸ್ಕರ ದುಡಿತೀನಿ ಅಂತ ಹೊರಟಾಗ ಅದು ಒಂದೇ, ಆ ಪ್ರಚಂಡ ಗುರಿ ಒಂದೇನೆ ಎಲ್ಲವನ್ನೂ ತೆಗೆದು ಹಾಕ್ಬಿಡುತ್ತದೆ, ಬದುಕು ಹಗುರ ಆಗ್ತದೆ. ಅದೇ ಮತ್ತೆ ಡಿ ವಿ ಜಿ ಮಾತೆ, ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸ್ಸೋತು, ಒಂದು ತತ್ವ ಹಿಡ್ಕೊಂಡು ಹೋಗ್ಬಿಡ್ಬೇಕು ಅಂತ. ಈ ನಕಾರಾತ್ಮಕವಾಗಿ ಬಂದಂಥ ಪ್ರಚೋದನೆಯನ್ನು ಸಕಾರಾತ್ಮಕ ಮಾಡೋದ್ರೊಳಗೆ ನನ್ನ ಮಟ್ಟಿಗೆ ತಿಳಿದು ತುಂಬ ಚೆನ್ನಾಗಿದ್ದುದು ಅಂದರೆ ಗಾಂಧಿ. ಗಾಂಧಿ ಹಾಗೆ ನಕಾರಾತ್ಮಕ ಪ್ರಚೋದನೆಯನ್ನು ಸಕಾರಾತ್ಮಕವಾಗಿ ಮಾಡಬೇಕಾದ್ರೆ ನಾನು ಯಾವಾಗಲೂ ಹೋದ ಕಾಲೇಜ್ ಹುಡುಗರಿಗೆ ಹೇಳೋದು ಅದೇನೇ ನಾನು, ಅದೊಂದು ಮಾಡೆಲ್ ಇಟ್ಕೊಳ್ರಪ್ಪ ನೀವು. ಒಂದು 4 ಮಾರ್ಕ್ಸ್ ಕಡಿಮೆ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅಪ್ಪ ಬೈದರು ಅಂತ ಓಡಿ ಹೋಗೋದು ಮನೆ ಬಿಟ್ಟು, ಇದೆಲ್ಲ ಏನು ಜೀವನ ಇದು? ಜೀವನದಲ್ಲಿ 100,000 ಘಟನೆಗಳಾಗ್ತವೆ, ಒಂದು ಘಟನೆ ದೊಡ್ಡ ಡಾಮಿನೇಟ್ ಮಾಡಬಾರ್ದು ನಿಮ್ಮನ್ನು. ಗಾಂಧಿ ಬ್ಯಾರಿಸ್ಟರ್ ಆಗಿ ಬಂದರು ಇಂಗ್ಲೆಂಡಿಂದ, ಪೋರ್ಬಂದರದಲ್ಲಿ ಇದ್ದಾರೆ. ಅವ್ರ ಅಣ್ಣ ದಿವಾನ್ ಆಗಬೇಕು ರಾಜನಿಗೆ, ಅದೇನೋ ತಕರಾರಿತ್ತು, ಹೋಗ್ಬೇಕಾದ್ರೆ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ ಅಲ್ಲಿ, ಒಬ್ಬನು ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ, ಅವನು ಅಪ್ರೂವ್ ಮಾಡಿದರೆ ದಿವಾನ್ ಆಗ್ಬೋದು. ಗಾಂಧಿ ಇಂಗ್ಲೆಂಡಲ್ಲೇ ಇದ್ರಲ್ಲ, ಇವನೇನು ರೆಸಿಡೆಂಟ್ ಇದ್ದಾನೆ, ಇವನು ಭೇಟಿಯಾಗಿದ್ದಾರೆ ಕ್ಲಬ್ಬಲ್ಲಿ ಅವರು. ನನ್ನ ಸ್ನೇಹಿತ, ನನ್ನ ಪರಿಚಯ ಇದೆ, ನಾವು ಮಾಡಲ್ವಾ, ನನಗೆ ಗೊತ್ತಿದೆ ಬಾ, ನಾನು ಹೇಳ್ತೀನಿ ಬಾ ಅಂತೀವಲ್ಲ. ಅಣ್ಣ ಹೇಳ್ದಂತೆ, ಹೋಗಿ ಹೇಳು ಬ್ರಿಟಿಷ್ ರೆಸಿಡೆಂಟ್ ಒಪ್ಕೊಂಡು ನಾನು ದಿವಾನ್ ಆಗ್ತೀನಿ ಸ್ವಲ್ಪ ಹೋಗು ಅಂತ. ಇವ್ರು ಮೊದಲು ಬೇಡ ಬೇಡ ಅಂದವರು, ನನಗೆ ಗೊತ್ತುಬಿಡು ಕ್ಲಬ್ಬಲ್ಲಿ ಬೇಕಾದಷ್ಟೆಲ್ಲ ಭೇಟಿಯಾಗಿದ್ದಾನೆ ಲಂಡನಲ್ಲಿ, ಹೇಳ್ತೀನಿ ಅಂತ ಮನೆಗೆ ಹೋದರು. ಧೈರ್ಯ ಅಲ್ವಾ, ನನ್ನ ಸ್ನೇಹಿತ ಅವನು, ಹೇಳ್ತೀನಿ ನಾನು ಅಂತ ಹೋದರು. ಅವ್ರಿಗೆ ಅರ್ಥ ಆದದ್ದು, ಕ್ಲಬ್ಬಲ್ಲಿರುವಂಥ ಬ್ರಿಟಿಷ್ ಬೇರೆ, ಅಧಿಕಾರದಲ್ಲಿರುವಂಥ ಬ್ರಿಟಿಷ್ ಬೇರೆ. ಮನೆಗೆ ಹೋದಾಗ ಇವ್ರು ಹೇಳ್ತಾರೆ, ಐ ಆಮ್ ಗಾಂಧಿ, ಐ ಮೀಟ್ ಯು ಇನ್ ದ ಕ್ಲಬ್ ದೇರ್ ಇನ್ ಲಂಡನ್ ಅಂದ್ರಂತೆ. ಯಾ ಐ ನೋ ಅಂದ ಅವನು, ಗೊತ್ತು ನಾನು ಭೇಟಿಯಾಗಿದ್ದು ಕರೆಕ್ಟ್, ಇದಕ್ಕೆ ಯಾಕೆ ಬಂದು ಅಂತ ಕೇಳ್ದ. ಇವ್ರು ನಮ್ಮಣ್ಣ ವಸೀಲಿ, ನಮ್ಮಣ್ಣ ನೀವು ಮನಸ್ಸು ಮಾಡಿದರೆ ಅವನು ದಿವಾನ್ ಆಗ್ತಾನೆ ಅಂತ. ಡೋಂಟ್ ಟಾಕ್ ಅಬೌಟ್ ಇಟ್ ಅನ್ನೋ, ಮಾತಾಡ್ಬ ಅದ್ರ ಬಗ್ಗೆ ಬಿಟ್ಬಿಡು, ನಾಟ್ ಪಾಸಿಬಲ್. ಇವ್ರು ಒತ್ತಾಯ ಮಾಡಿದ್ರು, ಹಂಗಲ್ಲ ನಮ್ಮ ಅಣ್ಣ ಒಳ್ಳೆಯವನು, ಅವನೇಂತ ತನ ಹೇಳಿಲ್ಲ ನೀವು ಮಾತಾಡ್ಬೇಡ ಅಂತ ಹೇಳಿಲ್ಲ, ಬಿಟ್ಬಿಡೋದನ್ನ ಅಂತ ಹೇಳ್ದ. ಇವ್ರು ಮತ್ತೊಮ್ಮೆ ಹೇಳಿದಾಗ ಅವನೇನು ಮಾಡ್ತಾನೆ ಗೊತ್ತಾ, ಅಟೆಂಡರ್ ಕರೆಸಿ ಹೊರಗೆ ಹಾಕಿ.

ಅಂತಾನೆ, ರೋಡಿಗೆ ತಳಿಸ್ಬಿಡ್ತಾನೆ ರೋಡಿಗೆ. ಇದು ನಕಾರಾತ್ಮಕನು ಸಕಾರಾತ್ಮಕನು, ನಕಾರಾತ್ಮಕ ಅಲ್ವಾ? ಯಾರ ಪರಿಚಯ ಇದೆ ಅಂತ ನೀವು ಹೇಳೋಕೆ ಹೋಗಿದ್ರಿ ಒಂದು ಮಾತು, ಅವನು ನಿಮ್ಮನ್ನು ಕತ್ತಿಡಿದ ರೋಡಿಗೆ ತಳಿಸಿದ್ರೆ ಬಹಳ ಅಸಹ್ಯ ಅನ್ಸಲ್ಲ? ಅವನ ಮುಖ ನೋಡಲ್ಲ ಅಂತೀವಿ, ಕೆಲವು ದ್ವೇಷದಿಂದ ಅವನು ಹೊಡಿಬೇಕು ಅಂತ ಹೋಗ್ತೀವಿ ಅಲ್ಲ, ಇದೆಲ್ಲ ಮಾಡ್ತೀವಿ. ಗಾಂಧಿ ಏನು ಮಾಡಿದರು? ದಿಸ್ ಇಸ್ ದ ಬ್ಯೂಟಿ. ಮನೆಗೆ ಬಂದು ವಿಚಾರ ಮಾಡ್ತಾರೆ, ತಪ್ಪು ನಂದೆ, ಸ್ನೇಹಿತ ಇದ್ದಾನೆ, ನಾನು ಹೋಗಿ ವಶೀಲಿ ಹಚ್ಚಿದಾಗ ನಾನು ಸ್ನೇಹದ ದುರ್ಬಳಕೆ ಮಾಡಿಕೊಂಡೆ, ನಾನು ತಪ್ಪು ನಂದಿದೆ. ಆದ್ದರಿಂದ ಸ್ನೇಹವನ್ನು ಅಧಿಕಾರವನ್ನು ಜೋಡಿಸ್ಬಾರ್ದು ಒಂದಕ್ಕೊಂದು, ಅಧಿಕಾರ ಅಧಿಕಾರ, ಸ್ನೇಹ ಸ್ನೇಹ. ಅದನ್ನು ಮಾಡಿದ್ದು ನಾನು ತಪ್ಪು ಅಂತ ಮರುದಿವಸ ನಾನು ಹೋಗಿ ಅಪಾಲಜಿ ಕೇಳ್ತಾರೆ, ಐ ಆಮ್ ಸಾರಿ, ಐ ಶುಡ್ ನಾಟ್ ಹ್ಯಾವ್ ಕಮ್. ಇದು ವಿಚಿತ್ರ ಇದೆಯಲ್ಲ. ಮುಂದೆ ಅದು ಹೇಗೆ ಬದಲಾಯಿಸ್ಕೊಂಡ್ರು ಅಂದರೆ, ಅಣ್ಣನಿಗೆ ಹೇಳಿದ್ರು, ಅಣ್ಣ ನೀನು ಕೇಳಕ್ಕೆ ಹೋಗಬೇಡ, ನೀನು ಎಬಿಲಿಟಿ ಬೆಳೆಸ್ಕೊಂಡು ತಾನೇ ಅಧಿಕಾರ ಬರ್ತದೆ ನಿನಗೆ, ಅದಾಗೋ ತನಕ ಹೋಗಬೇಡ. ಇನ್ನೊಂದು, ನಾವು ಮೆರಿಟ್ಸ್ಬರ್ಗ್ ಘಟನೆ ಕೇಳಿದ್ದೀವಿ. ನಾವು ಮೆರಿಟ್ಸ್ಬರ್ಗಲ್ಲಿ ಅವರು ಟ್ರೈನನ್ನು ತಳ್ಳಿಬಿಟ್ಟ, ಅವನು ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ದರೂ ಕೂಡ ಇವನು ಬೇರೆ ಕಪ್ಪು ಜನ ಕೂಡಬಾರದು ಅಂತ ಫಸ್ಟ್ ಕ್ಲಾಸ್ ತಳ್ಳಿಬಿಟ್ರು ರೋಡಿಗೆ. ಅದೇ ಕತೆ ಗೊತ್ತು ನಮಗೆಲ್ಲ. ನಾನು ಆ ಜಾಗದಲ್ಲಿ ನಿಂತು ನೋಡಿದ್ದೆ, ಮೆರಿಟ್ಸ್ಬರ್ಗಿಗೆ ಹೋಗಿ, ಅದು ಹುಚ್ಚಿ, ನನಗೂ ಒಂಥರ ಹುಚ್ಚಿ, ಅದು ಹುಚ್ಚಿಗೆ ಔಷಧಿ ಇಲ್ಲ. ನಾನು ಗಾಂಧೀಜಿನ ಯೋಗದಾಗ ಎಷ್ಟು ಗಂಟೆಗೆ, ರಾತ್ರಿ ಒಂದು ಗಂಟೆ ಮೇಲೆ, ಒಂದರಿಂದ ಒಂದೂವರೆ ಒಳಗೆ ನಾನು ಅಲ್ಲಿ ಹೋಗಿ, ಒಂದೂವರೆಗೆ ಆ ಜಾಗ ಇಟ್ಟಿದ್ದಾರೆ, ಇನ್ನು ಗಾಂಧಿನ ತಳ್ಳಿ ಜಾಗ ಅಂತ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡು ಆ ಚಳಿಯಲ್ಲಿ ಏನಾಗಿದ್ದಿರ್ಬೇಕು ಗಾಂಧಿಗೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ಕೆ ಹೋಗಿದ್ದೆ. ಗಾಂಧೀಜಿ ಬದುಕಿದ ಎಲ್ಲ ಜಾಗ ನೋಡಿದ್ದೀನಿ, ದರ್ಬಾರ್ನಲ್ಲಿ, ಪ್ರಿಟೋರಿಯಾದಲ್ಲಿ, ಟಾಲ್ಸ್ಟಾಯ್ ಆಶ್ರಮ ಎಲ್ಲಕ್ಕೆ ಹೋಗಿ ಬಂದೆ. ಆ ಜಾಗದ ಮೆರಿಟ್ಸ್ವರ್ ಪ್ಲಾಟ್ಫಾರ್ಮ್ ನಿಂತ್ಕೊಂಡಾಗ ಒಂದು ಕ್ಷಣ ವಿಚಾರ ಮಾಡಿದೆ, ನಾನು ತಳ್ಳಿದ್ರೆ ಏನು ಮಾಡ್ತಿದ್ದೆ ನಾನು ಅಂತ ಕಲ್ಪನೆ ಮಾಡ್ಕೊಳ್ಳಿ. ದೇಶದ ರೂಲಪ್ಪ, ನಾನೇನು ಮಾಡೋಕ್ಕಾಗ್ತದೆ? ಕಪ್ಪು ಜನ ಹೋಗೋಂಗಿಲ್ಲ ಫಸ್ಟ್ ಕ್ಲಾಸಲ್ಲಿ, ನನಗೆ ಯಾರೂ ಹೇಳಲಿಲ್ಲ, ಫಸ್ಟ್ ಟೈಮ್ ಟಿಕೆಟ್ ಕೊಟ್ಟು ಕೂಡಿಸಿದ್ದಾರೆ, ಕೂತಿದ್ದೆ ಅಂತ ಬ್ಯಾಗ್ ಹಿಡ್ಕೊಂಡು ಥರ್ಡ್ ಕ್ಲಾಸ್ಗೆ ಹೋಗಿ ಕೂತ್ಕೋತಿದ್ವಿ ನಾವು. ಇವ್ರಿಗಿಂತ ಮೊದಲು 1000 ಜನ ಹಾಗೆ ಮಾಡಿದ್ದಾರೆ, ಇವ್ರ ನಂತರನೂ 1000 ಜನ ಅದನ್ನೇ ಮಾಡಿದ್ದಾರೆ, ಬ್ಯಾಗ್ ಹಿಡ್ಕೊಂಡು ಬೇರೆ. ಇನ್ನೊಂದು ರೂಲ್ ಇದೆಯಪ್ಪ, ಅವ್ರದ್ದೇನು ಮಾಡೋಕ್ಕಾಗ್ತದೆ ಅಂತ ಹೋಗ್ಬೋದಾಯ್ತು. ಗಾಂಧಿ ಹೋಗಲಿಲ್ಲ, ಬರಗೂ ಹೋಗಲಿಲ್ಲ, ಪ್ಲಾಟ್ಫಾರ್ಮ್ ಮೇಲೆ ಚಳಿಯಲ್ಲೇ ಕೂತ್ಕೊಂಡ್ರು, ರಾತ್ರಿ ಎಲ್ಲ ಕೂತ್ಕೊಂಡು ವಿಚಾರ ಮಾಡಿದರು. ಏನು ಮಾಡ್ಬೇಕು ನಾನೀಗ, ಹೋರಾಡ್ಬೇಕು ಅವನ ಜೊತೆಗೆ? ಕೇಳ್ತಾರ, ನಾನು ಹೊಸಬ, ಒಂದು ವಾರ ಆಗಿದೆ ಅಷ್ಟೇ ಸೌತ್ ಆಫ್ರಿಕಾಗೆ ಬಂದು, ಯಾರು ಕೇಳ್ತಾರೆ? ದಯವಿಟ್ಟು ಗಮನಿಸಿ, ಅವ್ರು ವಿಚಾರ ಮಾಡಿದ್ರಂತೆ ನನ್ನ ಹಾಗೆ ಸಾಕಷ್ಟು ಜನ ಬೇರೆ ಕಂಪಾರ್ಟ್ಮೆಂಟಿಗೆ ಹೋಗಿದ್ದಾರೆ. ಇದು ಅಪಮಾನ ಅಂತ ತಗೊಂಡು ನಾನು ಜನರನ್ನು ಒಗ್ಗೂಡಿಸಿ ಈ ಪದ್ಧತಿಯನ್ನು ಬದಲಾಯಿಸಬಹುದಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೋತಾರೆ. ಭಾರತಕ್ಕೆ ಬರೋದು ಬಿಟ್ಟು ಅಲ್ಲಿ ಇರ್ತಾರೆ. ಒಂದು ವರ್ಷ ಅಂತ ಕರಾರ ಮೇಲೆ ಹೋದಂಥ ಗಾಂಧಿ 21 ವರ್ಷ ಬದುಕ್ತಾರೆ ಸೌತ್ ಆಫ್ರಿಕಾದಲ್ಲಿ, 21 ವರ್ಷ. ಮರುದಿನ ಪ್ರವಾಸದಲ್ಲಿ ಹೋಗ್ಬೇಕಾದ್ರೆ ಅದೇನೆ, ಚಾರ್ಲ್ಸ್ಟನ್ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಕುದುರೆ ಗಾಡಿಯಲ್ಲಿ ಹೋಗುವಂಥದ್ದು. ಅಂದರೆ ಎಷ್ಟು ವಿಚಿತ್ರ ಅನಿಸುತ್ತೆ ನನಗೆ, ಅಂದರೆ ಇದೊಂದು ವಿಚಿತ್ರ, ಭಾಳ ಕ್ರಿಯೇಟಿವ್ ಮೈಂಡ್ ಅದು. ಅಂಥ ಮೈಂಡ್ ಇದ್ದಾಗ ಮಾತ್ರ ಹೊಸ ಹೊಸ ಐಡಿಯಾ ಬರೋದು. ಕುದುರೆ ಗಾಡಿಯಲ್ಲಿ ಹೋಗ್ಬೇಕು ಇವರು, ಚಾರ್ಲ್ಸ್ಟನ್ಗೆ ಹೋಗ್ಬೇಕು. ಹೋಗ್ಬೇಕಾದ್ರೆ ಕುದುರೆ ಗಾಡಿ ಹೇಗಂದ್ರೆ ಬಾಕ್ಸ್ ಇರ್ತಿತ್ತಂತೆ ಹಿಂದೆ, ಒಂದು ಪೆಟ್ಟಿಗೆ. ಮುಂದೆ ನಿಮ್ಮ ಕಲ್ಪನೆ ಬರುತ್ತೆ, ಹೀಗೆ ಒಂದು ಜಾಗ ಇರುತ್ತೆ ಸಾರಥಿ ಕೂತ್ಕೊಳ್ಳೋದಕ್ಕೆ, ಇಬ್ರು ಕೂತ್ಕೋಬಹುದು ಅಲ್ಲಿ ಪಕ್ಕದಲ್ಲಿ, ಮುಂದೆ ಕುದುರೆ, ಆ ಕಾಲು ಕೆಳಗೆ ಹುಲ್ಲು ಗಿಲ್ಲು ತಟ್ಟು ಗೋಣಿ ಚೀಲ ಹಾಕಿರ್ತಾರೆ. ಇವ್ರು ಮುಂದೆ ಕೂತ್ಕೋ ಅಂದ, ಅವನು ಕೂತ್ಕೋತಿಂದ ಹಿಂದೆ ಡಬ್ಬ ಖಾಲಿ ಇದ್ಬೇಕಾದ್ರೆ ಕೂತ್ಕೋತಿದ್ರು, ಕೂತ್ಕೋ ಅಂದ. ಅವನು ಓಡಿಸೋನು, ಗಾಡಿ ಓಡಿಸೋನು, ಒಳಗೆ ಕೂತ್ಕೊಂಡ್ರು ಡಬ್ಬದೊಳಗೆ. ಆದ್ರೆ ಒಳಗೆ ಕೂತ್ಕೊಳಕ್ ಆಗಲ್ಲ, ಗಾಳಿ ಆಡಲ್ಲ, ಪೆಟ್ಟಿಗೆ ಇದ್ದಂಗೆ ಇರ್ತದೆ. ಅಲ್ಲೂ ಒಂದು ರೂಲ್ ಇತ್ತು, ಬಿಳಿಯ ಬಂದ್ರೆ ಕರಿಯರ್ ಒಳಗೆ ಕೂತ್ಕೊಳಂಗಿಲ್ಲ ಡಬ್ಬದೊಳಗೆ, ಅದು ಬಿಳಿ ಇರಿಯ ಪ್ರಿಫರೆನ್ಸ್. ಇವರು ಪುಣ್ಯ, ಅವರು ಅಪೇಕ್ಷೆ ಮಾಡಿದಂಗೆ ಯಾವನೋ ಬಿಳಿಯ ನಿಲ್ಲಿಸಿದ, ಎಳಿಯ ಕೆಳಗೆ ಅಂದ. ಇವರು ಆರಾಮಾಗಿ ಖುಷಿಯಾಗಿದ್ದು, ಹೊರಗೆ ಬರಬೇಕಾಗಿತ್ತು ಇವರಿಗೆ. ಹೊರಗಡೆ ಬಂದು ಅವನು ಓಡಿಸ್ತಾ ಇದ್ದಾರೆ, ಜಟಕ ಓಡಿಸೋನು, ಅವ್ನು ಪಕ್ಕದಲ್ಲಿ ಕೂತ್ಕೊಂಡ್ರು. ನಿಮ್ಮ ಕಡಿಮೆ ಚಿತ್ರ ಬರ್ತದೆ, ಪಕ್ಕದಲ್ಲಿ ಕೂತ್ಕೊಂಡ್ರು. ಆ ಡಬ್ಬದಲ್ಲಿ ಅವ್ನು ಬಿಳಿಯಾಗಿ ಕೂತ್ಕೊಂಡ, ಅವನು ಕಂಡಾಪಟ್ಟಿ ಸಿಗರೇಟ್ ಸೇದವನು. ಮೊದಲೇ ಗಾಳಿ ಆಡಲ್ಲ ಒಳಗಡೆ, ಇವನೊಂಥರ ಫ್ಯಾಕ್ಟ್ರಿ ಥರ ಹೊಗೆ ಬಿಟ್ಟು ಅವಳು ತುಂಬ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಹೊತ್ತಾದ ನಮ್ಗೆ ಒಳ್ಳೆ ಗಾಳಿ ಬೇಕು ಅನಿಸಿರ್ಬೇಕು ಅವನಿಗೆ. ಗಾಡಿ ನಿಲ್ಲಿಸೋ ಅಂತ ಹೇಳ್ದ, ನಿಲ್ಲಿಸಿದ. ಏ ಕೂಲಿ, ಎಳ ಮೇಲೆ, ನೀ ಒಳಗೆ ಕೂತ್ಕೊ ಹೋಗು ಅಂದ. ಇವ್ರು ಹೇಳ್ದ, ಒಂದು ಸಲ ಎದ್ದಿದ್ದೀನಿ ನಾನು, ಇನ್ನು ತಿರ್ಗಾ ಮರ್ಗೆ ಹೇಳೋಲ್ಲ ನಾನು ಇಲ್ಲೇ ಕೂಡ್ತೀನಿ, ಹೇಳಲ್ಲ. ಅವನು ಬಿಡ್ತಾನ, ಅವನು ಮುಖಕ್ಕೊಂದು ಜೋರಾಗಿ ಹೊಡೆದ. ಅವನಿಗೆ ಹೊಡೆದಾಗ ಈ ತಲೆ ಹೋಗಿ ಅಲ್ಲಿ ಬಾರ್ ಇರುತ್ತಲ್ಲ ಮೇಲೆ ಹಿಡ್ಕೊಳ್ಳೋದು, ಅದು ಬಡಿತು, ಗಾಯ ಆಯಿತು, ರಕ್ತ ಬರೋಕ್ಕೆ ಶುರು ಆಯಿತು. ಗಾಂಧಿ ಏನು ಮಾಡಿದರು? ಜಾಗ ಬಿಟ್ಟು ಹೇಳಲಿಲ್ಲ, ಆದರೆ ಕೈ ಬಿಟ್ಟು ಹಿಡ್ಕೊಂಬಿಟ್ರು, ತಿರುಗಿ ಹೊಡಿಲಿಲ್ಲ, ಅವನ ಬೈಲಿಲ್ಲ, ಏನು ಮಾಡಲಿಲ್ಲ. ಅವನು ಒಂದು ಸಮ ಪಟ ಪಟ ಪಟ ಪಟ ಹೊಡೆದ, ಹೊಡೆಸ್ಕೊಂಡ್ರು, ತಿರುಗಿ ಒಂದು ಮಾತಾಡಲ್ಲ, ಕೈ ಬಿಡಲಿಲ್ಲ. ಜನಕ್ಕು ಏ ಸತ್ತು ಹೋಗ್ತಾನೆ ಬಿಡ್ರಿ, ಅವನು ಬಿಟ್ಬಿಡ್ರಿ, ಕೂತ್ಕೊಂಡು ಕೂತ್ಕೊಳ್ಬಿಡ, ಸಾಯ್ತಾನ ಅದ್ರ ಹಿಡ್ಕೊಂಡು ಕೂತಿದ್ದ, ಅವನು ಬಿಡಲ್ಲ ಅಂತ. ಯಾಳಾಗ ಹೋಗಲಿ ಅವನಂತೆ, ಮತ್ತೆ ಹೋಗೋಣ ಡಬ್ಬದಲ್ಲಿ ಕೂತ್ಕೊಂಡ. ವಾಪಸ್ ಒಂದಲ್ಲಿ ಡೈರಿಯಲ್ಲಿ ಬರೀತಾರೆ ಗಾಂಧಿ, ಐ ಗಾಟ್ ಎ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ನೋಡಿ ಹೇಗಿದೆ, ಹೊಡೆಸ್ಕೊಂಡು ಸಂತೋಷ ಆಗುತ್ತೇನ್ರಿ ಯಾರಿಗಾದರೂ? ಅವನು ಜಟ್ಕಾದವನು ಹೊಡೆದ, ಅವನು ಬಿಳಿಯವನು ಹೊಡೆದ, ಎಲ್ಲ ಹೊಡೆದ್ರು, ಹೊಡೆಸ್ಕೊಂಡು ಸುಮ್ಮನೆ ಬಂದು ಹೇಳ್ತಾರೆ. ಅಸಹಕಾರ ಸತ್ಯಾಗ್ರಹ ಅಂದರೆ ಏನು ಅಂತ ನನಗೆ ಇವತ್ತು ಗೊತ್ತಾಯಿತು.
ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ.

ಈ ಮಾತದ್ದು. ನಾನು ತಿರುಗಿ ಹೊಡಿಲಿಲ್ಲ, ಎಗ್ರೆಸಿವ್ ಆಗಲಿಲ್ಲ, ಆದ್ರೆ ಅವನು ಹೇಳಿದ್ ಒಪ್ಪಲಿಲ್ಲ, ನನ್ನ ಜಾಗ ಬಿಡಲಿಲ್ಲ. ಈ ಅಸಹಕಾರ ಆಂದೋಲನಕ್ಕೆ ಬೀಜ ಬಂದದ್ದಲ್ಲಿ, ಮುಂದೆ ದೊಡ್ಡ ಆಂದೋಲನ ಆಗಿ ಸ್ವಾತಂತ್ರ್ಯಕ್ಕೆ ಕಾರಣ ಆಯ್ತದ್ದು. ಆದ್ರೆ ಅಂಥ ಆಂದೋಲನಕ್ಕೆ ಬೀಜ ಆದದ್ದಲ್ಲಿ. ನಕಾರಾತ್ಮಕವಾದದ್ದನ್ನ ಅದನ್ನು ಬಳಸ್ಕೊಂಡು ಬದಲಾಯಿ ಸಕಾರಾತ್ಮಕ ಮಾಡ್ಕೋಬೇಕಾದದ್ದು. ಇಲ್ಲಿ ರಾಮಕೃಷ್ಣ ಹೇಳ್ತಾರೆ, ನನಗೆ ಒಂದು ಸೊಲ್ಯೂಷನ್ ಸಿಕ್ತೀವೋ ಅಣ್ಣ ಹೋದ, ಇದ್ಯಾವುದು ಶಾಶ್ವತ ಅಲ್ಲ ಅಂತಾಯ್ತು. ಹಾಗಾದ್ರೆ ಶಾಶ್ವತ ಯಾವುದು? ದೇವಿ, ಆ ತಾಯಿ ನಂಬ್ಕೋಬೇಕು ಅಂತ ಹೇಳಿ ಅದನ್ನು ಕಾಣೋಕ್ ಶುರು ಮಾಡಿದ್ರು. ಮೊದಲೇ ಉನ್ಮತ್ತತೆ ಬರ್ತಾ ಇತ್ತು, ಆನಂದದ ಉನ್ಮತ್ತತೆ ಬರ್ತಾ ಇತ್ತು, ಅದು ಇನ್ನೂ ಜಾಸ್ತಿ ಆಗೋಕ್ ಶುರು ಆಯಿತು. ಮನಸ್ಸು ಪೂರ್ತಿ ಬೆದಲಾಯಿತು, ಮೊದಲಿನ ನಗು ಹರಟೆ ಎಲ್ಲ ಮಾಯ ಆಗ್ಬಿಡ್ತು. ಒಂದೇ ಸಲ ಗಂಭೀರ ಆದರು, ಮಾತಿಲ್ಲ, ಹರಟೆ ಇಲ್ಲ. ರಾತ್ರಿ ಆದ ತಕ್ಷಣ ದಕ್ಷಿಣೇಶ್ವರದಲ್ಲಿ ಪಂಚವಟಿ ಅಂತ ಒಂದು ಏರಿಯಾ, ಅಲ್ಲಿಗೆ ಹೋಗ್ಬಿಡೋರು ಪ್ರಾರ್ಥನೆ ಮಾಡೋದಕ್ಕೆ. ಪಂಚವಟಿಗೆ ಹೋಗಿ ರಾತ್ರಿ ಕೂತ್ಕೋಬೇಕು. ಒಂದ್ಸಲ ರಾತ್ರಿ ಹೃದಯ ಎದ್ದ, ನೋಡ್ತಾನೆ ಪಕ್ಕದಲ್ಲಿ ರಾಮಕೃಷ್ಣದಿಲ್ಲ. ಎಲ್ಲಿ ಹೋಗಿರ್ಬೇಕು ಇವರು? 10 ನಿಮಿಷ ಕೂತ, ಬರ್ತಾರೇನೋ ಬರ್ತಾರೇನೋ ಅಂತ. ಅರ್ಧ ಗಂಟೆ ಆದರೂ ಬರಲಿಲ್ಲ. ಎತ್ಕೊಂಡ ಬೆಳಿಗ್ಗೆ 3 ಗಂಟೆಗೆ ಬಂದರು. ಎಲ್ಲಿ ಹೋಗಿದ್ದೆ? ಮಾತೇ ಇಲ್ಲ, ಮಲ್ಕೊಂಬಿಟ್ರು. ಈ ಎಪಿಸೋದ್ ಯಾಕೆ ಬಿಟ್ಟ? ದಿನ ನೋಡ್ತಾ ಇದ್ದಾನೆ, ರಾತ್ರಿ 10 ಗಂಟೆ 11 ಗಂಟೆ ಪೂಜೆ ಮುಗಿದ್ಮೇಲೆ 11 ಗಂಟೆಗೆ ಹೊರಗೆ ಹೋಗ್ತಾರೆ ಕತ್ಲೆಯಲ್ಲಿ. ಎಲ್ಲಿ ಹೋಗ್ತಾರೆ ಇವರು ಅಂತ ನೋಡ್ಕೊಂಡು ಹೋದ. ಒಂದು ದಿವಸ ಬೆನ್ನು ಹತ್ತಬೇಕು ಅಂತ ಬೆನ್ನು ಹತ್ತಿ ಹೋದರೆ ಪಂಚವಟಿಗೆ ಹೋಗ್ತಾರೆ. ನಿರ್ಜನವಾದಂಥ ಜಾಗ, ಹಳ್ಳ ದಿನ್ನೇ ಇರುವಂಥದ್ದು, ಮರಗಳು ದಟ್ಟ ಮರಗಳಿದ್ದಾವೆ, ಅದು ಸ್ಮಶಾನವೂ ಹೌದು. ಅಲ್ಲಿ ಒಂದು ನೆಲ್ಲಿಕಾಯಿ ಗಿಡ, ನೆಲ್ಲಿಕಾಯಿ ಕೀಳದ ಕೆಳಗೆ ಕೂತ್ಬಿಟ್ಟಿದ್ದಾರೆ ರಾಮಕೃಷ್ಣರು, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇವನು ಗಾಬರಿ ಆಯಿತು, ದೆವ್ವ ಪ್ರೇತಗಳು ಬರುವಂಥ ಜಾಗ ಇದು, ಇಲ್ಲಿ ಯಾಕೆ ಕೂತಿದ್ದಾರೆ ಇವರು? ಕಲ್ಲೆಸದಂತೆ ಒಂದು ದೂರಿಂದ ಹತ್ರ ಹೋಗಿ ಹೆದರಿಕೆ, ಮರಳೆಸದ, ಏನೂ ಕೇಳಿಸ್ತಾ ಇಲ್ಲ, ಪೂರ್ತಿ ಮೈ ಮರೆತ ಕೂತ್ಬಿಟ್ಟಿದ್ದಾರೆ ಧ್ಯಾನದಲ್ಲಿ. ಆನಂತರ ಸ್ವಲ್ಪ ಹೊತ್ತು ಹೋಗಿ ಕೇಳಿದ್ದಂತೆ, ಎಬ್ಬಿಸ್ಬಿಟ್ಟು, ಏನು ಮಾಡ್ತೀಯಪ್ಪ ಹೇಳು, ಏನು ಕೂತ್ಕೊಂಡಿದ್ಯಾ ಅಂತ ಹೋದರು. ದಿವಸ ಮತ್ತೆ ಹೋದಾಗ ಏನಾಯಿತು ಅನ್ನೋದನ್ನು ನಾಳೆ ಗಮನಿಸೋಣ, ಯಾಕಂದರೆ ಅಲ್ಲಿಂದ ಪ್ರವಾಸ ಬೇರೆಯೇ ಆಗುತ್ತೆ.

0: ಕೇಳುಗರೆ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 7 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಕ್ಯಾರೆಟ್ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಇಳುವನ 8 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಮೆಣಸಿನಕಾಯಿ 7 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 21 ರೂಪಾಯಿ, ತೊಂಡೆಕಾಯಿ 36 ರೂಪಾಯಿ, ಆಗಲಕಾಯಿ 36 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪು ಮೆಣಸಿನಕಾಯಿ 40 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ

0: ತಿರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ವಾವಲಂಬನೆಯುತ ಇವಿ ಮೋಟಾರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ವಾವಲಂಬನೆಯತ್ತ ಇವಿ ಮೋಟಾರ್ಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಿಂದ ಕಳೆದ ವಾರ ಸ್ಕೈರೂಟ್ ಎಂಬ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸ್ಪಾಟ್ ಆಫ್ ಒಂದು ವಿಕ್ರಮ್ ಒನ್ ಎಂಬ 7 ಅಂತಸ್ತಿನಷ್ಟು ಎತ್ತರದ ರಾಕೆಟ್ ಅನ್ನು ಪರಿಪಕ್ವವಾಗಿ ಕಕ್ಷೆಗೆ ಸೇರಿಸುವಲ್ಲಿ ಯಶಸ್ವಿಯಾಯಿತು. ಹೊಸ ತಂಡವನ್ನೇ ಕಟ್ಟಿದ ಸ್ಕೈರೂಟ್ ಈ ರಾಕೆಟ್ ಮೂಲಕ ಹಲವು ಹೊಸ ಸಾಧನೆಗಳನ್ನು ದಾಖಲಿಸಿತು. ಸ್ಕೈರೂಟ್ನ ಈ ಸಾಧನೆಯನ್ನು ಇಡೀ ಜಗತ್ತು ಕೊಂಡಾಡುತ್ತಿರುವ ಹೊತ್ತಿಗೆ ಬೆಂಗಳೂರು ಮೂಲದ ಸ್ಪಾಟ್ ಆಫ್ ಕಂಪನಿಯೊಂದು ವಿದ್ಯುತ್ ಚಾಲಿತ ವಾಹನಗಳಲ್ಲಿ ಬಳಸುವ ಮೋಟಾರ್ ಅನ್ನು ಅಭಿವೃದ್ಧಿಪಡಿಸಿದ್ದು ಇದು ಚೀನಾ ಮೇಲಿನ ಅವಲಂಬನೆಯನ್ನೇ ತಗ್ಗಿಸುವ ಪ್ರಯತ್ನವಾಗಿದೆ. ಈ ಅವಲಂಬನೆಯ ಭಾರತದಿಂದ ಪಾರಾಗಲು ಯತ್ನಿಸಿರುವ ಪಾಶ್ಚಾತ್ಯ ರಾಷ್ಟ್ರಗಳು ಇನ್ನಷ್ಟು ಕುತೂಹಲದಿಂದ ಭಾರತದತ್ತ ನಿರೀಕ್ಷೆಯ ನೋಟವನ್ನು ಬೀರಿವೆ. ಬೆಂಗಳೂರು ಮೂಲದ ವಿಮಾಂಗ್ ಲ್ಯಾಬ್ನ ತಂತ್ರಜ್ಞಾನರು ನೈಸರ್ಗಿಕ ಮ್ಯಾಗ್ನೆಟ್ಗಳನ್ನು ಅವಲಂಬಿಸದೆ ಹೊಸ ತಲೆಮಾರಿನ ಇವಿ ಮೋಟಾರ್ ಅನ್ನು ಅಭಿವೃದ್ಧಿಪಡಿಸಿದ್ದು ಈಗ ಎಲ್ಲರ ಗಮನವನ್ನು ಸೆಳೆದಿದೆ. ಕಾರಣವಿಷ್ಟೇ, ಆಧುನಿಕ ಎಲೆಕ್ಟ್ರಾನಿಕ್ ವಾಹನಗಳು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುವ ಶಾಶ್ವತ ಮ್ಯಾಗ್ನೆಟ್ ವ್ಯವಸ್ಥೆಯನ್ನು ಬಳಸುತ್ತವೆ. ಇದರಲ್ಲಿ ವಿರಳ ಭೂಧಾತುಗಳಾದ ನಿಮೋಡಿಯಂ, ಡೈಟ್ರೋಸಿಯಂ ಹಾಗೂ ಟೆರ್ಬಿಯಂ ಬಳಕೆಯಾಗುತ್ತದೆ. ಇವುಗಳಿಲ್ಲದೆ ಉತ್ಕೃಷ್ಟ ಗುಣಮಟ್ಟದ ಇವಿ ಮೋಟಾರ್ಗಳ ಅಭಿವೃದ್ಧಿ ಅಸಾಧ್ಯ. ಈ ವಿರಳ ಭೂಧಾತುಗಳ ಮಾರುಕಟ್ಟೆಯಲ್ಲಿ ಚೀನಾದೇ ಪಾರುಪತ್ಯ. ಅದರಲ್ಲಿ ಜಗತ್ತಿನ ಇತರೆ ರಾಷ್ಟ್ರಗಳಲ್ಲಿ ಲಭ್ಯವಿರುವ ವಿರಳ ಭೂಧಾತುಗಳಲ್ಲಿ 70% ಹಿಡಿತ ಚೀನಾ ಬಳಿ ಇದೆ. ಜಾಗತಿಕ ಮಟ್ಟದಲ್ಲಿ ಲಭ್ಯವಾಗುವ ವಿರಳ ಭೂಧಾತುಗಳನ್ನು ಸಂಗ್ರಹಿಸಿ ಸಂಸ್ಕರಿಸುವ ಕಾರ್ಯದಲ್ಲಿ 90% ಹಿಡಿತ ಚೀನದ್ದೇ ಆಗಿದೆ. ಇವಿ ಮೋಟಾರ್ಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ಈ ವಿರಳ ಭೂಧಾತುಗಳಿಗೆ ಚೀನಾವನ್ನೇ ಅವಲಂಬಿಸಬೇಕು ಎಂಬ ಅನಿವಾರ್ಯತೆ ಸೃಷ್ಟಿಸಿದೆ. ಈ ಅವಲಂಬನೆಯನ್ನು ಮೀರಿ ಈಗ ವಿಮಾನ್ ಕಂಪನಿಯು ಇವಿ ಮೋಟಾರ್ ಅನ್ನು ಅಭಿವೃದ್ಧಿಪಡಿಸಿದೆ. ತಂತ್ರಾಂಶದ ಮೂಲಕ ನಿಯಂತ್ರಿಸಬಹುದಾದ ಅಯಸ್ಕಾಂತೀಯ ವಲಯ ಸೃಷ್ಟಿಸುವ ಈ ತಂತ್ರಜ್ಞಾನ ಈಗ ವ್ಯಾಪಕ ಸುದ್ದಿಯಲ್ಲಿದೆ. ವರ್ಚುವಲ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟಾರ್ ಎಂಬ ಈ ತಂತ್ರಜ್ಞಾನ ಆಧರಿಸಿ ಅಭಿವೃದ್ಧಿಯಾದ ಮೋಟಾರ್ನಲ್ಲಿ ಅಪರೂಪದ ಭೂಧಾತುಗಳ ಬಳಕೆಯನ್ನು ವಿಮಾಗ್ ಲ್ಯಾಬ್ ಮಾಡಿಲ್ಲ. ಬದಲಿಗೆ ಶಾಶ್ವತ ಅಯಸ್ಕಾಂತಗಳನ್ನು ಬಳಸದೆ ಸಾಫ್ಟ್ವೇರ್ ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು ನಿಯಂತ್ರಿತ ಕಾಂತೀಯ ಕ್ಷೇತ್ರವನ್ನು ಆಧರಿಸಿದ ತಂತ್ರಜ್ಞಾನ ಇದಾಗಿದೆ. ಇದಕ್ಕೆ ಒಲೆಕ್ಟ್ರಾ ಎಂಬ ಹೆಸರನ್ನು ವಿಮಾಗ್ ಲ್ಯಾಬ್ ಇಟ್ಟಿದೆ. ಈ ಮೋಟಾರ್ನಲ್ಲಿ ಅತ್ಯಾಧುನಿಕ ತಂತ್ರಾಂಶವನ್ನು ಬಳಸಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಅಯಸ್ಕಾಂತೀಯ ವಲಯವನ್ನು ಸೃಷ್ಟಿಸುವುದು ಹಾಗೂ ಪವರ್ ಎಲೆಕ್ಟ್ರಾನಿಕ್ಸ್ ಮೂಲಕ ಮ್ಯಾಗ್ನೆಟ್ಗಳನ್ನು ಬಳಸಿಕೊಳ್ಳುವ ತಂತ್ರಜ್ಞರ ಪ್ರಯತ್ನ ಫಲ ನೀಡಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ತಂತ್ರಾಂಶದ ಮೂಲಕವೇ ಅಯಸ್ಕಾಂತೀಯ ವಲಯವನ್ನು ನಿಯಂತ್ರಿಸುವ ಈ ವಿನ್ಯಾಸದ ಮೋಟಾರನ್ನು ಕಾರು, ಸ್ಕೂಟರ್, ಬೈಕ್ಗಳು, ಟ್ರಕ್ಗಳು, ಕೈಗಾರಿಕೆಗಳಲ್ಲಿ, ರೋಬೋಗಳಲ್ಲಿ, ವಿಮಾನಯಾನ ಕ್ಷೇತ್ರ, ರಕ್ಷಣಾ ಇಲಾಖೆಯಲ್ಲೂ ಬಳಸಬಹುದಾಗಿದೆ. ವಿಮಾಗ್ ಲ್ಯಾಬ್ನ ಸಹ ಸಂಸ್ಥಾಪಕ ಹಾಗೂ ಇಸಿಒ ಮನೀಶ್ ಸೇತ್ರವರು ಈ ವರ್ಚುವಲ್ ಮ್ಯಾಗ್ನೆಟ್ ತಂತ್ರಜ್ಞಾನ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದು, ವಿರಳ ಧಾತುಗಳ ಬಳಕೆ ಇಲ್ಲದೆ ವಿದ್ಯುತ್ ಮೋಟಾರ್ ಅನ್ನು ಸಾಂಪ್ರದಾಯಿಕ ಹಾಗೂ ಶಾಶ್ವತ ಮ್ಯಾಗ್ನೆಟ್ ಮೋಟಾರುಗಳನ್ನು ಮೀರಿ ಕಾರ್ಯಕ್ಷಮತೆ ಪ್ರದರ್ಶಿಸಬಲ್ಲದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದಿದ್ದಾರೆ. ವಿರಳ ಧಾತುಗಳ ಮೇಲಿನ ಅವಲಂಬನೆಯನ್ನು ಮೂಲದಲ್ಲಿ ಪರಿಹರಿಸುವ ಉದ್ದೇಶದಿಂದ ಮೋಟಾರ್ನ ವಿನ್ಯಾಸವನ್ನೇ ವಿಮಾಂಗ್ ಲ್ಯಾಬ್ ಬದಲಿಸಿದೆ. ಕಂಪನಿಯ ಪ್ರಕಾರ ತಾಮ್ರದ ಕಾಯಿಲ್ಗಳು ಉಕ್ಕು, ಪವರ್, ಎಲೆಕ್ಟ್ರಾನಿಕ್ಸ್ ಮತ್ತು

ಮತ್ತು ಸ್ವಂತ ಸಾಫ್ಟ್ವೇರ್ ಬಳಸಿ ಮೋಟಾರ್ನೊಳಗೆ ಅಗತ್ಯವಿರುವ ಅಯಸ್ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸಿ ಅದನ್ನು ಕಾರ್ಯಾಚರಣೆಗೆ ಅನುಗುಣವಾಗಿ ನಿಯಂತ್ರಿಸಲಾಗುತ್ತದೆ. ಅಂದರೆ ಮೋಟಾರ್ನೊಳಗೆ ಶಾಶ್ವತವಾಗಿ ಅಳವಡಿಸಿರುವ ಮ್ಯಾಗ್ನೆಟ್ ಬದಲಿಗೆ ಸಾಫ್ಟ್ವೇರ್ ನಿಯಂತ್ರಿತ ವರ್ಚುವಲ್ ಮ್ಯಾಗ್ನೆಟ್ ಕಾರ್ಯನಿರ್ವಹಿಸುತ್ತದೆ ಎನ್ನುವುದು ಕಂಪನಿಯ ಹೇಳಿಕೆ. ಬ್ಯಾಟರಿ ಚಾಲಿತ ವಾಹನಗಳಲ್ಲಿ ಇಂದು ಶಾಶ್ವತ ಅಯಸ್ಕಾಂತಗಳನ್ನು ಬಳಸಲಾಗುತ್ತದೆ. ಇವುಗಳ ಅಭಿವೃದ್ಧಿಗೆ ವಿರಳ ಧಾತುಗಳು ಅತ್ಯಗತ್ಯ. ಜಗತ್ತಿನ ಶೇಕಡಾ 90%-95% ಇಂತಹ ಖನಿಜಗಳು ಸಂಸ್ಕರಣೆಯ ನಿಯಂತ್ರಣ ಚೀನಾ ಬಳಿ ಇದೆ. ಈ ಖನಿಜಗಳ ಗಣಿಗಾರಿಕೆ, ಸಂಸ್ಕರಣೆ ಮತ್ತು ಮ್ಯಾಗ್ನೆಟ್ ತಯಾರಿಕೆಯ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಚೀನಾದ ಪ್ರಾಬಲ್ಯವಿದೆ. ಹೀಗಾಗಿ ಇವಿ ಉದ್ಯಮದ ಬೆಳವಣಿಗೆಗೆ ಇದು ಕೇವಲ ತಂತ್ರಜ್ಞಾನದ ಪ್ರಶ್ನೆಯಲ್ಲ, ಪೂರೈಕೆ ಸರಪಳಿಯ ಭದ್ರತೆಯ ಪ್ರಶ್ನೆಯೂ ಅಡಗಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ವಿರಳ ಭೂಧಾತುಗಳ ಸಂಸ್ಕರಣೆ ಅತ್ಯಂತ ಅಪಾಯಕಾರಿ. ಹೀಗಾಗಿ ಬಹಳಷ್ಟು ರಾಷ್ಟ್ರಗಳು ಈ ಸಾಹಸಕ್ಕೆ ಕೈಹಾಕದೆ ಚೀನಾವನ್ನೇ ಅವಲಂಬಿಸಿದೆ. ಕಳೆದ ಹಲವು ವರ್ಷಗಳಲ್ಲಿ ಈ ಸಂಸ್ಕರಣೆಗಾಗಿಯೇ ಚೀನಾ ಬಹಳಷ್ಟು ಹಣವನ್ನು ಹೂಡಿಕೆ ಮಾಡಿದೆ. ಹೀಗಾಗಿ ಈ ವಿರಳ ಧಾತುಗಳಿಗೆ ಇಡೀ ಜಗತ್ತೇ ಚೀನಾದತ್ತ ಮುಖ ಮಾಡುವಂತೆ ಮಾಡಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ವಾವಲಂಬನೆಯತ್ತ ಇವಿ ಮೋಟಾರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ಸ್ವಾವಲಂಬನೆಯತ್ತ ಇವಿ ಮೋಟಾರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಬಳಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ದುಃಖದಲ್ಲಿ ಎಗಲು ಕೊಡುವುದು, ತಪ್ಪಾದಾಗ ತಿದ್ದುವುದು, ಸಾಧನೆ ಮಾಡಿದಾಗ ಹೆಮ್ಮೆ ಪಡುವುದು ಸ್ನೇಹದ ನಿಜವಾದ ರೂಪಗಳು. ಅಂತಹ ಸ್ನೇಹದ ನೆನಪಿನಲ್ಲಿ ಈ ಲೇಖನ. ಹಬ್ಬಬ್ಬ ಬಿಸಿಲು ಹುರಿಸೆಕೆ ಎಂದು ಒಂದು ದೊಡ್ಡ ಮರದ ನೆರಳಲ್ಲಿ ಪ್ರಯಾಣಿಕ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯಬಹುದು. ಆದರೆ ಬದುಕಿನ ಉರಿ ಬಿಸಿಲಿನಲ್ಲಿ ಆಯಾಸಗೊಂಡ ಮನಸ್ಸಿಗೆ ನೆರಳಾಗಬಲ್ಲವನು ಒಬ್ಬ ನಿಜವಾದ ಸ್ನೇಹಿತ. ಅದರಲ್ಲಿ ಜೀವನದಲ್ಲಿ ಎಲ್ಲವೂ ಕಳೆದು ಹೋದಂತೆ ಭಾಸವಾದ ಕ್ಷಣದಲ್ಲಿಯೂ ನೀನು ಒಂಟಿಯಲ್ಲ ಎಂದು ಎಗಲ ಮೇಲೆ ಕೈ ಇಡುವ ವ್ಯಕ್ತಿಯ ಸ್ನೇಹಿತ. ಆದ್ದರಿಂದ ಸ್ನೇಹವು ಕೇವಲ ಒಂದು ಸಂಬಂಧವಷ್ಟೇ ಅಲ್ಲ, ಅದು ಭಾವ ಬಾಂಧವ್ಯವೂ ಹೌದು. ಮಾನವ ಸಮಾಜದ ವಿಕಾಸದಲ್ಲಿ ಸ್ನೇಹದ ಪಾತ್ರ ಅಪಾರವಾಗಿದೆ. ನಾಗರಿಕತೆ ಬೆಳೆದಂತೆ ಮನುಷ್ಯನ ಸೌಲಭ್ಯಗಳು ಹೆಚ್ಚಿದವು, ಆದರೆ ಆತ್ಮೀಯ ಸಂಬಂಧಗಳು ಅದೇ ಪ್ರಮಾಣದಲ್ಲಿ ಬೆಳೆಯಲಿಲ್ಲ. ಇಂದು ನಗರಗಳು ಎತ್ತರವಾಗುತ್ತಿವೆ, ಮನೆಗಳು ವಿಶಾಲವಾಗುತ್ತಿವೆ, ಸಂಪರ್ಕ ಸಾಧನಗಳು ಅತ್ಯಾಧುನಿಕವಾಗುತ್ತಿವೆ, ಆದರೆ ಮನುಷ್ಯನ ಮನಸ್ಸು ಮಾತ್ರ ದಿನದಿಂದ ದಿನಕ್ಕೆ ಏಕಾಂತದ ಗೋಡೆಗಳೊಳಗೆ ಸೆರೆಯಾಗುತ್ತಿದೆ. ಜನಸಂದಣಿಯ ಮಧ್ಯೆಯೂ ಒಂಟಿತನವನ್ನು ಅನುಭವಿಸುವ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ಹಿಂದೆ ಸ್ನೇಹ ಎನ್ನುವುದು ಹಂಚಿಕೊಳ್ಳುವ ಬದುಕಾಗಿತ್ತು. ಶಾಲೆಯ ದಾರಿಯಲ್ಲಿ ಜೊತೆಯಾಗಿ ನಡೆದವರು, ಹೊಲದಲ್ಲಿ ಕೆಲಸ ಮುಗಿಸಿ ಅಡ್ಡಾಡಿದವರು, ಸಂಜೆ ಊರಿನ ಕಟ್ಟೆಯ ಮೇಲೆ ಕುಳಿತು ಮನಸ್ಸು ಬಿಚ್ಚಿ ಮಾತನಾಡಿದವರು ಸ್ನೇಹಿತರಾಗಿದ್ದರು. ಇಂದು ಅದೇ ಸ್ನೇಹ ಬಹುತೇಕ ಮೊಬೈಲ್ ಪರದೆಯೊಳಗೆ ಸೀಮಿತವಾಗಿದೆ. ಆನ್ಲೈನ್ನಲ್ಲಿ ನೂರಾರು ಸ್ನೇಹಿತರಿದ್ದರು, ಸಂಕಷ್ಟದ ಕ್ಷಣದಲ್ಲಿ ಮನೆ ಬಾಗಿಲು ತಟ್ಟುವ ವ್ಯಕ್ತಿಗಳ ಸಂಖ್ಯೆ ಮಾತ್ರ ಕಡಿಮೆಯಾಗುತ್ತದೆ.

ಹೆಚ್ಚುತ್ತಿದೆ. ತಂತ್ರಜ್ಞಾನವು ಸಂಪರ್ಕವನ್ನು ಹೆಚ್ಚಿಸಿದೆ, ಆದರೆ ಸಂಬಂಧಗಳ ಆಳವನ್ನು ಹೆಚ್ಚಿಸಿಲ್ಲ. ಸ್ನೇಹ ಎನ್ನುವುದು ಲಾಭ ನಷ್ಟಗಳ ಲೆಕ್ಕಾಚಾರವಲ್ಲ, ಅದು ಯಾವುದೇ ಒಪ್ಪಂದದ ಮೇಲೆ ನಿಲ್ಲುವುದು ಅಲ್ಲ. ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಮತ್ತೊಬ್ಬರ ಸಂತೋಷದಲ್ಲಿ ನಗುವುದು, ದುಃಖದಲ್ಲಿ ಹೆಗಲು ಕೊಡುವುದು, ತಪ್ಪಾದಾಗ ತಿದ್ದುವುದು, ಸಾಧನೆಯಾಗಿದಾಗ ಹೆಮ್ಮೆ ಪಡುವುದು, ಇವೆಲ್ಲವೂ ಸ್ನೇಹದ ನಿಜವಾದ ರೂಪಗಳು. ಸ್ನೇಹದ ಮೌಲ್ಯವನ್ನು ಹಣದಿಂದ ಅಳೆಯಲು ಸಾಧ್ಯವಿಲ್ಲ, ಅದು ವಿಶ್ವಾಸದಿಂದ ಮಾತ್ರ ಅಳೆಯಲ್ಪಡುತ್ತದೆ. ಇಂದಿನ ಬದುಕಿನಲ್ಲಿ ಉಪಯುಕ್ತತೆಯೇ ಸಂಬಂಧಗಳ ಮಾನದಂಡವಾಗುತ್ತಿರುವುದು ನೋವಿನ ಸಂಗತಿ. ಇವನಿಂದ ನನಗೇನು ಲಾಭ ಎಂಬ ಪ್ರಶ್ನೆ ಸ್ನೇಹದ ಜಾಗವನ್ನು ಆಕ್ರಮಿಸುತ್ತಿದೆ. ಸ್ವಾರ್ಥದ ಮೇಲೆ ಕಟ್ಟಿದ ಸಂಬಂಧಗಳು ಕಾಲದ ಪರೀಕ್ಷೆಯಲ್ಲಿ ಉಳಿಯುವುದಿಲ್ಲ. ನಿಸ್ವಾರ್ಥದಿಂದ ಮೊಳೆತ ಸ್ನೇಹ ಮಾತ್ರ ಕಾಲದ ಒಡೆತಗಳನ್ನು ಮೀರಿ ಉಳಿಯುತ್ತದೆ. ಸಂಕಷ್ಟದ ಸಂದರ್ಭದಲ್ಲಿ ಜೊತೆಯಾಗುವ ವ್ಯಕ್ತಿಯೇ ನಿಜವಾದ ಸ್ನೇಹಿತ ಎಂಬ ಸತ್ಯವನ್ನು ಜೀವನವೇ ಮತ್ತೆ ಮತ್ತೆ ಕಲಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಹೆಚ್ಚುತ್ತಿರುವುದರ ಬಗ್ಗೆ ವೈದ್ಯರು ಮತ್ತು ಮನೋವಿಜ್ಞಾನಿಗಳು ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಖಿನ್ನತೆ, ಆತಂಕ, ಭಯ, ನಿರಾಶೆ, ಭಾವನಾತ್ಮಕ ಒತ್ತಡಗಳು ಹೆಚ್ಚಾಗುತ್ತಿವೆ. ಇವುಗಳಿಗೆ ಔಷಧಿಯ ಜೊತೆಗೆ ಭಾವನಾತ್ಮಕ ಬೆಂಬಲವೂ ಅಗತ್ಯ. ಮನಸ್ಸನ್ನು ಅರ್ಥ ಮಾಡಿಕೊಂಡು ಕೇಳುವ ಒಬ್ಬ ಸ್ನೇಹಿತ ಅನೇಕ ಸಂದರ್ಭಗಳಲ್ಲಿ ಅಮೂಲ್ಯ ಔಷಧಿಯಂತೆ ಕೆಲಸ ಮಾಡುತ್ತಾನೆ. ಯಾರಾದರೂ ನಮ್ಮ ಮಾತನ್ನು ತೀರ್ಪು ನೀಡದೆ ಆಲಿಸಿದರೆ ಮನಸ್ಸಿನ ಭಾರವೇ ಅರ್ಧದಷ್ಟು ಕಡಿಮೆಯಾಗುತ್ತದೆ. ಇದರ ನಡುವೆ ಶಿಕ್ಷಣ ವ್ಯವಸ್ಥೆಯು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಮಕ್ಕಳಿಗೆ ವಿಜ್ಞಾನ, ಗಣಿತ, ತಂತ್ರಜ್ಞಾನ, ಭಾಷೆ ಎಲ್ಲವನ್ನು ಕಲಿಸುತ್ತಿದ್ದೇವೆ. ಆದರೆ ಸಹಾನುಭೂತಿ, ಸಹಕಾರ, ಪರಸ್ಪರ ಗೌರವ, ಸ್ನೇಹದ ಮೌಲ್ಯಗಳನ್ನು ಎಷ್ಟು ಕಲಿಸುತ್ತಿದ್ದೇವೆ? ಅಂಕಗಳನ್ನು ಗಳಿಸುವ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಪರಸ್ಪರರನ್ನು ಎದುರಾಳಿಗಳಾಗಿ ಕಾಣಲು ಆರಂಭಿಸಿದರೆ ಮುಂದಿನ ಸಮಾಜದಲ್ಲಿ ಸಹಬಾಳ್ವೆ ಹೇಗೆ ಸಾಧ್ಯ? ಶಿಕ್ಷಣವು ಕೇವಲ ಉತ್ತಮ ವೃತ್ತಿಪರರನ್ನು ರೂಪಿಸಿದರಷ್ಟೇ ಸಾಕಾಗುವುದಿಲ್ಲ. ಉತ್ತಮ ಮನುಷ್ಯರನ್ನು ರೂಪಿಸುವ ಜವಾಬ್ದಾರಿಯು ಶಿಕ್ಷಣಕ್ಕಿದೆ. ಕುಟುಂಬಗಳಲ್ಲಿಯೂ ಇದೇ ಬದಲಾವಣೆ ಕಂಡುಬರುತ್ತಿದೆ. ಒಂದನೊಂದು ಕಾಲದಲ್ಲಿ ನೆರೆಮನೆಯವರು ಬಂಧುಗಳಷ್ಟೇ ಹತ್ತಿರವಾಗುತ್ತಿದ್ದರು. ಇಂದು ಒಂದೇ ಕಟ್ಟಡದಲ್ಲಿ ವರ್ಷಗಳ ಕಾಲ ವಾಸಿಸಿದರೂ ಪರಸ್ಪರ ಹೆಸರು ತಿಳಿಯದ ಸ್ಥಿತಿ ಉಂಟಾಗಿದೆ. ಮನೆಗಳ ಬಾಗಿಲುಗಳಿಗೆ ಭದ್ರತಾ ವ್ಯವಸ್ಥೆಗಳು ಹೆಚ್ಚಾದಂತೆ ಮನಸ್ಸಿನ ಬಾಗಿಲುಗಳು ಮಾತ್ರ ಮುಚ್ಚಿಕೊಳ್ಳುತ್ತಿವೆ. ಸಂಬಂಧಗಳಿಗಿಂತ ಖಾಸಗಿತನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಜೀವನ ಶೈಲಿ ಮನುಷ್ಯನನ್ನು ಭಾವನಾತ್ಮಕವಾಗಿ ದುರ್ಬಲನನ್ನಾಗಿಸುತ್ತಿದೆ. ಸಾಹಿತ್ಯ ಮತ್ತು ಇತಿಹಾಸವು ಸ್ನೇಹದ ಅನೇಕ ಉದಾತ್ತ ಉದಾಹರಣೆಗಳನ್ನು ಕೂಡ ನೀಡಿವೆ. ಅವು ನಮಗೆ ತಿಳಿಸುವ ಪಾಠವೊಂದೇ: ಸ್ನೇಹ ಎಂದರೆ ವಿಶ್ವಾಸ, ಸ್ನೇಹ ಎಂದರೆ ತ್ಯಾಗ, ಸ್ನೇಹ ಎಂದರೆ ಪ್ರಾಮಾಣಿಕತೆ. ನಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುವವರಿಗಿಂತ ನಮ್ಮ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದುವವರೇ ಬದುಕಿನ ನಿಜವಾದ ಸಂಪತ್ತು. ಸ್ನೇಹವನ್ನು ಉಳಿಸಿಕೊಳ್ಳಲು ಸಮಯವನ್ನು ಹೂಡಿಕೆ ಮಾಡಬೇಕು. ಇಂದು ಜನರು ವೃತ್ತಿ ಜೀವನಕ್ಕಾಗಿ ದಿನದ ಹೆಚ್ಚಿನ ಸಮಯವನ್ನು ಮೀಸಲಿಡುತ್ತಾರೆ. ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡುತ್ತಾರೆ, ಹಣಕ್ಕಾಗಿ ಹೆಚ್ಚುವರಿ ಕೆಲಸ ಮಾಡುತ್ತಾರೆ, ಆದರೆ ಸಂಬಂಧಗಳಿಗೆ ಸಮಯ ಕೊಡುವುದನ್ನು ಮುಂದೂಡುತ್ತಲೇ ಇರುತ್ತಾರೆ. ಪರಿಣಾಮವಾಗಿ ಬ್ಯಾಂಕ್ ಖಾತೆಗಳು ತುಂಬುತ್ತವೆ, ಮನಸ್ಸುಗಳು ಖಾಲಿಯಾಗುತ್ತವೆ. ಪರಿಣಾಮ, ಭೌತಿಕ ಸಮೃದ್ಧಿ ಹೆಚ್ಚಿದ್ದರೂ ಭಾವನಾತ್ಮಕ ದಾರಿದ್ರ್ಯ ಹೆಚ್ಚುತ್ತದೆ. ನಾವು ಇಂದಿನ ಮಕ್ಕಳಲ್ಲಿ ಬಾಲ್ಯದಿಂದಲೇ ಸ್ನೇಹದ ಮೌಲ್ಯವನ್ನು ಬೆಳೆಸಬೇಕಿದೆ. ಗೆಲ್ಲುವುದಷ್ಟೇ ಅಲ್ಲ, ಜೊತೆಯಾಗಿ ಗೆಲ್ಲುವುದನ್ನು ಕಲಿಸಬೇಕು. ಕೇಳುವುದನ್ನು, ಕ್ಷಮಿಸುವುದನ್ನು, ಹಂಚಿಕೊಳ್ಳುವುದನ್ನು, ಸಹಾಯ ಮಾಡುವುದನ್ನು ಜೀವನ ಕೌಶಲ್ಯಗಳಾಗಿ ಬೋಧಿಸಬೇಕು. ಏಕೆಂದರೆ ಸಮಾಜದ ಭವಿಷ್ಯವನ್ನು ರೂಪಿಸುವುದು ಕೇವಲ ಬುದ್ಧಿವಂತಿಕೆಯಲ್ಲ, ಉತ್ತಮ ಸಂಬಂಧಗಳನ್ನು ಕಟ್ಟುವ ಸಾಮರ್ಥ್ಯವೂ ಹೌದು. ಬದುಕಿನ ಅಂತಿಮ ಹಂತದಲ್ಲಿ ಯಾರು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೆನಪಿಸಿಕೊಳ್ಳುವುದಿಲ್ಲ, ನೆನಪಾಗುವುದು ಜೊತೆ ನಡೆದ ಜನರು, ಹಂಚಿಕೊಂಡ ನಗು, ಕಷ್ಟದ ಸಮಯದಲ್ಲಿ ಕೈ ಹಿಡಿದ ಸ್ನೇಹಿತರು. ಯಶಸ್ಸು ಜೀವನಕ್ಕೆ ಗೌರವವನ್ನು ತಂದುಕೊಡಬಹುದು, ಆದರೆ ಸ್ನೇಹ ಮಾತ್ರ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ. ಹೀಗಾಗಿ ಸ್ನೇಹವನ್ನು ಒಂದು ದಿನದ ಆಚರಣೆಗೆ ಸೀಮಿತಗೊಳಿಸದೆ ಪ್ರತಿದಿನದ ಬದುಕಿನ ಸಂಸ್ಕೃತಿಯನ್ನಾಗಿ ಮಾಡಬೇಕಾಗಿದೆ.

ಮೇಲೆ ಬೆಳೆಯುತ್ತಿದ್ದರು. ಹೊಡೆದ ಮನಸ್ಸನ್ನು ಜೋಡಿಸುವ ಶಕ್ತಿ ಇನ್ನು ಮಾನವೀಯತೆಯಿಂದ ಕೂಡಿದ ಸ್ನೇಹದಲ್ಲಿಯೇ ಉಳಿದಿದೆ. ಭವಿಷ್ಯದ ಜಗತ್ತಿಗೆ ಅತ್ಯಾಧುನಿಕ ಯಂತ್ರಗಳಿಗಿಂತ ಹೆಚ್ಚು ಅಗತ್ಯವಿರುವುದು ಇಂತಹ ನಿಸ್ವಾರ್ಥ ಸ್ನೇಹವೇ. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಆಗಸ್ಟ್ ತಿಂಗಳ 9ನೇ ತಾರೀಕಿನ ಭಾನುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. 38 ಗ್ರಾಮಗಳಲ್ಲಿ 32 ಕೊಳವೆ ಬಾವಿ. ವಾರದಲ್ಲಿ ಜಾಬ್ ಕಾರ್ಡ್ ಮೇಳ. ಈಶ್ವರ್ ಖಂಡ್ರೆ ಗೃಹಲಕ್ಷ್ಮಿಗೆ 2443 ಕೋಟಿ ಬಿಡುಗಡೆ. ಆರ್ಥಿಕ ಹೊರೆ ಸಮಾಜಕ್ಕೆ ಬರೆ. ಮೂತ್ರಪಿಂಡ ಕಾಯಿಲೆ ರಾಜ್ಯದಲ್ಲಿ ಹೆಚ್ಚಳ. ಉಳು ಹಾವಳಿ ತೆಂಗು ಫಸಲು ಕುಸಿತ. ಶಾಲೆ ಬಿಟ್ಟ ಮಕ್ಕಳಿಗೆ ಪರೀಕ್ಷೆ ನೋಂದಣಿಗೆ ಕ್ರಮ. ಹೊಸಪೇಟೆ ಬೆಳಗಾವಿಯಲ್ಲಿ ಮಳೆ. ಮೆಟಾ ಮಧ್ಯವರ್ತಿ ಸ್ಥಾನ ಪರಿಶೀಲನೆ. ಏಲಕ್ಕಿ ಬಾಡೆ ಕೆಜಿಗೆ 100 ರೂಪಾಯಿ. ವೈಶಾಖ್ ಭೀಮವ್ವ ಪ್ರಥಮ, ಮಣಿದೇವಿ ಬಿಜೆಸ್ ಚಾಂಪಿಯನ್. ಈಜು ರಾಜ್ಯ ರಿಲೇ ತಂಡಗಳಿಗೆ ಚಿನ್ನ. ಡೇವಿಸ್ ಕಪ್ ಪಂದ್ಯಕ್ಕೆ ಹಾರ್ಡ್ ಕೋರ್ಟ್. ಭಾರತ ತಂಡದ ಗಾಯಕಿ ಸಿಗುವುದೇ ಮದ್ದು. ದೇವದತ್ತ ಶತಕದ ಸೊಬಗು. ಕೊರಿಯನ್ ಮಾಸ್ಟರ್ಸ್ ಫೈನಲ್ಗೆ ಅಸ್ಮಿತಾ. ನೆಟ್ಕಲ್ಲಪ್ಪ ಈಜು ಕೇಂದ್ರ ಬಾಲಕರಿಗೆ ಕಿರೀಟ. ಗಾಯ ಏಷ್ಯಾ ಕಪ್ಗೆ ಜಮೀಮಾ ಅಲಭ್ಯ. ಪ್ರಮುಖಾಂಶಗಳ ವಿವರಣೆ. 38 ಗ್ರಾಮಗಳಲ್ಲಿ 32 ಕೊಳವೆ ಬಾವಿ. ಅಂಪಾಪುರ ಹೆಚ್ಡಿಕೋಟೆ ತಾಲೂಕಿನ 38 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದ್ದು ತಾಲೂಕು ಆಡಳಿತ 32 ಕೊಳವೆ ಬಾವಿಗಳನ್ನು ಕೊರೆಸಿದೆ. ಶೀಘ್ರದಲ್ಲೇ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಹೇಳಿದ್ದಾರೆ. ವಾರದಲ್ಲಿ ಜಾಬ್ ಕಾರ್ಡ್ ಮೇಳ. ಈಶ್ವರ್ ಖಂಡ್ರೆ ಬೆಂಗಳೂರು ಅರ್ಹ ಫಲಾನುಭವಿಗಳಿಗೆ ಬಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು 5927 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಒಂದು ವಾರದ ಒಳಗೆ ಜಾಬ್ ಕಾರ್ಡ್ ಮೇಳ ನಡೆಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆರವರು ಸೂಚಿಸಿದ್ದಾರೆ. ಗೃಹಲಕ್ಷ್ಮಿಗೆ 2443 ಕೋಟಿ ಬಿಡುಗಡೆ. ಬೆಂಗಳೂರು ಗೃಹಲಕ್ಷ್ಮಿ ಯೋಜನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 2443 ಕೋಟಿ ಬಿಡುಗಡೆ ಮಾಡಿದ್ದು 3 ದಿನದಲ್ಲಿ ಕುಟುಂಬದ ಯಜಮಾನಿಯರ ಖಾತೆಗೆ ಹಣ ಜಮೆಯಾಗಲಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ದಿನೇಶ್ ಗೋಳಿಗೌಡರವರು ತಿಳಿಸಿದ್ದಾರೆ. ಗಡಿಯಲ್ಲಿಲ್ಲ ವಿವಿಧ ಇಂಧನ ಯೋಜನೆ. ನವದೆಹಲಿ ಗಡಿ ನಿಯಂತ್ರಣ ರೇಖೆ, ವಾಸ್ತವ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಗಳಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೌರ, ಪವನ ಮತ್ತು ಹೈಬ್ರಿಡ್ ಇಂಧನ ಯೋಜನೆಗಳನ್ನು ನಿಷೇಧಿಸಿ ಗೃಹ ಇಲಾಖೆಯ ಆಂತರಿಕ ಭದ್ರತಾ ಘಟಕವು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆರ್ಥಿಕ ಹೊರೆ ಸಮಾಜಕ್ಕೆ ಬರೆ. ಬೆಂಗಳೂರು ಈ ವರ್ಷದ ಮಾರ್ಚ್ ತಿಂಗಳ ಕೊನೆಗೆ ಮಾಹಿತಿ ತಂತ್ರಜ್ಞಾನ ಕಂಪನಿ ಒರಾಕಲ್ ಭಾರತದ ಏಕಾಏಕಿ 12,000 ಉದ್ಯೋಗಗಳನ್ನು ಒಂದೇ ಒಂದು ಮೇಲ್ ಕಳುಹಿಸುವ ಮೂಲಕ ಕೆಲಸದಿಂದ ತೆಗೆದುಹಾಕಿತು. ಇದರಲ್ಲಿ ಕರ್ನಾಟಕದವರು ದೊಡ್ಡ ಸಂಖ್ಯೆಯಲ್ಲಿದ್ದರು. ದಶಕಕ್ಕೂ ಹೆಚ್ಚು ಸಮಯ ಕಂಪನಿಗಳಿಗೆ ದುಡಿದವರು ಕೂಡ ಈ ದಿನ ಬೆಳಗಾಗುವುದರೊಳಗೆ ಉದ್ಯೋಗ ಕಳೆದುಕೊಂಡರು. ಬೆಂಗಳೂರಿನಲ್ಲಿ ಸಾಲ ಮಾಡಿ ಮನೆ ಖರೀದಿಸಿದವರು ತಿಂಗಳ ಕಂತು ಪಾವತಿಸಲು ಸಾಧ್ಯವಾಗದಿರುವ ಕಾರಣಕ್ಕೆ ಮನೆಗಳನ್ನು ಮಾರಾಟಕ್ಕೆ ಇಟ್ಟ ಬಗ್ಗೆ ಜಾಲತಾಣಗಳಲ್ಲಿ ಜೋರು ಚರ್ಚೆಯು ನಡೆಯಿತು. ಹುಳು ಹಾವಳಿ ತೆಂಗು ಫಸಲು ಕುಸಿತ. ಅಂಪಾಪುರ ಹೆಚ್ಡಿಕೋಟೆ ತಾಲೂಕಿನ ಅಂಪಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಕಪ್ಪು ತಲೆಯ ಹುಳು, ಗರಿ ತಿನ್ನುವ ಹುಳು ಬಾಧೆ ತೆಂಗಿನ ಬೆಳೆಗಾರರಿಗೆ ಹೊಸ ತಲೆನೋವಾಗಿ ಕಾಣಿಸಿಕೊಂಡಿದೆ. ಅಂಪಾಪುರ, ಮಾದಾಪುರ, ಕರಿಗಳ, ಕೋಳಗಾಲ ಹಾಗೂ ಗಂಗಡ ಹೊಸಲಿ ಮುಂತಾದ ಹಲವು ಗ್ರಾಮಗಳ ತೆಂಗಿನ ತೋಟಗಳಲ್ಲಿ ಈ ಕೀಟದ ಹಾವಳಿ ಹೆಚ್ಚುತ್ತಿದ್ದು ರೈತರ

ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಒಳಮೀಸಲಾತಿ ಜಾರಿ ಅಗತ್ಯ. ಸರಗೂರು ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಲು ಒಳಮೀಸಲಾತಿ ಅಗತ್ಯವಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಶಾಲೆ ಬಿಟ್ಟ ಮಕ್ಕಳಿಗೆ ಪರೀಕ್ಷೆ ನೋಂದಣಿಗೆ ಕ್ರಮ. ಬೆಂಗಳೂರು ಶಾಲೆಯಿಂದ ಹೊರಗುಳಿದ 15 ವರ್ಷ ಮೇಲ್ಪಟ್ಟ ಮಕ್ಕಳನ್ನು ಕರ್ನಾಟಕ ಮುಕ್ತ ಶಾಲೆ ಮೂಲಕ ಸೆಕೆಂಡರಿ ಮತ್ತು ಜೂನಿಯರ್ ಸೆಕೆಂಡರಿ ಪರೀಕ್ಷೆಗೆ ನೋಂದಾಯಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನಾ ನಿರ್ದೇಶಕಿ ಕೆ ವಿದ್ಯಾರವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಾಲೆಯಿಂದ ಹೊರಗುಳಿದ 15 ವರ್ಷ ಮೇಲ್ಪಟ್ಟ ಅಂದರೆ 64,573 ಮಕ್ಕಳು ಇದ್ದಾರೆ. 2026-27 ಸಾಲಿನಲ್ಲಿ ಈ ಮಕ್ಕಳನ್ನು ಶಿಕ್ಷಣದ ಮುಖ್ಯವಾಹಿನಿಗೆ ಮರು ಕರೆತರಲು ರಾಜ್ಯ ಸರ್ಕಾರವು ಕೇಂದ್ರ ಶಿಕ್ಷಣ ಸಚಿವಾಲಯಕ್ಕೆ ಪ್ರಸ್ತಾವ ಸಲ್ಲಿಸಿತ್ತು. ಈ ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದ್ದು ಪ್ರತಿ ಮಗುವಿಗೆ 2,000 ಒಟ್ಟು 12.91 ಕೋಟಿ ವೆಚ್ಚ ಮಾಡಲು ಒಪ್ಪಿಗೆ ನೀಡಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಬೆಳಗಾವಿ ಹೊಸಪೇಟೆಯಲ್ಲಿ ಮಳೆ. ಹೊಸಪೇಟೆ, ವಿಜಯನಗರ ಮತ್ತು ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ಶನಿವಾರ ಉತ್ತಮ ಮಳೆಯಾಯಿತು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರ, ಹಂಪಿ, ಕಮಲಾಪುರ, ಮರಿಯಮ್ಮನಹಳ್ಳಿ ಸೇರಿ ತಾಲೂಕಿನ ವಿವಿಧೆಡೆ ಶನಿವಾರ ಸಂಜೆ ಬಿರುಸಿನ ಮಳೆ ಸುರಿಯಿತು. ಹೊಸಪೇಟೆಯಲ್ಲಿ ಗುಡುಗು ಸಹಿತ 20 ಭಾರಿ ಮಳೆ ಸುರಿದರೆ ಹಂಪಿ ಮರಿಯಮ್ಮನಹಳ್ಳಿ ಭಾಗದಲ್ಲಿ 45 ಅಧಿಕ ಹೊತ್ತು ಬಿರುಸಿನ ಮಳೆ ಸುರಿಯಿತು. ಹೂವಿನ ಹಡಗಲಿ ತಾಲೂಕಿನಲ್ಲಿ ಸಹ ಸಾಧಾರಣ ಮಳೆಯಾಯಿತು. ಮೆಟಾ ಮಧ್ಯವರ್ತಿ ಸ್ಥಾನ ಪರಿಶೀಲನೆ. ನವದೆಹಲಿ ಬಳಕೆದಾರರು ಯಾವ ಸಂದೇಶವನ್ನು ವೀಕ್ಷಿಸಬಹುದು, ಯಾವುದನ್ನು ವೀಕ್ಷಿಸಬಾರದು ಎಂಬುದನ್ನು ತೀರ್ಮಾನಿಸುವ ಮೆಟಾ ಕಂಪನಿಯು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಅಡಿಯಲ್ಲಿ ವ್ಯಾಖ್ಯಾನಿಸಿರುವ ಮಧ್ಯವರ್ತಿ ತಾನು ಎಂದು ಹೇಳಿಕೊಳ್ಳಬಹುದೇ ಎಂಬ ಬಗ್ಗೆ ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ. ಏಲಕ್ಕಿ ಬಾಳೆ ಕೆಜಿಗೆ 100 ರೂಪಾಯಿ. ತುಮಕೂರು ಏಲಕ್ಕಿ ಬಾಳೆಹಣ್ಣಿನ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿದ್ದು ಕಳೆದ ಒಂದು ವಾರದ ಅಂತರದಲ್ಲಿ ಕೆಜಿಗೆ 10-15 ರೂ ಹೆಚ್ಚಳವಾಗಿದೆ. ಸದ್ಯ ಕೆಜಿಗೆ 100 ಮಾರಾಟವಾಗುತ್ತಿದೆ. ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ತುಂತುರು ಮಳೆ ಸುರಿಯುತ್ತಿದ್ದು ಅಗತ್ಯ ಪ್ರಮಾಣದಲ್ಲಿ ಬಾಳೆಹಣ್ಣು ಮಾರುಕಟ್ಟೆಗೆ ಬರುತ್ತಿಲ್ಲ. ಇನ್ನು ಕೆಲವು ರೈತರು ಶ್ರಾವಣ ಮಾಸದಲ್ಲಿ ಉತ್ತಮ ದರ ಸಿಗುತ್ತದೆ ಎಂಬ ಕಾರಣಕ್ಕಾಗಿ ಈಗ ಹಣ್ಣು ಮಾರುಕಟ್ಟೆಗೆ ತರುತ್ತಿಲ್ಲ. ಇದರಿಂದ ಬಾಳೆಹಣ್ಣಿಗೆ ಅಭಾವ ಸೃಷ್ಟಿಯಾಗಿದೆ. ಮಣಿ ದೇವಿ ಬಿಜೇಶ್ ಚಾಂಪಿಯನ್. ಮಂಗಳೂರು, ಪಶ್ಚಿಮ ಬಂಗಾಳದ ಮಣಿ ಸಾರ್ಬೋತ್ ಮತ್ತು ಕೇರಳದ ದೇವಿ ಬಿಜೇಶ್ ರವರು ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಚೆಸ್ ಸಂಸ್ಥೆಯ ನಗರದಲ್ಲಿ ಆಯೋಜಿಸಿದ 11 ಫಿಡೆ ರೇಟೆಡ್ NMPE ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಓಪನ್ ಮತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಆಶೀಶ್ ಯಾದವ್ಗೆ ಜಾವ್ಲಿನ್ ಬೆಳ್ಳಿ. ಪಿಟಿಐ ಭಾರತದ ಆಶೀಶ್ ಯಾದವ್ ರವರು ವಿಶ್ವ ಅಥ್ಲೆಟಿಕ್ಸ್ 20 ಚಾಂಪಿಯನ್ಶಿಪ್ನಲ್ಲಿ ಜಾವ್ಲಿನ್ ಎಸೆದ ಸ್ಪರ್ಧೆಯಲ್ಲಿ ಶುಕ್ರವಾರ ಬೆಳ್ಳಿ ಪದಕ ಗೆದ್ದರು. ಈ ಮೂಲಕ ಭಾರತ ಪದಕದ ಖಾತೆ ತೆರೆಯಿತು. ಮಹಿಳೆಯರ ಐಜಂಪ್ನಲ್ಲಿ ರಾಷ್ಟ್ರೀಯ ಸೀನಿಯರ್ಸ್ ವಿಭಾಗದಲ್ಲಿ ದಾಖಲೆ ಹೊಂದಿರುವ ಪೂಜಾ ಸಿಂಗ್ ರವರು ಫೈನಲ್ಗೆ ಅರ್ಹತೆ ಪಡೆದರು. ಈಜು ರಾಜ್ಯ ರಿಲೇ ತಂಡಗಳಿಗೆ ಚಿನ್ನ. ಬೆಂಗಳೂರು, ಕರ್ನಾಟಕ ಬಾಲಕ ಮತ್ತು ಬಾಲಕಿಯರ ತಂಡಗಳು ಜೈಪುರದಲ್ಲಿ ನಡೆಯುತ್ತಿರುವ 42 ರಾಷ್ಟ್ರೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 400x100 ಮೀಟರ್ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿದರು. ಬಾಲಕರ ವಿಭಾಗದಲ್ಲಿ ಎಸ್ ಕ್ರಿಶ್, ಚೇತನ್ ನಾಗರಾಜು ಗಣಪ, ಅಮಿತ್ ಎಚ್ ಎಸ್ ಪವನ್, ಜಸ್ ಸಿಂಗ್ ರವರಿದ್ದರು. ಕರ್ನಾಟಕ ತಂಡವು 4:13.68 ಗುರಿ ಮುಟ್ಟಿ ಪ್ರಥಮ ಸ್ಥಾನ ಗಳಿಸಿದರೆ ಮಣಿಪುರ ಮತ್ತು ಮಹಾರಾಷ್ಟ್ರ ಕ್ರಮವಾಗಿ ಬೆಳ್ಳಿ ಮತ್ತು ಕಂಚು ಗಳಿಸಿದವು. ವೈಶಾಖ್ ಭೀಮವ್ವ ಪ್ರಥಮ. ಗದಗ, ಮೈಸೂರಿನ ವೈಶಾಖ್ ಮತ್ತು ಧಾರವಾಡದ ಭೀಮವ್ವ ರವರು ತಾಲೂಕಿನ ಮುಳಗುಂದದಲ್ಲಿ ಕರ್ನಾಟಕ ರಾಜ್ಯ ಅಮೆಂಚು ಸೈಕ್ಲಿಂಗ್ ಸಂಸ್ಥೆ ವತಿಯಿಂದ ಶನಿವಾರ ಆರಂಭವಾದ 21 ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳೆಯರ ಎಲಿಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಡೇವಿಸ್ ಕಪ್ ಪಂದ್ಯಕ್ಕೆ ಹಾರ್ಡ್ ಕೋರ್ಟ್. ನವದೆಹಲಿ ದಕ್ಷಿಣ ಕೊರಿಯವು ಮುಂದಿನ ತಿಂಗಳ 18 ಮತ್ತು 19 ನಡೆಯಲಿರುವ ಪ್ರವಾಸಿ ಭಾರತ ವಿರುದ್ಧದ ಡೇವಿಸ್ ಕಪ್ ಕ್ವಾಲಿಫೈಯರ್ಸ್ 2 ಸುತ್ತಿನ ಪಂದ್ಯಕ್ಕೆ ಒಲಿಂಪಿಕ್ಸ್ ಟೆನಿಸ್ ಸೆಂಟರ್ನ ಹಾರ್ಡ್ ಕೋರ್ಟ್ ಆಯ್ಕೆ ಮಾಡಿಕೊಂಡಿದೆ. ಪದಕ ಪುರಸ್ಕೃತರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಲಿ. ನವದೆಹಲಿ ಶೈಕ್ಷಣಿಕ ಉನ್ನತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿರವರು ಪದಕ ಪುರಸ್ಕೃತರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಿಸಬೇಕು ಎಂದು ಹೇಳಿದ್ದಾರೆ. ಭಾರತ ತಂಡದ ಗಾಯಕಿ ಸಿಗುವುದೇ ಮದ್ದು. ನವದೆಹಲಿ ಭಾರತ ಕ್ರಿಕೆಟ್ ತಂಡದಲ್ಲಿ ಗಾಯದ ಸಮಸ್ಯೆ ಉಲ್ಬಣಗೊಂಡಿವೆ. ತಂಡದ 9 ಪ್ರಮುಖ ಆಟಗಾರರು ಬೆಂಗಳೂರಿನ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಶ್ರೇಷ್ಠತಾ ಕೇಂದ್ರದಲ್ಲಿ ಚಿಕಿತ್ಸೆ ಮತ್ತು ಪುನಶ್ಚೇತನ ಶಿಬಿರದಲ್ಲಿದ್ದಾರೆ.

0: ಸಂಗತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾರ್ ಅವರು ಭಾನುವಾರ ಸಿಇಒಗೆ ಭೇಟಿ ನೀಡಿದ್ದಾರೆ. ಕೇಂದ್ರದ ಮುಖ್ಯಸ್ಥ ವಿವಿಎಸ್ ಲಕ್ಷ್ಮಣ್ ಜೊತೆಗೆ ಸಮಾಲೋಚನೆ ನಡೆಸಿದರು. ದೇವದತ್ತ ಶತಕದ ಸೊಬಗು. ಕೊಲಂಬೋ ಭಾರತದ ದೇವದತ್ತ ಪಡಿಕಲ್ ರವರು ಶ್ರೀಲಂಕಾ ಇವೆಲೆನ್ ಎದುರಿನ ಇಲ್ಲಿ ನಡೆಯುತ್ತಿರುವ ಅಭ್ಯಾಸ ಪಂದ್ಯದಲ್ಲಿ ಅಮೋಘ ಶತಕ ಗಳಿಸಿದರು. ಅವರೊಂದಿಗೆ ಮುಂಬರುವ ಟೆಸ್ಟ್ ಸರಣಿಯಲ್ಲಿ ಮೂರನೇ ಕ್ರಮಾಂಕದಲ್ಲಿ ಆಡಲು ಸಿದ್ಧರಾದರು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ವಾರ್ತೆಗಳ ವಿವರ: ಹರ್ ಘರ್ ತಿರಂಗಾ ಅಭಿಯಾನ ಇಂದು ಆರಂಭವಾಗಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ 15 ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟ್ರವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಯಾವಾಗಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿಯಾಗಿ ಉಳಿಯುತ್ತದೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಪ್ರೇರಿತರಾಗಿ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬಿತು. ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಲು ಜನರ ಅಚಲ ದೃಢ ಸಂಕಲ್ಪವನ್ನು ಈ ಚಳವಳಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಒಟ್ಟು 15 ನ್ಯಾಯಮೂರ್ತಿಗಳನ್ನು ಮದ್ರಾಸ್ ಹೈಕೋರ್ಟ್ಗೆ, 8 ನ್ಯಾಯಮೂರ್ತಿಗಳನ್ನು ಕೋಲ್ಕತ್ತಾ ಹೈಕೋರ್ಟ್ಗೆ, 6 ನ್ಯಾಯಮೂರ್ತಿಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ಮತ್ತು 1 ನ್ಯಾಯಮೂರ್ತಿಗಳನ್ನು ಮಧ್ಯಪ್ರದೇಶ ಹೈಕೋರ್ಟ್ಗೆ ನೇಮಿಸಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂ ಕೋರ್ಟ್ ಕೊಲಿಜಿಯಂನೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಗಳು ಈ ನೇಮಕಾತಿಗಳನ್ನು ಮಾಡಿದ್ದಾರೆ. ಹೊಸದಾಗಿ ನೇಮಕಗೊಂಡ ನ್ಯಾಯಮೂರ್ತಿಗಳು ಮುಂದಿನ ದಿನಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಳ್ಳುವ ನಿರೀಕ್ಷೆ ಇದೆ. ಈ ನೇಮಕಾತಿಗಳು 4 ಹೈಕೋರ್ಟ್ಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಬಾಕಿ ಇರುವ ಪ್ರಕರಣಗಳ ವಿಲೇವಾರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ 3 ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ 3 ಪ್ರಮುಖ ಸ್ತಂಭಗಳನ್ನು ಆಧರಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗೋಜಿಮಡುವಿನ ಪೊಲೀಸ್ ತರಬೇತಿ ಶಾಲಾ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಗೌರವ ಪ್ರದಾನ ಮಾಡಿ ಮಾತನಾಡಿದ ಅವರು, ಹೆಚ್ಚು ತಂತ್ರಜ್ಞಾನ ಆಧಾರಿತ ಮತ್ತು ಸಮಯಕ್ಕೆ ಅನುಗುಣವಾಗಿರುವ ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ನ್ಯಾಯವನ್ನು ಖಚಿತಪಡಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಉದ್ದೇಶವಾಗಿದೆ ಎಂದರು. ಪುದುಚೇರಿ ಪೊಲೀಸರು 5,000 ಕಡಿಮೆ ಸಿಬ್ಬಂದಿಯನ್ನು ಹೊಂದಿದ್ದರೂ

0: ಪುದುಚೇರಿಯನ್ನು ರಕ್ಷಿಸುವುದು, ಅದರ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶದ ಗೌರವ ಮತ್ತು ಘನತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ಮಲಪ್ಪುರಂನಲ್ಲಿ ಅಕ್ರಮ ಸ್ಫೋಟಕಗಳ ಬೃಹತ್ ಸರಕನ್ನು ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ NIA ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಬಂಧಿಸಲಾಗಿದೆ. ಈತ ಸ್ಫೋಟಕಗಳ ಅಕ್ರಮ ಸಂಗ್ರಹಣೆಯಲ್ಲಿ ಭಾಗಿಯಾಗಿದ್ದ ಎಂದು ಎನ್ಐಎ ತಿಳಿಸಿದೆ. ಕರ್ನಾಟಕದ ವಿಜಯಪುರದಿಂದ ಇನ್ನೂ 3 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಮಲಪ್ಪುರಂನ ಚೆಮ್ಮಡ್ ತಲಪುರ ರಸ್ತೆಯಲ್ಲಿರುವ ಪರ್ಹ ಹಾಲೋಬ್ರಿಕ್ಸ್ ಕಂಪನಿಯ ಕಾಂಪೌಂಡ್ನಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 89,600 ಸ್ಫೋಟಕ ಕಡ್ಡಿಗಳು ಮತ್ತು 10,500 ಶಾಕ್ ಟ್ಯೂಬ್ಗಳನ್ನು ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ JPSC ಮತ್ತು JSSC ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮುಖಂಡರ ನಡುವಿನ ಮಾತುಕತೆ ಇಂದು ಮಧ್ಯಾಹ್ನ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಮಟ್ಟದ ನಿಯೋಗವು ವಿದ್ಯಾರ್ಥಿಗಳೊಂದಿಗೆ ನಡೆದ ಮೊದಲ ಸುತ್ತಿನ ಮಾತುಕತೆಯ ವಿವರಗಳನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ವಿವರಿಸಿದೆ. ಬೇಡಿಕೆ ಈಡೇರುವವರೆಗೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ಧದ ಸಶಸ್ತ್ರ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಹೇಳಿದ್ದಾರೆ. ಚಂದ್ರಶೇಖರ ಆಜಾದ್ ಮತ್ತು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದಲ್ಲಿ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ಧೈರ್ಯ ಮತ್ತು ಸಮರ್ಪಣೆಯ ಮೂಲಕ ದೇಶದ ಸಂಪನ್ಮೂಲಗಳು ಜನರಿಗೆ ಸೇರಿವೆ ಎಂಬ ಸಂದೇಶವನ್ನು ಬ್ರಿಟಿಷ್ ಆಡಳಿತಕ್ಕೆ ರವಾನಿಸಿದರು. ಕಾಕೋರಿ ರೈಲು ಕಾರ್ಯಾಚರಣೆಯ ಎಲ್ಲ ಅಮರ ಕ್ರಾಂತಿಕಾರಿಗಳಿಗೆ ರಾಷ್ಟ್ರ ಸದಾ ಋಣಿಯಾಗಿರಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ಮಿತಾ ಚಾಲಿಹ ಅವರು ಅದ್ಭುತ ಹೋರಾಟದ ಮೂಲಕ ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ನಲ್ಲಿ ಅಸ್ಸಾಂನ ಅಶ್ಮಿತಾ ಚಾಲಿಹ ಅವರು ಚೀನಾದ ಹಾನ್ ಕಿಯಾನ್ ಕ್ಸಿ ಅವರನ್ನು 14-21, 21-14, 21-14 ಸೆಟ್ಗಳಿಂದ ಪರಾಭವಗೊಳಿಸಿದ್ದರು. ಮೊದಲ ಸೆಟ್ನಲ್ಲಿ ಸೋತ ಬಳಿಕ ಸತತ 2 ಸೆಟ್ಗಳಲ್ಲಿ ಗೆಲುವು ಸಾಧಿಸಿದ ಅಶ್ಮಿತಾ ಅವರು 53 ನಿಮಿಷಗಳಲ್ಲಿ ಪಂದ್ಯವನ್ನು ತಮ್ಮದಾಗಿಸಿಕೊಂಡರು. ಇದು ಅವರ ಮೊದಲ BWF ಪ್ರಶಸ್ತಿಯಾಗಿದೆ. ಅಶ್ಮಿತಾ ಚಾಲಿಹ ಅವರು 2024 ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. 2019 ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ತಂಡ ವಿಭಾಗಗಳಲ್ಲೂ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದರು. ಅಮೆರಿಕದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3 ಏರಿಕೆಯಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಹೈಜಂಪ್ನಲ್ಲಿ 19 ವರ್ಷದ ಬಸಂತ್ ಕುಮಾರ್ 2.21 ಮೀಟರ್ ಜಿಗಿದು ತಮ್ಮ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೈಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ 18 ವರ್ಷದ ಶಹನವಾಜ್ 7.84 ಮೀಟರ್ ಜಿಗಿಯುವ ಮೂಲಕ ಕಂಚಿನ ಪದಕ ಗೆದ್ದರು. ಇದಕ್ಕೂ ಮೊದಲು ಜಾವೆಲಿನ್ ಎಸೆತದಲ್ಲಿ ಆಶಿಷ್ ಯಾದವ್ ಬೆಳ್ಳಿ ಪದಕ ಗೆದ್ದರು. ನೀರಜ್ ಚೋಪ್ರಾ ಅವರ ನಂತರ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ 2 ಭಾರತೀಯರಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ ಮದ್ರಾಸ್

0: ಕೋಲ್ಕತ್ತಾ ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿತ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಇಸ್ವಿವಯಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮನೂರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಕೇಳುಗರೇ, ಇದುವರೆಗೂ ಸರಗುರಿನ ಎಸ್ವಿವೈಎಂ ಸಿಬ್ಬಂದಿಯಾದ ಶ್ರೀಯುತ ಮನುರವರು ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ

0: ಸಲ್ಲಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ

0: ಇಚ್ಚಿಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಶ್ರೀಮತಿ ರಾಧಾ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಮತಿ ಅಂಬಿಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಹನುಗೂಡು ಹೋಬಳಿಯ ಕಲ್ಕಡ ಗ್ರಾಮದ ಶ್ರೀಮತಿ ರಾಧಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ಸ್ ಮ್ಯಾಮ್.
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ಸ್ ಮ್ಯಾಮ್.
1: ಸೊ ಮೂಲತಃ ಎಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ?
2: ಮೂಲತಃ ನಾನು ಕಲ್ಕುಣಿಕೆ ಹುಣಸೂರು ಹುಡುಗಿ. ಮದುವೆ ಆಗಿರೋ ನನ್ನ ಕಲ್ಕಡ ಅರಿನಹಳ್ಳಿ ಗ್ರಾಮ, ಕಲ್ಕಡ ಗ್ರಾಮ, ಅಲ್ಲಿಗೆ ನಾನು ಮದುವೆ ಆಗಿರೋದು. ಅಲ್ಲಿಂದ ಬಂದು ನಾನು ಇಲ್ಲಿ ಕಲ್ತಿರೋದು. ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಆಗಿರೋದಕ್ಕೆ ನಾನು ಇಲ್ಲಿ ಕಲ್ತಿರೋಕ್ಕೆ ಸಾಧ್ಯ ಆಗಿರೋದು. ಈಗ ಇಲ್ಲಿ ಬಂದು ನಾನು ಪೂರ್ತಿ A to Z ಬ್ಯೂಟಿಷಿಯನಲ್ಲಿ ಏನೇನು ಇಂಪಾರ್ಟೆಂಟ್ ಎಲ್ಲ ಕಲ್ತಿದ್ದೀನಿ. ಒಂದು ಮಾರ್ಕ್ ಮಾಡ್ಬೋದು ನಾನು. ಇವರು ಯಾಕೆ ಮೈನಸ್ ಆಗಿ ಕಾಣಿಸ್ತವ್ರೆ ಅಂದರೆ, ಏನೋ ಮಿಸ್ಸಿಂಗ್ ಅಂತಾರೆ ನೋಡಿ, ರೆಡಿ ಆದಾಗ ಅದನ್ನ ಗುರುತಿಸೋ ಮಟ್ಟಿಗೆ ನಾನು ಕಲ್ತಿದ್ದೀನಿ. ಹಂಗಾಗಿ ನಂಗೆ ತುಂಬ ಹೆಲ್ಪ್ ಆಗ್ತಾಯಿದೆ ನಮ್ಮ ನಾನಾಗಿ. ನಮ್ಮ ಹಸ್ಬೆಂಡ್ ತುಂಬ ಕೂಲಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡೋರು. ಅವರು ನಾನು ಸಪೋರ್ಟ್ ಆದರೆ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ. ಮಕ್ಕಳುಗಳ ಮುಂದೆ ಎಜುಕೇಷನ್ ನೀವೇ ನೋಡ್ತಾ ಇದ್ದೀರಾ, ತುಂಬ ಮಟ್ಟಿಗೆ ಹೋಗೈತೆ. ಅವ್ರ ಎಜುಕೇಷನ್ ಕೊಡಿಸ್ಬೇಕು ಅಂದರೆ ನಾವಿಬ್ಬರು ಅವ್ರು ಕೆಲಸ ಮಾಡಲೇಬೇಕು. ಹಂಗಾಗಿ ನಮಗೆ ಆರ್ಥಿಕವಾಗಿ ನಾವು ಕುಗ್ಗಿರೋ ಜನ, ಅಮೌಂಟ್ ಇಲ್ಲ, ಫೈನಾನ್ಸಲಿ ಇಲ್ಲದೇ ಇರೋರು ಅಂತಿರೋದೇ ನಮ್ಮ ದುಡ್ಡಿಗೆ ಸಮನಾಗಿ ಈ ಕೇಂದ್ರ ತುಂಬ ಹೆಲ್ಪ್ ಮಾಡ್ತಾಯಿದೆ ಹೆಣ್ಮಕ್ಳುಗಳಿಗೆ. ಯಾಕಂದರೆ ಅಮೌಂಟ್ ಕಮ್ಮಿ ತಗೊಂಡು ತುಂಬ ವಿದ್ಯೆಗಳನ್ನ ದಾನ ಮಾಡ್ತಾರಲ್ಲ, ಆ ಥರ ಮಾಡ್ತಾಯಿದೆ. ಅದರಿಂದ ತುಂಬ ಹೆಣ್ಮಕ್ಳು ಇದನ್ನ ಪ್ರಯೋಜನ ಮಾಡ್ಕೋಬೇಕು. ಮನೆಯೊಳಗೆ ಕೂತಿ ಈಗ ಹಸ್ಬೆಂಡ್ಗೆ ನಾವೊಂದು ಹೆಲ್ಪ್ ಆದರೆ ಅವ್ರಿಗೂ ಒಂದು ಆರ್ಥಿಕವಾಗಿ ಸುಧಾರಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಬ್ಯೂಟಿಷಿಯನ್ ತರಬೇತಿ ತಗೊಂಡಿದ್ದೀನಿ ಮ್ಯಾಮ್. ತಗೊಂಡು ತುಂಬಾ ಹೆಲ್ಪ್ ಆಗಿ ಜನಗಳಿಗೆ ಇದು ಮಾಡ್ತಾಯಿದ್ದೀನಿ.
1: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
2: ನಾನು, ನನ್ನ ಗಂಡ ಮತ್ತು ನಾವು ಇಬ್ಬರು ಮಕ್ಕಳು, ಅತ್ತೆ ಮಾವ.
1: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
2: ಬ್ಯೂಟಿಷಿಯನ್ ಮ್ಯಾಮ್, ಓದಿರೋದು 10th.
1: 10th ಓದಿದ್ನ

0: ಮನೇಲೇ ಇದೆ ಮ್ಯಾಮ್.
1: ನ್ಯೂಟ್ರಿಷನ್ ಟ್ರೈನಿಂಗ್ ತಗೋಬೇಕು ಅಂತ ಆಸಕ್ತಿ?
0: ನನಗೆ ಮೊದಲೇ ಫ್ಯಾಷನ್ದಲ್ಲಿ ಡಿಸೈನ್ ಮತ್ತು ಮೇಕಪ್ ಮಾಡೋದ್ರೆ ಸಖತ್ ಇಷ್ಟ ಇತ್ತು, ಬಟ್ ನನಗೆ ಅದಕ್ಕೊಂದು ವಿದ್ಯೆ ಅಂತ ಬೇಕಿತ್ತಲ್ಲ, ಅದಿರಲಿಲ್ಲ ನನಗೆ. ಹಂಗಾಗಿ ಮ್ಯಾಮು ಪಲ್ಲವಿ ಮ್ಯಾಮ್ ಅವರು ಮನೆ ಹತ್ರ ಭೇಟಿ ಕೊಟ್ಟು ಇದು ಈ ಥರ ಐತೆ ಅಂತ ಅಂದಾಗ ನಮಗೆ ಅದನ್ನ ಬೇಸ್ ಮಠದಿಂದನೇ ಕಲಿಬೇಕಲ್ವಾ ಏನೇ ಆದ್ರೂ, ಅದನ್ನ ಹೇಳ್ಕೊಟ್ರು. ಹೇಳ್ಕೊಟ್ಟು ಈಗ ನಾನು ಒಬ್ಬ ಪಾಯಿಂಟ್ ಔಟ್ ಮಾಡ್ಬೋದು ಏನು ಹೆಚ್ಚಾಗೈತೆ ಇದರಲ್ಲಿ, ಕರೆಕ್ಟ್ ಮಾಡ್ಕೊಳ್ಳೋ ಥರ ಹೇಳ್ಕೊಟ್ಟವ್ರೆ.
1: ಯಾವಾಗ ತರಬೇತಿಯನ್ನು ಪಡ್ಕೊಂಡಿದ್ದು?
0: ಒಂದು ವರ್ಷ ಆಯಿತು. ತುಂಬ ಆರ್ಡ್ರ್ಗಳಿಗೆಲ್ಲ ಹೋಗ್ತಾ ಇದ್ದೀನಿ, ತುಂಬ ಜನ ಬೇರ್ತು.
1: 2025ರಲ್ಲಿ ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡ್ರಿ, ಹೇಗಿತ್ತು ಮೇಡಮ್ ಮೂರು ತಿಂಗಳ ತರಬೇತಿ ಅನುಭವನ ಹಂಚ್ಕೊಳ್ಳೋದಾದ್ರೆ?
0: ಮ್ಯಾಮ್ ತುಂಬ ಚೆನ್ನಾಗಿತ್ತು. ಮ್ಯಾಮ್ ತುಂಬಾ ಕ್ಲೋಸ್ ಆಗಿ ಹೇಳ್ಕೊಟ್ಟಿರೋದಕ್ಕೆ ನಾವು ಕಲಿಯಕ್ಕೆ ಸಾಧ್ಯ. ಈ ಥರ ಗದ್ರದು ಪ್ರೀತಿಯಿಂದ ಹೇಳ್ಕೊಟ್ಟಾಗ ಎಂಥ ವಿದ್ಯಾರ್ಥಿನೂ ಕಲಿಬೋದು ಆ ಥರ. ಮ್ಯಾಮ್ ಪಲ್ಲವಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟವ್ರೆ, ಗೊತ್ತಿಲ್ಲದೆ ಇರೋದ ಗೊತ್ತು ಮಾಡಿ ಹೇಳ್ಕೊಟ್ಟವ್ರೆ, ತಪ್ಪನ್ನ ಸರಿ ಮಾಡೋರೆ, ಇಲ್ಲ ಈ ಥರ ಅಲ್ಲ ಇದು ಈ ಥರ ಮಾಡಿ ಅಂತ. ಇವಾಗ ನಾವು ಓನಾಗಿ ಕಲ್ತಿದ್ದೀವಿ ಅಂತ ಅಂದರೆ ಅದು ಪಲ್ಲವಿ ಮ್ಯಾಮಿಂದನೇ. ತುಂಬಾ ಚೆನ್ನಾಗಿ ತಾಳ್ಮೆಯಿಂದ, ಅದು ತಾಳ್ಮೆಯಿಂದ ತುಂಬ ಚೆನ್ನಾಗಿ ಹೇಳ್ಕೊಟ್ಟವ್ರೆ.
1: ಓಕೆ, ಈ ವೃತ್ತಿನ ಏನಕ್ಕೆ ಆಯ್ಕೆ ಮಾಡಿಕೊಡ್ರಿ ಅಂತ ತಿಳಿಸ್ಬೋದಾ
0: ಮ್ಯಾಮ್? ಇದಕ್ಕೆ ನನಗೆ ಇದ್ರ ತುಂಬ ಆಸಕ್ತಿ ಜಾಸ್ತಿ, ಚಿಕ್ಕ ವಯಸ್ಸಿಂದನೂ ಆಸಕ್ತಿ ಜಾಸ್ತಿ. ಒಬ್ಬರು ರೆಡಿ ಮಾಡೋದು, ಒಂದು ಸ್ಯಾರಿ ಉಡ್ಸೋದು, ಯಾಕಂದರೆ ಒಬ್ರಿಗೆ ಒಂದು ಕಲೆ ಅಂತ ಇರುತ್ತೆ ಅಲ್ವಾ. ಆ ಕಲೆ ನನ್ನ ಹಸ್ಬೆಂಡೇ ಗುರುತಿಸಿದ್ದು, ನಮ್ಮ ಅಮ್ಮನೂ ಗುರುತಿಸಿಲ್ಲ, ನಮ್ಮ ಹಸ್ಬೆಂಡೇ ಹೋಗು ಬ್ಯೂಟಿಷಿಯನ್ಗೆ ನೀನು, ಯಾಕಂದರೆ ನಾನು ಯಾರೇ ಮದುವೆ ಮನೆಗಾಗಲಿ ಯಾರಕ್ಕೆ ಅವಳು ಬಾ ಸೀರೆ ಉಡಿಸು ಚೆನ್ನಾಗಿ ಉಡಿಸ್ತಿ, ಆ ಥರ ಸ್ವಲ್ಪ ಸ್ವಲ್ಪ ಸ್ಟೆಪ್ಪಲ್ಲಿ ಗೊತ್ತಾಗಿ ನನ್ನ ಹಸ್ಬೆಂಡ್ ಕಂಡಿಡ್ದು. ನನ್ನ ಹಸ್ಬೆಂಡ್ ಅದೇ ಟೈಮ್ಗೆ ಮನೆ ಭೇಟಿಲಿ ಮ್ಯಾಮ್ಗಳೆಲ್ಲ ಬಂದಾಗ ಒಂದು ನನ್ನ ಲೈಫಲ್ಲಿ ಒಂದು ಟರ್ನ್ ಪಾಯಿಂಟ್ ಹೊಡ್ಕೈತು ಅಷ್ಟೇ. ನಂಗೆ ಚಿಕ್ಕ ವಯಸ್ಸಿನ ಒಬ್ಬರು ರೆಡಿ ಮಾಡೋದ್ರೆ ಸಖತ್ ಇಷ್ಟ.
1: ಈಗ 2025 ಜನವರಿಯಲ್ಲಿ ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡೆ ಅಂತ ಹೇಳಿದ್ರು. ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
0: ಮ್ಯಾಮ್ ಈಗ 3 ತಿಂಗಳಾಯ್ತು. ಆರ್ಡ್ರ್ಗಳು ಹೋಗ್ತಾ ಇದೆ, ಸಣ್ಣ ಪುಟ್ಟ ಆರ್ಡ್ರ್ಗಳು ಸಿಗ್ತಾ ಇತ್ತು. ಈಗ ಓನಾಗಿ ಮಾಡಿದ್ರೆ ಇದರಲ್ಲಿ ನನಗೆ ಇಂಪ್ರೂವ್ಮೆಂಟ್ ಆಯ್ತದೆ, ಮತ್ತು ನನಗೆ ಇದು ಬೇಕಿತ್ತಲ್ಲ, ಪ್ರಚಾರ ಬೇಕಿತ್ತು, ಮತ್ತು ಒಬ್ರಿಗಿಂತ ಒಬ್ರು ಮಾಹಿತಿ ಬೇಕಿತ್ತು. ಸಡನ್ನಾಗಿ ನಾನು ಪಾರ್ಲರ್ ಮಾಡಿದ್ರು ಅದು ಹಿಂಸೆನೆ, ನನಗೇನು ಪಬ್ಲಿಸಿಟಿಗೆ ಇಲ್ಲ, ಹಂಗಾಗಿ ಪಬ್ಲಿಸಿಟಿಗೆ ಆದ್ಮೇಲೆ ಈಗ ಪಾರ್ಲರ್ ಮಡ್ಗಿದ್ದೀನಿ.
1: ಮ್ಯಾಮ್
0: ಹುಣಸೂರಲ್ಲೇ. ಮ್ಯಾಮ್ ಚೆನ್ನಾಗಿ ನಡೀತೈತೆ ಮ್ಯಾಮ್, ಏನೂ ಇಲ್ಲ, ಕಸ್ಟಮರ್ಗಳೆಲ್ಲ ಚೆನ್ನಾಗಿ ಬರುತ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದೀನಿ.
1: ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ ಪ್ರಸ್ತುತ?
0: ಮ್ಯಾಮ್ ಎವ್ರಿವನ್ನು, ಕ್ಲೆನ್ಸಿಂಗು, ಐಬ್ರೋ, ವ್ಯಾಕ್ಸು, ಮತ್ತು ಫೇಷಿಯಲು, ಟ್ಯಾನ್ ರಿಮೂವರು, ಮತ್ತು ಸ್ಯಾರಿ ಡ್ರಾಪಿಂಗು, ಮೇಕಪ್ಪು, ಏರ್ ಸ್ಟೈಲು, ಅವೆಲ್ಲ ಪ್ರತಿಯೊಂದು ಮಾಡಿಕೊಡ್ತೀವಿ.
1: ಹಾಂ
0: ಹೋಗ್ತೀನಿ ಮ್ಯಾಮ್, ಇನ್ಸ್ಟಾದಲ್ಲೂ ಐತೆ. ಮನೆಗೆ ನನ್ನ ಮನೆಗೂ ಬರ್ತಾರೆ, ಅವ್ರು ಬರೋ ಕಾರಣ ಇಲ್ಲ ಅಂತ ಅಂದಾಗ ನಾನೇ ಮನೆಗೆ ಹೋಗ್ಬಿಟ್ಟು ಮೇಕಪ್ ಮಾಡಿರೋದು ಉಂಟು, ಮತ್ತು ಟ್ಯಾನ್ ರಿಮೂವ್ ಮಾಡಿರೋದು, ಐಬ್ರೋ ಮಾಡಿರೋದು, ವ್ಯಾಕ್ಸ್ ಮಾಡಿರೋದೆಲ್ಲ ಉಂಟು.
1: ನಿಮ್ಮ ಕೈಗೆಟಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಮೇಡಮ್?
0: ತುಂಬಾ ಚೆನ್ನಾಗಿ ಸಿಕ್ಕೈತೆ ಮ್ಯಾಮ್, ಯಾಕಂತಂದರೆ ಇದೆಲ್ಲ ಹೊರಗಡೆ ಕಲಿತೀನಿ ಅಂತಂದರೆ 50,000 25,000 ಕೊಟ್ಟು ಕಲಿತವ್ರು, ಯಾಕಂದರೆ ಅದೆಲ್ಲ ಫಿನಾನ್ಷಿಯಲಿ ಚೆನ್ನಾಗಿರೋರಿಗೆ ಕಲಿಬೋದು, ಬಟ್ ಬಡವರು ಕಲಿಬೋದು ಅಂತ ಅಂತ ಇರೋದೊಂದು ಕೇಂದ್ರ ಅಂದರೆ ಇದೇನೆ, ಯಾಕಂದರೆ ನಾವು ಹಾಕಿರೋ ಅಮೌಂಟ್ಗೆ ತುಂಬಾ ಎಕ್ಸ್ಟ್ರಾ ನಮ್ಗೆ ಹೇಳ್ಕೊಟ್ಟಿರೋ ಕೇಂದ್ರ ಇದು ಮ್ಯಾಮ್.
1: ಈಗ ನೀವು ಏನು ಖರ್ಚು ಮಾಡಿದ್ದೀರಾ ಅಥವಾ ಏನು ಬಂಡವಾಳ ಹಾಕಿದ್ದೀರಿ ಅದೆಲ್ಲ ವಾಪಸ್
0: ಮ್ಯಾಮ್ ವಾಪಸ್ ಬಂದಿದೆ ಮ್ಯಾಮ್,
1: ಲಾಭ
0: ತೆಗ್ದಿದ್ದೀವಿ,
1: ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀರಾ.
0: ಹಾಂ ಮ್ಯಾಮ್.
1: ಸೊ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಪ್ರಸ್ತುತ ಎಷ್ಟು ಸಬಲರಾಗಿದ್ದೀರಿ ಮೇಡಮ್?
0: ಮ್ಯಾಮ್ ಅಂದರೆ ಪ್ರತಿಯೊಂದಕ್ಕೂ ನನಗೊಂದು ಕ್ಲಿಪ್ ತಗೋಬೇಕು ಅಂದ್ರೆ ಹಸ್ಬೆಂಡೇ ಕೇಳಬೇಕು, ಮಕ್ಕಳಿಗೆ ಒಂದು ಪೆನ್ ತಗೊಡ್ಬೇಕು ಅಂದ್ರೆ ಹಸ್ಬೆಂಡೇ ಕೇಳಬೇಕಿತ್ತು, ಬಟ್ ಈಗ ಅದು ಸ್ಟಾಪ್ ಆಗೈತೆ. ಆರ್ಥಿಕ ಆಗಿದ್ರೆ ತುಂಬ ಕುಗ್ಗಿಲ್ಲ, ತುಂಬ ಮೇಕೋಗಿಲ್ಲ, ಸ್ವಲ್ಪ ಪರವಾಗಿಲ್ಲ, ಹಸ್ಬೆಂಡ್ಗೆ ಸಮಾಗಿ. ಈಗ ಅವ್ರ ಹತ್ರ 100 ರೂಪಾಯಿ ಕೇಳ್ತಾ ಇದ್ದಳು, ಈಗ 50 ರೂಪಾಯಿ ಕೇಳಂಗಾಗಿದ್ದೀನಿ, ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಮ್ಯಾಮ್.
1: ಸೊ ಬೇರೆಯವ್ರಿಗೂ ಏನಾದರೂ ಒಂದು ತರಬೇತಿ ಥರ ಕೊಡ್ತಾ ಇದ್ದೀರಾ ನಿಮ್ಮ ಪಾರ್ಲರಲ್ಲಿ?
0: ಇಲ್ಲ ಮ್ಯಾಮ್, ಆ ಥರ ಇನ್ನೂ ಕೈ ಹಾಕಿಲ್ಲ.
1: ಆ ಥರ ಪ್ರಸ್ತುತ ಉದ್ಯೋಗ ಚೆನ್ನಾಗಿ ಅಂತ ಹೇಳಿದ್ರು. ಸೊ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆಯ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ?
0: ಹಾಂ ಮ್ಯಾಮ್ ಚೆನ್ನಾಗಿ ಮಾಡ್ತೀನಿ, ಈಗ ಮಕ್ಕಳನ್ನು ನೋಡಬೇಕಲ್ವಾ, ಚೆನ್ನಾಗಿ ನಡೆದು ನಡೀತೈತಿ, ನಮ್ಮ ಅತ್ತೆ ಮಾವ ನಮ್ಮ ಅಮ್ಮ ಎಲ್ಲ. ಆದ್ಮೇಲೆ ಹಸ್ಬೆಂಡ್ ತುಂಬ ಅಂದರೆ ತುಂಬಾ ಸಪೋರ್ಟ್, ಯಾಕಂದರೆ ಹೆಣ್ಮಕ್ಳಿಗೆ ಯಾವ್ದಾರ ಒಂದು ಸಪೋರ್ಟಿಂಗ್ ಇರಲೇಬೇಕು. ಮದುವೆ ಆದಮೇಲೆ ಅಂತೂ ಯಾರು ಸಪೋರ್ಟ್ ಇಲ್ಲ ಅಂದರೆ ಹಸ್ಬೆಂಡ್ ಇರಲೇಬೇಕು. ಆ ವಿಷಯದಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ನನಗೆ, ಹಂಗಾಗಿ ನಾನು ಎಲ್ಲರೂ ವರ್ಕ್ಗೆ ಹೊರಗಡೆ ಹೋಯ್ತೀನಿ ಅಂದರೆ ಪೂರ್ತಿ ಮಕ್ಕಳು ಜವಾಬ್ದಾರಿ ಅವ್ರು ತಗೋತಾರೆ. ಮಾಡ್ತಾ ಇದೀವಿ ಮ್ಯಾಮ್, ಹೆಂಗೋ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇದ್ದೀನಿ ಮನೆ.

0: ತುಂಬಾ ಸಲವಿರ್ತಾರೆ ಮ್ಯಾಮ್, ಅದು ಬ್ಯೂಟಿಷಿಯನ್ ಅಂತ ಬಂದ್ರೆ ತುಂಬಾ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರ್ತದೆ, ಆ ಹೆಣ್ಮಕ್ಳುಗಳಿಗೆ ಮಾತ್ರ ಗೊತ್ತಿರ್ತದೆ ಬ್ಯೂಟಿಷಿಯನ್ ಅಲ್ಲಿ. ಯಾಕಂದ್ರೆ ಟೈಲರಿಂಗು ಮಾಮೂಲಿ ಫ್ಯಾಷನ್ ಡಿಸೈನರ್ ಅವರು ಒಂದು ಜಾಸ್ತಿ ಎದುರಿಸಲ್ವೇನು, ಬ್ಯೂಟಿಷಿಯನರ್ ಅಂತೂ ತುಂಬಾ ಎದುರಿಗೂ ಎದುರಿಸ್ಬೇಕು ನೋಡೋ ರೀತಿ ಕೆಲಸ ಮಾಡೋದು, ಜನ ಟ್ರೀಟ್ ಮಾಡೋದು ಎಲ್ಲ ಎದುರಿಸ್ಕೊಂಡು ಹೆಣ್ಮಕ್ಳು ನುಗ್ಗೋದು ಅಂದರೆ ಇದೊಂಥರ ಬ್ಯೂಟಿಷಿಯನ್ ಕಷ್ಟನೇ. ಬಟ್ ಅದರಲ್ಲೂ ನಿಲ್ಲಂಗಿಲ್ಲ, ನಿಲ್ಲಬಾರ್ದು ನನ್ನ ಪ್ರಕಾರ. ಏನಕ್ಕೆ ನೋಡೋ ಮಾತಾಡೋರು ಸಾವಿರ ಮಾತಾಡ್ತಾರೆ, ನಾವು ಕರೆಕ್ಟಾಗಿದ್ದರೆ ಸಾಕು. ಈಗ ಹೇಳ್ತಾರಲ್ಲ ಜನ ಹೇಳ್ತಾರಲ್ಲ, ಜನ ಮೆಚ್ಚಿದಂಗಿರ್ಬೇಡ, ದೇವ್ರು ಮೆಚ್ಚಿದಂಗಿರು ಅಂತ, ಅದೊಂದು ಮಾತ ರೂಢಿ ಮಾಡ್ಕೊಂಡು ಯಾರು ಏನೇ ಅಂದರೂ ತಲೆಗಾಗ್ತೋ ಆ ಕಾಲದೇ ಮುಂದೆ ನುಗ್ಗಬೇಕು. ಯಾಕಂದರೆ ನಾವು ಆ ಚೆನ್ನಾಗಿದ್ದಾಗ ಜನ ಅವ್ರಾಗವರೇ ಬರ್ತಾರೆ. ನೋಡಿದ್ದೀನಿ ಮ್ಯಾಮ್ ತುಂಬ ಲೈಫಲ್ಲಿ, ಕಷ್ಟದಲ್ಲಿ ಇದ್ದಾಗ ಹೆಂಗಿದ್ರು ಜನ, ಕಷ್ಟ ಹೋದ್ಮೇಲೆ ಹೆಂಗಿದ್ರು ಅಂತ ಎಲ್ಲನೂ ನೋಡಿದ್ದೀವಿ. ಹಂಗಾಗಿ ಅದ್ರಲ್ಲಿ ಸಪೋರ್ಟಲ್ಲಿ ಫ್ಯಾಮಿಲಿ ಒಂದು ನಿಂತ್ಕೊತದೆ ಹೊತ್ತು ಮಾತಾಡೋ ಜನ ಯಾವತ್ತೂ ನಿಂತ್ಕೊಳ್ಳಲ್ಲ. ಹಂಗಾಗಿ ನಿನ್ನ ಫ್ಯಾಮಿಲಿ ನಾವು ಕಾಪಾಡ್ಕೋಬೇಕು ಅಂದರೆ ಇಂಥ ಪ್ರಾಬ್ಲಮ್ ಎಲ್ಲ ಎದುರಿಸಲೇಬೇಕು. ಹಂಗಾಗಿ
1: ಸಾಕಷ್ಟು ಸವಾಲುಗಳು
0: ಚೆನ್ನಾಗೈತೆ.
1: ತುಂಬಾ
0: ಹೆಲ್ಪ್ ಆಯ್ತೈತೆ
1: ಮ್ಯಾಮ್,
0: ತುಂಬಾ ಜನಕ್ಕೆ ಹೆಲ್ಪ್ ಆಯ್ತದೆ. ಯಾಕಂತ ಅಂದ್ರೆ ಎಲ್ಲರಿಗೂ ಟ್ಯಾಲೆಂಟ್ ತುಂಬಾ ಇರುತ್ತೆ, ಅದಕ್ಕೆ ಆರ್ಥಿಕವಾಗಿ ಜನ ತುಂಬಾನೇ ಕುಗ್ಗಿರ್ತಾರೆ ಅಮೌಂಟ್ ವಿಷಯದಲ್ಲಿ. ಅಂಥದ್ರಲ್ಲಿ ನಮ್ಮ ಕೈ ಎಟ್ಟುವಾಗ ದರದಲ್ಲಿ ಒಂದು ನಮ್ಮ ತರಬೇತಿ ಸಿಗ್ತದೆ, ನಮ್ಮ ಜೀವನ ಕಟ್ಕೋಬೋದು ಅನ್ನೋಕ್ಕೆ ಈ ಕಾರ್ಯಕ್ರಮ ತುಂಬಾ ಹೆಲ್ಪ್ ಆಗುತ್ತೆ ಮ್ಯಾಮ್. ಇದು ಈ ಕೇಂದ್ರ ತುಂಬ ಹೆಲ್ಪ್ ಮಾಡ್ತೈತೆ. ಎಷ್ಟೋ ಹೆಣ್ಮಕ್ಳಾಗಲಿ ಬಾಯ್ಸ್ಗಳಾಗಲಿ ತುಂಬ ಜೀವನ ಕಟ್ಕೊಂಡವ್ರೆ. ಇವತ್ತು ನಾನು ಒಂದು ಓನಾಗಿ ಸಂಪಾದನೆ ಮಾಡ್ತೀನಿ, ಅದು ಒಂದು ರೂಪಾಯಿನಾರೇ ಆಗಲಿ, ಅದಕ್ಕೆ ಮೇನ್ ಬೇಸ್ ಮಟ್ಟನೇ ಈ ಕೇಂದ್ರ ಅಲ್ವಾ ಮ್ಯಾಮ್? ನಿಜ. ಯಾಕಂತಂದರೆ ನನಗೇನೂ ಗೊತ್ತಿಲ್ಲ, ಯಾಕಂದರೆ ಏನೇ ಒಂದು ತಿಳ್ಕೋಬೇಕು ಅಂದರೂ ಅದಕ್ಕೆ ನಾಲೆಡ್ಜ್ ಇರಬೇಕು ಅಲ್ವಾ? ಹಂಗಾಗಿ ಆ ನಾಲೆಡ್ಜ್ ಕೊಟ್ಟಿದೆ ಈ ಕೇಂದ್ರ. ಹಂಗಾಗಿ ನಾನು ಇವತ್ತು ಅನ್ನ ಉಣ್ತಿರೋದೇ ಈ ಕೇಂದ್ರದಿಂದ. ತುಂಬ ಜನ ಹೆಣ್ಮಕ್ಳು ಊಟ ಮಾಡ್ತಾವ್ರೆ ಈ ಹೆಸರು ಹೇಳ್ಕೊಂಡು. ಹಂಗಾಗಿ ನಮ್ಮ ಕೈ ಎಟ್ಟಕ ದರದಲ್ಲಿ ನಮಗೆ ಕೈ ಸಿಕ್ಕೈತೆ ಅಂದರೆ ಅದು ನಮ್ಮ ಪುಣ್ಯ ಮ್ಯಾಮ್. ಅದೇ ಮ್ಯಾಮ್, ಇದು ನನಗೆ ಬ್ಯೂಟಿಷಿಯನ್ ಅಂದರೆ ತುಂಬ ಇಷ್ಟ. ಇನ್ನೂ ದೊಡ್ಡ ಪಾರ್ಲರ್ ಮಾಡಬೇಕು. ಇನ್ನು ನಾಲ್ಕು ಜನಕ್ಕೆ ನಾನು ನಮ್ಮ ಮ್ಯಾಮ್ ಹೇಳ್ಕೊಟ್ಟಿರೋದ ವಿದ್ಯೆನ ನಾಲ್ಕು ಜನಕ್ಕೆ ಹೇಳ್ಕೊಡ್ಬೇಕಂತ ಆಸೆ ಐತೆ. ನೋಡೋದೆ ಮುಂದೆ ಏನಾಯ್ತದೆ
1: ಮುಂದಿನ ಒಂದು ದಿನಗಳಲ್ಲಿ. ಇನ್ನಷ್ಟು ಕೊಟ್ಟು ಇನ್ನಷ್ಟು
0: ಹೌದು ಮ್ಯಾಮ್.
1: ಸೊ ನಿಮ್ಮ ಥರನೇ ಯಾವುದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು
0: ಮನೇಲಿ ಕುತ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಂದು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರು ಅವ್ರ ಲೈಫೇ ಚೆನ್ನಾಗಿರೋದು. ಜನ ಮ್ಯಾಮ್ ಸಾವಿರ ಮಾತಾಡಲಿ, ಎಲ್ಲರೂ ಒಬ್ಬೊಬ್ರು ಜನಕ್ಕೆ ತಲೆ ಕೆಡ್ಸ್ಕೊಬಿಡ್ತಾರೆ. ಜನಕ್ಕೆ ನನ್ನ ಪ್ರಕಾರ ಜನಕ್ಕೆ ತಲೆನೇ ಕೆಡ್ಸ್ಕೊಬಾರ್ದು. ಯಾಕಂತಂದರೆ ಇವತ್ತು ನನಗೆ ಊಟ ಇಲ್ಲ ಅಂತಂದರೆ ಜನಕ್ಕೆ ಒಂದು ಕೊಡಲ್ಲ. ನಿಜ ಅಲ್ವಾ ಮ್ಯಾಮ್? ತಂದು ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ನನ್ನ ಪಾಪಗೆ ಹುಷಾರಿಲ್ಲ ಅಂತ ಅಂದರು ಓ ನಿಂದು ಯಾವಾಗಲೂ ಇದ್ದಿದೆ ಅಂತ ಅಂತಾರೆ ಹೊರತು ಅದೇ ನನ್ನ ಹತ್ರ ನಾನು ಆರ್ಥಿಕವಾಗಿ ಚೆನ್ನಾಗಿದ್ದರೆ ಯಾರ ಹತ್ರ ನಾನು ಬೆಂಡಾಗಂಗೆ ಇಲ್ಲ. ಇವತ್ತು ಮಾತಾಡ್ತಾರೆ ನಾಳೆ ಸಹ ಕಷ್ಟ ಅಂತ ಬರೋ ನಮ್ಮ ಹತ್ರನೇ ಬರ್ತಾರೆ. ಹಂಗಾಗಿ ಜನಕ್ಕೆ ಯಾರೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜೀವನ ನಮ್ಮ ಇಷ್ಟ ಅಂತಾರಲ್ಲ ಹಂಗೆ, ಒಳ್ಳೆ ದಾರಿಲಿ ಹೋದರೆ ಸಾಕು ಮ್ಯಾಮ್ ಅಷ್ಟೇ. ಹೆಣ್ಮಕ್ಳು ಇನ್ನೇನು ಇಲ್ಲ, ಒಳ್ಳೆ ದಾರಿಯಿಂದ ಹೋಗಿ ತನ್ನ ಮನೆ ನನ್ನ ಮಕ್ಕಳು ಅಂದ್ಕೊಂಡು ಜವಾಬ್ದಾರಿಯಿಂದ ಇದ್ದರೆ ಅಷ್ಟೇ ಸಾಕು ಮ್ಯಾಮ್.
1: ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳನ್ನು ತಗ್ಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂತ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ಸ್.
1: ಕೇಳುಗರ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಅನುಗೂಡು ಹೋಬಳಿಯ ಕಲ್ಕಡ ಗ್ರಾಮದ ಶ್ರೀಮತಿ ರಾಧಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ.

0: ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರಿನ ಕಾವೇರಿ ಬಡಾವಣೆಯ ಶ್ರೀಮತಿ ಅಂಬಿಕಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮ್ಯಾಮ್.
0: ಸೊ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿ ನಿಂತಿದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಸೊ ಮಚ್.
0: ಮೂಲತಃ ಇಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ತಿಳಿಸಿ.
1: ನಾವು ಅನುಗೂಡವರು, ಒಂದು ಚಿಕ್ಕ ಗ್ರಾಮದಿಂದ ಬೀರ್ನಹಳ್ಳಿ ಕಾವಲಿನಿಂದ ಬಂದಿರೋದು. ಇಲ್ಲಿ ಬಂದು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಇಲ್ಲ ಅಂತ ಮಕ್ಕಳಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ಹುಣಸೂರಿನಲ್ಲಿ ಕಾವೇರಿ ಬಡಾವಣೆಯಲ್ಲಿ ಮನೆ ಮಾಡ್ಕೊಂಡಿದ್ದೀವಿ.
0: ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ?
1: ನಾವು 5 ಜನ, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ಮೈದ್ನ, ನಮ್ಮ ಇಬ್ಬರು ಮಕ್ಕಳು, ನಾನು.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾವು 8ನೇ ತರಗತಿ ಅಷ್ಟೇ.
0: 8ನೇ ತರಗತಿ ಓದಿದ್ದು ನಂತರ
1: ಓದಿ
0: ಏನು ಮಾಡ್ತೀವಿ?
1: ಏನೂ ಇಲ್ಲ, ಹೌಸ್ ವೈಫು.
0: ಮನೆ
1: ಅದಾದ್ಮೇಲೆ ಓದಿಸ್ಲಿಲ್ಲ ಮನೆಯಲ್ಲಿ, ಅದಾದ್ಮೇಲೆ ಮದುವೆ ಮಾಡಿಕೊಟ್ರು.
0: ಸೊ ಅದಾದ್ಮೇಲೆ ನಿಮಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು?
1: ಅದು ನಮ್ಮ ಮನೇಲಿ ಇಷ್ಟಪಟ್ಟರು ಫ್ಯಾಷನ್. ಇದೇ ಥರ ನಾವು ಯಾವಾಗಲೂ ಮನೇಲಿ ಇರ್ತಾ ಇದ್ವಿ, ಹೊರಗಡೆ ಕಲಿಸೋದಕ್ಕೂ ಅಷ್ಟು ಇಷ್ಟಪಡ್ತಾ ಇದ್ವಿ. ನಮ್ಮ ಮನೇಲಿ ಕೆಲಸಕ್ಕೆ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿದ್ದಿದ್ರು, ಇಬ್ಬರು ಮಕ್ಕಳು, ಚಿಕ್ಕ ಮಕ್ಕಳು. ಅದರಿಂದ ಮನೆಯಲ್ಲೇ ಕೂತು ಕೆಲಸ ಮಾಡೋ ಥರ, ನಮ್ಮ ಮನೇಲಿ ಆ ಥರ ಹೊರಗಡೆ ಇಟ್ಟು ಕೆಲಸ ಮಾಡಿಕೊಡ್ತಾ ಇರಲಿಲ್ಲ, ಹೇಳ್ಕೊಡ್ತಾ ಇರಲಿಲ್ಲ. ಹಾಗಾಗಿ ಈ ಫ್ಯಾಷನ್ ಡಿಸೈನಿಂಗ್ ಅಂದರೆ ಮನೇಲಿ ಇದ್ದು ಮಾಡ್ಬೋದಲ್ಲ ಅನ್ನೋದೊಂದು, ಅದರಿಂದ ಬಂದು ಇಲ್ಲೆಲ್ಲ ಕಲಿತಿದ್ದು.
0: ಅಂದ್ರೆ ನಿಮ್ಗೆ ಗೊತ್ತಾಯ್ತು ಮೇಡಮ್, ಅಂದ್ರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಹುಣಸೂರಿನಲ್ಲಿ ಬಂತು, ಒಂದು ಸಂಸ್ಥೆ ಸ್ಥಾಪನೆ ಮಾಡಿದಂತ ಗೊತ್ತಾಯ್ತು.
1: ಮೊದಲು ಗೊತ್ತಿರಲಿಲ್ಲ, ನಮಗೆ ಕಲಿಬೇಕು ಅಂತ ಅನಿಸ್ದಾಗ ನಾವೇ ಹುಡ್ಕೊಂಡು ಬಂದ್ವಿ. ಇಲ್ಲೇ ಬೋರ್ಡ್ ಕಾಣಿಸ್ತು ನಮಗೆ, ಇಲ್ಲೇ ಓಡಾಡ್ತೀವಿ, ಎಷ್ಟೋ ಸತಿ ಓಡಾಡಿದ್ವಿ, ಆದರೂ ನಮಗೆ ಇಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ನಾವು ಇಲ್ಲೇ ಅಡ್ಮಿಷನ್ ತೊಗೊಂಡು ಇಲ್ಲೇ 3 ತಿಂಗಳು ಕಂಪ್ಲೀಟಾಗಿ ಕಲಿತು ಈಗ ನನ್ನ ಒಂದು ಸ್ವಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದೀವಿ.
0: ಓಕೆ, 3 ತಿಂಗಳ ಒಂದು ತರಬೇತಿಯಲ್ಲಿ ಏನೇನೆಲ್ಲ ಕಲಿತ್ರಿ ಮೇಡಮ್?
1: ಮ್ಯಾಮ್, ಅಂಬ್ರೆಲ್ಲ ಫಾಕ್, ಮತ್ತು ಮಕ್ಕಳದು, ಮತ್ತು ಇದು ಯೂನಿಫಾಮು, ಮತ್ತು ಬ್ಲೌಸು, ಮತ್ತು ಲಾಂಗ್ ಫ್ರಾಕು, ನಿಕ್ಕರು, ಮತ್ತು ಚಿಮ್ಮಿಸು, ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ.
0: ಏನಕ್ಕೆ ಮಾಡಿಕೊಂಡ್ರಿ ಮೇಡಮ್?
1: ಮ್ಯಾಮ್, ಇದು ಮನೆ ಹಿತ ದೃಷ್ಟಿಯಿಂದ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಎಂದು ಸ್ವಂತ ದುಡಿಮೆ ಅಂತಲೂ ಇರುತ್ತೆ. ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳೋಕ್ಕಾಗುತ್ತೆ, ಅತ್ತೆ ಮಾವ, ಮನೆಯಲ್ಲಿ ಹಸ್ಬೆಂಡ್, ಅವ್ರಿಗೆಲ್ಲ ಹೊರಗಡೆ ಹೋಗೋದಿಷ್ಟ ಇರಲಿಲ್ಲಲ್ವ, ಮನೆಯಲ್ಲೇ ಒಂದು ಕೆಲಸ ಮಾಡ್ಕೊಂಡಿರ್ಬೋದಲ್ಲ ಅನ್ನೋ ಒಂದು ಆಯ್ಕೆಯಿಂದ ಇದು ಆಯ್ಕೆ ಮಾಡಿಕೊಂಡಿದ್ದು.
0: ಅಂದರೆ ಈಗ ತರಬೇತಿ ಯಾವಾಗ ಪಡ್ಕೊಂಡಿದ್ದು ನೀವು?
1: ನಾವು March 10 ಪಡ್ಕೊಂಡಿದ್ವಿ.
0: ಈ ಮಾರ್ಚ್
1: ಓದು ವರ್ಷ
0: 2025 ಮಾರ್ಚ್ ತರಬೇತಿ. ಅಂದರೆ ಸ್ವಂತ ಉದ್ಯೋಗವನ್ನು ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
1: ನಾವು ಆವಾಗಲಿಂದ 3 ತಿಂಗಳು ಯಾವಾಗ ಕಂಪ್ಲೀಟ್ ಆಯಿತು, ಒಂದು 2 ತಿಂಗಳು ನಾನಾಗಿ ನಾನೇ ಮನೇಲಿ ಸ್ಟಿಚಿಂಗು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಆವಾಗಲಿಂದ 1 ವರ್ಷದಿಂದ ನನಗೆ ಸ್ಟಿಚಿಂಗು ಅಭ್ಯಾಸ ಇದೆ.
0: ತರಬೇತಿ ಮುಗಿದ ತಕ್ಷಣ
1: ಆರಂಭ ಮಾಡಿದ್ದೀವಿ.
0: ಈಗ ನಡೀತಾ ಇದೆ ಪ್ರಸ್ತುತ ಬಿಸ್ನೆಸ್?
1: ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ನಂದು ಇಲ್ಲೇ ಇಲ್ಲ ಅಂದರೂ ಖರ್ಚಾಗಿ 20,000 ಅಮೌಂಟ್ ಇತ್ತು. ಈಗ ನಾವು ಮನೆ ಕಟ್ಟೋಣ ಅಂದ್ಕೊಂಡಿದ್ದೀವಿ, ಅದಕ್ಕೆಲ್ಲ ಬೋರಿಂಗ್ ಗಿರಿಂಗ್ ಎಲ್ಲ ಹಾಕ್ಸಿದ್ದೀವಿ, ಬೋರ್ ಹಾಕ್ಸಿದ್ದೀವಿ, ಅದಕ್ಕೆಲ್ಲ ನನ್ನ ಅಮೌಂಟು ತುಂಬ ಖರ್ಚಾಗಿದೆ. ಮಾಡ್ತಾ ಇರ್ತೀವಿ ಮ್ಯಾಮ್, ಮನೇಲಿ ಅಂದರೆ ಖರ್ಚು ಇರುತ್ತೆ
0: ಮಕ್ಕಳು. 20,000
1: ಅಷ್ಟಿಲ್ಲ, 7,000-8,000 ಅಂದರೆ ನಮ್ಮ ಲೇಔಟಲ್ಲೆಲ್ಲ ಎಲ್ಲರೂ ಟೈಲರಿಂಗ್ ಕಲ್ತಿರೋರೆ, ಹಾಗಾಗಿ ನಾನು ಹೊಸಬ್ರಲ್ವಾ, ಹಾಗಾಗಿ ಬರೋದು ಸ್ವಲ್ಪ ಕಡಿಮೆ, ಆದ್ರೂ ಚೆನ್ನಾಗಿ ನಡೀತಾ ಇದೆ.
0: ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ ಜನಗಳಿಗೆ?
1: ಅಂಬ್ರಲಾ ಫ್ರಾಕು, ಮತ್ತು ಲಾಂಗ್ ಫ್ರಾಕು, ಬ್ಲೌಸು
0: ಜಾಸ್ತಿ,
1: ಓಪನ್ ಟಾಪು ಅದರೆಲ್ಲ ಹೋಗ್ತಾ ಇದೆ.
0: ಸೊ ಈ ವೃತ್ತಿಗೆ ಬರೋದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ?
1: ಏನಿಲ್ಲ, ಹೌಸ್ ವೈಫು.
0: ಮನೇಲಿ ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಎಷ್ಟು ಸಬಲರಾಗಿದ್ದೀರಿ ಮೇಡಮ್?
1: ಹೌದು ಮ್ಯಾಮ್, ಮೊದಲು ಅಂದರೆ ಮನೇಲಿ ಏನೇ ಅಮೌಂಟ್ ಬೇಕಾಗಿದ್ರು ನಮಗೆ ಮನೇಲೇ ಕೇಳ್ಕೊತಾ ಇದ್ವಿ, ಮನೆಯವರಗೋಸ್ಕರನೇ ಕಾಯ್ತಾ ಇದ್ವಿ. ಈಗ ಹಂಗಾಗಲ್ಲ, ನಮ್ಮದು ಅಂತ ಎತ್ತಿಟ್ಕೊಂಡು ನಾವು ಖರ್ಚು ಮಾಡ್ಕೊಬೋದಲ್ಲ, ಅದೊಂದು ಖುಷಿ ಐತೆ.
0: ಈಗ ಫ್ಯಾಷನ್ ಡಿಸೈನಿಂಗ್ ಜೊತೆಗೆ ಮನೆಯನ್ನು ನಿರ್ವಹಣೆ ಕೆಲಸಗಳನ್ನ ಮಾಡ್ಕೊಂಡೆಲ್ಲ ನಾನು ನಿಭಾಯಿಸ್ತಾ ಇದ್ರಿ, ಹೇಗೆ ಅನಿಸುತ್ತೆ?
1: ಖುಷಿ ಆಗ್ತಿದೆ ಮ್ಯಾಮ್. ಮನೇಲಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮನೆಯೆಲ್ಲ ನೋಡಿಕೊಂಡು ಬಂದಿದ್ದ ಬ್ಲೌಸ್ಗಳನ್ನೆಲ್ಲ ಹೊಲಿತೀವಿ, ಚೆನ್ನಾಗೈತೆ.
0: ಮ್ಯಾನೇಜ್ ಮಾಡ್ತಾ ಇದ್ದೀರಿ ಮನೆ ಕೆಲಸ ಆಗಿರ್ಬೋದು?
1: ಮನೆ ಕೆಲಸ ಆಗಿರ್ಬೋದು, ಬೇಗ ಬೇಗ ಮಾಡ್ತೀನಿ, ಅಡುಗೆ ಕೆಲಸ ಎಲ್ಲ ಮುಗಿಸಿ ಮತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸ್ಟಿಚಿಂಗೆ ಕೂತ್ಕೊಬಿಡ್ತೀನಿ. ದಿನಕ್ಕಿಲ್ಲ ಅಂದ್ರೂ ಒಂದು 2 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು.
0: ಮಾಡ್ತಾ ಇದ್ದೀವಿ. ಅಂದರೆ ಇವಾಗೆಲ್ಲ ಸ್ವಲ್ಪ

0: ತುಂಬಾ ಜನ ನಮ್ಮ
1: ಪಕ್ಕದಲ್ಲಿ ಅಳವಡಿಸ್ಕೊಂಡಿದ್ದೀರಿ.
0: ಹೌದು, ನಾನು ಫಸ್ಟ್ ಈ ಥರ ಫ್ಯಾಷನ್ ಡಿಸೈನಿಂಗ್ ಕಲಿತು ಹೋದಾಗ ಅಷ್ಟು ಬರ್ತಾ ಇರಲಿಲ್ಲ ಸ್ಟಿಚಿಂಗ್ಗೆ. ನಾನೇ ಹುಡುಕಿ ನಾವೇ ಹೇಳಿ ನಮ್ಮ ಮನೇಲಿ ಯಾರ್ಯಾರು ಮಾಡ್ತಾರೆ, ನಮ್ಮ ಸೊಸೆನೂ ಹೊಲಿತಾರೆ ಅಂತ ನಮ್ಮ ಮತ್ತೆ ಎಲ್ಲ ಹೇಳ್ತಾ ಇದ್ದಿದ್ದಕ್ಕೆ ನನ್ನ ಹತ್ರನೂ ಇವಾಗ ಹೊಲಿಸ್ಕೊಳ್ಳೋರು ಬರ್ತಾರೆ. ನಾನು ಒಂದು ಎರಡು ಮೂರು ಬ್ಲೌಸು ಒಂದು ಇಬ್ಬರು ಮೂರು ಜನ ಕೊಡ್ಕೊಟ್ಟಿದ್ದಾರೆ, ಅದು ಅವರೆಲ್ಲ ಬರ್ತಾರೆ ಇವಾಗ, ಪರವಾಗಿಲ್ಲ.
1: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
0: ಎದುರಿಸ್ಬೇಕು ಹೆಣ್ಣು ಹುಟ್ಟಿರುತ್ತೆ, ಸವಾಲು ಎದುರಿಸೋದಕ್ಕೆ ಎದುರಿಸಿದ್ದೀನಿ ಮ್ಯಾಮ್, ಸವಾಲು ಎದುರಿಸಿದ್ದೀನಿ. ಅವರೇನೆ ಸಪೋರ್ಟ್ ಮಾಡಿ ಕಳಿಸಿದ್ದು, ಹಂಗಾಗಿ ಸವಾಲು ಎದುರಿಸೋದು ಅನ್ನೋದು ಏನಿಲ್ಲ, ಅವರೇನೆ ಇಷ್ಟಪಟ್ಟು ಕಳಿಸಿದ್ದು.
1: ಇದಕ್ಕೆಲ್ಲ ಕುಟುಂಬದ
0: ಸಹಕಾರ ಇದೆ.
1: ಓಕೆ, ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕಿಂತ ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರುತ್ತೆ, ಇಲ್ಲಿ ತನಕ ಒಂದು ಕೇಂದ್ರವನ್ನು ಆರಂಭ ಮಾಡಿ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ತರಬೇತಿ ಕೊಡ್ತಾರೆ, ಅದೆಷ್ಟು ಅನುಕೂಲ ಆಗ್ತದೆ?
0: ಅನುಕೂಲ ಆಗ್ತಾಯಿದ್ದು ಮ್ಯಾಮ್. ಇದನ್ನು ಬಿಟ್ಟು ಗುಂಡ್ಲುಪೇಟೆ ಮತ್ತು ಇನ್ನು ಕಡೆ ಎಲ್ಲ, ನಾವು ಗುಂಡ್ಲುಪೇಟೆ ಸೈಡೇ ಇಲ್ಲಿ ಬಂದಿರೋದು, ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಕಳೆಯುವಂಥ ಸಾಧ್ಯತೆ ಇದೆ. ಇಲ್ಲಿ ಸ್ಥಳೀಯ ಗ್ರಾಮಗಳು ಇರೋದ್ರಿಂದ ಈ ಕಡೆ ಸುತ್ತಮುತ್ತ ತುಂಬ ಗ್ರಾಮಗಳು, ಅಲ್ಲಿಂದ ಹೆಣ್ಮಕ್ಳು ಕಲಿಬೋದು ಮ್ಯಾಮ್. ಇಲ್ಲಿಗೆ ಬಂದು ತುಂಬ ಹತ್ತಿರದಲ್ಲೇ ಮಾಡಿದ್ದಾರೆ, ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಅನುಕೂಲನೂ ಆಗುತ್ತೆ, ಅದರಿಂದ
1: ಸ್ಥಳೀಯ ಮಹಿಳೆಯರಿಗೆ
0: ಅನುಕೂಲ ಆಗ್ತಾ ಇದೆ.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಮ್ಯಾಮ್, ನಾನು ಇದೊಂದು ಅಂಗಡಿ ಮಳಿಗೆ ಮಾಡಬೇಕು, ಅದು ನಮ್ಮ ಮನೆ ಕಡೆ ಮಾಡ್ತಾ ಇದ್ದೀವಲ್ಲ ಅಲ್ಲೇ ಮಾಡೋಣ ಅನ್ಕೊಂಡಿದ್ದೀವಿ. ಮತ್ತೆ ಬ್ಯೂಟಿಷಿಯನ್ಗೆ ಬರಬೇಕು ಅನ್ಕೊಂಡಿದ್ದೀವಿ
1: ಮ್ಯಾಮ್,
0: ಆಗಿ ಮತ್ತೆ ಬ್ಯೂಟಿಷಿಯನ್ಗೂ ಬರಬೇಕು ಅನ್ಕೊಂಡಿದ್ದೀವಿ.
1: ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ ಮುಂದಿನ ಗುರಿ ಉದ್ದೇಶ ಸೊ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶ ಸಾಕಾರವಾಗಿ ಈಡೇರಲಿ ಅಂತ ನಾವಾದ್ರೂ ಕೂಡ ಆಶಿಸ್ತೀವಿ ಮ್ಯಾಮ್. ಸೊ ನಿಮ್ ತರನೇ ಇರುವಂತಹ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಬೇಕು ಅಂತ ಇದ್ರೆ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಕಿವಿ ಮಾತ್ರ ಅಂದ್ರೆ ಯಾವಾಗ್ಲೂ ಮನೇಲಿ ಇದ್ದು ಇರೋದಕ್ಕಿಂತ ಈಗ ಈ ಥರ ಬಂದು ಫ್ಯಾಷನ್ ಡಿಸೈನಿಂಗ್ ಈ ಥರ ಒಂದು ಸಂಸ್ಥೆ ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಚೆನ್ನಾಗೂ ಹೇಳ್ಕೊಡ್ತಾರೆ. ಸ್ವಲ್ಪ ಮನೆ ಬಿಟ್ಟು ಬಂದು ಆಚೆ ಈ ಥರ ಕಲಿತು ಹೋಗಿ ಮತ್ತೆ ಮನೆಯಲ್ಲಿ ಪ್ರಾರಂಭ ಮಾಡೋದ್ರಿಂದ ತುಂಬ ಅನುಕೂಲ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳನ್ನು ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ, ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂತ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಧನ್ಯವಾದಗಳು ಮೇಡಮ್.
0: ನಿಮಗೂ ಅಷ್ಟೇ ಮ್ಯಾಮ್, ಧನ್ಯವಾದಗಳು.
1: ಕೇಳಿದರೆ ಇಷ್ಟಂತೂ ಕೇಳ್ತಾ ಇದ್ರಿ. ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಕಾವೇರಿ ಬಡಾವಣೆಯ ಶ್ರೀಮತಿ ಅಂಬಿಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇವರು ಸ್ವ ಉದ್ಯೋಗದಲ್ಲಿ ಇನ್ನಷ್ಟು ಯಶಸ್ಸನ್ನ ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760 292 11.
0: ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
1: ಜಾನಪದ ಸೊಗಡಿನ ಕಾರ್ಯಕ್ರಮ

0: ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ, ರೈತರ ಹಿತರಕ್ಷಣೆಯು ತಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ, ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದರೆ ಈಗಿನ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಹಣದ ಬದಲಾಗಿ ಭೂಮಿ ಬಯಸುವ ರೈತರಿಗೆ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡಲಾಗುವುದು. ಈ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಐಚ್ಛಿಕವಾಗಿದ್ದು, ಯೋಜನೆಗೆ ಜಮೀನು ನೀಡಲು ಇಷ್ಟವಿಲ್ಲದ ಯಾರ ಮೇಲೆಯೂ ಯಾವುದೇ ಒತ್ತಾಯವಿಲ್ಲ. ಯುವಜನತೆಗೆ ಅಪಾರ ಉದ್ಯೋಗಾವಕಾಶ ಸೃಷ್ಟಿಸಿ ರೈತರಿಗೆ ಗೌರವಯುತ ಜೀವನ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ನಾಳೆಯಿಂದ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೇ 13ರಿಂದ 27ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ವಿಧಾನಸಭೆ ಅಧಿವೇಶನವನ್ನು ಅವರು ನಡೆಸಿಕೊಡಲಿದ್ದು, ನಾಳೆ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ ಸುಧಾಕರ್, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುವುದು. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಅವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಕಳೆದ ಸೋಮವಾರ ನಡೆದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾದ 19 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಬೇಕಿದ್ದು, ಅಧಿವೇಶನ ಆರಂಭಕ್ಕೆ ಮುನ್ನ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವ ಸಂಭವವಿದೆ. ಪ್ರಶ್ನೋತ್ತರ, ಗಮನ ಸೆಳೆಯುವ ಸೂಚನೆಗಳು, ವಿಧೇಯಕಗಳ ಮಂಡನೆ, ನೂತನ ವಿಧಾನಸಭಾ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಪ್ರಸ್ತಾವ, ಅರ್ಧ ಗಂಟೆ ಕಾಲಾವಧಿ ಚರ್ಚೆ, ಶೂನ್ಯ ವೇಳೆ, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ, ಅಧಿಕೃತ ನಿರ್ಣಯಗಳು, ವರದಿಗಳನ್ನು ಒಪ್ಪಿಸುವುದೂ ಸೇರಿದಂತೆ ಕಾರ್ಯಕಲಾಪಗಳ ಪಟ್ಟಿ ಸಿದ್ಧಪಡಿಸಲು ಜಯಚಂದ್ರ ಅವರು ಗಮನವಹಿಸಲಿದ್ದಾರೆ. ಮುಂಗಾರು ಮಳೆ ಸಕಾಲಕ್ಕೆ ಆಗದೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಸದನಗಳಲ್ಲಿ ತೀವ್ರ ಚರ್ಚೆಯಾಗುವ ನಿರೀಕ್ಷೆಗಳಿವೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಸೋಮವಾರದಿಂದ ಆರಂಭಿಸುವುದಾಗಿ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು 7 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ವಿಧಾನಸಭೆಯ ಉಪನಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ 2 ತಿಂಗಳು ಕಳೆದಿದ್ದು, ಮೈಸೂರು ಹಾಗೂ ಮಂಡ್ಯ ಭಾಗಗಳಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಹಾಗೂ ಬಂಡೂರು ಗ್ರಾಮಗಳಿಗೆ ಭೇಟಿ ನೀಡಿ ಮುಂಗಾರು ಬರ ಪರಿಸ್ಥಿತಿ ಕ್ಷೇತ್ರ ವೀಕ್ಷಣೆ ಮಾಡಿ ಮಾತನಾಡಿದರು. ಮುಂಗಾರು ಮಳೆ ಆಗಸ್ಟ್ ಮೊದಲ ವಾರದಿಂದ ಆರಂಭವಾಗಿ 2ನೇ ವಾರದೊಳಗೆ ಉತ್ತಮ ಪ್ರಮಾಣದಲ್ಲಿ ಆಗಬೇಕಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದ ಮಳೆಯನ್ನೇ ಆಧರಿಸಿ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯದ ಎಲ್ಲಾ ಸಚಿವರು ತಮ್ಮ ವ್ಯಾಪ್ತಿಯ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ, ಕೃಷಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿ ಹಾಗೂ ವಿವರಗಳನ್ನು ಪಟ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದರಂತೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರ ಪರಿಸ್ಥಿತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಗದಗ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಸತತ 3ನೇ ದಿನವಾದ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆಯ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿನ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಜಗದೀಶ್ ಜಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ಹಾಗೂ ಸ್ವಚ್ಛ ಸರ್ವೇಕ್ಷಣಾ 2025-26 ಶ್ರೇಯಾಂಕ ಪಟ್ಟಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಬೇಕಾಗಿದೆ ಎಂದರು. ಈ ನಿಟ್ಟಿನಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ 3ನೇ ಹಂತದ ವಿಶೇಷ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪಿಸಲಾಗಿರುವ ಸ್ವಚ್ಛತಾ ಕಾರ್ಯ ವೇಳಾಪಟ್ಟಿಯಂತೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಇಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಿದೆ. ಈ ಮ್ಯಾರಥಾನ್ನಲ್ಲಿ ಯುವಜನರು ಮಾತ್ರವಲ್ಲದೆ ಮಧ್ಯಮ ವಯಸ್ಕರು ಮತ್ತು 60 ವರ್ಷ ದಾಟಿದ ಹಿರಿಯ ನಾಗರಿಕರು ಅತ್ಯಂತ ಉತ್ಸಾಹ ಮತ್ತು ಆಸಕ್ತಿಯಿಂದ ಭಾಗವಹಿಸಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಉತ್ತರ ಕರ್ನಾಟಕದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ ರಾಜ್ಯಮಟ್ಟದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಫ್ಎಸ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ.

0: ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೆಳಗರು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
1: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಾಡಿನಲ್ಲಿ ಆ ವಿಶೇಷ ಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದ್ರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
2: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು, ಆ ಟ್ರಸ್ಟಲ್ಲಿ ಇಟ್ಟು, ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ. ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ, ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡುತ್ತದೆ 1999 ಇಸ್ವಿನಲ್ಲಿ. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ 60 ಕೋಟಿ ರೂಪಾಯಿ, ಅದರಲ್ಲಿ ಈ ಮಾನಸಿಕ ವಿಶೇಷ ಚೇತನರು ಅಂತ ಹೇಳಬೇಕು, ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದ್ದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗಲಿಲ್ಲ, ಅವ್ರ ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರುವುದು ಸದುದ್ದೇಶ ಏನಪ್ಪ ಅಂತಂದರೆ ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟ್ ಆಗಿ ಈಗ ಮಾನಸಿಕ ಅಸ್ವಸ್ಥರು, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ.
1: ಹೌದು,
2: ಅದನ್ನು ನಾನು ಈ ದಿನನಿತ್ಯದಲ್ಲಿ ಯಾರು ಒಬ್ಬರು ಬಂದು ನೋಡಿದಾಗ ಅವರ ಪೇರೆಂಟ್ಸು, ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಇಸ್ವಿನಲ್ಲಿ ಆ್ಯಕ್ಟ್ ತಂದ. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು, ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಇಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಬು ಕೊಡಬೇಕು, ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆ ಅಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆರ್ಟಿಸಮ್, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ ಅಂಥ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿ

0: ಇನ್ನ ಅವರು ಜಿಲ್ಲಾಧಿಕಾರಿಗಳು ಮತ್ತೆ ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ, ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದ್ ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡು ಹೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1,400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತೆ ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು, ಅವರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲೆ ನಿಲ್ಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ
1: ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಪುಟ್ರಾಜು ಅಂತ.
1: ಪುಟ್ರಾಜು ಅವರು ಎಲ್ಲಿ, ತಮ್ಮೂರು?
2: ಪರಿಸರ ಸ್ನೇಹಿ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತಾ.
1: ಹೇಳಿ, ನಮ್ ಜೊತೆ ವೈದ್ಯನ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಸರ್, ನಮ್ಮ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದ ಇನ್ಕಮ್ ಜಾಸ್ತಿ, ಒಂದ 32,000 ಒಳಗಡೆ ಇರ್ಬೇಕು ಅಂತ ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ಕಮ್, ಒಂದು 9,000 ರೂಪಾಯಿ ಆಗ್ತದೆ. ಏನು ಏನು ಕಾರಣ
1: ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
2: ಪೆನ್ಷನ್.
0: ನಮಸ್ಕಾರ ಪುಟ್ರಾಜ್ ಅವರೇ. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ಹಿಂದೆ ನಿಮ್ಗೆ ಆತರ ಪೆನ್ಷನ್ ಇದಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರ?
2: ಏನು ಕೊಟ್ಟಿಲ್ಲ ಸರ್. ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರ
0: ಸಂಘದ. ಸಂಘದಲ್ಲಿ ಇರೋರ್ಗೆ ನಿಮ್ಮ ಆದಾಯ, ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
2: ಅವರು ಏನು ಇಲ್ಲ, ಮಲ್ಯ ಅವರವರು.
0: ಅವ್ರು ಇದಾರೆ. ಸರಿ,
2: ಅವ್ರಿಗೆ 1,400 ರೂಪಾಯಿ ಬರ್ತಾವ್ರೆ ತಿಂಗಳ. ಈಗ ಒಂದು 3-4 ತಿಂಗಳಿಂದ ಬರ್ತಿಲ್ಲ ಈಗ ಅವ್ರಿಗೆ ದುಡ್ಡು.
0: ಅದಕ್ಕೆ ನಿಮ್ಗೇನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್,
2: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡ್, ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ.
0: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ರು ನಿಮ್ದು?
2: ಸರ್ಗೂರು.
0: ಸರ್ಗೂರು. ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲವು ಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನಿಮ್ಗೆ ಬೇರೆಯವ್ರು ಯಾರು ಹೇಳೋ ಮಾತನ್ನ ಇದ್ ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂತ ಹೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ, ನಿಮ್ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನ ತಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆ,
2: ಮೈಸೂರಲ್ಲಿ BDRC ಇಲಾಖೆ ಸ್ಟಾಫ್ ಆಗ್ಬಿಟ್ಟದ.
0: ಅದಲ್ಲಿ ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ, ಅದು ಸದ್ಯದಲ್ಲೇ ಓಪನ್ ಆಗುತ್ತದೆ. ಓಕೆ, ನಮಸ್ಕಾರ. ನಮಸ್ಕಾರ.
1: ಓಕೆ, ಧನ್ಯವಾದಗಳು ಪುಟ್ರ.
0: ನಮಸ್ಕಾರ.
1: ಧನ್ಯವಾದ. ಓಕೆ ಸರ್, ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನು ಒಳಗೊಂಡಿದೆ ಸರ್?
0: ಅದೇ, ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟಲ್ಲಿ 3, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತೆ ಮಲ್ಟಿಪಲ್ ಡಿಸೇಬಿಲಿಟಿ, 3 ಮುಖ್ಯವಾದ. ಇದು 2 ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸೇಬಿಲಿಟಿ ಏನಂದ್ರೆ ಕೈ ಸರಿ ಇರಲ್ಲ, ಮತ್ತೆ ಅವ್ರಿಗೆ ಮಾತಾಡಕ್ ಬರಲ್ಲ, ಮತ್ತೆ 2

0: ಅಥವಾ ಎರಡಕ್ಕಿಂತ ಹೆಚ್ಚಿನ ನ್ಯೂನ್ಯತೆ ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಮೂರು. ಇದಕ್ಕೆ ಮೂರಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡ್ತು.
1: ಓಕೆ ಸರ್, ಅದ್ರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ರಶ್ಮಿ ಅಂತ ಸರ್, ನಾನು ತುಮಕೂರಿಂದ ಕಾಲ್ ಮಾಡ್ತಿದ್ದೀನಿ.
1: ಹೇಳಿ, ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ. ತಮ್ಮ ಪ್ರಶ್ನೆ ಏನು ಅಂತ?
2: ಹಲೋ,
1: ಹೇಳಿ ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಿಮ್ದು ಎನ್ ಜಿ ಒಂದು
1: ಅಲ್ಲ, ನೀವು ಎನ್ ಜಿ ಒ ಇದ್ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು, ವೈದ್ಯನಾಥ್ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ ಎನ್ ಜಿ ಒ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಬೇಕು ಹೇಗೆ?
2: ನನ್ನ ಮಕ್ಕಳು ಅನಿಮಿಯಾ ಪೇಷಂಟ್ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
1: ಅನಿಮಿಯಾ ಇಂದನಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಹಲೋ ಹಲೋ, ಇದರಲ್ಲಿ 21 ಬಗೆ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯಾ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾರವ್ರಿಗೆ, ನಾಟ್ ಟೆಂಪ್ರರಿ,
1: ಓಕೆ,
0: ಶಾಶ್ವತವಾಗಿ ಅನುಭವಿಸ್ತಾರವ್ರಿಗೆ PWD ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ, ಅಂಥವ್ರಿಗೆ ಮಾತ್ರ ಇದು. ಮೇಡಮ್, ಅದನ್ನ
1: ಅದೇ ಈಗ ನಾವು ನೀವು ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆನ ಒಂದ್ಸಲ ಭೇಟಿ ಮಾಡಿ, ನಿಮ್ದು ಸೋಮವಾರ ಅಲ್ಲಿ ಯಾವುದು ಜಿಲ್ಲಾಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮ್ಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನ ಭೇಟಿ ಮಾಡೋಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ಲವೋ ಅಂತ ಒಂದ್ಸಲ ಚೆಕ್ ಮಾಡಕ್ಕೆ ಹೇಳ್ತೀವಿ, ಆಯ್ತಾ?
2: ನಿಮ್ಮ ನಂಬರ್ ಎಲ್ಲ ಕಡೆ ವಿಚಾರಿಸ್ತೀವಿ. ಹಾ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಮೇತ MLA ಜೊತೆ ಕೂಡ ಮಾತಾಡಿ ಅವ್ರ ಜೊತೆ ಹಾಸ್ಪಿಟಲ್ ಕನೆಕ್ಟ್ ಮಾಡ್ಕೊಂಡು ಮಾತಾಡಿದೀನಿ, ಬಟ್ ಏನು ಪ್ರಯೋಜನ ಆಗ್ತಿಲ್ಲ.
1: ಅದೇ ಈಗ ನಮ್ಮ ಸ್ಟಾಫ್ ಇದಾರೆ ಈಗ ಅಲ್ಲಿ ಕೊಡಗಿನಲ್ಲಿ, ಈಗ ನಮ್ಮಲ್ಲಿ NGOದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ವರ್ಕರ್ಗಳಿದ್ದಾರೆ. ಸೊ ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ, ನಿಮ್ಮನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನ ಅವ್ರು ಖುದ್ದು ಪರಿಶೀಲನೆ ಮಾಡಿಬಿಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಾರೆ, ಆಯ್ತಾ?
2: ಸರಿ ಸರ್.
1: ಓಕೆ ಓಕೆ, ಧನ್ಯವಾದಗಳು. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಪ್ರಮುಖವಾಗಿ ಈ ಒಂದು ಮೂರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ, ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷನೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ, ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ಅಥವಾ ವಿಶೇಷ ಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
0: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ ನಿರಾಮಯಾನ್ ಸ್ಕೀಮ್ ಅಂತ ಇದೆ. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಇದನ್ನ ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮ್ಗೇನ ಹೆಲ್ತಿಗೆ ಸಂಬಂಧಪಟ್ಟಂತ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ, ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಅವಾಗ ಏನಪ್ಪ ಅಂತಂದ್ರೆ ಅವ್ರ ಕೈಲಿ BPL ಕಾರ್ಡ್ ಹೋಲ್ಡರ್ಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಅದು ಆದ್ಮೇಲೆ ಇವ್ರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ.
1: ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ತರ ಒಂದು ಯೋಜನೆಗಳು?
0: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ, ಅದನ್ನ ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆಕ್ಚುಲಿ ಇಟ್ ಈಸ್ ನಾಟ್ ಎ ಪೆನ್ಷನ್. ನಾವೆಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನೆಂದರೆ ಯಾವುದಾದ್ರು ಒಂದು ರಿಟೈರ್ಮೆಂಟ್ ಆದಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನ ನಾವು ಯಾವ ರೀತಿ ಗೌರವಧನ ಅನ್ನೋ ಥರ, ಈಗ ಅದರಲ್ಲೂ ಏನು ಮಾಡಿದ್ದಾರೆ ಈ PWD ಆ್ಯಕ್ಟ್ ಬಂದಮೇಲೆ ಕೆಲವರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತೆ 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ, ಕೆಲವರು ಅದ

0: ಆಸ್ಟ್ ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳ. ಆದ್ರೆ ಇದು ಏನಪ್ಪ ಅಂತಂದ್ರೆ, ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದೆ 2016 ಇಸ್ವಿನಲ್ಲಿ. ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆಕ್ಟ್ ಅಂತ 1995 ಅಲ್ಲಿ ಬಂದಿತ್ತು. ಮುಂಚೆ ಇವ್ರಿಗೇನು ಇರ್ಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನು ಇರಲಿಲ್ಲ. ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆ ಹೋದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟ್ ಅಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದ್ರೆ 2016 ಏನಪ್ಪ ಅಂತಂದ್ರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ. ಇಲ್ಲೇನಂದ್ರೆ ಅದನ್ನ ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವ್ರ ಹಕ್ಕು, ವಿಶೇಷ ಚೇತನ ಹಕ್ಕು ಆಗಿ ಮಾರ್ಪಾಡು ಮಾಡ್ತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂತ ಸಂದರ್ಭದಲ್ಲಿ. ಈ ಇದನ್ನ ಸರ್ಕಾರ ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುಳ್ಳ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಅವ್ರಿಗೆ ಆ ಥರ ಅಂದಾಗ, ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನ ಶಿಕ್ಷೆಗೊಳಪಡಿಸುವಂತಹ ಕಾನೂನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್, 2000 PWD ಆಕ್ಟ್ ಆಫ್ 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಶನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲರಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದ್ರೆ ಬೋತ್ ಸೋಷಿಯಲ್ ಮತ್ತೆ ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ, ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ರೆ ನೀವು ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ ಅವ್ರದಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ, ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದ್ರೆ ಸರ್ಕಾರದ ಮಟ್ಟದಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಇವ್ರಿಗೆ ನಿಂದನೆ ಮಾಡೋದು ಇಂಥ ಮಾಡೋದು ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದನ್ನಲ್ಲಿ ದೂರು ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು.
1: ಹೌದು ಹೌದು,
0: ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ NGOಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್, ಯಾವ ಥರ?
0: ಹೌದು, NGOಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಂಡೇ ಇರೋರು ಸುಮಾರು ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ, ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇವ್ರೊಬ್ರು 48ನೇವ್ರು ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಇರಲ್ಲ.
1: ಹೌದು,
0: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಒಂದು ಬಂದಾಗ ಅವನು ಅಂದನಿಗೆ ಅಂತಲೇ ಬಂದಿರುತ್ತೆ. ಸೊ ಈ ಥರ ನಾನಾ ನ್ಯೂನ್ಯತೆಗಳಿದೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ.

0: ಹಾ ನಮಸ್ತೆ, ತಮ್ಮ ಹೆಸರು? ಶ್ರೀಧರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಪ್ರಶ್ನೆ ಏನಂದ್ರೆ ಸರ್, ಈಗ ಆಟಿಸಮ್, ಬುದ್ಧಿಮಂದತೆ, ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷತರ ಮಕ್ಕಳಿರುವಂತಹ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದ್ರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗಾಗ್ತಿದೆ ಅಂತಂದ್ರೆ, ಪೇರೆಂಟ್ಸ್ ಗಳಿಗೆ ಅದ್ರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ.
2: ಹಲೋ,
1: ಅದಕ್ಕೆ ಏನಾದ್ರು ಆತರ ಇರ್ತಕ್ಕಂತ ಮಕ್ಕಳ ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರು ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಬೇಕು.
2: ಅದು ಈಗ ನೀವು ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಸಪೋರ್ಟಿಂಗ್ ಮಾಡುವಂತ ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನ ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ ಮಾಡುವಂತ ಏರ್ಪಾಡು ಮಾಡಕ್
1: ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ, ಒಂದು ಸಿಕ್ಸ್ ಮಂತ್ ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ ಒಂದ್ ಇಯರ್ದು ಕ್ಲೈಮ್ ಮಾಡ್ಬೋದ ಅಥವಾ ಮಂತ್ಲಿ ಮಂತ್ಲಿ ಟೂ ಮಂತ್ಸ್ ಒಂದ್ಸಲ ತ್ರೀ ಮಂತ್ಸ್ ಒಂದ್ಸಲ ಆತರ ಕ್ಲೈಮ್
2: ಮಾಡ್ಬೋದಲಿ? ಹಾಗಿಲ್ಲ, ಒಂದು ಒಂದು ಇದರಲ್ಲಿ 1,00,000 ರೂಪಾಯಿ ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನ ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದ್ರೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ?
1: ಹೌದು.
2: ನಾನು ಹೇಳ್ತಾ ಇರೋದು ತಮಗೆ ಅಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ? ಅದಾದ್ಮೇಲೆ ನಿಮಗೆ ಏನು, ನೀವು ಆಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮ ಯೋಜನೆಯ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಧನ್ಯವಾದ.
1: ಅದೇ
2: ತರ ಮಾಡ್ಬೇಕು ಅಂತ ಹೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನರಿಗೂ ಕೂಡ ಮಾತಾಡಿದೀವಿ, ಡಿಸೇಬಿಲಿಟಿ ಕಮಿಷನರ್ಗು ಇದು ಭಾರಿ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷ ಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ ಅಂತ.
1: ಧನ್ಯವಾದ.
2: ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 1,00,000 ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ. ಅದನ್ನ 6 ಮಂತ್ಸ್ 1 ಇಯರ್ ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. 1,00,000 ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡ್ ಅಲ್ಲೇ ಇರ್ಬೇಕಲ್ಲ ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ. ನಾವು ನೋಡಿರ್ಬೋದು ಅಲ್ವೇ? ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೇ ನಮ್ಮ ಟ್ರಸ್ಟ್ ಆಕ್ಟ್ ಇಂದ ಬಂದಿರೋದು. ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿ
1: ನೋಡಿದಾಗ
2: ಖಂಡಿತ ಖಂಡಿತ ನಿಮ್ಮ ಈ ಇದೆಯಲ್ಲ ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ ಭಾರಿ ಸಂತೋಷ ಆಯಿತು. ಬಟ್ ಇದಕ್ಕೆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವಾ? ಹಾಗಾಗಿ ಅದಕ್ಕೆ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿ

0: ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡಿ ಪ್ರಯತ್ನ ಮಾಡಿ. ಧನ್ಯವಾದ,
1: ಧನ್ಯವಾದಗಳು ಸಿದ್ದಾರ್ಥ ಸರ್. ಈಗ ತಾವು ಮಾತನಾಡ್ತಾ ಇದ್ರೆ ಈಗ ನಿರಾಮಯ ಯೋಜನೆಯ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ, ಅದಲ್ಲದೆ ಏನಾದರೂ ವಿಶೇಷ ಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆ್ಯಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
0: ಈಗ ಅದೇ ಸಮಸ್ಯೆ ಆಗಿರೋದು, ದುಡ್ಡಿದೆ, ಏನು ಮಾಡ್ತೀವ, ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ. ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ, ಅವ್ರಿಗೆ 800 ರೂಪಾಯಿ ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತ ಎಲ್ಲ ಫಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ, ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ಥರ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ. ನಿರಾಮಯದಲ್ಲಿ ಒಂದು ಸಮಸ್ಯೆ, ಈ ಪಾಪ ನಾನು ಹೇಳೋದು 100,00,000 ರೂಪಾಯಿ ಸಣ್ಣ ಮೊತ್ತ ಅಲ್ಲ.
1: ಹೌದು,
0: ಹಾಗಿದ್ರೂ ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನನ್ನು 2,00,000 ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನು ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು, ಅದು ಏನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಷನ್ ಕಡಿಮೆ ಇರುತ್ತೆ, ಮತ್ತು ಬಡತನ ಎರಡೂ ಒಟ್ಟಿಗೆ ಇರುತ್ತೆ, ಇವೆರಡು ಮತ್ತು ಜೊತೆಗೆ ಅಂಗವಿಕಲತೆ. ಆ ಮಗುನ ಸಾಕ್ಕೊಂಡು ಇದು ಮಾಡಿಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
1: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು ಯೋಜನೆ ಹೆಸರಲ್ಲಿ ಉಳ್ಕೊಳ್ಬಿಡುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ಥರ ಅವರು ಅದನ್ನು ಸ್ಪಷ್ಟತೆ ಕೊಡಲ್ಲ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದರೆ ಯಾವುದೋ ಒಂದು 8 ರೂಪಾಯಿ ಅದನ್ನು ಅಷ್ಟಕ್ಕೆ ನೋಡ್ತಾರೆ ಹೆಡ್ಲೈನ್ಸ್. ಈಗ ಎನ್ ಜಿ ಒಗಳಾದರೆ ಹಂಗೆ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನು ಬಿಟ್ಟು ಅದನ್ನು ಅವರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟಲ್ಲಿ ಹಂಗಾಗಲ್ಲ, ಇದು ಮಹಾ ಸಮಸ್ಯೆ.

0: ಅವ್ರಿಗೆ ಸಂಬಂಧಪಟ್ಟು ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು, ಅದು ಮಾಡಿದ ಮೇಲೆ ಇದಾಗುತ್ತೆ. ಈ ಜೊತೆಗೆ
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
1: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ ನನ್ನ ಫ್ರೆಂಡ್ ಅವ್ರ ಮಗುಗೆ ನಡಿಯಾಗ ಆಗ್ತಿರ್ಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದಾನೆ ಕಾಲೆಲ್ಲ ಸಟ್ಟಿಸೋಟಿಗಿತ್ತು. ಅದಕ್ಕೆ ಅವ್ರ ಏನು ತೋರಿಸಿರ್ಲಿಲ್ಲ, ಮಾಡಿರ್ಲಿಲ್ಲ. ಯಾರು ಕೇಳಾಗ ಇಲ್ಲಿ ಮೈಸೂರದ DDSC ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತ ಹೇಳಿದ್ರು. ಈಗ ಅಲ್ಲಿ ಹೋಗಿದ್ರೆ ಕ್ಲೋಸ್ ಆಗಿತ್ತು, ಯಾರನ್ನ ಕೇಳಿದಾಗ ನಂಬರ್ ಕೊಟ್ಟರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಮೌರ್ಯ ಅವರೇ ನಮಸ್ಕಾರ.
2: ಹಾಂ ನಮಸ್ತೆ.
0: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
0: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನ್ ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು?
2: ಹಾಂ,
0: ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ KR ಹಾಸ್ಪಿಟಲ್ ಅಲ್ಲಿ, KR ಹಾಸ್ಪಿಟಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಒಂದು ಆ ಮಗುನ್ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ? ಅದು ಬೇಸಿಕ್ ಆಗಿ ಬೇಕಾಗಿರುವಂತದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ KR ಹಾಸ್ಪಿಟಲ್ ಅಲ್ಲಿ. ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ. ಇದು ಮೂಳೆ ಮತ್ತು ಕೀಳು ತಜ್ಞರು ಅಲ್ಲಿ ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ. ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತ ಇದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅದನ್ ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು.
2: ಈ
0: ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಇದೆ, ಅಲ್ಲಿ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು KR ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಕೊಡ್ತಾರೆ.
2: ಹಾಂ,
0: ಅದನ್ನು ಇಸ್ಕೊಂಡು ನೀವು ಅದನ್ನು ನೀವು KR ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ UDID ಕಾರ್ಡ್ಗೆ ಏನು ಮಾಡ್ಕೋಬೇಕು ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. VRWಗಳ ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಅವರೆಲ್ಲ ಅದನ್ನು ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದೇ ಇಲಾಖೆನಲ್ಲಿ ಕೆಲಸ ಮಾಡ್ತಿರ್ತಾರೆ DDW ಅಂತ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಈ ತರ ತೋರಿಸಿದ್ರೆ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ನಿಮ್ ಏರಿಯಾ ಯಾವುದು ಎಲ್ಲಿ ಮೈಸೂರಲ್ಲಿ ಅಲ್ಲಿಗೆ ಒಬ್ರು VRWO ಇರ್ತಾರೆ, ಅವ್ರ ಮುಖಾಂತರ ನಿಮ್ಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮ್ಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ.
1: ಧನ್ಯವಾದ. ಓಕೆ, ಧನ್ಯವಾದಗಳು ಮೌರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾರೆ, ಈಗ ಮೌರ್ಯವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾಯಿದ್ರೆ ಏನು ಸ್ವಾವಲಂಬಿ ಜೀವನಕ್ಕೆ ಸಂಬಂಧಪಟ್ಟದ್ದು ಏನು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ನಲ್ಲಿ ಒಂದು ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾವು ತಿಳಿಸಿ ಸರ್.
0: ಅದೇ ಒಂದು ಅಂಗಡಿ ಇಟ್ಕೋಬಹುದು.
1: ಹೌದು.
0: ಆಮೇಲೆ ಅದಕ್ಕೆ 1,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳು ಆಯ್ತು. ಅದನ್ನು ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ಆಗಿದೆ. ಅದು ನಾನು ಹೇಳೋದು ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೆ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ಥರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ, ಅವ್ರು ಸೇವೆ ಮಾಡೋಕ್ಕೆ ಬಂದಿರ್ತಾರೆ, ಆದರೆ ಸರ್ಕಾರದಿಂದ ಎಲ್ಲ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದರೆ ಎಲ್ಲ ಅಂಗವಿಕಲರು ಇದನ್ನು

0: ಪ್ರತಿಯೊಬ್ರು ನೀವೊಂದು ಅಂಗವಿಕಲರು ಅಂತಲ್ಲ, ಒಂದು ಬಸ್ಗೆ ಹೋಗಿ, ಒಂದು ಮೆಟ್ರೋಗೆ ಹೋಗಿ, ಅಲ್ಲಿ ಅಂಗವಿಕಲರು ಒಂದು ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ, ಆಮೇಲೆ ಏನಾದ್ರೂ ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದರೆ, ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರ. ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಲೆಟ್ ದೆಮ್ ಸೀಟ್. ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ಥರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡು ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂಥವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಡು.
1: ಓಕೆ ಸರ್, ನನ್ನ ಕರೆ ಇದೆ. ಹಲೋ.
2: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು? ದೇವನಾಯಕರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ನಮ್ಮ ಹುಡುಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ದು ಇದು ಶ್ರವಣ ದೋಷ ಉಳ್ಳವನು, ಅದೇ ಅದನ್ನ 24 ಆಗಿದೆ, ಒಂದು ಎಜುಕೇಶನ್ ಐಟಿ ಮುಗಿದಿದೆ. ಅವನು ಯಾವ್ದೇ ತರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನು ನಿಮ್ದು ಫೋನಿನ ಕಾರ್ಯಕ್ರಮ ಇತ್ತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಇವ್ರೆ. ಈಗ ನೀವ್ ಹೇಳಿದ್ರಲ್ಲ ಅವನಿಗೆ ಯಾವ ಏನ್ ಓದಿದಾರೆ? ಐಟಿಐ ಮುಗ್ದಿದ್ಯಾ? ಐಟಿಐ ಮುಗ್ದಿದೆ ಅಂತಂದ್ರೆ, ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದು ವರ್ಷಕ್ಕೆ ಒಂದೊಂದ್ಸರ್ತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದಾರೆ. ತಾವೇನಾದ್ರು ಅದಕ್ಕೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರಾ?
2: ನಾವು 4 ಸರಿ ನಾನೇ ಕರ್ಕೊಂಡೋಗಿದ್ದೀನಿ. ಜೆಎಸ್ಎಸ್ ಐತಲ್ಲ ಮೈಸೂರು, ಜೆಎಸ್ಎಸ್ ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ, ಅಲ್ಲಿಗೂ ನಾನು 3 ಕರ್ಕೊಂಡೋಗಿದ್ದೀನಿ.
0: ಅವರೇ ಒಂದ್ಸತಿ ಮಾಡಿದ್ರು. ಹೇಳಿ ಹೇಳಿ ಹೇಳಿ.
2: ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್, ಅದಕ್ಕೆ ನಾವು
0: ಅಲ್ಲ. ಅಲ್ಲಿ ಏನಾಯ್ತು? ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
2: ಇಂಟರ್ವ್ಯೂ ಮಾಡಿ ಕಳಿಸ್ತೀವಿ ಅಂತಾರೆ, ಮತ್ತೆ ಆ ಕಡೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
0: ಈಗ ನೀವ್ ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತಾನು ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡುವಂತ ಉದ್ಯೋಗ ಅವ್ರು ಅಲ್ಲಿ ಇಲ್ದೇ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡಕ್ಕೂ ಬರಲ್ವಲ್ಲ, ಅದೊಂದು ಸಮಸ್ಯೆ ಇದೆಯಲ್ಲ. ಅಲ್ಲ, ಕಾನೂನು ಪ್ರಕಾರ ಮಾಡಕ್ಕೆ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ತಾನೆ. ಅದು ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.
2: ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ ನಿಮ್ಗೆ, ಪ್ರತಿ ಒಂದು ಈ ಕಾಲ್ ಫರ್ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ ಯಾಕೆ ಅಂತ ಯಾವ ಕಡೆ ಸಾಮಾನ್ಯಗೆ
0: ಇಲ್ಲ ಇಟ್ಟಿರ್ತಾರಲ್ಲ. ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅಂತಾನೆ ಮೀಸಲಿಟ್ಟಿರ್ತಾರೆ. ಅದು ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದು ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ಐಟಿಐ ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನ ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
2: ಕೆಲವರು ಐಟಿ ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ರಿಗೆ, ಒಬ್ರೊಬ್ರು ಕಾಂಬಿನೇಷನ್ ಮಾತಾಡಕ್ ಬರಲ್ವಲ್ಲ. ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು, ಪಿ1 ಕ್ಲರ್ಕ್ ಅಟೆಂಡರ್ ಈ ತರದ ಜಾಬ್ಗಳಿಗೆ ಅವಕಾಶ ಇಲ್ವೇ?
0: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ಐಟಿಐ ಮಾಡಿದವ್ರನ್ನೆಲ್ಲ, ಇನ್ಫೋಸಿಸ್ ಟಾಟಾ ಇದು ಇವೆಲ್ಲದ್ರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನ ನೀವು ಏನಪ್ಪ ಅಂತಂದ್ರೆ ಪ್ರೈವೇಟ್ ಆಗಿ ಅನ್ನೋದ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದ್ರೆ ನಾನೇ ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದ್ರೆ ಅದನ್ನ ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ. ಧನ್ಯವಾದ.
1: ಧನ್ಯವಾದಗಳು. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಇದು ಮಾಡ್ಬೋದು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ತಾವು ಹೇಳ್ತೇವೆ. VRW ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು

0: ಅದಕ್ಕೆ ವಿಶೇಷ ಚೇತನರನ್ನ ಯಾವ ತರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
1: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು ವಿ ಆರ್ ಡಬ್ಲ್ಯೂ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ.
0: ಓಕೆ,
1: ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನೋ ಸಮಸ್ಯೆ ಉಂಟಾಗೋದಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
0: ಹೌದು,
1: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ ವಿ ಆರ್ ಡಬ್ಲ್ಯೂ ಮುಂದೆ ನಿಂತ್ಕೊಂಡ್ರೆ ವಿ ಆರ್ ಡಬ್ಲ್ಯೂನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ಐಡಿ ಕಾರ್ಡ್, ಯು ಡಿ ಐ ಡಿ ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ, ಮೂಲಭೂತವಾಗಿ ಏನು ಬೇಕು ಅನ್ನೋದು.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
2: ನಾನು ಜೀವನ್ ಜ್ಯೋತಿ ಸಂಘದ ಅಧ್ಯಕ್ಷ ಕಿಡಿಕೋಟೆ ತಾಲೂಕು ನಾಗರಾಜ್ ಅಂತ.
0: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ನಮ್ಗೆ ಹೊರಗಡೆ ಬರೋದು ಕಷ್ಟ. ಅಂತದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಸಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅಲ್ಲ. ಮತ್ತೆ ಬಸ್ ಹೋಗುವಾಗ ಸಚೇತನ ಕಂಡಾಗ ಅವರು ನಿಲ್ಸದೇ ಬಸ್ಗಳ ಮುಂದೆ ಹೋಗ್ಬಿಟ್ಟರೆ ಲೇಟ್ ಆಯ್ತು ಬಸ್ ಅಂತ ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆ ಇಟ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ಇದನ್ನು ಸಮಯಕ್ಕೆ ಅವ್ರು ತಲುಪಬೇಕು. ಎಲ್ಲಾದ್ರೂ ಹೊರಗಡೆ ಇರೋಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲಿ ಬಸ್ ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದ್ದಾರೆ ಸರ್. ಇಲ್ಲಿ ನಮ್ಮ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರ ಹೊರಗಡೆ ಬರೋದು ಕಷ್ಟ ಆಗ್ತಾ ಇದೆ. ಅವರು ನಾಚಿಕೊಂಡು ಒಂಥರ ಬೇಜಾರು ಪಟ್ಕೊಂಡು ಹೊರಗಡೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೇ ಇದ್ದು.
0: ಓಕೆ ಸರ್, ಮಾತಾಡ್ತಾರೆ ಓಕೆ ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
1: ನಮಸ್ಕಾರ ಇವ್ರೆ, ನೀವು ಹೇಳಿದ ಸಮಸ್ಯೆ ನೀವು ಹೇಳಿದ್ದೆಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ಮ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ಅದು ನನಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕಾಗದೇ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ. ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ, ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ.
2: ಅದು
1: ನಮ್ಮ ಜನ ತಾನೇ, ಈಗ ನಮ್ಮ ಜೊತೆ ಸುತ್ತಾಡು ಓಡಾಡ್ಕೊಂಡಿರೋರು ನಮ್ಮ ಅಣ್ಣ ತಮ್ಮಂದ್ರೆ ತಾನೇ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ ಸ್ವಲ್ಪ. ನೀವೇ ಹೇಳಲ್ಲ ಪ್ರಶ್ನೆ ಎಲ್ಲ ಉತ್ತರ ಕೊಟ್ಕೊಂಡ್ಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು. ಕರೆಕ್ಟ್, ಅವೇರ್ನೆಸ್ ಮಾಡ್ತಾನೆ ಇದಾರೆ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವ್ರ ಪಾಪ ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ ಎನ್ ಜಿ ಖಂಡಿತ ಅಂತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನು ಮಾಡ್ತೀರಾ? ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅವನನ್ನು ಕ್ವಶ್ಚನ್ ಮಾಡಿ ಕೇಳಿ ನಾವು ಅವನ ಜಾಗ ಗಿಟ್ಟಿಸ್ಕೊಳ್ಳೋ ಅಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇದ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾಂ, ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ. ಅದು ಇದೆ, ಎರಡ್

0: ಎರಡು ತರನೂ ಇದೆ. ಹಾಗಾಗಿ ಸಮಸ್ಯೆ ನಮ್ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ.
1: ಅಧಿಕಾರಿಗಳಲ್ಲೂ ಹಂಗೆ ಸರ್, ನಾವು ಹೋದಾಗ ಒಂಥರ ಅಸಭ್ಯವಾಗಿ ಮಾತಾಡ್ತಾರೆ, ಮತ್ತೆ ಅವ್ರಿಗೆ ಕೆಲಸನೇ ನಿರ್ವಹಣೆ ಮಾಡ್ಕೊಡಲ್ಲ.
0: ಹೌದು,
1: ಕೆಲಸ ಸುಲಭ ಹೋದ್ರೇ ಕಷ್ಟ ಅಂತದ್ರು ಅವರು ಮಿಸ್ ಮಾಡ್ತಾರೆ. ಅವಾಗ ಏನು ಆಗ್ಬೇಕಾಗಿರೋ ಅವನ ಕೆಲಸ ಏನಿದೆ ಅದು, ಅಯ್ಯೋ ಆಗ ಸಾಯ್ತು ಹೋಗು ಏನು ಬೇಡ ಅಂತ ಅವ್ರು ಹಿಂದೆನೆ ಬಿಡ್ತಾರೆ. ಇದು
0: ಖಂಡಿತ. ಬಟ್ ನೀವ್ ಈ ತರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗ್ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವ್ ಇನ್ನ ಇದ್ರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗತ್ತೆ. ಧನ್ಯವಾದಗಳು, ನಮಸ್ಕಾರ.
2: ಸರ್, ಈಗ ನಾಗರಾಜ್ ಅವ್ರು ಹೇಳಿದಂಗೆ, ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
0: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
2: ಹೌದು,
0: ಅಲ್ಲಿ ಶುರುವಾಗತ್ತು ತಾಯಿ ತಂದೆಯಿಂದನೆ ಆ ಮಗುವಿನ ಆರೈಕೆ. ಒಬ್ಬೊಬ್ಬರ ಮನೇಲಿ ನಾಲ್ಕೈದು ಜನ ಮಕ್ಕಳಿರ್ತಾರೆ, ಒಂದೋ ಎರಡೋ ಅಂಗವಿಕಲತೆಯಿಂದ ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ, ಈ ಮಕ್ಕಳಿಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ದ್ವಿಭ ಗುಣ ಸ್ಥಿತಿ ಆಗತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನ ಯಾರು ಸರಿ ಮಾಡಬೇಕು? ತಾಯಿ ತಂದೆನೆ ಸರಿ ಮಾಡಬೇಕು. ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವ್ಳಿಗೆ ಏನಂದ್ರೆ, ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು ಫಸ್ಟ್, ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗಾಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗ್ದೇ ಹೋಯ್ತು ಜೀವನ. ಮೋಟಿವೇಶನ್ ಅನ್ನೋದು
2: ಇರಬೇಕು,
0: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನಿಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು, ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
2: ಹೌದು,
0: ಎರಡನ್ನು ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರು ಇದನ್ನ ತಾಯಿಯಿಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲ ಅಂತ ಕನ್ಸಿಡ್ರೇ ಮಾಡಬೇಡಿ. ನೀನು ನಾನು ಈಗ ಅಲ್ಲಿ ತನಕ ಹೋಗ್ತೀನಿ ಅಂದರೆ ಇನ್ನೂ ಒಂದಷ್ಟು ದೂರ ಹೋಗೋದು ವ್ಯವಸ್ಥೆ ಮಾಡಿ, ಆವಾಗ ಮೋಟಿವೇಶನ್ ಸಿಕ್ಕುತ್ತೆ.
2: ಹೌದು,
0: ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೇ. ಈಗ ಅವನಿಗೆ ಇವನಿಗೆ ಕಾಲ್ ಸರಿ ಇಲ್ಲ ಅಂದ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳೋಕ್ಕಾಗಲ್ಲ.
2: ಖಂಡಿತ.
0: ಆದರೆ ಅವನಿಗೆ ಏನದು ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನು ನಾವು
2: ಮಾಡ್ಕೊಡ್ಬೇಕು. ಹೌದು,
0: ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಬೇಸಿಕ್ ಆಗಿ ಎಜುಕೇಷನ್. ಈ ಎಜುಕೇಷನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸರ್ವೇಶನ್ ಇದೆ, ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಷನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥ ಅವರಿಗೆ ಒಬ್ಬ ಕೈ ಕಾಲು ಇಲ್ಲದೆ ಇರೋ IAS ಆಫೀಸರ್ಗಳಾಗಿದ್ದಾರೆ, DCಗಳಾಗಿದ್ದಾರೆ, ಕಣ್ಣಿಲ್ಲದೆ ಇದ್ದವರು ನಮ್ಮ ಈ ಇವತ್ತು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂತಹ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರನ್ನ ಎಲ್ಲೂ ನಿಂದನೆ ಮಾಡದೇ ಇರೋಂಥಗೆ.
2: ಹೌದು.
0: ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್ ಪರ್ಸನಲ್, ಅವ್ನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ, ಹೀಗೆ ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಸಂದೇಶ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ.
1: ಹಲೋ ಸರ್.
2: ಹಾಂ ನಮಸ್ತೆ, ತಮ್ಮ ಹೆಸರು?

0: ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಹೇಳಿ ಹೇಳಿ, ತಮ್ಮ ಹೆಸರೇನು?
1: ಕೆಪಿ ಮಹೇಶ್ ಅಂತ ಸರ್.
0: ಕೆಪಿ ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
1: ಸರ್ ನಮಗೆ ಏನಂತಂದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್,
0: ಅಷ್ಟೇ. ತಮ್ಗೆ ಏನ್ ಸಮಸ್ಯೆ
1: ಮಾಡ್ಬೇಕು ಅಂತ ಸರ್, ನಿರುದ್ಯೋಗ ಕುಂತುಕೊಂಡಿದ್ದೀವಿ.
0: ತಮ್ದು ಏನ್ ಸಮಸ್ಯೆ
1: ಸರ್? ಏನು ಸರ್
0: ತಮ್ದು ಏನ್ ಸಮಸ್ಯೆ? ತಮ್ಗೆ ಏನ್ ಸಮಸ್ಯೆ ಆಗಿದೆ
1: ಸರ್? ನಮ್ಗೆ ಕಣ್ಣು ಸರ್, ಕಣ್ಣು ಸಮಸ್ಯೆ ಇದೆ. ಅದಕ್ಕೆ ನಮ್ಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾರ ಒಂದು ಉದ್ಯೋಗ ಮಾಡಕ್ಕೆ, ಯಾಕಂದ್ರೆ ಕುಳಿತು ನಮ್ಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡ್ಬೇಕು ಅಂತ ಸರ್.
0: ಓಕೆ ಸರ್, ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
2: ನಮಸ್ತೆ ಮಹೇಶ್ ಅವ್ರಿಗೆ.
1: ನಮಸ್ಕಾರ.
2: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ? ಇದು
1: ಸರ್ ನಮ್ಗೆ 80% ಇದೆ ಸರ್.
2: ನಿಮ್ಗೆ UDAD ಕಾರ್ಡ್ ಇದೆಯಾ?
1: ಇದೆ ಸರ್.
2: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ಟೆಂತ್ ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರ?
1: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ ಸರ್, ನಮ್ಮ ಲೋಕಲ್ ಆಗಿ.
2: ಎಲ್ಲಿ?
1: ಇಲ್ಲಿ ನಂಜ ತಗಡೂರು ಅಂತ ಬರ್ತದೆ ಸರ್, ಅಲ್ಲಿ
2: ಮಾಡಿದ್ವಿ. ಎಷ್ಟು ವಯಸ್ಸು ನಿಮ್ಗೀಗ?
1: ಸರ್ ನಮ್ಗೆ 46 ಸರ್.
2: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ?
1: ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗಿಲ್ಲ ಸರ್. ಮಾಡ್ತಾ ಇದ್ದೇವೆ, ಸ್ವಲ್ಪ ಕೃಷಿ ಗಿಸಿ ಇದಕ್ಕೆ ಮಾಡ್ತಾ ಇದ್ವಿ.
2: ಏನ್ ಕೆಲಸ ಮಾಡ್ತಿದ್ರಿ
1: ಸರ್? ಅದೇ ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್ ಅಷ್ಟೇ.

0: ಈಗ ಅದೇ ಉದ್ಯೋಗ ಮಾಡ್ಕೊಂಡು ಇದ್ದೀರಲ್ವಾ?
1: ಇಲ್ಲ ಸರ್, ನಮ್ಗೇನು ಅದ್ರಲ್ಲಿ ಲಾಭ ಮನೆಗೆ ಏನು ಮಾಡಕ್ಕಾಯ್ತು ಸರ್?
0: ನಮ್ಗೀಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ, ಮಾಸಿಕ ವೇತನ? ಎಷ್ಟು ಬರುತ್ತೆ? ಈಗ ನಿಮ್ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ವರ್ಷ ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾದ್ರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ, ಅದು ನಿಮ್ಮ ನಂಜನಗೂಡು ನಿಮ್ಮ VRW ಇದಾರಲ್ಲ, ಅವ್ರ ಮುಖಾಂತರ ಅದನ್ನು ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅವ್ರಿಗೆ 25,000 ರೂಪಾಯಿನೋ ಸಹಾಯದ ಮುಖಾಂತರ ಕೊಡ್ತಾರೆ. ಅದರಲ್ಲಿ ನೀವು ಅಂಗಡಿ ಗಿಂಗಡಿ ಇಟ್ಕೋಬೋದು.
1: ಅದೇ
0: ನಿಮ್ಮ VRW ಅವರನ್ನ MRW ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.
2: ಓಕೆ, ಧನ್ಯವಾದಗಳು ಮಹೇಶ್, ಕರೆ ಮಾಡ್ತೀವಿ ಸರ್. ಈಗ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ ನ ಸೇವೆಗಳ ಕುರಿತು ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ ಯಾರನ್ನ ಸಂಪರ್ಕ ಮಾಡ್ಬೇಕು, ಹೇಗೆ ಸರ್?
0: ಅದು ಆನ್ಲೈನ್ ಅಲ್ಲಿ ಸಿಕ್ಕತ್ತೆ, ನ್ಯಾಷನಲ್ ಟ್ರಸ್ಟ್ ಇದನ್ನು ನಿರಾಮಯ ಸ್ಕೀಮ್ದು ಈ ಲೋಕಲ್ ಆಗಿ ಇಲ್ಲ NGOs ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದು ವರ್ಷ ಒಂದೂವರೆ ವರ್ಷದಿಂದ ಆ ನಿರಾಮಯ ಸ್ಕೀಮ್ ಅಲ್ಲಿ ತುಂಬಾ ಲೂಪ್ ಹೋಲ್ಸ್ ಇದೆ, ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನ ಬಿಟ್ಟೇನು ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ತರ ಡೇ ಕೇರ್ ಅದಕ್ಕೆಲ್ಲ ಅವ್ರು ಕೊಡ್ತಾ ಇದಾರೆ, ಕೆಲವರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವಾಂಶ.
2: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ NGOs ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ ಮೇನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು, ಇದು ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗುತ್ತೆ.
2: ಓಕೆ ಸರ್, ಈಗ ತಾವು ಹೇಳ್ದಂಗೆ ಏನಾದರೂ ವಿಶೇಷ ಚೇತನ ಕೆಲವರು ಕನಿಕರ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್?
0: ಇದು ಏನಪ್ಪ ಅಂದರೆ ಸಮಾಜದ ಸಹಭಾಗಿತ್ವ ಚೆನ್ನಾಗೇ ಇದೆ, ನಾವು ನೋಡ್ತಾ ಇದ್ದೀವಲ್ಲ ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಇಸ್ ಸರ್ಟ್. ಈಗ ಟೆಂಪ್ರರಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನು ಎಲ್ಲ ಸಮಸ್ಯೆಗಳನ್ನು ಸಮಾಜ ಮೇಲೆ ಹೊತ್ತಾಕೋದು ತಪ್ಪು. ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನು ತಪ್ಪುಗಳಿರುತ್ತೆ ಅದನ್ನು ನಾನು ಯೋಚನೆ ಮಾಡಬೇಕಲ್ವಾ?
2: ಹೌದು,
0: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅಂತಂದು ನಾವು ಬಿಟ್ಟು ಹಾಕ್ಬೇಕಾಗುತ್ತೆ. ಅದು ಫಸ್ಟ್. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನ್ನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲರ ಜೊತೆ ನಾವು ಗುದ್ದಾಡಬೇಕು, ಗುದ್ದಾಡದಾಗ್ಲೇ ನಮಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋ ಎಲ್ಲರ ಜೊತೆ ಗುದ್ದಾಡಲ್ವೇ, ಹಾಗೆ ನಾವು ಕೂಡ ಗುದ್ದಾಡಬೇಕು. ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು, ಆ ವೆಪನ್ಸ್ ಅನ್ನ ಸರ್ಕಾರ ಏನ್ ಕೊಡ್ತಾ ಇದೆ ಅದು ಎಲ್ಲದನ್ನು ಕೊಡಕ್ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡಕ್ ಆಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ, ಕೆಲವು ಸತಿ ಏನಾಗ್ತದೆ ಈ ಸರ್ಕಾರ ಕೊಡುವಂತ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತು ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ ಬೆಳೆಸ್ಕೊಳ್ಬೇಕು, ಆ ಚಾಲೆಂಜ್ ತಗೋಬೇಕು. ಅವಾಗ ನಾನು 20,000 ಕಾರು ಬಂದು ನಿಂತ್ಕೋತೀನಿ. ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು

0: ವಿಶೇಷ ಚೇತನಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗ್ಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು. ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ನಾನು ಹತ್ತೀನಿ ನಿನ್ನ ಜೊತೆ ಅಂತ. ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದು ಮಾಡ್ಕೊಂಡು ಅವನ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ.
1: ಹೌದು,
0: ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗೆ ಆಗಲ್ಲ ಅಂದ್ರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನು ಇರ್ತಾನೆ. ದೇವರು ಸೃಷ್ಟಿ ಮಾಡಿರೋಂತ ಒಂದು ಇದು ಪರಿಕಲ್ಪನೆ ಅದು.
1: ಹೌದು,
0: ನಾನು ಹಿಂಗಾಗೋಯ್ತು ಅಂತ ನಾನು ಇದು ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮ ಮುಂದೆ ಬರಲ್ಲ.
1: ಖಂಡಿತ.
0: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನು ಹೇಳೋದಪ್ಪ ಅಂತಂದ್ರೆ, ಸಮಸ್ಯೆಗಳು ಈಗ ನಿನಗೆ 40 ನಂಬರ್ ತಗೊಂಡ್ರೆ ಪಾಸ್ ಆಗ್ತಿ ಅಂದ್ರೆ ವಿಶೇಷ ಚೇತನಿಗೆ 60 ನಂಬರ್ ಬೇಕು. 60 ನಂಬರ್, 20 ನಂಬರ್ ಯಾವ್ದಪ್ಪ ಅಂದ್ರೆ ಅವನ ಮನಸ್ಸು. ಆ ಮನಸ್ಸು ಇದೆಯಲ್ಲ, ಆ ಮನಸ್ಸು 20 ನಂಬರ್ ಜಾಸ್ತಿ ತಗೊಳ್ಬೇಕು. ಅವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆರೀತೀರ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷ ಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
0: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% 50% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು, ಅವರನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟ್. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿದ್ರು. ಆ ಭಾವನೆಯನ್ನು ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನು ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಆದರೆ ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ? ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ? ವಿವೇಕಾನಂದ ಯೂತ್ ಮೂಮೆಂಟ್ನವರು ಎಲ್ಲ ಥರ ರಿಹಾಬಿಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ ಐ ಎ ಎಸ್ ಆಫೀಸರ್ ಆದ್ರೆ ದಟ್ ಈಸ್ ಗ್ರೇಟ್. ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ರೂ ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂಥ ಒಂದು ಕಲ್ಪನೆ ವಿಶೇಷ ಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ, ನೀತಿ, ಧರ್ಮ, ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷ ಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
1: ಹಾಂ, ನಮಸ್ತೆ. ತಮ್ಮ ಹೆಸರು?
2: ಸರ್, ನಮ್ಮ ಹೆಸರು ಮಹದೇವಸ್ವಾಮಿ ಅಂತ.
1: ಮಹದೇವಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್, ನಮ್ಮ ಮೈಸೂರಿಂದ.
1: ಹಾಂ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ಏನಿಲ್ಲ, ಅಂಗವಿಕಲರಿಗೆ ಫೆಸಿಲಿಟಿಗಳು ಅವು ಏನೇನಿದೆ ಅಂತ ಅದು ಮಾಹಿತಿ ಬೇಕಾಗಿತ್ತು
1: ಸರ್. ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
0: ಸರ್ ನಮಸ್ತೆ, ಮಾದೇಸ್ವಾಮಿ ಅವರೇ.
2: ನಮಸ್ಕಾರ.
0: ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು?
2: ಸರ್, ಮೈಸೂರಲ್ಲಿ
0: ನೀವು ಅಂಗವಿಕಲರ ಸರ್?
2: ಹೌದು, ನಾವು ಅಂಗವಿಕಲರ.
0: ನಿಮ್ಮ ಹತ್ರ ಇದು UDID ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ?
2: ಮಾಸಿಕ ವೇತನ ಬರ್ತೈತಿ. ಇವಾಗ
0: ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು VRW ಅಂತ ಇರ್ತಾರಲ್ವಾ, ಅವ್ರನ್ನ ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳ್ಬೇಕು ಅಂತಂದ್ರೆ ಮಾದೇಸ್ವಾಮಿ ಅವ್ರ ಸುಮಾರು ಸೌಲಭ್ಯಗಳಿದೆ, ಆಯ್ತಾ? ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ, ಆಯ್ತಾ? ಅದನ್ನ ಅವರಿಂದ ಪಡ್ಕೊಳ್ಳಿ, ಆಯ್ತಾ?
2: ಇನ್ನೊಂದು,
0: ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ,

0: ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ, ಅದು ಕೊಡ್ತಾರೆ ನಿಮಗೆ? ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
1: ಓಕೆ, ಧನ್ಯವಾದಗಳು ಮಹದೇಶ್ವರಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರಋಣಿಯಾಗಿದ್ದೆ. ಧನ್ಯವಾದ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಸರಗೂರು.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳಿಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 99 ಕುರಿತು. SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಅಣುಸಂಖ್ಯೆ ಎಣಿಸುವನು
1: ಅಣುಸಂಖ್ಯೆ ಎಣಿಸುವನು
0: ವಿಶ್ವದಲ್ಲಿ ವಿಜ್ಞಾನಿ
1: ವಿಶ್ವದಲ್ಲಿ ವಿಜ್ಞಾನಿ
0: ಗುಣಿಸುವನು ಭೂತ ಶಕ್ತಿಗಳನ್
1: ಗುಣಿಸುವನು ಭೂತ ಶಕ್ತಿಗಳನ್
0: ಅದರಿಂದೇಂ
1: ಅದರಿಂದೇಂ
0: ಗಣಿತ ಸಾಧ್ಯದ ಹಿಂದೆ
1: ಗಣಿತ ಸಾಧ್ಯದ ಹಿಂದೆ
0: ಅಗಣ್ಯದ ಮಹತ್ ತತ್ವ
1: ಅಗಣ್ಯದ ಮಹತ್ ತತ್ವ
0: ಅಣಗಿಹುದು ಮೂಲವದು ಮಂಕುತಿಮ್ಮ
1: ಅಣಗಿಹುದು ಮೂಲವದು ಮಂಕುತಿಮ್ಮ
0: ಅಡಗಿರುವಂತ ಶಕ್ತಿಯನ್ನ ಕುರಿತು ಮತ್ತೆ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀವಿ. ಈ ವಿಜ್ಞಾನಿಯ ಮೂಲಭೂತವಾದಂತಹ ಒಂದು ಮನೋಧರ್ಮದ ಬಗ್ಗೆ ಮುಂಚೆ ಕೂಡ ನಾವು ಮಾತಾಡಿದ್ವಿ. ಸುತ್ತಮುತ್ತ ನಡೀತಾ ಇರುವಂತದ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತನ್ನದೇ ಆದಂತ ರೀತಿಯಲ್ಲಿ ಸಂಶೋಧನೆಗಳನ್ನ ಮಾಡಿ ಅದನ್ನ ಎಣಿಸಿ ಇದನ್ನ ಅಳೆದು ಇನ್ನೊಂದನ್ನ ಪರಿವರ್ತನೆ ಮಾಡಿ ಏನೋ ಮಾಡಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥವನು ವಿಜ್ಞಾನಿ ಅಂತ. ಸೊ ಅದನ್ನು ಯಾವುದು ನನಗೆ ಗೊತ್ತಾಗ್ತಾ ಇಲ್ವೋ ಅದನ್ನು ಪರಿಕೀಸ ತೊಡಗೆ ವಿಜ್ಞಾನಿ ಅಂತ ಹಿಂದಿನ ಮುಕ್ತಕದಲ್ಲೂ ಹೇಳಿದರು. ಸೊ ಹಾಗೆ ಆ ಪರೀಕ್ಷೆ ಮಾಡ್ತಾ ಮಾಡ್ತಾ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳುವಂಥ ತನ್ನ ಒಂದು ಸಂಶೋಧನೆಗಳಲ್ಲಿ ವಿಜ್ಞಾನಿ ಏನು ಮಾಡ್ತಾನೆ, ಅಣುಗಳನ್ನು ಹುಡುಕ್ತಾ ಹೋಗ್ತಾನೆ, ಆಟಮ್ಸ್ನ ಸಂಖ್ಯೆಗಳನ್ನು ಎಣಿಸ್ತಾನೆ. ಸೊ ಅಣುಗಳನ್ನು ಹುಡುಕ್ತಾ ಸಂಖ್ಯೆಗಳನ್ನು ಎಣಿಸ್ತಾ ಪ್ರತಿಯೊಂದನ್ನು ಕೂಡ ಬಿಡಿಸಿ ಬಿಡಿಸಿ ನೋಡ್ತಾನೆ. ಇವಾಗ ಅಣು ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂಥ ಉದಾಹರಣೆ ಅಂತ ನಾವು ತಗೋಬೋದು. ಯಾವುದೋ ಒಂದು ವಸ್ತು ಇದೆ, ನೀರು, ನೀರಿನ ಒಂದು ಕೆಮಿಕಲ್ ಫಾರ್ಮುಲಾ ಏನು, H2O ಅಂದರೆ ಹೈಡ್ರೋಜನ್ನಿನ ಎರಡು ಆಟಮ್ಸು ಆಕ್ಸಿಜನ್ನಿನ ಒಂದು ಆಟಮ್ ಸೇರಿದ್ರೆ ಅದು ನೀರಾಯಿತು ಅಂತ. ಸೊ ಅದನ್ನು ಕಂಡುಹಿಡ್ಕೊಂಡ ಮನುಷ್ಯ. ಅದನ್ನು ನೆಕ್ಸ್ಟ್ ಹೈಡ್ರೋಜನ್ ಅಂದ್ರೆ ಏನು ಅಂತ ಕಂಡು ಹಿಡಿತಾ ಬಂದ. ಹೈಡ್ರೋಜನ್ನಲ್ಲಿ ಇಷ್ಟು ನ್ಯೂಕ್ಲಿಯಸ್ ಇದೆ, ಇಷ್ಟು ಎಲೆಕ್ಟ್ರಾನ್ಸ್ ಇದೆ. ಆಕ್ಸಿಜನ್ನಲ್ಲಿ ಇಷ್ಟು ನ್ಯೂಕ್ಲಿಯಸ್ಸಿನ ಪ್ರೋಟಾನ್ಸ್ ಇಷ್ಟಿದೆ, ಎಲೆಕ್ಟ್ರಾನ್ಸ್ ಇಷ್ಟಿದೆ. ಸೊ ಹಾಗೆ ಅಣುವನ್ನು ಭೇದಿಸ್ತಾ ಭೇದಿಸ್ತಾ ಭೇದಿಸ್ತಾ ವಸ್ತುಗಳನ್ನು ಭೇದಿಸ್ತಾ ಅಣುಗೆ ಹೋದ, ಅಣುವನ್ನು ಭೇದಿಸ್ತಾ ಎಲೆಕ್ಟ್ರಾನ್ ನ್ಯೂಟ್ರಾನ್ಸಿಗೆ ಹೋದ. ಸೊ ಹಾಗೆ ಒಂದು ಮರ ಅಂತಂದರೆ ಆ ಮರವನ್ನು ಭೇದಿಸ್ತಾ ಭೇದಿಸ್ತಾ ಅದರೊಳಗಡೆ ಇರುವಂಥ ಜೀವಕೋಶಗಳು ಯಾವ್ಯಾವ ರೀತಿಯ ಜೀವಕೋಶ ಅದು ಏನೇನು ಮಾಡುತ್ತೆ. ಸೊ ಈ ಥರ ಪ್ರತಿಯೊಂದನ್ನು ಕೂಡ ಎಣಿಸ್ತಾ ಭಾಗಿಸ್ತಾ ಗುಣಿಸ್ತಾ ಹೋಗ್ತಾನೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ನಾವು ಮುಂಚಿನ ಒಂದು ಮುಕ್ತಕದಲ್ಲಿ ಕೂಡ ನೋಡಿದ್ವಿ, ಮನುಷ್ಯನ ಶರೀರದಲ್ಲಿ ಎಷ್ಟು ಮೂಳೆ ಇದೆ, ಎಷ್ಟು ಮಾಂಸಖಂಡಗಳಿದೆ ಅಂತೇನೋ ಎಣಿಸ್ಬಿಡ್ತಾನೆ. ಆದರೆ ಆ ಮಾಂಸಖಂಡಗಳಿಗೆ ಜೀವವನ್ನು ತುಂಬುತ್ತಾ ಇರುವಂಥ ಆ ಚೈತನ್ಯ ಇದೆಯಲ್ಲ, ಅದನ್ನು ಅವನು ಎಣಿಸೋಕ್ಕಾಗಲ್ಲ ಅನ್ನೋದನ್ನು ನೋಡಿದ್ವಿ. ಅದನ್ನೇ ಇಲ್ಲಿ ಮತ್ತೆ ಡಿ ವಿ ಜಿಯವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಭೂತ ಅಂದರೆ ಅದರಲ್ಲಿ ಜೀವವನ್ನು ತುಂಬುತ್ತಾ ಇರುವಂಥ ಶಕ್ತಿ ಏನಿದೆಯೋ, ಅಣುವಿನಲ್ಲಾಗ್ಬೋದು ಅಥವಾ ಜೀವಕೋಶದಲ್ಲಾಗ್ಬೋದು, ಅದರಲ್ಲಿ ತುಂಬಿರುವಂತಹ ಶಕ್ತಿ, ಅದನ್ನು ಚಲಿಸ್ತಾ ಇರುವಂಥ ಚೈತನ್ಯ, ಅದನ್ನು ಅವನು ಹೆಂಗೆ ಅಳಿತಾನೆ, ಅಳಿಯೋದಕ್ಕೆ ಸಾಧ್ಯವಾ ಅಂತ. ಗಣಿತ ಅನ್ನುವಂಥದ್ದು ಸೀಮಿತದ ಹಂತಕ್ಕೆ ಮಾತ್ರ ನಮಗೆ ವಿಚಾರಗಳನ್ನು ವಿವರಗಳನ್ನು ತಿಳಿಸಿಕೊಡುತ್ತೆ. ಆ ಗಣಿತದ ಹಿಂದೆ ಅಗಣ್ಯವಾದ ಅಂದರೆ ನಮಗೆ ಮೆಷರ್ ಮಾಡೋದಕ್ಕೆ ಸಾಧ್ಯವಿಲ್ಲದೇ ಇರುವಂತಹ ಯಾವುದೋ ಒಂದು ಮಹತ್ ತತ್ವ ಇದೆ. ಆ ತತ್ವವನ್ನು ನಾವು ಎಣಿಸೋದಕ್ಕೆ, ಗುಣಿಸಕ್ಕೆ, ಭಾಗಿಸಕ್ಕೆ, ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಮಂಡಿತವಾಗ್ತಾ ಇರುವಂಥ ವಿಚಾರ. ನಮ್ಗೆ ಅನಿಸ್ಬೋದು, ಅಯ್ಯೋ ಹೌದಾ, ಅದು ಹೆಂಗೆ ಸಾಧ್ಯ, ಎಲ್ಲದನ್ನು ನಾವು ಎಣಿಸೋದಕ್ಕೆ ಆಗಬೇಕಲ್ಲ, ಎಲ್ಲದನ್ನು ನಾವು ಒಂದು ರೀತಿಯಲ್ಲಿ ವಿಜ್ಞಾನದ ಭಾಷೆಯಲ್ಲಿ ಹೇಳೋದಕ್ಕೆ ಸಾಧ್ಯವಾಗಲೇಬೇಕಲ್ಲ ಅಂತ. ಈ ಮಹತ್ತಾದಂತಹ ತತ್ವ ಎಲ್ಲರೊಳಗೂ ಅಡಗಿದೆ ಅನ್ನೋದಕ್ಕೆ ನಮಗೆ ಅನೇಕ ಉದಾಹರಣೆಗಳು ನಮ್ಗೆ ಸಿಗ್ತವೆ. ಸಂದರ್ಭಕ್ಕೆ ಅನುಗುಣವಾಗಿ ಆ ಶಕ್ತಿಗಳು ಪ್ರಕಟವಾಗುತ್ತೆ ಅನ್ನೋದು ನಮಗೆಲ್ಲರಿಗೂ ಆ್ಯಕ್ಚುಲಿ ಗೊತ್ತಿದೆ. ಅದು ಉದಾಹರಣೆಗಳನ್ನು ನೋಡೋಣ. ಒಬ್ಬ 10ನೇ ಕ್ಲಾಸ್ ಹುಡುಗ ಓದ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. 10ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ದಿನಾಗಲೂ ಅವನು ರಾತ್ರಿ 10 ಗಂಟೆಗೆ ಮಲ್ಕೋತಾನೆ, ಬೆಳಗ್ಗೆ 6 ಗಂಟೆಗೆ ಹೇಳ್ತಾನೆ ಅಂತ ಅನ್ಕೊಳ್ಳೋಣ. ಸರಿಯಪ್ಪ, ಅದನ್ನು ಮಾಡ್ತಾ ಇದ್ದಾನೆ. ಪರೀಕ್ಷೆ ಸಮಯ ಬಂತು, ಮಾರ್ಚಿ ತಿಂಗಳಲ್ಲಿ ಪರೀಕ್ಷೆ, ಫೆಬ್ರವರಿ ತಿಂಗಳಲ್ಲಿ

0: ಅವ್ರ ಮೇಷ್ಟ್ರು ಮನೆಯವರು ಎಲ್ಲ ಹೇಳಿದ್ರು ಇಲ್ಲ ಇಲ್ಲ ನೀನು ಓದಬೇಕು, ಚೆನ್ನಾಗಿ ಓದಬೇಕು ಅಂತ. ಹೆಂಗೆ ಓದೋದು, ಸಮಯ ಇರೋದು 24 ಗಂಟೆ. ಸೊ ಅವಾಗೇನು ಮಾಡ್ತಾನೆ ಅವನು, 12 ಗಂಟೆ ತನಕ ಎದ್ದಿದ್ದು, ಬೆಳಗ್ಗೆ 4 ಗಂಟೆಗೆ ಎದ್ದು ಓದಕ್ಕೆ ಶುರು ಮಾಡ್ತಾನೆ. ಇದುವರೆಗೂ ಅವನು ಆ ರೀತಿ ಮಾಡಿದ್ದೇ ಇಲ್ಲ, ಈಗ ಅವನು ಮಾಡೋಕ್ಕೆ ಶುರು ಮಾಡ್ದ. ಅದು ಹೇಗೆ ಮಾಡೋಕ್ಕೆ ಶುರು ಮಾಡ್ದ, ಅವನ ಒಳಗೆ ಏನೋ ಒಂದು ಶಕ್ತಿ ಇದೆ, ಅದು ಅವನಿಗೆ ಒಂದು ಧ್ಯೇಯವನ್ನು ಕೊಡ್ತು. ಆ ಧ್ಯೇಯದ ಕಡೆ ಅವನ ಗಮನ ಹೋದಾಗ ಅವನಿಗೆ ಎಣಿಸಬಹುದಾದಂಥ ವಿಚಾರಗಳೇನೇನಿದ್ವೋ, ಇವಾಗ ನಾನು ಇಷ್ಟೊತ್ತಿಗೆ ಮಲ್ಕೋತೀನಿ, ಇಷ್ಟೊತ್ತಿಗೆ ಎದ್ದೇಳ್ತೀನಿ ಅನ್ನೋದನ್ನೆಲ್ಲ, ಏನೇನು ಅವನು ಗಣಿತಕ್ಕೆ ಸಿಕ್ಕುವಂಥ ವಿಚಾರಗಳೇನಿದ್ವೋ ಅದನ್ನು ಮೀರಿದಂತಹ ಒಂದು ಶಕ್ತಿ, ಆ ಗಣ್ಯವಾದಂತಹ ಶಕ್ತಿ ಅವನಿಗೆ ವಿಶೇಷ ಒಂದು ಚೈತನ್ಯವನ್ನು ಕೊಡ್ತು. ಅದು ಕೇವಲ 3 ಗಂಟೆ ಅಥವಾ 4 ಗಂಟೆ ನಿದ್ರೆ ಮಾಡಿದರೂ ಸಹ ಅವನ ಚುರುಕುತನ, ಅವನ ಬುದ್ಧಿವಂತಿಕೆ, ಅವನ ಶಾರೀರಿಕ ಶಕ್ತಿ ಕುಗ್ಗದಂತೆ ಅವನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡೋದಕ್ಕಾಯಿತು. ಸೊ ಇದು ಸಣ್ಣ ಉದಾಹರಣೆ. ಅದೇ ರೀತಿಯಲ್ಲ ನಾವು ಕಾಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೋಣ, ಸಡನ್ನಾಗಿ ಆನೆ ಬಂದ್ಬಿಡ್ತು, ಆನೆ ನಮ್ಮನ್ನು ನಡ್ಸ್ಕೊಂಡು ಬರ್ತಿದ್ದಾಗ ನಾವೇನು ಮಾಡಬೇಕು, ಓಡಬೇಕು. ಎಷ್ಟು ಓಡಬೇಕಪ್ಪ, ಆನೆಗಿಂತ ಜೋರಾಗಿ ಓಡಬೇಕು, ಹೌದಲ್ವ? ಇಷ್ಟು ದಿನ ನಾನು ಓಡೇ ಇಲ್ಲ, ಬಟ್ ಈಗ ಆನೆ ಓಡಿಸ್ಕೊಂಡು ಬರ್ತಾ ಇದೆ ಅಂತಂದರೆ ನಾನು ಇಷ್ಟು ದಿನ ಓಡೇ ಇಲ್ಲ, ನನಗೆ ಓಡೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತೀನಾ? ಇಲ್ಲ. ಯಾವುದೋ ಇದುವರೆಗೂ ಅಗಣ್ಯವಾಗಿದ್ದಂತಹ ಮಹತ್ ತತ್ವ ನನ್ನ ಒಳಗಿತ್ತು, ಅದು ನನ್ನನ್ನು ಆನೆಗಿಂತ ಜೋರಾಗಿ ಓಡಿಸ್ತು. ಇದು ನಮ್ಮ ಜೀವನದಲ್ಲಿ ನಾವು ನಿತ್ಯ ನೋಡ್ತೀವಿ. ಇದು ಎಲ್ಲರ ಜೀವನದಲ್ಲೂ ಈ ಥರದ ಒಂದು ಸನ್ನಿವೇಶಗಳು ಬಂದೇ ಬರುತ್ತೆ. ಮನೆಯಲ್ಲಿರುವಂಥ ಒಬ್ಬ ಗೃಹಿಣಿ ಸಡನ್ನಾಗಿ ಯಾರೋ 10 ಜನ ಮನೆಗೆ ಅತಿಥಿಗಳು ಬಂದರು ಅಂತಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಆಕೆ. ಇರೋ ಬರೋ ವಸ್ತುಗಳಿಂದಲೇ ಏನೇನೆಲ್ಲ ಸಾಧ್ಯವೋ ಎಲ್ಲವನ್ನೂ ಮಾಡಿ ಆ 10 ಜನಕ್ಕೆ ಊಟ ಬಡ್ಸೋಕ್ಕೆ ಹೆಂಗೆ ಅಂತ ಯೋಚನೆ ಮಾಡ್ತಾಳೆ. ಸೊ ಹಾಗೆ ಆ ಮಹತ್ ತತ್ವ ಎಲ್ಲರಲ್ಲೂ ಅಡಗಿರುತ್ತೆ. ಇದು ವಿಜ್ಞಾನವೂ ಕೂಡ ಒಪ್ಪುವಂಥ ವಿಚಾರ. ಇದಕ್ಕೆ ನಮ್ಮ ವೈದ್ಯಕೀಯ ಪರಿಪಾಠದಲ್ಲೂ ಕೂಡ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಮೈಂಡ್ ಓವರ್ ಮ್ಯಾಟರ್ ಅಂತ ಹೇಳ್ತೀವಿ. ಅಂದರೆ ಮ್ಯಾಟರ್ ಅಂತಂದರೆ ನಾವು ಮುಟ್ಟಬಹುದಾದ, ಗಣಿಸಬಹುದಾದ, ಎಣಿಸಬಹುದಾದ ವಸ್ತುಗಳು. ಮೈಂಡ್ ಅಂದರೆ ಅದು ಬುದ್ಧಿ, ಅದು ಅಗ್ರಾಹ್ಯವಾದಂಥದ್ದು. ಸೊ ಆ ಅಗ್ರಾಹ್ಯವಾದಂತಹ ಮೈಂಡ್ ನಮ್ಮ ದೇಹದ ಶಕ್ತಿಗಳಿಗೆ ವಿಶೇಷ ಚೈತನ್ಯವನ್ನು ಕೊಡುವಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ದಾಖಲಾಗಿವೆ. ಸೊ ಹಾಗೆ ಎಬಿಲಿಟಿ ಅನ್ನೋದಿರುತ್ತಲ್ಲ, ಆ ಎಬಿಲಿಟಿಯನ್ನು 16 ಪಟ್ಟು ಹೆಚ್ಚಿಸುವಂತಹ ಒಂದೇನೋ ಒಂದು ವಿಶೇಷ ಸತ್ವ ಎಲ್ಲರೊಳಗೂ ಅಡಗಿರುತ್ತೆ. ಸಾಧಾರಣವಾದಂಥ ಸನ್ನಿವೇಶದಲ್ಲಿ ಅದು ಪ್ರಕಟವಾಗಲ್ಲ, ಆದರೆ ಕೆಲವು ಕ್ರೈಸಿಸ್ ಅಂತೀವಲ್ಲ, ಒಂದು ವಿಪರೀತ ಪರಿಸ್ಥಿತಿಗಳು, ಆ ವಿಪರೀತ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಅದು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ. ಎತ್ಕೊಂಡು ಹೋಗಿ ನಮಗೆ ಇದುವರೆಗೂ ಸಾಧಿಸೋದಕ್ಕೆ ಆಗಲ್ಲ ಅಂತ ನಾವೇನೇನು ಅಂದ್ಕೊಂಡಿದ್ವೋ ಅದನ್ನು ಸಾಧಿಸೋದಕ್ಕೆ ನಮಗೆ ಪ್ರೇರಣೆಯನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಸಾಧಿಸಿ ತೋರಿಸೋದು ನಾವು ತೋರಿಸ್ತೀವಿ, ಆಮೇಲೆ ತಿರ್ಗಾ ಅದನ್ನೇ ಮಾಡಿ ಅಂತಂದರೆ ಬಹುಶಃ ನಮಗಾಗಲಿಕ್ಕಿಲ್ಲ. ಅದು ಪ್ರತಿ ಸರ್ತಿನೂ ಅದೇ ರೀತಿ ನಮಗಾಗುತ್ತಾ ಅಂತಂದರೆ ಅದಾಗಲಿಕ್ಕಿಲ್ಲ. ಬಟ್ ಆ ಸಂದರ್ಭಕ್ಕೆ ನಾವು ಎದ್ದು ನಿಂತು ನಮ್ಮ ಸ್ತರವನ್ನು ಎತ್ತರಿಸಿಕೊಂಡು, ನಮ್ಮ ದಕ್ಷತೆಯನ್ನು ಹೆಚ್ಚಿಸ್ಕೊಂಡು, ನಮ್ಮ ಕಾರ್ಯಶಕ್ತಿಯನ್ನು ಹೆಚ್ಚಿಸ್ಕೊಂಡು ಏನನ್ನೋ ಒಂದು ವಿಶೇಷವಾದಂಥದ್ದನ್ನು ಸಾಧಿಸಿರ್ತೀವಿ. ಆ ಸತ್ವ, ಆ ತತ್ವ ಎಲ್ಲಿಂದ ಬಂತಪ್ಪ ಅಂತಂದರೆ ಅದು ಆ ಮೂಲದ್ದು, ಎಲ್ಲಕ್ಕೂ ಮೂಲವಾದಂತಹ ಆ ವಿಶೇಷವಾದ ಶಕ್ತಿ ಏನಿದೆಯೋ ಆ ಶಕ್ತಿ ಎಲ್ಲರಲ್ಲೂ ಅಡಗಿದೆ. ಅದು ಕಾಲಕಾಲಕ್ಕೆ ಸಮಯೋಚಿತವಾಗಿ ಅವಶ್ಯಕತೆಗೆ ಅನುಗುಣವಾಗಿ ಪ್ರಕಟಗೊಳ್ತಾ ಇರುತ್ತೆ. ಅದರ ಎಲ್ಲರ ಒಳಗೂ ಕೂಡ ಆ ಶಕ್ತಿ ಅನ್ನುವಂಥದ್ದು ಇದ್ದೇ ಇದೆ. ಇದನ್ನು ನಾವು ನೆನಪಿಟ್ಕೋಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 99 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ.

ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವ ಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಹಾಭಾರತದಲ್ಲಿ ಬರುವ ಕರ್ಣನ ಪಾತ್ರವು ಅನೇಕರಲ್ಲಿ ಅನೇಕ ಭಾವನೆಗಳನ್ನು ಮೂಡಿಸುತ್ತದೆ. ಕೆಲವರಿಗೆ ಅವನು ಮಹಾದಾನಿಯಾಗಿ ವಿಧಿ ಆಟಕ್ಕೆ ಸಿಲುಕಿದ ವೀರನಾಗಿ ಕಂಡರೆ ಮತ್ತೆ ಕೆಲವರಿಗೆ ಸ್ವಾರ್ಥಿಯಾಗಿ ದುರ್ಣನಾಗಿ ಕಾಣಿಸುತ್ತಾನೆ. ಕರ್ಣನ ಈ ಎಲ್ಲ ವೈರುಧ್ಯಗಳ ಹಿಂದೆ ಆತನ ಎರಡು ಮೂಲ ಗುಣಗಳಿವೆ. ಆತನಲ್ಲಿನ ದಾನಗುಣ, ಶೌರ್ಯ ಮತ್ತು ಮಹತ್ವಾಕಾಂಕ್ಷೆಗಳು ಸೂರ್ಯದೇವನಿಂದ ಬಂದಿದ್ದರೆ, ಆತನ ಅತಿಯಾದ ಅಹಂಕಾರ, ಹಠ ಮತ್ತು ದುರ್ಯೋಧನೊಂದಿಗಿನ ಅಧರ್ಮದ ಸಹವಾಸವು ಆತನ ಪೂರ್ವಜನ್ಮದ ರಾಕ್ಷಸ ದಂಭೋದ್ವನನ ಅಂಶದಿಂದ ಬಂದಿದ್ದವು. ಕರ್ಣ ಕೇವಲ ಕುಂತಿಯ ಮಗನಷ್ಟೇ ಅಲ್ಲ, ಆತನ ಹುಟ್ಟಿನ ಹಿಂದೆ ಸಾವಿರ ವರ್ಷಗಳಷ್ಟು ಹಳೆಯದಾದ ಶಾಪ ಮತ್ತು ಪ್ರತಿಕಾರದ ರಹಸ್ಯವಿತ್ತು. ದಂಭೋದ್ವವನು ಸೂರ್ಯದೇವನ ತೀವ್ರ ಆರಾಧಕ. ಸೂರ್ಯನನ್ನು ಮೆಚ್ಚಿಸಿ ಆತ ಪಡೆದ ವರವೇ ವಿಚಿತ್ರವಾಗಿತ್ತು. ಪ್ರತಿಯೊಂದು ಕವಚವನ್ನು ತನ್ನ ದೇಹದ ಮೇಲೆ ಸಾವಿರ ಅಭೇದ್ಯ ಕವಚಗಳಿರಬೇಕು. ಪ್ರತಿಯೊಂದು ಕವಚವನ್ನು ಹೊಡೆಯಬೇಕಾದರೆ ಎದುರಾಳಿಯು ಸಾವಿರ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿರಬೇಕು. ಅಷ್ಟೇ ಅಲ್ಲ, ಕವಚ ಒಡೆದ ತಕ್ಷಣವೇ ಆ ಎದುರಾಳಿ ಮರಣ ಹೊಂದಬೇಕು. ಈ ಅಸಾಧ್ಯವಾದ ವರದಿಂದಾಗಿ ಆತನಿಗೆ ಸಹಸ್ರ ಕವಚ ಎಂಬ ಹೆಸರು ಬಂದಿತು. ಅಹಂಕಾರದಿಂದ ಮೆರೆದ ಆ ರಾಕ್ಷಸ ಮುನಿಗಳನ್ನು, ದೇವತೆಗಳನ್ನು ಪೀಡಿಸಲು ಪ್ರಾರಂಭಿಸಿದ. ಆತನ ದುರಾಡಳಿತವನ್ನು ಕೊನೆಗೊಳಿಸಲು ಭಗವಾನ್ ವಿಷ್ಣುವು ಬದರಿಕ ಶ್ರಮದಲ್ಲಿ ನರ ಮತ್ತು ನಾರಾಯಣ ಎಂಬ ಅವಳಿ ಋಷಿಗಳಾಗಿ ಅವತರಿಸಿದರು. ಸಹಸ್ರ ಕವಚವನ್ನು ಸಂಹರಿಸಲು ಇಬ್ಬರು ಅತ್ಯಂತ ವಿಶಿಷ್ಟ ತಂತ್ರವನ್ನು ರೂಪಿಸಿದರು. ನರನು ಸಹಸ್ರ ಕವಚದೊಂದಿಗೆ ಯುದ್ಧಕ್ಕಿಳಿದರೆ ನಾರಾಯಣನು ಸಾವಿರ ವರ್ಷಗಳ ತಪಸ್ಸಿನಲ್ಲಿ ನಿರತನಾಗುತ್ತಿದ್ದ. ನರನು ತನ್ನ ಸಾವಿರ ವರ್ಷಗಳ ತಪೋಬಲದಿಂದ ಸಹಸ್ರ ಕವಚನ ಮೊದಲ ಕವಚವನ್ನು ಮುರಿದು ತಾನು ಮೃತಪಟ್ಟನು. ತಕ್ಷಣವೇ ನಾರಾಯಣನು ತನ್ನ ತಪೋಶಕ್ತಿಯಿಂದ ನರನನ್ನು ಜೀವಂತಗೊಳಿಸಿದನು. ಬಳಿಕ ನಾರಾಯಣ ಯುದ್ಧಕ್ಕೆ ತೆರಳಿದರೆ ನರ ತಪಸ್ಸಿಗೆ ಕುಳಿತನು. ಹೀಗೆ ಸರಿದಿಯಂತೆ ನರ ನಾರಾಯಣರು ಯುದ್ಧ ಮತ್ತು ತಪಸ್ಸನ್ನು ಹಂಚಿಕೊಳ್ಳುತ್ತಾ ಒಂದೊಂದಾಗಿ 999 ಕವಚಗಳನ್ನು ಧ್ವಂಸಗೊಳಿಸಿದರು. ಕೊನೆಗೆ ತನ್ನಲ್ಲಿದ್ದ 999 ಕವಚಗಳು ನಾಶವಾಗಿ ಕೇವಲ ಒಂದು ಕವಚ ಬಾಕಿ ಉಳಿದಾಗ ಸಹಸ್ರ ಕವಚ ಪ್ರಾಣಭಯದಿಂದ ತನ್ನ ಆರಾಧ್ಯ ದೈವ ಸೂರ್ಯನ ಬಳಿ ಓಡಿ ಹೋಗಿ ಶರಣಾದನು. ಸೂರ್ಯದೇವನು ಆತನಿಗೆ ಅಭಯ ನೀಡಿ ತನ್ನಲ್ಲಿ ಅಡಗಿಸಿಕೊಂಡನು. ಸಮಯ ಉರುಳಿತು. ನರ ನಾರಾಯಣರು ದ್ವಾಪರ ಯುಗದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣರಾಗಿ ಜನ್ಮ ತಾಳಿದರು. ಸೂರ್ಯದೇವನಲ್ಲಿ ಅಡಗಿದ್ದ ಸಹಸ್ರ ಕವಚನು ತನ್ನ ಕೊನೆಯ ಕವಚ ಮತ್ತು ಕುಂಡಲಗಳೊಂದಿಗೆ ಕುಂತಿ ಹಾಗೂ ಸೂರ್ಯದೇವನ ಪುತ್ರನಾಗಿ ಕರ್ಣನೆಂಬ ಹೆಸರಿನಲ್ಲಿ ಜನ್ಮವೆತ್ತಿದನು. ಪೂರ್ವಜನ್ಮದ ನರನೇ ಅರ್ಜುನನಾಗಿದ್ದರಿಂದ ಆ ಕೊನೆಯ ಕವಚವನ್ನು ನಾಶಪಡಿಸುವ ಶಕ್ತಿ ಅರ್ಜುನನಿಗೆ ಮಾತ್ರವಿತ್ತು. ಆದರೆ ಆ ಕವಚ ಕರ್ಣನ ದೇಹದಲ್ಲಿರುವವರೆಗೂ ಆತನನ್ನು ಕೊಲ್ಲುವುದು ಅಸಾಧ್ಯವೆಂದು ತಿಳಿದ ಶ್ರೀಕೃಷ್ಣನು ಇಂದ್ರದೇವನ ಮೂಲಕ ದಾನದ ರೂಪದಲ್ಲಿ ಕವಚ ಕುಂಡಲಗಳನ್ನು ಕರ್ಣನಿಂದ ಪಡೆದುಕೊಳ್ಳುವಂತೆ ಯೋಜಿಸಿದನು. ಕರ್ಣನು ತನ್ನ ಕೊನೆಯ ಜನ್ಮದಲ್ಲಿ ಮಹಾದಾನಿ, ಸೂರ್ಯಭಕ್ತ ಮತ್ತು ಅಪ್ರತಿಮ ವೀರನಾಗಿದ್ದರು. ಪೂರ್ವ ಜನ್ಮದ ರಾಕ್ಷಸಹಂಶ ಹಾಗೂ ದುರ್ಯೋಧನನ ಸ್ನೇಹದಿಂದಾಗಿ ಅಧರ್ಮದ ಕಡೆಗೆ ನಿಲ್ಲಬೇಕಾಯಿತು. ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ಕರ್ಣ ಬಲಿಯಾಗುವ ಮೂಲಕ ಸಹಸ್ರ ಕವಚನ ಸಾವಿರ ವರ್ಷಗಳ ಕಥೆ ಅಂತ್ಯಗೊಂಡಿತು. ಈ ಕಥೆಯ ಮೂಲವು ಮುಖ್ಯವಾಗಿ ಮಹಾಭಾರತದ ಉದ್ಯೋಗ ಪರ್ವ ಮತ್ತು ವನ ಪರ್ವಗಳಲ್ಲಿ ಕಂಡುಬರುತ್ತದೆ. ಇದರ ಜೊತೆಗೆ ಭಾಗವತ ಪುರಾಣ, ಪದ್ಮ ಪುರಾಣ ಮತ್ತು ವಿಷ್ಣು ಪುರಾಣಗಳಲ್ಲಿ ನರ ನಾರಾಯಣರ ಅವತಾರದ ಮಹತ್ವ ಹಾಗೂ ಸಹಸ್ರ ಕವಚನು ಸೂರ್ಯನ ಆಶ್ರಯ ಪಡೆದು ಮುಂದೆ ದ್ವಾಪರ ಯುಗದಲ್ಲಿ ಕರ್ಣನಾಗಿ ಜನ್ಮವೆತ್ತಿದ ಪ್ರಸಂಗವನ್ನು ವಿಸ್ತಾರವಾಗಿ ದಾಖಲಿಸಲಾಗಿದೆ. ನಮ್ಮ ಜೀವನದಲ್ಲಿ ಕೂಡ ನಮಗೆ ಅನೇಕ ಬಾರಿ ಇಂತಹ ವ್ಯಕ್ತಿತ್ವಗಳು ಎದುರಾಗುತ್ತವೆ. ನಮ್ಮ ಬಗ್ಗೆ ಅಕ್ಕರೆ ತೋರಿಸಿ ಸಹಾಯ ಮಾಡುವ ದೊಡ್ಡ ಗುಣ,
ಜೊತೆಗೆ ನಮ್ಮನ್ನು ಅವರ ಮುಷ್ಟಿಯಲ್ಲಿ ಹಿಡಿದಿಟ್ಟು ಉಸಿರಾಡದಂತೆ ಮಾಡುವ ವಿಕೃತಿಯನ್ನು ಕೂಡ

ಅವರು ಮೆರೆಯುತ್ತಾರೆ. ಇಂತಹ ಸಮಯದಲ್ಲಿ ಅವರು ಮಾಡಿದ ಹೊಳಿತು ಅವರ ಕೆಡುಕನ್ನು ಕಡಿಮೆ ಮಾಡುವುದಿಲ್ಲ. ಯಾವ ಸ್ನೇಹ ಸಂಬಂಧದಲ್ಲಿ ಉಸಿರುಗಟ್ಟುತ್ತದೆಯೋ ಅಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಬೇಡಿ. ಇರುವುದು ಒಂದೇ ಜೀವನ, ಅದನ್ನು ನೆಮ್ಮದಿಯಿಂದ ಗೌರವದಿಂದ ಬದುಕುವ ಹಕ್ಕು ನಮ್ಮೆಲ್ಲರಿಗೂ ಇದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವ ಗುಣದ ವೈರುಧ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿ ಬರೋಣ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಹೆಸರಿಕೋಟೆ ತಾಲೂಕಿನ ಸೀಗೂರು ಹಳ್ಳಿಯ ಶ್ರೀಯುತ ಮಾದೇವರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿ

ಇಲ್ಲದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟು ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ.

0: ಮಾದೇವರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ಮಾದೇವ್ ಅಂತ, ಸೀಬುರಾಡಿ, ನೆಚ್ಚಿಟ್ಟಕೋಟೆ ತಾಲೂಕು.
0: ಮೊದಲಿಗೆ ಬಹಳ ಸಂತೋಷ ಮಾದೇವರವರೇ, ತಾವು ಈ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಕುಡಿತನದ ಸಂದರ್ಭದಲ್ಲಿ ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಕೆಲವು ತೊಂದರೆಗಳು ಉಂಟಾಗ್ತಿದ್ವು, ಹಾಗೆಯೇ ಹಲವಾರು ಕಷ್ಟಗಳನ್ನು ಕೂಡ ಈ ಕುಡಿತ ಸಂದರ್ಭದಲ್ಲಿ ಎದುರಿಸ್ಕೊಂಡು ಬಂದ್ರಿ. ನಂತರದಲ್ಲಿ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಈಗ ನಡ್ಕೊಂಡು ಹೋಗ್ತಿದೆ ಮಾದೇವರವರೇ, ಹೇಗಿದೆ ಜೀವನ?
1: ಈಗ ಜೀವನನೇ ಸರಿ ಅನಿಸ್ತು. ಸುಮಾರು ಒಂದು 8 ವರ್ಷ ಗಂಟೆ ಕುರ್ತಾ ಚಟ ಇತ್ತು. ಕುರ್ತಾ ಚಟ ಸಖತ್ತು ಹಿಂಸೆ ಕೊಡ್ತಿದ್ವಿ ಮನೇಲೆಲ್ಲ, ಜಗಳ ಗಲಾಟೆ ಎಲ್ಲ ಆಯ್ತಿತ್ತು. ಅದರಿಂದ ಸ್ವಲ್ಪ ಮನೆಯವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಯ್ತಿತ್ತು. ಆಗ ಒಂದಿನ ಈ ತರ ಕ್ಯಾಂಪ್ ಇಟ್ಕೊಂಡಾರೆ ಅಂದ್ಬಿಟ್ಟು ಗಣೇಶ್ ಸರ್ ಅವರು ಬಂದು ನಮ್ಮನ್ನ ಕರೆದ್ರು. ನಮ್ಗ ಹತ್ರ ಕರೀನಿಲ್ಲ, ಒಟ್ಲಲ್ಲಿ ಸಂಘ ಹಿಂಗ ಅಂದ್ಬಿಟ್ಟದೆ ಕರ್ಕೊಂಡು ಹೋದ್ರು. ಅಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ, ಇದು ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅದ್ರಿಂದ ನಾನು ಹಂಗೆ ಕುಡ್ದುಬಿಟ್ಟೆ ಹೋಗಿದ್ದು. ಕುಡ್ದುಬಿಟ್ಟು ಹೋಗಿ ಅಲ್ಲಿ ಕ್ಯಾಂಪ್ ಅಲ್ಲಿ ಒಂದು 10 ದಿನ ಎಂಟಿ ಇದ್ದೆ. ಆಗ ಸ್ವಲ್ಪ ಗೊತ್ತಿತ್ತಿಲ್ಲ, ಸ್ವಲ್ಪ ಮೊದ್ಲು ಎಲ್ಲ ಸ್ವಲ್ಪ ಸುಮಾರು ನನ್ಗೆ ಗೊತ್ತಿತ್ತಿಲ್ಲ ಇದು ಎತ್ತಿಗೆ ಮಾಡ್ತಾರೆ ಅಂತ ಗೊತ್ತಿತ್ತಿಲ್ಲ. ಅದ್ರಿಂದ ಕರ್ಕೊಂಡೋಗಿ ಒಂದು 10 ದಿನ ಎಂಟಿ ಕ್ಯಾಂಪ್ ಮಾಡಿದ್ರು. ಆಗ ಅದ್ರಿಂದ ಬಿಟ್ಟು ಬಂದು ಮೊದಲನ ಜೀವನ ಅಂದ್ರೆ ನಮ್ಗೆ ಮೊದ್ಲು ಎಲ್ಲ ಕುಡ್ತಾ ಚಡದಿಂದ ಬರೀ ರಕ್ತ ಎಲ್ಲ ವಾಮಿಟ್ ಮಾಡಿ ಆಸ್ಪತ್ರೆಲ್ಲ ಸೇರಿ ರಕ್ತ ಎಲ್ಲ ವಾಮಿಟ್ ಮಾಡಿ ದುಡ್ಡು ಕಾಸೆಲ್ಲ ಖರ್ಚು ಮಾಡಿ ಸುಮಾರು ದುಡ್ಡೆಲ್ಲ ಖರ್ಚಾಯ್ತು.
0: ಮೊದ್ಲು ಜೀವನ ಹೇಗಿತ್ತು, ತಮ್ಮ ಒಂದು ಕುಟುಂಬದ ಪರಿಸ್ಥಿತಿ ಹೇಗಿತ್ತು ಮಾದೇವರವರೇ ತಾವು ಕುಡಿತ ಸಂದರ್ಭದಲ್ಲಿ?
1: ಮೊದ್ಲಿನ ಜೀವನದಲ್ಲಿ 400 ರೂಪಾಯಿ ಕೆಲಸ ಕೂಲಿ ಕೆಲ್ಸಕೋತಿನೋ, ಬೆಳಿಗ್ಗೆಯಿಂದ ಸಾಯಂಕಾಲ ಎಂಟಿ ಬರೀ ಎಣ್ಣೆ ಹೊಡಿತಿದ್ದೆ, ವಾಟರ್ ಕುಡ್ತೀನೋ ಎಣ್ಣೆ ಹೊಡಿತೀನೋ. ಆಗ ಮನೆಗೆಲ್ಲ ಯಾವ ಸಾಮಾನು ತರ್ತಿದ್ದಿಲ್ಲ, ಯಾವ್ದಿಲ್ಲ, ಕುಡ್ತಾ ಖರ್ಚಿದಲ್ಲ ಇರ್ತೀನೋ. ಮಕ್ಕಳಿಗೆ ಒಂದ್ 10 ರೂಪಾಯಿ ಕೊಡ್ತೀನಿ ಅಷ್ಟೇ. ಅದು ಬಿಟ್ರೆ ಮನೆಗೆ ಯಾವ ಸಾಮಾನು ತರ್ತಿದ್ದಿಲ್ಲ. ಅದರಿಂದ ಸುಮಾರು ಕಷ್ಟ ಆಯ್ತಿತ್ತು. ಇಲ್ಲಿ ಮನೆಯವರೆಲ್ಲ ಬೈತಿದ್ರು, ಹೋಗ್ಲು ಬರೀ ಕುಡ್ಕೊಂಡು ಬಂದಿದೆ ಅಂದ್ಬಿಟ್ಟು ಹೇಳ್ತಿದ್ರು. ಅದರಿಂದ ಸಾಮಾನು ತರ್ತಿದ್ದಿಲ್ಲ, ಯಾವ್ದು ತರ್ತಿದ್ರ ಅಲ್ಲ ಅವರೇ ಖರ್ಚು.
0: ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಯಶನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಮಾದೇವರವರೇ?
1: ನಮ್ಮ ಕುಟುಂಬದಲ್ಲಿ 5 ಜನ ಇದ್ದಾರೆ.
0: ಅಂದ್ರೆ ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ ತಾವುಗಳು ಅವಾಗ?
1: 1 ರೂಪಾಯಿನಿಲ್ಲ ಸರ್ ನೋಡು, ಬರೀ ಕುಡ್ತಾನೆ ಇರ್ತಿತ್ತು. ಅದರಿಂದ ಸ್ವಲ್ಪ ತೊಂದರೆ ಆಯ್ತಿತ್ತು. ಎಲ್ಲ ಮನೆ ಖರ್ಚೆಲ್ಲ ನಮ್ಮ ಹೆಂಡತಿ ಅವರೇ ಮಾಡ್ತಿದ್ರು, ನಾವು ಎಲ್ಲ ಕುಡ್ಕೊ ಬಚ್ಚನ ಅಷ್ಟೇ.
0: ನೀವ್ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ?
1: ಸಂಪಾದನೆ ಇಲ್ಲ ಸರ್, ಬರೀ ಒಂದು 400 ರೂಪಾಯಿ ಇಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಚ್ಚಿನ ಅಷ್ಟೇ, ಮನೆಗೆ ತಗೊ ಬಚ್ಚಿನ. ಈಗಿನ ಜನರೇಷನ್ ಅಲ್ಲಿ ದುಡ್ಡು ಕಾಸೆಲ್ಲ ಮಾಡ್ತೀವಿ. ಈಗ
0: ಅಂದ್ರೆ ಮೊದಲು ತಗೊಳ್ಳೋ ಕುಡಿತ ಸಂದರ್ಭದಲ್ಲಿ 400 ರೂಪಾಯಿನ ಸಂಪಾದನೆ ಮಾಡ್ಕೊ ಬರ್ತಿದ್ರಿ, ಅಥವಾ 100 ರೂಪಾಯಿನ ಮಾತ್ರ ಮನೆ ಖರ್ಚ್ಕೊಂಡು ಕೊಡ್ತಾ ಇದ್ರಿ. 300 ರೂಪಾಯಿನ ಸಂಪೂರ್ಣವಾಗಿ ತಗೊಳ್ಳೋ ತಮ್ಮ ವೈಯಕ್ತಿಕ ಕುಡಿತಕ್ಕಿನ ಬಳಸ್ಕೊತಾ ಇದ್ರಿ. ತಮ್ಮ ಒಂದು ಮನೆ ಜವಾಬ್ದಾರಿ ಯಾರು ನೋಡ್ಕೊಂಡು ಹೋಗ್ತಿದ್ರ ಅವಾಗ?
1: ಮೊದ್ಲು ನಮ್ಮ ಹೆಂಡತಿ ನೋಡ್ಕೊಂಡು ಹೋಗ್ತಿದ್ರು, ಈಗ ಎಲ್ಲ ಇಲ್ಲ, ಈಗೆಲ್ಲ ನಾವೆಲ್ಲ ಸೇರ್ಕೊತೀವಿ ಒಟ್ಟಿಗೆ.
0: ಹೈದ್ರೆ ತಗೊಳ್ಳೋ ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮಾದೇವರವರೇ?
1: ಒಂದು 8 ವರ್ಷದಿಂದ ಹೆಂಚೇನೆ.
0: 8 ವರ್ಷಗಳಿಂದ ಕುಡಿತಾ ಇದ್ರಿ. ಯಾವ ಕಾರಣಕ್ಕೋಸ್ಕರ ಈ ಕುಡಿದಕ್ಕೆ ತಾವುಗಳು ಪ್ರಾರಂಭ ಮಾಡಿದ್ರಿ?
1: ಈ ತರ ಹೊರಗಡೆ ಎಲ್ಲ ಕೆಲ್ಸಕ್ಕೋಯ್ತಿನ. ಈ ಕೊಡು ಕೆಲ್ಸ ಹೋಗೋದು, ಅಲ್ಲಿ ಕೊಡು ಕೆಲ್ಸಕ್ಕೋಗಿ ಸುಂಟಿಗಿಟ್ಟಿ ಕೆಲ್ಸಕ್ಕೋಗಿ ಅಲ್ಲಿಂದ ಫ್ರೆಂಡ್ಸ್ ಗಳಿಂದ ಸೇರಿ ಅವ್ರು ಕುಡಿತಾರಲ್ಲ ಅಂದ್ಬಿಟ್ಟು ನಾವು ಸೇರಿ ಕುಡ್ದು. ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಎಲ್ಲ ಕುಡ್ದು, ಆಗ ಎಂಡ ಆಗಿರ್ತಿತ್ತು. ಅದರಿಂದ ಕುಡ್ದು ಸ್ಟಾರ್ಟ್ ಮಾಡಿ ಅಲ್ಲಿಂದ ಬರೀ ಕುಡ್ತಾನೆ ಸ್ಟಾರ್ಟ್ ಆಗೋಯ್ತು. ಅಂದ್ರ ಒಂದಿನ ಆಸ್ಪತ್ರೆಗೆ ಗ್ಯಾಸ್ಟಿಕ್ ಜಾಸ್ತಿ ಇದಾಗ್ಬಿಟ್ಟಿತ್ತು, ಬಲ್ಪುಟ್ಟಿತ್ತು ಜಾಸ್ತಿ. ಅದರಿಂದ ಆಸ್ಪತ್ರೆಗೆ ಸೇರಿಸಿದ್ರು, ಅದನ್ನು ಸೇರಿಸಿ ಅದು ಸ್ವಲ್ಪ ಕಮ್ಮಿ ಆಯ್ತು ಅಂದ್ಬಿಟ್ಟದ ಕುಡ್ತಾ ಪುನಃ ಸ್ಟಾರ್ಟ್ ಮಾಡ್ದು. ಅಂದ್ರೂ ಆಗ ಪುನಃ ಅದು ಮುಗ್ದಾದ್ಮೇಲೆ ಈ ರಕ್ತ ವಾಮಿಟ್ ಅಂತ ಬಂತು. ಅದನ್ನು ಕರ್ಕೊಂಡೋಗಿ ಸೇರಿಸಿದ್ರು ಆಸ್ಪತ್ರೆಯಲ್ಲಿ, ಹೇಳಿದ್ರೆ ಕುಡಿಬೇಡ ಅಂತ ಹೇಳಿದ್ರೆ ಪುನಃ ಸ್ಟಾರ್ಟ್ ಮಾಡ್ದು ನಾವೆಲ್ಲ.
0: ಅಂದ್ರೆ ಮತ್ತೆ ಕುಡಿಯೋದಕ್ಕಿನ ಪ್ರಾರಂಭ ಮಾಡ್ಕೊಳ್ತಾ ಇದ್ರಿ, ತಮ್ಮ ಆರೋಗ್ಯದ ಮೇಲೆ ಸಮಸ್ಯೆಗಳು ಬಂದ್ರು ಕೂಡ.
1: ಪುನಃ ಸ್ಟಾರ್ಟ್ ಮಾಡ್ತೀವಿ ನಾವು.
0: ಅದೇ ಮಾದೇವ್ರ ತಾವುಗಳು ಇವಾಗ ಹೇಳ್ತಾ ಇದ್ರಿ, ನಾನು ಕುಡಿಯೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಕೂಲಿಗಂತ ಹೋಗ್ತಾ ಇದೆ ಕೊಡಗು ಜಿಲ್ಲೆಗೆ, ಅಲ್ಲಿ ಸ್ನೇಹಿತರು ಕುಡಿತಿದ್ರು, ಅವ್ರು ನೋಡಿ ನಾನು ಕೂಡ ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ತಾವುಗಳು ಹೇಳ್ತಾ ಇದ್ರಿ. ಇವಾಗ ಯಾವ್ದು ಕೂಡ ಒಂದ್ಸತಿ ನೋಡೋಣ, ನಮ್ಮ ಸ್ನೇಹಿತರು ಕರೀತಿದ್ರೆ ಕುಡಿಯೋದಕ್ಕೆ ಒಂದ್ಸತಿ ಯೋಚನೆ ಮಾಡ್ಕೊಡೋಣ, ಯಾಕಂತಂದ್ರೆ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳಾಗ್ಬಹುದು, ಯಾವ್ದಕ್ಕೆ ಒಂದ್ಸತಿ ಯೋಚನೆ ಮಾಡಿ ಕುಡಿಯೋಣ ಅಂತ ಅನಿಸ್ತಿರ್ಲಿಲ್ವಾ ಅವಾಗ ನಿಮ್ಗೆ ಹೇಗೆ ಮಾದೇವರವರೇ?
1: ಆ ತರ ಅನಿಸ್ತಿತ್ತು. ಅಂದ್ರೂ ಪುನಃ ಇವರೆಲ್ಲ ಕುಡಿತಾರ ಅಂದ್ಬಿಟ್ಟು ಸೇರ್ಬಿಟ್ಟು ಕುಡಿತಾ ಇದ್ದೋ. ಈಗ ಎಲ್ಲ ಅದೆಲ್ಲ ಆದ್ಮೇಲೆ ದಂಡ ಬೋಕ ಆದ್ಮೇಲೆ ಈಗೆಲ್ಲ ಕುಡ್ತಾ ಇಲ್ಲ, ನಿಲ್ಸ್ಬಿಟ್ಟು ಆದ್ಮೇಲೆ ಈಗೆಲ್ಲ ಜ್ಞಾನ ಬರ್ತಾ ಇಲ್ಲ, ಹೋಯ್ತಾ ಇಲ್ಲ, ಯಾರ ಜೊತೆ ಆದ್ರೂ ಹೋಯ್ತಾ ಇಲ್ಲ, ಎಲ್ಲ ಮನೇಲಿ ಇದ್ದೀನಿ.
0: ಮತ್ತೆ ಇನ್ಯಾವೆಲ್ಲ ತಮ್ಮ ಆರೋಗ್ಯದ ಮೇಲೆ ಏನಾದ್ರೂ ಬೇರೆ ಏನೋ ಸಮಸ್ಯೆಗಳು ಉಂಟಾಗ್ತಿತ್ತ?

0: ಅವಾಗ ತೊಂದ್ರೆ ಆಯ್ತಿತ್ತಂದ್ರೆ ಅದೇ ಒಂದು
1: ರಕ್ತದ ಒಂದು ಬಂದಿತ್ತಲ್ಲ ಅದೊಂದು ಊಟನೇ ಸೇರ್ತಿತ್ತಿಲ್ಲ, ಬರೀ ಎಣ್ಣೆಯಲ್ಲಿ ಇದ್ರೆ ಒಂದು ಅರ್ಧ ನೈಟ್ ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟದೆ ಇಲ್ಲ, ಬೆಳಿಗ್ಗೆ ಎದ್ಮೇಲೆ ಒಂದ್ ಅರ್ಧ ನೈಟ್ ಕುಡಿಬೇಕಂದ್ಬಿಟ್ಟು ಪರದಾಡ್ತೀನಿ, ಎಲ್ಲ ಯಾರಾದ್ರೂ ಕೊಡ್ತಾರೇನೋ ಅಂದ್ಬಿಟ್ಟದೆಲ್ಲ ನೋಡ್ತೀನಿ. ಆಗ ಪುನಃ ಒಂದು ನಮ್ಮ ಹೆಂಡತಿರನ್ನ ಪುನಃ ದುಡ್ಡು ಕೇಳ್ತೀನಿ, ಹೋಗರಿತೀನಿ ಅವ್ರನ್ನ, ಅವ್ರು ಕೊಡಲ್ಲ ಅಂದ್ರೆ ನಾವು ಬರ್ತಿತ್ತಿಲ್ಲ, ಅವರು ಕೊಡಲ್ಲ ಅಂದ್ರೆ ನಾವು ಬರ್ತಿದ್ದಿಲ್ಲ, ಕೊಡು ಕೊಡು ಅಂದ್ಬಿಟ್ಟು ಜಗಳ ಮಾಡಿ ಕೇಳ್ತೀನಿ.
2: ಅಂದ್ರೆ ಅವ್ರನ್ನ ಎದುರಿಸಿ ಬೆದರಿಸಿ ದುಡ್ಡನ್ನು ಕಿತ್ಕೊಳ್ತಾ ಇದ್ರೆ ಕುಡಿಯೋದಕ್ಕೆ. ಇವಾಗ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ರ, ತಮ್ಮ ಒಂದು ಕುಟುಂಬದ ಸಹಕಾರ ಹೇಗಿದೆ ಮಹದೇವರವ್ರೆ ತಮ್ಮ ಮೇಲೆ?
1: ಈಗ ಕುಟುಂಬ ಸಹಕಾರ ಎಲ್ಲ ಚೆನ್ನಾಗಿದೆ, ಸಹಕಾರ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಎಲ್ಲ ನಿಭಾಯಿಸ್ಕೊಂಡು ಹೋಯ್ತಾ ಇದ್ದೀವಿ ಜೊತೆಯಲ್ಲಿ. ಆದ್ರ ಕುಡ್ತದಿಂದ ಎಲ್ಲ ಬರೀ ಜಗಳ ಎಲ್ಲ ಆಯ್ತಿತ್ತು, ದಿನ ಜಗಳ ಕುಡಿಯೋದು ಬಡಿಯೋದೆಲ್ಲ ಆಯ್ತಿತ್ತು.
2: ಅಂದ್ರೆ ಕುಡಿತ ಸಂದರ್ಭದಲ್ಲಿ ತಮ್ಮ ಕುಟುಂಬಕ್ಕೆ ಕೂಡ ಕೆಲವೊಂದು ತೊಂದರೆಗಳನ್ನು ಕೊಡ್ತಾ ಇದ್ರಿ?
1: ಅವ್ರು ಹೋಗಿ ಬೇರೆ ಊರಿಗೆ ಹೊಂಟೋಗೋದು ಅದೆಲ್ಲ ಮಾಡ್ತಿದ್ರು, ಈಗಿನ ಜನರೇಷನ್ ಅಲ್ಲಿ ಇಲ್ಲ.
2: ಅವಳು ಮೊದಲು ಕುಡಿತಿರುವಾಗ ಈ ತರ ನಿಮ್ಗೆ ಆರೋಗ್ಯದ ಮೇಲೆ ಕೆಲವೊಂದು ತೊಂದರೆಗಳು ಉಂಟಾಗ್ತಿದ್ವು, ಅವಾಗ ನಿಮ್ಮ ಕುಟುಂಬದವ್ರು ಏನಾದ್ರೂ ಬುದ್ಧಿ ಮಾತುಗಳು ಹೇಳಿದ್ರೆ ನಿಮ್ಗೆ, ನಿಮ್ ತಂದೆ ತಾಯಿಗಳಾಗಿರ್ಬೋದು, ನಿಮ್ ಹೆಂಡತಿ ಆಗಿರ್ಬೋದು, ಮಕ್ಕಳುಗಳಾಗಿರ್ಬೋದು, ಈ ತರ ಕುಡಿಬೇಡ ಅಂತ ಹೇಳಿದ್ರ ಅವಾಗ?
1: ತಂದೆ ತಾಯಿನೂ ಹೇಳಿದ್ರು, ಹೆಡ್ತಿನ ಹೇಳಿದ್ರು, ಎಲ್ಲ ಹೇಳಿದ್ರು ಕುಡಿಬೇಡ ಇನ್ನು ನಿಲ್ಸ್ಬಿಡು ಅಂದ್ಬಿಟ್ಟು, ಆಸ್ಪತ್ರೆನವ್ರನ್ನು ಡಾಕ್ಟರ್ಗಳನ್ನ ಹೇಳಿದ್ರು ಇನ್ನು ಪುತ್ರ ಸತ್ತೋಯ್ತಿದೆ ಅಂತ ಹೇಳಿದ್ರು. ಅದ್ರಿಂದನು ಇದು ಪಡ್ದೇನೆ ಪುನಃ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಈ ಗಣೇಶ್ ಸರ್ ಗುರು ಬಂದದೆ ನನ್ಗೆ ಈಗ ಉತ್ತಮ ಅನ್ಸುತ್ತು, ಅವ್ರು ಬಂದು ನಮ್ಮನ್ನ ಕರ್ಕೊಂಡೋಗಿ ಈ ತರ ಸೇರ್ಸಾಗ ಗಣೇಶ್ ಸರ್ಗೆ ಒಳ್ಳೆ ತುಂಬಾ ಥ್ಯಾಂಕ್ಸ್, ಅವರೇ ಒಂಥರ ದೇವ್ರ ಕಂಡಾಗಿ ಬಂದು ಸೇರ್ಸಿದ್ರು. ಅದನ್ನು ಸುಳ್ಳಿಯಾಗಿ ಸೇರ್ಸಿದ್ರು, ಒಂದು ಬನ್ನಿ ಲೋನ್ ಮಾಡಿಸ್ಕೊಡ್ತೀನಿ ಇಲ್ಲೇ ನಾಗೇಶ್ ಸರ್ ಅವ್ರೇ ಅಂದ್ಬಿಟ್ಟು ಇಲ್ಲಿ ಬೈಕಲ್ಲಿ ಕರ್ಕೊಂಡೋಗಿ ಇಲ್ಲಿ ಏನ್ ಹತ್ರ ಆಯ್ತು ಅಂದ್ಬಿಟ್ಟು ಕರ್ಕೊಂಡೋಗಿ ಸೇರ್ಸಿದ್ರು. ಇಲ್ಲಿ ಕರ್ಕೊಂಡೋಗಿ ಒಂದು ರೂಮ್ ತೋರಿಸ್ರು ಅಲ್ಲಿ ಹೋಗಿ ಎಲ್ಲ ಅವ್ರೇ ಅಲ್ಲಿ ಹೋಗಿ ಎಲ್ಲ ಅವ್ರೆ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ರೂಮ್ ಸೇರಿಸಿದ್ರು. ಒಳಗಡೆ ಅವ್ರ ಕಡೆ ಬಂದಿತ್ತಿಲ್ಲ, ಆ ಕೆಳಗಡೆ ಇದ್ರು, ನಾವು ಹೋಗಿ ಅಲ್ಲಿ ಅವ್ರೆ ಕೂತ್ಕೊಳ್ಳಿ ಎಲ್ಲ ಎಲ್ಲ ಅವ್ರ ಅಂದ್ಬಿಟ್ಟು ಸೇರಿಸ್ತಾರಲ್ಲ ಬರ್ತಾರೆ ಅಂತಾರೆ, ಎಲ್ಲ ಹೋಗಿ ಸೇರಿಸಿದ್ರೆ ಡೋರ್ ಚಿಲ್ಕ ಹಾಕ್ಬಿಟ್ರು. ನಾನು ಅಲ್ಲಿ ಜಗಳನೆ ಮಾಡ್ಕೊಂಡು ಬರಕ್ಕೆಲ್ಲ ಇದ್ದಿ ಹೊಂಟೋಗೋ ಅಂತ. ಅದು ಬೇರೆ ನಮ್ಮ ಇಲ್ಲಿ ಎಲ್ಲ ಕುಡ್ಗಲ್ಲಿದ್ರು, ನಮ್ಮಲ್ಲಿ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಕುಡ್ಗಲ್ಲಿದ್ರು. ನಾನು ಒಬ್ಬನೇ ಬಂದಿದ್ದು ಇಲ್ಲಿ ಸಾವು ಅನ್ನೊಟ್ಟು ಬಂದಿದ್ದೆ, ಬಂದಾಗ ಆಗ ಕರ್ಕೊಂಡೋಗಿದ್ದು ಅವ್ರ ಮತ್ತೆ ಒಂದು ಆಗ ಕರ್ಕೊಂಡೋಗಿ ಅಂದ್ರು ನಾನು ಹೋಯ್ತು ದಿವಸ ಕೊಡಗಲಿ ಇದ್ದ ಅವ್ರೇ ಅಲ್ಲಿ ಒಬ್ಬರೇ ಇರೋದು ಅಂದ್ಬಿಟ್ಟು ಹೇಳಲಿ ಅಂದ್ರು ಕಳಿಸ್ನಿಲ್ಲ, ದಿನ ಎಂಟು ಅದು ಹೋಗ್ಬಾರ್ದು ಅಂದ್ಬಿಟ್ಟು ಹೇಳ್ತಿದ್ರು.
2: ಆ ಕ್ಯಾಂಪ್ ಅಲ್ಲಿ ಎತ್ತಿನೊಳಗೆ ತರಬೇತಿನ ಪಡ್ಕೊತಿದ್ರಿ ಮಾದೇವರ ತಾವುಗಳು?
1: 10 ದಿನ ಎಂಟು ತರಬೇತಿ ಪಡ್ಕೊಂಡಿದ್ದೀನಿ.
2: ಏನಾದ್ರು ಹೇಳ್ಕೊಡ್ತಿದ್ರು ಕ್ಯಾಂಪ್ ಅಲ್ಲಿ ನಿಮ್ಗೆ?
1: ಕ್ಯಾಂಪ್ ಅಲ್ಲಿ ಈ ತರ ನೀವು ಕ್ಯಾಂಪ್ ಅಲ್ಲಿ ಕುಡಿತಾರದಿಂದ ನಿಮ್ ಮನೆಯವ್ರಿಗೆ ತೊಂದರೆ ನಡೆಸ್ತಿದ್ರಿ ಎಲ್ಲ ಹೇಳ್ತಿದ್ರು, ಎಲ್ಲ ನಿಮ್ಗೆ ಸರಿನಾ ಅಂತ ಹೇಳ್ತಿದ್ರು. ಹಿಂದೆ ಬೇರೆ ಕಡೆ ಅವರು ಆತರ ಕುಡ್ತ ಚಟೆಯಿಂದ ಬಿಟ್ಟರವರು ಬಂದು ನಮ್ಗೆ ತರಬೇತಿ ಕೊಡ್ತಿದ್ರು.
2: ಅದೇ ಮಾದೇವರು ಇವಾಗ ತಾವುಗಳು ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದ ಒಂದು ಮಧ್ಯವರ್ತ ಶಿಬಿರ ಕ್ಯಾಂಪ್ಗೆ ತಾವುಗಳು ಹೋಗ್ತೀರಾ. ಆ ಮೊದಲ ದಿನ ಆ ಒಂದು ಕ್ಯಾಂಪ್ಗೆ ಹೋದಾಗ ಅಲ್ಲಿ ಅಂದ್ರೆ ಹೊಸ ಜನಗಳ ಪರಿಚಯ ಕೂಡ ಆಗುತ್ತೆ ನಿಮ್ಗೆ, ಅದೊಂದು ಹೊಸ ಜಾಗ ಕೂಡ ಅಂತ ಅನಿಸುತ್ತೆ ನಿಮ್ಗೆ. ಅಲ್ಲಿ ಹೋದಾಗ ಮೊದಲ ದಿನ ಅಲ್ಲಿನ ವಾತಾವರಣ ಹೇಗೆ ಅನಿಸ್ತೈತೆ ನಿಮ್ಗೆ, ಅನುಭವ ಹೇಗಾಗ್ತಿತ್ತು ನಿಮ್ಗೆ ಅಲ್ಲಿ ಕ್ಯಾಂಪ್ ಅಲ್ಲಿ?
1: ಕ್ಯಾಂಪ್ ಅಲ್ಲಿ ಮೊದಲನೇ ದಿನ ಹೋದಾಗ ಪರಿಚಯ ಇರಲಿಲ್ಲ, ಯಾರು ಪೂರ್ತಿ ಪರಿಚಯ ಇರಲಿಲ್ಲ. ದಿನದಲ್ಲಿ ಸಖತ್ ಬೇಜಾರು ಅನಿಸ್ತು, ಯಾಗಲಪ್ಪ ನಾವು ಹೊಂಟೋಗ್ಬೇಕು ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗಿ ಎಲ್ಲ ಅವ್ರನ್ನೆಲ್ಲ ಕೇಳ್ದಿ ಹೋಗ್ತೀವಿ ಬಾಗಿಲ್ ದಪ್ಪ ನಿಂತ್ಕೊಂಡು ಹೋಗ್ತಿರ್ತೀನಿ, ಅವ್ರ ಪರಿಚಯ ಏನಿಲ್ಲ, ಯಾರು ಕಳ್ಸಿಲ್ಲ ಯಾರು. ಒಂದು ಮೊದಲನೇ ದಿನದಲ್ಲಿ ಈ ವಾಟರ್ದು ನಾವು ಕುಡಿದ ಎಣ್ಣೆ ಕುಡ್ತಿದ್ದ ಸ್ವಲ್ಪ ಮಂಕಿತ್ತು ಅಂತರ ಒಂಥರ ಭಯ ಭಯ ಆಯ್ತಿತ್ತು, ಹೊಂಟಗೋ ಅಂದ್ಬಿಟ್ಟೆಲ್ಲ ಭಯ ಭಯ ಆಯ್ತಿತ್ತು, ಒಂಥರ ಮಂಕಿರ್ತಿತ್ತು ಹೋಗುವಾಗ. ಆಗ ಎಲ್ಲ ನಾನು ಕಿಟಕಿಲೇ ನಿಂತ್ಕೊಂಡು ನೋಡೋದು, ಆಗ ಈ ನಮ್ ಕಡೆ ಈ ಕಡೆ ಹೊಸಳ್ಳಿ ಗಂಡತ್ತೂರು ಹೊಸಳ್ಳಿ ಅಂತ ಇದೆ, ಅಲ್ಲಿ ಹುಡುಗರು ಸ್ವಲ್ಪ ಜನ ಇದ್ರೆ ಅವ್ರನ್ನ ಕೇಳೋದು ಇವ್ರು ಯಾರಲ್ಲಪ್ಪ ಕಳಿಸ್ತಾರೆ ಅಂತ ಕೇಳೋದು. ನಾನು ಅವ್ರನ್ನ ಕೇಳುದು ಒಂದ್ ಅರ್ಧ ನೈಟ್ ಇದ್ದೆ, ಯಾರು ದುಡ್ಡು ಕೊಟ್ರೆ ಹೋಗಿ ತಕೋಬತ್ತಾರೇನೋ ಅಂತ ಅನ್ಸೋದು ಕೇಳೋದು.
2: ಅಂದ್ರೆ ಇವಾಗ ಕ್ಯಾಂಪ್ ಹೋದಾಗ ಅಲ್ಲೂ ಕೂಡ ಕುಡಿಬೇಕು ಅಂತ ಅನ್ಸ್ತಾ ಇತ್ತು ನಿಮ್ಗೆ?
1: ಅನ್ಸಿದ್ದು ಇದು ಮುಂಕು ಅಂತರ ಇದು ಹಿಡ್ಕೊಂಡಿರ್ತಾವೆ ತಲೆ ಭಾರ ಹಿಡಿಸಿ ಬಿಟ್ಟಿತ್ತಲ್ಲ ಅದ್ರಿಂದ ಕೇಳೋದು. ಅವ್ರು ಅದು ಒಬ್ರನ್ನ ಮಾತ್ರ ಅವ್ರು ಪರಿಚಯ ಇದ್ರು ಮಾತ್ರ ಅವ್ರನ್ನ ಕೇಳೋದು, ಅವ್ರು ಇಲ್ಲಿ ಯಾರು ಕಳ್ಸಲ್ಲ ಅಂತ ಹೇಳ್ತಿದ್ರು. ಆಗ ಬನ್ನಿ ಕೂತ್ಕೊಂಡೆ ತಿಂಡಿ ಅಂತ ಹೇಳಿದ್ರು, ತಿಂಡಿ ಒಂದ್ ಜಾಸ್ತಿ ಹಾಕ್ಸ್ಕೊಂಡು ಜಾಸ್ತಿ ಹಾಕಿದ್ಮೇಲೆ ಸ್ವಲ್ಪನೇ ತಿಂದಿದ್ದು ಎಲ್ಲ ವಾಮಿಟ್ ಬತ್ತಿತ್ತು ಆಗ್ಲಿಲ್ಲ, ಆಗ ಪೆಟ್ಸ್ ಅಲ್ಬಿಟ್ಟು. ಆದ್ರೆ ಹಿಂದೆ ಸ್ವಲ್ಪ ತಿಂದ್ಬಿಟ್ಟು ಬರೀ ನೀರು ಕುಡ್ತಿದ್ದೆ, ಆಗ ಕೂತ್ಕೊಳ್ಳಿ ಅಂದ್ಬಿಟ್ಟು ಬಂದ್ವಿ ಎಲ್ಲ ಕೂತ್ಕೊಳ್ಳಿ ಅಂದ್ರು. ಆಗ ಎಲ್ಲ ಚೆಕ್ ಮಾಡಿಸ್ದು ಎಲ್ಲ ರಕ್ತ

0: ಅಂತಂದ್ರೆ ಟೆಸ್ಟ್ ಮಾಡಿದ್ರು, ಅಲ್ಲಿಂದ ಪ್ರಾರಂಭ ಆಯ್ತು ಸರ್.
1: ಅಂದ್ರೆ ಹತ್ತು ದಿನಗಳವರೆಗೆ ತರಬೇತಿನ ಪಡ್ಕೊತಿದ್ರೆ ಅಲ್ಲಿ. ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದಂತ ಒಂದು ಮಧ್ಯವರ್ಜ ಶಿಬಿರ ಕಾರ್ಯಕ್ರಮ ನಿಮ್ಗೊಂದು ಮರುಜನ್ಮವನ್ನು ನೀಡಿದಂತ ಕೂಡ ಹೇಳ್ಬಹುದು.
0: ಮರುಜನ್ಮ ನೀಡಿದೆ.
1: ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮ್ನ ಹೇಗ್ ನೋಡ್ಕೊಳ್ತಾ ಇದ್ರು, ಯಾವ ರೀತಿ ನಿಮ್ ಜೊತೆ ಇರ್ತಾ ಇದ್ರು ಅಲ್ಲಿ?
0: ಅಲ್ಲಿನ ಸಿಬ್ಬಂದಿಗಳು ಮೊದಲನೇ ದಿನದಲ್ಲಿ ಎಲ್ಲ ಸ್ವಲ್ಪ ಗದಿಸ್ದಂಗೆ ಮಾತಾಡ್ತಿದ್ರು, ಕೂತ್ಕೊಳ ಬಾರ ಇಲ್ಲಿ ಕೂತ್ಕೊಳ ನೀ ಎಲ್ಲಿ ಹೋಗ್ತಿದ್ಯ ಅಂತ ಕೇಳ್ತಿದ್ರು. ಆಗ ಹಿಂದೆ ಮಾರನೇ ದಿನ ಎಲ್ಲ ಪೂರ್ತಿ ನಾರ್ಮಲ್ ಆಗಿ ಅವರು ನಮ್ಮನ್ನ ಒಳ್ಳೆ ಮಕ್ಕಳ ಕಡೆಗೆ ಸಾಕಂಗೆ ರಘು ಸಾರು ಅವರೆಲ್ಲ ಚೆನ್ನಾಗಿ ಮಕ್ಕಳ ಕಡೆಗೆ ಸಾಕಣಗೆ ಇದ್ರು. ಒಂದ್ ಮೂರ್ ಜನ ನಾಲ್ಕ್ ಜನ ಇದ್ರು ಅಂದ್ರೆ ಸರಿಯಾಗಿ ಗೊತ್ತಿಲ್ಲ. ಮನೋರ್ ಸಾರು ಚೆನ್ನಾಗಿ ಮಕ್ಕಳ ಕಡೆಗೆ ಚೆನ್ನಾಗಿ ಸಾಕೊಂಡ್ರು.
1: ಅದೇ ತಮ್ಗಳಿಗೆ ಹತ್ತು ದಿನಗಳ ತರಬೇತಿ ಕೊಡೋದ್ರ ಜೊತೆಗೆ ತಮಗೆ ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು, ಎಲ್ಲನೂ ಕೂಡ ಉಚಿತವಾಗಿ ಕೊಟ್ಟು ನಿಮ್ಗೆ ಒಂದು ಹೊಸ ಜೀವನವನ್ನು ಕೂಡ ಕೊಟ್ಟಿದ್ದಾರೆ ಅವರು. ಅವ್ರಿಗೆ ಏನು ಕೃತಜ್ಞ ಹೇಳಕ್ ಇಷ್ಟಪಡ್ತೀರಾ ಮಹಾದೇವರವರೇ ಕಾರ್ಯಕ್ರಮದ ಮುಖಾಂತರ?
0: ನಮ್ಗ ಅವರು ರಘು ಸಾರು ಮನೋಹರ್ ಸಾರು ಅಲ್ಲಿ ಇದ್ದ ನಮ್ಗ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರಿಗೆ ನನ್ಗ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಎಲ್ಲ ಚೆನ್ನಾಗಿ ಅವರು ಹತ್ತು ದಿನ ಇಟ್ಟು ಒಂಥರ ಮಕ್ಳ ಕಡೆಗೆ ಸಾಕೊಂಡ್ರದ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ.
1: ಎಷ್ಟು ಜನ ಭಾಗವಹಿಸಿದ್ರಿ ಅವಾಗ?
0: 22 ಜನ ಸರ್.
1: 22 ಜನ?
0: 22 ಜನ.
1: ಮತ್ತೆ ಕೊನೆ ದಿನ ತಮ್ಗೆ ಯಾವ ರೀತಿಯ ಸನ್ಮಾನವನ್ನ ಮಾಡಿ ತಮ್ಮ ಗ್ರಾಮಗಳಿಗೆ ಕಳ್ಸಿಕೊಟ್ರು?
0: ಕೊನೆ ದಿನ ಈ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿದ್ರು. ಅವ್ರನ್ನೆಲ್ಲ ಕರೆಸಿ ಹಿಂದೆ ಅಲ್ಲಿ ಇರೋರು ಅವ್ರ ಹೆಸರು ಗೊತ್ತಿಲ್ಲ, ಅಲ್ಲಿ ಇರೋರು ಒಬ್ರು ಸರ್ ಅಂತಿದ್ರು. ಅವರು ಪಾಪ ನಮ್ಗ ಕೆಳಗಡೆ ನೆಲ್ಗ ಬಿದ್ದು ತಲೆ ಬಾಗಿ ಅವರು ಶರಣ ಮಾಡಿ ನೀವು ಇನ್ನು ಕುಡಿಬಾರ್ದಿ ಅಂತ ಹೇಳಿ ಕಳ್ಸಿದ್ರು. ಅವ್ರೆಲ್ಲ ಆಗ ಇನ್ನು ಮುಟ್ಟಲ್ಲ ಅಂತ ನೀವು ಆಜ್ಞೆ ಮಾಡಿ ಅನ್ನುತ್ತದೆ ಕೈನೆಲ್ಲ ಮುಂದ್ಗಡೆ ಚಾಚಿ ಇದು ಮಾಡಿದ್ರು.
1: ಆಗಿನ ಮಾದೇವರ ತಾವುಗಳು ಹತ್ತು ದಿನಗಳ ತರಬೇತಿನ ಪಡ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ತಾವುಗಳು ತಮ್ಮ ಒಂದು ಹಾಡಿಗೆ ಹೋಗ್ತೀರಾ. ಅಲ್ಲಿ ಹಾಡಿಗೆ ಹೋದಾಗೆ ಅಲ್ಲಿ ತಮ್ಮ ಒಂದು ಹಾಡಿಯ ಜನರುಗಳು ಏನಾದ್ರು ಕೇಳಿದಾರೆ ನಿಮ್ಮನ್ನ ಆ ಕ್ಯಾಂಪ್ ಅಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ರು, ಯಾವ ತರ ಬಿಡಿಸೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅಂತ ಏನಾದ್ರು ನಿಮ್ಮನ್ನ ಕೇಳಿದಾರ ಹಾಡಿಲಿ?
0: ಕೇಳೋರ ಇಲ್ಲಿ ಮೊದ್ಲು ಸ್ಟಾರ್ಟಿಂಗ್ ದಿನ ಬಂದು ಹಾಡಿಯವರು ಕೇಳಿದ್ರು ಯಾತಿಗೆ ಕರ್ಕೊಂಡು ಹೋಗಿದ್ರು ಅಂತ. ಹೇಳಿದ್ರಿ ಈ ತರ ಎಣ್ಣೆ ಬಿಡಿಸೋದಕ್ಕೆ ಶಿಬಿರ ಇಟ್ಕೊಂಡ್ರೆ ಅದಕ್ಕೆ ಕರ್ಕೊಂಡು ಹೋಗಿದ್ರು. ನಾವು ಹೇಳಿದೆ ಸುಳ್ಳು ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗಿದ್ದು ಇಲ್ಲಿ ಈ ತರ ಇದೆ ಅಂತ ನನಗೂ ಗೊತ್ತಿತ್ತಿಲ್ಲ ಅಂತ ಹೇಳಿದ್ವಿ. ಕೇಳಿದ್ರು ಈ ತರದೆಲ್ಲ ಬಿಡಿಸ್ತಾರೆ ಅನ್ನುತ್ತದೆ, ಇವ್ರನ್ನ ಕೇಳಿದ್ರೆ ನಾವು ಬಿಡಿಸ್ತಾರ ಬಾಟ್ರು ನಿಲ್ಸ್ಬೋದ ಅಂತ ಕೇಳಿದ್ರು. ಹೌದು, ಇದರಿಂದ ನಾವು ಮಾತ್ರ ಎಲ್ಲ ಸ್ಟಾರ್ಟಿಂಗ್ ತಗೊಂಡು ಹೋದ್ಮೇಲೆ ಮಾತ್ರ ಟ್ಯಾಬ್ಲೆಟ್ ಎಲ್ಲ ತಗೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಮರಿ ಕಮ್ಮಿ ಆಯ್ತದೆ, ಆದ್ರೆ ಎಣ್ಣೆಯಿಂದ ಸ್ವಲ್ಪ ದೂರ ಇರ್ತೀವಿ. ಮಾತ್ರ ಇಲ್ಲ ತೀರದ ಮೇಲೆ ಹೆಂಗ ಇರ್ಬೇಕಂದ್ರ ಅದ್ರ ಸ್ಮೆಲ್ಲೇ ತಡಿಯಲ್ಲ ಅಂತ ಹೇಳ್ದಿ. ಸ್ಮೆಲ್ ತಡಿಯಕ್ಕಾಗಲ್ಲ, ತಲೆನ ಬರ್ತದೆ, ಸ್ವಲ್ಪ ವಾಸನೇ ಸ್ವಲ್ಪ ದೂರದಲ್ಲಿ ಇರ್ತೀವಿ ಅಂತ ಹೇಳ್ತೀನಿ ಅವ್ರಗ.
1: ಹಾಗೆ ನೀವು ಮಾಡಿಲ್ಲಿ ಕೆಲವರು ಕುಡಿತರಂದ ವ್ಯಕ್ತಿಗಳಿಗೆ ತಮ್ಮ ಒಂದು ಅನುಭವವನ್ನ ಹೇಳ್ಕೊಂಡಿದ್ದೀರಾ?
0: ಹೇಳ್ಕೊಂಡಿ ಅವ್ರು ಹೇಳ್ತಿದ್ರು ನೀ ಈಗ ಹತ್ರ ಇದ್ದೆ ಮೊದ್ಲೇ ಹತ್ರ ಇದ್ದೆ ಅಂತ ಹೇಳ್ತಿದ್ರು. ಅವ್ರು ಆಗ ನಾನು ಈಗನೇ ಸರಿ ಮೊದ್ಲು ಒಂಥರ ಇದ್ದೆ ಅಂತ ಅವ್ರನ್ ತಿರುಗಿ ನಮ್ನ ಮೊದ್ಲು ಒಂಥರ ಇವಾಗ ಕುಡ್ತಾರೆ ಒಂಥರ ಕಣಕಣದಾಗ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಈಗ ಸರಿ ಈಗ ಅಂತ ಅವ್ರನ್ನ ಹೇಳೋರೆ ಈಗ ಒಳ್ಳೆ ಆರಾಮಾಗಿ ಇವನ್ನ ಎಂದ್ಬಿಟ್ಟು ಹೇಳೋರೆ.
1: ಹಾಗೇನೆ ತಾವುಗಳು ಹೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ತಮ್ಮ ಆಡಿಯರು ಆಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಅವರು ಮೊದ್ಲೆಲ್ಲ ಜಾಸ್ತಿ ಕುಡ್ಕೊಂಡ್ಮೇಲೆ ಹಿಂದಿಕ ಇಲ್ಲಿ ಮನೆ ತಪ್ಪು ಎಲ್ಲ ಬರ್ತಾನೆ ಹೋಗ್ಸಗಳು ಅಂತ ಬೇರೆಯವರೆಲ್ಲ ಹೇಳ್ತಿದ್ರು. ಹೋಗ ಕೇಳೋ ಅತ್ತಾಗಿ ಇಲ್ಲೆಲ್ಲ ಬಂದು ಸ್ಪರ್ಧಾಡ್ತಾನೆ ಕಿರ್ಚಾಡ್ತಾನೆ ಅಂತ ಹೇಳ್ತಿದ್ರು. ಅವರು ಮನೆಯವರು ಬೇರೆ ಮನೆಯವ್ರ ಕಡೆ ಎಲ್ಲ ಹೋದ್ರೆ ಅತ್ತ ಕಳ್ಸ ಕೇಳೋ ಒಂದ್ ಸ್ವಲ್ಪ ಗಂಟೆ ಅಷ್ಟೇ ಅವ್ರು ಕುಡಿಯಾಗಟ್ಟಿ ಇರ್ತಿದ್ರು ಜೊತೆಲಿ ಕುಡ್ತಾದ್ಮೇಲೆ ಅವ್ರನ್ನ ಜಗಳ ಮಾಡಿ ಕಳ್ಸ್ಬಿಡ್ತಿದ್ರು. ಈಗ ಆತರ ಇಲ್ಲ, ಈಗ ಎಲ್ರ ಮನೆ ಹೋದ್ರು ಜನ ಮಾತಾಡ್ತಾರೆ,
1: ಅದೇ ಗೌರವನ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರೆ ಅದೇ ಜನಗಳು.
0: ಜನಗಳು ಮಾತಾಡ್ತಾರೆ.
1: ಎಷ್ಟು ಖುಷಿ ಕೊಡ್ತಿದ್ದೆ ಇವಾಗ ನಿಮ್ಗೆ?
0: ಈಗ ಎಲ್ಲ ತುಂಬಾ ಸಂತಸ ಆಗ್ತಿದೆ, ಖುಷಿ ಪಡ್ತಿದೆ. ಎಲ್ಲ ಯಾವ ಕಡೆ ಎಲ್ಲ ಹೋದ್ರು ಏನ ಆತರ ಎಲ್ಲ ತೊಂದ್ರೆ ಇಲ್ಲ, ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಹುಡುಗರು. ಮೊದ್ಲೆಲ್ಲ ಸ್ವಲ್ಪ ದೂರದಲ್ಲೇ ಅವ್ರು ಬಂದ ಮೇಲೆ ಜಾಸ್ತಿ ಕುಡಿದಿದ್ದವರು ಇದ್ರೆ ಅವನ್ ತಪ್ಪ ಏನ್ ಮಾತಾಡೋದು ಅನ್ಬಿಟ್ಟು ದೂರ ದೂರ ಹೊಂಟಾಯ್ತಿದ್ರು. ಹೋಗಿ ಅವ್ರ ತಪ್ಪು ಕೂತ್ಕೊಂಡ್ರೆ ಕುಡಿದಿದ್ರೆ ಇರ್ತಾರಲ್ಲ ಅವ್ರ ತಪ್ಪು ಕೂತ್ಕೊಂಡ್ರೆ ದೂರ ದೂರ
1: ಹೋಗಿ. ತಮ್ಮ ಒಂದು ಮನಸ್ಸು ಹತೋಟಲ್ಲಿ ಇರ್ತೈತ ಅವಾಗ ಕುಡಿತರ ಸಂದರ್ಭದಲ್ಲಿ?
0: ಹತೋಟ ಇರ್ತಿತ್ತಿಲ್ಲ, ಒಂದೇ ಬರೀ ಕುಡ್ತಾನೆ ಜಾಸ್ತಿ ಸೇವನೆ ಮಾಡೋ ಅಂತ ಅನ್ಸ್ತಿತ್ತು. ಬೇರೆ ಕಡೆ ಎಲ್ಲ ಇಟ್ಕರ್ ಹೋಗೋ ಕೆಲ್ಸ ಮಾಡಿದ್ರು ಬರೀ ಕುಡ್ತಾನೆ ಜಾಸ್ತಿ. ಕೆಲ್ಸಕ್ಕ ಹೋಯ್ತಿನ ಕೆಲ್ಸಕ್ಕೆ ಹೋಗ್ಬಿಟ್ಟದೆ ಒಂದು ಬೆಳಿಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋದ್ರೆ ಅರ್ಧ ಬಂದೆ ಮೊದ್ಲು ಒಂದು ಪ್ಯಾಕೆಟ್ ಕೊಡ್ತಾರೆ, ಅದಾದ್ಮೇಲೆ ನಾಷ್ಟಕ್ಕೆ ಒಂದು ಪ್ಯಾಕೆಟ್, ಹಿಂದೆ ಮಧ್ಯಾಹ್ನ ಒಂದು ಪ್ಯಾಕೆಟ್, ಸಾಯಂಕಾಲ ಮೂರು ಪ್ಯಾಕೆಟ್ ಎಸ್ಕೊಂಡ್ ಬಂದು ಕೊಡ್ದು ಬಿಟ್ಟದ್ದು. ಪುನಃ ಬೆಳಿಗ್ಗೆ ಪುನಃ ಅದೇ ಸ್ಟಾರ್ಟ್. ಆತರ ಎಲ್ಲ ಮನೆಯಾಗ ಒಂದ್ ರೂಪಾಯಿ ತರ್ತಿದ್ರ.
1: ಇವಾಗ ನೀವು ಕುಡಿದನ್ನು ಬಿಟ್ಟು ಎಷ್ಟು ವರ್ಷಗಳಾಯ್ತು?
0: ಈಗ 6 ತಿಂಗಳೇನೋ ಆಗಿದೆ.
1: 6 ತಿಂಗಳಾಗಿದೆ ಕುಡಿತ.

0: ಅವರನ್ನು ಬಿಟ್ಟು ನೀವು ಹಾಗೆ ಮಾದೇವರವರೇ, ತಾವುಗಳು ತಮ್ಮ ಮನೆಗಳಾಗಿರ್ಬೋದು, ತಮ್ಮ ಅಡಿಲಾಗಿರ್ಬೋದು, ಕೆಲವು ಹಬ್ಬಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಆ ಹಬ್ಬಗಳು ಕೂಡ ತಮ್ಮ ಮನೆಗೆ ಅತಿಥಿಗಳನ್ನು ಕೂಡ ಬರ್ಮಾಡ್ಕೊಳ್ತೀರಾ, ಈ ಕುರಿತ ಸಂದರ್ಭದಲ್ಲಿ ಆ ಅತಿಥಿಗಳ ಜೊತೆಗೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ ಅವಾಗ?
1: ಆಗ ಮೊದ್ಲು ಕುಡಿತೀವಿ ಸಂದರ್ಭದಲ್ಲಿ ಮನೆಯವರ ಹಬ್ಬಗಳು ಮಾಡುವಾಗ ನಾವೇ ಮೊದ್ಲು ಸ್ಟ್ರಾಂಗ್ ಆಗಿರ್ತೀನ ಹಬ್ಬ ಮಾಡಾಗ. ಮನೆಯವರೆಲ್ಲ ಸ್ವಲ್ಪ ದೂರದಲ್ಲಿ ಇರ್ತಿದ್ರು, ನಾವು ಮೊದ್ಲು ಟೈಲ್ಲು ಬಗ್ಬೇಕು ಬಿಡ್ಬೇಕು ಅಂತ ಟೈಮ್ ಹಂಗೆ ಹಂಗೆ ಬರ್ತೀನ. ಇದರಲ್ಲಿ ಇವರು ಬೇರೆ ಹೆಂಡತಿ ಬೇರೆ ಬೊಯ್ಯೋದೇ ಜಾಸ್ತಿ, ಅದೆಲ್ಲ ಹಬ್ಬ ಮಾಡ್ತೀನಿ ಸರ್. ಹಬ್ಬ ಗಿಬ್ಬ ಎಲ್ಲ ಆಗೆಲ್ಲ ಇರ್ತಿದ್ದಲ್ಲ, ಹಬ್ಬ ಬಂದ್ರು ಬರೀ ಕುಡ್ತದಲ್ಲೇ ಜಾಸ್ತಿ ಇರ್ತೀನ.
0: ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳು ಪೆನ್ಗಳನ್ನೆಲ್ಲ ಕೊಡ್ತಿದ್ರ ಅವಾಗ ಮಕ್ಕಳಿಗೆ?
1: ಇಲ್ಲ ಸರ್, ಎಲ್ಲ ಪೂರ್ತಿ ಅವರೇ ನೋಡ್ಕೊಳ್ತಿದ್ರ. ನಾವೆಲ್ಲ ಇಲ್ಲ, ಬರೀ ಕುಡ್ತದಲ್ಲೇ ಇರ್ತೀನ. ನಾವೆಲ್ಲ ಇರ್ತಿಲ್ಲ, ಬರೀ ಎಲ್ಲ ಪೂರ್ತಿ ಅಂದ್ರೆ ಕೊಡ್ತೀನ. ಒಂದ ಮಕ್ಕಳಿಗೆ ಒಂದ್ 10 ರೂಪಾಯಿ 5 ರೂಪಾಯಿ ಅದಷ್ಟೇ, ಅದ್ರ ಮೇಲೆ ಇಲ್ಲ.
0: ಬಹಳ ಸಂತೋಷ ಮಾದೇವರವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಇಷ್ಟು ಕುಟುಂಬದ ವ್ಯಕ್ತಿಗಳಿಗಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಯುತ್ ಮಿಟ್ಟಿಂದ ಏರ್ಪಡಿಸುವಂತಹ ಈ ಒಂದು ಮಧ್ಯವರ್ಷಿಯವರ ಕಾರ್ಯಕ್ರಮಗಳ ಕುರಿತು ಅಂತ ವ್ಯಕ್ತಿಗಳಿಗೆ ಏನಾದರೂ ಕೊನೆಯದಾಗಿ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
1: ನನ್ನ ಜೀವನ ಮೊದ್ಲಿಂದಾಗೆ ನನ್ನ ಜೀವನ ಹತ್ರ ಇತ್ತು, ಈಗಿನ ಜೀವನದಲ್ಲಿ ನನ್ಗೆ ಗಣೇಶ್ ಸರ್ ಈಗ ಹತ್ರೆಲ್ಲ ಮಾಡಿದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ನಾವು ಕುಡಿತಿಂದ ಹತ್ರ ಕ್ಯಾಂಪ್ಗಳಿಗೆ ಬುಡಕ್ಕೆ ಹೋಗಿ ಆದಷ್ಟು ಟ್ರೈ ಪಡಿ, ಇದು ಒಳ್ಳೆ ಜೀವನ ಚೆನ್ನಾಗಿರುತ್ತೆ. ಟ್ಯಾಂಕಿನ ಜೊತೆ ಗಂಡ ಹೆಂಡತಿ ಎಲ್ಲ ಸಂಸಾರ ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೀನಿ ಸರ್.
0: ಬಹಳ ಸಂತೋಷ ಮಾದೇವರವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಗೊಳ್ಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಹಾಗೂ ವೈಯಕ್ತಿಕ ಕೂಡ ಆಗಿರಬಹುದು, ಇಷ್ಟೆಲ್ಲ ಕಷ್ಟಗಳು ಎದುರಿಸ್ತಾ ಬಂದು ನಂತರದಲ್ಲಿ ಏನು ಸ್ವಾಮಿ ವಿವೇಕಾನಂದ ಯೂತ್ ಮೊಮೆಂಟಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಣ ಶಿಬಿರ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ, ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೋಗಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಮಾದೇವರೇ. ಕೇಳುವರೆ, ಕೇಳದಲ್ಲಿಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಸೀಗುರಾಡಿಯ ನಿವಾಸಿಗರಾದ ಶ್ರೀಯುತ ಮಾದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರು ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಸೀಗೂರು ಹಡಿಯ ಶ್ರೀಯುತ ಮಾದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
3: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆ ಹಾಲು ಎಂಬ ಅಮೃತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
4: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆ ಹಾಲು ಎಂಬ ಅಮೃತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಎದೆ ಹಾಲಿನ ಮಹತ್ವವನ್ನು ನಾವು ತಾಯಂದರಿಗೆ ಅರ್ಥ ಮಾಡಿಸುವ ಕಾಲಘಟ್ಟದಲ್ಲಿ ಇದ್ದೇವೆ ಎನ್ನುವುದು ಒಂದು ಸೂಚಕದ ಸಂಗತಿ. ಏಕೆಂದರೆ ಪ್ರಕೃತಿಯಲ್ಲಿ ಇರುವ ಇತರೆ ಎಲ್ಲ ಸಸ್ತನಿಗಳಿಗೆ ಸ್ವಾಭಾವಿಕವಾಗಿ ಎದೆ ಹಾಲಿನ ಮಹತ್ವದ ಅರಿವಿದೆ ಮತ್ತು ಅವುಗಳಲ್ಲಿ ಆಲೋಚಿಸುವ ವೈಫಲ್ಯ ಮತ್ತಿತರ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲ. ಬೇರೆ ಸಸ್ತನಿಗಳಲ್ಲಿ ತಾಯಿ ಆಲೋಚಿಸಲು ವಿಫಲವಾದರೆ ನವಜಾತ ಸಸ್ತನಿಗಳು ಬದುಕಲಾರವು. ಮನುಷ್ಯರಲ್ಲಿ ವೈದ್ಯಕೀಯ ತಂತ್ರಜ್ಞಾನ ಸುಧಾರಿಸಿದಂತೆ ಎದೆ ಹಾಲಿಗೆ ಬದಲಾಗಿ ಬಳಸಬಲ್ಲ ಫಾರ್ಮುಲಾ ಹಾಲುಗಳು ಮುನ್ನೆಲೆಗೆ ಬಂದಿವೆ. ಆದರೆ ಮಾನವನ ವಿಕಾಸದಲ್ಲಿ ಎದೆ ಹಾಲಿನ ಪಾತ್ರವು ಎಷ್ಟು ಮಹತ್ವದ್ದು ಎಂದು ಅರಿವಾಗಲು ಎದೆ ಹಾಲಿನಲ್ಲಿರುವ ಲಾಭದಾಯಕ ಅಂಶಗಳ ಬಗ್ಗೆ ಅರಿವಿರಬೇಕು. ತಾಯಿಯಿಂದ ಉತ್ಪಾದನೆಯಾಗುತ್ತಿರುವ ಎದೆ ಹಾಲು ಆಯಾ ಮಗುವಿನ ಅಗತ್ಯತೆಗೆ ಅನುಗುಣವಾಗಿ ಉತ್ಪಾದನೆಯಾಗಿರುತ್ತದೆ. ಉದಾಹರಣೆಗೆ, ಮಗುವು ಅವಧಿಗೆ ಮುನ್ನ ಅಕಾಲಿಕ ಶಿಶುವಾಗಿ ಕಡಿಮೆ ತೂಕದೊಂದಿಗೆ ಜನಿಸಿದಲ್ಲಿ ಆ ತಾಯಿಯು ಹೆಚ್ಚು ಪ್ರೋಟೀನ್ ಅಂಶಗಳಿರುವ ಎದೆಹಾಲನ್ನು ಉತ್ಪಾದಿಸುತ್ತಾಳೆ. ಇದರಿಂದಾಗಿ ಮಗುವಿನ ತೂಕ ಮತ್ತು ಬೆಳವಣಿಗೆಗಳು ಸುಧಾರಿಸುತ್ತದೆ. ವಿವಿಧ ಪ್ರಾಣಿಗಳ ಎದೆಹಾಲನ್ನು ಪರೀಕ್ಷೆ ಮಾಡಿ ನೋಡಿದಾಗ ಪ್ರಕೃತಿಯು ಎದೆಹಾಲೆಂಬ ದಿವ್ಯ ಅಮೃತವನ್ನು ಸೃಷ್ಟಿ ಮಾಡಿದಾಗ ಅನುಸರಿಸುವ ಸೂಕ್ಷ್ಮತೆಗಳು ಬೆಳಕಿಗೆ ಬಂದಿವೆ. ಹುಲಿ ಮತ್ತು ಸಿಂಹದ ಮರಿಗಳು ದೈಹಿಕವಾಗಿ ಹೆಚ್ಚು ಶಕ್ತಿಶಾಲಿಗಳು. ಅವುಗಳ ಮಾಂಸದ ಸ್ನಾಯುಗಳು ವೇಗವಾಗಿ ಬೆಳೆಯಬೇಕು. ಈ ಕಾರಣದಿಂದಾಗಿ ಹುಲಿ ಮತ್ತು ಸಿಂಹದ ಎದೆಹಾಲಿನಲ್ಲಿ ಮನುಷ್ಯರ ಎದೆಹಾಲಿಗೆ ಹೋಲಿಸಿದಾಗ ಸುಮಾರು 10 ಪಟ್ಟು ಹೆಚ್ಚು ಪ್ರೋಟೀನ್ ಅಂಶ ಇರುತ್ತದೆ. ಮನುಷ್ಯರಲ್ಲಿ ದೈಹಿಕ ಬೆಳವಣಿಗೆಗಿಂತ ಮೆದುಳಿನ ವಿಕಸನಕ್ಕೆ ಹೆಚ್ಚು

0: ಒತ್ತು ಕೊಡುತ್ತೇವೆ. ಮಗು ಭಾಷೆ ಮತ್ತು ಸಾಮಾಜಿಕ ಕಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನ ಮೆದುಳಿನ ಕಣಗಳು ಮತ್ತು ಅವುಗಳ ನಡುವಿನ ಸಂಪರ್ಕ ಸೇತುವೆಗಳು ವೇಗವಾಗಿ ಬೆಳೆಯಬೇಕು. ಈ ಬೆಳವಣಿಗೆಗೆ ಅಗತ್ಯವಾದ ಕೊಬ್ಬಿನ ಆಮ್ಲಗಳು ಮತ್ತು ಕೊಲಿನ್ ತಾಯಿಯ ಹಾಲಿನಲ್ಲಿ ಇರುತ್ತದೆ. ಮಗು ಹುಟ್ಟಿದ ತಕ್ಷಣ ಅಂದರೆ ಒಂದು ಗಂಟೆಯ ಒಳಗೆ ಎದೆಹಾಲು ಉಣಿಸುವುದನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ಸಿಸರಿನ್ ಮೂಲಕ ಎರಿಗೆಯಾಗಿದ್ದು ತಾಯಿ ನೋವಿನಲ್ಲೂ ಇದ್ದರೂ ಇತರೆ ಸಹಾಯ ಪಡೆದು ಮಗುವಿಗೆ ಎದೆಹಾಲು ಉಣಿಸಲು ಪ್ರಯತ್ನ ಮಾಡಬೇಕು. ಎರಿಗೆಯಾದ ತಕ್ಷಣ ಬರುವ ಹಳದಿ ಬಣ್ಣದ ಗಿಣ್ಣು ಹಾಲು ಮಗುವಿನ ಮೊದಲ ಲಸಿಕೆಯಂತೆ ಕೆಲಸ ಮಾಡುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಈ ಗಿಣ್ಣಾಲಿನಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಮೊದಲ 6 ತಿಂಗಳ ಕಾಲ ಮಗುವಿಗೆ ನೀರು, ಜೇನುತುಪ್ಪ ಅಥವಾ ಬೇರೆ ಯಾವುದೇ ದ್ರವಾಹಾರಗಳನ್ನು ನೀಡದೆ ಕೇವಲ ಎದೆಹಾಲನ್ನು ನೀಡಬೇಕು. ಮೊದಲ 6 ತಿಂಗಳುಗಳ ಕಾಲ ಮಗುವಿನ ಅಗತ್ಯತೆಯನ್ನು ಪೂರೈಸುವ ಸಂಪೂರ್ಣ ಶಕ್ತಿ ಎದೆಹಾಲಿಗೆ ಇರುತ್ತದೆ. ಉತ್ತಮ ರೀತಿಯಲ್ಲಿ ಎದೆಹಾಲು ಉತ್ಪಾದನೆಯಾಗಬೇಕೆಂದರೆ ತಾಯಿ ಉತ್ತಮ ಪೌಷ್ಟಿಕ ಆಹಾರವನ್ನು ಸೇವಿಸುವುದು, ಚೆನ್ನಾಗಿ ನೀರು ಕುಡಿಯುವುದು ಮತ್ತು ಮಾನಸಿಕ ಒತ್ತಡಗಳಿಂದ ದೂರ ಇರುವುದು ಅಗತ್ಯವಾಗಿದೆ. ಮಗುವನ್ನು ಸರಿಯಾದ ಕ್ರಮದಲ್ಲಿ ಹಿಡಿದಿಟ್ಟುಕೊಂಡು ಹಾಲು ಉಣಿಸುವ ಕ್ರಮವನ್ನು ತಾಯಿಗೆ ಹೇಳುವ ಅಗತ್ಯವಿರುತ್ತದೆ. ಮಗು ಜನಿಸಿದ ನಂತರ ಸುಮಾರು 1 ತಿಂಗಳ ಕಾಲ ರಾತ್ರಿ ವೇಳೆಯೂ ಪ್ರತಿ 2 ಗಂಟೆಗಳಿಗೊಮ್ಮೆ ಮಗುವಿಗೆ ಹಾಲನ್ನು ಕುಡಿಸಲೇಬೇಕು. ತಾಯಿಯಲ್ಲಿನ ಎದೆಹಾಲಿನ ಉತ್ಪಾದನೆಯು ಹಾರ್ಮೋನ್ಗಳಾದ ಪ್ರೊಲಾಕ್ಟಿನ್, ಆಕ್ಸಿಟೋಸಿನ್ ಮೇಲೆ ನಿಂತಿರುವುದರಿಂದ ರಾತ್ರಿ ಹಾಲುಣಿಸುವುದರಿಂದ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ. ಮಗುವಿನ ತೂಕವು ಉತ್ತಮ ರೀತಿಯಲ್ಲಿ ಹೆಚ್ಚಾಗುತ್ತಿದೆ ಮತ್ತು ಮಗುವು ಚೆನ್ನಾಗಿ ಮೂತ್ರ ವಿಸರ್ಜನೆ ಮಾಡುತ್ತಿದೆ ಎಂದರೆ ತಾಯಿಯ ಹಾಲು ಮಗುವಿಗೆ ಸಂಪೂರ್ಣವಾಗಿ ಸಾಕಾಗುತ್ತಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. 6 ತಿಂಗಳ ನಂತರ ಸೂಕ್ತವಾದ ಪೂರಕ ಆಹಾರಗಳೊಂದಿಗೆ ಕನಿಷ್ಠ 2 ವರ್ಷಗಳ ಅವಧಿಯವರೆಗೂ ಸ್ತನ್ಯಪಾನವನ್ನು ಮುಂದುವರಿಸಬೇಕು. ಎದೆಹಾಲನ್ನು ಉಂಡ ಮಕ್ಕಳಲ್ಲಿ ಭವಿಷ್ಯದಲ್ಲಿ ಬೊಜ್ಜು, ಮಧುಮೇಹ ಮತ್ತು ಅಸ್ತಮದಂತಹ ಕಾಯಿಲೆಗಳ ಅಪಾಯ ಕಡಿಮೆ ಇರುತ್ತದೆ. ಎದೆಹಾಲು ಮಗುವಿಗೆ ದೀರ್ಘಕಾಲದ ಆರೋಗ್ಯ ರಕ್ಷಣೆಯನ್ನು ನೀಡುತ್ತದೆ. ಎದೆಹಾಲಿನಲ್ಲಿರುವ ಕೊಬ್ಬಿನಾಮ್ಲವು ಮಗುವಿನ ಬುದ್ಧಿಶಕ್ತಿ ಮತ್ತು ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ. ಒಂದು ಸ್ತನದ ಹಾಲನ್ನು ಮಗುವು ಕುಡಿದು ಮುಗಿಸಿದ ಅನುಭವ ಉಂಟಾದ ನಂತರ ತಾಯಿಯು ಮತ್ತೊಂದು ಸ್ತನದಿಂದ ಹಾಲನ್ನು ಕುಡಿಸಬೇಕು. ಸ್ತನದಲ್ಲಿ ಮೊದಲಿಗೆ ಬರುವ ಹಾಲು ಮಗುವಿನ ಬಾಯಾರಿಕೆಯನ್ನು ತೃಪ್ತಿಪಡಿಸುವಂತೆ ಮತ್ತು ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿರುತ್ತದೆ. ನಂತರ ಅದೇ ಸ್ತನದಿಂದ ಬರುವ ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಗುವಿನ ತೂಕವು ಹೆಚ್ಚಾಗುತ್ತದೆ. ಸ್ತನ್ಯಪಾನವು ಕೇವಲ ಮಗುಗಷ್ಟೇ ಅಲ್ಲದೆ ತಾಯಿಯ ಆರೋಗ್ಯಕ್ಕೂ ಅಗತ್ಯವಾಗಿರುತ್ತದೆ. ಹೆರಿಗೆಯ ನಂತರ ಗರ್ಭಾಶಯವು ಬೇಗನೆ ಹಾಳೆಯ ಸ್ಥಿತಿಗೆ ಮರಳಲು ಮತ್ತು ರಕ್ತಸ್ರಾವವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಹೆಚ್ಚಾದ ತೂಕವನ್ನು ಸುಲಭವಾಗಿ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ತನ್ಯಪಾನ ಮಾಡಿಸುವ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್ ಬರುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತದೆ. ತಾಯಿ ಮತ್ತು ಮಗುವಿನ ನಡುವೆ ಆಪ್ತವಾದ ದೈಹಿಕ ಹಾಗೂ ಭಾವನಾತ್ಮಕ ಸಂಬಂಧವು ಎದೆಹಾಲನ್ನು ಉಣಿಸುವುದರಿಂದ ಸೃಷ್ಟಿಯಾಗುತ್ತದೆ. ಕೇಳುಗರೆ, ಕೇಳಿದರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
3: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು

0: ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನನಗಾದಂತ ಘಟನೆ ಬಹಳ ಮನಸ್ಸಲ್ಲಿ ಉಳ್ಕೊಂಡಿದೆ. ಅದೊಂಚೂರು ಆಧ್ಯಾತ್ಮಿಕ ಅಂತ ಅನಿಸ್ತಾ ಇದ್ದೆ ನನಗೆ ಇತ್ತೀಚೆಗೆ. ಪುಟ್ಟ ಹುಡುಗ ಆಗಿದ್ದಾಗ ನಾನು ನಮ್ಮ ಅಜ್ಜನ ಜೊತೆಗೆ ಬೆಳೆದೆ. ನಮ್ಮ ತಂದೆ ಸರ್ಕಾರಿ ನೌಕರದಾರರು, ಮೇಲೆ ಮೇಲೆ ವರ್ಗಾವಣೆ ಆಗೋದು, ಬಹಳ ಪ್ರಾಮಾಣಿಕರಾದ್ಯಂದ ಮೇಲೆ ಮೇಲೆ ವರ್ಗಾವಣೆ ಆಗ್ತಾ ಇತ್ತು. ಶಿಕ್ಷಣ ತೊಂದರೆ ಆಗಬಾರದು ಅಂತ ನಾನು ನನ್ನ ಅಕ್ಕ ನಮ್ಮ ಅಜ್ಜಾಜಿ ಜೊತೆಗೆ ಬಾಗಲಕೋಟೆಯಲ್ಲಿ ಇದ್ವಿ. ಬಹಳಷ್ಟು ದಿವಸ ನನ್ನ ಅಜ್ಜನ ತೋಳಲ್ಲೇ ಬೆಳೆದದ್ದು ನಾನು. ಅವನೇ ನನಗೆ ಸರ್ವಜ್ಞ, ಜ್ಞಾನದ ರೂಪ ಅವನು. ಅವನು ಗೊತ್ತಿಲ್ಲದಂಥ ವಿಷಯ ಇಲ್ಲ, ಅವನು ಹೇಳುವಂಥ ರೀತಿ ಅನನ್ಯವಾದದ್ದು, ನನ್ನ ಕಲಿಸಿದ ರೀತಿ ಅತ್ಯಂತ ವಿಚಿತ್ರ. ಇನ್ನೂ ಅರ್ಥ ಆಗ್ತಾ ಇದ್ದಾನೆ ಮಜ್ಜ ಕಲಿಸಿದ್ದು ನನಗೆ ಏನೇನು ರೀತಿಯಲ್ಲಿ ಕಲಿಸಿದ್ನಲ್ಲ ಅಂತ. ಒಂದು ಅನುಭವ ನನಗೆ ಹಸಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಮನಸ್ಸಲ್ಲಿ. ದೊಡ್ಡ ಪಾಠ ಕಲಿಸಿ ಪುಟ್ಟ ಹುಡುಗ ಕಲ್ಪನೆ ಮಾಡ್ಕೋಬೇಕು. ಸುಮಾರೊಂದು 5-6 ವರ್ಷ ಇರಬೇಕು ನನಗೆ. ಅವಾಗ ಹೊರಗಡೆ ಹೋಗಬೇಕು. ಅವಾಗೆಲ್ಲ ನಾವು ಕುಸುಬೆ ಅಂತ ಬೀಜ ಬರೋದು, ಕುಸುಬೆ ಬೀಜ ಗಾಣದ ಕೊಟ್ಬಿಟ್ಟು ಎಣ್ಣೆ ತೊಗೊಂಡ್ಬರ್ಬೇಕು ಹೋಗಿ 2 ದಿವಸಕ್ಕೆ ಒಂದ್ಸಲ.

ಅಲ್ಯೂಮಿನಿಯಂ ಕ್ಯಾನ್ ಹಿಡ್ಕೊಂಡು ಹೋಗೋದು, ತರಕಾರಿ ತರೋಕೆ ಒಂದು ಚೀಲ ಅಜ್ಜ ಹೆಗಲಿಗೆ ಹಾಕೋನು, ನಡಿ ಹೋಗೋ ನಡಿ ಅಂತಿದ್ದ. ಬಾಗಲಕೋಟೆ ಸ್ವಲ್ಪ ಬಿಸಿಲು ಜಾಸ್ತಿ, ಬಾ ನನ್ನ ಜೊತೆಗೆ ಬಾ ಅಂತಿದ್ದ. ಕರ್ಕೊಂಡು ಹೋಗೋನು. ಸುಸ್ತಾಗಿದ್ದೆ ಅಂದ್ರೆ ಒಂದು ತಮಾಷೆ ಕತೆ ಹೇಳಬೇಕು, ಆಯಾಸ ಕರೆಗೆ ಹೋಗಬೇಕು. ಹೊರಗೆ ಹೊರಟಾಗ ತಲೆಗೊಂದು ಟೊಪ್ಪಿಗೆ ಹಾಕ್ತಿದ್ದ ನನಗೆ, ನನ್ನ ನೆನಪಿದೆ ಗಾಂಧಿ ಟೊಪ್ಪಿಗೆ ಅವಾಗೆಲ್ಲ ಬಹಳ ಕಾಮನ್, ತಲೆಗೆ ಹಾಕ್ತಿದ್ದ. ರಸ್ತೆ ಕಾಲು ಇಟ್ಕೊಂಡು ಜೋರಾಗಿ ಆಜ್ಞೆ ಕೊಡಬೇಕು, ನೋಡೋ ಕೈ ಇಟ್ಕೋಬೇಡ ನಂದು, ನನ್ನ ನೆರಳು ನೋಡ್ಕೊಂಡು ನೆರಳಲ್ಲೇ ಬರಬೇಕು ನೀನು ಅಂತಿದ್ದ. ಮೊದಮೊದಲು ಗೊತ್ತಾಗ್ತಿದ್ದಿಲ್ಲ ಅಂದ್ರೆ ಅಂತರ ಅರ್ಥ ಆಯ್ತು. ಅವನೇನು ಹೇಳ್ತಿದ್ದ ಅಂದರೆ ಬಿಸಿಲಿರ್ತದೆ, ಬಿಸಿಲಲ್ಲಿ ಹೋಗ್ಬೇಡ, ನಾನು ಹೇಗೂ ಹೋಗ್ತಿದ್ದೀನಲ್ಲ, ನನ್ನ ನೆರಳು ಬಿದ್ದಿರುತ್ತೆ, ಆ ನೆರಳಲ್ಲೇ ಅಡ್ಕೊಂಬರ್ಬೇಕು ನೀನು. ಆಯ್ತು ಅಂತ ನನಗೋಸ್ಕರ ನಿಧಾನಕ್ಕೆ ನಡೀತಾ ಇದ್ದ ನಮ್ಮ ಅಜ್ಜ. ನನ್ನ ಕೆಲಸ ಬಹಳ ಕಷ್ಟದ್ದಾಗಿತ್ತು. ಅಜ್ಜ ಹೆಂಗೆಂಗೋ ತಿರುಗಿ ನಡೆದ್ರೆ ಆ ನೆರಳಿನ ದಿಕ್ಕು ಬದಲಾಗ್ತಾ ಇತ್ತಲ್ಲ, ನಾನು ಸುತ್ತಿ ಸುತ್ತಿ ಸುತ್ತಿ ಆ ನೆರಳಲ್ಲೇ ಹೋಗ್ಬೇಕು. ಅವನ ಈ ಕಡೆ ತಿರ್ಕೊಂಡ್ರೆ ಈ ಕಡೆ ಬರಬೇಕು, ಈ ಕಡೆ ತಿರ್ಕೊಂಡು ಈ ಕಡೆ ಬರಬೇಕು. ಅವನ ಅಜ್ಜ ಎತ್ತರದ ಆಳಾದ್ರಿಂದ ನೆರಳು ಬೇಕಾದ ಶುದ್ಧವಾಗಿರ್ತಿತ್ತು, ನಾನು ಪುಟ್ಟ ಹುಡುಗಾಗಿದ್ದರಿಂದ ನೆರಳಲ್ಲಿ ಅಡ್ಕೊಳ್ಳೋದೇನು ಕಷ್ಟ ಆಗಿರಲಿಲ್ಲ. ಒಂದು ತಮಾಷೆ ವಿಷಯ ನನಗದು, ಓಡಾಡ್ತಾ ಓಡಾಡ್ತಾ ಇರಬೇಕು ಅವ್ನ ಸುತ್ತಮುತ್ತಲು. ಈ ವಿಷಯ ಗೊತ್ತಿತ್ತಲ್ಲ ನಮ್ಮ ಅಜ್ಜನ ಸ್ನೇಹಿತರೆಲ್ಲ, ಹೊರಗೆ ಗೊತ್ತಷ್ಟು ಕೇಳಿ ಅನ್ನೋರು, ಶುರು ಆತನಪ್ಪ ಅಜ್ಜನ ನೆರಳಿ ನೋಡಿ ಆಟ ನಿಂದು ಅಂತ ಕೇಳ್ತಿದ್ರು. ಒಂದು 2 ವರ್ಷ ಹಿಂಗೆ ನಡೀತು ಸ್ವಾಮಿ. ಆಮೇಲೆ ನನ್ನ ತೊಂದರೆ ಶುರುವಾಯಿತು. ನಾನು ಎತ್ತರ ಆಗ್ತಾ ಇದ್ದೆ, ಅಜ್ಜನ ನೆರಳು ಸಾಕಾಗ್ತಿದ್ದಿಲ್ಲ. ನಾನು ಎಷ್ಟೇ ತಲೆ ಬಗ್ಸಿ ಹಿಂಗೆ ಹಿಂಗೆ ಓಡಿದ್ರು ಕೂಡ ಪೂರ್ತಿ ನೆರಳಲ್ಲಿ ಹೋಗೋದು ಸಾಧ್ಯ ಆಗ್ತಿರ್ಲಿಲ್ಲ. ಒಮ್ಮ ಅಜ್ಜನ ಕೇಳಿದೆ, ಅಜ್ಜ ಮೊದಲು ನೆರಳು ಸಾಕಾಗ್ತಿತ್ತು, ಈಗ ಸಾಕಾಗಲ್ಲ ನನಗೆ, ಬಿಸಿಲು ಬಂದೇ ಬರ್ತದೆ ನನಗೆ ಅಂತಂದೆ. ಆತ ಹೇಳಿದಂಥ ಮಾತಿದೆಯಲ್ಲ ಸ್ನೇಹಿತರೆ, ಇವತ್ತಿಗೂ ನನಗೆ ಪಾಠ ಆಗಿ ನಿಂತಿದೆ. ನೋಡೋ ಸಣ್ಣವನಿದ್ದಾಗ ನಿನಗೆ ಮತ್ತೊಬ್ಬರದು ದೊಡ್ಡವ್ರದ್ದು ನೆರಳು ಬೇಕು, ಅವ್ರ ನೆರಳಲ್ಲೇ ಕರಗೋದನ್ನು ಕಲಿಬೇಕು ನೀನು. ಅವ್ರ ನೆರಳೊಳಗೆ ನಿನಗೆ ತಂಪು ಸಿಗ್ತದೆ, ಮಾರ್ಗದರ್ಶನ ಸಿಗ್ತದೆ. ಆದರೆ ನೀನು ದೊಡ್ಡವನಾದ ಹಾಗೆ ಆ ನೆರಳು ಸಾಕಾಗೋದಿಲ್ಲ ಕಣೋ ನಿನಗೆ. ಆಗ ನೀನು ಮತ್ತೊಬ್ಬರ ನೆರಳಲ್ಲಿ ನಡೆಯೋದನ್ನು ಬಿಡಬೇಕು, ನಿನ್ನ ನೆರಳು ಬೆಳೆಸ್ಕೋಬೇಕು, ಅದು ನೀನು ಪ್ರಬುದ್ಧನಾಗುವ ಸಂಕೇತ ಅಂದರು. ಎಷ್ಟು ಅದ್ಭುತ ಮಾತಲ್ಲ ಅವತ್ತು, ನನಗೆ ಅರ್ಥ ಆಗಲಿಲ್ಲ ಸ್ನೇಹಿತರೆ, ಅರ್ಥ ಆದದ್ದು ಆಮೇಲೆ. ದಯವಿಟ್ಟು ತಿಳ್ಕೊಳ್ಳಿ, ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಐಡೆಂಟಿಫೈಡ್ ಓನ್ಲಿ ಇನ್ ದಿ ಹೈಂಡ್ಸೈಟ್. ಮೌಲ್ಯದ ಹೆಜ್ಜೆಗಳ ಗುರುತಾಗೋದು ನಮಗೆ ಕಾಲ ಕಳೆದ ಮೇಲೇನೆ. ಬಾಲ್ಯದಲ್ಲಿ ಏನೋ ಕಲ್ತಿರ್ತೀರ ಗೊತ್ತಾಗಿರಲ್ಲ, ಶಿಕ್ಷಕರು ಬೈದಿರ್ತಾರೆ, ಅಪ್ಪ ಅಮ್ಮ ಬುದ್ಧಿ ಹೇಳಿರ್ತಾರೆ, ಆಗ ಸಿಟ್ಟು ಬಂದಿರುತ್ತೆ. 20 ವರ್ಷದ ಮೇಲೆ ಅರ್ಥ ಆಗುತ್ತೆ, ಅಯ್ಯೋ ಅದೇ ನನ್ನ ಜೀವನಕ್ಕೆ ಮಾರ್ಗದರ್ಶಿ ಆದದ್ದು ಅಂತ. ನಮ್ಮ ಅಜ್ಜನ ಮಾತು ಸತ್ಯ ಅನಿಸುತ್ತಲ್ಲ. ನಾವು ಸಣ್ಣವರಿರುವಾಗ ದೊಡ್ಡವ್ರ ನೆರಳಲ್ಲೇ ಬದುಕಬೇಕು, ಅವ್ರ ಆದರ್ಶಗಳಲ್ಲೇ ಬದುಕಬೇಕು, ಆದರ್ಶಗಳಲ್ಲಿ ಕರಗಬೇಕು ನಾವು, ಹೋಗಬೇಕು. ಆದರೆ ಎಷ್ಟು ಅಂತ ನಮ್ಮ ಮತ್ತೊಬ್ಬರ ನೆರಳಲ್ಲಿ ನಡೀತೀರಿ ನೀವು? ಎಷ್ಟೊಂದು ಸ್ವತಂತ್ರವಾಗಿ ಬದುಕದೇ ಇರೋಕೆ ಸಾಧ್ಯ ಇದೆ? ನಾವೇನು ಸ್ವತಂತ್ರವಾಗಿ ಚಿಂತನೆ ಮಾಡೋದು? ಬರೀ ಮತ್ತೊಬ್ಬರ ಮಾತು, ವಿಚಾರ, ನಡವಳಿಕೆಗಳನ್ನು ಅನುಕರಿಸುವಂಥ ಈ ನೆರಳುಗಳಿಂದ ನಾವು ಹೊರಗೆ ಬರಬೇಕು, ನಮ್ಮ ಸ್ವಂತ ನೆರಳನ್ನು ಹಾಕ್ಕೋಬೇಕು. ಎಷ್ಟು ಒಳ್ಳೆ ಮಾತಲ್ಲ ಸ್ನೇಹಿತರೆ, ಬಾಲ್ಯದಲ್ಲಿ ನೆರಳುಗಳಲ್ಲೇ ಇರಬೇಕು, ದೊಡ್ಡವರು ಆದಾಗೆ ಆ ನೆರಳಿಂದ ಹೊರಗೆ ಬಂದು ನಮ್ಮ ನೆರಳನ್ನು ಸ್ಥಾಪನೆ ಮಾಡ್ಕೋಬೇಕು, ಸ್ವಂತ ವಿಚಾರ ಮಾಡ್ಕೊಳ್ಳೋ ಕಲಿಬೇಕು. ಅದು ಬಹುಶಃ ಜೀವನ ವೃದ್ಧಿಯಾಗುವಂಥ ಲಕ್ಷಣ ಅನಿಸ್ತದೆ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆ.

0: ಸ್ಥಿತಿಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶೋಭಾರವರು ಹಾಡಿರುವ ಹಾಡುಗಳನ್ನ.
2: ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ ತೆರೀರಿ, ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ

ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ ತೆರೀರಿ. ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ ತೆರೀರಿ. ಮರಗ ಮಲ್ಲೆ ಜಾಜಿ ಸಂಪಿಗೆ ಮಗ ಮಗಿಪ ಹೂಗಳಲ್ಲಿ, ಮರಗ ಮಲ್ಲೆ ಜಾಜಿ ಸಂಪಿಗೆ ಮಗ

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶೋಭಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇರೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು.

0: ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಟುಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ

0: ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾನು IIT ಹೋಗಬಹುದೇ ಎಂಬ ವಿಷಯದ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹಾಗೂ ಡೆಪ್ಯೂಟಿ CEO ಆದ ಶ್ರೀ ಪ್ರವೀಣ್ ಕುಮಾರ್ SR ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ಲರಿಗೂ ನಮಸ್ಕಾರ. ಒಂದು ನಾನು ಇಲ್ಲಿ ಮಾತಾಡಬೇಕಾದ್ರೆ SVYM ಅಲ್ಲಿ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗೋ ಅಥವಾ ಡೆಪ್ಯೂಟಿ CEO ಆಗಿ ಮಾತಾಡಲ್ಲ. ನಾನು IIT ಹೋಗಿದ್ದೆ ಒಂದು 23 ವರ್ಷದ ಹಿಂದೆ. ನಾನು ಹೇಗೆ ಸಿದ್ಧತೆ ಮಾಡಿದ್ದೆ ಅಂತ ಮೆಲುಕು ಹಾಕುವಂಥ ಒಂದು ಅವಕಾಶ ಸಿಕ್ತು. ಆ ಅನುಭವದ ಮೇಲೆ ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. IIT ಸಿದ್ಧತೆ ಮಾಡುವಂಥವ್ರು ಪ್ರತಿ ವರ್ಷ ನಾವು ಒಂದಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡ್ತೀವಿ. ಆದರೆ ಸುಮಾರು ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿರುತ್ತೆ, ಒಂದು ಕಾಲೇಜ್ ಬಗ್ಗೆ ಅಥವಾ ಪರೀಕ್ಷೆ ಬಗ್ಗೆ ಅಥವಾ ಪರೀಕ್ಷೆಗೆ ಸಿದ್ಧತೆ ಹೇಗೆ ಮಾಡ್ಬೋದೆ, ನನ್ನ ಕೈಯಲ್ಲಿ ಆಗತ್ತಾ ಅನ್ನ ಈ ಥರದ ಸುಮಾರು ಪ್ರಶ್ನೆಗಳು ಬರುತ್ತೆ. ಸೊ ನಾನು 2002 ಹತ್ತನೇ ತರಗತಿ ಪಾಸಾಗಿದ್ದೆ. ಅದರ ನಂತರ JEE ಪರೀಕ್ಷೆ ಬರೆದು 2005-2009 IIT ಮದ್ರಾಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೆ. ಸೊ ನಾನು JEE ಪರೀಕ್ಷೆ ಬರೀಬೇಕಾದ್ರೆ ಇವತ್ತಿನ JEE ಪರೀಕ್ಷೆಯ ರೂಪುರೇಷಕ್ಕೂ ಅವತ್ತಿನದು ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಬಹುತೇಕ ಸಿದ್ಧತೆ ಮಾಡುವಂಥ ಸ್ಟ್ರಾಟಜೀಸ್ ಏನಿದೆ ಅದು ಏನು ತುಂಬ ಏನು ಬದಲಾವಣೆ ಆಗಿರಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಈ IIT ಅಂತ ನಾವು ಪದ ಬಳಸಿದ ತಕ್ಷಣ ನಮಗೆ ಎಲ್ಲರಿಗೂ ಏನಂತ ಅನ್ಸುತ್ತೆ, ನಮ್ಮ ಮನಸ್ಸಿಗೆ ಬರೋವಂಥದ್ದು ಏನು, ಯಾಕೆ ನಾವು IIT ಬಗ್ಗೆ ಇಷ್ಟು ಮಾತಾಡ್ತೀವಿ ಅಥವಾ IIT ಹೋಗಬೇಕು ಅಂತ ಯಾಕೆ ಅನ್ಸುತ್ತೆ ನಮಗೆ? ಸುಮಾರು ಜನ ಹೇಳ್ತಾ ಇರ್ತಾರೆ ನಾವು IIT ಸಿದ್ಧತೆ ಮಾಡ್ತಾ ಇದ್ದೀವಿ. ಸೊ IIT ಅಂದರೆ ಪೂರ್ತಿ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕಲಿಯುವಂಥ ಒಂದು ಕೆಲವು ಸಂಸ್ಥೆಗಳಲ್ಲಿ ಈ IIT ಇದೆ. ಇದು ಒಂದೇ ಅಲ್ಲ, ಬೇರೆ ಬೇರೆ ಹಲವು ಶಿಕ್ಷಣ ಸಂಸ್ಥೆಗಳಿದೆ. ಅದರಲ್ಲಿ ಈ IIT ಅನ್ನೋದು ಒಂದು ವಿಶೇಷವಾಗಿ ಇರುವಂಥದ್ದು. ಇದು ಮೂಲ ಶುರು ಆಗಿದ್ದು ಏನಂದರೆ, ನಮ್ಮ ಭಾರತ ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮಗೆ ಹೇಗೆ ಒಳ್ಳೆ ನಾಗರಿಕರು ಬೇಕೋ ಆ ನಾಗರಿಕರನ್ನ ತಯಾರಿಸುವಂಥ ವಿದ್ಯಾಸಂಸ್ಥೆಗಳು ಬೇಕು ಅಂತ ಈ ತಂತ್ರಜ್ಞಾನ ಆಧಾರಿತವಾಗಿ ಮಹತ್ವವನ್ನು ಹೊಂದಿರುವಂಥ ಒಂದು ಕೆಲವು ಸಂಸ್ಥೆಗಳನ್ನು ಶುರು ಮಾಡಬೇಕು ಅಂತ IIT ಶುರು ಮಾಡಿದರು. ಮೊದಲನೇ 5 IIT ಆ್ಯಕ್ಚುಲಿ ಹೊರದೇಶಗಳ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ, ಅಂದರೆ ಇವು ಎರಡೆರಡು ದೇಶ, ನಮ್ಮ ದೇಶ ಮತ್ತು ನಮ್ಮ ದೇಶದ ಜೊತೆಗೆ ಇನ್ನೊಂದು ದೇಶನ ಸಪೋರ್ಟ್ ತಗೊಂಡು ಶುರು ಮಾಡಿದರು. ಆ ಥರ ಬೇರೆ ಬೇರೆ ವಿಷಯಗಳಲ್ಲಿ ಎಕ್ಸ್ಪರ್ಟೀಸ್ ತರಬೇಕು ಅನ್ನೋ ಗುರಿ ಇಟ್ಕೊಂಡು ಶುರು ಮಾಡಿದರು. ಇದರಲ್ಲಿ ಸನಾತನ್ ಹೇಳ್ದಂಗೆ ಇಂಜಿನಿಯರಿಂಗ್ಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ರು. ಆದರೆ ಈಗ ಇವತ್ತು ಬರೀ ಇಂಜಿನಿಯರಿಂಗ್ ಒಂದೇ ಅಲ್ಲ, ಪ್ಯೂರ್ ಸೈನ್ಸಸ್ಸು, ಮೆಡಿಕಲ್ ಫೀಲ್ಡಲ್ಲೂ ಅಲ್ಲಿ ಸ್ವಲ್ಪ ಹ್ಯೂಮ್ಯಾನಿಟೀಸಲ್ಲೂ ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಇವತ್ತಿಗೆ ಒಟ್ಟು ನಮ್ಮ ದೇಶದಲ್ಲಿ 23 IIT. ನಾವು IIT ಅಂತ ಹೆಸರು ಹೇಳಿದ ತಕ್ಷಣ ಒಂದಲ್ಲ, 23 ಕಾಲೇಜುಗಳಿದೆ ಅಂತ ತಿಳ್ಕೊಬೇಕು. ಸೊ ಈ 23 ಕಾಲೇಜುಗಳು ಎಲ್ಲೆಲ್ಲಿದೆ ಅಂತ ನಾನು ಮುಂದಕ್ಕೆ ಹೇಳ್ತೇನೆ. ಇದು ಯಾಕೆ ಸ್ಥಾಪಿಸಲಾಗಿದೆ ಅಂದರೆ, ನಾನು ಹೇಳಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು ದೇಶ ಬೆಳಿಬೇಕು ಅಂದರೆ ಅದಕ್ಕೆ ಏನೆಲ್ಲ ಬೇಕು, ಫಸ್ಟು ಎಲ್ಲರದು ಜ್ಞಾನ ಬೆಳಿಬೇಕು, ವಿಜ್ಞಾನ ಮತ್ತು

ತಂತ್ರಜ್ಞಾನ ವಿಷಯಗಳಲ್ಲಿ ಒಂದು ದೃಢವಾಗಿ ನಮ್ಮ ಸಮಾಜ ಬೆಳಿಬೇಕಂದ್ರೆ ಅದಕ್ಕೆ ಒಂದು ಅಡಿಪಾಯ ಬೇಕು. ಅದಕ್ಕೆ ಬೆಳೆಸಲು ಒಂದು ಜ್ಞಾನವನ್ನು ಬೆಳೆಸಲು ಒಂದು ಐ ಐ ಟಿಗಳು ಶುರುವಾಯಿತು. ಎರಡನೆಯದು, ಇಲ್ಲಿ ಆದ್ಯತೆ ಕೊಟ್ಟಿದ್ದು ಈ ಐ ಐ ಟಿಗೆ ಹೋಗೋರು ಯಾರು, ನಮ್ಮ ನಾಗರಿಕರೇ, ನಮ್ಮ ಯುವಕರೇ ಹೋಗ್ತಾರೆ. ಅವರು ಮುಂದಕ್ಕೆ ಬಂದು ವಿಜ್ಞಾನ ತಂತ್ರಜ್ಞಾನ ವಿಷಯಗಳಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ದೇಶ ಕಟ್ಟೋದರಲ್ಲಿ ಅವ್ರದ್ದಾದಂಥ ಒಂದು ಕೊಡುಗೆ ನೀಡ್ತಾರೆ ಅನ್ನೋ ಉದ್ದೇಶಗಳಿಂದ ಐ ಐ ಟಿ ಸ್ಥಾಪಿಸಿದರು. 51ನೇ ಇಸ್ವಿಯಲ್ಲಿ, ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು, 51ನೇ ಇಸ್ವಿಯಲ್ಲಿ ಖರಗ್ಪುರಲ್ಲಿ ಶುರುವಾಯಿತು ಮೊದಲನೇ ಐ ಐ ಟಿ. ಈಗ ಮೊದಲನೇ ಐ ಐ ಟಿ ಶುರು ಮಾಡೋಕ್ಕೆ ಒಂದು ಕಟ್ಟಡ ಬೇಕಲ್ಲ, ಕಟ್ಟಡ ಎಲ್ಲೂ ಇರಲಿಲ್ಲ. ಆವಾಗ ವೆಸ್ಟ್ ಬೆಂಗಾಲಲ್ಲಿ ಖರಗ್ಪುರ್ ಅನ್ನೋ ನಗರದಲ್ಲಿ ಒಂದು ಜೈಲಲ್ಲಿ ಶುರು ಮಾಡಿತು ಮೊದಲನೇ ಐ ಐ ಟಿ 51ನೇ ಇಸ್ವಿಯಲ್ಲಿ. ಆವಾಗಿನ ಪ್ರಧಾನಿಗಳು ಯಾರು, ಜವಾಹರ್ಲಾಲ್ ನೆಹರು ಅವರಿದ್ದರೋ, ಅವ್ರದ್ದು ಹೇಗೆ ನಂಬಿಕೆ ಇತ್ತಂದರೆ ಈ ಐ ಐ ಟಿಗಳು ಆಧುನಿಕ ಭಾರತದ ದೇವಾಲಯಗಳಾಗ್ತವೆ, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ಒಳ್ಳೆಯ ಶಿಕ್ಷಣ ಪಡೆದು ನಮ್ಮ ದೇಶ ಬೆಳೆಯೋದ್ರಲ್ಲಿ ಕೊಡುಗೆ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಶುರು ಮಾಡಿದರು. ನಾನು ಈಗಾಗಲೇ ಹೇಳಿದೆ 23 ಐ ಐ ಟಿಗಳಿದೆ ಅಂತ, ಅದರಲ್ಲಿ ಯಾವ್ಯಾವಾಗ ಈ 23 ಶುರು ಆಗಿದೆ ಅಂತ ಒಂದು ಲಿಸ್ಟ್ ಇದೆ ನೋಡಿ. ಈ ಮೊದಲನೇ 5 ಐ ಐ ಟಿ ಇದೆ ನೋಡಿ, ಐ ಐ ಟಿ ಖರಗ್ಪುರಿಂದ ಐ ಐ ಟಿ ಡೆಲ್ಲಿವರೆಗೆ ನೀವು ನೋಡಿದರೆ ಈ ಮೊದಲನೇ 5 ಐ ಐ ಟಿ 10 ವರ್ಷಗಳ ಕಾಲದಲ್ಲಿ ಶುರುವಾಯಿತು. ಅಂದರೆ 51ನೇ ಇಸ್ವಿಯಿಂದ 61ನೇ ಇಸ್ವಿ ಒಳಗೆ 5 ಐ ಐ ಟಿಗಳು ಶುರುವಾಯಿತು. ಇವತ್ತಿಗೂ ಎಲ್ಲದಕ್ಕಿಂತ ಹಳೆ ಐ ಐ ಟಿಗಳು ಯಾವುದು ಅಂದರೆ ಈ 5 ಹೇಳ್ತಾರೆ. ಅದರ ನಂತರ ಗುವಾಹಟಿಯಲ್ಲಿ 94ನೇ ಇಸ್ವಿಯಲ್ಲಿ ಒಂದು ಐ ಐ ಟಿ ಶುರು ಮಾಡಿದರು. ಸೊ ಮೊದಲು 6 ಐ ಐ ಟಿಗಳು ಯಾವುದು ಅಂದರೆ ಇವು. ಈ ಕೆಳಗಡೆ ಐ ಐ ಟಿ ರೂರ್ಕಿ, ಐ ಐ ಟಿ ವಾರಣಾಸಿ ಮತ್ತು ಧನ್ಬಾದ್, ಇವು ಮೂರು ಆ್ಯಕ್ಚುಲಿ ಬೇರೆ ಕಾಲೇಜುಗಳು. ಅಂದರೆ ರೂರ್ಕಿಯಲ್ಲಿ ಥಾಮ್ಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ರೂರ್ಕಿ ನಗರದಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ವಿಶೇಷ ಪರಿಣಿತಿ ಹೊಂದಿರೋರು, ಬ್ರಿಟಿಷ್ ಸರ್ಕಾರ ಎಲ್ಲಾದರೂ ಬಿಲ್ಡಿಂಗ್ಗಳು ಕಟ್ಟಬೇಕು, ಬ್ರಿಡ್ಜ್ಗಳು ಕಟ್ಟಬೇಕು ಅಂದರೆ ಅದಕ್ಕೆ ತರಬೇತಿ ಕೊಡೋಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿದರು. ಅದರ ನಂತರ ಅದಕ್ಕೆ ರೂರ್ಕಿ ಯೂನಿವರ್ಸಿಟಿ ಅಂತ ಹೆಸರು ಬಂತು. ಸೊ ಈ 2001, 2002 ಇಸ್ವಿಯಲ್ಲಿ ಈ ಕಾಲೇಜೂ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇದೆ, ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೂ ಒಂದು ಐ ಐ ಟಿ ಅನ್ನೋ ಹೆಸರನ್ನು ಕೊಟ್ಟಿದ್ರು. ಅದೇ ಥರ ವಾರಣಾಸಿಯಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಮದನ್ ಮೋಹನ್ ಮಾಲ್ವಿ ಅವರು ಶುರು ಮಾಡಿದ್ರು, ಅದನ್ನು ಐ ಐ ಟಿ ವಾರಣಾಸಿ ಅಂತ 2015ನೇ ಇಸ್ವಿಯಲ್ಲಿ ಹೆಸರು ಕೊಟ್ಟಿದ್ರು. ಐ ಎಸ್ ಎಮ್ ಧನ್ಬಾದ್, ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಧನ್ಬಾದ್ ಅಂತ ಇತ್ತು ಅದಕ್ಕೂ. ಈ ಥರ ಮೂರು ಬೇರೆ ಕಾಲೇಜ್ಗಳು, ಈಗಾಗಲೇ ನಡೀತಾ ಇರೋ ಕಾಲೇಜ್ಗಳು, ಚೆನ್ನಾಗಿ ನಡೀತಾ ಇರೋ ಕಾಲೇಜ್ಗಳಿಗೆ ಐ ಐ ಟಿ ಅಂತ ಹೆಸರುಗಳು ಕೊಟ್ಟಿದ್ರು. ಸೊ ಆ ಥರ ಹಳೇವು ಅಂತ ನೋಡಿದರೆ ತುಂಬ ಹಿಂದೆ ಶುರುವಾಗಿರೋ 5, 94ನೇ ಇಸ್ವಿಯಲ್ಲಿ ಶುರುವಾಗಿರೋದು 1, 6 ಅಲ್ಲಿಗೆ, ಮತ್ತು ಇನ್ನೂ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ ಇನ್ನೊಂದು 3 ಕಾಲೇಜು, ಒಟ್ಟು 9 ಕಾಲೇಜುಗಳು ಈ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ ಐ ಐ ಟಿಗಳು. 2007, 2008, 2009ನೇ ಇಸ್ವಿಯಲ್ಲಿ ಆಗಿನ ಸರ್ಕಾರ, ಭಾರತ ಸರ್ಕಾರ, ಹೊಸದಾಗಿ ಇನ್ನೊಂದಷ್ಟು ಐ ಐ ಟಿಗಳು, 8 ಐ ಐ ಟಿಗಳು ಅಂತ ಶುರು ಮಾಡಿತು. ಅದರಲ್ಲಿ ಭುವನೇಶ್ವರ್ ಅಂದರೆ ಒರಿಸ್ಸಾದಲ್ಲಿದೆ, ಗಾಂಧಿನಗರ್ ಗುಜರಾತಲ್ಲಿ, ಈ ಥರ ಒಂದು 8 ಐ ಐ ಟಿಗಳು ಶುರು ಮಾಡಿತು. ಈಗಿನ ಸರ್ಕಾರ 2015, 2016ನೇ ಇಸ್ವಿಯಲ್ಲಿ ಇನ್ನೊಂದು 6 ಐ ಐ ಟಿ ಶುರು ಮಾಡಿತು. ಐ ಐ ಟಿ ಧಾರವಾಡ ಅಂದರೆ ಕರ್ನಾಟಕದಲ್ಲಿ ಸಹ ಒಂದು ಐ ಐ ಟಿ ಸ್ಥಾಪನೆ ಆಗಿದೆ. ಈಗ ಒಟ್ಟು 23 ಐ ಐ ಟಿಗಳಿದೆ. ಎಲ್ಲ ಐ ಐ ಟಿಗಳಲ್ಲೂ ಸಂಶೋಧನೆಗೆ ಸಂಬಂಧಪಟ್ಟಂಗೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಕೆಲಸ ನಡೀತಾ ಇದೆ. ಏನೇ ಆದರೂ ಈ ಹಳೆ ಐ ಐ ಟಿಗಳಲ್ಲಿ ಪ್ರಯೋಗಾಲಯಗಳಿರ್ಬೋದು, ಕಟ್ಟಡಗಳಿರ್ಬೋದು, ಅಲ್ಲಿರುವಂಥ ವ್ಯವಸ್ಥೆ ಸ್ವಲ್ಪ ಬೇರೆ ಐ ಐ ಟಿಗಳಿಗೆ ಹೋಲಿಸಿದ್ರೆ ಒಂದು ಹೆಜ್ಜೆ ಅವು ಮುಂದೆ ಇದ್ದಂಗೆ. ಇದು ಪ್ರತಿ ವರ್ಷ ಪ್ರಪಂಚಾದ್ಯಂತ ಒಂದಷ್ಟು ರ್ಯಾಂಕಿಂಗು ಸಹ ನಡೀತಾ ಇರುತ್ತೆ, ಯಾವ್ಯಾವ ಕಾಲೇಜ್ಗಳು ಚೆನ್ನಾಗಿದೆ ಅನ್ನೋ ಥರ ಒಂದು ರ್ಯಾಂಕಿಂಗ್ ನಡೀತಾ ಇರುತ್ತೆ. ಅದರಲ್ಲಿ ಒಂದೊಂದು ಯಾರು ರ್ಯಾಂಕಿಂಗ್ ಮಾಡ್ತಾರೆ ಅನ್ನೋದ್ರ ಆಧಾರಿತವಾಗಿ ಈ ಐ ಐ ಟಿ ಬಾಂಬೆ, ಐ ಐ ಟಿ ಡೆಲ್ಲಿ, ಐ ಐ ಟಿ ಮೆಡ್ರಾಸ್ ಇವೆಲ್ಲನೂ ಸ್ವಲ್ಪ ಹೆಸರು ಬರ್ತಾ ಇರುತ್ತೆ, ಮತ್ತು ಒಳ್ಳೆ ರ್ಯಾಂಕಿಂಗು ಸಹ ಪ್ರಪಂಚಾದ್ಯಂತ ಇರೋ ಕಾಲೇಜುಗಳಲ್ಲಿ ಪಡೀತಾ ಇರ್ತವೆ. ಸುಮಾರು ಬಾರಿ ಹೇಳ್ತಾರೆ ಬೇರೆ ದೇಶಗಳಲ್ಲಿ ನಡೀತಾ ಇರೋವಂಥ ಸಂಶೋಧನೆಗೆ ಹೋಲಿಸಿದ್ರೆ ನಮ್ಮಲ್ಲಿ ಸ್ವಲ್ಪ ಕೊರತೆ ಇರ್ಬೋದು, ಆದರೆ ಈ ಕಾಲೇಜಲ್ಲಿ ತರಬೇತಿ ಕೊಡೋದಿದೆಯಲ್ಲ,
ಬಹುಶಃ ನಮ್ಮ ದೇಶದಲ್ಲಿರೋ ಐ ಐ ಟಿಗಳಷ್ಟು ಉತ್ತಮ ಮಟ್ಟಕ್ಕೆ ತರಬೇತಿ

ತರಬೇತಿ ನೀಡೋ ತರದ ಇಂಜಿನಿಯರಿಂಗ್ ಕಾಲೇಜ್ಗಳು ಪ್ರಪಂಚದಲ್ಲಿ ಇನ್ನೆಲ್ಲೂ ಇಲ್ವೇನೋ ಅನ್ನೋದು ಚರ್ಚೆ ನಡೀತ. ಸೊ ಆ ಥರ IIT ಅನ್ನೋದು ಒಳ್ಳೆ ಹೆಸರು ಯಾಕಿದೆ ಅಂದರೆ ಅಷ್ಟು ಉತ್ತಮವಾಗಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತರಬೇತಿ ನೀಡುವಂಥ ಕಾಲೇಜ್ಗಳು. ಅದು ನಮ್ಮ ದೇಶದಲ್ಲೇ ಇಷ್ಟು 23 ಕಾಲೇಜ್ಗಳು ಇದೆ ಅನ್ನೋದು ಒಂಥರ ಹೆಮ್ಮೆಯ ವಿಷಯ. ಸೊ IIT ಏನು ಓದ್ಬೋದು ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ BTech ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಅದು 4 ವರ್ಷದ ಕೋರ್ಸ್ ಥರ. ಬ್ಯಾಚುಲರ್ ಆಫ್ ಸೈನ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಇರುತ್ತಲ್ಲ, ಸೊ ಹಾಗಾಗಿ ಬ್ಯಾಚುಲರ್ ಆಫ್ ಸೈನ್ಸೂ ಇದೆ. ಕೆಲವು ಕಾಲೇಜುಗಳಲ್ಲಿ ಆರ್ಕಿಟೆಕ್ಚರ್, ಆರ್ಕಿಟೆಕ್ಚರ್ ಅಂದರೆ ಒಂದು ಬಿಲ್ಡಿಂಗ್ ಹೇಗೆ ಕಟ್ಟಬೇಕು ಅಂತ ರೂಪುರೇಷೆ ಹಾಕೋರು ಇರ್ತಾರಲ್ಲ, ಅವ್ರನ್ನ ಆರ್ಕಿಟೆಕ್ಟ್ ಅಂತ ಕರೀತಾರೆ. ಅದಕ್ಕೆ ಪಡೆಯುವಂಥ ತರಬೇತಿ ಇದೆಯಲ್ಲ, ಅದು BArk ಅಂತ ಇದೆ. ಅದು 5 ವರ್ಷದ ತರಬೇತಿ ಇರುತ್ತೆ. ಅದು ಎಲ್ಲ IIT ಇಲ್ಲ, ಕೆಲವು IIT ಇದೆ. ಇತ್ತೀಚೆಗೆ ಕೆಲವು ಹೊಸ ಕೋರ್ಸ್ಗಳು ಶುರು ಆಗ್ತಾ ಇದೆ. ಈ ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ, ಅಥವಾ ಡ್ಯುವಲ್ ಡಿಗ್ರಿ ಕೋರ್ಸಸ್ ಅಂತ ಕರಿತೀವಿ. ಹಲವಾರು ಹೊಸ ಹೊಸದ ಕೋರ್ಸ್ಗಳು, ಇವತ್ತಿನ ಸಮಾಜಕ್ಕೆ ಅಗತ್ಯ ಇರುವಂಥ ಕೋರ್ಸ್ಗಳು ನಿರಂತರವಾಗಿ ಶುರು ಆಗ್ತದೆ. ಒಟ್ಟಾರೆ ನೀವು ಯಾವುದೇ ಕೋರ್ಸ್ಗೆ ನಾನು ಸೇರ್ಕೊಳ್ತೀನಿ, ನನ್ನ PU ಮುಗಿಸಿದ ಮೇಲೆ ಸೇರ್ಕೊಳ್ತೀನಿ ಅಂದರೆ 4-5 ವರ್ಷ ಓದುವಂಥ ಕೋರ್ಸ್ಗಳೆಲ್ಲ ಈ IIT ಇದೆ. ಈಗ BTech ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದರಲ್ಲಿ ಸುಮಾರು ರೀತಿಯ ಇಂಜಿನಿಯರಿಂಗ್ ಇದೆ. ನಾನು ಸುಮಾರು ಸತಿ ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಾ ಇರ್ತೀನಿ, ಅವ್ರು ಹೇಳ್ತಾ ಇರ್ತಾರೆ ನಾನು ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳ್ತಾರೆ. ಯಾವ ಇಂಜಿನಿಯರಿಂಗ್ ಅಂದರೆ ಎಲ್ಲರೂ ಹೇಳೋದು ಒಂದು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಾರೆ. ಅದು ಮೀರಿ ಇನ್ನೇನಿದೆ ಅನ್ನೋ ಆಪ್ಷನ್ಗಳು, ಸುಮಾರು ಆಪ್ಷನ್ಗಳಿದೆ, ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಕಂಪ್ಯೂಟರ್ ಸೈನ್ಸ್ ಅಂತ ನಾವು ಏನು ಹೇಳ್ತೀವಿ ಅದೊಂದಿದೆ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿರೋದಿದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸ್ ಇದೆ, ಮೆಟೀರಿಯಲ್ ಸೈನ್ಸ್ ಇದೆ, ಮೆಟಲರ್ಜಿ ಇದೆ, ಬಯೋಟೆಕ್ನಾಲಜಿ ಇದೆ, ನೇವಲ್ ಆರ್ಕಿಟೆಕ್ಚರ್ ಅಂತಿದೆ. ಈ ಥರ ಒಂದು 15-20 ರೀತಿಯ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇದು ನಾನು 15-20 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ IIT ಎಲ್ಲ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಇರಲ್ಲ. ಸೊ ನೀವು ಯಾವ IIT ಸೇರ್ತೀರೋ ಅದಕ್ಕೆ ತಕ್ಕಂತೆ ಅಲ್ಲಿ ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ ಅಂತ ನೋಡ್ಬೋದು. ಬಹುತೇಕ ಇವೆಲ್ಲ IIT ಇರುವಂಥ ಕೋರ್ಸ್ಗಳು ನಾನು ಇಲ್ಲಿ ತೋರಿಸಿರೋದು. ಕೆಲವು ಈಗ ಫಾರ್ ಎಕ್ಸಾಂಪಲ್ ನೀವು ಮೈನಿಂಗ್ ಅಂತ ನೀವು ಒಂದು ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದು ಎಲ್ಲ IIT ಇಲ್ಲ. IIT ಧನ್ಬಾದಲ್ಲಿದೆ, IIT ರೂರ್ಕಿಯಲ್ಲಿದೆ. ಸೊ ಕೆಲವು ಕೋರ್ಸ್ಗಳು ಕೆಲವು IIT ಒಟ್ಟು ಒಂದು 20 ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇಂಜಿನಿಯರಿಂಗ್ ಒಂದೇ ಅಲ್ಲ, ಬೇರೆಯೂ ಇದೆ ಕೋರ್ಸ್ಗಳು. ಸೊ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಗಣಿತ, ರಸಾಯನಶಾಸ್ತ್ರ, ಬಯಾಲಜಿಕಲ್ ಸೈನ್ಸಸ್ ಮೇಲೇನೂ ಕೋರ್ಸ್ಗಳಿದೆ. ಇದರಲ್ಲಿ BSc ಪ್ಲಸ್ MSc ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಏನು ಹೇಳ್ತೀವೋ ಅವು ಇದೆ. ಅದಲ್ಲದೇ ಇನ್ನು ಕೆಲವು ಇಂಜಿನಿಯರಿಂಗ್ ಕೋರ್ಸ್ಗಳೇ ಇದೆ. ಈಗ ಇಂಜಿನಿಯರಿಂಗ್ ಫಿಸಿಕ್ಸ್ ಅಂತ ಒಂದು ಕೋರ್ಸ್ ಇದೆ, ಅಂದರೆ ಇಂಜಿನಿಯರಿಂಗು ಭೌತಶಾಸ್ತ್ರಕ್ಕೂ ಕಾಂಬಿನೇಷನ್ ಥರ. ಸೊ ಈ ಥರ ಕೋರ್ಸ್ಗಳು ಸುಮಾರಿದೆ, ಅವನ್ನು ನಾವು ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ. ಅಂದರೆ ಒಂದೇ ಕೋರ್ಸ್ ಅಲ್ಲ, ಎರಡು ವಿಷಯಗಳಿಗೆ ಒಂಥರ ಕಾಂಬಿನೇಷನ್ನಲ್ಲಿ ಇರುವಂಥವು ಸುಮಾರಿದೆ. ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದರೆ, ಇಂಜಿನಿಯರಿಂಗ್ ಕಡೆಗೆ ಹೋಗಬೇಕು ಅಂತ ಆಸಕ್ತಿ ಇದ್ದರೆ, ನಮ್ಮ ದೇಶದಲ್ಲಿರುವಂಥ ಅತ್ಯುತ್ತಮ ಕಾಲೇಜುಗಳು ಯಾವುದು ಅಂತ ಪಟ್ಟಿ ಮಾಡಿದರೆ ಖಂಡಿತವಾಗ್ಲೂ ಅದರಲ್ಲಿ ಈ IIT ಮುಂಚೂಣಿಯಲ್ಲಿ ಇದ್ದೇ ಇರ್ತದೆ. ಅದು ನಾನು ಒಳ್ಳೆಯ ಕಾಲೇಜ್ಗೆ ಹೋಗಬೇಕು ಅನ್ನೋ ಆಸಕ್ತಿ ಇರೋರು ಈ ಥರ IIT ಓದಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತಾರೆ. ನಾನು ಸೇರೋದಾದರೆ ಹೇಗೆ ಸೇರೋದು? IIT ಸೇರಬೇಕಾದ್ರೆ ನಾವು PU 2ನೇ ವರ್ಷದಲ್ಲಿದ್ದಾಗ JEE ಮೇನ್ಸ್ ಅಂತ ಒಂದು ಪರೀಕ್ಷೆ ಬರೀತೀವಿ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ಒಂದು ಇಂಟರ್ನೆಟ್ ಸೆಂಟ್ರಲ್ಲಿ ಕೆಲವು ಕೇಂದ್ರಗಳಲ್ಲಿ ಕೊಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ನಿಖರವಾಗಿ ನಿಮಗೆ ಕೊಟ್ಟಿದ್ದ ಡೇಟಲ್ಲಿ ನೀವು ಹೋಗಿ ಪರೀಕ್ಷೆ ಬರೀತೀರ. JEE ಮೇನ್ಸಲ್ಲಿ ಯಾರು ಬರೀತಾರೋ ಅವರಲ್ಲಿ ಕೆಲವ್ರನ್ನ ಆಯ್ಕೆ ಮಾಡಿ ನೆಕ್ಸ್ಟು JEE ಅಡ್ವಾನ್ಸ್ಡ್ ಬರೆಯೋಕ್ಕೆ ಕರೀತಾರೆ. ನಾನು IIT ಮಾತ್ರ ಸೇರಬೇಕು ಅನ್ನೋದಾದರೆ ನೀವು JEE ಅಡ್ವಾನ್ಸ್ಡಲ್ಲಿ ಆಯ್ಕೆ ಆಗಬೇಕು. IIT ಅಲ್ಲದೇ ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರೋ ಇನ್ನೂ ಹಲವಾರು ಒಳ್ಳೆ ಕಾಲೇಜ್ಗಳಿದೆ. NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋವು ರಾಜ್ಯಕ್ಕೆ ಒಂದೊಂದು ಕಾಲೇಜು ಇದೆ. ಈಗ ನಮ್ಮ ರಾಜ್ಯದಲ್ಲಿ ಸೂರತ್ಕಲ್ ಅಂದರೆ ಮಂಗಳೂರು ಹತ್ರ NIT ಕರ್ನಾಟಕ, NITK ಅಂತ ಕರೀತಾ ಇರ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದು ನಮ್ಮ ರಾಜ್ಯದಲ್ಲಿ ಇದೆ.
ಅದಕ್ಕೆ ನೀವೇನಾದರೂ ಸೇರಬೇಕು.

ಅಂದ್ರೆ ಜೆಇ ಮೇನ್ಸ್ ಮುಖಾಂತರ ಹೋಗಿ ಸೇರ್ಬೋದು. NIT ಅಲ್ಲದೇನೆ ಇನ್ನು IIIT ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನೋ ಹೆಸರು ಇರುವಂತ ಇನ್ನೂ ಹಲವು ಕಾಲೇಜ್ಗಳಿದೆ. ಈಗ ಕರ್ನಾಟಕದಲ್ಲಿ ಅವು ಮೂರು ಕಾಲೇಜ್ಗಳಿದೆ, ಒಂದು ಬೆಂಗಳೂರಲ್ಲಿದೆ, ಒಂದು ಧಾರವಾಡಲ್ಲಿದೆ, ಒಂದು ರಾಯಚೂರಲ್ಲಿದೆ. ಈ ಮೂರಕ್ಕೆ ನೀವು ಸೇರ್ಬೇಕಂದ್ರೂ JEE ಮೇನ್ಸ್ ಮುಖಾಂತರ ಹೋಗ್ಬೋದು. IIT ಮಾತ್ರ ಸೇರ್ಬೇಕು ಅನ್ನೋದಾದ್ರೆ JEE ಅಡ್ವಾನ್ಸ್ಡ್ ಖಂಡಿತವಾಗ್ಲೂ ನೀವು ಆಯ್ಕೆ ಆಗಿ ಅದನ್ನು ಬರಿಬೇಕು. ಅದರ ನಂತರ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದಂಗೆ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು. ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ ನಂತರ ನಿಮಗೆ IIT ಸೀಟು ಸಿಗೋದು ಸಾಧ್ಯತೆ ಇದೆ. ಈಗ ಒಟ್ಟು 23 IIT ಇದೆ. 23 IIT ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಸೀಟು ಇರುತ್ತೆ ಅಂದರೆ 11,000 to 12,000 ಮಧ್ಯದಲ್ಲಿ ಬರುತ್ತೆ. ಅದರಲ್ಲಿ ಬ್ರ್ಯಾಂಚು ಆರು, ಯಾವ ಟೈಪ್ ಆಫ್ ಇಂಜಿನಿಯರಿಂಗ್ ನೀವು ತಗೊಳ್ತೀರಿ, ಯಾವ ಕೋರ್ಸ್ ತಗೋತೀರಿ, ಸ್ಪೆಷಲೈಸೇಷನ್ ತಗೋತೀರಿ, ಅದರ ಆಧಾರಿತವಾಗಿ ಎಷ್ಟು ಸೀಟ್ ಇದೆ ಅನ್ನೋದು ಪ್ರತಿ ವರ್ಷ ಅವರು ಅನೌನ್ಸ್ ಮಾಡ್ತಾರೆ. ಒಂದು ನೀವು ಪ್ರಿಪೇರ್ ಆಗಬೇಕಂದ್ರೆ ನಮ್ಮ ದೇಶದಲ್ಲಿ ಮೊದಲನೇ 10,000 ವಿದ್ಯಾರ್ಥಿಗಳಲ್ಲಿ ನಾನಿದ್ದರೆ ನನಗೆ ಯಾವುದಾದ್ರೂ ಒಂದು IIT ಸೇರೋಕ್ಕೆ ಅವಕಾಶ ಸಿಗುತ್ತೆ ಅಂತ ನೀವು ನಂಬೋದು. ಇಲ್ಲ, ನನಗೆ ಇಂಥ IIT ಹೋಗಬೇಕು, ಈ ಇರೋ 23 ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ IIT ನಾನು ಹೋಗಬೇಕು ಅನ್ನೋದಾದರೆ ಅದಕ್ಕೆ ತಕ್ಕಂತೆ ನಿಮ್ಮ ರ್ಯಾಂಕ್ ಎಷ್ಟಿರಬೇಕು ಅಂತ ನೀವು ಯೋಜನೆ ಒಂದು ಮಾಡ್ಕೋಬೋದು. ಸೊ ಈಗ ನಾನು JEE ಮೇನ್ಸ್ ಬರೆಯೋದು ಅನ್ನೋದು ಮೊದಲನೇ ಹೆಜ್ಜೆ. ಈಗ ನಾನು IIT ಸೇರಬೇಕಂದ್ರೆ ಇಲ್ಲಿ 4 ಹಂತಗಳಿದೆ ಅಂತ ನಾನು ಹೇಳಿದೆ. ಅದರಲ್ಲಿ ಮೊದಲನೇ ಹೆಜ್ಜೆ ಏನು, JEE ಮೇನ್ಸ್ ಪರೀಕ್ಷೆ ಬರೀಬೇಕು. JEE ಮೇನ್ಸ್ ಪರೀಕ್ಷೆ ಬರೆಯೋದು ನಾವು ದ್ವಿತೀಯ PU, ಸೆಕೆಂಡ್ PU ಅಲ್ಲಿ ಬರಿತೀವಿ, ಅಥವಾ 12ನೇ ತರಗತಿ ನೀವು CBSE 12th ಸ್ಟ್ಯಾಂಡರ್ಡ್ ಅಲ್ಲಿ ಬರಿತೀವಿ. ಅದಕ್ಕೆ ಸಿಲೆಬಸ್ ಏನಿರುತ್ತೆ ಅಂದರೆ PU ಅಲ್ಲಿ ನೀವು ಏನು ಕಲಿತೀರೋ ಅದೇ ಇರುತ್ತೆ. ಮೂರು ವಿಷಯಗಳ ಮೇಲೆ ಇರುತ್ತೆ, ಒಂದು ಮ್ಯಾಥ್ಸ್, ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ. ಬೋರ್ಡ್ ಎಕ್ಸಾಮ್ಗೆ ಏನು ಸಿಲೆಬಸ್ ಇರುತ್ತೋ ಅದೇ ಇರುತ್ತೆ, ಆದರೆ ಕೇಳುವಂಥ ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿ ಇರುತ್ತೆ. ಬೋರ್ಡ್ ಎಕ್ಸಾಮ್ ಅಲ್ಲಿ ಇದ್ದಂಗೆ ಹಿಂದೆ ಕಳೆದ 5 ಕ್ವಶನ್ ಪೇಪರ್ನ ನೋಡಿಕೊಂಡ್ರೆ ನನಗೆ ಗೊತ್ತಾಗತ್ತೆ, ಆ ಥರ ಎಲ್ಲ ಹೇಳೋಕ್ಕೆ ಸ್ವಲ್ಪ ಕಷ್ಟ ಇದೆ. ಎರಡನೇದು, ಈ ಪರೀಕ್ಷೆ ಇದೆಯಲ್ಲ, JEE ಮೇನ್ಸ್ ಪರೀಕ್ಷೆ ಇದೆಯಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ವತಿಯಿಂದ ನಡೆಯುತ್ತೆ. ಕ್ವಶನ್ ಪೇಪರ್ ರೆಡಿ ಮಾಡೋದೆಲ್ಲನೂ IIT ಇರುವಂಥ ಪ್ರೊಫೆಸರ್ಗಳನ್ನ ಕಡೆಯಿಂದ ತಯಾರಿಸಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗು ಮಾಡ್ತಾರೆ. ಈ ವರ್ಷ ಒಂದು 20 ಅಷ್ಟು ವಿದ್ಯಾರ್ಥಿಗಳು JEE ಮೇನ್ಸ್ ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಯಾರ್ದಿದೆಯೋ ಆ ಥರದ 2,500,000 ವಿದ್ಯಾರ್ಥಿಗಳನ್ನು JEE ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲೊಂದು ನೋಡಿ, ನೀವು IIT ಸೇರಬೇಕಾದ್ರೆ ನಾನು ಹೇಳಿದೆ 10,000 ಸೀಟ್ ಇದೆ ಅಂತ, ಆದರೆ ಬರೀತಾ ಇರೋರು ಎಷ್ಟು, 20,00,000 ಜನ. ಅಂದರೆ ಅದನ್ನ ನೋಡಿದ್ರೇ ನಿಮಗೆ ಎಷ್ಟು ಕಷ್ಟ ಇದೆ ಆಯ್ಕೆ ಆಗೋದು, ಎಷ್ಟು ಸ್ಪರ್ಧೆ ಇದೆ ಆಯ್ಕೆ ಆಗೋಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆ ಸ್ಪರ್ಧೆಯನ್ನು ನೋಡಿ ನೀವು ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ, ಅಷ್ಟೇ ಬದ್ಧತೆಯಿಂದ ನಾವು ಸಿದ್ಧತೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ 20,00,000 ಜನದಿಂದ 2,500,000 ಜನನ ಆಯ್ಕೆ ಮಾಡಿದ್ದಾರೆ. ಅಂದರೆ ಏನಾಯಿತು, 8 JEE ಮೇನ್ಸ್ ಪರೀಕ್ಷೆ ಬರೆದ್ರೆ ಕೇವಲ ಒಬ್ಬನ ಮಾತ್ರ JEE ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋಕ್ಕೆ ಕರೆದಿದ್ದಾರೆ. ಈಗ JEE ಅಡ್ವಾನ್ಸ್ಡ್ 2,500,000 ಬರೆದಿದ್ದರೆ ಅದರಲ್ಲಿ ಬರೀ 10,000 ಜನಕ್ಕೆ IIT ಸೇರೋಕ್ಕೆ ಅವಕಾಶ ಇದೆ, ಅಂದರೆ 25 ಜನರಲ್ಲಿ ಒಬ್ಬ. ಈಗ ನೀವು ಮೊದಲಿಂದ ಲೆಕ್ಕ ಹಾಕಿದ್ರೆ 200 ಜನ ಪರೀಕ್ಷೆ ಬರೆದ್ರೆ ಒಬ್ಬನಿಗೆ ಮಾತ್ರ IIT ಸೇರೋಕ್ಕೆ ಅವಕಾಶ ಸಿಗುತ್ತೆ. ಈ ಸೆಲೆಕ್ಷನ್ ಪ್ರಾಸೆಸ್ ಇದೆಯಲ್ಲ, ಪ್ರಪಂಚದಲ್ಲಿ ಅತಿ ಕಠಿಣವಾಗಿರುವಂಥ ಆಯ್ಕೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ಕಠಿಣವಾಗಿರೋ ಆಯ್ಕೆ ಪ್ರಕ್ರಿಯೆ ಅಂದರೆ 2 ಕಾರಣಗಳಿಗೆ. ಒಂದು, ಆ ಪರೀಕ್ಷೆ ಪದ್ಧತಿ ಏನಿದೆಯೋ ಅದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಪ್ರಶ್ನೆಗಳು ಮುಖಾಂತರ ನಿಜವಾಗ್ಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂತ ಕಂಡುಹಿಡಿತಾರೆ. ಎರಡನೇದು, ಎಷ್ಟು ಜನಕ್ಕೆ ಆಸಕ್ತಿ ಇದೆಯೋ ಸೇರಕ್ಕೆ ಅದಕ್ಕೆ ತಕ್ಕಂತೆ ಕಾಲೇಜ್ಗಳ ಸಂಖ್ಯೆ ಇಲ್ಲ, ತುಂಬ ಕಡಿಮೆ ಕಾಲೇಜ್ಗಳಿದೆ, ಕಡಿಮೆ ಸೀಟ್ಗಳಿದೆ, ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗಲ್ಲ. ಸೊ ನಾವು IIT ಹೋಗಬಹುದೇ ಅಂದರೆ ಖಂಡಿತವಾಗ್ಲೂ ಹೋಗ್ಬೋದು, ಅದಕ್ಕೆ ಸಿದ್ಧತೆಯೂ ಅಷ್ಟೇ ಬದ್ಧತೆಯಿಂದ ನಾವು ಮಾಡಬೇಕಾಗಿದೆ. ನಾನು IIT JEE ಪರೀಕ್ಷೆ ಬರೆದಿದ್ದೀನಿ, ಮೇನ್ಸಲ್ಲಿ ಆಯ್ಕೆ ಆಗಿದ್ದೀನಿ, ಈಗ ಅಡ್ವಾನ್ಸ್ಡ್ಗೆ ನಾನು ಆಯ್ಕೆ ಆಗಿದ್ದೀನಿ ಅಂದರೆ ಇದರಲ್ಲಿ ನೀವು ಎಷ್ಟು ಆಳವಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಅಂತ ನೋಡ್ತಾರೆ.
ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆಗಳು.

ಹೇಳ್ತಾರೆ. ಈ ಬರೀ ನಾನು ನೆನ್ಪಿಟ್ಕೊಂಡು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ, ಆ ರಾಜ್ಯಗಳಿಗೆ ರಾಜಧಾನಿಗಳು ಯಾವುದು, ಈ ಥರ ನೆನ್ಪಿಟ್ಕೊಳ್ಳೋಂಥ ವಿಷಯಗಳ ಆಧಾರಿತವಾಗಿ ಏನು ಪ್ರಶ್ನೆಗಳಿರಲ್ಲ. ನಿಜವಾಗ್ಲೂ ನನಗೆ ಅರ್ಥ ಆಗಿದ್ದರೆ ಅದಕ್ಕೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಯಾವ ವಿಷಯಗಳ ಮೇಲೆ ಇರುತ್ತೆ, ಜೆಇ ಮೇನ್ಸಲ್ಲಿ ಯಾವ ಮೂರು ಸಬ್ಜೆಕ್ಟ್ ಇದೆಯೋ ಸೇಮ್ ಅದೇ ಮೂರು ಸಬ್ಜೆಕ್ಟು ಇಲ್ಲೂ. ಆ್ಯಂಡ್ ಇದು ಮೇನು ಆಲೋಚನೆ ನೀವು ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಯಾವ ಪ್ರಶ್ನೆಗೂ ನಿಖರವಾಗಿ ಒಂದೇ ರೀತಿಯ ಉತ್ತರ ಇರಲ್ಲ. ನೀವು ಒಂದು ಉತ್ತರ ಕೊಡಬೇಕಾದ್ರೆ ಹಲವು ರೀತಿಗಳಲ್ಲಿ ಯೋಚನೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಅದಕ್ಕೆ ಇದನ್ನು ಟೆಸ್ಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ. ಸೊ ಪರೀಕ್ಷೆ ಕಾಲೇಜ್ ಬಗ್ಗೆ ತಿಳ್ಕೊಂಡಿದ್ದೀರಿ, ಪರೀಕ್ಷೆ ಬಗ್ಗೆ ತಿಳ್ಕೊಂಡಿದ್ದೀರಿ. ಈಗ ನಾನು ಸಿದ್ಧತೆ ಮಾಡಬೇಕಾದ್ರೆ ನಾನೊಂದು ಹಳ್ಳಿಯಲ್ಲಿದ್ದೀನಿ, ಸುಮಾರು ಜನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರು ಇದ್ದಾರೆ. ನಾನು ಇಲ್ಲಿದ್ದೀನಿ, ನಾನು ಓದೋಕ್ಕಾಗಲ್ಲ, ಆಯ್ಕೆ ಆಗೋಕ್ಕಾಗಲ್ಲ ಅನ್ನೋದು ಖಂಡಿತವಾಗ್ಲೂ ಅದು ತಪ್ಪು. ನಾನು ಎಲ್ಲಿದ್ದೀನಿ ಅನ್ನೋದು ಸಂಬಂಧ ಇಲ್ಲ. ನಾನು ಸಿದ್ಧತೆ ಮಾಡ್ತೀನಿ ಅಂತ ನಾನು ನಿಖರವಾಗಿ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಮುಂದಕ್ಕೆ ಹೋಗಿ ಸಾಧನೆ ಮಾಡ್ಬೋದು. ಒಂದು ನೆನ್ಪಿಟ್ಕೋಬೇಕು, ನಮಗೆ ಎಲ್ಲಿದ್ದರೂ ನಾನು ಸಾಧನೆ ಮಾಡ್ಬೋದು ಅಂತ ಹೇಳಿದ ತಕ್ಷಣಕ್ಕೆ ನಾನು ಕೂತಿದ್ದ ಜಾಗದಲ್ಲಿ ಕೂತಿದ್ದೀನಿ, ಏನೂ ಶ್ರಮ ಹಾಕಲ್ಲ ಅಂದರೆ ಅವಕಾಶ ನನಗೆ ಬರಲ್ಲ. ನಾನು ಅವಕಾಶಗಳು ಸೃಷ್ಟಿ ಮಾಡ್ಕೋಬೇಕು. ಯಾರು ನನ್ನನ್ನು ಕೇಳದೇ ಇದ್ದರೂ ನನ್ನ ಗುರಿ ನನಗೆ ಗೊತ್ತಿದ್ದರೆ ಅದಕ್ಕೆ ಏನು ಸಿದ್ಧತೆ ಮಾಡಬೇಕು ಅದು ಸಿದ್ಧತೆ ನಾನು ಮಾಡೋಕ್ಕೆ ರೆಡಿ ಇರಬೇಕು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ನಾನು ಮಾತಾಡ್ತೀನಿ. ಈಗ ಒಂದು ತಯಾರಿ ಆಗಬೇಕಂದ್ರೆ ಏನೇನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಏನು ಅಗತ್ಯ ಇದೆ ಅಂದರೆ, ಮೊದಲನೇದು ಈ ಮೂರು ಸಬ್ಜೆಕ್ಟಲ್ಲಿ ಎಕ್ಸಾಮ್ ಇದೆ ಅಂತ ನಾನು ಹೇಳಿದ್ನಲ್ಲ, ಈ ಮೂರು ಸಬ್ಜೆಕ್ಟಲ್ಲಿ ನಾನು ತುಂಬ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿರಬೇಕು. ಆಮೇಲೆ ಸುಮಾರು ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಏನು ನಾವು ತಿಳ್ಕೊಂಡಿದ್ದೀವಿ ಅಂದರೆ ಇಂಟರ್ನೆಟ್ಟಲ್ಲಿ ವಿಡಿಯೋಗಳು ನೋಡಿಬಿಟ್ರೆ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗ್ಬಿಡುತ್ತೆ ಅಂತ. ಜೆ ಇ ಪರೀಕ್ಷೆ ಬರೀಬೇಕಾದ್ರೆ ಹಿಂದೆ ಯಾವ ಪ್ರಶ್ನೆ ಬಂದಿದೆಯೋ ಅದು ಯಾವುದು ಈ ವರ್ಷ ಬರಲ್ಲ. ಹೊಸದಾಗಿ ಒಂದು ಪ್ರಶ್ನೆ ಕೊಟ್ಟಾಗ, ಹೊಸದಾಗಿ ಒಂದು ಪ್ರಾಬ್ಲಮ್ ಕೊಟ್ಟಾಗ ಅದು ಸ್ವತಃ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಸೊ ನಿಮಗೆ ಹೊಸದಾಗಿ ಇಲ್ಲಿವರೆಗೆ ನಾನು ನೋಡದೇ ಇರುವಂಥ ಪ್ರಾಬ್ಲಮ್ ಏನಾದರೂ ಕೊಟ್ಟಿದ್ದರೆ ಅದನ್ನು ಬಿಡಿಸುವಂಥ ಅಭ್ಯಾಸ ನಿಮಗೆ ಆಗಬೇಕು. ಸೊ ಕೇವಲ ವಿಡಿಯೋಗಳು ನೋಡಿ ಕಾನ್ಸೆಪ್ಟ್ಗಳು ತಿಳ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇಲ್ಲ, ಅಭ್ಯಾಸ ಮಾಡೋದು ತುಂಬ ಮುಖ್ಯ. ಮೂರನೇದು, ಈ ಪರೀಕ್ಷೆ ಈಗ ನೋಡಿ 200 ಜನರಲ್ಲಿ ಒಬ್ಬನಿಗೆ ಮಾತ್ರ ಅವಕಾಶ ಕೊಡಬೇಕಂದ್ರೆ ಯಾರು ತುಂಬ ಬುದ್ಧಿವಂತರಿದ್ದಾರೆ ಅಂತ ಅವರು ಕಂಡುಹಿಡಿಬೇಕು. ಸೊ ಸುಲಭವಾಗಿರುವ ಪ್ರಶ್ನೆಗಳು ಕೊಟ್ಟರೆ ಎಲ್ಲರೂ ಉತ್ತರ ಕೊಟ್ಬಿಡ್ತಾರೆ. ಸೊ ಕಠಿಣವಾಗಿರುವಂಥ ಸಮಸ್ಯೆಗಳು, ಕಠಿಣವಾಗಿರುವಂಥ ಸವಾಲುಗಳು ಹಾಕಿದರೆ ಯಾರು ಬಿಡಿಸ್ತಾರೋ ಅವರು ಬುದ್ಧಿವಂತರು, ಅವ್ರು ಸಿದ್ಧತೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ IIT ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದು ಕಠಿಣವಾಗೇ ಇರುತ್ತೆ. ಕಠಿಣವಾಗಿ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ರೆ ನಾನು ಸೀಟ್ ಸಿಗಲ್ಲ, ಹೆದರ್ಕೊಳ್ಬಾರ್ದು. ಒಂದು ಸತಿ ನಾನು ಪ್ರಯತ್ನ ಮಾಡ್ತೀನಿ ಆಗಲ್ಲ, 2 ಸತಿ ಪ್ರಯತ್ನ ಮಾಡ್ತೀನಿ ಆಗಲ್ಲ, ಅಗತ್ಯ ಇದ್ದರೆ 4-5 ಸತಿ ನಾನು ಇದು ಹೇಗೆ ಬಿಡಿಸ್ಬಹುದು ಅಂತ ಯೋಚನೆ ಮಾಡ್ತೀನಿ. 5 ಸತಿ ಆದ್ರೂ ಯೋಚನೆ ಮಾಡಿದ್ರು ನನಗೆ ಸಾಲ್ವ್ ಮಾಡೋಕ್ಕಾಗಲಿಲ್ವಾ, ಒಂದು 2 ನಿಮಿಷ ಬ್ರೇಕ್ ಕೊಡ್ತೀನಿ, ಆಮೇಲೆ 6ನೇ ಸತಿ ಯೋಚನೆ ಮಾಡ್ತೀನಿ ಹೊರತು ಯಾವ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಸಿಗತ್ತೆ ಅಥವಾ ಯಾವ ಇಂಟರ್ನೆಟ್ ವಿಡಿಯೋದಲ್ಲಿ ಇದಕ್ಕೆ ಏನಾದರೂ ಉತ್ತರ ಕೊಟ್ಟಿದ್ದಾರಾ ಅಂತ ನೋಡೋದಲ್ಲ, ನಾನು ಸ್ವತಃ ಅದ್ರ ಕಡೆ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಈ ಪರೀಕ್ಷೆ ಇದೆಯಲ್ಲ, ಈಗ JEE ಪರೀಕ್ಷೆ ಬರೀಬೇಕಂದ್ರೆ ಕಷ್ಟದ ಪ್ರಶ್ನೆಗಳಿರುತ್ತೆ ಅಂತ ಒಂದು, ಅಷ್ಟು ಕಷ್ಟದ ಪ್ರಶ್ನೆಗಳ ಕಡೆಗೆ ಈಗ 3-3 ಗಂಟೆಗಳ ಕಾಲ ನೀವು ಕೂತ್ಕೊಂಡು ಗಮನ ಕೊಡಬೇಕು. ಅದು ನಮಗೆ ಗೊತ್ತಿರೋ ಪ್ರಶ್ನೆಗಳು, ರಿಟರ್ನ್ ಎಕ್ಸಾಮ್ ಇದ್ದರೆ ನಾವು ಬೋರ್ಡ್ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಬರಿತಾ ಇರ್ತೀವಿ, ಹೋಗೋ ಸಮಯ ಗೊತ್ತಾಗಲ್ಲ. ಬಟ್ ಇದು ಸ್ವಲ್ಪ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಬಿಡದೇನೆ ತಪ್ಪುಗಳಿಂದ ನಾವು ಮಾಡ್ತಾ ಇರ್ತೀವಿ, ಒಂದೊಂದು ಸತಿ ತಪ್ಪುಗಳಾಗ್ತಾ ಇರುತ್ತೆ, ಅದರಿಂದ ಕಲ್ತ್ಕೊಂಡು ನಾವು ಮುಂದುವರಿಸಿದ್ರೆ ನಾವು ಖಂಡಿತವಾಗ್ಲೂ ಸಿದ್ಧತೆ ಮಾಡ್ಬೋದು. ಕೊನೆಯದು ಏನಂದರೆ, ಇದು ಸಿಲೆಬಸ್ ಇದೆಯಲ್ಲ, ಇದು ತುಂಬ ಕಷ್ಟ ಏನಿಲ್ಲ, ಆದರೆ ಯಾವ ಥರ ಪ್ರಶ್ನೆಗಳು ಬರುತ್ತೆ, ಯಾವ ಥರ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಕಡೆ ನೀವು ಗಮನ ವಹಿಸ್ತಾ ಇರಬೇಕು, ನಿರಂತರವಾಗಿ ರಿವಿಷನ್ ಆಗ್ತಾ ಇರಬೇಕು. ಕೊನೆಯದಾಗಿ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಕೊನೆಯದಾಗಿ ಯಾರಾದರೂ ಮಾರ್ಗದರ್ಶನ ನೀಡೋರು ಒಬ್ಬರು ಬೇಕು. ಎಷ್ಟೇ ಒಳ್ಳೆ ಟೀಚರ್ ಇದ್ರೂ
ನಿಮಗೆ ಶ್ರಮ

ಹಾಕುವಂಥ ಮನೋಭಾವ ಇಲ್ಲದೇ ಇದ್ದರೆ ಜೆಇಗೆ ತಯಾರಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಾರ್ಗದರ್ಶನ ಬೇಕು, ಮಾರ್ಗದರ್ಶಕರು ಬೇಕು. ಅವರು ಇಲ್ಲದೇ ಇದ್ದರೂ ಮಾಡ್ಬೋದು, ಇದ್ದರೆ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ಇನ್ನೊಂದು ವಿಷಯ, ಫಸ್ಟ್ ಎಲ್ಲಿಂದ ಶುರು ಮಾಡೋದು? ಈಗ ಅಭ್ಯಾಸ ನಾನು ಶುರು ಮಾಡಬೇಕು, ನಾನೀಗ 8ನೇ ತರಗತಿಯಲ್ಲಿದ್ದೀನಿ, 9ನೇ ತರಗತಿಯಲ್ಲಿದ್ದೀನಿ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳು ಹೇಳ್ತೀನಿ. ಫಸ್ಟ್ ಸಿದ್ಧತೆ ಅನ್ನೋದು ನಮ್ಮ ಪಠ್ಯಪುಸ್ತಕದಿಂದ ಶುರು ಮಾಡೋದು. ಆಮೇಲೆ ಅದನ್ನು ಅಭ್ಯಾಸ ಮಾಡೋದು ಇದೆಯಲ್ಲ, ಅದನ್ನು ಶುರು ಮಾಡಬೇಕು. ಇದರಲ್ಲಿ ಒಂದು, ನಾವು ಸ್ಕೂಲ್ಗಳಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಯಾವ ಸಬ್ಜೆಕ್ಟು ಇಂಪಾರ್ಟೆಂಟು, ಆ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟು, ಈ ಚಾಪ್ಟ್ರಲ್ಲಿ 5 ಮಾರ್ಕ್ ಪ್ರಶ್ನೆ ಬರುತ್ತೆ, ಈ ಚಾಪ್ಟ್ರಲ್ಲಿ ಯಾವುದು ಪ್ರಶ್ನೆಗಳು ಬರಲ್ಲ, ಯಾವ ಚಾಪ್ಟ್ರಲ್ಲಿ ಹೆಚ್ಚಿನ ಮಾರ್ಕ್ಸ್ದು ಪ್ರಶ್ನೆ ಬರಲ್ವೋ ಅದು ಬಿಟ್ಬಿಡೋದು, ಅಥವಾ ಇದರಲ್ಲಿ ಚಾಯ್ಸ್ ಬರುತ್ತೆ 2ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, 3ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, ನಾನು ಇದು ಕಲಿದೆ ಇದ್ರೂ ನಡೆಯುತ್ತೆ ಅನ್ನೋದು ಇದೆಯಲ್ಲ, ಇದು ಜೆಇಇಗೆ ಸಿದ್ಧತೆಗೆ ನಿಮಗೆ ಪೂರಕವಾಗಿ ಉಪಯೋಗ ಬರಲ್ಲ. ಎಲ್ಲ ವಿಷಯನೂ ಕಲಿಬೇಕು, ಯಾವುದೂ ಬಿಡಂಗಿಲ್ಲ. ಪಠ್ಯಕ್ರಮದಲ್ಲಿ ಏನಿದೆಯೋ ಸಂಪೂರ್ಣವಾಗಿ ಎಲ್ಲ ವಿಷಯಗಳು ಚೆನ್ನಾಗಿ ಅರ್ಥಕೊಂಡಿರ್ಬೇಕು. ಇದರಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಮು ನೀವು ಸ್ವತಃ ಸಾಲ್ವ್ ಮಾಡುವಂತ ಆಗಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಏನೋ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ನಾನು ಸಾಲ್ವ್ ಮಾಡೋಕೆ ಆಗಲಿಲ್ಲ, ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತ ಮಾಡಿ ತೋರಿಸಿದ್ದಾನೆ, ಇಲ್ಲ ನನ್ನ ಸ್ಕೂಲ್ಗೆ ವಾಪಸ್ ಹೋದಾಗ ನನ್ನ ಟೀಚರ್ ಮಾಡಿ ತೋರಿಸಿದ್ದಾರೆ, ತೋರಿಸಿದ ತಕ್ಷಣ ಹಾಂ ಇದು ಇಷ್ಟೇ ಅಲ್ವಾ, ಗೊತ್ತಾಯ್ತು ಗೊತ್ತಾಯ್ತು ಅಂತ ಅನ್ಸುತ್ತೆ. ಆದರೆ ಒಂದು 1/2 ಗಂಟೆ ಬಿಟ್ಟು ನೀವು ಮತ್ತೆ ಅದೇ ಪ್ರಯತ್ನ ಮಾಡಿದರೆ ಮತ್ತೆ ಸಾಲ್ವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ ನಾವೇ ಸ್ವತಃ ಮಾಡದೇ ಇರೋದ್ರಿಂದ ಆಗುತ್ತೆ. ಸೊ ಇದು ಫಸ್ಟು, ಇದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಬೇಕಂದ್ರೆ ನೀವೇ ಸ್ವತಃ ಮಾಡಬೇಕು, ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ನೀವೇ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಒಂದು ಸುಮಾರು ಕಷ್ಟದ ಪ್ರಾಬ್ಲಮ್ಗಳಿರುತ್ತೆ, ಎಲ್ಲನೂ ನಾವು ಮಾಡೋಕ್ಕಾಗಲ್ಲ, ಬಟ್ ಎಲ್ಲಾದರೂ ಒಂದು ಇನ್ನೊಬ್ಬರು ಯಾರೋ ಹೇಳ್ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅಥವಾ ಎಲ್ಲೋ ನೋಡಿದ್ವಿ ಇದು ಹೇಗೆ ಸಾಲ್ವ್ ಮಾಡೋದಂತ ತಿಳ್ಕೊಂಡಿದ್ವಿ, ತಿಳ್ಕೊಂಡ್ಮೇಲೆ ಅದು ಅಷ್ಟಕ್ಕೆ ಬಿಡೋದಲ್ಲ. ಈ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಏನಾದರೂ ಸಾಲ್ವ್ ಮಾಡ್ಬೋದಾ? ಯಾವುದೇ ಒಂದು ಪ್ರಶ್ನೆಗೆ 4-5 ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೋದು. ಸೊ ಯಾವ ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕಬಹುದು ಅನ್ನೋದ್ರ ಕಡೆ ನೀವು ಸ್ವಲ್ಪ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಬೋದು. ನೆಕ್ಸ್ಟ್, ಸುಮಾರು ಜನ ಈಗ ಕೋಚಿಂಗ್ಗೆ ಹೋಗುವಂಥವ್ರು ಯೋಚನೆ ಇರುತ್ತೆ, ಕೋಚಿಂಗ್ ಹೋದರೆ ಉಪಯೋಗ ಇದೆಯಾ ಅಂತ. ಖಂಡಿತವಾಗ್ಲೂ ಉಪಯೋಗ ಇದೆ, ಆದರೆ ಕೋಚಿಂಗ್ ಹೋಗಿದ್ದ ಕಾರಣಕ್ಕೆ ಆಯ್ಕೆ ಆಗ್ತೀರಿ ಅಂತ ಅಲ್ಲ. ಈಗ 20 ಲಕ್ಷ ಜನ ಹೋಗ್ತಾರೆ ಕೋಚಿಂಗ್ಗೆ, ಆಯ್ಕೆ ಆಗೋರೆಷ್ಟು? ಬರೀ 10,000. ಏನು ವ್ಯತ್ಯಾಸ ಅಂದರೆ, ಕೋಚಿಂಗ್ ಹೋಗಿದ್ರು ಹೋಗದೇ ಇದ್ರು, ಕೋಚಿಂಗ್ ಹೋಗಿದ್ರೆ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಹೊರತು, ಕೋಚಿಂಗ್ ಹೋಗೋದ್ರಿಂದ ನಿಮಗೆ ಇದು ಎಲ್ಲ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋದು ಇದೆಲ್ಲನೂ ಸಿಗಲ್ಲ. ಅದು ಕೊನೆಗೆ ಮಾಡಬೇಕಾಗಿದ್ದು ನೀವೇ, ನೀವೇ ಅಭ್ಯಾಸ ಮಾಡಬೇಕು, ನೀವೇ ಹಠ ಬಿದ್ದು ಕಷ್ಟದ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಬೇಕು. ಸೊ ಯಾವುದೇ ಆಗಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಈ ಅಭ್ಯಾಸ ಮಾಡೋದು ಇದೆಯಲ್ಲ, ಇದನ್ನು ನೀವು ಶುರು ಮಾಡಬೇಕು. ಸುಮಾರು ಪುಸ್ತಕಗಳು ಇದೆ, ಈ ನಿಮಗೆ ಇಂಟರ್ನೆಟ್ಟಲ್ಲೂ ಸಿಗತ್ತೆ, ಕೆಲವು ನಿಮ್ಮ ಶಾಲೆ ಲೈಬ್ರರಿಗಳಲ್ಲೂ ಸಿಗತ್ತೆ, ಕೆಲವು ಪುಸ್ತಕಗಳು ನಾವು ಈ ನರ್ಸರೀಸ್ ಆಫ್ ಟ್ಯಾಲೆಂಟ್ ಕಾರ್ಯಕ್ರಮ ಎಲ್ಲಿ ನಡೆಸ್ತೀವೋ ಅಲ್ಲಿ ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಸುಮಾರು ಪುಸ್ತಕಗಳು ಕಡಿಮೆ ವೆಚ್ಚದಲ್ಲಿ ಸಿಗತ್ತೆ, ಅವರಿಂದನೇ ನೀವು ಶುರು ಮಾಡ್ಬೋದು. ಎಲ್ಲ ಇಂಟರ್ನೆಟ್ಟಲ್ಲೇ ಕರಿಬೇಕು ಅಂತ ಏನಿಲ್ಲ, ಒಂದಷ್ಟು ಜನ ಸ್ನೇಹಿತರ ಜೊತೆ ಸೇರ್ಕೊಂಡು ಶುರು ಮಾಡ್ಬೋದು ನೀವು ಸಿದ್ಧತೆ, ಒಬ್ಬರಿಂದ ಒಬ್ಬರು ಕಲಿಯೋಕ್ಕೆ ತುಂಬ ಅವಕಾಶಗಳಿದೆ. ನೆಕ್ಸ್ಟು, ಈ ಹಿಂದಿನ ಎಸ್ಪೆಷಲಿ ಈಗ ನೀವು 8th, 9th, 10th ನೋಡೋ ಅಗತ್ಯ ಇಲ್ಲ, ಬಟ್ ಪಿ ಯುಗೆ ಬಂದ ನಂತರ ಯಾವುದಾದ್ರೂ ಒಂದು ವಿಷಯದ ಮೇಲೆ ನೀವು ಒಂದು ಚಾಪ್ಟರ್ ಓದಿದ್ರಂದರೆ ಇದರಲ್ಲಿ ಜೆಇಯಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಒಂದ್ಸತಿ ನೋಡ್ಬೋದು. ಎಲ್ಲನೂ ಈಗಿಂದ ಸ್ಕೂಲ್ ಹಂತದಿಂದ ಬೇಕಾಗಿಲ್ಲ, ಬಟ್ ಆ ಟೈಮಲ್ಲಿ ಒಂದ್ಸತಿ ನೋಡ್ಬೋದು. ಇದು ಮಾರ್ಗದರ್ಶನ, ನಾನು ಹೇಳಿದ್ನಲ್ಲ ಕೋಚಿಂಗ್ಗೆ ಹೋಗೋದ್ರಿಂದ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಅಂತ, ಆ ಥರ ಮಾರ್ಗದರ್ಶನ ಕೊಡೋರು ಮಧ್ಯದಲ್ಲಿ ಇರಬೇಕು, ನಮ್ಮ ಗುರಿ ನೆನಪಿಸೋರು ಇರಬೇಕು. ಕೋಚಿಂಗಿಂದನೇ ಆಗತ್ತೆ ಅಂತ ಖಂಡಿತವಾಗ್ಲೂ ಹೇಳಲ್ಲ, ಕೋಚಿಂಗಿಂದ ಸ್ವಲ್ಪ ಉಪಯೋಗ ಅಂತೂ ಆಗತ್ತೆ. ಕೋಚಿಂಗ್ ಇಲ್ಲದೇ ಇದ್ದರೂ ಆಯ್ಕೆ ಆಗಿರೋರು ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಕೆಲವು ತಪ್ಪುಗಳು ಮಾಡ್ತಾ ಇರ್ತೀವಿ ನಾವು ಈ ಥರದ ಸಿದ್ಧತೆ ಮಾಡಬೇಕಾದ್ರೆ, ಏನೇನು ತಪ್ಪುಗಳು ಮಾಡಬಾರ್ದು ಅನ್ನೋದು ಒಂದು ಪಟ್ಟಿ. ಈ ಪ್ರಯತ್ನ ಇದೆಯಲ್ಲ, ಇದಕ್ಕೆ ಶಾರ್ಟ್ಕಟ್ಗಳಿಲ್ಲ. ಸುಮಾರು ವಿದ್ಯಾರ್ಥಿಗಳು ಈ ಮ್ಯಾಥ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದಕ್ಕೇನಾದರೂ ಒಂದು ಶಾರ್ಟ್ಕಟ್ ಇದೆಯಾ, ಇದಕ್ಕೇನಾದರೂ ಒಂದು ಫಾರ್ಮುಲಾ ಇದೆಯಾ, ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಮುಗಿಯುತ್ತಾ,
ಯಾವುದೂ ಇಲ್ಲ.

ನಿಮಗೆ ಶಾರ್ಟ್ಕಟ್ಗಳು ಹಿಡಿದಾಗ ಆ ಪ್ರಶ್ನೆಗೆ ಆ ಕ್ಷಣಕ್ಕೆ ಉತ್ತರ ಸಿಗತ್ತೆ ಹೊರತು ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಅರ್ಥಕೊಂಡು ಜೆಇಇ ಪರೀಕ್ಷೆಯ ದಿವಸ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಶಾರ್ಟ್ಕಟ್ಗಳು ಹಿಡಿಯೋಕ್ಕೆ ಹೋಗಬೇಡಿ. ಇನ್ನೊಂದು, ಈ ಪಕ್ಕದವ್ರನ್ನ ಜೋ ನೋಡಿಕೊಂಡು ಕಂಪೇರ್ ಮಾಡೋದು ಒಂದು ಅಭ್ಯಾಸ ಇದೆ, ಕೆಟ್ಟ ಅಭ್ಯಾಸ ಅದು. ಐ ಐ ಟಿ ಜೆಇಇಗೆ ಆಯ್ಕೆ ಆಗಬೇಕು ಅಂದರೆ ಯಾರು ಬುದ್ಧಿವಂತರೋ ಅವರು ಆಯ್ಕೆ ಆಗ್ತಾರೆ ಅನ್ನೋದು ಸತ್ಯನೇ, ಆದರೆ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ. ಯಾರು ಸತತವಾಗಿ, ಈಗ ನೀವು ಯಾವಾಗಿಂದ ನಾನು ಅಲ್ಲಿಗೆ ಪ್ರಿಪೇರ್ ಆಗಬೇಕು ಅಂತ ನಿರ್ಧಾರ ತಗೋತೀರೋ ಆ ದಿನದಿಂದ ಯಾರು ನನಗೆ ನೆನಪಿಸ್ತೆ ನಾನೇ ಸ್ವಂತವಾಗಿ ನಾನು ಓದ್ಕೊಳ್ತೀನಿ, ಯಾರು ಸಪೋರ್ಟ್ ಇಲ್ಲದೆ ನನಗೆ ಯಾರು ಹೇಳಬೇಕಾಗಿಲ್ಲ, ಯಾರು ನಾನು ಬೆಳಗ್ಗೆ ಎಬ್ಬಿಸ್ಬೇಕಾಗಿಲ್ಲ, ನನ್ನ ಪಾಟಿಗೆ ನಾನು ಓದ್ಕೊಳ್ತೀನಿ ಅಂತ ಯಾರು ಸಿದ್ಧತೆ ಮಾಡ್ತಾರೋ ಅವ್ರು ಖಂಡಿತವಾಗಲೂ ತಲುಪ್ತಾರೆ ಅವ್ರ ಗುರಿಯನ್ನು. ಪಕ್ಕದವ್ರಿಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿರೋರು ನಮ್ಮ ಕಾಲೇಜು ಹಂತದಲ್ಲೇ ಅಥವಾ ನಮ್ಮ ಶಾಲೆ ಹಂತದಲ್ಲೇ ನಮಗೆ ಗೊತ್ತಿರೋರು ಇರ್ತಾರೆ, ಬಟ್ ಜೆಇಇ ಪರೀಕ್ಷೆ ಬರೆಯೋರು ಇಡೀ ದೇಶಾದ್ಯಂತ ಇದ್ದಾರೆ, ಅವರೆಲ್ಲರಿಗೂ ನೀವು ಹೋಲಿಕೆ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಹೋಲಿಕೆ ಮಾಡೋದು ಕಡಿಮೆ ಮಾಡಿ. ಈ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡ್ತೀವಿ, ಒಂದು ಎರಡು ಸತಿ ನೋಡ್ತೀವಿ, ಮೂರು ಸತಿ ನೋಡ್ತೀವಿ, ಅಪ್ಪ ಇದು ತುಂಬ ಕಷ್ಟ ಇದೆ ಬಿಟ್ಬಿಡೋಣ ಅಂತ ಅನಿಸುತ್ತೆ. ಬಿಡಬಾರ್ದು. ಬಿಡದೇನೆ ಅದ್ರ ಹಿಂದೆ ನೀವು ಯೋಚನೆನೇ ಮಾಡ್ತಾ ಇದ್ರೆ ಕೊನೆಗೂ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಆಗದೇ ಇರ್ಬೋದು, ಆದರೆ ಯಾವ ಯಾವ ರೀತಿಯಲ್ಲಿ ಇದು ಸಾಲ್ವ್ ಮಾಡ್ಬೋದು ಅಂತ ನೀವು ನಿರಂತರವಾಗಿ ಯೋಚನೆ ಮಾಡ್ತೀರಿ ನೋಡಿ, ಅದರಲ್ಲೇ ತುಂಬ ಕಲಿಕೆ ಇದೆ. ಸೊ ಯಾವುದೂ ಕಷ್ಟದ ಪ್ರಶ್ನೆ ಬಂದಿದ್ದ ಕಾರಣಕ್ಕೆ ನೀವು ಬಿಡಬಾರ್ದು. ಕೊನೆಯದಾಗಿ, ತುಂಬ ಕೋಚಿಂಗ್ ಮೇಲೇನೋ ಅಥವಾ ಇಂಟರ್ನೆಟ್ ಮೇಲೇನೋ ಅತಿಯಾಗಿ ನಂಬಿಕೆ ಇಟ್ಕೋಬಾರ್ದು. ಅವೆಲ್ಲನೂ ಉಪಯೋಗ ಆಗತ್ತೆ ಯಾವಾಗ ನಾನು ಸರಿಯಾದ ದಿಕ್ಕಲ್ಲಿ ಪ್ರಯತ್ನ ಹಾಕಿದಾಗ. ನಾನು ಒಳ್ಳೆ ಕೋಚಿಂಗ್ಗೆ ಸೇರಿಕೊಂಡೆ ಅಥವಾ ನಾನು ಒಳ್ಳೆ ಇಂಟರ್ನೆಟ್ಟಲ್ಲಿ ಒಂದು ಕೋರ್ಸ್ಗೆ ಸೇರಿಕೊಂಡಿದ್ದೆ ಅನ್ನೋ ಕಾರಣಕ್ಕೆ ನೀವುಗಳ ಆಯ್ಕೆ ಆಗಲ್ಲ. ಫಸ್ಟ್ ಅಭ್ಯಾಸ ನಿಮ್ಮ ಕಡೆಯಿಂದ ಆಗಬೇಕು, ಸರಿಯಾದ ದಿಕ್ಕಲ್ಲಿ ಸಿದ್ಧತೆ ನಿಮ್ಮ ಕಡೆಯಿಂದ ಆಗಬೇಕು. ಈಗ ನೀವು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಇದ್ದರೆ ನಾನು ಹೇಳಿದೆ, ಫಸ್ಟ್ ನಿಮ್ಮ ಪಠ್ಯಕ್ರಮದ್ದು ಏನಿದೆಯೋ ಅದನ್ನು ಫಸ್ಟ್ ಶುರು ಮಾಡಿ. ಹೋಗಿ ಯಾವುದು ಕೋಚಿಂಗ್ ಸೆಂಟ್ರ್ಗೆ ಕೋಚಿಂಗ್ಗೆ ಈಗಲಿಂದನೇ ಸೇರ್ಕೊಳ್ಳೋ ಅಗತ್ಯ ಇಲ್ಲ. ಸುಮಾರು ಕಡೆ ಈ ಫೌಂಡೇಶನ್ ಕೋರ್ಸ್ ಅಂತ ಎಲ್ಲ ನಡೆಯುತ್ತೆ, ಅವಕಾಶ ಇದ್ದರೆ ಸೇರಿಕೊಂಡ್ರೆ ಓಕೆ, ಸೇರ್ಕೊಳ್ಳದೆ ಇದ್ದರೂ ನೀವೇನೂ ಕಳ್ಕೊಳ್ಳಲ್ಲ, ಯಾಕೆ ಅಂದರೆ ನೀವು ಮನೆಯಲ್ಲಿ ಕೂತಿದ್ದ ಕಡೆಯಿಂದನೇ ಸಿದ್ಧತೆ ಮಾಡ್ಬೋದು. ನೆಕ್ಸ್ಟ್, ಗಣಿತದ ವಿಷಯದಲ್ಲಿ ತುಂಬ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ, ಎಸ್ಪೆಷಲಿ ಶಾಲಾ ಹಂತದಲ್ಲಿ. ನಮ್ಮ ಪಠ್ಯಕ್ರಮ ಏನಿದೆಯೋ, ನಿಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ ಏನಿದೆಯೋ ಅದು ಗಣಿತ ಸಾಕಾಗಲ್ಲ, ಒಂದು ಎರಡು ಹೆಜ್ಜೆ ಅದು ದಾಟಿ ಮುಂದಕ್ಕೂ ಸ್ವಲ್ಪ ಸಿದ್ಧತೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಎರಡು ಪುಸ್ತಕಗಳ ಹೆಸರು ಕೊನೆಗೆ ಹೇಳ್ತೀನಿ, ಅವನ್ನ ಇಟ್ಕೊಂಡು ಸ್ವಲ್ಪ ಶುರು ಮಾಡಿ ಸ್ವಂತವಾಗಿ. ಫ್ರೀ ಇದ್ದಾಗೆಲ್ಲ ಪ್ರತಿ ಶನಿವಾರ ಮಧ್ಯಾಹ್ನ, ಭಾನುವಾರ ಬೆಳಗ್ಗೆ, ವಾರಕ್ಕೆ 1 ಅಥವಾ 2 ಗಂಟೆ ಸಮಯ ಕೊಡೋಕ್ಕಾಗತ್ತಾ ನೋಡಿ. ಅಷ್ಟು ಸಮಯ ನಿರಂತರವಾಗಿ ಕೊಟ್ಟರೆ ನೀವೇ ಸ್ವಂತವಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೋಬೋದು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಹೊಸದಾಗಿ ಏನು ಪುಸ್ತಕಗಳು ಓದೋ ಅಗತ್ಯನೂ ಇಲ್ಲ. ಏನಾದರೂ ಸ್ಕೂಲಲ್ಲಿ ಅವಕಾಶ ಸಿಕ್ಕಿದಾಗೆಲ್ಲ ಸಣ್ಣ ಪ್ರಯೋಗಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಪ್ರತಿಯೊಂದಕ್ಕೂ ಏಕೆ ಇದು ಈ ಥರ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ತಿಳ್ಕೊಳ್ಳೋದ್ರಲ್ಲಿ ನೀವು ಈ ಎರಡು ವಿಷಯಗಳಲ್ಲಿ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ, ಸುಮಾರು ವಿಷಯಗಳು ಕಲಿಬೋದು. ಆಮೇಲೆ ಈ ಕಷ್ಟದ ಪ್ರಶ್ನೆಗಳು ಇರುತ್ತಲ್ಲ, ಅದನ್ನು ಸ್ವಂತವಾಗಿ ಬಿಡಿಸುವಂಥದ್ದು ಕಲೀರಿ. ಟೀಚರ್ ಹೇಳ್ಕೊಡ್ಬೇಕು ಅಥವಾ ಯಾವುದೋ ಗೈಡ್ ಪುಸ್ತಕ ಇಟ್ಕೊಂಡು, ಸೊಲ್ಯೂಷನ್ ಪುಸ್ತಕ ಇಟ್ಕೊಂಡು ಅಥವಾ ಇಂಟರ್ನೆಟ್ಟಲ್ಲಿ ನೋಡಿ ನಾನು ಸಾಲ್ವ್ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಾನೇ ಸ್ವಂತವಾಗೇ ಇದನ್ನು ಬಿಡಿಸ್ಬೋದೆ ಅಂತ ನೀವು ಸ್ವಲ್ಪ ಹಠ ಇರಬೇಕು. ನಾನೇ ಮಾಡಬೇಕು ಅನ್ನೋ ಹಠ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಈಗ ಗಣಿತದಲ್ಲಿ ನಾನು ಒಂದು ಹೇಳಿದ್ದೆ, ಪಠ್ಯ ಪುಸ್ತಕ ಏನಿದೆಯೋ ಅದು ಸುಮಾರಾಗಿ ಸಾಕಾಗದೇ ಇರ್ಬೋದು, ಒಂದು ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿಬೇಕು ಅಂತ. ಬೋರ್ಡ್ ಎಕ್ಸಾಮಲ್ಲಿ ಸಿದ್ಧತೆ ಹೇಗೆ ಮಾಡ್ತೀವೋ ಅದು ಅಷ್ಟು ಸಾಕಾಗಲ್ಲ, ಅದನ್ನು ದಾಟಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿತರೆ ತುಂಬ ಒಳ್ಳೆಯದು. ಕೊನೆಗೆ ಏನು ಕಲ್ತಿದ್ದೀವಿ ಅನ್ನೋದು ಎಷ್ಟು ಮುಖ್ಯನೋ, ಹೊಸ ವಿಷಯ ಬಂದಾಗ ನಾನು ಹೇಗೆ ಕಲಿಬೇಕು, ನಾನು ಸ್ವಂತವಾಗಿ ಕಲಿಯೋದಾದರೆ ಹೇಗೆ ಅನ್ನೋದು ಗೊತ್ತಿರಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಇದೊಂದು ಯಾವುದೋ ಒಂದು ವಿಷಯ ಇದೆ, ನನಗಿದು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ನನಗೆ ಹೇಳ್ಕೊಡೋರು ಸಿಗದೇ ಇರ್ಬೋದು, ನೀವೆಲ್ಲ ಬೇರೆ ಬೇರೆ ಕಡೆ ಇದ್ದೀರಿ, ಹೇಳ್ಕೊಡೋರು ಸಿಗದೇ ಇದ್ದಾಗ ಒಂದಲ್ಲ 4 ಪುಸ್ತಕ ಓದ್ತೀನಿ, 4 ಪುಸ್ತಕ ಇವತ್ತು ನನಗೆ ಅರ್ಥ ಆಗಲಿಲ್ಲ, ನಾಳೆ ಮತ್ತೆ ಇನ್ನೊಂದು ಸತಿ ಓದ್ತೀನಿ, ಆ ಥರ ಓದಿ ಸ್ವಂತವಾಗಿ ಕಲಿಯೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಈಗ ನೀವು ಎಲ್ಲನೂ ಐ ಐ ಟಿಗೆ ಸೇರಬಹುದೇ ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಇವತ್ತು

0: ಇವತ್ತಿನ ಟಾಪಿಕ್ ಇದೆಯಲ್ಲ ಅದನ್ನು ಬಿಟ್ಬಿಡಿ, ಬಿಟ್ಬಿಟ್ಟು ನಿನ್ನೆ ಗೊತ್ತಿಲ್ಲದಿರೋ ವಿಚಾರ ಇವತ್ತೇನಾದರೂ ಕಲ್ತಿದ್ದೀನಾ? ಈ ಮೂರು ವಿಷಯಗಳಲ್ಲಿ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ನನಗೇನಾದರೂ ಒಂದು ಚೂರು ಎಕ್ಸ್ಟ್ರಾ ತಿಳ್ಕೊಂಡಿದ್ದೀನಾ, ಇವತ್ತಿಗೆ ಹೋಲಿಸಿದ್ರೆ ನಾಳೆ ಎಕ್ಸ್ಟ್ರಾ ತಿಳ್ಕೊಳ್ತೀನಾ ಅನ್ನೋದ್ರ ಕಡೆ ನಿಮಗೆ ನೀವೇ, ಇವತ್ತು ನಾನು ಹೊಸದಾಗಿ ಏನು ಕಲಿತೆ ಅನ್ನೋ ಥರ ನೀವು ಪ್ರಶ್ನೆಗಳು ಕೇಳ್ಕೊಂಡಿದ್ರೆ ಸುಮಾರು ಸಿದ್ಧತೆ ಅದರಲ್ಲೇ ಆಗ್ತಾಯಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳೋಕ್ಕೆ ಕೆಲವು ಅಂಶಗಳು. ಒಂದು, ನೀವು ಹಳ್ಳಿಯಲ್ಲಿ ಇರಲಿ, ಸಿಟಿಯಲ್ಲಿ ಇರಲಿ, ಪ್ರೈವೇಟ್ ಸ್ಕೂಲಲ್ಲಿ ಓದಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಲಿ, ಎಲ್ಲೇ ಇದ್ರೂ ಖಂಡಿತವಾಗ್ಲೂ ಪ್ರವೇಶ IITಗೆ ನೀವು ಪ್ರವೇಶ ಮಾಡ್ಬೋದು, ಅದು ಏನೂ ಅಡಚಣೆ ಇಲ್ಲ. ಇದರಲ್ಲಿ ನಮ್ಮ ಪ್ರಯತ್ನ ಹೇಗಿದೆ ಅನ್ನೋದೇ ಮುಖ್ಯ. ನಾನು ಇಲ್ಲಿ ನಿಮಗೆ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದು ಹೇಳಿದ್ನಲ್ಲ, ನಿಮಗೆ ನೀವೇ ಪ್ರಶ್ನೆಗಳು ಕೇಳ್ಕೊತಾ ಇರಬೇಕು, ಕುತೂಹಲ ಇರಬೇಕು. ಯಾರು ಹೇಳದೇ ಇದ್ರು ಪ್ರತಿ ಶನಿವಾರ ಭಾನುವಾರ ಇದಕ್ಕೆ ಅಂತ ಒಂದು ಗಂಟೆ ಸಮಯ ನಾನು ತೆಗೆದಿಡೋಕ್ಕಾಗತ್ತಾ ಅನ್ನೋ ಶಿಸ್ತು ನಿಮಗಿರಬೇಕು. ಕಠಿಣವಾದ ಪ್ರಶ್ನೆಗಳು ಬಂದಾಗ ಅಯ್ಯೋ ಬಿಟ್ಬಿಡೋಣ ಅಂತ ಅನಿಸ್ತಾ ಇದ್ರೂ ಸಹ ಹಠ ಬಿದ್ದು ನೀವೇ ಮಾಡುವಂಥ ಇದು ಮನೋಭಾವ ಇರಬೇಕು. ಆಮೇಲೆ ಪಠ್ಯಕ್ರಮದಲ್ಲಿ ಎಲ್ಲ ವಿಷಯಗಳು ಕಲಿಯುವಂತೆ ಆಗಬೇಕು, ಮನೋಭಾವ ಇರಬೇಕು. ಇದರಲ್ಲಿ ಪ್ರಶ್ನೆ ಬರುತ್ತೆ, ಇದರಲ್ಲಿ ಪ್ರಶ್ನೆ ಬರಲ್ಲ ಅಂತ ಬಿಡಬಾರ್ದು. ಆಟೋಮೆಟಿಕ್ಲಿ ನೀವು ಎಲ್ಲೇ ಇದ್ರೂ ಖಂಡಿತವಾಗ್ಲೂ IITಗೆ ಹೋಗ್ಬೋದು. ಸೊ ನೀವು ಎಲ್ಲೇ ಇದ್ರೂ ಈಗಲಿಂದ ಶುರು ಮಾಡಿ, ಸಿದ್ಧತೆ ಶುರು ಮಾಡಿ. ನಿಮ್ಮ ಹತ್ರ ಯಾವ ಪುಸ್ತಕಗಳಿದೆಯೋ ಆ ಪುಸ್ತಕಗಳು ಇಟ್ಕೊಂಡು ಶುರು ಮಾಡಿ. ಆಮೇಲೆ ನಿರಂತರವಾಗಿ ಏನಾದರೂ ಇದು ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ಸುಧಾರಣೆ ಆಗ್ತಾ ಇದ್ರೆ ಆಟೋಮೆಟಿಕ್ಲಿ ನಿಮ್ಮ ಗುರಿಯನ್ನು ನೀವು ಮುಟ್ತೀರ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾನು IITಗೆ ಹೋಗಬಹುದೇ ಎಂಬ ವಿಷಯದ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹಾಗೂ ಡೆಪ್ಯೂಟಿ CEO ಆದ ಶ್ರೀ ಪ್ರವೀಣ್ ಕುಮಾರ ಎಸ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಗೀತಾಸುನದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ಲೋಕ ಇಂತಿದೆ. ಅವ್ಯಕ್ತೋಕ್ಷರ ಇತ್ಯುಕ್ತ

ಅವ್ಯಕ್ತವೂ ಅಕ್ಷರವೂ ಆದುದಕ್ಕೆ ಪರಮಗತಿ ಎನ್ನುತ್ತಾರೆ. ಯಾವುದನ್ನು ಪಡೆದ ಮೇಲೆ ಪುನರ್ಜನ್ಮ ಇಲ್ಲವೋ ಅದೇ ನನ್ನ ಪರಮಧಾಮ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದರ ಒಂದು ಮೂಲ ತಾತ್ಪರ್ಯವನ್ನು ನಾವು ವಿಸ್ತರಿಸ್ಕೊಂಡು ಅರ್ಥೈಸ್ಕೊಳ್ಬೇಕು ಅಂತಂದ್ರೆ, ಪರಮಗತಿ ಯಾವುದು ಎಂಬುದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದು ಅವ್ಯಕ್ತವಾಗಿದೆ, ಅಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಯಾವುದು ದೇಶ ಕಾಲ ನಿಮಿತ್ತಕ್ಕೆ ಸೇರಿದೆಯೋ ಅಲ್ಲಿ ಬದಲಾವಣೆಯನ್ನ ನಾವು ನೋಡ್ತೇವೆ. ಅಲ್ಲಿ ಪ್ರತಿಯೊಂದೂ ಕೂಡ ಹಿಂದೆ ಇದ್ದಂತಹ ಈಗಿನ ಸ್ಥಿತಿಯಲ್ಲಿ ಇರಲಿಲ್ಲ. ಅನಂತರ ಪ್ರತಿ ಕ್ಷಣವೂ ಬದಲಾಯಿಸಿ ನಾಶವಾಗ್ತವೆ. ಹೀಗೆ ವ್ಯಕ್ತ ಸ್ವರೂಪವನ್ನ ಧರಿಸಿದ ವಸ್ತುವಿನ ಗತಿಯೆಲ್ಲವೂ ಕೂಡ ಇದೆ. ಅದು ಅನಂತ. ಸಾಂತದಲ್ಲಿ ಹೇಗೆ ಅದನ್ನು ಭರ್ತಿ ಮಾಡಲು ಸಾಧ್ಯ? ಅನಂತ ಸಾಗರವನ್ನ ಒಂದೇ ಒಂದು ಸೇರಿನಲ್ಲಿ ತುಂಬುವಂತೆ ಇದು. ವ್ಯಕ್ತ ಭಗವಂತನನ್ನ ಅಳಿಲಿಕ್ಕೆ ಸಾಧ್ಯವಾಗದು.

ಬೇಕಾದ್ರೆ ನಮ್ಮ ಮನಸ್ಸಿನ ಸೇರಿನಲ್ಲಿ ಒಂದು ಪರಬ್ರಹ್ಮನ ಸ್ವಲ್ಪ ನೀರನ್ನು ತುಂಬಬಹುದು ಅಷ್ಟೆ. ಆದರೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಖಾಲಿ ಮಾಡಲಾಗುವುದಿಲ್ಲ. ಆ ಪರಬ್ರಹ್ಮನನ್ನು ಅಕ್ಷರ ಎಂದು ಸಾರುತ್ತಾನೆ. ಅದು ಎಂದಿಗೂ ನಾಶವಾಗುವುದಿಲ್ಲ. ನಾಶ ಅಂತಂದ್ರೆ ಹಲವಾರು ವಸ್ತುಗಳ ಸಂಯೋಗದಿಂದ ಸೇರಿ ಆದ ಒಂದು ವಸ್ತುವಿಗೆ ಅನ್ವಯಿಸುತ್ತದೆ.

ಇಂದ ಆದವನಲ್ಲ. ಅವನು ಒಂದು ಅಖಂಡ. ಅದು ನಾಶವಾಗುವುದಾದರೂ ಹೇಗೆ? ನಾಶ ಎನ್ನುವುದು ದೇಶ ಕಾಲ ನಿಮಿತ್ತದಲ್ಲಿ ಹರಿಯುವ ವಸ್ತುವಿಗೆ ಅನ್ವಯಿಸುವಂಥದ್ದು. ದೇಶ ಕಾಲ ನಿಮಿತ್ತದ ಧರ್ಮವೇ ಜನನ ಮತ್ತು ಮರಣ. ಈ ಧರ್ಮ ಇದಕ್ಕೆ ಅತೀತವಾದ ವಸ್ತುವಿಗೆ ಅನ್ವಯಿಸುವುದಿಲ್ಲ. ಇದನ್ನೇ ಪರಮಗತಿ ಎಂದು ಹೇಳುತ್ತಾನೆ. ಇದಕ್ಕಿಂತ ಮೀರಿದ ಸ್ಥಿತಿ ಅನ್ನುವಂಥದ್ದು ಇಲ್ಲ. ಯಾರು ಇದನ್ನು ಪಡೆಯುತ್ತಾರೋ ಅವರು ಸರ್ವಶ್ರೇಷ್ಠವಾಗಿರುವುದನ್ನು ಪಡೆಯುತ್ತಾರೆ. ಈ ಗತಿಯನ್ನು ಪಡೆದವನು ಪುನಃ ಸಂಸಾರದಲ್ಲಿ ನರಳುವುದಕ್ಕೆ ಬರುವುದಿಲ್ಲ. ಹೋದ ಅಜ್ಞಾನ ಪುನಃ ಅವನಿಗೆ ಬರುವುದಿಲ್ಲ. ಸುಟ್ಟು ಹೋದ ವಾಸನೆಗಳು ಪುನಃ ಹುಟ್ಟಲಾರವು. ಹೇಗೆ ಒಣಗಿದ ಮರದ ತುಂಡನ್ನು ನೆಟ್ಟರೆ ಚಿಗುರುವುದಿಲ್ಲವೋ, ಬೆಂದ ಕಾಳನ್ನು ಬಿತ್ತಿದರೆ ಮೊಳಕೆ ಆಗುವುದಿಲ್ಲವೋ, ಹಾಗೆ ಮುಕ್ತನಾದ ಜೀವಿ ಪುನಃ ಹಿಂತಿರುಗಿ ಬರುವುದಿಲ್ಲ. ಹಿಂತಿರುಗದ ಶ್ರೇಷ್ಠವಾದ ಸ್ಥಾನವೇ ಪರಂಧಾಮ. ನಾವೆಲ್ಲ ಹಿಂತಿರುಗುವುದು ಪೂರ್ಣತೆಯನ್ನು ಪಡೆಯುವುದಕ್ಕೆ. ಈ ಸಂಸಾರದ ಉದ್ದೇಶವೇ ಜೀವಿಯನ್ನು ಪೂರ್ಣ ಮಾಡುವಂಥದ್ದು. ಯಾವುದು ಪೂರ್ಣವಾಗಿಲ್ಲವೋ ಅದು ಪುನಃ ಪುನಃ ಬರ್ತಾ ಇರಬೇಕು, ಅನುಭವಗಳನ್ನು ಪಡಿತಾ ಇರಬೇಕು. ಈ ಸಂಸಾರವೆಂಬ ಕಣಿವೆಯ ಮೂಲಕ ಸಾಗಿ ಹೋಗುವಾಗ ನಾವೆಲ್ಲ ಸುಖ ದುಃಖಗಳನ್ನು ಉಣ್ಣಬೇಕು. ಆದರೆ ಒಂದು ಸಲ ಪೂರ್ಣತೆಯನ್ನು ಪಡೆದ ಮೇಲೆ ಅವನು ಪುನಃ ಈ ಭೂಮಿಗೆ ಬರೋದಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಗೀತಭಾವಧಾರಿಯ ಸ್ವಾಮಿ ಸೋಮಾನಾಥನಂದರವರು ತಿಳಿಸ್ತಾರೆ, ಒಂದು ಶಾಲೆಯಲ್ಲಿ ಓದುವ ಪಾಠವನ್ನೆಲ್ಲ ಓದಿ ಪಾಸು ಮಾಡಿದ ಮೇಲೆ ಅವನು ಇನ್ನೂ ಅದೇ ಶಾಲೆಯ ಅದೇ ತರಗತಿಯಲ್ಲಿ ಕುಳಿತುಕೊಂಡು ಓದಬೇಕಾಗಿಲ್ಲ. ಹಾಗೆ ನಾವು ಹಿಟ್ಟು ಮಾಡುವುದಕ್ಕೆ ಅಕ್ಕಿಯನ್ನು ಮಿಲ್ಲಿಗೆ ತಗೊಂಡ್ಕೊಂಡು ಹೋಗ್ತೀವಿ. ಅದು ಚೆನ್ನಾಗಿ ಹಿಟ್ಟಾದ ಮೇಲೆ ಪುನಃ ಅದನ್ನು ಯಾರು ಮಿಲ್ಲಿಗೆ ಕೊಂಡೊಯ್ತಾರೆ? ಹಾಗೆ ಚಿನ್ನದ ಅದಿರಿನಲ್ಲಿರುವಂಥ ಚಿನ್ನವನ್ನು ಬೇರ್ಪಡಿಸಲು ಆ ಅದಿರನ್ನು ಕುಟ್ಟುತ್ತಾರೆ, ಪುಡಿ ಮಾಡ್ತಾರೆ, ನೀರಿನೊಂದಿಗೆ ಬೆರೆಸ್ತಾರೆ, ಆ ನಂತರ ಅಪರಂಜಿ ಆಗಿರುವಂಥ ಚಿನ್ನವನ್ನು ಬೇರ್ಪಡಿಸ್ತಾರೆ. ಚಿನ್ನ ಅಪರಂಜಿ ಆದಮೇಲೆ ಅದನ್ನು ಸಂದೂಕದಲ್ಲಿಟ್ಟು ಬೀಗ ಹಾಕ್ತಾರೆ. ಆ ಚಿನ್ನವನ್ನು ಪುನಃ ಕುಟ್ಟುವುದು, ಪುಡಿ ಮಾಡುವುದು ಮುಂತಾದ ಬದಲಾವಣೆಯ ಚಕ್ರಕ್ಕೆ ಒಳಗೆ ಮಾಡಬೇಕಾ? ಖಂಡಿತ ಇಲ್ಲ. ಹಾಗಾಗಿ ಜೀವಿಗೆ ಮೆತ್ತಿದ ಉಪಾಧಿಗಳ ಕೆಸರೆಲ್ಲ ತೊಳೆದು ಹೋದ ಮೇಲೆ, ಒಳಗಿರುವ ಸಂಸ್ಕಾರಗಳೆಂಬ ಆಸೆಗಳೆಲ್ಲ ಹಿಂಗಿ ಹೋದ ಮೇಲೆ ಈ ಪ್ರಪಂಚಕ್ಕೆ ಅವನು ಬಾರನು. ಅಂದರೆ ಅವನು ಪರಂಧಾಮವನ್ನು ಸೇರಿಬಿಡ್ತಾನೆ ಅಂತ. ಇದನ್ನೇ ಅವ್ಯಕ್ತ ಮತ್ತು ಅಕ್ಷರ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳಿಸ್ತಾ ಇರುವಂಥದ್ದು. ಮನಸ್ಸು ಮತ್ತು ಬುದ್ಧಿ ಆತ್ಮನಲ್ಲಿ ನಿಲ್ಲುವುದನ್ನೇ ಮೋಕ್ಷ ಅಂತಲೂ, ಅದೇ ಮನಸ್ಸು ಮತ್ತು ಬುದ್ಧಿಯು ವಿಷಯಗಳತ್ತ ಓಡುವುದಾದರೆ ಅದನ್ನು ಸಂಸಾರವೆಂತಲೂ ಹೇಳುತ್ತಾರೆ. ಆತ್ಮನನ್ನು ತಿಳಿಯುವ ತನಕ ನನಗೆ ಜನನ ಮರಣಗಳ ಬಂಧನ ಇದ್ದದ್ದೇ. ಮರಣ ಅಂತಂದರೆ ನಾವು ಇಲ್ಲದೆ ಹೋಗುವುದು ಅಲ್ಲ. ವ್ಯಕ್ತ ರೂಪದಲ್ಲಿರುವ ನಾವು ಅವ್ಯಕ್ತವಾದಂಥ ಒಂದು ಸ್ಥಾನಕ್ಕೆ ಮರಣಾನಂತರವೂ ಇರುತ್ತೇವೆ. ಪುನಃ ಒಂದು ರೂಪವನ್ನು ಪಡೆದು ಎಲ್ಲೋ ಇನ್ನೊಂದು ಕಡೆ ವ್ಯಕ್ತಗೊಳ್ಳುತ್ತೇವೆ. ಜನನ ಮರಣಗಳೆಂಬ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಆತ್ಮನನ್ನು ತಿಳಿಯುವುದೊಂದೇ ಮಾರ್ಗ. ಒಂದು ಇನ್ನೊಂದು ಸಂದರ್ಭ ಅಂತಂದರೆ, ಒಂದು ಸಣ್ಣ ಹುಡುಗಿಗೆ ಮದುವೆ ಅಂತಂದ್ರೇನು ಎಂಬುದರ ಬಗ್ಗೆ ದೊಡ್ಡವರು ಎಷ್ಟು ವಿವರಿಸಿದರೂ ಕೂಡ ಅರ್ಥ ಆಗೋದಿಲ್ಲ. ಆದರೆ ಅದೇ ಹುಡುಗಿಗೆ ಮದುವೆಯಾದ ಮೇಲೆ ಅವಳಿಗೆ ಅದರ ಅನುಭವವಾಗುತ್ತೆ. ಅದೇ ರೀತಿ ಆರಂಭದ ಸಾಧಕನಿಗೆ ಪರಮ ಪದವನ್ನು ಮತ್ತು ಅದನ್ನು ಪಡೆಯುವುದರಿಂದ ಸಿಗುವಂಥ ಆನಂದವನ್ನು ಎಷ್ಟು ವಿವರಿಸಿದರೂ ಕೂಡ ಅರ್ಥವಾಗದು. ಆ ಪೂರ್ಣ ಸ್ಥಿತಿಯನ್ನು ಗ್ರಹಿಸುವಷ್ಟು ವಿಶಾಲವಾಗಿ ಅವರ ಮನಸ್ಸು ಮತ್ತು ಬುದ್ಧಿ ಇನ್ನು ಬೆಳೆದಿರುವುದಿಲ್ಲ. ಮನಸ್ಸು ಮತ್ತು ಬುದ್ಧಿ ವಿಶಾಲವಾದಂತೆ ಅದು ತನ್ನ ಅನಾತ್ಮನೊಡನಿರುವ ಸಂಬಂಧವನ್ನು ಬಿಟ್ಟು ಬಿಟ್ಟಂತೆ ಆತ್ಮನಲ್ಲಿಯೇ ಅದು ನೆಲೆಯಾಗುತ್ತದೆ. ಒಂದು ಸಲ ಹೀಗೆ ಅದು ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಾದರೆ ಆಗ ಆ ಮನಸ್ಸು ಮತ್ತು ಬುದ್ಧಿಗೆ ಮೋಕ್ಷ ಎಂದರೇನು ಎನ್ನುವ ಅನುಭವವಾಗುತ್ತೆ. ಕನಸಿನಿಂದ ಎದ್ದ ಮೇಲೆ ತಾನೇ ನಾವು ಕನಸನ್ನು ಸುಳ್ಳು ಎಂದು ಹೇಳುವುದು.
ಕನಸು ಕಾಣುತ್ತಿರುವ ತನಕ ಕನಸಿನ ಮಿಥ್ಯತ್ವದ ಬಗ್ಗೆ ನಮಗೆ

ಸಾಧ್ಯವಾಗುವುದಿಲ್ಲ. ಒಂದೇ ರೀತಿ ಅದೇ ರೀತಿ ಒಂದು ಸಲ ಆತ್ಮನ ಬೆಳಕಿಗೆ ಎದ್ದು ಬರುವುದಾದರೆ ಪರಮ ಪದ ಎಂದರೇನು ಎಂಬುದರ ಅರಿವಾಗುವಂಥದ್ದು. ಆತ್ಮನಿರುವ ಈ ಸ್ಥಾನವನ್ನೇ ವ್ಯಾಸ ಮಹರ್ಷಿಗಳು ಇಲ್ಲಿ ಪರಮಾತ್ಮನಿರುವ ಸ್ಥಾನ ಅಂಥೇಳಿ ವರ್ಣಿಸ್ತಾ ಇದ್ದಾರೆ. ಪರಮಾತ್ಮ ಕೃಷ್ಣನೇ ಆತ್ಮಸ್ವರೂಪವಾಗಿ ನಮ್ಮೆಲ್ಲರ ಬುದ್ಧಿಯನ್ನ ಬೆಳಗುವಂತಹ ಒಂದು ಶಕ್ತಿ. ಈ ಒಂದು ಶಕ್ತಿಯ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕಾರಿರುಳ ಕರಿ ಮುಸುಕು ಮೆಲ್ಲ ಮರೆಯಾಗಲಿದೆ, ಕಾರಿರುಳ ಕರಿ ಮುಸುಕು.

ಕರಿ ಮುಸುಕು ಅನ್ನುವಂಥ ಒಂದು ಅಜ್ಞಾನ ನಮ್ಮ ಇಡೀ ಬದುಕನ್ನು ಮುಸುಕಿರುವಾಗ ಭಗವಂತನೆಂಬ ಚೆಂಬೆಳಕು ಹೊಂಬೆಳಕು ನಮ್ಮಲ್ಲಿ ಮೂಡಿದ್ರೆ ಆ ಜ್ಞಾನದ ಬೆಳಕೆ ನಮಗೆ ಪರಮಾತ್ಮನನ್ನು ಕಾಣುವಂತೆ ದೃಶ್ಯ ಗೋಚರವಾಗುವಂತೆ ಆಗತ್ತೆ. ಆಗ ನಮ್ಮ ಬಾಳಿನಲ್ಲಿ ನವರಾಗ ಹೊಮ್ಮತ್ತೆ, ಆಗ ಇಡೀ ಬಾನು ನಮ್ಮದೇ ಅಂತಂದರೆ ಆ ಒಂದು ವ್ಯಕ್ತ ರೂಪದಲ್ಲಿರುವಂಥ ಈ ಆತ್ಮ ಅವ್ಯಕ್ತ ರೂಪಕ್ಕೆ ಹೋದಾಗ ಅದು ಮುಕ್ತಾತ್ಮನಲ್ಲಿ ಸೇರಿ ಅಂತರಾತ್ಮದ ಒಡಲಿನಿಂದ ಆ ಪರಮಾತ್ಮನ ಹಾದಿಯಲ್ಲಿ ಸಾಗಿ ಆ ಪರಮಾತ್ಮನೇ ಆಗಿ ಮುಕ್ತಾತ್ಮನಾಗ್ತಾನೆ. ಅದೇ ಇಡೀ ಬಾನುವೇ, ಇಡೀ ಪ್ರಪಂಚವೇ ಆ ಆತ್ಮ ಸ್ವರೂಪಿಯಾಗ್ಬಿಡತ್ತೆ. ಹಾಗಾಗಿ ಎಲ್ಲವನ್ನ ಮುಕ್ತಗೊಳಿಸಿ ಸಾಗಿ ಪರಮಾತ್ಮನನ್ನ ಸೇರುವಂಥದ್ದೇ ನಮ್ಮ ಪರಮ ಮಂತ್ರ, ಅದೇ ಪರಂಧಾಮ ಅಂತ ಹೇಳಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ರಣ.
1: ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿ ಭೂಷಣ್ ಇವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭೂ ಭಕ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ನ್ಯಾಯಾಂಗ ಕ್ಷೇತ್ರದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನೂತನ ನ್ಯಾಯಮೂರ್ತಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆಗಮಿಸಿದ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ 3 ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈತ ವಿರೋಧಿ ನೀತಿಯಾಗಿರುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾದಯಾತ್ರೆಗಾಗಿ ವಿವಿಧ ಭಾಗಗಳಿಂದ ಬಸ್ಸು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರಿಂದ ಬಿಡದಿ ಕೈಗಾರಿಕಾ ಪ್ರದೇಶದಿಂದಲೇ ವಾಹನಗಳ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ಬೆಳಿಗ್ಗೆಯಿಂದಲೇ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಲಿದೆ. 17% ಬಿತ್ತನೆಯಾಗಿದೆ. ಬಹುತೇಕ ಕಡೆ ಬಿತ್ತನೆ ಇನ್ನೂ ಬಾಕಿ ಇದೆ. ರೈತರ ಈ ನೈಜ ಸ್ಥಿತಿಯನ್ನು ಖುದ್ದು ವೀಕ್ಷಿಸಲಾಗಿದೆ. ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು, ಹಿಟ್ಟನಹಳ್ಳಿ, ಮದಭಾವಿ, ಶಿವಣಗಿ, ದೇವರ ಹೆಪ್ಪರಿಗಿ, ಬಮ್ಮನಜೋಗಿ, ಕನೋಳಿ ಸೇರಿದಂತೆ ವಿವಿಧ ಪ್ರದೇಶಗಳ ವ್ಯಾಪ್ತಿಯ ಕೃಷಿಕರ ತಾಕುಗಳಿಗೆ ತೆರಳಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ತೊಗರಿ ಮುಂತಾದ ಬೆಳೆಗಳ ಪ್ರಸ್ತುತ ಸ್ಥಿತಿ

0: ಅವಲೋಕಿಸಿ ಮಾತನಾಡಿದರು. ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗುವ ಪರಿಸ್ಥಿತಿ ಇದೆ. ಹಾಗಾಗಿ ಖುದ್ದು ಬರ ಪರಿಸ್ಥಿತಿ ವೀಕ್ಷಿಸಿ ಸಂಕಷ್ಟದಲ್ಲಿರುವ ರೈತರನ್ನು ಕಷ್ಟದಿಂದ ಪಾರು ಮಾಡುವ ಉದ್ದೇಶದಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದು ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಸಚಿವರ ನೇಮಕಾತಿ ಆಗಿದ್ದರೂ ಖಾತೆಗಳ ಹಂಚಿಕೆಯಾಗಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲದಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಖಾತೆಗಳ ಹಂಚಿಕೆ ನಂತರ ಅಸಮಾಧಾನ ಮತ್ತಷ್ಟು ಉದ್ಭವವಾಗಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಅಕ್ರಮ ನಡೆದಿದ್ದು ಕೆಲ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆ ಹಚ್ಚುವ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವ ಕೆಲಸ ರಾಜ್ಯವ್ಯಾಪಿ ಕೈಗೊಂಡರೆ 100,000 ಅಧಿಕ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಯಾರಿಗೆ ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದು ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ.
3: ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ನಾವು ಕೂಡ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿ ಚರ್ಚೆ ಮಾಡಲಿ, ಪ್ರಾತ್ಯಾಟನೆ ಮಾಡಲಿ, ಪ್ರತಿಭಟನೆ ಮಾಡಲಿ. ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ, 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ದೇಶದ ಯುವ ಪೀಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮಹತ್ವಪೂರ್ಣ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಂತೆ ನಶಾಮುಕ್ತ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಿತ್ತೂರು ಕರ್ನಾಟಕದ ಕೇಂದ್ರ ಭಾಗವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಇಡೀ ದೇಶದಲ್ಲಿ 1.6 ಕೋಟಿಗೂ ಹೆಚ್ಚು ಜನ ತೀವ್ರತರದ ಮಾದಕ ವ್ಯಸನಕ್ಕೆ ತುತ್ತಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು.
4: ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಮೊದಲು ಸ್ವಾಸ್ಥ್ಯ ಭಾರತ ಆಗಬೇಕು. ಸ್ವಾಸ್ಥ್ಯ ಭಾರತ ಆಗಬೇಕು ಅಂತಂದ್ರೆ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಬಹಳ ಆದ್ಯತೆಯನ್ನ ಕೊಡುವಂತಹ ಅಗತ್ಯತೆ ಇದೆ. ಯಾಕಂದ್ರೆ ಈ ನಶಾಯುಕ್ತ ಪದಾರ್ಥಗಳನ್ನ ಸೇವಿಸುವುದರಿಂದ ಕೇವಲ ವ್ಯಕ್ತಿ ಹಾಳಾಗುವುದಿಲ್ಲ, ಇಡೀ ಕ್ಯಾಂಪಸ್, ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ವಿಕಸಿತ ಭಾರತ ಮಾಡಬೇಕು 2047 ಅಂತಂದ್ರೆ ನಮ್ಮ ಯುವ ಪೀಳಿಗೆ ಅತ್ಯಂತ ಸದೃಢವಾಗಿರಬೇಕು. ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವ್ರದ್ದು ಬಹಳ ಚೆನ್ನಾಗಿರಬೇಕು.
0: ಪ್ರಸ್ತುತ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು, ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ನಶೆ ಮುಕ್ತ ಅಭಿಯಾನ ಹಾಗೂ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು.

0: ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು, ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಸವಲತ್ತು ವಿತರಿಸಲಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಕುರಿತು ಚರ್ಚಿಸಲು ಇದೇ 11ರಂದು ಮುನಿರಾಬಾದ್ನ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವ ಎನ್ಎಸ್ ಬೋಸರಾಜು ಎಡದಂಡೆ ಕಾಲುವೆಯನ್ನು ನೀರಾವರಿ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತ ಗೋಷ್ಠಿ ನಡೆಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧ ಬಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಎಚ್ಚರಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಮುಖ್ಯಸ್ಥರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ಎಚ್ಡಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರವರು ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
5: ಸ್ವಾಗತ.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ಕೆಂಚಯ್ಯ ಅಂತೇಳಿ,

0: ಶಿರಗುಡಿ ತಾಲೂಕಲ್ಲಿ 119 ಹಳ್ಳಿಗಳಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಾನು ಈಗ ಮಾಜಿ ಆಗಿದ್ದೀನಿ. ಸರ್, ನನ್ನ ಹೋರಾಟ ಜನ ಪ್ರತಿನಿಧಿ ಜೊತೆ ನಾನು ನಮ್ಮ ಬದುಕಿಗೆ ನಾನು ಹೋರಾಟ ಮಾಡಿದ್ದ ಅನ್ನೋಂಥದ್ದು ನನ್ನ ಇದು. ಆದರೆ ನಾನು ಯಾವ ರೀತಿ ಹೋರಾಟ ಮಾಡಿದರೆ, ತಲೆ ತಲೆಯಂತರದ ನಮ್ಮ ಆದಿವಾಸಿಗಳು ಈ ಕಾಡಲ್ಲೇ ಹುಟ್ಟಿ ಬೆಳೆದು ನಾವು ಕಾಡಲ್ಲೇ ಬದುಕಿದಂಥ ಜನ ಇಲ್ಲಿ ಉಳ್ಕೋಬೇಕು ಅನ್ನೋದನ್ನ ನಾನು ಹೋರಾಟ ಶುರು ಮಾಡಿದೆ. 1996 ನಾನು ಹೋರಾಟಕ್ಕೆ ಒಂದು 16 ನಾನು ತಾಲೂಕು ಅಧ್ಯಕ್ಷರಾಗಿ ಭಾಗವಹಿಸಿದ್ದೆ. ನಾನು ಅಂದರೆ ನನ್ನ ನಿಲುವುದೇ ನಮ್ಮ ಆದಿವಾಸಿ ಬುಡಕಟ್ಟು ಜನರು ಕಾಡಲ್ಲಿ ಕಿವು ಉತ್ಪಾದನೆ ಮತ್ತು ಅವರ ಬದುಕು ಮತ್ತು ಅವರ ಸಂಪ್ರದಾಯ ಆಸರ ವಿಸಾರ ಅದು ಅಳಿಸಿ ಹೋಗಬಾರ್ದು, ಅದು ಉಳ್ಕೋಬೇಕಂತೇಳಿ ನನ್ನ ನಿಲುವು. ಈ ರೀತಿಯಲ್ಲಿ ನಾನು ಹೋರಾಟ ಮಾಡಿದಾಗ ತುಂಬನೇ ಸಮಸ್ಯೆ ಆಯಿತು. ನಮಗೆ ಸಪೋರ್ಟ್ ಕೊಡೋರು ಯಾರೂ ಇರಲಿಲ್ಲ. ಆಡಿಗಳಲ್ಲಿ ತುಂಬ ಅಂದರೆ ಹಿಂಸೆ ಸ್ವರ ಆಯಿತು. ಕೇಸ್ಗಳು ಮತ್ತು ಕಾಡಿಗೆ ಕಿರುಪದ್ನಿ ಬಳಸಿಕಿರೋ ತಡೆಗಟ್ಟಂಥದ್ದು, ಮತ್ತು ಕಾಡು ನಿಮ್ಮದಲ್ಲ ಇದು ಸರ್ಕಾರದಾಯಿತು ಕಾಡು ಬಿಟ್ಕೊಡ್ಬೇಕನ್ನೋದು ತುಂಬ ಸರ್ಕಾರದಿಂದ ಒತ್ತಡ ಬಂತು. ಈ ಥರ ಆದರೆ ನಮಗೆ ಅವಕಾಶ ಸಿಕ್ಕಲ್ಲ, ನಮ್ಮ ಜನರು ಹಿಂಗಾರು ಮಾಡಿ ಉಳಿಸ್ಕೋಬೇಕಂತಲ್ಲಿ ನಾವು ಒಂದು 14 ಆಡಿ ಈ ಭಾಗ ಸಿಗ್ತದೆ, ಇದೇ ಥರ 119 ಆಡಿಗಳಲ್ಲಿ ಎಲ್ಲ ಜನಗಳನ್ನು ಸೇರಿಸಿ ದೊಡ್ಡ ಉಗ್ರನೇ ಹೋರಾಟ ಮಾಡಿದ್ವಿ ನಾವು. ಅದು ಮೂರ್ಕಲ್ಲಲ್ಲಿ ತಾಜಾ ಹೋಟ್ಲ್ ಅಂತೇಳಿ ಕಾಡನ್ನು ಅವರು ಯಾರು ಅದನ್ನ ವಹಿಸ್ಕೊಂಡಿದ್ದಾರೆ ಅವರು ತಾಜಾ ಹೋಟ್ಲ್ ಕಟ್ಟಲಿಗೆ ಅವಕಾಶ ಮಾಡಿಕೊಟ್ಟಿದ್ದರು. ಓಕೆ, ನಮಗೇನು ನೆಲೆ ಇಲ್ದಿದ ಮೇಲೆ ಹೊರಗಡೆ ಇರಬಾರ್ದು ಅಂತೇಳಿ 3 ಸತಕಾಲ ನಾವು ಅಲ್ಲಿ ಹೋರಾಟ ಮಾಡಿದೆವು. ಅಂದರೆ ಕೇಸ್ ನಾವು ಗೆದ್ದೀವಿ, ಹೋರಾಟದಲ್ಲಿ ನಾವು ಗೆದ್ದೀವಿ, ಆದಿವಾಸಿಗಳು ಗೆದ್ದೀವಿ, ನಾವು ಬಿಡಬೇಕು ಅದು ನಾವು ಗೆದ್ದೋ. ಅದು ಗೆದ್ದಾದ್ಮೇಲೆ ಸ್ವಲ್ಪ ಅರೆಸ್ಟ್ ಎಲ್ಲ ಆಯ್ತು ನಮಗೆ. ಅದೇ ಸಣ್ಣ ಪುಟ್ಟ ಏನಾದ್ರು ತಪ್ಪು ಕಂಡುಹಿಡಿದು ಏನಾದ್ರು ಹಿಂಸೆ ಕೊಡಬೇಕಲ್ಲ, ಆ ರೀತಿ ಒಂದು ಸ್ವಲ್ಪ ಹೋರಾಟಗಳದಾಯಿತು. ಮನೆಗೆ ಏನಾಗಲಿಲ್ಲ, ಗೆದ್ದು ಬಂದಾದಮೇಲೆ ನನಗೆಲ್ಲ ಇದು ಬರೀ ಹೋರಾಟ ಕೇಳಿದ್ರೆ ಸರಿಯಿಲ್ಲ, ನಾವು ಕಾಲ್ಗಡಿ ಜೊತೆ ಆಗಿರ್ಬೋದು ಅಥವಾ ನಮ್ಮ ಧರಣಿ ಮುಖಾಂತರ ಆಗಿರ್ಬೋದು, ನಾವು ಸ್ವಲ್ಪ ಸರ್ಕಾರದ ಅಧಿಕಾರಿಗಳ ಹತ್ರ ನಾವು ಭೇಟಿಯಾಗಿ ಧರಣಿಗಳನ್ನು ಸುಮ್ಮನೆ ಮಾಡ್ತಾ ಅದ್ರ ಮುಖಾಂತರ ನ್ಯಾಯ ಕೇಳಬೇಕಂತೇಳಿ ಮೈಸೂರು, ಬೆಂಗಳೂರು, ಎಚ್ಚಿನಕೋಟೆ ಮತ್ತು ಇಲ್ಲಿ ಮದ್ರಾಸು, ಡೆಲ್ಲಿ ಎಲ್ಲ ಕಡೆಗೆ ನಾವು ಹೋರಾಟಗಳನ್ನು ಮಾಡಿದೋ. ಡೆಲ್ಲಿಗೆ 3 ಹೋಗಿದ್ದೆ ನಾನು. ಒಂದು GF ಮೀಟಿಂಗ್ ಅಂತೇಳಿ ಒಂದು ಮೀಟಿಂಗ್ ಕರೆದರು, ಅರಣ್ಯ ಇಲಾಖೆನವರು ಎಲ್ಲ ಫುಲ್ಲು ಸೇರಿಕೊಂಡವರು, ಅವರು ಕಾನೂನುಗಳನ್ನು ನಾವು ತಿಳಿಸ್ತೀವಿ ಬನ್ನಿ ಅಂತ ಕರೆದರು. ಅದ್ರ ಬಗ್ಗೆ ಒಂದು 3 ಟ್ರಿಪ್ ನಾನು ಭಾಗವಹಿಸಿದೆ. ಆದಮೇಲೆ ಒಂದು ಹೈಕೋರ್ಟ್ ಕೇಸ್ ಹಾಕೊಂಡದವು, ಅದು 16 ಕೇಸ್ ನಡೀತು. 17 ಅದು ಗೆದ್ದಿದ್ದೀವಿ, ಅದು ಫೈಲ್ ಸಿಗುತ್ತೆ ನಮಗೆ. 17 ನಮಗೆ ಕೇಸ್ ಗೆದ್ದಾಗಿತ್ತು. ಅದಾದಮೇಲೆ ಕುಡಿಯೋ ನೀರು ಇರಲಿಲ್ಲ, ರೋಡ್ಗಳು ಇರಲಿಲ್ಲ, ಮನೆ ಇರಲಿಲ್ಲ, ಇದು ಸಮಸ್ಯೆಗಳಾಯಿತು. ಕಾಡಿನೋದು ಕೇಸ್ ಹಾಕಿ ಸ್ವಲ್ಪ ಮಟ್ಟಿಗೆಲ್ಲ ಹೊರಡಕ್ಕಿರೋದು ನಮ್ಗೆ ಕಿರುಪದ್ದು ಬಳಸೋಕ್ಕೆಲ್ಲ ಅವಕಾಶ ಆಯಿತು. ಜೊತೆ ಮನೆ ಕಟ್ಟಕ್ಕೆ ಬಿಡ್ತಿರಲಿಲ್ಲ, ಸಣ್ಣ ಪುಟ್ಟದ ಏನಾದ್ರು ಒಂದು ಸ್ವಲ್ಪ ಸಾಮಾನುಗಳು ತಂದು ಮಾರ್ಗ ಬಿದ್ದಿರೋಂಥ ವಸ್ತುಗಳನ್ನು ತಂದು ಮನೆ ಮಾಡ್ಕೊಳ್ಳಂದಾಗ ತಡೆಗಟ್ಟಂಥದ್ದು, ಅದಕ್ಕೆಲ್ಲ ಸ್ವಲ್ಪ ಹೋರಾಟ ಆಯಿತು. ಆಮೇಲೆ ಮನೆ ಕಟ್ಟೋಕ್ಕೂ ಅವಕಾಶ ಆಯಿತು. ಅಂದರೆ ಸರ್ಕಾರದಿಂದ ಮನೆ ಒಂದು ಕಟ್ಕೊಳ್ಳೋಕ್ಕೆ ಇನ್ನೂ ಅವಕಾಶ ಆಗಿಲ್ಲ. ಸ್ವಲ್ಪ ಮಟ್ಟಿಗೆಲ್ಲ ಆಗಿದೆ, 1-2 ಆಡಿಗಳೆಲ್ಲ ಬಂದಿದೆ, 10 ಮನೆ ಗಂಟಲು ಒಂದೊಂದು ಆಡಿ ಕಾಲೋನಿಗಳಾಗಿದೆ. ಅದು ಅಂಥ ಸರಿಯಾದ ಮನೆಗಳಲ್ಲ, 2.5 3.5 4.5 ಈ ಥರದ ಮನೆಗಳು ಸ್ವಲ್ಪ ಮಟ್ಟಿಗೆ ಆಗಿದೆ. ಇನ್ನೂ ಒಂದೊಂದು ಆಡಿಲಿ ನಾವು 60-70 ಕುಟುಂಬ ಎಲ್ಲ ಇದ್ದೀವಿ. ಅವ್ರಿಗೆಲ್ಲ ಮನೆಗಳಾಗಬೇಕಾದ್ರೆ ಇಲ್ಲಿ ಒಂದು 20-21 ಆಗಿತ್ತು, ಅದರಲ್ಲಿ 5 ಮಾತ್ರ ಕೊಟ್ಟಿದ್ದಾರೆ, ಇನ್ನು ಬಾಕಿ ಮನೆ ಎಲ್ಲ ಮಾಡದಾಡಿ ಶೇಖರಡ ಕಡೆಗೆ ಹೋಗಿತ್ತು. ಹೀಗಾಗಿ ಮನೆ ಸಮಸ್ಯೆ ಇವ್ರ ಬಗ್ಗೆ ನಮಗೆ ಬದುಕು ಅಷ್ಟೆ. ಕಾಡನ್ನ ಕಬಳಿಸ್ಬೇಕು, ಕಾಡು ಲಾಸ್ ಮಾಡಬೇಕು, ಮತ್ತು ಕಾಡಲ್ಲಿರೋ ಎಲ್ಲದನ್ನ ನಾವು ವಸ್ತುಗಳನ್ನ ನಾವು ಬಳಸ್ಕೋಬೇಕನ್ನೋದು ಆ ಮೂಡು ನಮ್ಮಲ್ಲಿಲ್ಲ. ನಾವು ಏನು ಮಾಡ್ತಿದ್ದೆ, ಕೆತ್ತನೆ ಬಿತ್ತನೆ ಮಾಡಿ ಕಾಡಲ್ಲಿ ಬದುಕ್ತಾ ಇದ್ದೋ. ಆ ಬದುಕು ನಮಗೆ ಸಿಕ್ಕಿದ್ರೆ ಸಾಕು ಕಾಡಲ್ಲಿ, ಕಾಡು ಜೊತೆ ಜೊತೆಗೆ ನಾವು ಬೆಳೆದಂಥವ್ರು ಬೇರೆ ಕಡೆ ಹೋದಾಗ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಕಾಡಲ್ಲೇ ಉಳಿದು ಕಾಡಲ್ಲೇ ಬದುಕ, ನಮ್ಮ ತಲೆಯಲ್ಲಿ ಇದ್ದಿದ್ದನ್ನ ಮಕ್ಕಳ ತಲೆ ಸಹ ಅದನ್ನ ಉಳ್ಕೋಬೇಕು ಅಂತೇಳಿ ಅಳಿಸಿ ಹೋಗಬಾರ್ದು ಅಂತೇಳಿ ನಾವು ಅದನ್ನ ಹೋರಾಟ ಮಾಡಿದ್ವಿ.
1: ಸರ್, ತಾವು ಈ ಒಂದು ಹಾಡಿಯಲ್ಲಿ 2 ವಾಸ ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಒಂದು ಹಾಡಿಗೆ ಆನೆ ಮಾಡದ ಹಾಡಿ ಅಂತ ಹೆಸರು ಏನಕ್ಕೆ ಬಂತು, ಅದರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಾನು ಇಲ್ಲಿ ಸತಗಾಲ ಇಲ್ಲಿ ನಾನು ಬೆಳೆದಿದ್ದಲ್ಲ, ನಾನು ಹುಟ್ಟು ಬದುಕೆಲ್ಲ ಫುಲ್
1: ಬಳ್ಳೆ
0: ಸಣ್ಣಮ್ಮ ದೇವರು ಅಂತ ಇದೆ, ಮಾಸ್ಟರ್ ಅಂತ ಇದೆ, ಅಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದಲ್ಲ. ಅಲ್ಲಿ ತುಂಬ ನಮ್ಮ ತಂದೆ ಎಲ್ಲ

0: ಬದುಕಿದೆ ಅಲ್ಲೇ ಬೇಗಾಗ. ಆದ್ರೆ ನಾನು ಈ ವಾರಂಟಿ ಗೆಳೆದ ಮೇಲೆ ನನಗೆ ಒಂದು ಒಂದು ಜಾಗದಲ್ಲಿ ಇರಬೇಕಂತ ಇದ್ದಿಲ್ಲ. ನಾನು ಭೋಜಪುರ ಅಂತ ಇದೆ, ಅಲ್ಲಿ ಒಂದು 12 ವರ್ಷ ಕಾಲ ನಾನು ಅಲ್ಲಿದ್ದೆ. ಒಂದು ಜಾಗ ಅಂತಿಲ್ಲ ನನಗೆ, ಎಲ್ಲೆಲ್ಲಿ ತೊಂದರೆ ಆಯ್ತು ಅಲ್ಲಿಗೆಲ್ಲ ನಾನು ಹೋಗಿ ವಾಸ ಮಾಡ್ತಾ ಇದ್ದೀನಿ. ನಾನು ಅಣ್ಣನ ತೋಟದಲ್ಲಿ ಒಂದು 22 ವರ್ಷ ಅಲ್ಲಿ ನಾನು ವಾಸ ಮಾಡಿದೆ. ಅಲ್ಲಿಂದ ಅಲ್ಲೇ ನನಗೆ ಎಲ್ಲ ಫುಲ್ ವಾರಂಟಿಗೆಲ್ಲ ನಾನು ಶುರು ಮಾಡಿದ್ದು ಅಣ್ಣನ ತೋಟ ಅಂತೇಳಿ. ಇಲ್ಲಿಗೆ ಬಂದು 13 ವರ್ಷ ಆಯಿತು,
1: 13 ವರ್ಷ
0: ಆಯಿತು. ಆದರೆ ಎಲ್ರಿಗೂ ಸ್ವಲ್ಪ ಮನೆಗಳಾಯ್ತು, ನನಗಾಗುತ್ತೆ ಇಲ್ಲ. ಯಾಕಂದ್ರೆ ನನಗೆ ಅಕ್ಕಪತ್ರ ಆಗಿದ್ದು ಅಣ್ಣ ತೋಟಗೆ ಕುಂಟೆ ಲೆಕ್ಕ. ಅಕ್ಕಪತ್ರ ಎಲ್ಲ ಕಡೆಗೆ ಸ್ವಲ್ಪ ಅದೇ ಒಂದು ಕಾಲ್ಭಾಗ ಎಲ್ರಿಗೂ ಅಕ್ಕಪತ್ರ ಇದೆ. ಆದರೆ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿ ಅಕ್ಕಪತ್ರ ಕೊಟ್ಟಿಲ್ಲ. ನಮ್ಮವರು 5 ಎಕರೆ 2 ಎಕರೆ 3 ಎಕರೆಲ್ಲ ಇಟ್ಕೊಂಡಿದ್ರು, ಅಷ್ಟು ಕೊಡೋಕ್ಕಾಗಲ್ಲ, ಫಾರೆಸ್ಟ್ ಕಾಡು ಲಾಸ್ ಆಯ್ತು ಅಂತೇಳಿ ಕುಂಟೆ ಲೆಕ್ಕ ಸರ್ವೆ ಮಾಡಿ ಅಕ್ಕಪತ್ರ ಕೊಟ್ಟಿದ್ದಾರೆ. ಅಕ್ಕಪತ್ರ ನಾನು ಇನ್ನೂ ಇಸ್ಕೊಂಡಿಲ್ಲ, ಎಲ್ಲ ಆಫೀಸಲ್ಲಿದೆ, ತಾಲೂಕು ಆಫೀಸಲ್ಲೇ ಇದೆ. ಕೆಲವು ಜನ ನಮಗೆ ಬೇಕು ಮನೆ ಕಟ್ಸ್ಕೋಬೇಕಂತ ಇಸ್ಕೊಂಡಿದ್ದಾರೆ. ನಾನು ಇಸ್ಕೋಬೇಕು ಅದನ್ನ ಅಲ್ಲಿ ಬಿಡೋಂಗಿಲ್ಲ, ಅಕ್ಕಪತ್ರ ತಗೊಳ್ಳೇಬೇಕಾಯ್ತದೆ. ಕರೆ ನಮ್ಮ ಮುಂದೆ ಬಹುಶಃ ಕೆಲಸಕ್ಕೆ ಬೇಕಾಯ್ತದೆ. ಹೀಗಾಗಿ ತಪ್ಪ ಮಟ್ಟಿಗೆ ಕುಡಿಯೋ ನೀರು ಆಗ್ತಾ ಇದೆ, ಕರೆಂಟು ಇಲ್ಲ ಅಂತೇಳಿ ಎಲ್ಲ ಕಡೆಗೆ ಗ್ರಾಮನೇ ಕರೆಂಟ್ ಕೊಟ್ಟಾಗ ನಮ್ಮ ಹಾಡಿಗಳಲ್ಲಿ ಕರೆಂಟ್ ಇಲ್ವಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಒಂದು 2-3 ವರ್ಷ ಹೋರಾಟಗಳನ್ನ ಮಾಡಿದ್ರು. ಈಗ ಬರೋಲ್ಲ, ಸ್ವಲ್ಪ ಕರೆಂಟದ್ದು ಆಗಿದೆ. ಕುಡಿಯೋ ನೀರು ನೆಲ್ಲಿನ ಕೊಟ್ಟಿದ್ದಾರೆ. ಸಿಕ್ಕದಾಗಿ ಒಂದು ಇವರು ಪಂಚಾಯತಿನ ಒಂದು ರೋಡು ಅರ್ಧ ಮಟ್ಟಿಗೆ ಮಾಡಿದ್ದಾರೆ. ಇನ್ನು ಮುಂದೆ ನಮಗೆ ಇಷ್ಟು ಅಕ್ಕಪತ್ರ ಕೊಟ್ಟಿದ್ರು, ಅದು ನಮಗೆ ಸಾಲ್ತಾ ಇಲ್ಲ, ಬರೀ ಮನೆ ಸೈಟಿಗೆ ಕೊಟ್ಟಿದ್ದಾರೆ. ನಮಗೆ ಒಂದು 2 ಎಕರೆ ಆದರೂ ನೀವು ಜಾಗ ಕೊಡಲೇಬೇಕನ್ನೋದು ಅದ್ರ ಹೋರಾಟ ಶುರು ಮಾಡಿದ್ವಿ. ಆದರೆ ಮಧ್ಯೆ ಮಧ್ಯೆ ನನ್ನ ಕರೀತಾರೆ, ಹೋರಾಟ ಮಾಡೋರು ಜನ ಬೇರೆ ಕಡೆ ಎಲ್ಲ ತಾಲೂಕಲ್ಲಿ ಎಲ್ಲ ಹೋರಾಟ ಮಾಡ್ತದೆ. ಕರೆದಾಗ ಹೋಗಿ ಭಾಗವಹಿಸ್ತೀನಿ, ಅದ್ರ ಬದುಕನ್ನ ಮುಗಿಸ್ಕೋಬೇಕಷ್ಟೆ.
1: ಸರ್, ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಮುಖ ಕಸುಬುಗಳೇನು, ಹಿಂದಿನ ಕಾಲದಲ್ಲಿ ಏನೆಲ್ಲ ಮಾಡ್ತಿದ್ರಿ, ಈಗ ಪ್ರಸ್ತುತ ಜೀವನವನ್ನು ನಡೆಸೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ.
0: ಸರ್, ನಮ್ಮದು ಹೆಚ್ಚಿಗೆ ಕೂಲಿ. ಅದೇ ಹಿಂದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು 16-15 ವಯಸ್ಸಲ್ಲೆಲ್ಲ ಕೂಲಿನೇ ಇಲ್ಲ, ಬರೀ ಗೆಡ್ಡೆ ಗೆಳಸು, ಕುಮರಿ ವ್ಯವಸಾಯ, ಕೆತ್ತನೆ ಬಿತ್ತನೆ, ಕುಮರಿ ವ್ಯವಸಾಯ, ಸ್ವಲ್ಪ ರಾಗಿ, ಜೋಳ, ನವಣೆ, ಸಾಸಿವೆ, ಮೆಣಸು, ಬದನೆ, ಬೂದಿ, ಇಂಥವ್ನ ನಮಗೇನು ತಿನ್ನಹಾರ ಇದೆ, ಸಾಧಾರಣ ಮಾಮೂಲಿ ತಿಂತೀವಿ ತರಕಾರಿ ಇದೆಯಲ್ಲ, ಅದೆಲ್ಲ ಅಲ್ಲಿನ ಆಡುಗಳನ್ನೇ ನಾವು ಬೆಳ್ಕೊತೀವಿ. ಅದು ಇಲ್ಲಿ ಇರಲಿಲ್ಲ, ನಾವು ನಾವು ಇದ್ದು ಬಂದಿದ್ದೆಲ್ಲ ಇಲ್ಲಿ ಬಳೆಗರನ ಗದ್ದೆ, ಕೈಮರ, ಸುಂದರಗಟ್ಟೆ, ಮತ್ತು ಮಾಸಲೆ, ಚಿಕ್ಕ ಮಾಸಲೆ, ದೊಡ್ಡ ಮಾಸಲೆ, ಈ ಕಡೆ ಕಾಡು ಮಧ್ಯ, ಇಲ್ಲೆಲ್ಲ 50 ಕಿಲೋಮೀಟ್ರು, 30 ಕಿಲೋಮೀಟ್ರು, 40 ಕಿಲೋಮೀಟ್ರ್ ಅಷ್ಟು ದೂರ ನಾವು ಬದುಕಿ ಬಂದವರು. ನಾವು ಯಾರ ಜೊತೆಗೆ ಹೊಂದಾಣಿಕೆ ಮಾಡಿ ನಾವು ಅವ್ರ ಜೊತೆ ಬೆರೆದವರಲ್ಲ ನಾವು. ನಮ್ಮ ನನಗೆ ಒಂದು 20-22 ವಯಸ್ಸು ಆದಮೇಲೆ ನಾನು ಬೇರೆ ಕಡೆಗಿಂದ ಸ್ವಲ್ಪ ಮುಸ್ಲಿಮ್ಸ್ ಬಂದು ಸೇರಿದ್ರು ಡಿ ಬಿ ಪಿ ಅಂತೇಳಿ. ಮತ್ತು ನಮ್ಮ ಬೇಡ ಜನಾಂಗದವರು ಎಲ್ಲ ಫುಲ್ ಆಚೆಕರಿದ್ರು. ಅದು ಯಾವಾಗ ಮುಳುಗಡೆ ಆಯ್ತು ಅಂತೇಳಿ ಅಂದಾಗ ಅವರಿಗೆ ಬದುಕಕ್ಕೆ ದಾರಿ ಇಲ್ದೇ ಈ ಕಡೆಗೆ ಸ್ವಲ್ಪ ಹೊಲಿಸಿ ಬಂದರು. ಕೋಟೆವ್ರ ಅಂತ ಇದೆ, ಆ ಕಡೆ ಸ್ವಲ್ಪ ಕೇರಳಕ್ಕೆ ಹೋಗಿ ಹೋದರು, ಇನ್ನು ಸ್ವಲ್ಪ ಜಕ್ಕಳಿ ಗುಂಡ್ರಿ ಅಂತ ಇದೆ, ಆ ಮೂಲಕ ಸ್ವಲ್ಪ ಜನ ಸೇರಿದ್ರು. ಅವ್ರು ನಾವೆಲ್ಲ ಜೊತೆ ಜೊತೆಗೆ ಈಗ ಬದುಕ್ತಾ ಇದ್ದೀವಿ. ಒಟ್ಟಾರೆ ಅಣ್ಣ ತಮ್ಮ ರೀತಿಯಲ್ಲಿ ನಮ್ಗೇನು ಗಲಾಟಿ ಇಲ್ಲ, ಒಳಗಟ್ಟೆ ಇಲ್ಲ. ನಾವು ಅವ್ರು ಯಾವ ರೀತಿ ಇದ್ದಾರೆ ಅದೇ ಥರ ನಾವು ಬೆಳೆದಂಥ ಕಾಡಿನಲ್ಲಿ ಅವರು ಬದುಕ್ತಾ ಇದ್ದಾರೆ. ಈ ರೀತಿ ಯಾರೇ ಬೆಳೆದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ.
1: ಸರ್, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿರುವ ಕಾಡಾಗಿರ್ಬೋದು ಮತ್ತು ನದಿಗಳ ಬಗ್ಗೆ ಹೇಳೋದಾದ್ರೆ, ಅವು ನಿಮ್ಮ ಒಂದು ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ, ಅದರ ಬಗ್ಗೆ ತಿಳಿಸೋದಾದ್ರೆ.
0: ಹೇಳಿದ್ರೆ ಸರ್, ಈಗ ನಮಗೆ ಈ ಕಾಡಿನೊಳಗಡೆ ಇದು ಕೆರೆಗಳಿರಲಿಲ್ಲ, ಸಣ್ಣ ಪುಟ್ಟ ಹೊಳೆಗಳು ಅಥವಾ ಕೊಲ್ಲಿಗಳಿತ್ತು, ಅದರಲ್ಲಿ ನೀರು ಮಾಮೂಲಿ ಬರ್ತಾ ಇತ್ತು. ಕೊನೆಗೆ ನೀರು ಇಲ್ಲ ಅಂದಾಗ ನಾವು ಕಬಿನಿಯಿಂದ ಬರಬೇಕಾಗಿತ್ತು. ದೊಡ್ಡ ಕಬಿನಿ ಇದೇ ನಮ್ಮ ಬಿಸಿನಳ್ಳಿ ಕಬಿನಿಗೆ ಹೋಗಿರೋಂಥ ಕಬಿನಿ, ಇದರಲ್ಲಿ ನಾವು ನೀರು ಸಿಗಬೇಕು. ಎಲ್ಲಿ ನೀರು ಇಲ್ಲದಿದ್ರೆ ಈ ನೀರಲ್ಲಿ ನೀರು ನಮಗೆ ಸಿಗ್ತಾ ಇದ್ದಿದ್ದು, ಅದಕ್ಕಾಗಿ ನಾವು ಅಲ್ಲಿಂದ ಒತ್ತಡ ಬೇಡಿ ಮಧ್ಯ ಕಾಡು ನಾವು ಬಿಟ್ಕೊಡೋಣ ಅವ್ರಿಗೆ ಅಂತೇಳಿ ಸರ್ಕಾರಕ್ಕೆ ಬಿಟ್ಟು ಕಾಡು ನಲ್ಸಲ್ಲಿ ಬಂದು ಕಬಿನಿ ಪಕ್ಕ ಕುಂತಿದ್ವಿ.
1: ಸರ್, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳಿಸೋದಾದ್ರೆ, ನಿಮ್ಮ ಒಂದು ಪ್ರಮುಖವಾಗಿ ನೀವು ಕಾಡಿನಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಯಾವೆಲ್ಲ ರೀತಿಯ ಹಬ್ಬ ಮತ್ತು ಆಚರಣೆಗಳನ್ನ ಮಾಡ್ತಾ ಇದ್ರಿ, ಯಾವೆಲ್ಲ ದೇವರುಗಳನ್ನ ಪೂಜಿಸ್ತಾ ಇದ್ರಿ, ಈಗ ಪ್ರಸ್ತುತ ತಾವು ಕಾಡಿಂದ ಹೊರಗಡೆ ಬಂದ ನಂತರದಲ್ಲಿ ಆ ರೀತಿಯ ಹಬ್ಬ ಆಚರಣೆಗಳನ್ನ ಯಾವೆಲ್ಲ ಹಬ್ಬಗಳನ್ನ ತಾವು ಮುಂದುವರ್ಸ್ಕೊಂಡು ಬಂದಿದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ.
0: ಸರ್, ನಾನು ಹೇಳ್ಬೇಕಾದ ಹಂಗ ಗೊತ್ತಿರೋ ಪ್ರಕಾರ ಕಾಡಲ್ಲಿ ನಾವು ದೇವರುಗಳಿಗೆ ತುಂಬಾನೇ ನಮ್ಮ ಅಂದ್ರೆ ಒಂದು ಜಮ್ಮ ಇರುತ್ತೆ, ಆನೆ ಮಳಕೆ ಇರೋದು ಒಂದು ಜಮ್ಮ, ಗೋಳದ ಒಂದು ಜಮ್ಮ, ಮೊಸರಿಗೆ ಒಂದು ಜಮ್ಮ, ಉಂಡ್ರೆ ಒಂದು, ಈ ಥರ ಜಮ್ಮಗಳಲ್ಲಿ ಒಂದೊಂದು

0: ಒಳಗಡೆ ಆ ಯಜಮಾನರ ಪದ್ಧತಿ ಏನು? ಕಾಡಲ್ಲಿ ಉತ್ತ ಮುಖಾಂತರ ಮಣ್ಣಿನ ಮುಖಾಂತರ ದೇವರುಗಳಿದೆ, ಕಲ್ಲು ರೂಪದಲ್ಲಿ ದೇವರುಗಳಿದೆ, ಮರದಗೇಡಲ್ಲಿ ಒಂದು ದೇವರುಗಳು ಇರ್ತವೆ. ಇಂಥವನ್ನು ನಾವು ಮಾಡಲೇಬೇಕು. ಆ ದೇವ್ರ ನಾವು ಕೈ ಬಿಟ್ಟದಲ್ಲಿ ನಮಗೆ ಭಕ್ತಿ ಇಲ್ಲ. ಸಣ್ಣ ಪುಟ್ಟ ಕಷ್ಟ ಬಂದಾಗ ಯಾವುದೇ ನಮಗೆ ಕಾಯಿಲೆ ಬರಲಿ, ಆ ದೇವ್ರಗಳಲ್ಲಿ ನಮಗೆ ಪರಿಹಾರ. ಆದರೆ ಅದ್ರಿಗೆ ಒಂದು ಕಸಬಿ ಇದೆ, ಆ ಪರಿಹಾರ ಮಾಡ್ಕೋಬೇಕಾದ್ರೆ ಆ ದೇವ್ರ ಗುಂಡೆ ಇರ್ತಾರೆ. ಬುಂಡೆ ಕರಿ ಅಂತ ನಮಗೆ ಒಂದು ಕೈಶ್ವರಿ ಬುರುಡೆ ಅಂತ ಹೇಳ್ತೀವಿ. ಆ ಬುಂಡೆಯಲ್ಲಿ ನಾವು ದೇವ್ರು ಕರಿತೀವಿ. ಮತ್ತು ಈ ಕಣಿ ಬೇರೆ ಒಂದು ಈ ಮುರುಕು ಮರ ಬಿಳಿ ಮುರುಕು ಅಂತ ಹೇಳ್ತೀವಿ, ಅದರಲ್ಲಿ ಅದ್ರ ಬೀಜ ಸಿಗ್ತದೆ, ಆ ಬೀಜದಲ್ಲಿ ನಾವು ಶಾಸ್ತ್ರ ಹಾಕ್ತೀವಿ. ಈ ತರ ಎರಡು ಕಸಬು ನಮ್ದು, ಬುರುಡೆ ಕರಿ ಕೈಯಕೇಶ್ವರ ಬುರುಡೆಯಲ್ಲಿ ದೇವ್ರ ಕರಿ ಅಂತದ್ದು. ಈ ಕಣಿ ಬಿಡ್ಬೇಕಾಗಿದ್ರೆ ಒಂದು ಮರದ ಬೀಜದಲ್ಲಿ ಅದನ್ನ ನಾವು ಶಾಸ್ತ್ರ ಅಂತ ಹೇಳ್ತೀವಿ. ಶಾಸ್ತ್ರ ಮತ್ತು ದೇವ್ರ ಕರಿ ಅದು ಎರಡು ಸಂಬಂಧಪಟ್ಟಾಗಿ ಅದು ನಮ್ಮ ಕಸಬು. ಮತ್ತೆ ದೇವರಲ್ಲಿ ನಮ್ದು ಏನಾದ್ರೆ ಹಿಂದೆ ಕಾಯಿ ಹಣ್ಣು ಪೂಜೆ ಇದಿಲ್ಲ, ಕಾಡಲ್ಲಿ ಸಿಕ್ಕಂತ ಈ ಧೂಪದ ಮರದಲ್ಲಿ ಧೂಪ ಸಿಗ್ತಾ ಇತ್ತು. ಅದು ಕೊಡುವಾಗ ಜಾಸ್ತಿ ಕೊಡುವ ಕೆಲಸ ಹೋದಾಗ ಅದನ್ನೊಂದಷ್ಟು ತಗೋ ಬರ್ತಿದ್ವು. ಧೂಪ ಮತ್ತು ನಮ್ಮ ಈ ಸಣ್ಣ ಪುಟ್ಟದ ಗಂಧದ ಜಾಸ್ತಿ ಗಂಧ ತೆಗಿತಾ ಇದ್ರಲ್ಲ, ಈ ಕೇರಳದವ್ರು ತುಂಬಾನೇ ಗಂಧ ನಮ್ಮಲ್ಲಿ ಸಣ್ಣ ಪುಟ್ಟ ಮರ ಇವೆಲ್ಲ ಇತ್ತು, ಅದೆಲ್ಲ ಅವರು ಕಳಸಲ ಮಾಡಿ ತಗೊಂಡು ಹೋಗ್ತಾ ಇದ್ರು. ಅದು ಕುತ್ತಿಗಳು ಇರ್ತಲ್ಲ ಒಣಗಿದಾಗ ಅದನ್ನ ತೆಗೆದು ದೇವರಿಗೆ ಪೂಜೆ ಮಾಡ್ತಿದ್ದೆವು ನಾವು. ಬೇರೇನು ಕೂಲಿ ಇಲ್ವಲ್ಲ, ಕಾಸೇ ಇಲ್ಲ. ಈ ಫಾರೆಸ್ಟ್ನವರು ಕರೆದು ಬಿಟ್ಟು ನಮಗೆ ಮೀಟಿಂಗ್ ಮಾಡಿಸೋದು. ಆದರೆ ಅವ್ರು ನರ್ಸರಿ ಮಾಡಬೇಕಾಗಿತ್ತು, ಅವ್ರಿಗೆ ಬೈಲ್ ಮಾಡಿ ಅವ್ರಿಗೆ ಕ್ವಾರ್ಟರ್ಸ್ಗಳು ಕಟ್ಟಬೇಕಾಗಿತ್ತು. ಇದಕ್ಕೋಸ್ಕರ ನಮ್ಮನ್ನು ಕರಿತಾ ಇದ್ರು. ಮತ್ತು ಆನೆ ಹಿಡಿದು ಕೊಡಬೇಕು ಅವ್ರಿಗೆ, ಆನೆ ಪಳಗಿಸ್ಕೊಡ್ಬೇಕು, ಇಂಥ ಕೆಲಸಗಳೆಲ್ಲ ಕರೆದು ಕೆರೆಸಿ ನಮಗೆ ಸ್ವಲ್ಪ ಬಟ್ಟೆ ಗಿಟ್ಟೆಗೆಲ್ಲ ನಮಗೆ ಕಾಸು ಕೊಡ್ತಾಯಿದ್ರು. ಅದು ಬಿಟ್ಟಮೇಲೆ ನಮಗೆ ಕೆಲಸನೇ ಇಲ್ಲ, ಫಾರೆಸ್ಟ್ ಕೆಲಸ ಒಂದೇ, ಅದು ಬಿಟ್ಟಮೇಲೆ ಬೇರೆ ಕೆಲಸ ಇಲ್ಲ. ಅವರು ವಲಸೆ ಹೋಗೋದಂತ ಕಡಿಮೆ, ವಲಸೆ ಹೋಗ್ಬೇಕಾದ್ರೆ ಕೊಡಗು, ಅದು ಓದೋರು ವಹಿಸಿದ್ರು, ಓದಿದವರೆಲ್ಲ ಇಲ್ಲಿ ನಾವು ವಹಿಸ್ಪಟ್ಟವರು ಮನೇಲೇ ಇರ್ತಿದ್ರು. ಸ್ವಲ್ಪ ಹಣಕಾಸಿಗೆ ತೊಂದರೆ, ಆವಾಗ ನಮಗೆ ಕಾಯಿ ಹಣ್ಣು ಏನೆಲ್ಲ ಪೂಜೆಗೆ ಮರದ ಶಕ್ಕೆ ಮತ್ತು ಧೂಪ ಇದಾಕ್ಬಿಟ್ಟು ನಾವು ದೇವ್ರ ಕರೆದು ನಮ್ಮ ದೇವ್ರ ಪದ್ಧತಿ ಮಾಡಿಸಿದ್ರು. ಯುಗಾದಿ ಹಬ್ಬ, ಬಿಸು ಮತ್ತು ಗೌರಿ ಹಬ್ಬ, ವಾರದ ಹಬ್ಬ, ಇಂಥ ಹಬ್ಬದಲ್ಲಿ ನಾವು ಪೂಜೆ ಮಾಡಿಸಿದ್ವಿ. ಈಗಲೂ ಅದೇ ಪದ್ಧತಿ, ನಾವು ಮಾಮೂಲಿ ಏನು ನಮ್ಮ ತಾತರು ಮಡಗ ನಮ್ಮ ತಂದೆಯವರು ನಡ್ಕೊಬಂದ್ರೆ ಅದೇ ಪದ್ಧತಿ ಈಗಲೂ, ಅದನ್ನು ನಿಲ್ಸಂಗಿಲ್ಲ, ನಾವು ಮಾಡಲೇಬೇಕು. ಈಗಾದರೂ ಸುಮಾರು ನಮಗೆ ಹೊರಗಡೆ ಹೋಗ್ತೀವಿ ಕೆಲಸ ಮಾಡ್ಕೋತೀವಿ, ಹೆಂಗಸರು ಮಕ್ಕಳಿಗೆಲ್ಲ ಕೆಲಸ ಸಿಗ್ತದೆ. ಈಗ ನಮ್ಮ ರೈತರು ನಮ್ಮ ಊರಿನವ್ರು ಯಾರಾದರೂ ಕರೆದಾಗ ಅದು ಹೆಂಗಸರಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಆ ಸಿಕ್ಕಂಥ ಕಾಸನ್ನು ತಗೊಬಂದು ದೇವರು ಪೂಜೆಗೆ ಇದೆಲ್ಲ ಬಳಸ್ಕೋತೀವಿ. ಈಗ ತೊಂದರೆ ಇಲ್ಲ, ಸ್ವಲ್ಪ ಸಾಮಾನು ತಗೊಂಡು ದೇವರಿಗೆ ಮಾಮೂಲಿ ಪದ್ಧತಿಯಲ್ಲಿ ನಾವು ಪೂಜೆ ಮಾಡ್ತೀವಿ. ಆದರೆ ದೇವ್ರನ್ನ ನಮ್ಮ ಭಾರಿ ನಂಬಿಕೆ, ನಮಗೆ ಆಸ್ಪತ್ರೆ ಕಡಿಮೆ ದೇವ್ರ ನಂಬಿಕೆ ಜಾಸ್ತಿ. ಈ ಜಾಸ್ತಿ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಆಸ್ಪತ್ರೆಗೆ ಆಗದಿದ್ದ ಕಾಯಿಲೆಗಳೆಲ್ಲ ನಮ್ಮ ದೇವರೇ ಪರಿಹಾರ ಮಾಡಿಕೊಡ್ತಾರೆ. ಅದೇ ಅಷ್ಟೇ ನಂಬಿಕೆ ನಂಬಿದ್ದೀವಿ ನಾವು ದೇವ್ರ, ಆ ರೀತಿ ನಂಬಿಕೆ ಮೇಲೆ ನಮಗೆ ಬದುಕು.
1: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಈಗ ಪ್ರಸ್ತುತವಾಗಿ ಇನ್ನೂ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಈಗ ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ನಿಮಗೆ ಮೂಲಭೂತ ಸೌಕರ್ಯಗಳು ಪ್ರಸ್ತುತ ಸಿಗ್ತಾ ಇದೆಯಾ, ಅದರ ಬಗ್ಗೆ ಹೇಳೋದಾದ್ರೆ?
0: ಸರ್, ಈ ಭಾಗದಲ್ಲಿ ಬಾವಲಿಯನ್ನು ಹಿಡಿದು ಬಳ್ಳಿಯವರಿಗೆ ನಮಗೆ ಶಾಲೆಗಳೇ ಇಲ್ಲ. ಒಂದು ಅಂಗನವಾಡಿ ಆಗಿರಲಿ ಮತ್ತು ಒಂದನೇ ಕ್ಲಾಸು ಪಾಠ ಮಾಡೋಕ್ಕಿರಲಿ ಒಂದು ಶಾಲೆ ಅನ್ನೋದು ಈ ಭಾಗದಲ್ಲಿ ಇರಲಿಲ್ಲ. ಅದು ಗುಂಡ್ರೆ ಭೋಗ್ಯಪುರ ಅಂತ ಇದೆ, ಆಚೆಕಡೆ ಕಬ್ಬಿನಿಂದ ಆ ಕಡೆಗೆ, ಅಲ್ಲಿ ಸ್ವಲ್ಪ ಎಲ್ಲ ಜನಾಂಗ ನಮ್ಮ ಎರವಸು ಬೆಟ್ಟಗುರುಗುಸು ಜೇನುಗುರುಗು ಇನ್ನು ನಾಲ್ಕು ಪಂಗಡ ಅಲ್ಲಿ ವಾಸ ಮಾಡ್ತಾಯಿದ್ರು ನಮ್ಮ ಬೇಡ ಜನಗೆಲ್ಲ ಸೇರಿ. ನಾಲ್ಕು ಪಂಗಡದವರಿಗೆ ಒಂದು ಹಾಸಲ್ ಅಂತೇಳಿ ಆಚೆಕಡೆ ಬೇಗೂರಲ್ಲಿ ತರೆದಿದ್ದರು. ಅದೊಂದು ಶಾಲೆ, ಇದು ಇಲ್ಲೆಂದ್ರೆ ನಾವು ಹೋದವರು. ಅಂದರೆ ನಮಗೆ ವಿದ್ಯಾಭ್ಯಾಸಕ್ಕೆ ಇರೋದು ಜನಸಂಖ್ಯೆ ಇಲ್ಲೆಂದ್ರೆ ಕಡಿಮೆ, ಕಡೆ ನಮ್ಗೆ ಅದ್ರ ಮೂಡಿಲ್ಲ, ಓದ್ಬೇಕನ್ನ ಮೂಡಿಲ್ಲ, ನಮ್ಮ ತಂದೆ ತಾಯಿಗಳಿಗಿಲ್ಲ ಮಕ್ಕಳಿಗೆ ಇಲ್ಲ. ಆ ರೀತಿಲಿ ಇದ್ದವರು ಯಾರು ನಿಮ್ಮಂಥವ್ರು ಯಾರಾದರೂ ಬಂದು ಬುದ್ಧಿ ಹೇಳಿದ್ರೆ ಓದಪ್ಪ ಶಾಲೆಗೆ ಓದಿ, ಒಂದು ಐದನೇ ಕ್ಲಾಸ್ನ ಆರನೇ ಕ್ಲಾಸ್ ಕಲ್ತಿದ್ರೆ ಬೇರೆ ಹೊರಗೆ ಪರ್ಫಾರ್ಮೆನ್ಸ್ ಅಂತ ತಿಳ್ಕೊಬೋದು ಅನ್ನೋದು ಅರ್ಥ ಮಾಡಿಸಿದಾಗ ಸ್ವಲ್ಪ ಜನ ಹೋಗಿ ಪಾಠ ಮಾಡ್ತಾಯಿದ್ರು. ಅಂಥ ಸನ್ನಿವೇಶ ನಾವು ಬದುಕಿ ಬಂದಿದ್ದು. ಇಲ್ಲಿ ನಾವು ಯಾವಾಗ ಹೋರಾಟ ಮಾಡಿದೋ ನಮ್ಮ ಬದುಕಿ ನಮ್ಮ ನೆಲೆ ಹಿಡ್ಕೋಬೇಕಂತ ಯಾವಾಗ ಹೋರಾಟ ಶುರು ಮಾಡಿದೋ ಅಲ್ಲಿಂದ ಶಾಲೆಗಳಾಯಿತು, ಅಂಗನವಾಡಿಗಳಾಯಿತು ಮತ್ತು ರೋಡ್ಗಳಾಯಿತು. ಯಾವ ಮಾಮೂಲಿ ಈ ರೋಡು ಇದರಲ್ಲೇ ಎಲ್ಲ ಬಸ್ಸು ಕಾರು ಎಲ್ಲ ಓಡಾಡ್ತಿದ್ದು, ಮೇಲ್ಗಡೆ ರೋಡೇ ಇರಲಿಲ್ಲ. ಇದು ಆಮೇಲೆ ಅದು ರೋಡ್ ಆಡಾಗ ಅದರಲ್ಲಿ ವಾಹನಗಳು ಓಡಾಡಿದಾಗ ಇದು ಇದಾಯ್ತಲ್ಲ ಮುಳುಗಡೆ ಆಯ್ತಲ್ಲ.

0: ಸ್ಟಕ್ ಆಯ್ತು, ಆ ರೋಡಲ್ಲಿ ಹೊರಡಕ್ಕೆ ಶುರು ಆಯ್ತು. ಅಲ್ಲಿಂದ ಈ ಕಡೆಗೆ ತಂಬ ಮುಟ್ಟಿಗೆ ಬರೋದಿಲ್ಲ, ವಿದ್ಯಾಭ್ಯಾಸಕ್ಕೆಲ್ಲ ಎಸ್ ಎಲ್ ಸಿ ಏಳನೇ ತರಗತಿ ಪಾಸ್ ಆಗೋರಿಗೆ ಇಲ್ಲೇನು ಟೀಚ್ ತಗೊಂಡೋಗಿ ಕ್ವಾಟೆ ಸೇರಿಸ್ತೀವಿ, ಕ್ವಾಟೆಯಿಂದ ಮೈಸೂರು ಸೇರಿಸ್ತೀವಿ. ಈಗ ಸ್ವಲ್ಪ ಮುಂದಾಡಿದ್ದಾರೆ ಈ ಹುಡುಗರು. ಈಗ ನಮ್ಮಂತವರು ಅದನ್ನೆಲ್ಲ ಬೇರೆ ಕಡೆಗಿಂದ ಸುತ್ತಿ ಬಳಸಿ ನೋಡಿದಾಗೆಲ್ಲ ಓ ನಾವು ಬದುಕಬೇಕು, ಹೊರಗಡೆ ಪರ್ಫಾರ್ಮೆನ್ಸ್ ಅನ್ನು ನಾವು ತಿಳ್ಕೊಂಡಿದ್ವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ನಮ್ಮ ರೂಪಿಸ್ಲೇಬೇಕಂತೇಳಿ ನಮಗೆ ನಾನೇ ಹೇಳ್ತೀನಿ. ನನ್ನ ಹುಡುಗನ ಒಬ್ಬರಿಗೆ ಎಲ್ಲ ಮಕ್ಕಳಲ್ಲಿ ನಾಲ್ಕು ಮಕ್ಕಳಿಗೆ ನಾನು ಮೂರು ಗಂಡು ಒಂದು ಹೆಣ್ಣು, ಒಂದು ಹೆಣ್ಣು ಒಂಬತ್ತನೇ ಕ್ಲಾಸ್ ಓದಿ ನನಗೆ ಆಗಲ್ಲ ಅಂತೇಳಿ ನೀವು ಸುಡ್ತಾ ಬಂಡವಾಳ ಇರಲ್ಲ ನಮ್ಮ ಮುಂದೆ ಕೆಲಸಕ್ಕೆ ಅಂತೇಳಿ ಅಷ್ಟೇ ಸಾಕು ಅವ್ರಿಗೆ ಅಂತೇಳಿ ಅದು ನಿಂತೋಯ್ತು. ಮತ್ತೆ ನಮ್ಮ ಹುಡುಗಿನ ಇನ್ನೊಬ್ಬ ಇದ್ದಾನೆ, ಅವನಿಗೆ ಎಸ್ ಎಲ್ ಸಿ ಪಾಸ್ ಮಾಡಿದ್ದೀನಿ, ಅವನು ಹೊರಗಡೆ ಕೆಲಸ ಮಾಡ್ತಿದ್ದಾನೆ, ಸರ್ಕಾರಿ ಕೆಲಸ ಅಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾನೆ. ಹಿಂಗೋ ಹೊರಗಡೆ ಸುತ್ತಿ ಬಳಸಿಕಾದರೂ ಅವನಿಗೆ ಒಂದು ಅನುಭವ ಗೊತ್ತಾಗಿದೆ ವಿದ್ಯಾಭ್ಯಾಸದಲ್ಲಿ. ಇನ್ನೊಬ್ಬ ಫಸ್ಟ್ ಪಿ ಯು ಸಿ ಓದ್ಬಿಟ್ಟು ಮನೆಯಲ್ಲಿದ್ದಾನೆ. ಹಿಂಗಾಗಿ ಒಂದು ಮೂರು ದಿನ ನಾಲ್ಕು ಜನರಿಗೆ ನಾನು ಸ್ವಲ್ಪ ಮಟ್ಟಿಗೆ ಕಲಿಸಿದ್ದೀನಿ. ಅದೇ ಥರ ಈಗ ಡಿಗ್ರಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲ ಈಗ ಡಿ ಬಿ ಪೆನ್ ಹಿಡಿದು ಬಳ್ಳಿಯವರಿಗೆ ಏನು ತೊಂದರೆ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಸುಮಾರು ಮಟ್ಟಿಗೆ ನಮ್ಮವರು ಕಲಿದಿದೆ. ಮತ್ತು ಸೌಕರ್ಯಗಳ ಬಗ್ಗೆ ಸರ್, ಈಗ ಇಲ್ಲಿ ನಾವು ವ್ಯವಸಾಯ ಮಾಡ್ತಿದ್ದವ್ರೆ, ಈಗ ನಾವು ಇಲ್ಲೆಲ್ಲ ಸ್ವಲ್ಪ ಒಂದು ಎಕರೆ ಎರಡು ಎಕರೆ ಎಲ್ಲ ಕಡಿದ್ವಿ. ವ್ಯವಸಾಯ ಮಾಡಕ್ ಹೋದ್ರೆ ಇದು ಪ್ರಾಣಿ ಬದುಕ ಜಾಗ, ನೀವು ವ್ಯವಸಾಯ ಮಾಡಬಾರ್ದು, ಕುಂಟೆ ಲೆಕ್ಕ ಹತ್ತಿರ ಕೊಟ್ಟಿದ್ರೆ ಮಾಡಬೇಡಿ, ಮಾಡಿದ್ರೆ ನಾವು ಇಲ್ಲೆಲ್ಲ ನಿಮ್ಮ ತೆಗಿಬೇಕಂತೇಳಿ ಬೆದರಿಕೆ ಹಾಕಿ ಸುಮಾರು ಎಲ್ಲ ಬೆದರಿಸೋದು. ಆದ್ರೆ ನಾವು ಇತ್ತಲ್ಲ ಬೇರೆ ಕಡೆಗೆಲ್ಲ ಸ್ವಲ್ಪ ಹಣ್ಣಿನ ಗಿಡಗಳು ಮತ್ತು ಹುಂಡೆ ಮೆಣಸುದು ಕಾಫಿ ಗಿಡ ಇದೆಲ್ಲ ಹಾಕೊಂಡು ವ್ಯವಸಾಯ ಮಾಡ್ತಾಯಿದ್ರೆ, ಇದೊಂದು ಅಡಿಗೆ ಮಾಡ್ತಾಯಿದ್ರು ತುಂಬಾ ಎಲ್ಲ ಮೆಣಸು ಇದು ಏನು ಶುಂಠಿ ಇಂಟೆಲ್ಲ ಬೆಳೀತಾಯಿದ್ರು. ತುಂಬ ಟೈಮಲ್ಲಿ ಆನೆಗಳು ಪ್ರಾಣಿಗಳು ಕಾಟೋದು ಅಷ್ಟು ಟ್ರಾನ್ಸ್ಫೋರ್ಡ್ ಕೊಡಿದ್ರು ಟ್ರಾನ್ಸ್ಫೋರ್ಡ್ ಕೊಡೋಲ್ಲ, ಟ್ರಾನ್ಸ್ ಆಗಿದ್ರೆ ಏನಾದ್ರು ಬೆಳ್ಕೋಬೋದು. ಈಗ ಮಾಡಿದ್ರೆ ಆ ಪ್ರಾಣಿಗಳು ಮಡಗಲ್ಲ ಅಂತೇಳಿ ಲಾಸ್ ಆಯ್ತು, ನಾವು ಮಾಡಿ ಪ್ರಯೋಜನ ಇಲ್ಲ ಅಂತೇಳಿ ಅವ್ರು ಕೈ ಸಿಕ್ಕಲ್ವಲ್ಲ ಎಲ್ಲ ಪ್ರಾಣಿಗಳು ಲಾಸ್ ಮಾಡ್ಬಿಡ್ತೇವೆ. ಅದರಿಂದ ಬೆಳೆಯೋದು ಕಡಿಮೆ ಮಾಡಿದ್ದಾರೆ, ಕೂಲಿ ಕೆಲಸ ಮಾಡ್ಕೊಂಡು ಹೆಂಗೋ ಜೀವಮಾನ ಮಾಡ್ತಾ ಇದ್ದಾರೆ.
1: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀರಾ, ಇದರಿಂದ ನಿಮ್ಮ ಜೀವನಕ್ಕೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಹೇಳಬೇಕಾದ್ರೆ ಸರ್, ಕರೆಂಟು ಬಳಸ್ತಾ ಇದ್ದೀವಿ ಸರ್, ಕರೆಂಟು ಮಾಮೂಲಿ ಅದರಲ್ಲಿ ಏನು ಕಲ್ಪನೆ ಇಲ್ಲ ಸರ್. ಸ್ವಲ್ಪ ಕರೆಂಟು ಕುಡಿಯೋ ನೀರು ನಾನು ಹೇಳಿದ ಸ್ವಲ್ಪ ಒಂದು ಪುಟ್ಟ ಮನೆಗಳಿಗೆ ಬರ್ತಾ ಇದೆ, ಕೆಲವು ಜನರಿಗೆ ಸಿಕ್ಕಿಲ್ಲ, ಕೆಲವು ಜನರಿಗೆ ಸಿಕ್ಕಿಲ್ಲ. ಅಂದರೆ ಕೂಲಿನೇ ಹೆಚ್ಚಿ, ಇಲ್ಲಿ ಏನು ನಾವು ಕೃಷಿ ಮಾಡಿ ಬದುಕಂತ ಚಾನ್ಸಸ್ ಇಲ್ಲ. ಟ್ರಾನ್ಸೈನರ್ ಆದರೆ ನಾವು ಸ್ವಲ್ಪ ಬೆಳ್ಕೊಂಡು ಬದುಕಬೋದು. ಹೆಚ್ಚಿಗೆ ಕೂಲಿ ವಲಸೆ ಹೋಗೋದು, ಮೂರು ತಿಂಗಳು ನಾಲ್ಕು ತಿಂಗಳಿದ್ದು ಕೂಲಿ ಮಾಡ್ಕೋಬಾರದು. ಕೊಡಗು ಕೇರಳ ಕಡಿಮೆ, ಕೊಡಗು ಸೆಂಟ್ರಲ್ಲಿ ಹೋಗ್ತಾರೆ ಕಾಫಿ ಹಣ್ಣು. ಈಗೆಲ್ಲ ಏನಿಲ್ಲ, ಕಿರುಪಲ್ಲಿ ಅಂದರೆ ಜೇನು ಗೆಡ್ಡೆ ಗೆಣಸು ಇದು ಹೆಚ್ಚಿಗೆ, ಅದರಿಂದ ನಮ್ಮ ಬದುಕು. ಹೀಗಾಗಿ ಎಲ್ಲರೂ ಬದುಕೋತಾರ, ನಾವು ಬದುಕ್ತಾ ಇದ್ದೀವಿ, ತೊಂದರೆ ಇಲ್ಲ, ಬದುಕ್ಬೋದು. ನಮ್ಮಲ್ಲಿ ಒಂದು ಆಸೆ, ನಾನು ಬದುಕಬೇಕನ್ನೋದು ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟಿದಾಗ ಯಾವ ರೀತಿಯಲ್ಲೂ ಮಾಡಿ ಬದುಕ್ಬೋದು. ಆದರೆ ಕಳ್ತನ ಬೇರೆ ಕಡೆ ಇದೆಯಲ್ಲ, ನಾವು ನಮ್ಮಂತವರು ನಮ್ಮ ಜನದಲ್ಲಿ ಕಡಿಮೆ ಭಿಕ್ಷ ಕಳ್ತನ ಅಂತೂ ಇಲ್ಲ, ದುಡಿದು ಬದುಕಬೇಕು. ಅಂದ್ರೆ ದುಡಿದು ಬದುಕಿದ್ರು ಸಹ ಯಾರೇ ಬಂದ್ರು ಹಂಚಿ ತಿನ್ನಪಡಿಸಿದೆ, ಬಿಟ್ಟು ತಿನ್ನಂಗಿಲ್ಲ. ಒಂದು ಅದು ಒಂದು ಇಷ್ಟಿದ್ರು ನಾವು ಕೊಟ್ಟು ಅವ್ರಿಗೂ ನಮ್ಮಗೆ ಮನಸ್ಸರು ಅವ್ರನ್ನ ನಾವು ತಿನ್ಸಿ ಅವ್ರನ್ನ ಮಲಗಿಸ್ಕೊಳ್ಳೋಣ ಅಂತೇಳಿ ಆ ಪದ್ಧತಿಯಲ್ಲಿ ನಮ್ಮ ಜನ ತುಂಬ ಯಾರೇ ಬಂದ್ರೆ ಕೈ ಬಿಡಲ್ಲ. ಆ ರೀತಿಯಲ್ಲಿ ನಮ್ಮ ಬುಡಕಟ್ಟು ಜನರಲ್ಲಿ ಅದೊಂದು ಪದ್ಧತಿ ಇದೆ ಸರ್, ಅದನ್ನ ಹಂಚಿತಿನ ಪದ್ಧತಿ ಅಂತ ತಿಳಿಸಿದ್ವಿ ನಾವು. ಅಂದ್ರೆ ನಮ್ಮ ಹೊಟ್ಟೆಗೋದ್ನ ಇನ್ನೊಬ್ಬರಿಗೆ ಕೊಟ್ಟು ನಾವು ಹಂಚ್ಕೊಳ್ತೀನಲ್ಲ ಅಂತದ್ದು ಅದು ಪದ್ಧತಿ ಎಲ್ಲಿ ನಮ್ಮ ಜನದಲ್ಲಿ ತುಂಬ.
1: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರೋ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗಬೇಕು ಅಂದ್ರೆ ಏನೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ಸೌಲಭ್ಯಗಳು ಸಿಗಬೇಕು ಅಂತ ತಾವು ಬಯಸ್ತೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಸಂಸ್ಥೆಗಳಲ್ಲಿ ಈಗ ನಮ್ಮ ವಿವೇಕಾನಂದ ಅವರು ತುಂಬಾ ಸಹಕಾರ ಕೊಡ್ತಾರೆ, ಯಾವ್ದಾದ್ರೆ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಹೋರಾಟದಲ್ಲಿ ಸಪೋರ್ಟ್ ಮಾಡ್ತಿದ್ರು ಅವರು, ತುಂಬಾನೇ ಸಹಕಾರ ಕೊಟ್ಟರು ಅವರು. ಅವರು ಮತ್ತೆ ಒಂದು ಕಡಿನ ಸಂಸ್ಥೆ ಅಂತೇಳಿ ಬೆಂಗಳೂರು ಇತ್ತು, ಅದು ನಮಗೆ ಈ ಮನೆಗಳೆಲ್ಲ ಪ್ಲಾಸ್ಟಿಕ್ ಕೊಡೋಂಥದ್ದು ಸ್ವಲ್ಪ ಒಂದು 90 ಮನೆ ಅಂಚು ಈ ಥರ ಸಹಕಾರ ಮಾಡ್ತಾಯಿದ್ರು. ಆದರೆ ಸರ್ಕಾರನ

0: ನಮಗೆ ಕೇಳಿ ಅವ್ರನ್ನ ಮುಂದೆ ನಿಂತ್ಕೊಂಡು ಮಾತಾಡಂತ ಶಕ್ತಿ ಇರಲಿಲ್ಲ. ಅದಕ್ಕಿರ ಬೆಂಬಲ ಕೊಟ್ಟರು ಸಂಸ್ಥೆಗಳು. ನನಗೆ ಸ್ವಲ್ಪ ನಾನು ಯುವಕ, ನಾನು ಓಡಾಡ್ತೀನಿ ಅಂದಾಗ ಅಂಥವ್ರನ್ನ ಕರ್ಕೋಗಿ ರೇಂಜರ್ಗೆ ಕೈಯಲ್ಲಿ ಮಾತಾಡಿಸೋದಾಗಲಿ, ಪಾರೇಷನವ್ರ ಕೈ ಅಥವಾ ರಾಜಕೀಯ ಅವ್ರ ಕಾರಣಗಳ ಮಾತಾಡೋದಾಗಿರಲಿ, ಈ ರೀತಿ ಸ್ವಲ್ಪ ಧೈರ್ಯ ತಂದರು. ಅದರಿಂದ ಸ್ವಲ್ಪ ಧೈರ್ಯವಂತರಾಗಿ ಯಾರೇ ಬಂದ್ರೆ ನಿಂತ್ಕೊಂಡು ಮಾತಾಡ್ತಾರೆ. ಅದೇ ಇಂಥ ಜಾಗಕ್ಕೆ ಹೋಗಿ ಬನ್ನಿ, ನಾವು ಅಧಿಕಾರಿಗಳ ಹತ್ರ ಹೋಗಿ ಬರೋಣ ಅಂತ ಹೇಳಿದ್ರೆ ಹೋಗ್ತಾರೆ. ಇಂಥದಕ್ಕೆಲ್ಲ ಸ್ವಲ್ಪ ಸಂಚಿ ತಂದವರು ಸಂಘ ಸಂಸ್ಥೆ ಮತ್ತು ನಮ್ಮ ಮುಖಂಡರುಗಳು. ಎಷ್ಟೋ ಜನ ಬೆಳೆದಿದ್ದಾರೆ, ತಮ್ಮಂತರು ಬಂದ್ರೆ ಕುಂತ್ಕೊಂಡು ಮಾತಾಡೋಷ್ಟು ಆಗಿದ್ದಾರೆ. ಮೊದಲು ಹಂಗಿಲ್ಲ ಸರ್, ಒಂದು ಮನೆಗೆ ಹೋಗಿ ಮಾತಾಡಿಸ್ಬೇಕಾದ್ರೆ ಒಂದು ಮಹಿಳೆಯನಾಗಿರ್ಬೋದು ಪುರುಷನಾಗಿರ್ಬೋದು, ನೀವು ಬಂದು ಹೋಗೋರಿಗೆ ನಿಮ್ಮ ಮುಖ ನೋಡ್ತಾ ಇರಲಿಲ್ಲ, ಎಲ್ಲ ಮರೆ ಆಗ್ಬಿಡ್ತಿದ್ರು. ಇಲ್ಲಾಂದ್ರೆ ಮನೆಯೊಳಗೆ ಸಡ್ಡ ಹಾಕೊಂಡು ಆ ಸಡ್ಡ ಒಳಗೆ ನುಗ್ಗಿ ಬಾಗಿಲು ಹಾಕ್ತೀವಿ, ಮಾತಾಡಿಸ್ಬಾರ್ದು, ನನಗೆ ಮಾತಾಡಕ್ಕೆ ಅಷ್ಟು ಬರಲ್ಲ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಅಂತ. ಈ ಥರ ಸಮಸ್ಯೆಗಳಿತ್ತು, ಈಗ ಅದೇನಿಲ್ಲ. ಈಗ ನೇರವಾಗಿ ಎಲ್ಲಿ ಹೋದ್ರು ಹೋಗ್ತಾರೆ, ಮಾತಾಡ್ತಾರೆ, ಅವ್ರಿಗೆ ಏನು ಬೇಕಾದ್ದನ್ನ ದುಡಿದು ಮನೆ ಬಂದು ಸೇರ್ಕೊಳ್ತಾರೆ.
1: ಸರ್, ಮುಂದಿನ ಒಂದು 10 ವರ್ಷಗಳಲ್ಲಿ ನಿಮ್ಮ ಒಂದು ಹಾಡಿ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ಆ ಒಂದು ನಿಮ್ಮ ಕನಸಿನ ಗ್ರಾಮದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ಸರ್, ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳಬೇಕಾದ್ರೆ, ನಾಗರಿಕ ಇದು ಪ್ರಪಂಚದಲ್ಲಿ ಎಲ್ಲ ಜನಾಂಗ ಯಾವ ರೀತಿ ಬದುಕುತ್ತಾರೆ ಅದೇ ಥರ ನಮ್ಮ ಜನರೇ ಯಾಕೆ ಬದುಕಬಾರ್ದು ಅನ್ನೋದು ನಮ್ಮ ಆಸೆ. ಅದೇ ಅದಕ್ಕಿರೋ ಹೋರಾಟನೂ ಮಾಡ್ತಾಯಿದ್ವಿ. ನಮಗೆ ಮನೆ ಬೇಕು, ಕುಡಿಯ ನೀರು ಬೇಕು, ಮತ್ತು ಒಂದು 3 ಎಕರೆ ಜಮೀನು ಬೇಕು, ನಾವು ನಾಗರಿಕರಾಗಿ ನಾವು ಬದುಕಬೇಕು. ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕಾರು ಜೀಪು ಬೈಕಲ್ಲಿ ಇಟ್ಕೊಂಡು ಬರ್ತಾರಲ್ಲ, ಅದಕ್ಕೆ ನಾವು ಯಾಕೆ ಆಗಬಾರ್ದು ಅನ್ನೋದು ಅದ್ರ ಸೆಲದ ಮೇಲೆ ನಾವು ಹೋರಾಟಗಳನ್ನು ಮಾಡ್ತಾಯಿದ್ವಿ ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಸರ್, ನಾವು ಎಲ್ಲ ಕಡೆಗೆ ನಾವು ಹೋರಾಟ ಮಾಡ್ತಾ ನಾವು ಹೇಳ್ತಾ ಇರೋದಷ್ಟೇ, ಕಾಡು ಬೇಕು, ಕಾಡು ಬೇಡ ಅಂತಲ್ಲ, ಕಾಡನ್ನ ನಾವು ಬದುಕಿ ಕಾಡನ್ನ ನಂಬಿದವರು, ಕಾಡೂ ಬೇಕು, ಜೊತೆಗೆ ನಾವು ನಮ್ಮ ಎಲ್ಲ ಜನಗಳಲ್ಲಿ ಯಾವ ರೀತಿ ಬದುಕ್ತಾರೆ ಆ ರೀತಿ ನಾವು ಒಂದು ಬದುಕೋದಕ್ಕೆ ನಾವು ಒಂದು ದಾರಿನ ಕಂಡ್ಕೋಬೇಕು. ಈ ಆದ್ರೆ ನಮ್ಮ ಅಕ್ಕನ ನಾವು ಬಿಡಬಾರ್ದು, ನಮ್ಮ ಅಕ್ಕನ ಉಳಿಸಿ ನಾವು ಬದುಕನ ದಾರಿ ತರಬೇಕನ್ನೋದು ಉದ್ದೇಶನೇ ನಮ್ಮದು.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಅದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಪ್ರಿಯ ಕೇಳುವರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ಚರಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಹಾಡಿಯ ಮುಖ್ಯಸ್ಥರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಕೆಂಚಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಎಲ್ಲರಿಗೂ ನಮಸ್ಕಾರ.
6: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
5: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
6: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
5: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
6: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ

0: ಮಕ್ಕಳವರಿಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲೂ ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನ.

ನೂರು ಜನರು ಬಂದರು, ನೂರು ಜನರು ಹೋದರು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ, ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಇಂದು ಚಾಲನೆ ದೊರೆತಿದ್ದು, ಈ ಅಭಿಯಾನ ಇದೇ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಮೇಳೈಸಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತಿದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯ ಪಥ ತಿರಂಗಾ ಡಿಜಿಟಲ್ ರಿಲೇ ಇದೇ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹರ್ ತಿರಂಗಾ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷ ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ಹರ್ ಘರ್ ತಿರಂಗಾ ಪ್ರಕ್ರಿಯೆಗಳನ್ನು ವಂದೇ ಮಾತರಂ ಗೀತೆಗೆ ಸಮರ್ಪಿಸಲಾಗುತ್ತಿದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಂಡಮಾನ್ ನಿಕೋಬಾರ್ ರಾಜಧಾನಿ ಶ್ರೀ ವಿಜಯಪುರಂನಲ್ಲಿ ಇಂದು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೆಲ್ಯುಲಾರ್ ಜೈಲಿನ ಐತಿಹಾಸಿಕ ಮಹತ್ವ ಹಾಗೂ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಘಟನೆಯನ್ನು ಸ್ಮರಿಸಿದರು. ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಗ್ಗಟ್ಟನ್ನು ಮೂಡಿಸಿತು ಎಂದ ಅವರು, ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕರೆ ನೀಡಿದರು. 2 ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಗಳು ನಿನ್ನೆ ಸೆಲ್ಯುಲಾರ್ ಜೈಲು ಹಾಗೂ ವೀರ ಸಾವರ್ಕರ್ ಅವರ ಕೊಠಡಿಗೆ ಭೇಟಿ ನೀಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಗೋರಿಮೇಡು ಪೊಲೀಸ್ ತರಬೇತಿ ಶಾಲೆಯ

0: ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವರು ಪುದುಚೇರಿ ಪೊಲೀಸ್ ಪಡೆಗೆ ಅತ್ಯುನ್ನತ ರಾಷ್ಟ್ರಪತಿಯವರ ಪೊಲೀಸ್ ಕಲರ್ ಗೌರವ ಪ್ರದಾನ ಮಾಡಿದರು. 5,000 ಕಡಿಮೆ ಸಿಬ್ಬಂದಿ ಹೊಂದಿದ್ದರೂ ಪುದುಚೇರಿಯ ಆಂತರಿಕ ಭದ್ರತೆ ಮತ್ತು ಹೆಮ್ಮೆಯನ್ನು ಕಾಯುತ್ತಿರುವ ಪೊಲೀಸ್ ಪಡೆಯ ಸೇವೆಯನ್ನು ಅವರು ಶ್ಲಾಘಿಸಿದರು. ಈ ಗೌರವ ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಪುದುಚೇರಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಹಾಗೂ ಪೊಲೀಸ್ ಮಹಾನಿರ್ದೇಶಕಿ ಶಾಲಿನಿ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಪರೀಕ್ಷಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಲು ಅಗತ್ಯವಿರುವ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1,25,00,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ 1,00,000 ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡು ದೇಶಾದ್ಯಂತ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದ್ದು, ಸುಮಾರು 1,00,000 ಮನೆಗಳನ್ನು ಮಹಿಳೆಯರ ಹೆಸರಿಗೆ ನೀಡಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬಗಳಿಗಾಗಿ ಪಿಎಂ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ 2,09,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಇವುಗಳಲ್ಲಿ 2,03,000 ಹೆಚ್ಚು ಮನೆಗಳನ್ನು ಮಹಿಳೆಯರಿಗೆ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಂಜೂರಾತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್, ಪ್ರತಿಯೊಬ್ಬ ಅರ್ಹ ನಗರ ಕುಟುಂಬಕ್ಕೂ ಯೋಜನೆಯ ಲಾಭ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಸಮಯೋಚಿತ ಅನುಷ್ಠಾನ, ನಿಧಿ ಬಿಡುಗಡೆ, ಪರಿಣಾಮಕಾರಿ ಮೇಲ್ವಿಚಾರಣೆ ಹಾಗೂ ಎಲ್ಲಾ ಭಾಗಿದಾರರ ನಡುವೆ ನಿಕಟ ಸಮನ್ವಯದ ಅಗತ್ಯವಿದೆ ಎಂದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸ್ತುತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಸಕ್ಕರೆಯ ಲಭ್ಯತೆಯ ಮೇಲೆ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು, ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಮತ್ತು ಇಡೀ ಋತುವಿನುದ್ದಕ್ಕೂ ಸುಗಮ ಹಾಗೂ ಸ್ಥಿರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರತಿಪಾದಿಸಿದರು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ 5 ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 2 ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ 153 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ರಷ್ಯಾ ಪ್ರತಿಪಾದಿಸಿದೆ. ಮತ್ತೊಂದೆಡೆ ಉಕ್ರೇನ್ ತನ್ನ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಕ್ಷಿಪಣಿಗಳನ್ನು ಪ್ರತಿ ತಿಂಗಳು ಪೂರೈಸಲು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಸರ್ಬಿಯಾ ಪ್ರವಾಸದಲ್ಲಿರುವ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ AAIB ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು, ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ

0: ಸ್ಥಾಪಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಭಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಝೈಡಿ, ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ಧ ಸೆಣಸಲಿದ್ದಾರೆ. ಈ ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 11:30 ನಿಗದಿಯಾಗಿದೆ. ನಿನ್ನೆ ನಡೆದ 32ರ ಸುತ್ತಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ನ ಈ ಜೋಡಿ ಬ್ರಿಟನ್ನ ನೀಲ್ ಸ್ಕುಪ್ಸ್ಕಿ ಮತ್ತು ಅಮೆರಿಕದ ಕ್ರಿಶ್ಚಿಯನ್ ಹ್ಯಾರಿಸನ್ ಜೋಡಿ ವಿರುದ್ಧ ಗೆಲುವು ದಾಖಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ಕ್ರಿಕೆಟ್ ಇಲೆವೆನ್ ವಿರುದ್ಧದ 3 ದಿನಗಳ ಅಭ್ಯಾಸ ಪಂದ್ಯದ ಅಂತಿಮ ದಿನವಾದ ಇಂದು ಭಾರತ ಪರ ಯಶಸ್ವಿ ಜೈಸ್ವಾಲ್ ಅವರ ಅರ್ಧಶತಕ ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಬ್ಯಾಟಿಂಗ್ ನೆರವಿನಿಂದ ಭಾರತ 6 ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಭಾಂಬ್ರಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಪ್ರಿಯಾ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ.

ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಕುರಿತು ಎಚ್ಚರಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನು ತಿಳಿಯಲ್ಲ.
4: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
3: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
4: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
3: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
3: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
5: ಎಲ್ಲರಿಗೂ ನಮಸ್ಕಾರ. ನೋಡಿ, ಇದನ್ನ ನಾವು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ, ಇನ್ನೂ ಸಹ ಚಾತಿನಿರುವಂತ ವಿಚಾರ, ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇದು ದಿನಾಂಕ 20 May 1961 ಗೆಜೆಟ್ 28 ಪ್ರಕಟ ಆಯಿತು. May 20, 1961 ಈ ಒಂದು ಆ್ಯಕ್ಟ್ನ ಅಂಗೀಕರಿಸಲಾಯಿತು. ಅಂದರೆ May 20, 1961 ಈ ಒಂದು ಆ್ಯಕ್ಟ್, ಈ ಒಂದು ಕಾನೂನು ಪ್ರಾರಂಭ ಆಯಿತು. ಸೊ ಈಗ ಈ ವರದಕ್ಷಿಣೆ ಕಾಯ್ದೆನ ಜಾತಕ್ಕೋಸ್ಕರ ತಂದರು. ಮೊದಲನೇದಾಗಿ ವರದಕ್ಷಿಣೆ ಅಂದರೆ ಏನು? ನಮಗೆಲ್ಲ ಗೊತ್ತೇ ಇದೆ ವರದಕ್ಷಿಣೆ ಅಂದರೆ ಏನು ಅಂತ. ಒಂದು ಮದುವೆಯ ಸಂದರ್ಭದಲ್ಲಿ ವರನ ಕಡೆಯವರು ಅಥವಾ ವಧುವಿನ ಕಡೆಯವರು ಅಥವಾ ಅವ್ರ ತಂದೆ ತಾಯಿಯಾಗಲಿ ಅಥವಾ ಅವರಾಗಲಿ ಮೂವಬಲ್ ಪ್ರಾಪರ್ಟೀಸ್ ಅಥವಾ ಇಮೂವಬಲ್ ಪ್ರಾಪರ್ಟೀಸ್. ಮೂವಬಲ್ ಪ್ರಾಪರ್ಟೀಸ್ ಅಂತಂದರೆ ಈ ಬೈಕು, ಕಾರು, ಚಿನ್ನ ಈ ಥರದವುಗಳನ್ನು, ಈ ಥರ ವಸ್ತುಗಳನ್ನು ಕೇಳೋದು ಅದು ಮೂವಬಲ್ ಪ್ರಾಪರ್ಟೀಸ್. ಈ ಜಮೀನು, ಸೈಟು ಇದನ್ನ ಇಮೂವಬಲ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಇದನ್ನ ಮದುವೆ ಸಂದರ್ಭದಲ್ಲಿ ಕೊಡೋದು ನಮ್ಮ ಕಾನೂನಿನ ಪ್ರಕಾರ ತಪ್ಪು ಅಂತ ನಮ್ಗೆ ಈ ಒಂದು ಆ್ಯಕ್ಟ್ ಹೇಳುತ್ತೆ. ಸೊ ಮುಂದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನ ಹೇಳೋಣ. ನೋಡಿ, ಈಗ ಈ ಒಂದು ವರದಕ್ಷಿಣೆ ಅಂದ್ರೆ ಏನು? ಸಿಂಪಲ್ ಆಗಿ ತಿಳ್ಕೋಬೇಕು ಅಂತಂದ್ರೆ, ನಮ್ಮ ಆ್ಯಕ್ಟ್ ಪ್ರಕಾರ ವರದಕ್ಷಿಣೆ ಅಂದ್ರೆ ನೇರವಾಗಿ ಅಥವಾ ಪರೋಕ್ಷವಾಗಿ ನೀಡಲಾದಂತಹ ಅಥವಾ ನೀಡಲು ಒಪ್ಪಿಕೊಂಡಂತಹ ಯಾವುದೇ ಆಸ್ತಿ ಅಥವಾ ಅದು ಒಂದು ಅಮೂಲ್ಯವಾದ ಭದ್ರತೆ ಇಷ್ಟೆ. ಮದುವೆಯ ಒಬ್ಬ ಪಕ್ಷದಿಂದ ಮದುವೆಯ ಇನ್ನೊಂದು ಪಕ್ಷಕ್ಕೆ, ಮದುವೆಯ ಯಾವುದೇ ಪಕ್ಷದ ಪೋಷಕರಿಂದ ಅಥವಾ ಯಾವುದೇ ಇತರ ವ್ಯಕ್ತಿಯಿಂದ ಮದುವೆಯ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ಇತರ ವ್ಯಕ್ತಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಇದನ್ನ ನಾವು ವರದಕ್ಷಿಣೆ ಅಂತ ಹೇಳಿ ಕರಿತೀವಿ. ನೋಡಿ, ವರದಕ್ಷಿಣೆ ಫಸ್ಟ್ ಹೇಳ್ಬಿಡ್ತೀನಿ, ವರದಕ್ಷಿಣೆ ಕೊಟ್ಟರೆ ಅಥವಾ ತೆಗೆದುಕೊಂಡ್ರೆ ಏನ್ ಶಿಕ್ಷೆ ಕೊಡುತ್ತೆ ಈ ಆಕ್ಟ್ ಪ್ರಕಾರ ಅನ್ನೋದ್ರ ಬಗ್ಗೆ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ.
6: ಈ ಕಾಯ್ದೆ ಜಾರಿಗೆ ಬಂದ ನಂತರ ಯಾವುದೇ ವ್ಯಕ್ತಿಯು ವರದಕ್ಷಿಣೆ ನೀಡಿದ್ರೆ ಅಥವಾ ಪಡ್ಕೊಂಡ್ರೆ
5: ಅಥವಾ ವರದಕ್ಷಿಣೆ ತಗೋ ಅಥವಾ ವರದಕ್ಷಿಣೆ ಕೊಡು ಅಂತ ಯಾರಾದರೂ ಪ್ರಚೋದನೆ ಮಾಡಿದ್ರೆ ಅಥವಾ ಕುಮ್ಮಕ್ಕೆ ನೀಡಿದ್ರೆ ಆತನಿಗೆ 5 ವರ್ಷಗಳಿಗಿಂತ ಹೆಚ್ಚಿನ ಜೈಲು ಶಿಕ್ಷೆ ಮತ್ತು 15,000 ರೂಪಾಯಿಗಳ ದಂಡ ವಿಧಿಸ್ಬೋದು ಅಥವಾ ನ್ಯಾಯಾಲಯ ಎರಡೂ ಸಹ ವಿಧಿಸ್ಬೋದು. ಸೊ ನೆಕ್ಸ್ಟ್ ಬಂದರೆ ಈ ಜಾಹೀರಾತಿನ ಮೇಲೆ ನಿಷೇಧ. ಯಾವುದೇ ವ್ಯಕ್ತಿ ಈ ನಮ್ಮ ವರದಕ್ಷಿಣೆ ತಗೊಳ್ಳೋದಾಗಲಿ ಅಥವಾ ಇಸ್ಕೊಳ್ಳೋದಾಗಲಿ ಇದಕ್ಕೆ ಸಂಬಂಧಪಟ್ಟಾಗಿ

ಯಾವುದೇ ಪತ್ರಿಕೆಯಲ್ಲಾಗಲಿ ಅಥವಾ ಮೀಡಿಯಾದಲ್ಲಾಗಲಿ ಅಥವಾ ಈ ಥರ ಯಾವುದೇ ಮಾಧ್ಯಮಗಳಲ್ಲಿ ಬರುವಂಥ ಜಾಹೀರಾತಿನ ಮೂಲಕ ಆಗಲಿ ಅಥವಾ ಅವರ ಮಗ ಮಗಳ ಅಥವಾ ಯಾವುದೇ ಇತರ ಸಂಬಂಧಿಕರ ಯುವಕಾಗಿ ಪರಿಗಣನೆಯಾಗಿ ಯಾವುದೇ ರೀತಿಯಂಥ ವ್ಯವಹಾರ ಅಥವಾ ಇತರ ಯಾವುದೇ ರೀತಿಯಂಥ ಹಿತಾಸಕ್ತಿ ಉಳ್ಳಂಥ ಆಸ್ತಿ ಆಗಲಿ ಮತ್ತೊಂದಾಗಲಿ ಹಣ ಆಗಲಿ ಎರಡನ್ನ ಯಾವುದೇ ಪಾಲನೆ ನೀಡುವಂಥದ್ದನ್ನು ನೀಡ್ತಾ ಇದ್ದೀವಿ ಅಂತ ಹೇಳೋದಾಗಲಿ ಮತ್ತೊಂದಿಷ್ಟು ವರದಕ್ಷಿಣೆ ಕೊಟ್ಟಿದ್ದೀನಿ ಅಂತ ಹೇಳಿ ಜಾಹೀರಾತು ಕೊಡೋದಾಗಲಿ ಅದು ಈ ಆ್ಯಕ್ಟ್ ಪ್ರಕಾರ ತುಪ್ಪು ಅದು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಮತ್ತು ಈ ಒಂದು ಈ ಥರ ನಾವು ಇಷ್ಟು ಕೊಡ್ತಾ ಇದ್ದೀನಿ ನಾನು ಇಷ್ಟೊಂದು ನನ್ನ ಫಾರ್ ಎಕ್ಸಾಂಪಲ್ ನನ್ನ ಮಗಳಿಗೆ ನಾನು ನನ್ನ ಅಳಿಯನಿಗೆ ಮದುವೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ನಾನು ಇಷ್ಟು ಎಕರೆ ಜಮೀನು ಕೊಡ್ತಾ ಇದ್ದೀನಿ ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ ಇಷ್ಟು ಚಿನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಆಗ್ತನಿಗೂ ಸಹ ಕೇವಲ ಹೇಳಿದ್ರೆ ಸಾಕು ಆರು ತಿಂಗಳಿಗಿಂತ ಕಡಿಮೆ ಇಲ್ಲದಂಥ ಜೈಲು ಶಿಕ್ಷೆ ಅದನ್ನು ಕೊಟ್ಟು ಇದರಿಂದ ತುಂಬ ಪರಿಣಾಮಕಾರಿ ಇದೆ ಅಂತ ಅನಿಸಿದ್ರೆ 5 ವರ್ಷದವರೆಗೂ ಸಹ ಆ ಜೈಲು ಶಿಕ್ಷೆನ ವಿಸ್ತೀರ್ಣ ಮಾಡಬಹುದು ಮತ್ತು 15,000 ರೂಪಾಯಿಗಳಷ್ಟು ದಂಡನೂ ಸಹ ವಿಧಿಸಬಹುದು. ಈ ವರದಕ್ಷಿಣೆ ನೀಡೋದು ಕುರಿತು ಮತ್ತೆ ತೆಗೆದುಕೊಳ್ಳುವಂಥ ಒಂದು ಒಪ್ಪಂದ ಅಂತ ಮಾಡ್ಕೋತಾರೆ. ಇಷ್ಟನ್ನು ನಾವು ಅದು ಒಪ್ಪಿಳ್ಳಿ ಅಂತ ಕೊಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಇಷ್ಟು ವರಮಾನನ ನಾವು ವರದಕ್ಷಿಣೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಒಪ್ಪಂದನ ತೆಗೆದುಕೊಳ್ಳುವುದು ಸಹ ಒಂದು ಈ ಒಂದು ಕಾನೂನಿನ ಪ್ರಕಾರ ಅನುರ್ಜಿತವಾಗಿದೆ. ಒಂದು ವೇಳೆ ವರದಕ್ಷಿಣೆಯು ಹೆಂಡತಿ ಅಥವಾ ಅವಳ ಉತ್ತರಾಧಿಕಾರಿಗಳಿಗೆ ಲಾಭಕ್ಕಾಗಿ ಈ ಮದುವೆಗೆ ಸಂಬಂಧಿಸಿದಂಥ ಒಬ್ಬ ಮಹಿಳೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿ ವರದಕ್ಷಿಣೆಯನ್ನು ಪಡೆದರೆ ಆ ವ್ಯಕ್ತಿಯು ಅದನ್ನು ಮಹಿಳೆಗೆ ವರ್ಗಾಯಿಸಬೇಕಾಗತ್ತೆ. ಮದುವೆಯ ಮೊದಲು ವರದಕ್ಷಿಣೆ ಪಡೆದಿದ್ದರೆ ಮದುವೆಯಾದ 3 ತಿಂಗಳೊಳಗೆ ಅಥವಾ ಮದುವೆಯ ಸಮಯದಲ್ಲಿ ಅಥವಾ ಆ ನಂತರ ಮದುವೆಯ ನಂತರ ವರದಕ್ಷಿಣೆಯನ್ನು ಸ್ವೀಕರಿಸಿದರೆ ಅದು ಸ್ವೀಕರಿಸಿದ ದಿನಾಂಕದಂದು 3 ತಿಂಗಳೊಳಗಾಗಿ ಆ ಮಹಿಳೆಯ ಅಪ್ರಾಪ್ತ ವಯಸ್ಕಳಾಗಿದ್ದಾಗ ವರದಕ್ಷಿಣೆ ಪಡೆದಿದ್ದರೆ ಅವಳ 18 ವರ್ಷ ತುಂಬಿದ 3 ತಿಂಗಳೊಳಗಾಗಿ ಅವರು ಕೊಡಬೇಕಾಗುತ್ತೆ ವಾಪಸ್. ಆ ನಂತರ ಏನು ಅಂತ ಒಂದು ವರ್ಗಾವಣೆ ಬಾಕಿ ಇರುವಂತಹ ಸಂದರ್ಭದಲ್ಲಿ ಆ ಮಹಿಳೆಯ ಪ್ರಯೋಜನಕ್ಕಾಗಿ ಅದನ್ನ ಟ್ರಸ್ಟ್ ನಲ್ಲಿ ಇಟ್ಕೋಬೇಕಾದಂತ ಒಂದು ಸಂಭವ. ಯಾವುದೇ ವ್ಯಕ್ತಿ ಇದು ಇಂಪಾರ್ಟೆಂಟ್ ಆಕ್ಚುಲಿ ಸಮಾಜದಲ್ಲಿ ಆ ಒಂದು ವರದಕ್ಷಿಣೆ ಕೂಡ ತಗೊಳ್ಳೋದೆಲ್ಲ ಇದ್ದೇ ಇರುತ್ತೆ ಆದರೆ ಅದನ್ನು ಪ್ರೂವ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ವ್ಯಕ್ತಿ ಸೆಕ್ಷನ್ 3 ಮತ್ತು 4 ಅಡಿಯಲ್ಲಿ ವರದಕ್ಷಿಣೆಯನ್ನು ಪಡೆದಂಥ ಅಥವಾ ಪಡೆಯಲು ಪ್ರಚೋದನೆ ನೀಡಿದಂಥ ವ್ಯಕ್ತಿ ಇರ್ತಾರಲ್ಲ ಆ ವರದಕ್ಷಿಣೆ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಆ ಕಾನೂನು ಕ್ರಮ ಜರುಗಿಸಬೇಕು ಅಂತಂದರೆ ಈ 3 ಮತ್ತು 4 ಸೆಕ್ಷನ್ಗಳ ಅಪರಾಧ ಮಾಡಿಲ್ಲ ಎಂದು ಸಾಬೀತುಪಡಿಸುವಂಥವರೇ ಅವನ್ನೇ ಇರುತ್ತದೆ. ಈಗ ವರಮಾನ ತಗೋದು ವರಮಾನ ಮೀನ್ಸ್ ವರದಕ್ಷಿಣೆ ಏನು ಹೇಳುತ್ತೆ ಈ ವರದಕ್ಷಿಣೆ ತಗೊಂಡವ್ರೆ ಅಂತ ನಾವೇನಾದರೂ ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ವರದಕ್ಷಿಣೆ ತಗೊಂಡಿದ್ದಾರೆ ಅಂತ ಪ್ರೂವ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಮತ್ತು ವರದಕ್ಷಿಣೆ ತಗೊಂಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿರೋದು ಆ ವ್ಯಕ್ತಿಯ ಜವಾಬ್ದಾರಿ ಆಗಿರುತ್ತೆ. ಈಗ ವರದಕ್ಷಿಣೆ ನಿಷೇಧಾಧಿಕಾರಿಗಳು ಅಂತ ಬರ್ತಾರೆ ಇವರಿಗೆ ನಾವುಗಳು ಮಾಹಿತಿಗಳನ್ನು ಕೊಟ್ಟು ಆ ವರದಕ್ಷಿಣೆ ನಿಷೇಧಾಧಿಕಾರಿಗಳಿಗೆ ಜೊತೆ ನಾವು ಮಾತಾಡಿ ಈ ಇದಕ್ಕೆ ಸಂಬಂಧಪಟ್ಟ ಈ ವರದಕ್ಷಿಣೆ ಪಡೆಯೋದಾಗಲಿ ಅಥವಾ ತೆಗೆದುಕೊಳ್ಳೋದಾಗಲಿ ಅಥವಾ ಇದಕ್ಕೆ ಪ್ರೋತ್ಸಾಹ ನೀಡೋದಾಗಲಿ ಬೇಡಿಕೆ ಇಡೋದಾಗಲಿ ಇವುಗಳನ್ನು ಸಾಧ್ಯವಾದಷ್ಟು ತಡೆಯೋದಕ್ಕೆ ಪ್ರಯತ್ನ ಅವ್ರು ಮಾಡ್ತಾರೆ. ನೋಡಿ ಈಗ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ನೋಡಿ ಹಿಂದೆ ಈ ವರದಕ್ಷಿಣೆ ಅಂದರೆ ತನ್ನ ವಧುವನ್ನು ಸರಿಯಾಗಿ ನೋಡಿಕೊಳ್ಳಿ ಅಂತೇಳಿ ಆ ಹಣವನ್ನು ವರ್ಣಿಗೆ ಅಂದರೆ ನೇರವಾಗಿ ಹೇಳ್ಕೊಂಡ್ರೆ ಹೆಣ್ಣು ಮನೆಯವರು ಗಂಡನ ಮನೆಯವರಿಗೆ ಏನು ವರದಕ್ಷಿಣೆ ಯಾಕೆ ಕೊಡ್ತಿದ್ರು ಅಂತಂದರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ದರು. ಈ ನೋಡಿ ಈ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ಸಹ ಆರಂಭ ಆಗಿ ಇವತ್ತಿನವರೆಗೂ ವರದಕ್ಷಿಣೆ ಅನ್ನೋದು ಪದ್ಧತಿ ಪ್ರತಿಯೊಂದು ಜಾತಿಗಳಲ್ಲೂ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ ಇದು ವ್ಯಾಪಾರ ಆಗಿಬಿಟ್ಟಿದೆ. ಉದಾಹರಣೆಗೆ ಈಗ ನಮ್ಮ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ಕೆಲವರು ಇದ್ದಾರೆ ಆ್ಯಕ್ಚುಲಿ ನಾವು ನಮ್ಮ ಕಣ್ಣು ಮುಂದೆ ನಡೆದಿರೋಂಥದ್ದು ಒಂದು ಮದುವೆ ಮಾಡಬೇಕು ನನ್ನ ಮಗನಿಗೆ ಅಂತ ಅಂದಾಗ ಆ ವ್ಯಕ್ತಿ ಏನು ಮಾಡಿರ್ತಾನೆ ಅಂತಂದರೆ ಗಂಡು ಮಕ್ಳು ಇಲ್ದಿರೋಂಥ ಮನೆಗಳನ್ನೇ ನೋಡ್ತಾರೆ ಇವರು ಹೆಣ್ಮಕ್ಳಿರೋ ಮನೆಗಳನ್ನೇ ನೋಡ್ತಾರೆ. ಕಾರಣ ಏನು ಆ ಆಸ್ತಿ ನಮಗೆ ಸಿಗುತ್ತೆ ಫ್ಯೂಚರಲ್ಲಿ ಭವಿಷ್ಯದಲ್ಲಿ ನಮಗೆ ಆಸ್ತಿ ಸಿಗುತ್ತೆ ನಾವು ಸಂಪಾದನೆ ಮಾಡಿ ನಾವು ಬದುಕಬೇಕು ಅನ್ನೋ ಮೈಂಡ್ ಸೆಟ್ ಇವತ್ತು ಜನಗಳಿಗೆ ಒಟ್ಬಿಟ್ಟಿದೆ. ಸೊ ನಾನು ಹೆಣ್ಣನ್ನ ಬರಮಾಡ್ಕೋತಾ ಇದ್ದೀನಿ ಅವ್ರ ಮನೆಯಿಂದ ಆಸ್ತಿ ಸಿಗಬೇಕು ಅಂತ ಈ ಒಂದು ದುರ್ಬುದ್ಧಿ ಅನ್ನೋದು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ವರದಕ್ಷಿಣೆ ಪದ್ಧತಿ ಆ ಹೆಣ್ಮಗಳ ಬಡ ಕುಟುಂಬಕ್ಕೆ ತುಂಬ ಹೊರೆಯಾಗುತ್ತೆ. ಈ ಅನೇಕ ಬಾರಿ ಹುಡುಗನ ಕಡೆಯಿಂದ ಬೇಡಿಕೆ ಈಡೇರ್ತಿದ್ರೆ ಈ ವೈಫಲ್ಯದ ಪರಿಣಾಮವಾಗಿ ಏನೇನಾಗುತ್ತೆ ಅಂತಂದರೆ ಈ ಮದುವೆಯೇ ಒಮ್ಮೆ ನಿಂತೋಗುವಂಥ ಸ್ಥಿತಿ ಬರುತ್ತೆ ಮತ್ತು ಮಾನಸಿಕವಾಗಿ ತೊಂದರೆಗಳಾಗುತ್ತೆ. ಈ ನಾನು ಬಾಲ್ಯದಲ್ಲಿ ಎಷ್ಟೋ ಮದುವೆಗಳಿಗೆ ಭಾಗವಹಿಸಿದಂಥ ಸಂದರ್ಭದಲ್ಲಿ ಹೇಳಬೇಕು ಅಂತ

ಹುಡುಗ ಈ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಹುಡುಗಿ ಮನೆಯವರು ನನಗೆ ವಾಚ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ತಾಳಿ ಕಟ್ಟೋದಿಲ್ಲ ಅಂತ ಇಚ್ಛೆ ಬರ್ತಾರೆ. ನನ್ನ ಕಣ್ಣಾರ ನೋಡಿದ್ದು ನಾನು ತುಂಬಾ ಬಾಲ್ಯದಲ್ಲಿ, ನಾನು ಐ ಥಿಂಕ್ ನಾನು ಒಂದು 8th 9th ಸ್ಟ್ಯಾಂಡರ್ಡ್ ಓದುವಂತ ಸಂದರ್ಭದಲ್ಲಿ ಮದುವೆಯನ್ನೇ ಆಗದೇನೆ ಆ ವ್ಯಕ್ತಿ ಒಂದು ವಾಚ್ಗೋಸ್ಕರ ಬರ್ತಾರೆ. ಸೊ ಅವಾಗ ನಾವು ನೋಡುವಂತ ಸಂದರ್ಭದಲ್ಲಿ ಏನಾಗ್ತಿತ್ತು ನಮಗೆ, ಇವ್ರು ಯಾಕೆ ಈಗ ತರ ಹೋಗ್ತಾ ಇದ್ದಾರೆ ಅಂತ. ಬಟ್ ಅದು ರಿಯಾಲಿಟಿ ಏನು ಅಂತ ಅಂದ್ರೆ ಆ ವಾಚು ಸಹ ಒಂದು ವರದಕ್ಷಿಣೆ. ಸೊ ಇಂಟರ್ವ್ಯೂಗಳನ್ನು ನಾವು ನೋಡ್ತಾ ಇದ್ದಾಗ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಅಂತ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಮ್ಮ ಒಂದು ಭಾರತದಲ್ಲಿ ಈ ಶತಮಾನಗಳಿಂದ ಇದೊಂದು ಇದು ಚಾಲ್ತಿಲಿದೆ. ಈ ವರದಕ್ಷಿಣೆ ವ್ಯವಸ್ಥೆಯಿಂದಾಗಿ ಸಮಾಜದಲ್ಲಿ ಅನಿಷ್ಟಗಳಲ್ಲಿ ಒಂದು ಒಂದಾಗಿದೆ. ಈ ಮಾನವ ನಾಗರಿಕತೆಯು ತುಂಬಾ ಹಳೆದಾಗಿದ್ರು ಸಹ ಈ ಪ್ರಪಂಚದ ಅನೇಕ ಭಾಗಗಳಲ್ಲಿ ಈ ಒಂದು ವರದಕ್ಷಿಣೆ ಅನ್ನೋದು ಈ ಪದ್ಧತಿ ಹರಡಿದೆ. ಸೊ ನಾವು ಈ ಕೆಲವು ಜನರಿಗೆ ಈ ವರದಕ್ಷಿಣೆ ವ್ಯವಸ್ಥೆ ಸಾಮಾಜಿಕ ಸಂಕೇತಕ್ಕಿಂತ ಒಂದು ಹೆಚ್ಚಾಗಿದೆ. ಆ ಒಂದು ಗಂಡಿನ ಕುಟುಂಬಕ್ಕೆ, ಅಂದ್ರೆ ವರನ ಕುಟುಂಬಕ್ಕೆ ಒಂದು ಏನೋ ಒಂದು ದೊಡ್ಡದಾದ ಮತ್ತು ಗರಿಷ್ಠವಾದ ಮೊತ್ತ ಹಣವನ್ನು ಅವರು ನೀಡುವುದು ಮತ್ತೆ ಸಮಾಜದಲ್ಲಿ ಅವರ ಕುಟುಂಬದ ಸ್ಥಿತಿಗತಿಗಳನ್ನು ಸುಧಾರಿಸುತ್ತದೆ ಅಂತ ನಾವು ನಂಬ್ಕೋತೀವಿ. ಬಟ್ ಆ ವ್ಯಕ್ತಿ ಆ ಹೆಣ್ಣು ಮನೆಯವನು ಆ ವರಮಾನ ಅಂದೇನು ವರದಕ್ಷಿಣೆಯನ್ನು ಕೊಡ್ತಾನಲ್ಲ, ಆ ವ್ಯಕ್ತಿ ಏನಾಗ್ಬಿಡ್ತದೆ ಅಂತ ಅಂದ್ರೆ ಒಂದು ಮಗಳಿದ್ರೆ ಹೆಣ್ಮಗಳು ಆಕೆಯ ಮದುವೆಗೆ ಅಂತಾನೆ ಇವತ್ತು ನಾವು ಕೂಡಿಟ್ಕೊ ಹೋಗ್ಬೇಕಾಗುತ್ತೆ ನಯಾ ಪೈಸೆಗಳನ್ನು. ಸೊ ಆ ವ್ಯಕ್ತಿ 18 ವರ್ಷ ಆದ್ಮೇಲೆ ಆ ಹುಡುಗಿನ ಮದುವೆ ಮಾಡ್ಬೇಕು ಅಂತಂದಾಗ ಪಾಪ ಹೆಣ್ಣಿನ ಇತ್ತಂತ ತಂದೆ ಈ 16 ವರ್ಷಗಳಿಂದ ಅದನ್ನ ಕೂಡಿಸ್ಕೊ ಬಂದು ಮದುವೆ ಮಾಡೋದಕ್ಕೆ ಒಂದು ದಿನದಲ್ಲಿ ಖರ್ಚು ಮಾಡ್ತಾರೆ. ಇವತ್ತು ಆಡಂಬರವಾಗಿ ಇವತ್ತು ಏನ್ ಮಾಡ್ತಾರೆ ನಮ್ಮ ಬಡ ಜನರು ಸಹ ಅವ್ರ ಮದುವೆ ಇಲ್ಲೇಬೇಕು ಅಂತ ಕೇಳ್ತಾರೆ ನಮ್ಮ ಯಾರು ನಮ್ಮ ಗಂಡಿನ ಕಡೆಯವರು. ಈ ವರದ ಕಡೆಯವ್ರು ಏನ್ ಮಾಡ್ತಾರೆ, ಇಲ್ಲ ನಮ್ಗೆ ಇಂಥತ್ವ ಆಗ್ಬೇಕು, ನಾವು ದೊಡ್ಡ ಚೌಡ್ರಲ್ಲಿ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಅದನ್ನ ಇವರು ಪಾಪ ಇವ್ರನ್ನ ಅದನ್ನ ನನ್ನ ಮಗಳು ಚೆನ್ನಾಗಿರ್ಲಿ ಒಳ್ಳೆ ಜೀವನ ಸಿಗ್ಲಿ ಅಂತ ಹೇಳಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ತುಂಬಾ ನೋವಾಗುತ್ತೆ. ಇಂಥವುಗಳಲ್ಲಿ ಗ್ರ್ಯಾಂಡ್ ಮದುವೆ ಆಗಲಿ ಅಥವಾ ಈ ವರದಕ್ಷಿಣೆಗಳಾಗಲಿ ಇವುಗಳನ್ನು ಅವಾಯ್ಡ್ ಮಾಡಿದ್ರೆ ಈ ಪ್ರೀತಿ ವಿಶ್ವಾಸ ಇದಕ್ಕೆ ನಾವು ಬೆಲೆ ಕೊಡೋದು ಇವತ್ತು ಕಮ್ಮಿ ಆಗ್ತದೆ. ನೋಡಿ ನಮ್ಮ ದೇಶದಲ್ಲಿ ಈ ಒಂದು ತುಂಬಾ ಇತಿಹಾಸನೇ ಇದೆ ಈ ವರದಕ್ಷಿಣೆ ಸಂಬಂಧಪಟ್ಟ ಹಾಗೆ. ಈ ವರದಕ್ಷಿಣೆ ವಧುವಿನ ಪೋಷಕರು ಹೇಗೆ ಅದನ್ನ ಪಾತಿಸ್ಬೇಕು ಅಂತಂದ್ರೆ ನಾನು ಹೇಳಿದೆ ಒಬ್ಬ ಅವ್ರು ಗೆದ್ದಿದ್ದೆಲ್ಲ ಮದುವೆಗೋಸ್ಕರನೇ ಮಾಡ್ತಾರೆ. ಯಾಕಂದ್ರೆ ನಾವು ಹೇಳ್ತೀವಿ ಇವತ್ತು ನಮ್ಮ ಸಮಾಜದ ಈ ಜಾಲತಾಣಗಳೆಲ್ಲ ಹೇಳ್ತೀವಿ ಏನಂತ, ಹೆಣ್ಣು ಒಂದು ಲಕ್ಷ್ಮಿ ಅಂತ ಕರಿತೀವಿ. ಆದರೆ ಆ ಹೆಣ್ಣು ಮಗಳನ್ನ ನಾವು ಬರಮಾಡ್ಕೊಳ್ಳಂಥ ಸಂದರ್ಭದಲ್ಲಿ ಹೀಗೆ ಹಣ ಒಡವೆಗಳನ್ನ ಈಸ್ಕೋತಾರೆ ಅಂತ ನನಗೆ ತುಂಬ ಬೇಜಾರಿನ ಸಂಗಾತಿ. ಅದು ವರದಕ್ಷಿಣೆ ಮೂಲಭೂತ ಉದ್ದೇಶ ಏನಂದ್ರೆ ಪತಿ ಮತ್ತು ಅವನ ಕುಟುಂಬದ ಒಂದು ದುಷ್ಟಕೃತ್ಯ ಇದ್ರ ವಿರುದ್ಧ ಹೆಂಡತಿಗೆ ರಕ್ಷಣೆ ಒಂದು ರೂಪವಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ಆ ಮದುವೆಯ ನಂತರ ವಧುವರು ಒಟ್ಟಿಗೆ ಜೀವನ ಕಿಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ವರದಕ್ಷಿಣೆ ಒಂದು ಅಂತ ಹೇಳಿ ಅವ್ರಿಗೆ ಸಹಾಯಕವಾಗಿ ಕಾರ್ಯನಿರ್ವಹಿಸ್ತಿತ್ತು. ಯಾವಾಗ ಇತಿಹಾಸ ಪ್ರಕಾರ ಹೋಯ್ತು ಅಂತಂದ್ರೆ ಈಗೇನಾಗಿದೆ, ನನ್ನ ಮಗಳು ಚೆನ್ನಾಗಿರಲಿ ಅಡಿಯ ಚೆನ್ನಾಗಿರಲಿ ಅಂತ ಕೆಲವರು ಕೊಡೋದಕ್ಕೆ ಅಂದು ಪ್ರಾಚೀನ ಕಾಲದಲ್ಲಿ ಇತ್ತು ಅಂತ ಮಾಹಿತಿ ನಾನು ತಿಳ್ಕೊಂಡಿರೋ. ಆದ್ರೆ ಅದೇನಾಗುತ್ತೆ ಈಗ ಅದನ್ನೇ ಇವತ್ತು ಇವರು ಯುಟಿಲೈಸ್ ಹೆಂಗ್ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅವತ್ತು ಇದ್ದವ್ರು ಕೊಡ್ತಿದ್ರು, ಇವತ್ತು ಇಲ್ಲದೇ ಇದ್ರು ನಾವು ಕೊಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಈ ವರದಕ್ಷಿಣೆಯಿಂದಾಗಿ ಈ ಕಡಿಮೆ ಜೀವನ ಮಟ್ಟ ಆಗುತ್ತೆ ಮತ್ತೆ ಹುಡುಗಿಗೆ ಭಾವನಾತ್ಮಕವಾಗಿ ಒತ್ತಡ ಬೀಳುತ್ತೆ. ಈ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈ ವರದಕ್ಷಿಣೆಯಿಂದಾಗಿ ಭ್ರಷ್ಟಾಚಾರ ಸಹ ನಾವು ಒಂಥರ ಬೆಂಬಲಿಸಿದಂಗೆ ಆಗುತ್ತೆ. ಯಾಕಂದ್ರೆ ನಾನು ಒಂದು ಮಗಳನ್ನ ಮದುವೆ ಮಾಡಬೇಕು ಅಂತ ನಾನು ಹೋದಾಗ ಇಷ್ಟು 10 ಲಕ್ಷಗಳು ಖರ್ಚಾಗುತ್ತೆ. ಅಂತ ಸಂದರ್ಭದಲ್ಲಿ ನಾನು ದುಡ್ಡು ಮಾಡಬೇಕು ಅಂತ ಏನು ಮಾಡಬೇಕು, ನಾನು ಯಾವುದೋ ಒಂದು ವೃತ್ತಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಾನು ಅನ್ಯಾಯದ ಮಾರ್ಗ ಹಿಡಿಯುವಂತ ವಿಧಾನಗಳಿರುತ್ತೆ. ಅದಕ್ಕೆ ಇದು ಒಂದು ಸಹ ಸಾಕ್ಷಿಯಾಗುತ್ತೆ. ಆಮೇಲೆ ಎಷ್ಟೋ ಹೆಣ್ಮಕ್ಳು ಮದುವೆ ಆಗೋಗ್ತಾರೆ, ತಂದೆ ತಾಯಿಗೆ ಬೆಲೆ ಕೊಟ್ಟು ನಮ್ಮ ಹಳ್ಳಿಗಳಲ್ಲಿ ಆಗ್ಬಿಡ್ತಾರೆ. ಅವಾಗ ವರಮಾನ ವಿಚಾರ ಬಂದಾಗ ಈ ಕೆಲವೊಂದು ನಡತೆಗಳನ್ನು ನೋಡಿ ಅವ್ರಿಗೆ ದೈಹಿಕವಾಗಿ ಹಿಂಸೆ, ಮಾನಸಿಕವಾಗಿ ಹಿಂಸೆಗಳು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ ಮನೆಯ ಅತ್ತೆಯಂದಿರು ಈ ಸ್ವಚ್ಛಂದಿರೆಲ್ಲ ಏನು ಮಾಡ್ತಾರೆ, ನನ್ನ ದೊಡ್ಡ ಮಗಳು ಇಷ್ಟು ವರದಕ್ಷಿಣೆ ಇಸ್ಕೊಬಂದು ಅವಳು ಹಂಗೆ ಮಾಡಿದ್ಲು, ಇವಳು ಹಿಂಗೆ ಮಾಡಿದ್ಲು, ಅಷ್ಟೊಂದು ದುಡ್ಡು ಕೊಟ್ಟರು, ಹಣ ಕೊಟ್ಟರು, ಈ ಥರ ಹೇಳ್ತಾರೆ. ಆದರೆ ಇನ್ನೊಬ್ರು ಕೊಡದೇ ಇರೋಂಥವ್ರ ಮೇಲೆ ಅವ್ರಿಗೆ ಹೇಳಿದಾಗ ಅದೇನಾಗುತ್ತೆ, ಅವರಿಬ್ಬರನ್ನು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಮೇಲು ಕೀಳುವಂಥ ಭಾವನೆ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲೂ ಸಹ ವರಮಾನ ಮೀನ್ಸ್ ಅಂದರೆ ಅದು ಆಡು ಭಾಷೆಯಲ್ಲಿ ವರಮಾನ ಅಂತ ಬರುತ್ತೆ, ನನಗೆ ವರದಕ್ಷಿಣೆ ಅನ್ನೋಕ್ಕಿಂತ ವರಮಾನ ಅಂತಲೇ ಅದು ನನ್ನ ಮೈಂಡಿಗೆ ಫಿಕ್ಸ್ ಆಗಿಬಿಟ್ಟಿದೆ.
ಸೊ ವರದಕ್ಷಿಣೆಯ ತಗೊಂಡಂತ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ವರದಕ್ಷಿಣೆ ಕೊಟ್ಟವ್ರಿಗೂ ಒಂದಷ್ಟೇ ತುಂಬಾ ಪ್ರೀತಿ ಕೊಡ್ತಾರೆ ನಮ್ಮ ಇತ್ತೀಚಿನ ಸಮಾಜದಲ್ಲಿ. ವರದಕ್ಷಿಣೆ ತಗೊಂಡ್ ಬರದೇ ಇರೋರ್ಗು ಒಂದ್ ರೀತಿ

ಕೀಳುಮಟ್ಟದಲ್ಲಿ ನೋಡುವಂತ ಒಂದು ಇದು ಇವತ್ತು ನಾವು ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ. ಸೊ ಅದಕ್ಕೆ ನಾನು ಹೇಳೋದೇನಂತಂದ್ರೆ, ಈ ವರದಕ್ಷಿಣೆ ಪದ್ಧತಿಯನ್ನು ಬಲವಾಗಿ ನಾವು ಖಂಡಿಸಬೇಕಾಗಿದೆ. ಈ ಒಂದು ಸರ್ಕಾರವು ವರದಕ್ಷಿಣೆಯ ಶಿಕ್ಷೆಗೆ ಅಪರಾಧ ಅಂತೇಳಿ ಕಾನೂನು ಜಾರಿಗೆ ತಂದಿದ್ರು ಸಹ ಈ ದೇಶದ ಹೆಚ್ಚಿನ ಭಾಗಗಳಲ್ಲಿ ಇದನ್ನ ಇನ್ನೂ ಸಹ ಅನುಸರಿಸ್ಕೊ ಹೋಗ್ತಾ ಇದ್ದಾರೆ. ಇವತ್ತು ಇನ್ನೂ ನಡೀತಾನೆ ಇದೆ. ಹೆಣ್ಮಕ್ಳು ಮತ್ತು ಅವ್ರ ಕುಟುಂಬಗಳು ಬದುಕೋದು ಇವತ್ತು ತುಂಬಾನೇ ಕಷ್ಟ ಆಗಿದೆ. ತಂದೆ ತಾಯಿಂದರು ತಮ್ಮ ಹೆಣ್ಮಕ್ಳಿಗೆ ಅವ್ರು ಬಯಸಿದಂತ ಎಲ್ಲವನ್ನೂ ಸಂತೋಷದಿಂದ ನೀಡುವಂತ ಒಂದು ಆಯ್ಕೆ ಹೊಂದಿರಬೇಕು, ಮತ್ತು ಆ ಸಂಪ್ರದಾಯಗಳ ಹೆಸರಿನಲ್ಲಿ ಅವ್ರ ಮೇಲೆ ಏನನ್ನು ಒತ್ತಾಯಿಸಬಾರ್ದು ಅನ್ನೋದು ನನ್ನ ಒಂದು ಮಾತು. ಈ ವರದಕ್ಷಿಣೆ ಕೊಡೋದು ಮತ್ತು ತೆಗೆದುಕೊಳ್ಳೋದು ಇದೆಲ್ಲ ಅಪರಾಧ ಅಂತೇಳಿ 1961 ವರದಕ್ಷಿಣೆ ವಿರೋಧಿ ಕಾನೂನು ಹೇಳುತ್ತೆ. ಇದನ್ನು ನಾವು ಸರಿಯಾಗಿ ಬಳಸ್ಕೊಂಡು ಆ ಕನ್ನಿಪಿತೃಗಳು ಮುಂದೆ ಅದು ಏನು ಬಳಸಿಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅವ್ರಿಗೆ, ಯಾಕೆಂದರೆ ತಮ್ಮ ಮಗಳು ಮುಂದಿನ ಜೀವನದಲ್ಲಿ ನಡೆಸೋದು ಕಷ್ಟಕರವಾಗುತ್ತೆ ಅಂತ ಹೇಳಿ ಅವರು ಹೆದರ್ಕೋತಾರೆ. ಸೊ ಅದರಿಂದಾಗಿ ಈ ದಿನನಿತ್ಯ ಸಮ ಮಾಧ್ಯಮಗಳಲ್ಲಿ ವರದಕ್ಷಿಣೆ ಕಿರುಕುಳ ಸಂಬಂಧಪಟ್ಟಾಗಿ ಆರೋಪಗಳು ಬರ್ತಾ ಇರ್ತವೆ, ಮತ್ತು ನ್ಯಾಯಾಲಯದಲ್ಲಿ ಸಂಬಂಧಪಟ್ಟಾಗಿ ಶಿಕ್ಷೆಗಳು ಆಯ್ತಾ ಇರ್ತವೆ. ಇಂಥವುಗಳನ್ನು ನಮ್ಮ ಈ ಒಂದು ಹೆಣ್ಮಕ್ಳಾಗಲಿ ಮತ್ತು ಈ ಮುಂದಿನ ಪೀಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಮಾಧ್ಯಮಗಳಾಗಲಿ ಅಥವಾ ಏನು ಸಂಬಂಧಪಟ್ಟವ್ರು ಏನು ಮಾಡಬೇಕು ಅದನ್ನು ಅದನ್ನು ನಾವು ತೋರಿಸ್ಕೊಂಡು ಜನಗಳಿಗೆ ತಿಳಿಯೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಅದನ್ನು ಅವರ ಜನಗಳಿಗೆ ಆ ವಿಚಾರ ಮುಟ್ಟುವಂತೆ ನಾವು ಮಾಡಬೇಕಾಗತ್ತೆ. ಅದು ಸ್ವಾವಲಂಬಿಯ ಆದಿಯನ್ನು ನಾವು ತಿಳಿಯಲು ನಾವು ಸಿದ್ಧರಾಗಬೇಕಾಗತ್ತೆ. ಈ ಸಮಾನತೆಗಾಗಿ ಹೊರಡುವಂಥ ಸ್ತ್ರೀ ಸಂಘಗಳು ಮತ್ತು ವರದಕ್ಷಿಣೆ ವಿಚಾರಗಳನ್ನು ಮುಂದಿಟ್ಕೊಂಡು ಹೋರಾಡಿ ಇದನ್ನು ಹೋರಾಟ ಮಾಡಿ ಹೋಗಲಾಡಿಸ್ಬೇಕಾಗತ್ತೆ. ಮತ್ತು ಈ ಹೆಣ್ಮಕ್ಳಿಗೆ ಆಗಲಿ ಮತ್ತು ಪ್ರತಿಯೊಂದು ಮನೆ ಮನೆಯಲ್ಲೂ ಇಂಥ ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ಈ ವರದಕ್ಷಿಣೆ ಸಂಬಂಧಪಟ್ಟ ಹಾಗೆ ಏನು ಅರಿವನ್ನು ಮೂಡಿಸ್ಬೇಕು, ಅದರಿಂದ ಅನಿವಾರ್ಯವಾಗಿ ಮುಟ್ಟಬೇಕಾಗುತ್ತೆ. ಏನೋ ನಮ್ಮ ಸಂಬಂಧಪಟ್ಟಂಥ ಸಂಘಗಳು ಸಂಸ್ಥೆಗಳು ಮತ್ತು ಸರ್ಕಾರದಿಗೆ ಸಂಬಂಧಪಟ್ಟ ಹಾಗೆ ತುಂಬ ಇನ್ನೂ ಸಹ ಜವಾಬ್ದಾರಿಗಳನ್ನು ತಗೋಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಎಜುಕೇಟೆಡ್ ಪೀಪಲ್ಸ್ ವಿದ್ಯಾವಂತ ಯುವಕರು ಈ ವರದಕ್ಷಿಣೆ ಪಡೆಯೋದನ್ನು ನಿಲ್ಲಿಸಬೇಕು ಮತ್ತು ಸಮಾಜದಲ್ಲಿ ಮಾದರಿಯಾಗಬೇಕು. ಮತ್ತು ನಮ್ಮ ಈ ಸರ್ಕಾರಗಳು ಪ್ರಬಲ ಕಾನೂನುಗಳನ್ನ ಜಾರಿಗೊಳಿಸಬೇಕು. ಮತ್ತು ಈ ಒಟ್ಟಿನಲ್ಲಿ ಸಮಾಜ ಕಂಡುಕೊಂಡಿರುವಂಥ ಈ ಒಂದು ಈ ವರದಕ್ಷಿಣೆ ಅನ್ನೋವಂಥ ಪಿಸಾಚಿನ ಈ ಒಂದು ಹೊಡೆದೋಡಿಸ್ಬೇಕು, ಸಮಾಜದ ಕಿತ್ತಾಕಿ ಬಿಸಾಕಬೇಕು. ಮತ್ತು ಈ ಜನಗಳಿಗೆ ಇದು ಮನಪರಿವರ್ತನೆ ಮಾಡಬೇಕು. ಸುಸಂಸ್ಕೃತ ಭಾರತದ ಒಂದು ನಾಗರಿಕರಾಗಿ ನಾವುಗಳು ಆ ಒಂದು ಮನಸ್ಸು ಬದಲಾವಣೆಗಳಾಗಬೇಕು. ಇದರಿಂದ ಏನು ಅನ್ನೋದನ್ನ ಬಗ್ಗೆ ಅದನ್ನು ತಿಳಿಸಿ ನಾವು ಆ ಒಂದು ಸುಸಂಸ್ಕೃತವಾದ ಭಾರತವನ್ನು ಕಟ್ಟೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಣ ಅಂದರೆ ಆಸೆ. ಈ ಆಸೆ ಆಸೆ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳನ್ನ ಅವರ ತಂದೆ ತಾಯಿಗಳನ್ನ ಎಷ್ಟೋ ಜನ ನರಕಕ್ಕೆ ಹೋಗಿಸ್ತಾ ಇರೋದು ಈ ಒಂದು ವರದಕ್ಷಿಣೆ ಪದ್ಧತಿಯ ಆಧಾರದ ಮೇಲೆ. ಅದರಿಂದಾಗಿ ನಾವುಗಳು ಕಾನೂನಿನ ಅರಿವು ಈ ಒಂದು ಆ್ಯಕ್ಟನ್ನು ಇನ್ನೂ ತಲುಪಿಲ್ಲ, ಜನಗಳಿಗೆ ತಲುಪಿಸೋದು ಪ್ರಯತ್ನ ನಾವು ಮಾಡಬೇಕಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ನಮ್ಮ ಹತ್ರ, ವರದಕ್ಷಿಣೆಯಿಂದಾಗಿ ವರನ ಕುಟುಂಬದವರು ಟಾರ್ಚರ್ ಕೊಟ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟು ಆ ಹೆಣ್ಮಗಳು ಆ ವಧು ಅಂತ ಏನಂತ ಕರಿತಾ ಆ ಹೆಣ್ಮಗಳು ಸಾವನ್ನಪ್ಪಿದರೆ ಆ ವ್ಯಕ್ತಿ ಮರಣವೊಂದು ಹೊಂದಿದಂಥ ಸಂದರ್ಭದಲ್ಲಿ ಆ್ಯಕ್ಟ್ 304B ಪ್ರಕಾರ 304B ಪ್ರಕಾರ ಕನಿಷ್ಠ 7 ವರ್ಷಗಳವರೆಗೆ ಅವರು ಸೆರೆಮನೆವಾಸ ಆಗುತ್ತೆ, ಗರಿಷ್ಠ ಜೀವಾವಧಿ ಶಿಕ್ಷೆನೂ ಸಹ ಕೊಡ್ಬೋದು. ಯಾರು ದೂರು ಕೊಡ್ತಾರೆ ಅಂತಂದರೆ ಯಾವ ವ್ಯಕ್ತಿ ತೊಂದರೆಗೆ ಒಳಗಾದಂಥ ವ್ಯಕ್ತಿ ಅಥವಾ ಅವರ ಪೋಷಕರು ಅವರ ಸಂಬಂಧಿಕರು ಅಥವಾ ಅವ್ರ ಮಾನ್ಯತೆ ಪಡೆದಂಥ ಯಾವುದೇ ಸ್ವಯಂ ಸೇವಾ ಸಂಸ್ಥೆ ಅಥವಾ ಲಿಖಿತ ದೂರು ಕೊಡ್ಬೋದು. ಇಂಥ ದೂರು ಕೊಟ್ಟು ಇಂಥ ಸಂದರ್ಭದಲ್ಲಿ ಈ ವರದಕ್ಷಿಣೆ ವಿಚಾರವಾಗಿ ಹೆಣ್ಮಗಳು ಅದನ್ನು ಕಷ್ಟ ಅನುಭವಿಸಿ ಆ ವ್ಯಕ್ತಿ ಏನಾದರೂ ಮರಣ ಹೊಂದಿದರೆ ಆ ಒಂದು ಗಂಡು ಮಕ್ಕಳ ಮತ್ತು ಗಂಡು ಅವ್ರ ಮನೆಯವರ ವರನ ಕುಟುಂಬದವರಿಂದ ಏನಾದರೂ ತೊಂದರೆ ಕೊಟ್ಟವರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ 7 ವರ್ಷದವರೆಗೂ ಸಹ ಶಿಕ್ಷೆ. ಸೊ ಅದಕ್ಕಾಗಿ ನಾವೇನು ಹೇಳೋದು ಅಂತಂದರೆ ಈ ವರದಕ್ಷಿಣೆ ಅನ್ನೋದು ಇವತ್ತು ಸರ್ವಸಾಮಾನ್ಯ ಆಗಿಬಿಟ್ಟಿದೆ. ಅದನ್ನು ನಿಲ್ಲಿಸೋದಕ್ಕೆ ಏನು ಈ ಆ್ಯಕ್ಟು ನಿಷೇಧ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟ ಈ ಕಾನೂನನ್ನು ನಾವು ಪಾಲಿಸಿದ್ರೆ ಮತ್ತು ಇವತ್ತಿನ ಎಜುಕೇಟೆಡ್ ಪೀಪಲ್ಸ್ಗಳೆಲ್ಲ ಸೇರಿ ಒಂದು ಇದು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತೀರ್ಮಾನ ಮಾಡಿದೆ, ಅವ್ರ ಮೈಂಡಲ್ಲಿ ಇರೋ ದುರಾಸೆಗಳನ್ನ ಬಿಟ್ಟು ಮಾಡಿದ್ರೆ ನಮಗೆ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಒಂದೊಳ್ಳೆ ಆಗುತ್ತೆ. ಮತ್ತು ಒಂದು ಹೇಳಬೇಕು ಅಂತಂದರೆ ವರದಕ್ಷಿಣೆ ಯಾಕೆ ಬರುತ್ತೆ ಅಂದರೆ ಯಾರು ವರದಕ್ಷಿಣೆ ತಗೋತಾರೆ ಅಂದರೆ ಹೇಡಿ ವರದಕ್ಷಿಣೆ ತಗೋತೇನೆ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಸೊ ಯಾಕೆ ಹೇಳ್ತೀನಿ ಅಂತಂದರೆ ನಾನು ದುಡಿದು ನಾನು ನನ್ನ ಶ್ರೀಮತಿನ ಸಾಕಬೇಕಾಗುತ್ತೆ.
ಅದು ಗಂಡಸು ದುಡಿಯುವಂಥ ಶಕ್ತಿ ಇರುವಂಥ ವ್ಯಕ್ತಿ. ಈ ವ್ಯಕ್ತಿ ಒಬ್ಬ ಹೆಣ್ಮಗಳನ್ನ ಪ್ರೀತಿ ಸಂಪಾದನೆ ಮಾಡಬೇಕು, ಅವ್ರ ಕುಟುಂಬದವರ ಪ್ರೀತಿ ಸಂಪಾದನೆ ಮಾಡಬೇಕು ಹೊರತು ಅವರಿಂದ ಹಣ ತಗೊಂಡು ನಾನು ಬದುಕ್ತೀನಿ ಅಂತ ಅಂದರೆ ಅದು ಏಡಿಯ ಲಕ್ಷಣ ಅಂತ ಹೇಳಿ ನನ್ನ ಅಭಿಪ್ರಾಯ.

0: ಇರುತ್ತೆ. ಅದರಿಂದಾಗಿ ದಯಮಾಡಿ ಏನು ಇದು ವರದಕ್ಷಿಣೆ ಆಕ್ಟ್ ಇದೆ 1961 ಈ ಕಾನೂನು ಇಷ್ಟಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಕುರಿತು ಎಚ್ಚರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900530319 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900530319. ನಮಸ್ಕಾರ, ಶುಭರಾತ್ರಿ.